0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ.

ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz, DRM ತರಂಗಾಂತರ 603 kHz ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ಭಾದ್ರಪದ ಮಾಸದ 6ನೇ ದಿನ ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 28ನೇ ತಾರೀಕು ಶುಕ್ರವಾರ. ಈಗ ಸಮಯ 5:58:50. ಇಂದಿನ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಲು ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ಸವಿತಾ ಶಿವಕುಮಾರ್.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ. ಭಕ್ತಿ ಸಂಗೀತ ಪ್ರಜ್ಞಾರಾವ್ ಅವರಿಂದ ದೇವರ ನಾಮಗಳನ್ನು ಕೇಳಬಹುದು. ತಬಲಾ ಸತ್ ಕಾರ್ತಿಕ್ ಡಿ, ಹಾರ್ಮೋನಿಯಂ ಮಧುಸೂದನ್ ಭಟ್. ನಂತರ ಸಂಪ್ರದಾಯ ಕೃತಿ ಪ್ರಸಾರವಾಗುವುದು. 6:30 ಚಿಂತನ ಡಾಕ್ಟರ್ ಮಹೇಶ್ ಭಟ್ ಅವರಿಂದ ಕಾರವಾರ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:50 ರೈತರಿಗೆ ಸಲಹೆ. 7:15 ಶ್ರೀಪಾದ ಹೆಗಡೆ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳನ್ನು ಕೇಳಬಹುದು. ಈ ಬೆಳಿಗ್ಗೆ 8:30 ವಿಶ್ವ ಸಂಸ್ಕೃತ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಉಮಾ ಮಹೇಶ್ವರ ಎನ್ನವರಿಂದ ಭಾಷಣ ಪ್ರಸಾರವಾಗುವುದು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಪ್ರಸಾರವಾಗುವುದು. ಭಾಗವಹಿಸುತ್ತಾರೆ ನಿವೃತ್ತ ಮೇಜರ್ ಜನರಲ್ ಎಂ ಬೆಳ್ಳಿಯಪ್ಪ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 9:30 ಗಾನಗಂಗೆ, 10:30 ಸುನೆರೆ ಪಲ್, 11:00 ಸವಿನೆನಪು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ. ರಕ್ಷಾಬಂಧನ ಹಬ್ಬದ ಸಂದರ್ಭದಲ್ಲಿ ಉಪನ್ಯಾಸಕರು ಹಾಗೂ ಬರಹಗಾರರಾದ ಬಿಎಂ ಭಾರತಿ ಹಾದಿಗೆ ಅವರಿಂದ ಪ್ರಬಂಧ ರಕ್ಷಾಬಂಧನ. ನಂತರ ಜನಪದ ಗೀತೆಗಳು. 12:35 ಆರೋಗ್ಯ ಸಂಚಿಕೆ, ಯುವ ಜನತೆ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳನ್ನು ಕುರಿತು ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಆಪ್ತ ಸಲಹಾ ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ ಕೆಎಂ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 1:00 ಪ್ರಗತಿ ಪಥ, ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ, ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ.

0: ಇನ್ನು ಸಂಜೆ 5:30 ಗಿರ್ಮಿಟ್, 5:45 ಮನೋಚಿಂತನ. ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ತಾಯಿಯ ಮಾನಸಿಕ ಆರೋಗ್ಯ. ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನೋಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:30 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:51 ಕೃಷಿ ರಂಗ. ಮಳೆಗಾಲದ ಸಂದರ್ಭದಲ್ಲಿ ಮೀನಿನ ಆರೋಗ್ಯ ಕುರಿತು ಡಾಕ್ಟರ್ ಅಮೋಘ್ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಬೆಂಗಳೂರಿನ ಜೀವನ್ ಭೀಮಾನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜಾನಪದ ಹಾಡುಗಳು ಪ್ರಸಾರವಾಗುವುದು. ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ವಾಣಿಶ್ರೀ ಕುಲಕರ್ಣಿ ಅವರು ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಗೌರಿ ನಾರಾಯಣ್ ಅವರ ಹಾಡುಗಾರಿಕೆ ಪ್ರಸಾರವಾಗುವುದು. ಪಕ್ಕವಾದ್ಯದಲ್ಲಿ ವೈಲಿನ್, ವಿದ್ವಾನ್ ಸಿಎನ್ ಚಂದ್ರಶೇಖರ್, ಮೃದಂಗ, ಎಂಟಿ ರಾಜಕೇಸರಿ. ಈ ಕಾರ್ಯಕ್ರಮ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 10:00 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashwani, the news read by Ajay Kumar. India has stepped up efforts to trace and rescue Indian nationals stranded in Nepal due to the flash flood tragedy. Death toll in the massive flash floods in Nepal has reached 389 as authorities race against time to find thousands of missing people, including 290 Indians. Authorities in Tibet and Nepal have reported over 1,500 people missing. Out of these, many are foreigners. Both authorities reported that people from more than 30 countries are missing. The External Affairs Ministry has said that 84 Indian nationals have been rescued so far in Nepal. These include 63 workers of the Trishuli 1 project as well as 21 people from Tamil Nadu. The ministry said that contact with 290 Indians have not been established so far. Addressing media in New Delhi, External Affairs Ministry spokesperson Randeep Jaiswal said the Indian embassy in Kathmandu is in touch with the project authorities to collect information as communication links in the affected area have been disrupted. Mr. Jaiswal said India has sent more than 47 tons of emergency relief supplies aimed at supporting Nepal's ongoing rescue and relief operations. The Ministry of External Affairs has set up a round-the-clock control room in New Delhi to assist people. The control room can be contacted at +9111-2308-8718, +9111-2308-8719. For WhatsApp calls and messages, +91 9968 291988 can be contacted. The emergency contact numbers of the Indian Embassy in Kathmandu are +9779851316807, +9779709107500 and 9779810326117. Prime Minister Narendra Modi will visit Uzbekistan tomorrow. He will be on a two-day visit to the Central Asian country. Prime Minister will visit Tashkent at the invitation of the President of Uzbekistan, Shavkat Mirziyoyev. During the visit, Prime Minister will hold delegation-level talks with President Mirziyoyev to further strengthen the strategic partnership between the two countries. The Pradhan Mantri Jan Dhan Yojana has completed 12 years today, marking a significant milestone in transforming country's financial inclusion landscape. The scheme was launched by Prime Minister Narendra Modi on this day in 2014. Under the Pradhan Mantri Jan Dhan Yojana, more than 59 crore accounts have been opened so far, with total deposits amounting to 3,17,000 crore rupees. Raksha Bandhan, the festival of special bond between brothers and sisters, is being celebrated today across the country. On this occasion, sisters tie colourful Rakhi around the wrist of their brothers and pray for their prosperity, health and well-being. In return, brothers pledge to protect and support their sisters and present them gifts.

ಇದುವರೆಗೆ ಪ್ರಜ್ಞಾರಾವ್ ಅವರಿಂದ ದೇವರ ನಾಮಗಳನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ನೀಡಿದವರು ಕಾರ್ತಿಕ್ ಡಿ, ಹಾರ್ಮೋನಿಯಂ ಮಧುಸೂದನ್ ಭಟ್ ಅವರು. ಇನ್ನು ಮುಂದೆ ಕೇಳಿ ಸಂಪ್ರದಾಯಿತ ಗೀತೆ ಬಂದು ಕೂತಿಗಳು ನೋಡಿ ಗಾಯತ್ರಿಯು. ಈ ಕೃತಿಯನ್ನು ಹಾಡಿದ್ದಾರೆ ಎಲ್ ಅರ್ಚನಾ.

0: ಶುಭೋದಯ ಕರ್ನಾಟಕ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ಡಾಕ್ಟರ್ ಮಹೇಶ್ ಭಟ್ ಅವರಿಂದ.
1: ಎಲ್ಲರಿಗೂ ಸಂಸ್ಕೃತ ದಿನಾಚರಣೆಯ ಶುಭಾಶಯಗಳು. ಈ ಪ್ರಪಂಚದಲ್ಲಿ ದೇವರು ಮಾನವನಿಗೆ ಕೊಟ್ಟಂತಹ ವರಗಳಲ್ಲಿ ಆಡುವಂತಹ ಮಾತು ಹಾಗೂ ಆಡುವುದಕ್ಕೆ ಅದ್ಭುತವಾದಂತಹ ಭಾಷೆ ಅತ್ಯಮೂಲ್ಯವಾದಂತಹ ವರ. ಪ್ರಪಂಚದಲ್ಲಿ 2000ಕ್ಕೂ ಅಧಿಕ ಭಾಷೆಗಳಿದ್ರೂ ಕೂಡ ಈ ಎಲ್ಲ ಭಾಷೆಗಳಿಗೆ ಮಾತೃಸ್ಥಾನದಲ್ಲಿರುವುದು ಮಾತ್ರ ನಮ್ಮ ಭಾರತೀಯ ಪ್ರಾಚೀನವಾದಂತಹ ಸಂಸ್ಕೃತ ಭಾಷೆ ಎಂಬುದು ಅತ್ಯಂತ ದಿಟ. ಹೆಸರೇ ಹೇಳುವಂತೆ ಅತ್ಯಂತ ಸಂಸ್ಕೃತವಾದಂತಹ ಭಾಷೆ. ಪ್ರಪಂಚದ ಭಾಷಾ ಸಮೂಹದಲ್ಲಿ ಇನ್ನೂ ಸಂಸ್ಕೃತವಾದಂತಹ ಭಾಷೆ ಇಲ್ಲ ಎಂಬುದೇ ಇದರ ತಾತ್ಪರ್ಯ. ಈ ಭಾಷೆಯ ಅತಿಶಯ ಹೇಗೆ ಎಂಬುದನ್ನು ನೋಡಿದರೆ ಅದಕ್ಕೆ ಅನೇಕ ಕಾರಣಗಳು ಕಾಣಸಿಗ್ತವೆ. ಮೊದಲನೆಯದು ಈ ಭಾಷೆಗೆ ಇರುವಂತಹ ಅತ್ಯದ್ಭುತ ವ್ಯಾಕರಣ. ಪಾಣಿನಿಯ ವ್ಯಾಕರಣ ಎಂದು ಇದು ಪ್ರಸಿದ್ಧವಾದರೂ ಕೂಡ ಪಾಣಿನಿ, ಕಾತ್ಯಾಯನ ಹಾಗೂ ಪತಂಜಲಿ ಮಹರ್ಷಿಗಳು ಕೂಡಿ ರಚಿಸಿದಂತಹ ವ್ಯಾಕರಣ ಇದು. ಈ ತ್ರಿಮುನಿ ವ್ಯಾಕರಣ ಈ ಭಾಷೆಯ ಸತ್ವವನ್ನು, ವ್ಯಾಪಕತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ. ಈ ಭಾಷೆ ಇಷ್ಟೊಂದು ದೃಢವಾಗಿ ಸಾವಿರಾರು ವರ್ಷಗಳ ನಂತರವೂ ಕೂಡ ಭತ್ತದ ಗಂಗಾ ಪ್ರವಾಹದ ಹಾಗೆ ನಿರಂತರವಾಗಿ ಹರಿಯುವುದಕ್ಕೆ ಈ ವ್ಯಾಕರಣದ ದೃಢತೆ ಕಾರಣ. ಮತ್ತೆ ವೇದಗಳಿಂದ ತೊಡಗಿ ಅಷ್ಟಾದಶ ಪುರಾಣಗಳು, ಅನೇಕ ಉಪಪುರಾಣಗಳು, ವೇದಾಂಗಗಳು, ಶಾಸ್ತ್ರಗಳು, ವೈದ್ಯಕ, ಜ್ಯೋತಿರ್ವಿಜ್ಞಾನ, ಹೀಗೆ ಈ ಭಾಷೆಯಲ್ಲಿ ಅಂತರ್ನಿಹಿತವಾದಂತಹ ಜ್ಞಾನರಾಶಿ ಅತ್ಯಂತ ಅಗಾಧ. 4 ವೇದಗಳು, ವೇದಕ್ಕೆ ಉಪವೇದಗಳು, ಧನುರ್ವೇದ, ಗಾಂಧರ್ವ ವೇದ, ಆಯುರ್ವೇದ ಮೊದಲಾದಂತಹ ಲೋಕೋಪಕಾರಕವಾದಂತಹ ಉಪವೇದಗಳ ಸರಣಿಯೇ ಇಲ್ಲಿದೆ. ಅನೇಕ ಶಾಸ್ತ್ರಗಳು, ಪ್ರಪಂಚದ ಆರೋಗ್ಯವನ್ನು ಸಂಪಾದಿಸುವ ಆಯುರ್ವೇದ, ನಮಗೆ ದಿನನಿತ್ಯದ ಗ್ರಹ ನಕ್ಷತ್ರಗಳ ಚಲನೆ, ಕಾಲದ ಜ್ಞಾನ ಎಲ್ಲವನ್ನು ಒದಗಿಸುವಂತಹ ಜ್ಯೋತಿಷ ಶಾಸ್ತ್ರ, ಧರ್ಮಶಾಸ್ತ್ರ, ಗಣಿತ, ಹೀಗೆ ಇಲ್ಲಿರುವಂತಹ ಜ್ಞಾನದ ಸ್ರೋತಸ್ಸುಗಳಿಗೆ ಲೆಕ್ಕವೇ ಇಲ್ಲ. ಸಹಜವಾಗಿ ಹೇಳಬೇಕಾದರೆ ಈ ಭಾಷೆಯ ವ್ಯಾಪ್ತಿ ಎನ್ನುವುದು ಉಪನಿಷತ್ತುಗಳಿಂದ ಆರಂಭಿಸಿ ಉಪಗ್ರಹದ ವರೆಗೆ ವ್ಯಾಪಿಸಿದ್ದು, ಅಥವಾ ಆಕಾಶದಿಂದ ಆರಂಭಿಸಿ ನಮ್ಮ ಅಡುಗೆ ಮನೆಯನ್ನೂ ಕೂಡ ಈ ಭಾಷೆ ವ್ಯಾಪಿಸಿದೆ. ಅದಕ್ಕೆ ಭೀಮನಿಂದ ರಚಿತವಾದಂತಹ ಪಾಕಶಾಸ್ತ್ರವೇ ಸಾಕ್ಷಿ. ಹೀಗೆ ಸಂಸ್ಕೃತ ಭಾಷೆ ತಾನು ವ್ಯಾಪಿಸದೆ ಹೋದಂತಹ ಪ್ರಪಂಚದ ಯಾವ ಕ್ಷೇತ್ರವೂ ಇಲ್ಲ ಅಂದರೆ ಅದು ಅತಿಶಯೋಕ್ತಿಯಲ್ಲ. ಭಗವದ್ಗೀತೆಯಂತಹ ಅದ್ಭುತ ಸಂಸ್ಕೃತ ಭಾಷೆಯಲ್ಲಿದೆ. ರಾಮಾಯಣ, ಮಹಾಭಾರತ ಮೊದಲಾದಂತಹ ಲೋಕೋಪಕಾರಕವಾದಂತಹ ಕಾವ್ಯಾಮೃತ ಈ ಸಂಸ್ಕೃತ ಭಾಷೆಯಲ್ಲಿದೆ. ಹೀಗೆ ಜ್ಞಾನದ ಖನಿ ಈ ಭಾಷೆ ಎನ್ನುವುದು ಈ ಭಾಷೆಯ ಗರಿಮೆಗೆ ಮತ್ತೊಂದು ಹಿಡಿದಂತಹ ಕೈಗನ್ನಡಿ. ಮತ್ತು ಈ ಭಾಷೆಯ ಶಬ್ದಗಳ ಉಚ್ಚಾರದಿಂದ ಒಂದು ಅಲೌಕಿಕವಾದಂತಹ ಅನುಭೂತಿಯನ್ನ ನಾವು ಹೊಂದುತ್ತೇವೆ. ಪತಂಜಲಿ ಮಹರ್ಷಿಗಳು ತಮ್ಮ ಮಹಾಭಾಷ್ಯದಲ್ಲಿ ಹೇಳಿರುವ ಹಾಗೆ ಸಂಸ್ಕೃತ ಭಾಷೆಯ ಶಬ್ದ ತತ್ವವನ್ನು ಯಾವಾತ ತಿಳಿದು ಶಬ್ದ ಪ್ರಯೋಗವನ್ನು ಮಾಡ್ತಾನೋ ಅಂಥವನಿಗೆ ವೇದ ಶಬ್ದಗಳನ್ನು ಉಚ್ಚಾರ ಮಾಡಿದಂತಹ ಪುಣ್ಯ ಬರ್ತದೆ ಅಂತ ಅಲ್ಲಿ ಹೇಳಿದ್ದಾರೆ. ಹೀಗೆ ಈ ಭಾಷೆಯ ವ್ಯಾಪಕತೆಗೆ ಆಕಾಶ ಸರಿಸಾಟಿಯಾದದ್ದು. ಆದ್ದರಿಂದ ಇಂತಹ ಭಾಷೆಯನ್ನು ಕಲಿಯೋಣ, ನಮ್ಮದಾಗಿಸಿಕೊಳ್ಳೋಣ, ಅಮಿತವಾದಂತಹ ಜ್ಞಾನವನ್ನು ನಾವು ಪ್ರಾಪ್ತಿಸಿಕೊಳ್ಳೋಣ.
0: ಇದುವರೆಗೆ ಡಾಕ್ಟರ್ ಮಹೇಶ್ ಭಟ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ
3: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
4: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ್ರು, ಗ್ರಾಮೀಣ ಜೀವನದ ಮಹತ್ವ, ಸರಳ ಜೀವನದ ತತ್ವ ಸಾರಿದ ಗಾಂಧಿವಾದಿ, ಪ್ರಬಂಧಗಳಿಂದ ಸಾಮಾಜಿಕ ಚಳವಳಿಯನ್ನೇ ಮಾಡಿದವರು, ಕೃತಿಗಳ ಮೂಲಕ ಗೊರೂರು ಅನ್ನುವ ಊರನ್ನ ಅಜರಾಮರ ಮಾಡಿದವರು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರರ ಧ್ವನಿ.
5: ಈಗ ಈ ಔಟ್ಡೇಟೆಡ್ ಅನ್ನೋ ಮಾತಿದೆಯಲ್ಲ, ಇದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಜೀವನವನ್ನು ಯಾವುದು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡುತ್ತದೆ, ಯಾವುದನ್ನು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡ್ತದೆ ಅದು ಯಾವಾಗಲೂ ಆಕರ್ಷಣೀಯವಾಗಿಯೇ ಉಳಿಯತಕ್ಕಂಥ ವಿಷಯ. ಈ ಚರಿತ್ರೆ ಯಾತಕ್ಕೆ ನಮಗೆ ಯಾವತ್ತೂ ಆಕರ್ಷಣೀಯವಾಗಿರ್ತದೆ? ಒಂದು ಕಾಲದಲ್ಲಿ ಮನುಷ್ಯನಿಗೆ ಸಂಭವಿಸಿದ್ದೆ ಅದೇ ಎಲ್ಲ ಕಾಲಕ್ಕೂ ಮನುಷ್ಯನಿಗೆ ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ಸಂಭವಿಸುವಂತಹ ಪ್ರಶ್ನೆಗಳು ಆ ರೀತಿ. ಈಗ ರಾಮಾಯಣ ಎಂಬಂತ ಒಂದು ಕಾವ್ಯವನ್ನೇ ತಗೊಳ್ಳೋಣ,
6: ಸರಿ,
5: ಭಾರತ ಅನ್ನೋ ಕಾವ್ಯವನ್ನೇ ತೆಗೆದುಕೊಳ್ಳೋಣ, ಅಥವಾ ಹರಿಶ್ಚಂದ್ರನ ಕತೆ ತಗೊಳ್ಳೋಣ. ಈಗ ಇದು ಔಟ್ಡೇಟೆಡ್ ಅಂದ್ರೆ ಇವತ್ತಿನ ಕಾಲಕ್ಕೆ ಅದು ಔಟ್ಡೇಟೆಡ್ ಇರಬಹುದು, ಆದ್ರೆ ಆ ಕಥೆ ಅಂತ ಈಗ ನಡೆಯೋದಿಲ್ಲ. ಆದ ಮಾತ್ರಕ್ಕೆ ನೀವು ರಾಮಾಯಣವು ನಮ್ಮ ಜನಕ್ಕೆ ಇವತ್ತಿಗೆ ಅದಕ್ಕೆ ಮೌಲ್ಯವಿಲ್ಲ ಅಂತ ಹೇಳ್ತೀರಾ?
6: ಅಲ್ಲ, ಮೂಲ ಸತ್ಯಗಳ ವಿಷಯಕ್ಕೆ ಬಂದಾಗ ನೀವು ಹೇಳಿದ್ದು ಒಪ್ಕೊಳ್ತೇನೆ ನಾನು. ಹಾಗಂದ್ರೆ ನಾ ಹೇಳ್ತಿರೋದು
5: ಅದು ಆ ಪಾತ್ರಗಳು ಹಾಗಿರಬಹುದು. ಆ ಗ್ರಾಮ ಜೀವನ ಇವತ್ತೇನು ನಿರ್ಜನವಾಗಿಲ್ಲ, ಗ್ರಾಮ ಜೀವನದಲ್ಲಿ ಜನ ಇವಾಗಲೂ ಮುಂದುವರಿತಾ ಇದ್ದಾರೆ, ಅವರು ಅದೇ ರೀತಿ ಜೀವನ ಮಾಡ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ, ಅದಕ್ಕನುಸಾರವಾಗಿ ಅವ್ರ ಜೀವನ ಇವತ್ತು ನಡೀತಾ ಇದೆ. ಪಟ್ಟಣ ಜೀವನವು ಹೇಗೆ ಒಂದು ರೀತಿ ಬದಲಾವಣೆ ಆಯ್ತು, ಪಟ್ಟಣ ಜೀವನವು ಹಿಂದಿನ ಕಾಲದಲ್ಲಿ ಈಗಿದ್ದಂತೆ ಇರಲಿಲ್ಲ. ಈಗ 30 ವರ್ಷದ ಬೆಂಗಳೂರನ್ನ ನೋಡಿದ್ರೆ ಅನೇಕ ವಿಷಯದಲ್ಲಿ ಬೆಂಗಳೂರಿನ ಎಕ್ಸ್ಟೆನ್ಷನ್ಗಳು ನಮ್ಗೆ ಹಳ್ಳಿ ಹಾಗೆ ಕಾಣ್ತಾ ಇದ್ವು. ಈಗ 30 ವರ್ಷದಲ್ಲಿ ನೋಡಿದ್ರೆ ಈಗ 30 ವರ್ಷವಾಯ್ತು, ಇವತ್ತು ಪಟ್ಟಣ ಜೀವನ ನಡೀತಾ ಇದೆ, ಹಳ್ಳಿ ಹಿಂದಿನ 30 ವರ್ಷದ ಬೆಂಗಳೂರು ಜೀವನವು ನಡೀತು, ಈಗಲೂ ನಮ್ಮ ಹಿಂದಿನ ಹಳ್ಳಿ ಜೀವನ ನಡೀತು, ಇವತ್ತು ನಡೀತು. ಯಾವುದು ಹಳ್ಳಿಯ ಜೀವನದಲ್ಲಿ ಅಥವಾ ಪಟ್ಟಣ ಜೀವನದಲ್ಲಿ ಆಗ ಸ್ವಾರಸ್ಯ ಅಂತ ನಾವು ಭಾವಿಸಿದೆವೋ ಅದು ಎಂದೆಂದಿಗೂ ಸ್ವಾರಸ್ಯವಾಗಿ ಉಳಿತಕ್ಕಂಥ ಆ ಸತ್ಯಗಳೇ ಅವು. ತೂರ ಎಂಬ ಒಂದು ಪಾತ್ರವಿದೆ ಅಂತ ನೀವು ನೋಡಿ, ಆ ತೂರದ ಪಾತ್ರದಲ್ಲಿ ಇದು ಯಾವತ್ತಿಗೂ ಔಟ್ಡೇಟೆಡ್ ಆಗೋದಕ್ಕೆ ಸಾಧ್ಯವಿಲ್ಲ. ಒಂದ್ ಪಕ್ಷ ಅವನು ದನ ಕಾಯೋದೊಂದು ಬಿಡಬಹುದು ನಮ್ಮ ಗ್ರಾಮಗಳಲ್ಲಿ. ಈಗ ಕೋಆಪರೇಟಿವ್ ದನ ಕಾಯೋದು ಬರ್ತಾ ಇದೆ, ಒಂದು ಸೊಸೈಟಿಯವರೇ ಕಾಯಿಸ್ತಾರೆ, ಆದ್ರೆ ಅಂತ ಒಂದು ಪಾತ್ರವು ಅದರಲ್ಲಿ ಬರ್ತಕ್ಕಂತಹ ಸಂಗತಿಗಳು ಅವುಗಳನ್ನು ನೀವು ಔಟ್ಡೇಟೆಡ್ ಅಂತ ಅನ್ನೋಕ್ಕಾಗೋದಿಲ್ಲ. ಆದ್ರಿಂದ ಯಾವುದು ಶಾಶ್ವತವಾದ ಸಾಹಿತ್ಯ ಮೌಲ್ಯವನ್ನು ಉಳಿದಾಗಿರುತ್ತೆ ಅದು ಹಿಂದಿನ ಕಾಲಕ್ಕೆ ಅನ್ವಯಿಸಿದ್ರೂ ಅಷ್ಟೇ, ಈ ಕಾಲಕ್ಕೆ ಅನ್ವಯಿಸಿದ್ರು ಅಷ್ಟೇ, ಅದು ನಿಲ್ತಕ್ಕಂಥ ನಮ್ಮ ಪದ್ಧತಿಗಳು ಇಂಥವುಗಳು ಯಾವುದಿದೆ ಅವುಗಳ ಮೇಲೆ ಪ್ರೀತಿ ಇಟ್ಕೊಂಡ್ರೆ ಆ ವಿಷಯವನ್ನು ಚಿತ್ರಿಸೋದಕ್ಕಾಗುತ್ತೆ. ಆದ್ರಿಂದ ನಮ್ಮ ಜನತೆ ಇವತ್ತು ಕೂಡ ಉತ್ತಮವಾದ ಚಿತ್ರಣವನ್ನು ಮಾಡಬೇಕಾದ್ರೆ ನಮ್ಮ ಲೇಖಕರು ನಮ್ಮ ಜನತೆಯನ್ನು ಪ್ರೀತಿಸಬೇಕು, ಅವರಲ್ಲಿರೋ ಒಳ್ಳೆ ಗುಣಗಳನ್ನು ನೋಡಬೇಕು, ಅದನ್ನು ಆದರ್ಶವಾಗಿ ಜನರ ಮುಂದೆ ಇಡಬೇಕು. ಹಾಗಿಟ್ಟರೆ ಲೇಖಕರಿಗೆಲ್ಲ ಒಂದು ಮೇಲ್ಪಂಕ್ತಿ ಆಗುತ್ತೆ.

ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಈ ಬೆಳಿಗ್ಗೆ 8:50 ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ವ್ಯಾಖ್ಯಾನ ಪ್ರಸಾರವಾಗುವುದು. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.

ಸಮಯ ಸರಿಯಾಗಿ 6:40. ಆಕಾಶವಾಣಿ ಬೆಂಗಳೂರು. ದೇಶಭಕ್ತಿ ಗೀತೆಗಳು ಮೊದಲಿಗೆ ಕೇಳಿ. ವೃಂದಗಾನದಲ್ಲಿ ಜಯ ಭಾರತ ಮಾತಾ.

ನಮ್ಮ ಬಾಳ ತೊಟ್ಟಿಲನ್ನು ತೂಗುವವಳು ನೀನೆ, ನಮ್ಮ ಕನಸು ಕಲ್ಪನೆಗಳ ಗುಡಿಗೋಪುರ ನೀನೆ. ಮತ್ತೊಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ರೈತರಿಗೆ ಸಲಹೆ.
1: ಮರಗೆಣಸು ಬೆಳೆ ಒಂದು ಪ್ರಮುಖ ಪಿಷ್ಟಯುಕ್ತ ಗೆಡ್ಡೆ ಬೆಳೆಯಾಗಿದ್ದು, ಇದನ್ನ ಮರಗೆಣಸು, ಯೂಕಾ, ಮ್ಯೂನಿಯಾಕ್ ಅಥವಾ ಟ್ಯಾಪಿಯೋಕಾ ಅಂತಲೂ ಕರೆಯಲಾಗುತ್ತೆ. ಇದರ ಗೆಡ್ಡೆಯಲ್ಲಿ ಹೆಚ್ಚಿನ ಪ್ರಮಾಣದ ಪಿಷ್ಟ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ಇರೋದರಿಂದ ಇದು ಪ್ರಮುಖ ಶಕ್ತಿಯ ಆಹಾರವಾಗಿದೆ. ವಿಶ್ವದಲ್ಲಿ ನೈಜೀರಿಯಾ, ಥೈಲ್ಯಾಂಡ್, ಕಾಂಗೋ, ಘಾನಾ ಮತ್ತು ಬ್ರೆಜಿಲ್ ಇವನ್ನು ಬೆಳೆಯುವ ಪ್ರಮುಖ ದೇಶಗಳಾಗಿವೆ. ಭಾರತದಲ್ಲಿ ಕೇರಳ, ತಮಿಳುನಾಡು, ಆಂಧ್ರ ಪ್ರಮುಖ ಉತ್ಪಾದಕ ರಾಜ್ಯಗಳಾಗಿವೆ. ಆದರೂ ಕರ್ನಾಟಕದಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಬೆಳಗಾವಿ ಜಿಲ್ಲೆಯಲ್ಲಿ ಇದನ್ನು ಬೆಳೆಯಲಾಗ್ತದೆ. ವಿಶೇಷವಾಗಿ ಗೆಣಸು ಬೆಚ್ಚಗಿನ ಹವಾಮಾನ, ಉತ್ತಮ ಮಳೆ, ನೀರು ಬಸಿದು ಹೋಗುವ ಮಣ್ಣು ಹೊಂದಿರುವ ಪ್ರದೇಶಗಳು ಈ ಬೆಳೆಗೆ ಸೂಕ್ತವಾಗಿವೆ. ಮರಗೆಣಸಿನ ಮಹತ್ವ ಏನೆಂದರೆ, ಗೆಣಸು ಬರವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತೆ. ಪ್ರಮುಖವಾಗಿ ಆಹಾರ ಮತ್ತು ಕೈಗಾರಿಕಾ ಬೆಳೆಯಾಗಿದೆ. ಇದರ ಗೆಡ್ಡೆಗಳನ್ನು ಹೆಚ್ಚಿನ ಪ್ರಮಾಣದ ಪಿಷ್ಟ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ಇರೋದ್ರಿಂದ ಉತ್ತಮ ಶಕ್ತಿಯ ಆಹಾರವಾಗಿವೆ. ಗೆಣಸು ಗೆಡ್ಡೆಗಳು ತಾಜಾ ಆಹಾರವಾಗಿ ಬಳಸೋದ್ರಿಂದ ಜೊತೆಗೆ ಹಿಟ್ಟು ಮತ್ತು ಪಿಷ್ಟ ತಯಾರಿಕೆಯಲ್ಲೂ ಕೂಡ ಬಳಸಲಾಗುತ್ತೆ. ಗೆಣಸಿನ ಗೆಡ್ಡೆಯಿಂದ ಚಿಪ್ಸ್, ಒಣಗಿಸಿದ ಉತ್ಪನ್ನಗಳು ಹಾಗೂ ವಿವಿಧ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಬಹುದು. ಆಹಾರ ಕೈಗಾರಿಕಾ ಬೇಡಿಕೆಯಿಂದಾಗಿ ಗೆಣಸು ರೈತರಿಗೆ ಪರ್ಯಾಯ ಆದಾಯದ ಉತ್ತಮ ಬೆಳೆಯಾಗುವ ಅವಕಾಶ ಹೊಂದಿದೆ. ಮರಗೆಣಸಿನಲ್ಲಿ ಪೋಷಕಾಂಶಗಳ ಬಗ್ಗೆ ಹೇಳೋದಾದರೆ, ಗೆಣಸಿನ ಗೆಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ಸ್, ಆಹಾರ ನಾರು ಮತ್ತು ಪ್ರೋಟೀನ್ ಪ್ರಮುಖ ಪೋಷಕಾಂಶಗಳಾಗಿವೆ. 100 ಗ್ರಾಂ ಬೇಯಿಸಿದ ಗೆಣಸಿನಲ್ಲಿ ಸುಮಾರು 190 ಕಿಲೋ ಕ್ಯಾಲೋರಿ ಶಕ್ತಿ ದೊರೆಯುತ್ತೆ. ಇದರಲ್ಲಿ ಸುಮಾರು 40 ಗ್ರಾಂ ಕಾರ್ಬೋಹೈಡ್ರೇಟ್ಸ್ಗಳು ಇದ್ದು ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತವೆ. ಸುಮಾರು 2 ಗ್ರಾಂ ಆಹಾರ ನಾರು ಇರೋದ್ರಿಂದ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತೆ. ಇದಲ್ಲದೆ ಸುಮಾರು 1.5 ಗ್ರಾಂ ಪ್ರೋಟೀನ್ ಹೊಂದಿದ್ದು ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಮರಗೆಣಸಿನ ಔಷಧೀಯ ಮತ್ತು ಆರೋಗ್ಯಕಾರಿ ಗುಣಗಳ ಬಗ್ಗೆ ಹೇಳಬೇಕಂದ್ರೆ, ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತೆ. ಗೆಣಸಿನಲ್ಲಿರುವ ಪ್ರತಿರೋಧಕ ಪಿಷ್ಟವು ಆಹಾರ ನಾರಿನಂತೆ ಕಾರ್ಯನಿರ್ವಹಿಸಿ ಉತ್ತಮ ಕರುಳಿನ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಗೆ ಸಹಕಾರಿ. ಗೆಣಸಿನಲ್ಲಿರುವ ವಿಟಮಿನ್ ಸಿ ಜೀವಕೋಶ ಆಕ್ಸಿಡೇಟಿವ್ ಹಾನಿಯಿಂದ ರಕ್ಷಿಸಲು ಮತ್ತು ರೋಗ ನಿರೋಧಕ ವ್ಯವಸ್ಥೆಗೆ ಸಹಾಯ ಮಾಡ್ತವೆ. ಸಾಂಪ್ರದಾಯಿಕವಾಗಿ ಬಳಕೆ. ಗೆಣಸಿನ ಎಲೆಗಳನ್ನು ಕೆಲವು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಸಣ್ಣ ಚರ್ಮದ ತೊಂದರೆ ಮತ್ತು ನೋವಿಗೆ ಲೇಪನವಾಗಿ ಬಳಸಲಾಗುತ್ತೆ. ಗಾಯದ ಆರೈಕೆ. ಸಂಸ್ಕರಿಸಿದ ಗೆಣಸಿನ ಬೇರು ಅಥವಾ ಎಲೆಗಳ ಸಾರವನ್ನು ಕೆಲವು ಜನಪದ ಚಿಕಿತ್ಸಾ ಪದ್ಧತಿಗಳಲ್ಲಿ ಸಣ್ಣ ಗಾಯಗಳಿಗೆ ಆರೈಕೆಯಾಗಿ ಬಳಸಲಾಗುವುದು. ಮುಖ್ಯವಾಗಿ ಎಚ್ಚರಿಕೆ ಏನೆಂದರೆ, ಹಸಿ ಅಥವಾ ಸರಿಯಾಗಿ ಬೇಯಿಸದ ಗೆಣಸಿನಲ್ಲಿ ವಿಷಕಾರಿ ಸಯನೋಜೆನಿಕ್ ಗ್ಯಾಸ್ಟ್ರೋಸೈಡ್ಗಳು ಇರಬಹುದು. ಆದ್ದರಿಂದ ಗೆಣಸನ್ನು ಸಿಪ್ಪೆ ತೆಗೆದು ನೆನೆಸಿ ಮತ್ತು ಚೆನ್ನಾಗಿ ಬೇಯಿಸಿದ ನಂತರ ಮಾತ್ರ ಸೇವಿಸಬೇಕೆಂಬ ನಿಯಮ ಇದೆ. ಮರಗೆಣಸಿಗೆ ಸೂಕ್ತವಾದ ಮಣ್ಣು ಏನೆಂದರೆ, ಮರಳು ಮಿಶ್ರಿತ ಗೋಡು ಮಣ್ಣು ಗೆಣಸು ಬೆಳೆಗೆ ಸೂಕ್ತವಾಗಿವೆ. ಗೋಡು ಮಣ್ಣು ಕೂಡ ಉತ್ತಮ ನೀರು ಬಸಿದು ಹೋಗುವಂತಹ ಗುಣ ಹೊಂದಿದ್ದರೆ ಸೂಕ್ತ. ಮಣ್ಣು ಸಡಿಲವಾಗಿದ್ದು ಗಡ್ಡೆಗಳ ಬೆಳವಣಿಗೆಗೆ ಅನುಕೂಲವಾಗಿರಬೇಕು. ಮಣ್ಣಿನಲ್ಲಿ ಉತ್ತಮ ನೀರು ಬಸಿದು ಹೋಗುವ ವ್ಯವಸ್ಥೆ ಕೂಡ ಇರಬೇಕು. ಗೆಣಸು ಬೆಚ್ಚಗಿನ ಮತ್ತು ತೇವಾಂಶವುಳ್ಳ ಉಷ್ಣವಲಯದ ಹವಾಮಾನದಲ್ಲಿ ಉತ್ತಮ ಬೆಳೆಯಾಗಿದೆ. ಬೆಳೆಯಲು 25 ಡಿಗ್ರಿ ಸೆಲ್ಸಿಯಸ್ನಿಂದ 29 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸೂಕ್ತವಾಗಿದೆ. 16%ಕ್ಕಿಂತ ಕಡಿಮೆ ಡಿಗ್ರಿ ಕಡಿಮೆ ತಾಪಮಾನದಲ್ಲಿ ಬೆಳವಣಿಗೆ ನಿಧಾನ ಆಗುತ್ತೆ. ವರ್ಷಕ್ಕೆ ಸುಮಾರು 1,000 ರಿಂದ 1,500 ಮಿಲಿಮೀಟರ್ ಮಳೆ ಸಮರ್ಪಕವಾಗಿ ಬೆಳೆ ಬೆಳೆಯಲು ಸೂಕ್ತ. ಗೆಣಸಿಗೆ ಪ್ರತಿದಿನ 6 ರಿಂದ 8 ಗಂಟೆಗಳ ನೇರ ಸೂರ್ಯನ ತಾಪಮಾನ ಬೇಕಾಗುತ್ತೆ. ಅಲ್ಪಾವಧಿಯ ಬರವನ್ನು ಸಹಿಸಿಕೊಳ್ಳಬಹುದಾದರೂ ಹಿಮ ಮತ್ತು ನೀರು ನಿಲ್ಲುವ ಪರಿಸ್ಥಿತಿಯನ್ನು ಗೆಣಸು ಸಹಿಸೋದಿಲ್ಲ. ಮರಗೆಣಸನ್ನು ಮಳೆಗಾಲದ ಆರಂಭದಲ್ಲಿ ಅಂದರೆ ಜೂನ್ ಜುಲೈ ತಿಂಗಳು ಸೂಕ್ತವಾಗಿವೆ. ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರುವಾಗ ನಾಟಿ ಮಾಡಿದರೆ ಕಾಂಡದ ತುಂಡುಗಳು ಬೇಗ ಬೇರು ಬಿಟ್ಟು ಉತ್ತಮ ಬೆಳವಣಿಗೆ ಹೊಂದುತ್ತವೆ. ನೀರಿನ ಸೌಲಭ್ಯವಿದ್ದಲ್ಲಿ ಜೂನ್ನಿಂದ ಸೆಪ್ಟೆಂಬರ್ವರೆಗೂ ನಾಟಿ ಮಾಡಿಕೊಳ್ಬಹುದು. ಏಪ್ರಿಲ್ ಮೇ ಅಥವಾ ಮೊದಲ ಮುಂಗಾರು ಮಳೆಯ ಸಮಯದಲ್ಲಿ ನಾಟಿ ಮಾಡುವುದು ಸೂಕ್ತ.
0: ರೈತರಿಗೆ ಸಲಹೆ ಇದುವರೆಗೆ ಪ್ರಸಾರವಾಯಿತು. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ರಿಚಾ ಝಾ. ಭವದ್ಭ್ಯಃ ಸರ್ವೇಭ್ಯಃ ಸಂಸ್ಕೃತ ದಿವಸಸ್ಯ ರಕ್ಷಾಬಂಧನ ಪರ್ವಣಃ ಚ ಹಾರ್ದಿಕ್ಯಃ ಶುಭಕಾಮನಾಃ. ಅಥ ವಾರ್ತಾಃ. ನೇಪಾಳ ದೇಶೇ ಅಕಸ್ಮಾದಾಗತೇನ ಭೀಷಣ ಜಲಾಪ್ಲಾವೇನ ಆಪದ್ಗ್ರಸ್ತಾನಾಂ ಭಾರತೀಯ ನಾಗರಿಕಾಣಾಂ ಅನ್ವೇಷಣಾಯ ತೇಷಾಂ ರಕ್ಷಣಾಯ ಚ ಭಾರತೇನ ಪ್ರಯತ್ನಾಃ ತೀವ್ರೀಕೃತಾಃ. ನೇಪಾಳ ದೇಶೇ ಆಗತೇನ ಭೀಷಣ ಜಲಾಪ್ಲಾವೇನ ಮೃತಾನಾಂ ಸಂಖ್ಯಾ 89,300 ಯಾವತ್ ಜಾತಾ. ಸಹಸ್ರಶಃ ಲುಪ್ತಾನಾಂ ಜನಾನಾಂ ಅನ್ವೇಷಣಾಯ ಅಧಿಕಾರಿಣಃ ಪ್ರಯತ್ನಶೀಲಾಃ ಸಂತಿ. ತೇಷು 90,200 ಭಾರತೀಯಾಃ ಅಪಿ ಸಂತಿ. ತಿಬ್ಬತ್ ನೇಪಾಳಯೋಃ ಅಧಿಕಾರಿಭಿಃ 15,000 ಲುಪ್ತ ಜನಾನಾಂ ಸೂಚನಾ ಪ್ರದತ್ತಾ. ತೇಷು 30,000 ದೇಶೇಭ್ಯಃ ಆಗತಾಃ ಅನೇಕಾಃ ವಿದೇಶಿನಃ ಅಪಿ ಸಂತಿ. ವಿದೇಶ ಮಂತ್ರಾಲಯೇನ ಸಂಸೂಚಿತಂ ಯತ್ ನೇಪಾಳ ದೇಶೇ ಅಧುನಾ ಪರ್ಯಂತಂ 84 ಭಾರತೀಯ ನಾಗರಿಕಾಃ ರಕ್ಷಿತಾಃ ಸಂತಿ. ತೇಷು ತ್ರಿಶೂಲಿ 1 ಇತ್ಯಸ್ಯಾಃ ಪರಿಯೋಜನಾಯಾಃ 63 ಕರ್ಮಚಾರಿಣಃ ಅಥ ತಮಿಳುನಾಡು ರಾಜ್ಯಾತ್ ಆಗತಾಃ 21 ಜನಾಃ ಸಮ್ಮಿಲಿತಾಃ ಸಂತಿ. ನವದೆಹಲ್ಯಾಂ ವಾರ್ತಾಹರಾನ್ ಸಂಸೂಚಯನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಾಯಸ್ವಾಲಃ ಉಕ್ತವಾನ್ ಯತ್ ಭಾರತೇನ ನೇಪಾಳಸ್ಯ ವರ್ತಮಾನಾನಾಂ ಆಪದುದ್ಧಾರ ಕಾರ್ಯಾಣಾಂ ಸಹಾಯಾರ್ಥಂ 47 ತನ್ಮಿಥಾಧಿಕಃ ಆಪತ್ಕಾಲೀನ ಸಹಾಯ ಸಾಮಗ್ರಯಃ ಪ್ರೇಷಿತಃ.
3: दो जहाज पे हम लोगों ने सहायता नेपाल को पहुंचाया है. पहला जहाज यहां से 10 टन करीबन रिलीफ मटेरियल लेके काठमांडू पहुंचा था, जिसमें कि कंबल, सोलर लैंप, दवाइयां, हाइजीन किट्स और टेंट वगैरह इस प्रकार की चीजें हैं. दूसरा जहाज इसमें 37.5 टन की सप्लाई, जिसमें कि 28.5 टन रिलीफ आइटम्स और 8 टन दवाइयां और 1 टन खाने पीने की सामग्री और जो भी मानवीय सहायता हो सकता है वो भी हम प्रदान करेंगे.
2: ರಾಷ್ಟ್ರೀಯಾಪತ್ ಪ್ರತಿಕಾರ ಬಲೇನ ಉಕ್ತಂ ಯತ್ ನೇಪಾಳ ದೇಶೇ ಸಹಸಾ ಆಗತೇನ ವಿನಾಶಕಾರಿಣ ಜಲಾಪ್ಲಾವೇನ ಬಿಹಾರೋತ್ತರ ಪ್ರದೇಶಯೋಃ ಸೀಮವರ್ತಿ ಕ್ಷೇತ್ರೇಷು ಅದ್ಯಾವಧಿ ಕಶ್ಚಿದಪಿ ಪ್ರತಿಕೂಲ ಪ್ರಭಾವಃ ನ ಜಾತಃ. ತಥಾಪಿ ಉಭಯೋಃ ರಾಜ್ಯಯೋಃ ಪ್ರಶಾಸನಸ್ಯ ಸಮನ್ವಯೇನ ಪರಿಸ್ಥಿತಿಂ ನಿರಂತರಂ ನಿರೀಕ್ಷ್ಯಮಾಣ ಅಸ್ತಿ. ರಾಷ್ಟ್ರೀಯಾಪತ್ ಪ್ರತಿಕಾರ ಬಲಸ್ಯ ಮಹಾನಿರೀಕ್ಷಕಃ ನರೇಂದ್ರ ಸಿಂಗ್ ಬುಂದೇಲಾ ಉಕ್ತವಾನ್ ಯತ್ ಉಭಯೋಃ ರಾಜ್ಯಯೋಃ ರಾಷ್ಟ್ರೀಯಾಪತ್ ಪ್ರತಿಕಾರ ಬಲಸ್ಯ 50 ದಲಾನಿ ನಿಯೋಜಿತಾನಿ ಸಂತಿ. ತೇಷು ಬಿಹಾರೆ 9 ದಲಾನಿ ಅಥ ಉತ್ತರ ಪ್ರದೇಶೆ ಚ 11 ದಲಾನಿ ಸಂತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಉಜ್ಬೇಕಿಸ್ತಾನ ದೇಶಸ್ಯ ದ್ವಿದಿವಸೀಯ ಯಾತ್ರಾಯೈ ಪ್ರಸ್ಥಾಸ್ಯತಿ. ಪ್ರಧಾನಮಂತ್ರಿ ಉಜ್ಬೇಕಿಸ್ತಾನಸ್ಯ ರಾಷ್ಟ್ರಪತೇ ಶೌಕತ್ ಮಿರ್ಜಿಯೋಯೇವ್ ಇತ್ಯಸ್ಯ ಆಮಂತ್ರಣೆ ಸತಿ ತಾಷ್ಕಂದ್ ನಗರಂ ಗಮಿಷ್ಯತಿ. ಯಾತ್ರಾವಧೌ ಪ್ರಧಾನಮಂತ್ರಿ ಮೋದಿ ರಾಷ್ಟ್ರಪತಿನಾ ಮಿರ್ಜಿಯೋಯೇವ್ ಇತ್ಯನೇನ ಸಹ ಪ್ರತಿನಿಧಿಮಂಡಲ ಸ್ತರೀಯಾಂ ವಾರ್ತಾಂ ಕರಿಷ್ಯತಿ. ಅಸ್ಯಾಃ ವಾರ್ತಾಯಾಃ ಉದ್ದೇಶ್ಯಂ ದ್ವಯೋಃ ದೇಶಯೋಃ ರಣನೀತಿಕ ಸಹಮತಿಂ ಇತೋಪಿ ಸುದೃಢೀಕರಣಮಸ್ತಿ. ಪ್ರಧಾನಮಂತ್ರಿ ಜನಧನ ಯೋಜನಾಯಾಃ ಅದ್ಯ 12 ಜಾತಾನಿ. ಯೇನ ದೇಶಸ್ಯ ವಿತ್ತೀಯ ಸಮಾವೇಶನ ಪರಿದೃಶ್ಯಸ್ಯ ಪರಿವರ್ತನೆ ಮಹತ್ವಪೂರ್ಣ ಸೋಪಾನಂ ಚಿಹ್ನಿತಮಸ್ತಿ. 14,000 ವರ್ಷೆ ಅಸ್ಮಿನ್ನೇವ ದಿನೇ ಪ್ರಧಾನಮಂತ್ರಿಣ

0: ನರೇಂದ್ರ ಮೋದಿನ ಇಯಂ ಯೋಜನಾ ಸಮಾರಬ್ಧ. ಪ್ರಧಾನಮಂತ್ರಿ ಜನಧನ ಯೋಜನಾಯಾಹ ಅಂತರ್ಗತಂ ಅದ್ಯ ಪರ್ಯಂತಂ ಏಕೋನ ಷಷ್ಟಿ ಕೋಟ್ಯಧಿಕಾಹ ಲೇಖಾಹ ಉದ್ಘಾಟಿತಾಹ ಸಂತಿ. ಯಸ್ಮಿನ್ ನಿಕ್ಷೇಪಸ್ಯ ಮೂಲ್ಯಂ ಆಹತ್ಯ ಸಪ್ತದಶ ಸಹಸ್ರೋತ್ತರ ತ್ರಿಲಕ್ಷ ಕೋಟಿ ರೂಪ್ಯಕಾಣಿ ಅಸ್ತಿ. ರಕ್ಷಾಬಂಧನ ಪರ್ವ ಭ್ರಾತೃ ಭಗಿನ್ಯೋ ಮಧ್ಯೆ ವಿದ್ಯಮಾನಸ್ಯ ವಿಶೇಷ ಸ್ನೇಹ ಬಂಧನಸ್ಯ ಪರ್ವ ಅಸ್ತಿ ಯತ್ ಅದ್ಯ ಸಂಪೂರ್ಣ ದೇಶೆ ಆಚರ್ಯತೆ. ಅಸ್ಮಿನ್ ಅವಸರೆ ಭಗಿನ್ಯಃ ಸ್ವಭ್ರಾತೃಣಾಂ ಹಸ್ತಮಣಿ ಬಂಧೇಷು ವಿವಿಧ ವರ್ಣಾನಿ ರಕ್ಷಸೂತ್ರಾಣಿ ಬಧ್ನಂತಿ ಅಥ ಚ ತೇಷಾಂ ಸಮೃದ್ಧಿಃ ಆರೋಗ್ಯಸ್ಯ ಸುಖಸ್ಯ ಚ ಕಾಮನಾಂ ಕುರ್ವಂತಿ. ತದನಂತರಂ ಭ್ರಾತರಃ ಸ್ವಭಗಿನೀನಾಂ ರಕ್ಷಣಸ್ಯ ಸಹಾಯಸ್ಯ ಚ ಸಂಕಲ್ಪಂ ಕುರ್ವಂತಿ ಸಹೈವ ತಾಭ್ಯಃ ಉಪಹಾರಾನ್ ಯಚ್ಛಂತಿ. ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ಲೋಕಸಭಾಧ್ಯಕ್ಷಃ ಓಂ ಬಿರ್ಲಾ ಚ ರಕ್ಷಾಬಂಧನಸ್ಯ ಅವಸರೆ ದೇಶವಾಸಿಭ್ಯಃ ಶುಭಕಾಮನಾಃ ಪ್ರೇಷಿತವಂತೌ ಇತಿ ವಾರ್ತಾಃ.
1: ಸಮಯ ಸರಿಯಾಗಿ 7 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್.
2: ನಾನು ನಿಮ್ಮ ಆಕಾಶವಾಣಿ
3: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಬುಸಿರು.
2: ನಂಗೀಗ 90ರ ಸಂಭ್ರಮ.
3: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
2: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
3: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
2: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
4: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ. ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತಿಲ್ಲ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ. ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ. ನನ್ನ ದೇವರುಗಳೆಲ್ಲ
2: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ, ನಾನು ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
3: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸಸರಳ ಗಗನ.
2: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

0: ಸಮಯ ಸರಿಯಾಗಿ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಸ್ನೇಹಿತರೆ, ಮಳೆಗಾಲದ

0: ಇಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆತ್ಮೀಯ ಕೇಳುಗರಿಗೆಲ್ಲ ರಕ್ಷಾಬಂಧನ ಹಾಗೂ ಸಂಸ್ಕೃತ ದಿನಾಚರಣೆಯ ಶುಭಾಶಯಗಳು. ಮುಖ್ಯಾಂಶಗಳು: ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಜಿಐಎಸ್ ಆಧಾರಿತ ವೆಬ್ ಅಪ್ಲಿಕೇಶನ್ ಜಾರಿಗೆ. ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ಲಾಭ. ವಿಜಯಪುರದ ಮಡಿಗ್ಯಾಳ ಕುರಿಗೆ ರಾಷ್ಟೀಯ ತಳಿ ಮಾನ್ಯತೆ. ಇಂದು ಶ್ರಾವಣ ಮಾಸದ ನೂಲು ಹುಣ್ಣಿಮೆ, ರಕ್ಷಾಬಂಧನ ಸಂಭ್ರಮ. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಆಧಾರಿತ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಕರ್ನಾಟಕ ದೂರಸಂವೇದಿ ಅನ್ವಯಿಕ ಕೇಂದ್ರದ ಸಹಯೋಗದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಎಲ್ಲ ಗ್ರಾಮೀಣ ಜಲ ಆಸ್ತಿಗಳನ್ನು ಜಿಯೋಟ್ಯಾಗ್ ಮಾಡಿ ಪಾರದರ್ಶಕತೆ ತರಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ 3 ಲಕ್ಷಕ್ಕೂ ಅಧಿಕ ಜಲ ಆಸ್ತಿಗಳಿದ್ದು ಸೆಪ್ಟೆಂಬರ್ ಅಂತ್ಯದೊಳಗೆ ಡಿಜಿಟಲೀಕರಿಸಲಾಗುವುದು. ಮೊದಲ ಹಂತದಲ್ಲಿ 70,000ಕ್ಕೂ ಅಧಿಕ ಜಲಸ್ವತ್ತುಗಳನ್ನು ದಾಖಲೀಕರಿಸಲಾಗಿದೆ ಎಂದರು. ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೂಡಿಕೆಗಾಗಿ ರಾಜ್ಯ ಸರ್ಕಾರ ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಜಾರಿಗೊಳಿಸಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಗಾಜಿಪುರದ ಕೃಷಿ ಕಲ್ಪ ಕಚೇರಿಯಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಎಲಿವೇಟ್ ಕರ್ನಾಟಕ ಯೋಜನೆ ಅಡಿ ಯುವ ನವೋದ್ಯಮಿಗಳಿಗೆ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಅಡಿ ಸಹಾಯಧನ ನೀಡಲಾಗುತ್ತಿದೆ ಎಂದರು. ಕೃಷಿ ಕಲ್ಪ ಸಂಸ್ಥೆಯ ಸಿಇಒ ಸಿಎಂ ಪಾಟೀಲ್ ಮಾತನಾಡಿ, ಒಟ್ಟು 25 ಜನರ ಪೈಕಿ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ತಲಾ 50 ಲಕ್ಷ ರೂಪಾಯಿ ಸಹಾಯಧನ ರಾಜ್ಯ ಸರ್ಕಾರ ನೀಡಿದೆ ಎಂದರು. ಸರ್ಕಾರಿ ಭೂಮಿ ಮತ್ತು ಸಾರ್ವಜನಿಕ ಆಸ್ತಿಗಳ ಕಬಳಿಕೆ ಮತ್ತು ಅಕ್ರಮ ಬಳಕೆಯ ಬಗ್ಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ತಾಲೂಕಿನ ಬಾಕಿ ಪ್ರಕರಣಗಳ ವಿಚಾರಣೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರಿ ಜಮೀನಿನ ಅಕ್ರಮ ಮಂಜೂರಾತಿ, ಸುಳ್ಳು ದಾಖಲೆಗಳು, ಕಾನೂನುಬಾಹಿರವಾಗಿ ಸರ್ಕಾರಿ ಜಮೀನು ಕಬಳಿಸುವ ಪ್ರಯತ್ನಗಳಿಗೆ ಕಾನೂನುಬದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಧಾರವಾಡ ತಾಲೂಕು ಶಿವಳ್ಳಿ ಗ್ರಾಮದಲ್ಲಿ ಸ್ಥಾಪನೆಯಾಗಲಿದ್ದ ಜೈವಿಕ ಅನಿಲ ಘಟಕವನ್ನು ಸ್ಥಳಾಂತರಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಮೀಪದಲ್ಲಿ ಸ್ಥಾಪಿಸುವ ಕುರಿತು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮಹಾಪೌರರು ಹಾಗೂ ಆಯುಕ್ತರೊಂದಿಗೆ ಚರ್ಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಡೆತನದ ಜಾಗೆಯಲ್ಲಿ ಜೈವಿಕ ಅನಿಲ ಘಟಕ ಪ್ರಾರಂಭಿಸಲು ಮಹಾಪೌರರು ಮತ್ತು ಆಯುಕ್ತರು ಸಮ್ಮತಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ತಿಳಿಸಿದ್ದಾರೆ. ವಿಜಯಪುರದ ಮೌಳಿ ತಳಿ ಹಾಗೂ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯಲ್ಲಿ ಮಡಿಗ್ಯಾಳ ಎಂದು ಕರೆಯಲ್ಪಡುವ ಅಲೆಮಾರಿ ಕುರಿ ತಳಿಗೆ ರಾಷ್ಟೀಯ ತಳಿ ಎಂಬ ಮಾನ್ಯತೆ ದೊರೆತಿದೆ. ಹರಿಯಾಣದ ಕರ್ನಾಲ್ದಲ್ಲಿರುವ ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಸಹಯೋಗದಲ್ಲಿ ಕುರಿ ತಳಿ ನೋಂದಾಯಿಸಿ ರಾಷ್ಟೀಯ ಮಾನ್ಯತೆ ನೀಡಿದೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ತೆಲಂಗಾಣ ರಾಜ್ಯದಲ್ಲಿ ಅಕ್ಟೋಬರ್ನಿಂದ ಮೇ ತಿಂಗಳವರೆಗೆ 300 ಕಿಲೋಮೀಟರ್ ವರೆಗೆ ಅಲೆದು ವಾಪಸಾಗುವ ಮಡಿಗ್ಯಾಳ್ ಕುರಿ ರೋಮನ್ ನೋಸ್ಗೆ ಹೆಸರುವಾಸಿ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ತಳಿ ಸಂಶೋಧನೆಯ ರೂವಾರಿ ಹಾಗೂ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಡಾ ವಿಶ್ವನಾಥ್ ಕುಲಕರ್ಣಿ.
1: ಕರ್ನಾಟಕ ರಾಜ್ಯ ಮಾಂಸದ ಕುರಿ ತಳಿಗಳಿಗಾಗಿ ಬಹಳ ಪ್ರಸಿದ್ಧಿ ಪಡೆದಂತದ್ದು. ಬಿಜಾಪುರ ಜಿಲ್ಲಾದೊಳಗೆ ಅಧ್ಯಯನವನ್ನ ಮಾಡಿದ್ವಿ. ಮೌಳಿ ಕುರಿ ಅಂತ ಹೇಳಿ ಅತ್ಯಂತ ಶ್ರೇಷ್ಠವಾದ ಕುರಿ ನಮಗೆ ನೋಡ್ಲಿಕ್ಕೆ ಸಿಕ್ತು. ಸಾಂಗ್ಲಿ ಜಿಲ್ಲಾದೊಳಗ ಅಂದ್ರೆ ಮಹಾರಾಷ್ಟ್ರದೊಳಗ ಇದಕ್ಕ ಮಡಿಗ್ಯಾಳ ಕುರಿ ಅಂತ ಕರೀತಾರೆ. ಕರ್ನಾಲದ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಹೊಸ ತಳಿಗಳನ್ನ ಮಾನ್ಯತೆಯನ್ನ ಕೊಡ್ತಾರೆ. ಈ ವರ್ಷ ಆಗಸ್ಟ್ ತಿಂಗಳದೊಳಗಾಗಿರ್ತಕ್ಕಂತಹ ಸಭೆಯೊಳಗ ಮಡಿಗ್ಯಾಳ ಕುರಿಗೆ ತಳಿಗೆ ಮಾನ್ಯತೆ ಸಿಕ್ಕಿದೆ. ನಮ್ಮ ದೇಶದ 49ನೇ ಕುರಿ ತಳಿಯಾಗಿ ಮಾನ್ಯತೆಯನ್ನ ಪಡೆದಿದೆ. ಗಂಡು ಮತ್ತು ಹೆಣ್ಣು ಎರಡೂ ಕುರಿಗಳಿಗೂ ಕೋಡ್ ಇರಂಗಿಲ್ಲ, ಉಬ್ಬಿದ ಗಿಳಿ ಮೂಗಿರ್ತದೆ, ಕಿವಿ ಉದ್ದಿರ್ತಾವು, ಜೋತು ಬಿದ್ದಿರ್ತಾವು. ಗಂಡು ಸರಾಸರಿ 65 ಕೆಜಿ ತೂಕವನ್ನು ಹೊಂದಿರ್ತಾವು, 90-97 ಕೆಜಿ ತೂಕದ ಟಗರುಗಳು ಸಹ ಸಿಗ್ತಾವು ಅನ್ನೋದು ಬಹಳ ಮುಖ್ಯ ಇದೆ. ಹೆಣ್ಣು ಸಹ 45 ಕೆಜಿ ಸರಾಸರಿ ತೂಕವನ್ನು ಪಡೆದಿರ್ತಾವ. ಮಾಂಸದ ಇಳುವರಿ 58% ಇರ್ತದೆ. ಮಾನ್ಯತೆ ಸಿಕ್ಕಿರೋದ್ರಿಂದ ಹೆಚ್ಚಿನ ಪ್ರಮಾಣದ ಸಂಶೋಧನೆ, ಸಂರಕ್ಷಣೆ ಮತ್ತು ಅಭಿವೃದ್ಧಿ ಎಲ್ಲವನ್ನು ಮಾಡಲಿಕ್ಕೆ ಬರ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶ್ರಾವಣ ಮಾಸದ ವಿಶೇಷ ಹಬ್ಬ ನೂಲು ಹುಣ್ಣಿಮೆ. ತನ್ನಿಮಿತ್ತ ಇಂದು ರಕ್ಷಾಬಂಧನ. ವಸುಧೈವ ಕುಟುಂಬಕಂ ಎಂಬ ಭಾವದೊಂದಿಗೆ ಸಹೋದರಿಯರು ತಮ್ಮ ಪವಿತ್ರ ಬಂಧದ ಸೂಚಕವಾಗಿ ಸಹೋದರರಿಗೆ ರಾಖಿ ಕಟ್ಟಿ ತಿಲಕದೊಂದಿಗೆ ಆತ್ಮಜ್ಯೋತಿ ಭಾವವನ್ನು ಪ್ರಜ್ವಲಿಸುತ್ತಾರೆ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ರಾಷ್ಟೀಯ ಸ್ವಯಂ ಸೇವಕ ಸಂಘ ಸೇರಿದಂತೆ ಅನೇಕ ಸಂಘಟನೆಗಳು ಇಂದು ಸಾಂಘಿಕ ರಕ್ಷಾಬಂಧನ ಕಾರ್ಯಕ್ರಮ ಆಯೋಜಿಸಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು ಶುಭಾಶಯ ಕೋರಿದ್ದಾರೆ. ನಾಡಿನ ವಿವಿಧೆಡೆ ಇಂದು ಶಿವಶರಣ ಶ್ರೀ ನುಲಿಯ ಚಂದಯ್ಯ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯುತ್ಸವವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಬಾಸಗೋಡ್ ಮೂಲದ ಅಭಿನವ್ ಉದಯ್ ನಾಯಕ್ ಪ್ರಸ್ತುತ ಕೋಲಾರದ ಜೆಎಸ್ಎಸ್ ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಗುಜರಾತಿನ ವಾರ್ಡ್ ನಗರದಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಅನುಭವಾತ್ಮಕ ಕಲಿಕಾ ಕಾರ್ಯಾಗಾರ ಪ್ರೇರಣಾದಲ್ಲಿ ಪಾಲ್ಗೊಳ್ಳಲು ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಬಾಲಕ ಅಭಿನವ್. ಅವರ ತಾಯಿ ಸುರೇಖ ಶಿಕ್ಷಕಿಯಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿನವ್ಗೆ ಸ್ವತಃ ಪತ್ರ ಬರೆದು 2047ರ ವಿಕಸಿತ ಭಾರತ ನಿರ್ಮಾಣದ ಕನಸನ್ನು ನನಸು ಮಾಡುವಲ್ಲಿ ಯುವಜನತೆಯೇ ಚಾಲಕ ಶಕ್ತಿ ಎಂದು ಬಣ್ಣಿಸಿ ಶುಭ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅಭಿನವ್ ನಾಯಕ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನಾನು ಪ್ರೇರಣಾ ಕಾರ್ಯಕ್ರಮದ 77ನೇ ಬ್ಯಾಚ್ನ ಕರ್ನಾಟಕದ ಪ್ರತಿನಿಧಿ. ಈ ಕಾರ್ಯಕ್ರಮದ ಅನುಭವ ಮತ್ತು ಕಲಿಕೆಯನ್ನು ಹಂಚಿಕೊಂಡ ನನಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಂದ ಪತ್ರ ಬಂದಿರುವುದು ಇನ್ನಷ್ಟು ಸಂತೋಷದ ಜೊತೆಗೆ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಬಲಿಷ್ಠ ರಾಷ್ಟ್ರದ ನಿರ್ಮಾಣಕ್ಕಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವುದು ಮತ್ತು ಅವರಲ್ಲಿ ದೇಶಪ್ರೇಮದ ಭಾವನೆಯನ್ನು ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಾಯಕತ್ವ ಗುಣ, ಗುಂಪು ಚಟುವಟಿಕೆ, ಸಮಯದ ನಿರ್ವಹಣೆ, ಆತ್ಮವಿಶ್ವಾಸ ಮುಂತಾದ ಮೌಲ್ಯಗಳನ್ನು ಕಲಿಯಲು ಸಹಕಾರಿಯಾಗಿ ಈ ಕಾರ್ಯಕ್ರಮವು ಆಯೋಜಿಸಲಾಗಿದ್ದ ಪ್ರತಿಯೊಂದು ಚಟುವಟಿಕೆಗಳು ನಮ್ಮ ಭವಿಷ್ಯದಲ್ಲಿ ಸಹಾಯಕವಾಗುವ ಅನೇಕ ಅಮೂಲ್ಯ ಜೀವನ ಪಾಠಗಳನ್ನು ಕಲಿಸಿಕೊಟ್ಟವು. ಈ ಅನುಭವಗಳನ್ನು ಪಡೆದ ನಾನು ಸ್ವಾವಲಂಬಿ ರಾಷ್ಟ್ರದ ಮತ್ತು 2047ರ ವಿಕಸಿತ ಭಾರತದ ನಿರ್ಮಾಣಕ್ಕೆ ಬೆಂಬಲ ನೀಡುತ್ತೇನೆ. ಜೈ ಹಿಂದ್.
0: ಧಾರವಾಡ ಜಿಲ್ಲೆ ನವಲಗುಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಾ ಆರ್ಬಿ ಶಿರಿಯಣ್ಣವರ್ ಧಾರವಾಡದ ನಾಯಕನ ಹೂಲಿಕಟ್ಟಿಯ ತೋಟದ ಮನೆಯಲ್ಲಿ ನಿಧನರಾಗಿದ್ದಾರೆ.

0: ಡಾ ಎಚ್ಆರ್ ತಿಮ್ಮಯ್ಯ ತಿಳಿಸಿದ್ದಾರೆ. ಧಾರವಾಡ ರಂಗಾಯಣ ಘಟಕ ಇಂದಿನಿಂದ ಮೂರು ದಿನ ಸಂಜೆ 6:30 ಖ್ಯಾತ ಪ್ರಸಾದನ ಕಲಾವಿದ ಗಜಾನನ ಮಹಾಲಯ ಸಂಸ್ಮರಣೆ ಶ್ರಾವಣ ರಂಗಸಂಭ್ರಮ ನಾಟಕ ಪ್ರದರ್ಶನ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಜಿಐಎಸ್ ಆಧಾರಿತ ವೆಬ್ ಅಪ್ಲಿಕೇಶನ್ ಜಾರಿಗೆ. ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ಲಾಭ. ವಿಜಯಪುರದ ಮಡಿಗ್ಯಾಳ ಕುರಿಗೆ ರಾಷ್ಟೀಯ ತಳಿ ಮಾನ್ಯತೆ. ಇಂದು ಶ್ರಾವಣ ಮಾಸದ ನೂಲು ಹುಣ್ಣಿಮೆ, ರಕ್ಷಾಬಂಧನ ಸಂಭ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಬೆಂಗಳೂರು. ಶ್ರೀಪಾದ ಹೆಗಡೆ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಕೇಳಿ ಅಮೃತೇಶ್ ತಂಡರ್ ಅವರ ರಚನೆ, ಯಾವೂರಿನ ಚೆಲುವೆ ಎಲ್ಲಿಂದ ಬಂದಿರುವೆ.

ಅಮೃತೇಶ್ ತಂಡರವರ ಮತ್ತೊಂದು ರಚನೆ. ಎದೆಯ ಮಧುಬನದಲ್ಲಿ ನವಿಲು ನರ್ತಿಸಿದಂತೆ, ಏನಿದೇನಿದು ಎಂಥ ರೋಮಾಂಚನ.

0: ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 7:30.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
1: 10:30 ನಿಮಿಷಕ್ಕೆ ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸಿ ಪಲ್ ಕೂ ಜೆ ಮೇರೆ ಸಪ್ನೆ ಬಿಖರ ಕೆ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
1: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
0: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ಈ ಬೆಳಿಗ್ಗೆ 8:30ಕ್ಕೆ ವಿಶ್ವ ಸಂಸ್ಕೃತ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಉಮಾ ಮಹೇಶ್ವರಿ ಅನ್ನವರಿಂದ ಭಾಷಣ ಕೇಳಬಹುದು. ಈ ಬೆಳಿಗ್ಗೆ 9:05ಕ್ಕೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಪ್ರಸಾರವಾಗುವುದು. ಭಾಗವಹಿಸುತ್ತಾರೆ ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ ಆಶಿಹಾಳ್. ಈ ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ. ರಕ್ಷಾಬಂಧನ ಹಬ್ಬದ ಸಂದರ್ಭದಲ್ಲಿ ಉಪನ್ಯಾಸಕರು ಮತ್ತು ಬರಹಗಾರರಾದ ಬಿಎಂ ಭಾರತಿ ಹಾದಿಗೆ ಅವರಿಂದ ಪ್ರಬಂಧ ರಕ್ಷಾಬಂಧನ ಕೇಳಬಹುದು. ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಯುವಜನತೆ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳನ್ನು ಕುರಿತು ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಆಪ್ತ ಸಲಹಾ ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ ಕೆಎಂ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30ಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ

8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ನೇಪಾಳ ದಿಢೀರ್ ಪ್ರವಾಹ, ಮೃತರ ಸಂಖ್ಯೆ 389 ಏರಿಕೆ, 290 ಭಾರತೀಯ ಪ್ರವಾಸಿಗರು ಸೇರಿ 1,500 ಅಧಿಕ ಮಂದಿಗೆ ಮುಂದುವರೆದ ಶೋಧ ಕಾರ್ಯ. ದೇಶಾದ್ಯಂತ ಇಂದು ರಕ್ಷಾಬಂಧನ ಸಂಭ್ರಮ, ರಾಷ್ಟ್ರಪತಿ, ಲೋಕಸಭಾಧ್ಯಕ್ಷರು ಸೇರಿ ಗಣ್ಯರಿಂದ ಶುಭಾಶಯ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಇಂದಿಗೆ 12 ವರ್ಷ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು. ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಫೈನಲ್ ಪ್ರವೇಶಿಸಿದ ಭಾರತದ ವೇಲವನ್ ಸೆಂಧಿಲ್ ಕುಮಾರ್. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಾಗೆ ಐತಿಹಾಸಿಕ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ. ವಾರ್ತೆಗಳ ವಿವರ: ನೆರೆ ರಾಷ್ಟ್ರ ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ದಿಢೀರ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 389 ಏರಿಕೆಯಾಗಿದ್ದು, ಇತ್ತೀಚಿನ ವರ್ಷಗಳಲ್ಲೇ ಎದುರಾದ ಅತ್ಯಂತ ಭೀಕರ ವಿಕೋಪದಲ್ಲಿ ನಾಪತ್ತೆಯಾಗಿರುವ ಸಾವಿರಾರು ಜನರಿಗಾಗಿ ರಕ್ಷಣಾ ಪಡೆಗಳು ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ಮುಂದುವರಿಸಿವೆ. ನಿನ್ನೆ ನೇಪಾಳದ 3 ಪ್ರಮುಖ ಜಿಲ್ಲೆಗಳಲ್ಲಿ ಪ್ರವಾಹ ವ್ಯಾಪಕ ವಿನಾಶವನ್ನುಂಟು ಮಾಡಿದ್ದು, ನಾಪತ್ತೆಯಾಗಿರುವವರಲ್ಲಿ 290 ಭಾರತೀಯ ಪ್ರವಾಸಿಗರು ಸೇರಿದ್ದಾರೆ. ಪ್ರಸ್ತುತ 1,500 ಹೆಚ್ಚು ಜನರು ನಾಪತ್ತೆಯಾಗಿದ್ದು, ಅವರಲ್ಲಿ ಹೆಚ್ಚಿನವರು ವಿದೇಶಿ ಪ್ರಜೆಗಳಾಗಿದ್ದಾರೆ. ಭಾರತ, ಅಮೆರಿಕ, ಮಲೇಷ್ಯಾ, ಉಕ್ರೇನ್, ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ದಕ್ಷಿಣ ಕೊರಿಯಾ, ಸಿಂಗಾಪುರ, ಜರ್ಮನಿ ಮತ್ತು ರಷ್ಯಾ ಸೇರಿದಂತೆ 30 ಹೆಚ್ಚು ದೇಶಗಳ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ದುರಂತದ ನಡುವೆಯೂ ಸಂತ್ರಸ್ತ ಪ್ರದೇಶಗಳಿಂದ ಗಾಯಗೊಂಡವರು ಸೇರಿದಂತೆ 1,500 ಹೆಚ್ಚು ಜನರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಎಂದು ನೇಪಾಳ ಪೊಲೀಸ್ ವಕ್ತಾರರು ತಿಳಿಸಿದ್ದಾರೆ. ನೇಪಾಳದಲ್ಲಿ ಇದುವರೆಗೆ 84 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ರಕ್ಷಿಸಲ್ಪಟ್ಟವರಲ್ಲಿ ತ್ರಿಶೂಲಿ 1 ಜಲವಿದ್ಯುತ್ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 63 ಭಾರತೀಯ ಕಾರ್ಮಿಕರು ಹಾಗೂ ತಮಿಳುನಾಡಿನ 21 ಪ್ರವಾಸಿಗರು ಸೇರಿದ್ದಾರೆ. ದುರಂತದ ಬಳಿಕ 290 ಭಾರತೀಯ ಪ್ರಜೆಗಳ ಸಂಪರ್ಕ ದೊರೆತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸಂಕಷ್ಟಕ್ಕೆ ಸಿಲುಕಿರುವ ಪ್ರಜೆಗಳ ಸದ್ಯದ ಪರಿಸ್ಥಿತಿ ತಿಳಿಯಲು ನವದೆಹಲಿ ಹಾಗೂ ಕಾಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ತುರ್ತು ಸಹಾಯವಾಣಿ ಕೇಂದ್ರಗಳನ್ನು ತೆರೆದು ನೇಪಾಳ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಶೋಧ ಕಾರ್ಯವನ್ನು ತೀವ್ರಗೊಳಿಸಿದೆ. ಸಹೋದರ ಸಹೋದರಿಯರ ಅಪೂರ್ವ ಪ್ರೀತಿ, ವಾತ್ಸಲ್ಯ ಹಾಗೂ ರಕ್ಷಣೆಯ ಸಂಕೇತವಾದ ರಕ್ಷಾಬಂಧನ ಹಬ್ಬವನ್ನು ಇಂದು ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಪವಿತ್ರ ದಿನದಂದು ಸಹೋದರಿಯರು ತಮ್ಮ ಸಹೋದರರ ಮುಂಗೈಗೆ ಬಣ್ಣ ಬಣ್ಣದ ರಾಖಿ ಕಟ್ಟಿ ಅವರ ಸುಖ ಸಮೃದ್ಧಿ, ದೀರ್ಘಾಯುಷ್ಯ ಹಾಗೂ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ. ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಯರ ರಕ್ಷಣೆ ಮತ್ತು ಬೆಂಬಲದ ಭರವಸೆ ನೀಡಿ ವಿವಿಧ ಉಡುಗೊರೆಗಳನ್ನು ನೀಡಿ ಗೌರವಿಸುತ್ತಾರೆ. ರಕ್ಷಾಬಂಧನ ಪವಿತ್ರ ಪರ್ವದ ಶುಭ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ರಕ್ಷಾಬಂಧನ ಹಬ್ಬವು ಪ್ರಾಚೀನ ಕಾಲದಿಂದಲೂ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ನಂಬಿಕೆಯಿಂದ ಮುಂಗೈಗೆ ಕಟ್ಟುವ ರಾಖಿಯ ದಾರ ರಕ್ಷಣೆಯ ಪವಿತ್ರ ಬಂಧನದ ಸಂಕೇತವಾಗಿದೆ ಎಂದಿರುವ ಅವರು, ಈ ಹಬ್ಬವು ಕೇವಲ ಸಹೋದರ ಸಹೋದರಿಯರ ನಡುವೆ ಮಾತ್ರವಲ್ಲದೆ ಕುಟುಂಬ, ಸ್ನೇಹಿತರು ಹಾಗೂ ಇಡೀ ಸಮಾಜದಲ್ಲಿ ಪರಸ್ಪರ ಗೌರವ ಮತ್ತು ಜವಾಬ್ದಾರಿಯ ಭಾವನೆಯನ್ನು ಹೆಚ್ಚಿಸುತ್ತದೆ ಎಂದು ಬಣ್ಣಿಸಿದ್ದಾರೆ. ನಂಬಿಕೆ ಹಾಗೂ ಸಹಕಾರ ತತ್ವಗಳ ಮೇಲೆ ಪ್ರತಿಯೊಂದು ಸಂಬಂಧವೂ ನಿಂತಿದೆ ಎಂಬುದನ್ನು ಈ ಹಬ್ಬ ನೆನಪಿಸುತ್ತದೆ ಎಂದ ರಾಷ್ಟ್ರಪತಿಯವರು, ವಿಕಸಿತ ಭಾರತದ ನಿರ್ಮಾಣದತ್ತ ಹೆಜ್ಜೆ ಇಡುತ್ತಾ ಪ್ರತಿಯೊಬ್ಬ ನಾಗರಿಕನು ಸಮಾಜದಲ್ಲಿ ಸೌಹಾರ್ದತೆಯನ್ನು ಬಲಪಡಿಸಲು ಸಂಕಲ್ಪ ಮಾಡಬೇಕೆಂದು ಕರೆ ನೀಡಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ತಮ್ಮ ಸಂದೇಶದಲ್ಲಿ, ರಕ್ಷಾಬಂಧನವು ಭಾರತೀಯ ಕೌಟುಂಬಿಕ ಮೌಲ್ಯಗಳು ಹಾಗೂ ಅಪೂರ್ವ ಪ್ರೀತಿಯ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ರಕ್ಷಣೆ ಎಂದರೆ ಕೇವಲ ಸಹೋದರಿಯರ ರಕ್ಷಣೆಗೆ ಸೀಮಿತವಾಗಿರದೆ ಮಹಿಳೆಯರ ಗೌರವ, ಹಕ್ಕುಗಳು ಹಾಗೂ ಅವರ ಕನಸುಗಳನ್ನು ರಕ್ಷಿಸುವ ಬದ್ಧತೆಯಾಗಿದೆ ಎಂದು ಲೋಕಸಭಾಧ್ಯಕ್ಷರು ಪ್ರತಿಪಾದಿಸಿದ್ದಾರೆ. ಸಮಾಜದಲ್ಲಿ ಪ್ರತಿಯೊಬ್ಬ ಮಗಳು ಮತ್ತು ಸಹೋದರಿ ಸುರಕ್ಷಿತವಾಗಿ ಗೌರವದಿಂದ ಮುನ್ನಡೆಯುವಂತಾದಾಗ ಮಾತ್ರ ದೇಶವು ನೈಜವಾಗಿ ಸಶಕ್ತಗೊಳ್ಳಲು ಸಾಧ್ಯ ಎಂದು ತಿಳಿಸಿದ ಅವರು, ಕುಟುಂಬಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನು ಸದಾ ಕಾಯ್ದುಕೊಳ್ಳಲು ಕರೆ ನೀಡಿದರು.

0: ನೀಡಿದ್ದಾರೆ. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಬ್ಯಾಂಕಿಂಗ್ ಸೇವೆ ತಲುಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಪ್ರಮುಖ ಯೋಜನೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇಂದಿಗೆ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2014 ಆಗಸ್ಟ್ 28ರಂದು ಈ ಬೃಹತ್ ಆರ್ಥಿಕ ಸೇರ್ಪಡೆ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಜನ್ಧನ್ ಯೋಜನೆಯಡಿ ಇದುವರೆಗೆ ದೇಶಾದ್ಯಂತ 59 ಕೋಟಿಗೂ ಅಧಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದ್ದು ಈ ಖಾತೆಗಳಲ್ಲಿ ಒಟ್ಟು 3,17,000 ಕೋಟಿ ರೂಪಾಯಿಗೂ ಅಧಿಕ ಠೇವಣಿ ಹಣ ಸಂಗ್ರಹವಾಗಿದೆ. ದೇಶದ ಗ್ರಾಮೀಣ ಹಾಗೂ ಅರೆ ನಗರ ಪ್ರದೇಶಗಳಲ್ಲಿ 78% ಖಾತೆಗಳನ್ನು ತೆರೆಯಲಾಗಿದ್ದು ಒಟ್ಟು ಖಾತೆದಾರರಲ್ಲಿ 55%ಕ್ಕೂ ಹೆಚ್ಚು ಮಹಿಳೆಯರೇ ಇದ್ದಾರೆ ಎಂಬುದು ಯೋಜನೆಗೆ ದೊರೆತ ಭಾರೀ ಯಶಸ್ಸನ್ನು ತೋರಿಸುತ್ತದೆ. ಜನ್ಧನ್, ಆಧಾರ್ ಮತ್ತು ಮೊಬೈಲ್ ತ್ರಿವಳಿ ತಂತ್ರಜ್ಞಾನದ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳ ನೇರ ನಗದು ವರ್ಗಾವಣೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಲು ಹಾಗೂ ಶೋಷಣೆ ರಹಿತ ಆರ್ಥಿಕ ವ್ಯವಸ್ಥೆಗೆ ಈ ಯೋಜನೆ ಸದೃಢ ತಳಪಾಯ ಹಾಕಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ 3ರಂದು ಆರಂಭವಾಗಿದ್ದ 57 ದಿನಗಳ ಸುದೀರ್ಘ ಅಮರನಾಥ ಯಾತ್ರೆಯು ರಕ್ಷಾಬಂಧನ ಹಬ್ಬದ ದಿನವಾದ ಇಂದು ಅಧಿಕೃತವಾಗಿ ಮುಕ್ತಾಯಗೊಳ್ಳಲಿದೆ. ಅಮರನಾಥೇಶ್ವರನ ಪವಿತ್ರ ಗುಹೆಗೆ ಮಹಂತ್ ದೀಪೇಂದ್ರ ಗಿರಿ ಅವರ ನೇತೃತ್ವದಲ್ಲಿ ಛಡಿ ಮುಬಾರಕ್ ಅಂದರೆ ಪವಿತ್ರ ತ್ರಿಶೂಲ ತಲುಪುವುದರೊಂದಿಗೆ ಈ ವರ್ಷದ ವಾರ್ಷಿಕ ಯಾತ್ರೆಗೆ ಸಾಂಪ್ರದಾಯಿಕವಾಗಿ ತೆರೆ ಬೀಳಲಿದೆ. ಈ ಸಾಲಿನಲ್ಲಿ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಎರಡೂ ಮಾರ್ಗಗಳ ಮೂಲಕ ಒಟ್ಟು 4.8 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಪವಿತ್ರ ಹಿಮಲಿಂಗದ ದರ್ಶನ ಪಡೆದಿದ್ದಾರೆ. ಸೂಕ್ತ ಭದ್ರತೆ ಹಾಗೂ ಮೂಲಸೌಕರ್ಯಗಳ ನಡುವೆ ಯಾತ್ರೆಯು ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಚಿಕಾಗೋ, ಆಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಉದ್ಯಮ ಪ್ರತಿನಿಧಿಗಳೊಂದಿಗೆ ಭಾರತದ ಹೂಡಿಕೆ ಅವಕಾಶಗಳು ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಇದೇ ಭಾನುವಾರ 30ರಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಸ್ತ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ನಡೆಯುತ್ತಿರುವ ಪಿಎಸ್ಎ ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಭಾರತದ ವೇಲವನ್ ಸೆಂದಿಲ್ ಕುಮಾರ್ ಭಾರತದವರೇ ಆದ ವೀರ್ ಚೋತ್ರಾನಿ ವಿರುದ್ದ 3-2 ಅಂತರದ ರೋಚಕ ಜಯ ಸಾಧಿಸಿ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಇದಕ್ಕೂ ಮುನ್ನ ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ಇಬ್ಬರು ಭಾರತೀಯ ಆಟಗಾರರು ಸೆಮಿಫೈನಲ್ ಪ್ರವೇಶಿಸಿದ್ದರು. ವೀರ್ ಚೋತ್ರಾನಿ ಈಜಿಪ್ಟ್ನ ಮೊಹಮ್ಮದ್ ಎಲ್ ಶರ್ಬಿನಿ ಅವರನ್ನು 3-1 ಅಂತರದಿಂದ ಸೋಲಿಸಿದರೆ ವೇಲವನ್ ಸೆಂದಿಲ್ ಕುಮಾರ್ ಮಲೇಷ್ಯಾದ ಪ್ರತಿಸ್ಪರ್ಧಿ ವಿರುದ್ದ 3-0 ಅಂತರದ ಭರ್ಜರಿ ಗೆಲುವು ದಾಖಲಿಸಿದ್ದರು. ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ವೇಲವನ್ ಅವರು ಹಂಗೇರಿಯ ಬಾಲಾಜ್ ಫಾರ್ಕಾಸ್ ಅವರನ್ನು ಎದುರಿಸಲಿದ್ದಾರೆ. ಅಮೆರಿಕದ ಸೇಂಟ್ ಲೂಯಿಸ್ನಲ್ಲಿ ನಿನ್ನೆ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ನಲ್ಲಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಹಾಲಿ ಚಾಂಪಿಯನ್ ಫ್ಯಾಬಿಯಾನೋ ಕರುವಾನ ಅವರನ್ನು 15-13 ಅಂಕಗಳಿಂದ ಮಣಿಸಿ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂತಿಮ ದಿನದ ಆರಂಭದಲ್ಲಿ ಕರುವಾನ ಅವರಿಗಿಂತ 6 ಅಂಕಗಳಿಂದ ಹಿನ್ನಡೆಯಲಿದ್ದ ಪ್ರಜ್ಞಾನಂದ 2 ರ್ಯಾಪಿಡ್ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿ ಮುನ್ನಡೆ ಪಡೆದರು. ನಂತರ 4 ಬ್ಲಿಟ್ಸ್ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ 15-13 ಅಂಕಗಳ ಜಯ ದಾಖಲಿಸಿದರು. ಈ ಗೆಲುವಿನೊಂದಿಗೆ ಪ್ರಜ್ಞಾನಂದ ಅವರು $2,00,000 ಪ್ರಥಮ ಬಹುಮಾನ ಹಾಗೂ ಮುಂದಿನ ವರ್ಷದ ಗ್ರ್ಯಾಂಡ್ ಚೆಸ್ ಟೂರ್ನಲ್ಲಿ ಸ್ಥಾನವನ್ನು ಖಚಿತಪಡಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳ ದಿಢೀರ್ ಪ್ರವಾಹ, ಮೃತರ ಸಂಖ್ಯೆ 389ಕ್ಕೆ ಏರಿಕೆ. 290 ಭಾರತೀಯ ಪ್ರವಾಸಿಗರು ಸೇರಿ 1,500 ಅಧಿಕ ಮಂದಿಗೆ ಮುಂದುವರೆದ ಶೋಧ ಕಾರ್ಯ. ದೇಶಾದ್ಯಂತ ಇಂದು ರಕ್ಷಾಬಂಧನ ಸಂಭ್ರಮ, ರಾಷ್ಟ್ರಪತಿ ಲೋಕಸಭಾಧ್ಯಕ್ಷರು ಸೇರಿ ಗಣ್ಯರಿಂದ ಶುಭಾಶಯ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಇಂದಿಗೆ 12 ವರ್ಷ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು. ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಫೈನಲ್ ಪ್ರವೇಶಿಸಿದ ಭಾರತದ ವೇಲವನ್ ಸೆಂದಿಲ್ ಕುಮಾರ್. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಾಗೆ ಐತಿಹಾಸಿಕ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು.

ಅಣ್ಣ ತಂಗಿ ಚಿತ್ರಕ್ಕಾಗಿ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದು ರಾಜನ್ ನಾಗೇಂದ್ರ ಸ್ವರಕಲ್ಪನೆ ಮಾಡಿರುವ ಆಪದ್ ಬಾಂಧವ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ, ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
4: ಒಂದೇ ಬಳ್ಳಿಯ ಹೂಗಳು ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ಗೀತಾಪ್ರಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸತ್ಯಂ.

ಶುಭವಾದಂತಹ ದಿನ ಇವತ್ತು. ರಕ್ಷಾಬಂಧನವೂ ಹೌದು, ವೇದಾಧ್ಯಯನದ ಆರಂಭ ಇವತ್ತೇ ಆಗುತ್ತೆ. ಉಪಕರ್ಮಗಳಾಗಬಹುದು, ವಿದ್ಯಾಭ್ಯಾಸ ಆಗಬಹುದು, ಇತ್ಯಾದಿಗಳ ಎಲ್ಲ ಸಂಸ್ಕಾರಕ್ಕೂ ಇವತ್ತೇ ಮೂಲವಾದಂತಹ ದಿನ ಆಗುತ್ತೆ. ಇಂತಹ ಶುದ್ಧವಾದಂತಹ ದಿನದಂದು ಸಂಸ್ಕೃತಕ್ಕೂ ಒಂದು ದಿನ ಇರಬೇಕು ಅಂತ ಹೇಳಿ ಒಂದು ಆಲೋಚನೆ ಬಂತು. ಆ ರೀತಿ 1969 ಇಸ್ವಿನಿಂದ ಸಂಸ್ಕೃತದ ದಿನವಾಗಿ ಶ್ರವಣ ಶುದ್ಧ ಪೂರ್ಣಿಮೆಯಂದು ಈ ಒಂದು ಉತ್ಸವ ನಡ್ಕೊಂಡು ಬಂದಿದೆ. ಇಲ್ಲಿ ಇನ್ನೂ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಶ್ರಾವಣ ಪೂರ್ಣಿಮೆ ಎಂದು ಈ ಸಂಸ್ಕೃತಕ್ಕಾಗಿ ಇದೊಂದು ವಿಶೇಷವಾದಂತಹ ದಿನ ಅಂತ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಈ ಒಂದು ಶ್ರಾವಣ ಪೂರ್ಣಿಮೆಯಲ್ಲಿ ಸಂಸ್ಕೃತ ದಿನವಾಗಿ ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲೆಲ್ಲ ಕಡೆ ಸಂಸ್ಕೃತದ ಎಲ್ಲೆಲ್ಲಿ ಒಕ್ಕೂಟಗಳಿದೆಯೋ, ಎಲ್ಲೆಲ್ಲಿ ವಿದ್ಯಾಸಂಸ್ಥೆಗಳಿದೆಯೋ ಅಲ್ಲೆಲ್ಲ ಕಡೆ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ತುಂಬ ವಿಶೇಷವಾದಂತಹ ವಿಸ್ತಾರ ವ್ಯಾಪ್ತಿಗಳಿದೆ. ಎಲ್ಲೆಲ್ಲಿ ಗುರುಕುಲಗಳು, ಶಾಲೆಗಳು, ಪ್ರೌಢಶಾಲೆ ಆಗಬಹುದು ಅಥವಾ ಸ್ನಾತಕೋತ್ತರ ಅಧ್ಯಯನ ಕೇಂದ್ರಗಳಾಗಬಹುದು, ಸಂಸ್ಕೃತದ ಅಕಾಡೆಮಿ ಆಗಬಹುದು, ಬೋರ್ಡ್ ಆಗಬಹುದು, ವಿಶ್ವವಿದ್ಯಾಲಯಗಳಾಗಬಹುದು, ಸಂಘ ಸಂಸ್ಥೆಗಳು, ಸಂಸ್ಕೃತ ಭಾರತಿ ಅಥವಾ ಸಂಘಟನೆಗಳಾಗಬಹುದು, ವಿಶ್ವವಿದ್ಯಾಲಯದ ಶಾಖೆಗಳಾಗಬಹುದು, ಇದೆಲ್ಲ ಇದೆಯೋ ಇಲ್ಲೆಲ್ಲ ಕಡೆಗಳಲ್ಲೂ ತುಂಬ ವೈಭವದಿಂದ ಸಂಸ್ಕೃತ ದಿನದ ಆಚರಣೆ ನಡ್ಕೊಂಡು ಬಂದಿದೆ. ಅಷ್ಟೇ ಅಲ್ಲ, ಅದಾದ್ಮೇಲೆ ಸಂಸ್ಕೃತ ದಿನದ ಆಚರಣೆ ಸ್ವಲ್ಪ ಇನ್ನೂ ಹೆಚ್ಚು ಸಂಸ್ಕೃತ ಲೋಕ ಬೆಳೀತಾ ಹೋದಂತೆ ಸಂಸ್ಕೃತ ಸಪ್ತಾಹದ ಆಚರಣೆ ಆಗಬೇಕು ಅಂತ ಹೇಳಿ ವಿಚಾರ ಬಂತು. ಸಂಸ್ಕೃತ ಸಪ್ತಾಹ ಅಂತೂ ತುಂಬ ಕಡೆಗಳಲ್ಲಿ ನಡೀತಾ ಬಂದಿದೆ. ಕೆಲವು ಕಡೆಗಳಲ್ಲಿ ಸಂಸ್ಕೃತ ಮಾಸದ ಆಚರಣೆಯೂ ಆಗ್ತಾ ಇದೆ, ಸಂಸ್ಕೃತದ ಮಾಸದ ಆಚರಣೆ. ಮತ್ತೆ 2000 ಸಂಸ್ಕೃತ ವರ್ಷಾಚರಣೆಯೂ ಆಗಿತ್ತು. ಸಂಸ್ಕೃತ ದಿನಾಚರಣೆ ಅಥವಾ ಅದರ ಮಾಸಾಚರಣೆ, ಪಕ್ಷಾಚರಣೆ ಇತ್ಯಾದಿಗಳಲ್ಲೆಲ್ಲ ಏನು ವಿಶೇಷ ಅಂತ ಹೇಳಿದ್ರೆ, ಸಂಸ್ಕೃತಕ್ಕೆ ಒತ್ತು ಕೊಡುವಂತಹ ನೂರಾರು ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಸಂಸ್ಕೃತ ಲೋಕದ ಎಲ್ಲ ಬಂಧುಗಳು. ಸಂಸ್ಕೃತದ ವಿದ್ವಾಂಸರಾಗಲಿ, ಸಂಸ್ಕೃತ ಕಲಿಯುವಂತಹ ವಿದ್ಯಾರ್ಥಿಗಳಾಗಲಿ, ಅದರ ಅಭಿಮಾನಿಗಳಾಗಲಿ, ಹಿತೈಷಿಗಳಾಗಲಿ, ಪ್ರೇಮಿಗಳೆಲ್ಲರೂ ಸೇರಿಕೊಂಡು ಅವತ್ತು ಸಂಸ್ಕೃತದ ಪಾಠ ಪ್ರವಚನಗಳಾಗಬಹುದು, ವ್ಯಾಖ್ಯಾನ ಮಾಲೆ ಆಗಬಹುದು, ಕ್ರೀಡೋತ್ಸವ ಆಗಬಹುದು, ಅದರ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಾಗಬಹುದು, ಸಂಸ್ಕೃತದ ಬೀದಿಯ ವೀತಿ ನಾಟಕ ಅಂತ ಆಗಬಹುದು, ಸ್ಪರ್ಧೆಗಳಾಗಬಹುದು, ನಾಟಕೋತ್ಸವ, ಕವಿಗೋಷ್ಠಿ ಆಗಬಹುದು, ಅವಧಾನ ಆಗಬಹುದು, ಆಮೇಲೆ ಸಂಸ್ಕೃತಕ್ಕೆ ಸಂಬಂಧಿಸಿದಂತಹ ಅದರ ಪ್ರದರ್ಶಿನಿಗಳಾಗಬಹುದು, ಸಂಸ್ಕೃತದ ಬೇರೆ ಬೇರೆ ರೀತಿಯ ಜ್ಞಾನ ಶಾಖೆಗಳ ಪ್ರದರ್ಶಿನಿ ಆಗಬಹುದು. ಇದೆಲ್ಲವೂ ಸಹ ಜನಕ್ಕೆ ತಿಳಿಯಬೇಕು ಅನ್ನುವಂತಹ ಹೆಬ್ಬಯಕೆಯಿಂದ ಸಂಸ್ಕೃತ ಲೋಕದ ಬಂಧುಗಳು, ಸಂಸ್ಕೃತದ ವಿದ್ವಾಂಸರು, ಸಂಸ್ಕೃತದ ಕಾರ್ಯಕರ್ತರು, ಸಂಸ್ಕೃತ ಭಾರತಿ ಈ ರೀತಿಯ ಹಲವಾರು ಸಂಘ ಸಂಸ್ಥೆಗಳು ಅಂದಿನ ದಿನ ಅಥವಾ ಆ ಒಂದು ಸಪ್ತಾಹದ ಸಮಯದಲ್ಲಿ ಒಳ್ಳೊಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಜನಕ್ಕೆ ಸಂಸ್ಕೃತ ತಲುಪುತ್ತೆ. ಸಂಸ್ಕೃತ ಸಹಜವಾದ ಭಾಷೆ, ಎಲ್ಲರೂ ಮಾತಾಡಲಿಕ್ಕೆ ಸಾಧ್ಯ ಇರುವಂತಹ ಭಾಷೆ, ಸಂಸ್ಕೃತ ಎಲ್ಲರಿಗೂ ಬೇಕಾಗಿರುವಂತಹ ಭಾಷೆ, ಸಂಸ್ಕೃತ ನಾವು ಕಲಿಯಬಹುದು, ಸಂಸ್ಕೃತ ಸಹಜವಾದ ಭಾಷೆ, ಈ ರೀತಿ ಭಾವನೆಗಳು ಹೆಚ್ಚು ಜಾಗೃತವಾಗುತ್ತೆ ಅಂತಹ ಒಂದು ಅಂಶ ನಮಗೆ ಈ ಸಂಸ್ಕೃತ ದಿನಾಚರಣೆಯಿಂದ ತುಂಬ ಹೆಚ್ಚು ಗೊತ್ತಾಗ್ತಾ ಇದೆ. ಸಂಸ್ಕೃತ ಅಂತಂದ್ರೆ ಏನು? ಸಂಸ್ಕೃತ ಅಂತ ಹೇಳಿದ್ರೆ ಅದೊಂದು ದಿವ್ಯವಾದಂತಹ ಭಾಷೆ. ಭಾರತಕ್ಕೆ ಎಷ್ಟು ಮಹತ್ತರವಾದಂತಹ ಸ್ಥಾನವನ್ನು ಜಗತ್ತು ಕೊಟ್ಟಿದೆಯೋ, ಅದೇ ರೀತಿ ಒಂದು ಉಜ್ವಲವಾದಂತಹ ಸ್ಥಾನವನ್ನು ಅಷ್ಟೇ ಸರಿಸಮಾನವಾಗಿ ಸಂಸ್ಕೃತಕ್ಕೂ ಜ್ಞಾನಲೋಕ ಕೊಟ್ಟಿದೆ. ಭಾರತ ಎಷ್ಟು ಪ್ರಾಚೀನವೋ, ಋಷಿ ಪರಂಪರೆ ಎಷ್ಟು ಪ್ರಾಚೀನವೋ, ಅಷ್ಟೇ ಪ್ರಾಚೀನವಾಗಿ ಸಂಸ್ಕೃತವೂ ಇದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಸಂತೋಷದ ಮತ್ತು ಹೆಮ್ಮೆಯ ಒಂದು ಸಂಗತಿಯಾಗಿದೆ. ಸಂಸ್ಕೃತ ಜ್ಞಾನದ ಭಾಷೆ, ವೇದಗಳ ಆವಿರ್ಭಾವ ಇದೇ ಭಾಷೆಯಲ್ಲೇ ಆಗಿದ್ದು, ಹಾಗೆಯೇ ವಿಜ್ಞಾನದ ಭಾಷೆ, ಕಲೆಯ ಭಾಷೆ, ತತ್ವಜ್ಞಾನದ ಭಾಷೆ, ಸಂಸ್ಕೃತಿಯ ಭಾಷೆ, ಸಂಗೀತದ ಭಾಷೆ, ಹಾಗೆ ಋಷಿ ಪರಂಪರೆಯ ಹಲವಾರು ಜ್ಞಾನ ಶಾಖೆಗಳ ಆವಿರ್ಭಾವದ ಭಾಷೆ ಸಂಸ್ಕೃತ ಆಗಿದೆ. ಇಂತಹ ಸಂಸ್ಕೃತ ಭಾಷೆಯನ್ನು ನಾವೆಲ್ಲ ಹೆಚ್ಚು ಜನಕ್ಕೆ ತಲುಪಿಸಬೇಕು, ಮತ್ತು ಅದರ ಬಗ್ಗೆ ಅಧ್ಯಯನ ಸಂಶೋಧನೆಗಳಾಗಬೇಕು, ಅದರಲ್ಲಿ ಗ್ರಂಥಗಳ ಪ್ರಕಾಶನ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬ ರೀತಿಯ ಪ್ರೋತ್ಸಾಹಗಳು ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಇಡೀ ಭಾರತವನ್ನು ಹಬ್ಬಿ ಬೆಳೆದಂತಹ ಭಾಷೆ ಎಲ್ಲ ಕ್ಷೇತ್ರಗಳಲ್ಲೂ ಸಂಸ್ಕೃತವೇ ನಡೀತಾ ಇತ್ತು. ಆ ಒಂದು ಸಂಸ್ಕೃತವೇ ನಡೀತಾ ಇತ್ತಲ್ಲ, ಅದೊಂದು ನಮಗೆ ಹೇಗೆ ಅಂತ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಸಂಸ್ಥೆಗಳಿಗೂ ಉಪನಿಷತ್ತಿನ ಧ್ಯೇಯವಾಕ್ಯಗಳನ್ನು ಅಥವಾ ಸಂಸ್ಕೃತದ ಪ್ರಾಚೀನ ಗ್ರಂಥಗಳ ಧ್ಯೇಯವಾಕ್ಯಗಳನ್ನು ಇಟ್ಟಿರ್ತಾರೆ. ಧರ್ಮಚಕ್ರ ಪ್ರವರ್ತನಾಯ ಅಂತ ಹೇಳಿ ಲೋಕಸಭೆಯಲ್ಲಿದೆ, ಸತ್ಯಂ ಶಿವಂ ಸುಂದರಂ ಅಂತ ಹೇಳಿ ದೂರದರ್ಶನದಲ್ಲಿರುತ್ತೆ, ಯೋಗ ಕರ್ಮಸ ಕೌಶಲಂ ಅಂತ ಆಗಬಹುದು, ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಆಗಬಹುದು, ಮತ್ತೆ ನಭಸ್ಪೃಶಂ ದೀಪ್ತಂ ಅಂತ ಆಗಬಹುದು. ಈ ರೀತಿ ಯಾವುದೇ ಸಂಸ್ಥೆಯ ವಿದ್ಯಾಸಂಸ್ಥೆಗಳ ಧ್ಯೇಯವಾಕ್ಯ ಅಂತ ನಾವು ನೋಡಿದ್ರೆ ಅದು ಖಂಡಿತವಾಗಿ ಪ್ರಾಚೀನ ಸಂಸ್ಕೃತ ವಾಂಗ್ಮಯದ ಯಾವುದಾದರೂ ಗ್ರಂಥದ್ದೇ ಆಗಿರುತ್ತೆ. ಆ ರೀತಿ ಸಂಸ್ಕೃತ ತುಂಬ ಹಬ್ಬಿ ಬೆಳೀತಾ ಇದೆ. ಅದು ಸಂಸ್ಕೃತದ ಒಂದು ವಿಶೇಷವಾದಂತಹ ಶಕ್ತಿ. ಯಾವುದೇ ಮಾತೃಭಾಷೆಗಳಿಗೆ ಸಂಸ್ಕೃತ ಅದರ ಒಂದು
ಆಶ್ರಯ ಇತ್ತು ಅಂತ ಹೇಳಿದ್ರೆ ಆ ಭಾಷೆ ತುಂಬ ಉಜ್ವಲವಾಗಿ ಬೆಳೆಯುತ್ತೆ. ಸಂಸ್ಕೃತದಲ್ಲಿರುವಂತಹ ವ್ಯಾಕರಣದ ಸ್ವರೂಪ, ಸಂಸ್ಕೃತದಲ್ಲಿರುವಂತಹ ಭಾಷಾ ಸ್ವರೂಪ, ಈ ರೀತಿ ಸ್ವರೂಪಗಳಿಂದಲೇ ಬೇರೆ ಭಾಷೆಗಳು ತುಂಬ ತನ್ನನ್ನು ಹೆಚ್ಚು ಬೆಳೆಸ್ಕೊಂಡಿವೆ. ಸಂಸ್ಕೃತದಲ್ಲಿರುವಂತಹ ಅಲಂಕಾರ ಶಾಸ್ತ್ರ ಆಗಬಹುದು, ವ್ಯಾಕರಣ ಶಾಸ್ತ್ರ, ಛಂದಶಾಸ್ತ್ರ ಆಗಬಹುದು, ಅಥವಾ ಸಂಸ್ಕೃತದ ಯೋಗ ವಿಜ್ಞಾನ ಆಗಬಹುದು, ಜೀವನ ವಿಜ್ಞಾನಗಳಾಗಬಹುದು, ಅದರ ತತ್ವಶಾಸ್ತ್ರಗಳಾಗಬಹುದು, ಹೀಗೆ ಮತ್ತೆ ಕಥಾ ಸಾಹಿತ್ಯ, ನೀತಿ ಸಾಹಿತ್ಯಗಳಾಗಬಹುದು, ರಾಜಕೀಯದ ರಾಜ ಸಾಹಿತ್ಯ

ಬಹುದು ಇತ್ಯಾದಿಗಳೆಲ್ಲವೂ ಸಹ ಸಂಸ್ಕೃತದಲ್ಲಿ ತುಂಬಾ ಉಜ್ವಲವಾಗಿ ಬೆಳೆದುಕೊಂಡು ಬಂದಿದೆ. ಶಬ್ದಕೋಶ ಆಗಬಹುದು, ಇದೆಲ್ಲ ಬೆಳೆದಿದೆ. ಅದರ ಆಧಾರದಲ್ಲಿ ಮಾತೃಭಾಷೆಗಳು, ಭಾರತೀಯ ಭಾಷೆಗಳು ಸಹ ತುಂಬಾ ಉಜ್ವಲವಾಗಿ ಬೆಳೀತಾ ಇದೆ, ತನ್ನ ನೆಲೆಗಳನ್ನು ಕಂಡುಕೊಂಡಿವೆ. ಆ ರೀತಿಯಾಗಿ ತಾಯಿ ಮಗಳ ಸಂಬಂಧ ಸಂಸ್ಕೃತ ಭಾಷೆ ಮತ್ತು ಬೇರೆ ಬೇರೆ ಭಾರತೀಯ ಭಾಷೆಗಳಲ್ಲಿ, ಕೆಲವು ವಿದೇಶಿಯ ಭಾಷೆಗಳಲ್ಲೂ ನಾವು ನೋಡ್ತೀವಿ. ಆ ರೀತಿ ಸಂಸ್ಕೃತದ ಭಾಷೆಯ ಒಂದು ಉಜ್ವಲತೆಗಾಗಿ ಇವತ್ತಿನ ಸರ್ಕಾರದಲ್ಲೂ, ಕೇಂದ್ರ ಸರ್ಕಾರದಲ್ಲೂ ಒಳ್ಳೊಳ್ಳೆ ಪ್ರಯತ್ನಗಳನ್ನ ನಾವು ನೋಡ್ತಾ ಬರ್ತೀವಿ. ಸಂಸ್ಕೃತ ತುಂಬಾ ಹೆಚ್ಚು ಜನಕ್ಕೆ ತಲುಪಬೇಕು ಅಂತ ಹೇಳಿ ಸಂಸ್ಕೃತ ಭಾರತೀಯ ಸಂಭಾಷಣಾ ಶಿಬಿರದ ಪ್ರಕಲ್ಪಗಳು ಹೇಗೆ ತುಂಬಾ ಹೆಚ್ಚು ಹೇಗೆ ಹಬ್ತಾ ಇದೆಯೋ ಹಾಗೆ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಅಂತ ಹೇಳಿ ಒಂದು ವಿಶ್ವವಿದ್ಯಾಲಯ, ಹಾಗೆ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ, ಹೀಗೆ ವಿದ್ಯಾಪೀಠಗಳು ಸಹ ಕೇಂದ್ರ ಸರ್ಕಾರದ ಮಾರ್ಗದರ್ಶನದಲ್ಲಿ ತುಂಬಾ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಆಮೇಲೆ ಇನ್ನೊಂದು ವಿಶೇಷ, ಭಾರತ ಸರ್ಕಾರದ ನೋಡಲ್ ಏಜೆನ್ಸಿಯಾಗಿ ಸೆಂಟ್ರಲ್ ಸಂಸ್ಕೃತ ಯೂನಿವರ್ಸಿಟಿಯಲ್ಲೂ ತುಂಬಾ ರೀತಿಯ ಒಳ್ಳೊಳ್ಳೆ ಕಾರ್ಯಕಲಾಪಗಳು ನಡೀತಾ ಇದೆ. ಸಂಸ್ಕೃತಕ್ಕಾಗಿ ಇವತ್ತು ಎಷ್ಟು ಪ್ರೋತ್ಸಾಹ ಇದೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಶಿಕ್ಷಾ ನೀತಿ NEP, ಅದರಲ್ಲೂ ಅಷ್ಟೇ ಹಲವಾರು ವಿಭಾಗಗಳಲ್ಲಿ ಸಂಸ್ಕೃತವನ್ನು ಕಲೀಲಿಕ್ಕೆ ಅವಕಾಶ ಇದೆ. ಅಲ್ಲಿ ಕಲೆ ಆಗಬಹುದು, ಸಂಸ್ಕೃತಿ, ಜೀವನ, ಯೋಗ, ಪರಂಪರೆ, ಇತಿಹಾಸ ಆಗಬಹುದು. ಆಮೇಲೆ ಸಂಸ್ಕೃತ ಅಧ್ಯಯನಕ್ಕೆ ಬೇರೆ ಬೇರೆ ರೀತಿಯ ಅವಕಾಶಗಳು ಹೇಗಿದೆ, ಈ ರೀತಿ ಎಷ್ಟೊಂದು ಆಯಾಮಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಚಿಂತನೆಗಳಲ್ಲಿ ಸಂಸ್ಕೃತ ಕಲೀಲಿಕ್ಕೆ ತುಂಬಾ ಅವಕಾಶಗಳಿದೆ. ಅಂದ್ರೆ ಬರೀ ಸಂಸ್ಕೃತ ಭಾಷೆ ಭಾಷೆ ಮಾತ್ರ ಅಲ್ಲ, ಸಂಸ್ಕೃತ ಸ್ವಯಂ ಜ್ಞಾನವೂ ಹೌದು. ಸಂಸ್ಕೃತ ಜ್ಞಾನ ಹೇಗೆ ಹೌದು, ಅದು ಜೀವನ ಪದ್ಧತಿಯೂ ಹೌದು. ಒಂದು ಭಾರತೀಯರು ನಾವೆಲ್ಲರೂ ವಿಶೇಷವಾಗಿ ಗಮನಿಸಬೇಕೇನು ಅಂತ ಹೇಳಿದ್ರೆ, ಪ್ರತಿಯೊಂದು ದೇಶಕ್ಕೂ ಸಹ ಒಂದು ತತ್ವ ಇರುತ್ತೆ. ಆ ತತ್ವ ಇಲ್ಲ ಅಂತ ಹೇಳಿದ್ರೆ ಆ ದೇಶಕ್ಕೆ ತುಂಬಾ ಅಸ್ತಿತ್ವನೇ ಇರಲ್ಲ. ಏನು ಅಂತ ಹೇಳಿದ್ರೆ, ಈಗ ಜಪಾನ್ ಅಂತ ತಗೊಂಡ್ರೆ ಅದಕ್ಕೊಂದು ವಿಜ್ಞಾನ ಅಂತಿದೆ, ಹಾಗೆ ವಿಜ್ಞಾನ ಇಲ್ಲದೆ ಜಪಾನ್ ದೇಶ ಆಗಬಹುದು, ತಂತ್ರಜ್ಞಾನ ಇಲ್ಲದೆ ಚೈನಾ ದೇಶ ಆಗಬಹುದು, ರಾಜಕೀಯ ಚಿಂತನೆಗಳಿದೆ ಇಲ್ಲದೆ ಇದ್ರೆ ಯುರೋಪ್ ದೇಶಗಳಾಗಬಹುದು, ಅಥವಾ ವಾಣಿಜ್ಯಗಳಿಲ್ಲದೆ ಆದ್ರೆ ಅಮೆರಿಕ ಆಗಬಹುದು, ಹೇಗೆ ಅವಕ್ಕೆ ಅಸ್ತಿತ್ವವೇ ಇಲ್ವೋ, ಆ ದೇಶಕ್ಕೆ ಈ ಅಂಶಗಳೇ ಎಷ್ಟು ಜೀವಾತುಭೂತವಾಗಿದ್ದವೋ, ಹಾಗೇನೆ ಭಾರತಕ್ಕೂ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಆ ಶಕ್ತಿ ಏನು ಅಂತ ಹೇಳಿದ್ರೆ ಧರ್ಮ. ಭಾರತಕ್ಕೆ ಯಾಕಷ್ಟು ವಿಶೇಷವಾದಂತಹ ನೆಲೆ ಬೆಲೆಗಳಿದೆ ಅಂತ ಹೇಳಿದ್ರೆ, ಭಾರತ ಧರ್ಮದ ಆಧಾರದ ಮೇಲೆ ತನ್ನ ಚಿಂತನೆಗಳನ್ನ ಲೋಕದಲ್ಲಿ ಪ್ರಸ್ತುತ ಮಾಡುತ್ತೆ. ಆ ರೀತಿ ಧರ್ಮದ ಎಲ್ಲಾ ಗ್ರಂಥಗಳು ಪ್ರಾಚೀನ ಭಾರತದಲ್ಲಿ ಬಂದಿರೋದು ಯಾವ ಭಾಷೆಯಲ್ಲಿ ಅಂತ ಹೇಳಿದ್ರೆ, ಅದು ಖಂಡಿತವಾಗಿ ಸಂಸ್ಕೃತ ಭಾಷೆಯಲ್ಲೇ ಬಂದಿದೆ. ಅದಕ್ಕಾಗಿ ಸಂಸ್ಕೃತ ಭಾಷೆಯಲ್ಲೇ ಬಂದಂತಹ ಈ ಒಂದು ಧರ್ಮದ ತತ್ವಗಳನ್ನು ನಾವು ಅರಿಬೇಕಂದ್ರೆ, ಉಪನಿಷತ್ತಿನ ತತ್ವಗಳನ್ನು ಅರಿಬೇಕು ಅಂತ ಹೇಳಿದ್ರೆ, ಖಂಡಿತವಾಗಿ ನಾವು ಸಂಸ್ಕೃತ ಭಾಷೆಯನ್ನು ಕಲಿಬೇಕು, ಸಂಸ್ಕೃತ ಭಾಷೆಯ ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು, ಸಂಸ್ಕೃತ ಪರಂಪರೆಯನ್ನು ಇನ್ನ ಹೆಚ್ಚು ನಾವು ಪ್ರಸಾರ ಮಾಡಬೇಕಾಗುತ್ತೆ. ಆ ರೀತಿಯ ತುಂಬಾ ಉಪಕ್ರಮಗಳು ಇವತ್ತು ನಡೀತಾ ಇದೆ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಪ್ರತಿದಿನ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಒಂದು ಸುಭಾಷಿತದ ಪ್ರಸಾರವನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಒಂದು ಸುಭಾಷಿತ ಜೀವನದಲ್ಲಿ ಒಂದೊಳ್ಳೆಯ ದೃಷ್ಟಿಯನ್ನು ಕೊಡಬಹುದು ಅಂತಹ, ಮತ್ತೆ ಒಂದೊಂದು ಮಕ್ಕಳು ಸುಭಾಷಿತವನ್ನು ಕಲಿತರೆ ಸಾಕು, ಸಂಸ್ಕೃತದ ಸುಭಾಷಿತಗಳನ್ನು, ಆ ಸುಭಾಷಿತಗಳು ಮಕ್ಕಳಿಗೆ ತುಂಬ ಹೆಚ್ಚು ದೃಷ್ಟಿಯನ್ನು ಕೊಡುತ್ತೆ, ಜೀವನದ ಪರಿವರ್ತನೆಗಳನ್ನೇ, ಹೊಸ ದೃಷ್ಟಿಗಳನ್ನೇ ಕೊಡುತ್ತೆ. ಅಂತಹ ಶಕ್ತಿ ಸುಭಾಷಿತಕ್ಕಿದೆ. ಎಲ್ಲ ಭಾಷೆಗಳನ್ನು ಮತ್ತು ಸಂಸ್ಕೃತವನ್ನು ಸೇರಿದಂತೆ ಒಟ್ಟಾಗಿ ಕರ್ಕೊಂಡು ಹೋಗಬೇಕು, ವಿಕಸಿತ ಭಾರತಕ್ಕೆ ಒಂದು ಒಳ್ಳೆಯ ಹೆಜ್ಜೆಯನ್ನು ಆ ಮುಖಾಂತರ ಇಡಬೇಕು ಅಂತ ಹೇಳಿ ಭಾರತ ಸರ್ಕಾರ ಭಾರತೀಯ ಭಾಷಾ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನೇ ಮಾಡಿದೆ. ಆ ಸಮಿತಿ ಎಲ್ಲ ಭಾಷೆಗಳನ್ನು, ಸಂಸ್ಕೃತದ ಒಂದು ಸಾಹಿತ್ಯ ಮತ್ತು ಸಾಹಿತ್ಯಗಳನ್ನು ಒಟ್ಟಾಗಿ ಕರ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ಸಂಘ ಸಂಸ್ಥೆಗಳು, ಬೇಕಾದಷ್ಟು ಸಂಘ ಸಂಸ್ಥೆಗಳು ಸಂಸ್ಕೃತಕ್ಕೆ ತಮ್ಮನ್ನು ತೆತ್ತುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾವೆ. ಎಷ್ಟೋ ಗುರುಕುಲಗಳಾಗಬಹುದು, ಮಠ ಮಂದಿರಗಳಾಗಬಹುದು, ವಿದ್ಯಾಸಂಸ್ಥೆಗಳಾಗಬಹುದು, ಸಂಸ್ಕೃತದ ಕಾಲೇಜ್ಗಳಾಗಬಹುದು, ಹಾಗೆ ಅಕಾಡೆಮಿ ಆಗಬಹುದು, ಈ ರೀತಿ ಬೇಕಾದಷ್ಟು ಸಂಘ ಸಂಸ್ಥೆಗಳು ಸಂಸ್ಕೃತದ ಒಂದು ಒಂದು ಅಂತರಂಗದ ಶಕ್ತಿಯನ್ನು ಲೋಕಕ್ಕೆ ತಲುಪಿಸಬೇಕು ಅಂತ ಹೇಳಿ ಬೇರೆ ಬೇರೆ ಹಂತದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಕಲೆ ಆಗಬಹುದು, ಭರತನಾಟ್ಯ ಆಗಬಹುದು, ವೇದಾಂತ ಆಗಬಹುದು, ಅಥವಾ ವಿಜ್ಞಾನ ಆಗಬಹುದು, ಜೀವನ ಆಗಬಹುದು, ಜೀವನ ಪದ್ಧತಿ ಆಗಬಹುದು, ಈ ಎಲ್ಲ ಅಂಶಗಳಲ್ಲೂ ಸಹ ಸಂಸ್ಕೃತ ತುಂಬ ಸಹಜವಾಗಿರೋದ್ರಿಂದ ನಮಗೆ ಸಂಸ್ಕೃತ ತುಂಬ ಹೆಚ್ಚು ಹತ್ತಿರವಾಗುತ್ತೆ. ಆ ರೀತಿ ಹತ್ತಿರವಾದಂತಹ ಭಾಷೆ ನಮ್ಮನ್ನು ಎತ್ತರಕ್ಕೆ ಬೆಳೆಸಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಸಂಸ್ಕೃತ ಜೀವನದ ಆರಂಭದಿಂದ ನಾವು ಯಾರೇ ನಮ್ಮ ಹೆಸರುಗಳನ್ನೆಲ್ಲ ನೋಡಿಕೊಂಡ್ರು ಸಾಮಾನ್ಯವಾಗಿ ಸಂಸ್ಕೃತದ ಹೆಸರಿದ್ದೇ ಇರುತ್ತೆ. ಅದು ರಮೇಶ, ಸುರೇಶ ಆಗಬಹುದು, ಈ ರೀತಿ ಬೇಕಾದಷ್ಟು ಯಾವುದೇ ಹೆಸರು ನೋಡಿದ್ರೂ ಅದು ಸಂಸ್ಕೃತದ್ದೇ ಹೆಸರಾಗಿರುತ್ತೆ. ಆಕಾಶವಾಣಿ ಅನ್ನುವಂತಹ ಶಬ್ದವೂ ಸಂಸ್ಕೃತದ್ದೇ ಇದೆ. ಬಹುಜನ ಹಿತಾಯ, ಬಹುಜನ ಸುಖಾಯ ಅನ್ನುವಂತಹ ಆಕಾಶವಾಣಿಯ ಧ್ಯೇಯವು ಸಂಸ್ಕೃತದ್ದೇ ಆಗಿದೆ. ಈ ರೀತಿ ನಮ್ಮ ಜೀವನದ ಹುಟ್ಟಿನಿಂದ ಹಿಡಿದು ಆತ್ಮಕಲ್ಯಾಣದವರೆಗೆ, ಮೋಕ್ಷದವರೆಗೂ ಸಂಸ್ಕೃತ ನಮ್ಮ ಜೀವನದಲ್ಲಿ ಅವಿನಾಭಾವದ ಒಂದು ಬಾಂಧವ್ಯವನ್ನು ಕಟ್ಟಿಕೊಡುತ್ತೆ ಅಂತ ಹೇಳಿ ಖಂಡಿತ ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಅಂಶ ಏನು ಅಂತ ಹೇಳಿ,
ಹೇಳಿದ್ರೆ ಭಾರತೀಯ ಜೀವನ ಪದ್ಧತಿ, ಭಾರತೀಯ ಚಿಂತನ ಪದ್ಧತಿ, ಭಾರತೀಯ ಶಿಕ್ಷಣ ಪದ್ಧತಿ, ಹಾಗೆ ಭಾರತೀಯ ಸಂಸ್ಕಾರ, ಈ ಎಲ್ಲವನ್ನು ನಾವು ಗಮನಿಸ್ಕೊಂಡು ಹೋದರೆ ಅದರಲ್ಲಿ ತುಂಬ ಸಹಜವಾಗಿ ಸಂಸ್ಕೃತ ಸೇರಿ

0: ಹೊಂದಿಕೊಂಡಿದೆ. ಅದಕ್ಕೋಸ್ಕರ ನಮ್ಮೆಲ್ಲರ ಚಿಂತನೆಯಲ್ಲಿ ರಾಮ ಕೃಷ್ಣ ಎಲ್ಲರೂ ಎಷ್ಟು ಸಹಜವಾಗಿದ್ದಾರೋ ಹಾಗೆಯೇ ಸಂಸ್ಕೃತವೂ ಇದೆ. ಕದಾ ಒಂದ್ಸಲಿ ನಮ್ಮಲ್ಲಿ ಭಾಷೆಯ ಕಡಿಮೆ ಆಗಿರಬಹುದು, ಆದರೆ ಸಂಸ್ಕಾರವಾಗಿ ಸಂಸ್ಕೃತ ಹೆಚ್ಚು ನಮ್ಮಲ್ಲಿದ್ದೇ ಇದೆ. ಆ ರೀತಿಯ ಸಂಸ್ಕೃತ ಇನ್ನೂ ಹೆಚ್ಚು ಬೆಳಿಬೇಕು ಅಂತ ಹೇಳಿ ಒಳ್ಳೊಳ್ಳೆಯ ಪ್ರಯತ್ನಗಳು ಇವತ್ತು ಭಾರತ ಸರ್ಕಾರದಿಂದಲೂ ಆಗ್ತಾ ಇದೆ, ಬೇರೆ ಬೇರೆ ಸರ್ಕಾರಗಳಿಂದಲೂ ನಾವು ನೋಡ್ತಾನೆ ಬಂದಿದ್ದೀವಿ. IKS ಅಂತ ಹೇಳಿ ಭಾರತೀಯ ಜ್ಞಾನ ಪರಂಪರೆ, ಭಾರತೀಯ ಜ್ಞಾನ ಪರಂಪರೆ ಬಂದಿದ್ದರಿಂದ ಇವತ್ತು ಎಂತೆಂತಹ IIT ಇವತ್ತು ಭಾರತೀಯ ಜ್ಞಾನ ಪರಂಪರೆಯ ಕೇಂದ್ರಗಳು ಆರಂಭವಾಗಿದೆ. ಅಲ್ಲಿ ಸಂಶೋಧನೆಗಳಲ್ಲಿ ಸಂಸ್ಕೃತವನ್ನು ಆಶ್ರಯಿಸಿದಂತಹ ಸಂಶೋಧನೆಗಳು ಇವತ್ತು ನಾವು ತುಂಬ ಕಡೆಗಳಲ್ಲಿ ನೋಡ್ತಾ ಇದ್ದೀವಿ. ಸಂಸ್ಕೃತದ ಪ್ರೋತ್ಸಾಹಕ್ಕಾಗಿ ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್ ಆಗಬಹುದು, ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಆಗಬಹುದು, ಟ್ರಾನ್ಸ್ ಡಿಸಿಪ್ಲಿನರಿ ರಿಸರ್ಚ್ ಆಗಬಹುದು, ಈ ರೀತಿ ಹಲವಾರು ಸಂಶೋಧನೆಗಳು, ಹಲವಾರು ಪ್ರಕಾರದ ಸಂಶೋಧನೆಗಳಾಗಬಹುದು ಇವತ್ತು ಭಾರತೀಯ ಜ್ಞಾನ ಪರಂಪರೆಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಭಾರತೀಯ ಜ್ಞಾನ ಪರಂಪರೆ ಅದೊಂದು ಉಜ್ವಲವಾದಂತಹ ಪರಂಪರೆ. ಭಾರತೀಯ ಜ್ಞಾನ ಪರಂಪರೆ ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ ವಿಶ್ವ ಕಲ್ಯಾಣವನ್ನು ಜೊತೆಯಲ್ಲಿಟ್ಕೊಂಡು ಒಂದು ಅದ್ಭುತವಾದ ಜ್ಞಾನ ಕ್ಷೇತ್ರವನ್ನು ಲೋಕಕ್ಕೆ, ಲೋಕ ವಿಕಾಸಕ್ಕಾಗಿ ಕೊಡುವಂತಹ ಒಂದು ಹೆಬ್ಬಯಕೆಯನ್ನು, ಒಂದು ಭೂಮಿಕೆಯನ್ನು ಇಟ್ಕೊಂಡಿರುವಂತಹ ಪರಂಪರೆ ಭಾರತೀಯ ಜ್ಞಾನ ಪರಂಪರೆ. ಇದಕ್ಕೆ ಮೂಲ ಆರಂಭ ಅಂತ ಹೇಳಿದ್ರೆ ಋಷಿಕಾಲಗಳಿಂದ ಆಗಿದೆ. ಅಂತಹ ಭಾರತೀಯ ಜ್ಞಾನ ಪರಂಪರೆಗೆ ನಿಜವಾದ ಬುನಾದಿ ಯಾವುದು ಅಂತ ಹೇಳಿದ್ರೆ ನಮಗೆ ಸಂಸ್ಕೃತ. ಸಂಸ್ಕೃತಜ್ಞರಿಗೆ ಹೆಮ್ಮೆ ಅಂದರೆ ಅದೇನೆ. ಸಂಸ್ಕೃತದಲ್ಲಿ ಸಾವಿರ ಸಾವಿರ ಗ್ರಂಥಗಳಿದೆ. ಆ ಗ್ರಂಥಗಳು ಅದು ರಸಾಯನಶಾಸ್ತ್ರ ಆಗಬಹುದು, ಕಥಾಸಾಹಿತ್ಯ ಆಗಬಹುದು, ಲೋಹ ವಿಜ್ಞಾನ ಆಗಬಹುದು, ಅಥವಾ ಸಸ್ಯ ವಿಜ್ಞಾನ ಆಗಬಹುದು, ಕೋಶಶಾಸ್ತ್ರ ಆಗಬಹುದು, ಹೀಗೆ ಹಲವಾರು ಜ್ಞಾನ ಶಾಖೆಗಳಲ್ಲಿ ನಮ್ಮ ಜ್ಞಾನ ಪರಂಪರೆಯ ಗ್ರಂಥಗಳು ಹಬ್ಬಿವೆ. ಆ ಗ್ರಂಥಗಳ ಅಧ್ಯಯನ ತುಂಬ ಹೆಚ್ಚಿನದಾಗಿ ನಡೀತಾ ಇರೋದ್ರಿಂದ ಇವತ್ತು ಸಂಸ್ಕೃತವನ್ನು ಜನ ಇಷ್ಟಪಟ್ಟು ಬರ್ತಾ ಇದ್ದಾರೆ. ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮುಕ್ತ ಸ್ವಾಧ್ಯಾಯ ಪೀಠ ಅಂತೆಲ್ಲ ಇದೆ, ಈ ಒಂದು ಮುಕ್ತ ಸ್ವಾಧ್ಯಾಯ ಪೀಠದಲ್ಲಿ ತುಂಬ ಜನ ವೈದೇಶಿಕರು ಸಹ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಹೀಗೆ ನಾವು ನೋಡ್ತಾ ಬಂದಾಗ ಸಂಸ್ಕೃತ ತುಂಬ ಸಹಜವಾಗಿ ಯೋಗ ಅಥವಾ ಆಯುರ್ವೇದ ಆಗಬಹುದು ಇತ್ಯಾದಿಗಳಿಂದ ತುಂಬ ಅಪ್ಯಾಯಮಾನವಾಗೋದ್ರಿಂದ ಸಂಸ್ಕೃತವನ್ನು ಇಷ್ಟಪಟ್ಟು ಸಹಜವಾಗಿ ಜನ ಬಂದೇ ಬರ್ತಾರೆ. ಅದಕ್ಕೋಸ್ಕರ ಸಂಸ್ಕೃತದ ಹಲವಾರು ಶಾಶ್ವತ ತತ್ವಗಳನ್ನು, ವೇದಾಂತ ಆಗಬಹುದು ಅಥವಾ ಸಂಸ್ಕೃತದ ಕಲೆ ಆಗಬಹುದು ಇತ್ಯಾದಿಗಳನ್ನು ಒಪ್ಪಿ ಅಪ್ಪಿ ಜನ ಬರ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ನಾವು ಹೇಳೋದಾದರೆ ಸಂಸ್ಕೃತದ ಈ ಒಂದು ದಿನೋತ್ಸವ, ಸಂಸ್ಕೃತದ ಈ ಒಂದು ಸಂಸ್ಕೃತ ಮಹೋತ್ಸವ ಏನಿದೆ ಅದಕ್ಕೆ ಎಲ್ಲರಿಗೂ ಒಂದು ಸಂತೋಷವನ್ನು, ಒಂದು ಪ್ರೀತಿಯನ್ನು, ಒಂದು ಉತ್ಸಾಹವನ್ನು ಕೊಡುತ್ತೆ. ಸಂಸ್ಕೃತವನ್ನು ವಿಶೇಷವಾಗಿ ಜನಜನಕ್ಕೂ ತಲುಪಿಸ್ಕೊಡ್ಬೇಕು, ಹಳ್ಳಿ ಹಳ್ಳಿಗಳಿಗೂ ಈ ಒಂದು ಸಂಸ್ಕೃತದ ಭಾಷೆ ತಲುಪಬೇಕು, ಇಲ್ಲಿ ಜ್ಞಾನ ಪರಂಪರೆ, ಇಲ್ಲಿ ಜ್ಞಾನ ಭಂಡಾರ ಗ್ರಂಥಗಳು ತಲುಪಬೇಕು ಅಂತ ಹೇಳಿ ತುಂಬ ಕೆಲಸಗಳು ಸಾವಿರ ಸಾವಿರ ಪಟ್ಟಲ್ಲಿ ನಡೀತಾ ಇದೆ. ಇವತ್ತು ಇದರ ಹೈಯರ್ ಸ್ಟಡೀಸಲ್ಲಿ ಎಷ್ಟು ವಿಶೇಷವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಹಿಂದೂ ಸ್ಟಡೀಸ್ ಆಗಬಹುದು ಅಥವಾ ಯೋಗಿಕ್ ಥೆರಪಿ ಆಗಬಹುದು, ಯೋಗ ಆಗಬಹುದು, ಪ್ರಾಕೃತ್ ಸ್ಟಡೀಸ್ ಆಗಬಹುದು, ಸಂಸ್ಕೃತದಲ್ಲಿ ಟ್ರೆಡಿಷನಲ್ ಸಬ್ಜೆಕ್ಟ್ ಎಲ್ಲ ಆಗಬಹುದು. ಈ ರೀತಿ ಬೇಕಾದಷ್ಟು ಜ್ಞಾನ ಶಾಖೆಗಳಲ್ಲಿ ಇವತ್ತು NET ಸಿಲೆಬಸ್ ಇದೆ, ಹಲವಾರು ಉದ್ಯೋಗದ ಅವಕಾಶಗಳಿದೆ, ಹಾಗೆ ಒಂದೊಳ್ಳೊಳ್ಳೆ ಕೆಲಸಗಳು ಇವತ್ತು ಸಂಸ್ಕೃತವನ್ನು ಇಟ್ಕೊಂಡು ನಾವು ನೋಡಬಹುದು. ಅಂತಹ ಸಂಸ್ಕೃತವನ್ನು, ಸಂಸ್ಕೃತ ಭಾಷೆಯನ್ನು, ಜ್ಞಾನ ಪರಂಪರೆಯನ್ನು, ಈ ಒಂದು ಮಹೋಜ್ವಲವಾದಂತಹ ಒಂದು ಅಮೋಘವಾದಂತಹ ದೇವ ಭಾಷೆಯನ್ನು ನಾವಿವತ್ತು ಅಭ್ಯಾಸ ಮಾಡಿಕೊಂಡು ಇನ್ನೂ ಹೆಚ್ಚು ವಿಕಾಸಕ್ಕಾಗಿ ನಾವು ನಮ್ಮನ್ನು ತೆರೆಕೊಳ್ಬೇಕಾದಂತಹ ಅವಕಾಶ ಇದೆ. ವೈಯಕ್ತಿಕವಾಗಿ ಸಂಘ ಸಂಸ್ಥೆಗಳ ಮುಖಾಂತರ, ಹಾಗೆ ಸರ್ವಕಾರಗಳ ಮುಖಾಂತರ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ. ಆ ರೀತಿಯ ಕೆಲಸಗಳನ್ನು ನಾವು ಸ್ವಾಗತ ಮಾಡೋಣ. ಜಯತು ಸಂಸ್ಕೃತಂ, ಜಯತು ಭಾರತಂ, ಜಿಯಾತ್ ಗೀರ್ವಾಣ ಭಾರತಿ.
1: ಇದುವರೆಗೆ ವಿಶ್ವ ಸಂಸ್ಕೃತ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಎನ್ ಉಮಾಮಹೇಶ್ವರ್ ಅವರಿಂದ ಭಾಷಣ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان ہند پروگرام تو خبری تیچ نیوز آن اے آر ایپ پہ دستیاب اردو زبان کے پروگرام بھی اے آر ایپ پر ملتے
3: ہیں.
4: آکاشوانی انیت تمل نکلچوں نیوز آن AIR ایپل کھڑکوں.

0: ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ.
1: ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಒಳೆದ ಬೆಳಕು, ಮತ್ತೆ ಮರಳಿ ಬಂದಿತೆಂದು
0: ಖ್ಯಾತ ಕವಿಗಳ ಸಂದರ್ಶನ.
2: ನನ್ನ ನಾಲ್ಕು ತಂಕಿಯವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವಂಗೆ.
3: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
4: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
5: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
4: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
5: ಇದಕ್ಕೆ ಕಾರಣವಿದೆ ವಜ್ರ.
0: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
6: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
7: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
8: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೆಲಸ ಸಂದನಿತರಲಿ ತೃಪ್ತಿ, ಕುಂದ ದುಬ್ಬದ ಮನಸ್ಸು ಬಂದುದೇನಿರಲಿ. ಅಂದಿಗಂದಿನ ಕೆಲಸ ಸಂದನಿತರಲಿ ತೃಪ್ತಿ, ಕುಂದ ದುಬ್ಬದ ಮನಸ್ಸು ಬಂದುದೇನಿರಲಿ. ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ ಹೊಂದಿರಲಿ ವಧು ಪುಣ್ಯ ಮಂಕುತಿಮ್ಮ. ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ ಹೊಂದಿರಲಿ ವಧು ಪುಣ್ಯ ಮಂಕುತಿಮ್ಮ.

ಅಂದಿಗಂದಿನ ಕೆಲಸ ಸಂದನಿತರಲ್ಲಿ ತೃಪ್ತಿ. ಹೌದು, ಇದೇ ನಿಜವಾದ ಕರ್ಮಯೋಗ. ಕೆಲಸದಿಂದಲೇ, ಕೆಲಸ ಮಾತ್ರದಿಂದಲೇ ನಿಜವಾದ ನೆಮ್ಮದಿ. ಗೀತಾಚಾರ್ಯ ಇದನ್ನೇ ಮತ್ತೆ ಮತ್ತೆ ಹೇಳ್ತಾನೆ. ನಿನ್ನ ಇನ್ನಿಂಥ ಸಂಕಷ್ಟದ ಸಮಯದಲ್ಲೂ ನಿತ್ಯಾನುಷ್ಠಾನಗಳನ್ನು ಬಿಡಬೇಡ. ಬೇಸರದ ವಿಷಾದದ ಗಳಿಗೆಗಳಲ್ಲೂ ನಾವು ಮಾಡಬೇಕಾದ್ದು ಇಷ್ಟೇ. ದುಗುಡವನ್ನ ಪಕ್ಕಕ್ಕೆ ಸರಿಸಿ, ಮೈ ಕೊಡವಿ ಮೇಲೆದ್ದು, ಸರಸರನೆ ಓಡಾಡಿ ಒಂದಿಷ್ಟು ಕೆಲಸ ಮಾಡಿದ್ರೆ ಸಾಕು, ದುಮ್ಮಾನ ದೂರ. ಅಷ್ಟೇ ಅಲ್ಲ, ಹೊಸ ಉಲ್ಲಾಸ ಮೈತುಂಬ. ಓದು ಬರಹನೇ ತಿಳಿಯದ ಒಬ್ಬ ಅಮಾಯಕ ಆಟೋ ಅಜ್ಜ ಇತ್ತೀಚೆಗೆ ಸರಳವಾಗಿ ಒಂದು ಘನತತ್ವವನ್ನೇ ಹೇಳಿಬಿಟ್ರು. ಅವರಂದ್ರು, ದುಡಿಯೋನಿಗೆ ದುಃಖ ಇಲ್ಲ, ಸೋಮಾರಿಗೆ ಸುಖ ಇಲ್ಲ. ಈತನ ಮುಗ್ಧ ಮಾತುಗೋ ಗೀತಾ ವಾಕ್ಯಗಳಿಗೋ ಹೆಚ್ಚಿನ ವ್ಯತ್ಯಾಸ ಇಲ್ಲ. ನಾವು ಕೆಲಸ ಮಾಡ್ತಾ ಇರಬೇಕು, ಜತೆ ಜತೆಗೆ ಚಿತ್ತವನ್ನ ಒಂದು ಸಮತೋಲನದಲ್ಲಿ ಕಾಪಾಡಿಕೊಳ್ಬೇಕು. ಇದು ಮತ್ತೆ ಗೀತೆಯ ಸ್ಥಿತಪ್ರಜ್ಞನದೇ ಲಕ್ಷಣ. ದುಃಖೇಷು ಅನುದ್ವಿಗ್ನ ಮನಃ, ಸುಖೇಷು ವಿಗತ ಸ್ಪೃಹ. ಪ್ರಾಜ್ಞನಾದವನಿಗೆ ಸುಖ ದುಃಖಗಳು ಒಂದೇ, ಶೀತೋಷ್ಣಗಳು ಒಂದೇ, ಜತೆಗೆ ಹಗಲು ರಾತ್ರಿಗಳಲ್ಲಿ ಕೂಡ ಅವನ ಮನಸ್ಸು ಏಕರೀತಿಯಲ್ಲಿ ಪ್ರವರ್ತಿಸುತ್ತೆ. ಇಷ್ಟೆಲ್ಲ ಆದ್ಮೇಲೆ ಲೋಕ ಬಾಂಧವ್ಯದ ವಿಷಯವಾಗಿ ಅವನ ಮನಸ್ಸು ಹೇಗಿರಬೇಕು? ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ. ಎಂಥ ಸೊಗಸಾದ ಮಾತು ಇದು! ಡಿವಿಜಿ ಅವರದು ಪರಿಪಕ್ವವಾದ ಅಂತರಂಗ. ಆತ್ಮಸಮಾಧಾನವನ್ನ ಅವರು ಸಹಜವಾಗಿ ರೂಢಿಸಿಕೊಂಡು ಬಿಟ್ಟಿದ್ರು. ಅವರ ಮನಸ್ಸಿನ ಹದಕ್ಕೆ ತಕ್ಕ ಹಾಗೆ ಅವರ ಭಾಷೆ. ತನ್ನ ಸುತ್ತಮುತ್ತಲ ಎಲ್ಲ ಸಹಜೀವಿಗಳು ತನ್ನ ಆತ್ಮೀಯರೇ ಅಂತ ನಾವು ಭಾವಿಸಬೇಕಂತೆ. ಆದರೆ ಮುನ್ನೋಟ ಮಾತ್ರ ಆ ಬ್ರಹ್ಮ ವಸ್ತುವಿನಲ್ಲಿ ನೆಟ್ಟಿರಬೇಕಂತೆ. ಅಂದ್ರೆ ನಿತ್ಯದ ಬದುಕು ಮತ್ತು ನಂತರದ ಗುರಿ ಎರಡೂ ಸಾತ್ವಿಕವಾಗಿರಲಿ ಅನ್ನುವಂಥ ಪರಮತತ್ವ ಇದು. ಈ ರೀತಿಯ ಉದಾತ್ತ ಜೀವನ ಮತ್ತು ಉದಾತ್ತ ಧ್ಯೇಯ ಉಳ್ಳ ಮನುಷ್ಯ ಪುಣ್ಯಶಾಲಿ ಅಲ್ಲದೆ ಇನ್ನೇ

0: ಸಿದ್ಧನಿರು ಸಕಲಕ್ಕಂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕಂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗೆಲ್ಲ ಕಂ ಮಂಕುತಿಮ್ಮ.
1: ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗೆಲ್ಲ ಕಂ ಮಂಕುತಿಮ್ಮ.

0: ಸಿದ್ಧನಿರು ಸಕಲಕಂ. ಎಂಥ ಸೊಗಸಾದ ಸಂದೇಶ! ಹೀಗೆ ನಾವು ಮಾಡಿಬಿಟ್ರೆ ದುಃಖನಾದರೂ ಎಲ್ಲಿದೆ, ನಿರಾಶೆ ಎಲ್ಲಿದೆ? ಆದರೆ ಹೀಗೆ ಮಾಡೋದಷ್ಟು ಸುಲಭವೇ? ತಾಪತ್ರಯಗಳಲ್ಲಿ ಬೆಂದು ಬಸವಳಿದು ಹೋಗೋ ಈ ಜೀವ ಅನಾಯಾಸವಾಗಿ ಅವುಗಳನ್ನು ಎದುರಿಸಿಬಿಡೋಷ್ಟು ಸಮರ್ಥವಾಗಿದೆಯೇ? ನಾವು ಕೊರಗೋದೇ ಹೆಚ್ಚು, ಕರ್ಬೋದೇ ಹೆಚ್ಚು. ನನಗೆ ಯಾಕೆ ಇಂಥ ಕಷ್ಟ ಬಂತು? ಪಕ್ಕದ ಮನೆಯವನು ಅಷ್ಟು ಚೆನ್ನಾಗಿದ್ದಾನಲ್ಲ, ನಾನು ಯಾರಿಗೇನು ಮಾಡಿದ್ದೆ? ನನಗೆ ಮಾತ್ರ ಯಾಕಿಂಥ ಅನ್ಯಾಯ? ಇಂಥದೇ ಮಾತು, ಇಂಥದೇ ಯೋಚನೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ವಿ ನೆವರ್ ಆಕ್ಸೆಪ್ಟ್. ಬಂದಂಥ ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು ನಾವು ಒಪ್ಕೊಳ್ಳೋದೇ ಇಲ್ಲ. ಯಾಕೆ ಬಂತು, ಹೇಗೆ ಬಂತು ಅಂತಾನೆ ಪದೇ ಪದೇ ತಲೆ ಚಚ್ಕೋತಾನೆ ಇರ್ತೀವಿ. ಎಲ್ಲಿವರೆಗೆ ನಾವು ಒಪ್ಕೊಳ್ಳಲ್ವೋ ಅಲ್ಲಿವರೆಗೂ ತೊಳಲಾಟ ಬೇಗುದಿ ತಪ್ಪಿದ್ದೇ ಅಲ್ಲ. ಜಾಣ ಆದವನು ಮೊದಲು ತನಗೆ ಬಂದ ಸಮಸ್ಯೆನ ಒಪ್ಕೊಳ್ತಾನೆ, ಒಪ್ಪಿ ಪಕ್ಕಕ್ಕೆ ಇಟ್ಕೊಳ್ತಾನೆ. ಇಟ್ಕೊಳ್ಳೇಬೇಕಲ್ಲ, ಯಾಕಂದ್ರೆ ಅದು ಬಂದಾಗಿದೆ. ಆಮೇಲೆ ಆ ವಿವೇಕಿ ಅದರ ನಿವಾರಣೆಗೆ ಉಪಾಯ ಕಂಡುಕೊಳ್ತಾನೆ, ಸುಖಿ ಆಗ್ತಾನೆ. ಒಂದು ವೇಳೆ ನಿವಾರಣೆ ಸಾಧ್ಯವೇ ಇಲ್ವೇ, ಅನುಭವಿಸ್ಲೇಬೇಕು. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್, ಅಷ್ಟೇ, ಬೇರೆ ದಾರಿನೇ ಇಲ್ಲ ನಮಗೆ. ಇಲ್ಲಿ DVG ಅದೇ ಹೇಳೋದು, ಗಟ್ಟಿ ಗುಂಡ್ಗೆ ಮಾಡ್ಕೊಂಡ್ಬಿಡಿ, ಎದ್ದು ಕುಣಿಯಲಿ ಕರ್ಮ, ದೈವ ನಿದ್ರಿಸಲಿ, ಇದ್ಯಾವುದ್ರಿಂದಲೂ ನಮಗೇನು ಬಾಧೆ ಇಲ್ಲ. ಒಂದು ಮಾತಂತೂ ಸತ್ಯ ತಾನೇ, ಅದ್ಭುತಗಳು ಇಲ್ಲಿ ಅಸಾಧ್ಯವಲ್ಲ. ದಿನ ಬೆಳಗಾದ್ರೆ ಎಂಥೆಂಥ ಅದ್ಭುತ ನೋಡ್ತೀವಿ. ಹಾಗೆ ನಡೆದೇ ತೀರತಕ್ಕಂಥ ಘಟನೆಗಳಿಗೆ ನಿರ್ಬಂಧ ವಿಧಿಸೋ ಯೋಗ್ಯತೆಯೂ ನಮಗಿಲ್ಲ. ಆದ್ರಿಂದ ಜಸ್ಟ್ ಆಕ್ಸೆಪ್ಟ್ ಥಿಂಗ್ಸ್ ಅಂದ್ರೆ ಸಿದ್ಧ ನೀರು ಸಕಲಕಂ.
1: ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MG ಶಿವರಾಮ್. ಕಗ್ಗದ ಸಿರಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
2: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
3: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
4: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

0: ಸಮಯ ಸರಿಯಾಗಿ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ.
2: ಎಂಎಂ ಬೆಳ್ಳಿಯಪ್ಪ ಅವರು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ಹುದ್ದೆಗಳು, ಅಂದ್ರೆ ಕರ್ನಲ್, ನಂತರ ಬ್ರಿಗೇಡಿಯರ್, ನಂತರ ಅವರು ಜನರಲ್ ಆಗುವವರೆಗೂ ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಭಾರತ ಸ್ವಾತಂತ್ರ್ಯ ನಂತರ ಕಂಡ ಎಲ್ಲ ಯುದ್ಧಗಳಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸಿದ್ದಾರೆ. ಅದು ಅವರ ಹೆಗ್ಗಳಿಕೆ, ಹಾಗೂ ಅವರು ಇವತ್ತು ನಮ್ಮೊಂದಿಗೆ ಭಾಗವಹಿಸ್ತಾ ಇರೋದು ನಮ್ಮ ಹೆಮ್ಮೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
3: ಜೈ ಹಿಂದ್.
2: ನೀವು ಹೇಳಿದ್ರಿ ಬಹಳಷ್ಟು ಬದಲಾವಣೆಗಳನ್ನ ನಾನು ತಂದೆ ಅಂತ. ಯಾವ ರೀತಿ ಬದಲಾವಣೆಗಳನ್ನ ನೀವು ಅಲ್ಲಿ ಸೈನ್ಯದ ಕುಟುಂಬಗಳಿಗಾಗಿರಬಹುದು ಅಥವಾ ಸೈನ್ಯಕ್ಕೆ ಆಗಿರಬಹುದು, ಯಾವ ರೀತಿ ಬದಲಾವಣೆಗಳನ್ನ ತರೋದಕ್ಕೆ ಪ್ರಯತ್ನ ಮಾಡಿದ್ರಿ?
3: ಪಿಎಸ್ಎಂಎಲ್ ಮಾಡಿದ ಕಾರಣ, ಟ್ರೈನಿಂಗ್ ಸಹಾಯ ಮಾಡಿದ ಕಾರಣ, ಟ್ರೈನಿಂಗ್ ಸ್ಟ್ರೆಂತರ್ ಅಲ್ಲಿ ಚೇಂಜ್ ಮಾಡುದು. ಸಿಎಂಪಿ ಸೆಂಟರ್ ಅಲ್ಲಿ ಪಿಟಿ ಟ್ರೈನಿಂಗ್ ಆಗ್ತಾ ಇತ್ತು, ಎಸಿ ಸೆಂಟರ್ ಅಲ್ಲಿ ವೆಪನ್ ಟ್ರೈನಿಂಗ್ ಆಗ್ತಾ ಇತ್ತು. ಜವಾನ್ಸ್ ಸ್ಟ್ರೆಂತ್, ನಮ್ಮ ಫಿಸಿಕಲ್ ಏನ್ ಹೇಳೋದು ಫೈಟಿಂಗ್ ಸ್ಟ್ರೆಂತ್ ಜಾಸ್ತಿ ಆಯ್ತು. ಅದನ್ನ ನೋಡಿ ನಮ್ಗೆ ಸಂತೋಷ ಆಯ್ತದೆ. ನಮ್ಮಲ್ಲಿ ಎರಡು ತರದ ಸ್ಟ್ರೆಂತ್ ಇದೆ, ಒಂದು ಫೈಟಿಂಗ್ ಸ್ಟ್ರೆಂತ್, ಒಂದು ಸರ್ವಿಸ್ ಸ್ಟ್ರೆಂತ್. ಎಎಸ್ಸಿ, ಎಒಸಿ, ಇಎಂಇ ಇದು ಸರ್ವಿಸ್ ಸ್ಟ್ರೆಂತ್. ಇನ್ಫೆಂಟ್ರಿ, ಆರ್ಟಿಲರಿ, ಆರ್ಮಡ್ ಕೋರ್ ಇದು ಫೈಟಿಂಗ್ ಸ್ಟ್ರೆಂತ್.
2: ಕೊನೆಗೆ ಜನರಲ್ ಆಗಿ ನಿವೃತ್ತಿ ಆಗೋ ಹೊತ್ತಿಗೆ ಎಲ್ಲಿದ್ರಿ?
3: ಇನ್ಫೆಂಟ್ರಿ ಸ್ಕೂಲ್ ಮಾವು, ಮಧ್ಯಪ್ರದೇಶ್. ನಾನಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಆಗಿದ್ದೆ, ಅಲ್ಲಿಂದ ರಿಟೈರ್ ಆಗಿದ್ದು.
2: ಯಾವ ವರ್ಷದಲ್ಲಿ?
3: 1990.
2: ಅಲ್ಲಿಗೆ ಸುಮಾರು 30 ವರ್ಷಗಳ ಸೇವೆ ಆಗಿತ್ತು ನಿಮ್ದು?
3: ಹೌದು,
2: 61ರಿಂದ 90ರವರೆಗೆ ಸುಮಾರು 30 ವರ್ಷ ಸೇವೆ ಆಗಿತ್ತು. 30 ವರ್ಷಗಳ ಸೇವೆಯಲ್ಲಿ ಭಾರತದ ಸೈನ್ಯ ಹೇಗೆ ಅಭಿವೃದ್ಧಿ ಆಯ್ತಲ್ಲ?
3: ಬಹಳ ಅಭಿವೃದ್ಧಿ. ನಾವು 62 ಅಲ್ಲಿ ಕಮಿಷನ್ ಹೋಗ ವೆಪನ್ಸ್ ಎಲ್ಲ ಹಳೆಯ ಬೋಲ್ಟ್ ಆಕ್ಷನ್ ವೆಪನ್ಸ್ ಅಂತ, ಆಮೇಲೆ ಆಟೋಮ್ಯಾಟಿಕ್ ವೆಪನ್ಸ್, ಆಮೇಲೆ ಆರ್ಸಿಎಲ್ ಗನ್ಸ್ ಬಂತು, ಆಮೇಲೆ ಶೋಲ್ಡರ್ ಫೈರ್ ಬಿಟ್ಟು, ಆಮೇಲೆ ಮಿಸೈಲ್ಸ್ ಬಂತು. ಇನ್ಫೆಂಟ್ರಿ ಮಾಡರ್ನೈಸೇಷನ್ ಇಸ್ ಏನ್ ಅಂತ ಹೇಳಿದ್ರೆ ಬಹಳ ಪ್ರಗತಿ. ಇವಾಗ ಪ್ರಗತಿನ ಹೇಳೋದೇ ಬೇಡ. ಇಷ್ಟು ಈಗ ನಾವು ರಿಕ್ರೂಟ್ ಮಾಡುವಾಗ ಮುಂಚೆ 8ನೇ ಕ್ಲಾಸ್ ಪಾಸ್ ಆದ್ಮೇಲೆ ರಿಕ್ರೂಟ್ ಆಗ್ತಾ ಇತ್ತು, ಇವಾಗ ನೀವು 12th ಸ್ಟ್ಯಾಂಡರ್ಡ್ ಪಾಸ್ ಆದ್ಮೇಲೆ ರಿಕ್ರೂಟ್. ಈಗ ಮಕ್ಕಳು ಅವರ ಇಂಟೆಲಿಜೆನ್ಸ್, ಅವರ ಅನುಭವ ಬಹಳ ಜಾಸ್ತಿ. ಅದೇ ಪ್ರಕಾರವಾಗಿ ನಮ್ಮ ಎಕ್ವಿಪ್ಮೆಂಟ್, ಮೈ ಟ್ರೈನಿಂಗ್ ಕೂಡ ಚೇಂಜ್ ಆಗಿದೆ. ನಾನು ನೋಡ್ತೇನೆ, ಮಗ ಹೇಳ್ತಾನೆ ಏನೇನು ಆಗ್ತದೆ ಚೇಂಜ್. ಮಿಸೈಲ್ಸ್ ಇದ್ ಮಾಡ್ತಾರೆ, ಡ್ರೋನ್ ಇದ್ ಮಾಡ್ತಾರೆ, ಅವ್ರ ರಾಡಾರ್ಸ್ ಇದ್ ಮಾಡ್ತಾರೆ. ಆ ತರ ಎಲ್ಲ ಪ್ರಗತಿ ಆದ ಕಾರಣ ನಮ್ಮ ದೇಶದ ಸೈನ್ಯ ಬಹಳ ಮುಂದೆ ಹೋಗಿದೆ, ಮುಂದುವರೆಗಿದೆ. ಯಾವ ದೇಶಕ್ಕಾಗಿ ಹಿಂದಕ್ಕೆ ಹೋದಲ್ಲ. ನಮ್ಮ ದೇಶದಲ್ಲಿ ಟ್ರೈನಿಂಗ್ಗೆ ಬಹಳ ದೇಶದಿಂದ ಜನರು ಬರ್ತಾರೆ. ನಮ್ಮ ಸ್ಪೆಷಲ್ ಟ್ರೈನಿಂಗ್ ಅಂದ್ರೆ ಇನ್ಸರ್ಜೆನ್ಸ್ ಅಟ್ಯಾಕ್. ನಾವು ನಾಗಾಲ್ಯಾಂಡ್, ಮಿಜೋರಾಂ ಇನ್ಸರ್ಜೆನ್ಸ್ಗೆ ಟ್ರೈನಿಂಗ್ ಮಾಡ್ತಲ್ಲ, ಆ ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ಗೆ ಬಂದು ಟ್ರೈನಿಂಗ್ ಮಾಡಿ ಹೋಗ್ತಾರೆ. ಈ ತರವಾಗಿ ನಮ್ಮ ದೇಶದ ಸೈನ್ಯದ ಅಭಿವೃದ್ಧಿ ಭೂಲೋಕದಲ್ಲೆಲ್ಲ ಗೊತ್ತಿದೆ. ಇಲ್ಲಿಗೆ ಬಂದು ಅವ್ರು ಏನ್ ಟ್ರೈನಿಂಗ್ ಮಾಡ್ತಾರೆ ನೋಡ್ಕೊಂಡು ಹೋಗ್ಬೇಕು ಅಂತ ಅವ್ರು ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈಗ ಏನ್ರಿ, ನಮ್ಮ ಸೇನಾ, ನೇವಿ, ಆರ್ಮಿ, ಏರ್ಫೋರ್ಸ್ ಇದರ ಬಹಳ ಪ್ರಗತಿ ಆಗಿದ್ದರೆ ನನಗೆ ಅದಕ್ಕೆ ಒಂದು ಸಂತೋಷ, ನನಗೆ ಹೆಮ್ಮೆ ಆಗಿ.
2: ಈಗ 30 ವರ್ಷದ ಸೇವೆಯ ನಂತರ ನಿವೃತ್ತಿ ಆಯ್ತಲ್ಲ, ಆ ಹೊತ್ತಿಗೆ ಇಷ್ಟುವರೆಗೂ ನೀವು ಸೈನ್ಯವೇ ಒಂದು ಉಸಿರಾಗಿ ಬದುಕದವರು, ಆ ನಿವೃತ್ತಿಯ ಸಮಯ ಹೇಗಿತ್ತು ನಿಮ್ಗೆ?
3: ಯಾವಾಗ ನಿವೃತ್ತಿ

0: ಆಗ್ಬೇಕು, ಅದಕ್ಕೇನಿಲ್ಲ. ಆದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಲಿಕ್ಕೆ ನಾನು ಆಗ ಮೊದಲು ನಿವೃತ್ತಿ ಆದ ಸಮಯದ ಅಂತ 2-3 ವರ್ಷ ನಾನು ಕಾಲೇಜಿಗೆ ಹೋಗಿ ಭಾಷಣ ಕೊಡಿದೆ, ಸುಮಾರು ಕಾಲೇಜಿಗೆ ಹೋಗಿ ಭಾಷಣ, ಸುಮಾರು ಸ್ಕೂಲಿಗೆ ಹೋಗಿ ಭಾಷಣ ಕೊಡ್ತಿದ್ದೆ. ಅವರಿಗೆ ನಾವು ಸೇನೆ ವಿಷಯ ಮಾತಾಡ, ದೇಶದ ವಿಷಯ ಮಾತಾಡ ನಾ ಹೇಳಿದ್ದೇನೆ ಅವತ್ತು. ಯಾವ ಕೆಲಸ ಆಗಲಿ, ನೇಷನ್ ಕಮ್ಸ್ ಫಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್, ಕಂಫರ್ಟ್ ಕಮ್ ಲಾಸ್ಟ್. ಇದು ಯಾವ ಕೆಲಸ ಆಗಲಿ, ಸೇನಾ ಅಂತ ಇಲ್ಲ, ಯಾವ ಕೆಲಸ ಇದಕ್ಕೆ ಇದೇ ಒಂದು ಪ್ರಿನ್ಸಿಪಲ್ ನೀವು ಅಗ್ರಿ ಮಾಡಬೇಕು. ಅದೇ ಮಾಡದೆ ದೇಶ ಪ್ರಗತಿ ಆಗುತ್ತೆ, ನೀವು ಪ್ರಗತಿ ಆದರೆ ದೇಶ ಪ್ರಗತಿ ಆಗ್ತದೆ.
1: ನೀವು ಹೇಳಿದ್ರಿ ನಿಮ್ ಮಗ ಕೂಡ ನಂತರ ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಬಂದ್ರು ಅಂತ, ಬಹಳ ಸಂತೋಷ ಆಗುತ್ತೆ. ಯಾಕೆಂದ್ರೆ ಮೊದಲೇ ನೀವು ಕೊಡಗಿನವರು, ಕೊಡಗಿನಲ್ಲಿ ಅದರ ಒಂದು ಪರಂಪರೆಯೇ ಇದೆ, ಎಲ್ಲರೂ ಸೈನ್ಯಕ್ಕೆ ಸೇರ್ತಾರೆ. ನಿಮ್ಮಲ್ಲಿ ಆ ಪರಂಪರೆ ಮತ್ತೆ ನಿಮ್ಮ ಮನೆಯಲ್ಲೂ ಮುಂದುವರಿತು.
0: ಯಾಕೆಂತ ನಮ್ಮ ಮಗ ನನ್ನ ಜೊತೆ ಆರ್ಮಿ ಇದ್ದಾಗ ಅವನಿಗೆ ಒಂದು ಆರ್ಮಿ ಇತ್ತು, ಆಮೇಲೆ ಅವನು RIMC ಡೆಹ್ರಾಡೂನಿಗೆ ಹೋಗಿದ. ಅದೊಂದೇ ಒಂದು ಸ್ಕೂಲ್, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜ್. ಹಿಂದಿನ ಕಾಲದಲ್ಲಿ ಅದು RIMC ಅಂತ ಇಂಗ್ಲಿಷ್ ಅವರು ಸ್ಟಾರ್ಟ್ ಮಾಡಿದ್ರು. ಜನರಲ್ ತಿಮ್ಮಯ್ಯ ಅದರಲ್ಲಿ ಓದಿದ್ರು, ಜನರಲ್ ಅಯೂಬ್ ಖಾನ್ ಅದರಲ್ಲಿ ಓದಿದ್ರು. ಲಾಟ್ ಆಫ್ ಮುಸ್ಲಿಂ ಆಫೀಸರ್ಸ್ ಸ್ಟಡಿಡ್ ದೇ, ಲಾಟ್ ಆಫ್ ಇಂಡಿಯನ್ ಆಫೀಸರ್ಸ್ ಸ್ಟಡಿಡ್ ದೇ. ಬಿಕೇಮ್ ಅವನು ಮೈಸೂರು ಸ್ಟೇಡಿಯಂ ಸೆಲೆಕ್ಟ್ ಆಗಿ ಅವನು ಅಲ್ಲಿಗೆ ಹೋಗಿದ್ದೆ 5th standard ಇಂದ. ಅದು ದನ್ ಈ ಪಾಸ್ಡ್ ಔಟ್ ಫ್ರಮ್ ದೇ ಅಂಡ್ ಈ ವೆಂಟ್ ಟು NDA. ಫ್ರಮ್ NDA ಈ ಪಾಸ್ಡ್ ಔಟ್, ದನ್ ಈ ವೆಂಟ್ IMA ಫಾರ್ 1 year. IMA ಪಾಸ್ ಔಟ್, ದನ್ ಈ ಸೈಡ್ ಐ ವಾಂಟ್ ಟು ಗೋ ಟು ಮೈ ಡ್ಯಾಡಿ ಬ್ಯಾಟಾಲಿಯನ್. ಸೊ ಈ ವೆಂಟ್ ಟು ಫಸ್ಟ್ ಕಲರ್.
1: ಅವರೇ ಆಯ್ಕೆ ಮಾಡಿ,
0: ಅವರೇ ಆಯ್ಕೆ ಮಾಡಿದ್ರು, ನಾ ಹೇಳಲಿಲ್ಲ ಅವರಿಗೆ, ಅವರೇ ಆಯ್ಕೆ
1: ಮಾಡಿದ್ರು.
0: ಅಲ್ಲಿ ಹೋದ ಕಾರಣ ಅವನು ಸಣ್ಣ ವಯಸ್ಸಿನಲ್ಲಿ ಬೆಟಾಲಿಯನ್ ಅಲ್ಲಿ ಹೋಗ್ತಾ ಇದ್ದ. ಅಲ್ಲಿ ಹೋಗಿ ಕಮಾಂಡ್ ಅವರೆಲ್ಲರಿಗೂ ಬಹಳ ಸಂತೋಷ. ಹೇಳಿದ್ರೆ ನಮ್ಮ CEO ಅವ್ರದ್ದು ಮಗ ಬಂದು ಇಲ್ಲಿ ಕಮಿಷನ್ ಆಗಿದ್ದಾನೆ, ನಾನು ಅವನ್ನ ನೋಡ್ಕೊಂಡು ಅವನು ಹೇಳಿದ ಪ್ರಕಾರ ಕೆಲಸ ಮಾಡಿ ಅವನು ಮುಂದುವರೆದು ಅವನು ಎಲ್ಲ ಕೋರ್ಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಈಗ ಅವನು ಆರ್ಮಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೆಲಸದಲ್ಲಿದ್ದಾನೆ.
1: ಹೀಗೆ ಜನರಲ್ ಬೆಳ್ಳಿಯಪ್ಪ ಅವರೇ, ನಿಮ್ಮೊಂದಿಗೆ ಮಾತಾಡೋದು ಅಂತಂದ್ರೆ ನಮ್ಮ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಬೇರೆ ಬೇರೆ ಹಂತಗಳನ್ನು ಕೂಡ ನಾವು ಅರಿತುಕೊಳ್ಳೋದು. ಅದರಲ್ಲಿ ಭಾರತ ಕಂಡ ಸ್ವಾತಂತ್ರ್ಯ ನಂತರದ ಯುದ್ಧಗಳಾಗಿರಬಹುದು, ಅಥವಾ ಭಾರತದ ಸೈನ್ಯ ಬೇರೆ ಬೇರೆ ಕಡೆ ಯಾವ್ಯಾವ ಸೇವೆಯನ್ನು ಮಾಡುತ್ತೆ ಅದಾಗಿರಬಹುದು, ಮತ್ತೆ ಭಾರತೀಯ ಸೈನ್ಯದಲ್ಲಿ ಹೇಗೆ ಅಭಿವೃದ್ಧಿಗಳನ್ನು ಸ್ವತಃ ಅಲ್ಲಿಯ ಅಧಿಕಾರಿಗಳು ತಂದರೆ ಹೇಗೆ ಭಾರತೀಯ ಸೈನ್ಯ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಹೋಗುತ್ತೆ, ಹೆಚ್ಚು ಕೆಲಸ ಮಾಡೋದಕ್ಕೆ, ಹೆಚ್ಚು ಸಶಕ್ತವಾಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನೆಲ್ಲ ನೀವು ನಿಮ್ಮ ಅವಧಿಯಲ್ಲಿ ಭಾರತೀಯ ಸೈನ್ಯಕ್ಕೆ ತೋರಿಸ್ಕೊಟ್ರಿ. ಆ ಕೊಡುಗೆಗಾಗಿ ನಿಮಗೆ ಭಾರತ ಸರ್ಕಾರ ಅನೇಕ ಪ್ರಶಸ್ತಿಗಳನ್ನು ಕೂಡ, ವಿಶಿಷ್ಟ ಸೇವಾ ಮೆಡಲ್, ಅತಿ ವಿಶಿಷ್ಟ ಸೇವಾ ಮೆಡಲ್ ಕೂಡ ಕೊಟ್ಟರು.
0: ನಾನು CEO ಆಗಿರುವಾಗ ಕಮಾಂಡಿಂಗ್ ಆಫೀಸರ್ ಕಾರ್ಗಲ್ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ನಮಗೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಕಮೆಂಡೇಶನ್ ಕಾರ್ಡ್ ಮೆಡಲ್, ಅದು ಒಂದು ಮೆಡಲ್. ಅದಾದ್ಮೇಲೆ VSM, ಅದಾದ್ಮೇಲೆ ಇವೆ 3 medals.
1: ಕಾರ್ಗಿಲ್ನಲ್ಲಿ ಯಾವ ಸಮಯದಲ್ಲಿದ್ದ್ರಿ, ಮತ್ತೆ ಕಾರ್ಗಿಲ್ ಅವಾಗ ಹೇಗಿತ್ತು?
0: ಕಾರ್ಗಿಲ್ ಅಲ್ಲಿ ನಾನು ಬೆಟಾಲಿಯನ್ನ ಕಮಾಂಡ್ ಮಾಡಿದೆ. ಅಲ್ಲಿ ಬಹಳ ಸಂತೋಷದಿಂದ ಕಮಾಂಡ್ ಮಾಡಿ ನಮ್ಮ ಸೀನಿಯರ್ಸ್ ಬ್ರಿಗೇಡಿಯರ್ ಜನರಲ್ ನಮ್ಮ ಕಮಾಂಡ್ ನ ಬಹಳ ಪ್ರಶಂಸೆ ಮಾಡಿ ನಾ ಆದ್ಮೇಲೆ ನಾವು ಬ್ರಿಗೇಡಿಯರ್ ಆಗಿ ಪೋಸ್ಟಿಂಗ್ ಆದೆ. ನನಗೆ ಏನು ಸಂತೋಷ ಅಂತ ಹೇಳಿದ್ರೆ, ನಾನು ಬ್ರಿಗೇಡಿಯರ್ ಆಗಿ ಅದೇ ಜಾಗಕ್ಕೆ ಹೋದೆ ಯಾವಾಗ ನಾನು 1965 ಅಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಅದೇ ಬ್ರಿಗೇಡ್ ಅಲ್ಲಿ ನಾನು ಬ್ರಿಗೇಡ್ ಕಮಾಂಡರ್ ಆಗಿ ಹೋಗಿ ನಾನು ಆ ಬ್ರಿಗೇಡ್ ನ ಕಮಾಂಡ್ ಮಾಡಿದ್ದು ನನಗೊಂದು ದೇವ್ರದ್ದು ಕೊಟ್ಟ ಒಂದು ವರದಾನ.
1: ಅಂದ್ರೆ ಒಂಥರ ಫುಲ್ ಸರ್ಕಲ್ ಹಾಗೆ. ಮೊದಲೇ ನೀವಲ್ಲಿ ಆ ಬ್ರಿಗೇಡ್ ನಲ್ಲಿ ಇದ್ರಿ ನೀವು, ಅಷ್ಟೇ ಒಬ್ಬ ಮೇಜರ್ ಆಗಿ ಹೋಗಿದ್ರಿ. ಆದ್ರೆ ಈಗ ಆ ಬ್ರಿಗೇಡ್ ನ ಕಮಾಂಡ್ ಮಾಡೋದು ಅಂದ್ರೆ ನೀವು ಕಮಾಂಡ್ ತಗೊಂಡಿದ್ರಿ, ಈಗ ನೀವೇ ಕಮಾಂಡ್ ಮಾಡೋ ಸ್ಥಿತಿಗೆ ಏರಿದ್ರಿ ಅಂತ.
0: ಅದಾದ್ಮೇಲೆ ಸಿಯಾಲ್ಕೋಟ್ ಅಲ್ಲಿ ನಾವು ಯುದ್ಧ ಮಾಡಿದಾದ್ಮೇಲೆ ನಾವು ಕುಂದನ್ಪುರ್ ಎಂಬ ವಿಲೇಜ್ ಕಂಪನಿ ಕ್ಯಾಪ್ಚರ್ ಮಾಡಿದ್ವಿ. ಕ್ಯಾಪ್ಚರ್ ಮಾಡಿದಾದ್ಮೇಲೆ ಅಲ್ಲಿ ಒಂದು 10 ಸೈನಿಕರು ಸತ್ತು ಹೋದ್ರು, 7 ಸೈನಿಕರು ಪ್ರಿಸ್ನರ್ಸ್ ಆಫ್ ವಾರ್ ಆಗಿದ್ರು. ಆ 10 ಸೈನಿಕರನ್ನು ನಾವು ಮರ್ಯಾದೆ ಪ್ರಕಾರ ದಫನ ಮಾಡಿದ್ವು. ಆ ಸೈನಿಕರು ನಮ್ಮ ಎಲ್ಲ ಸೈನಿಕರು ನಮ್ಮ ನೆಕ್ ಅಲ್ಲಿ ನಾವು ಒಂದು ಐಡೆಂಟಿಟಿ ಡಿಸ್ಕ್ ಕಟ್ಟಿರ್ತೇವೆ, ಅದರಲ್ಲಿ ನಮ್ಮ ನಂಬರು ಮತ್ತೆ ನಮ್ಮ ರಿಲಿಜನ್ ಬರೆದಿರ್ತದೆ. ಈಗ ನನ್ನ ನಂಬರು ನನ್ನ ರಿಲಿಜನ್ ಹಿಂದೂ ಹೆಚ್ ಎಂದು ಬರೆಯುತ್ತಾರೆ, ಮುಸ್ಲಿಂ ಅವರ ರಿಲಿಜನ್ ಅವ್ರ ನಂಬರು ಎಂ ಅಂತ ಬರೀತಾರೆ, ಕ್ರಿಶ್ಚಿಯನ್ ಅವರ ನಂಬರು ಅವ್ರ ಸಿ ಅಂತ ಬರೀತಾರೆ.

0: ದ ಬೆಟಾಲಿಯನ್ ಹಾಗೆ ಅವರು ಬ್ರಾಡ್ಕಾಸ್ಟ್ ಮಾಡಿದ್ರು. ಈ ತರ ಇದು ಸಂತೋಷ,
1: ಬಹಳ ಅಪರೂಪವಾದ ಸೇವೆಯನ್ನ ಭಾರತೀಯ ಸೇನೆಗೆ. ಮೇಜರ್ ಆಗಿ ಸೇರ್ಕೊಂಡವರು ಬೇರೆ ಬೇರೆ ಹುದ್ದೆಗಳನ್ನ ಏರ್ತಾ ನಂತರ ಭಾರತದ ಹೊರಗೆ ಬಾಂಗ್ಲಾದೇಶ ಆಗಿರಬಹುದು ಅಥವಾ ಶ್ರೀಲಂಕಾ ಆಗಿರಬಹುದು, ಗಾಜಾ ಅಂತ ಹೇಳಿದ್ರಿ, ಹೀಗೆ ತುಂಬಾ ಕಡೆಗಳಲ್ಲಿ ಸೇವೆ ಮಾಡುವಂತ ಭಾರತವನ್ನ ಪ್ರತಿನಿಧಿಸುವಂತ ಅವಕಾಶ ನಿಮಗೆ ಸಿಕ್ತು. ಒಬ್ಬ ಜೀವ ಅವಧಿಯಲ್ಲಿ ಒಬ್ಬ ಸೈನಿಕನಿಗೆ ಎಷ್ಟು ಅವಕಾಶಗಳು ಸಿಗಬಹುದು ಅದೆಲ್ಲ ಅವಕಾಶಗಳು ನಿಮ್ಗೆ ಸಿಕ್ತು ಅಂತ ನನಗೆ ನಿಮ್ಮ ಅನುಭವವನ್ನ ಕೇಳಿದಾಗ ಅನ್ಸುತ್ತೆ.
0: ಆದ್ರೆ ನಮ್ದು ಹೇಳ್ಬೇಕು, ಅದು ನಮ್ಮ ದೇವರ ನನ್ನ ಮೇಲೆ ಹಣೆ ಬರಲು ಬರದ ಕಾರಣ ಬಂದಿದ್ದು. ನಮ್ಮ ತಂದೆ ತಾಯಿಯನ್ನು ಹೇಳಿದಾಗೆ ತಂದೆ ತಾಯಿ ಗುತ್ತಪ್ಪ ಕಾವೇರಿ ಅವರ ಆಶೀರ್ವಾದದಿಂದ ಆಗಿದ್ದು, ಆದ್ರೆ ಎಲ್ಲೆಲ್ಲಿ ಹೋಗಿದ್ದು ಅಲ್ಲಿ ನಾನು ಕೆಲಸ ಸರಿಯಾಗಿ ಮಾಡಿ ಬಂದಿದೆ.
1: ತುಂಬಾ ಸಂತೋಷ ಆಗುತ್ತೆ ಜನರಲ್ ಬೆಳ್ಳಿಯಪ್ಪ ಅವರೇ, ನಿಮ್ಮೊಂದಿಗೆ ಮಾತನಾಡ್ತಾ ನಾವು ಇಷ್ಟೊತ್ತೂ ನಿಮ್ಮ ಅತ್ಯಂತ ಅಪೂರ್ವವಾದ ಅನುಭವಗಳನ್ನ ಕೇಳ್ತಾ ನಮ್ಮ ಶ್ರೋತೃಗಳಿಗೂ ಅದನ್ನ ಕೇಳಿಸಿದ್ದೀವಿ. ಇಷ್ಟೊತ್ತು ನಮ್ಗೆ ಈ ಎಲ್ಲ ಅನುಭವಗಳನ್ನ ಹೇಳಿದಕ್ಕೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆ

ಸಮಯ ಸರಿಯಾಗಿ 9:30. ಇದು ಆಕಾಶವಾಣಿ ಬೆಂಗಳೂರು. ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಗಾನಗಂಗೆ ಚಿತ್ರಗೀತೆಗಳ ಈ ಕಾರ್ಯಕ್ರಮವನ್ನು ಕೇಳಲು ತಮಗಿದೋ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಬಾನುಲಿ ಗೆಳತಿ ಸವಿತಾ ಶಿವಕುಮಾರ್. ಇಂದು ರಕ್ಷಾಬಂಧನ ಹಾಗೂ ವಿಶ್ವ ಸಂಸ್ಕೃತ ದಿನ. ಈ ಎರಡು ವಿಶೇಷ ದಿನಗಳ ಬಗ್ಗೆ ಮಾತಾಡ್ತಾ ಇಂಪಾದ ಗೀತೆಗಳನ್ನು ಕೇಳ್ತಾ ಸಾಗೋಣ ಗಾನಗಂಗೆಯಲ್ಲಿ. ರಕ್ಷಾಬಂಧನ ಎಂದರೆ ಕೇವಲ ಕೈಗೆ ಕಟ್ಟುವ ಒಂದು ದಾರವಲ್ಲ, ಅದು ಪ್ರೀತಿ, ವಿಶ್ವಾಸ, ಕಾಳಜಿ ಮತ್ತು ಕರ್ತವ್ಯ ಮತ್ತು ರಕ್ಷಣೆಯ ಪವಿತ್ರ ಬಂಧನ. ರಕ್ಷಾ ಎಂದರೆ ರಕ್ಷಣೆ, ಬಂಧನ ಎಂದರೆ ಬಂಧ. ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಆಚರಿಸುವ ಈ ಹಬ್ಬ ಅಣ್ಣ ತಂಗಿ ಅಕ್ಕ

ಅಮ್ಮನ ನಡುವಿನ ಅಪೂರ್ವ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ತಂಗಿ ಅಥವಾ ಅಕ್ಕ ಅಣ್ಣನ ಕೈಗೆ ರಾಖಿ ಕಟ್ಟುವಾಗ ಆ ದಾರದಲ್ಲಿ ತನ್ನ ಪ್ರೀತಿ, ಪ್ರಾರ್ಥನೆ ಮತ್ತು ಶುಭ ಹಾರೈಕೆಗಳನ್ನು ಕಟ್ಟುತ್ತಾಳೆ. ಅಣ್ಣನ್ನು ಪ್ರತಿಯಾಗಿ ತಂಗಿಯ ಸುಖಕ್ಕಾಗಿ ಸದಾ ಜೊತೆಯಾಗಿರುವ, ಕಷ್ಟ ಸಮಯದಲ್ಲಿ ಬೆನ್ನುಲುಬಾಗಿ ನಿಲ್ಲುವ ಭರವಸೆಯನ್ನು ನೀಡುತ್ತಾನೆ. ರಾಖಿ ಕಟ್ಟುವ ಸಂಪ್ರದಾಯದೊಂದಿಗೆ ಉಡುಗೊರೆಯ ವಿನಿಮಯವೂ ಕೂಡ ನಡೆಯುತ್ತದೆ ಈ ಒಂದು ರಕ್ಷಾ ಬಂಧನದ ದಿನದಂದು. ಅಣ್ಣ ತಂಗಿ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಚಿತ್ರ ಹಾಡಿರುವ ಗೀತೆ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
0: ಯಾಕೆ ಆದ್ರೆ? ನಾನು
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದು ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಮ್ಮ ನಾಡಿನಲ್ಲಿ ಅನೇಕ ರೀತಿಯ ಹಬ್ಬಗಳನ್ನ ಆಚರಿಸ್ತೀವಿ. ಈ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಒಂದು ವೈಜ್ಞಾನಿಕ, ಪೌರಾಣಿಕ, ಐತಿಹಾಸಿಕ ಹಾಗೂ ಆಧ್ಯಾತ್ಮಿಕದ ಹಿನ್ನೆಲೆ ಇದೆ. ಆದ್ದರಿಂದಲೇ ನಮ್ಮ ದೇಶದ ಹಬ್ಬಗಳು ಕೇವಲ ಸಂಭ್ರಮದ ಹಬ್ಬಗಳಲ್ಲ. ಆ ಹಬ್ಬಗಳಿಗೆ ನಮ್ಮ ಬದುಕಿಗೆ ಮೌಲ್ಯ ಕೊಡುವಂಥ ಒಂದು ಶಕ್ತಿ ಇದೆ. ಸಂಬಂಧಗಳಿಗೆ ಬೆಸುಗೆಯನ್ನು, ಸಮಾಜಕ್ಕೆ ಸೌಹಾರ್ದವನ್ನು ನೀಡುವಂಥ ಸಂಸ್ಕೃತಿಯ ಪಾಠಗಳಾಗಿವೆ ಎಲ್ಲ ಹಬ್ಬಗಳು. ಅದರಂತೆ ರಕ್ಷಾಬಂಧನ ಕೂಡ ಒಂದು ವಿಶಿಷ್ಟವಾದ ಹಬ್ಬ. ರಕ್ಷಾಬಂಧನವೆಂದರೆ ಕೇವಲ ಒಂದು ಹಬ್ಬವಲ್ಲ, ಇದು ರಕ್ತ ಸಂಬಂಧಕ್ಕಿಂತಲೂ ಮಿಗಿಲಾದ ಭಾವಬಂಧದ ಹಬ್ಬ, ಪ್ರೀತಿಯನ್ನು ನೆನಪಿಸುವ ಹಬ್ಬ, ಒಬ್ಬರಿಗೊಬ್ಬರು ನಾವಿದ್ದೇವೆ ಎಂಬ ಭರವಸೆಯನ್ನು ನೀಡುವ ಹಬ್ಬ. ಅಣ್ಣನ ಕೈಗೆ ತಂಗಿ ಕಟ್ಟುವ ರಾಖಿಯ ದಾರದಲ್ಲಿ ಕೇವಲ ಬಣ್ಣಗಳಿಲ್ಲ, ಅಲ್ಲಿ ಬಾಲ್ಯದ ನೆನಪುಗಳಿವೆ, ಅಕ್ಕರೆಯ ಮಾತುಗಳಿವೆ, ಪ್ರೀತಿಯ ಸ್ಪರ್ಶವಿದೆ, ಭವಿಷ್ಯದ ಭರವಸೆ ಇದೆ. ಹೃದಯವಂತ ಚಿತ್ರಕ್ಕಾಗಿ ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಒಂದೇ ಬಳ್ಳಿಯ ಹೂಗಳು ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ಸಾಹಿತ್ಯ ಗೀತಾ ಪ್ರಿಯ ಅವರದು, ಸಂಗೀತ ನಿರ್ದೇಶನ ಸತ್ಯಂ.

ಈ ರಕ್ಷಾಬಂಧನಕ್ಕೆ ಸಂಬಂಧಿಸಿದಂತೆ ಹಲವು ಪೌರಾಣಿಕ ಕಥೆಗಳು ಸಹ ಪ್ರಸಿದ್ಧವಾಗಿವೆ. ಅವುಗಳಲ್ಲಿ ಶ್ರೀಕೃಷ್ಣ ಮತ್ತು ದ್ರೌಪದಿಯ ಕಥೆ ಅತ್ಯಂತ ಜನಪ್ರಿಯವಾಗಿದೆ. ಕೃಷ್ಣನ ಬೆರಳಿಗೆ ಗಾಯವಾದಾಗ ದ್ರೌಪದಿ ತನ್ನ ಸೀರೆಯ ತುಂಡನ್ನು ಹರಿದು ಗಾಯಕ್ಕೆ ಕಟ್ಟಿದಳು. ಆ ಸಹೋದರಿಯರ ಪ್ರೀತಿಗೆ ಪ್ರತಿಯಾಗಿ ಕೃಷ್ಣನು ಅವಳನ್ನು ರಕ್ಷಿಸುವ ಭರವಸೆ ನೀಡಿದ ಎಂಬ ಕಥೆ ಪ್ರಸಿದ್ಧವಾಗಿದೆ. ಮತ್ತೊಂದು ಪ್ರಸಿದ್ಧ ಕಥೆಯಲ್ಲಿ ಮಹಾಲಕ್ಷ್ಮಿ ಮತ್ತು ರಾಜ ಬಲಿಯ ಕಥೆಯೂ ಸಹ ರಕ್ಷಾಬಂಧನದೊಂದಿಗೆ ಸಂಬಂಧಿಸಿದೆ. ಇಂತಹ ಕಥೆಗಳು ರಾಖಿಯ ಮೂಲ ಸಂದೇಶವಾದ ಪ್ರೀತಿ, ಕೃತಜ್ಞತೆ ಮತ್ತು ರಕ್ಷಣೆಯ ಭಾವವನ್ನು ಪ್ರತಿಬಿಂಬಿಸುತ್ತದೆ. ಇನ್ನು ಅಲೆಕ್ಸಾಂಡರ್ ಮತ್ತು ಪುರುರವ ಅವರಿಗೆ ಸಂಬಂಧಪಟ್ಟಂತೆ ಒಂದು ಘಟನೆ. ಅಲೆಕ್ಸಾಂಡರ್ ಭಾರತಕ್ಕೆ ದಂಡೆತ್ತಿ ಬಂದಾಗ ಆತನ ಪತ್ನಿಯು ಪುರುರವನಿಗೆ ರಕ್ಷಾಸೂತ್ರವನ್ನು ಕಳುಹಿಸಿ ತನ್ನ ಪತಿಗೆ ಹಾನಿ ಮಾಡದಂತೆ ವಿನಂತಿಸಿಕೊಂಡಳು. ರಾಖಿಯ ಗೌರವವನ್ನು ಕಾಪಾಡಿದ ಪುರುರವನು ಅಲೆಕ್ಸಾಂಡರ್ನ ಜೀವವನ್ನು ಉಳಿಸಿದ ಅಂತ ಕಥೆಯನ್ನು ಹೇಳುತ್ತೆ. ಇನ್ನು ಅದೇ ರೀತಿ ಚಿತ್ತೂರಿನ ರಾಣಿ ಕರ್ಣಾವತಿ ಮೊಘಲ್ ಚಕ್ರವರ್ತಿ ಹುಮಾಯೂನ್ಗೆ ಸಂಬಂಧಿಸಿದ ರಾಖಿಯ ಕಥೆಯು ಸಹ ಜನಪ್ರಿಯವಾಗಿದೆ. ಕರ್ಣಾವತಿ ಹುಮಾಯೂನ್ಗೆ ರಾಖಿಯನ್ನು ಕಳಿಸಿ ಸಹಾಯವನ್ನು ಕೋರಿದಳು ಎಂಬ ಪ್ರತೀತಿ ಇದೆ. ಈ ಕಥೆಗಳ ನಿಖರತೆ ಕುರಿತು ಏನೇ ಭಿನ್ನಾಭಿಪ್ರಾಯ ಇದ್ದರೂ ಅವುಗಳಲ್ಲಿರುವ ರಾಖಿಯ ಗೌರವ, ಮಹಿಳೆಯರ ರಕ್ಷಣೆ, ಪರಸ್ಪರ ವಿಶ್ವಾಸ ಮತ್ತು ಮಾನವೀಯತೆಯ ಮೌಲ್ಯವನ್ನು ಇಂದಿಗೂ ಅವು ಜನಮನವನ್ನು ಸ್ಪರ್ಶಿಸುತ್ತವೆ. ಈ ಎಲ್ಲ ಕಥೆಗಳು ಈ ಒಂದು ರಕ್ಷಾಬಂಧನದ ಮಹತ್ವವನ್ನು ತಿಳಿಸುತ್ತದೆ. ಅದರಲ್ಲೂ ಅಕ್ಕ ತಂಗಿಯರಿಗೆ ಕೊಡುವ ಗೌರವದ ಬಗ್ಗೆ ಸೂಚಿಸುತ್ತೆ. ಇಲ್ಲಿ ಕೇವಲ ರಕ್ತ ಸಂಬಂಧಿಗಳಿಗೆ ಮಾತ್ರವಲ್ಲ, ಯಾವುದೇ ಹೆಣ್ಣು ಮಕ್ಕಳಿಗೆ ನಾವು ಗೌರವವನ್ನು ಸಲ್ಲಿಸಬೇಕು, ಅವಳನ್ನು ಕಾಪಾಡಬೇಕು. ಆ ಕಾಪಾಡುವ ಹೊಣೆ ನಮ್ಮದು ಎಂಬುದನ್ನು ಪ್ರತಿಯೊಬ್ಬರಿಗೂ ತಿಳಿಸಿಕೊಳ್ಳುವಂಥ ಮಹತ್ವದ ಹಬ್ಬ ಅಂದರೆ ಅದು ರಕ್ಷಾಬಂಧನ. ತವರಿಗೆ ಬಾ ತಂಗಿ ಚಿತ್ರಕ್ಕಾಗಿ ಮಧು ಬಾಲಕೃಷ್ಣ ಮತ್ತು ಸಂಗಡಿಗರು ಹಾಡಿರುವ ಗೀತೆ

ಬಾಲ್ಯದಲ್ಲಿ ಒಂದೇ ಮನೆಯ ಅಂಗಳಲ್ಲಿ ಆಡಿ ಬೆಳೆದ ಅಣ್ಣ ತಂಗಿಯರು ಬೆಳೆದ ಮೇಲೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿರಬಹುದು. ಆದರೂ ರಕ್ಷಾಬಂಧನದ ದಿನ ಬಂದಾಗ ಬಾಲ್ಯದ ಆ ಮಧುರ ಕ್ಷಣಗಳು ಮತ್ತೆ ಮತ್ತೆ ಕಣ್ಣ ಮುಂದೆ ಬರುತ್ತವೆ. ತಂಗಿಯ ಕೈಯಿಂದ ರಾಖಿಯನ್ನು ಕಟ್ಟಿಸಿಕೊಳ್ಳುವ ಕ್ಷಣಕ್ಕಾಗಿ ಅಣ್ಣ ಕಾತುರದಿಂದ ಕಾಯುತ್ತಿರುತ್ತಾನೆ. ಅದೇ ರೀತಿ ಅಣ್ಣನ ಕೈಗೆ ರಾಖಿ ಕಟ್ಟುವ ಕ್ಷಣಕ್ಕಾಗಿ ತಂಗಿಯ ಮನಸ್ಸು ಸಹ ಕಾಯುತ್ತಿರುತ್ತದೆ. ಆ ಕ್ಷಣದಲ್ಲಿ ದೂರವೆಂಬುದು ದೂರವಾಗುತ್ತದೆ, ವಯಸ್ಸಿನ ಅಂತರ ಅಳಿದು ಹೋಗುತ್ತದೆ. ಉಳಿಯುವುದು ಒಂದೇ, ಅದು ಅಣ್ಣ ತಂಗಿಯರ ಪ್ರೀತಿ, ಅದು ಅಕ್ಷಯ ಪ್ರೀತಿ, ಅದೇ ಅಣ್ಣ ತಂಗಿಯರ ಸಂಬಂಧ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಗಿರ್ಮಿಟ್, ಹೊಸ ರಾಗ, ಹೊಸ ತಾಳ. ಹೊಸ ಶೈಲಿ, ಹೊಸ ಮಟ್ಟು. ನವಪೀಳಿಗೆಯ ಮನಗೆದ್ದ ಹೊಸ ಚಿತ್ರಗೀತೆಗಳನ್ನು

0: 490.1 ಮೀಟರ್ಗಳು
1: ಅಂದರೆ 612 ಕಿಲೋ ಹರ್ಟ್ಸ್ಗಳ
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು
1: ಪ್ರತಿದಿನ ಸಂಜೆ 5:30 ಕ್ಕೆ
0: ಕಿರ್ಮಿಟ್ ಚಳಿ.

0: ಹಿಂಪಾದದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇಂದು ರಕ್ಷಾಬಂಧನ. ತಂಗಿಯ ಕಣ್ಣಲ್ಲಿ ಅಣ್ಣನ ಸುಖ ಸಮೃದ್ಧಿಯ ಕನಸು ಮೂಡಿದರೆ ಅಣ್ಣನ ಹೃದಯದಲ್ಲಿ ತಂಗಿಯ ನಗುವನ್ನು ಸದಾ ಕಾಪಾಡಬೇಕೆಂಬ ಸಂಕಲ್ಪ ಮೂಡುತ್ತದೆ. ಜೀವನದ ದಾರಿಯಲ್ಲಿ ಎಷ್ಟೇ ದೂರ ಸಾಗಿದರೂ, ಕಾಲ ಎಷ್ಟೇ ಬದಲಾದರೂ, ಬಾಲ್ಯದ ಆ ಜಗಳಗಳು, ಆ ಆಟ ಮರೆಯುವುದಾದರೂ ಹೇಗೆ? ಅಣ್ಣ ತಂಗಿಯರ ಪ್ರೀತಿಯ ಬಂಧ ಮಾತ್ರ ಎಂದೆಂದಿಗೂ ಬದಲಾಗದು. ಅದಕ್ಕಾಗಿಯೇ ರಕ್ಷಾಬಂಧನವೆಂದರೆ ಕೇವಲ ಇದು ಒಂದು ಹಬ್ಬವಲ್ಲ, ಒಬ್ಬರಿಗೊಬ್ಬರು ನಾವಿದ್ದೇವೆ ಎಂಬ ಭರವಸೆಯನ್ನು ನೀಡುವಂಥ ಹಬ್ಬ. ಅದುವೇ ರಕ್ಷಾಬಂಧನ.

ಉದಿತ್ ನಾರಾಯಣ್ ಹಾಡಿರುವ ಅಣ್ಣ ತಂಗಿ ಚಿತ್ರದ ಗೀತೆ.

0: ಈ ರಕ್ಷಾ ಹಬ್ಬದ ಜೊತೆಗೆ ನಾವೆಲ್ಲರೂ ಸಹ ಪರಿಸರದ ಬಗ್ಗೆ ಕಾಳಜಿಯನ್ನು ತೋರಿಸಬೇಕಾಗುವುದು ಅತ್ಯಗತ್ಯ. ಪ್ಲಾಸ್ಟಿಕ್ ಮತ್ತು ಕೃತಕ ವಸ್ತುಗಳಿಂದ ತಯಾರಿಸಿದ ರಾಖಿಗಳ ಬದಲು ಹತ್ತಿ, ರೇಷ್ಮೆ, ನೈಸರ್ಗಿಕ ನಾರು, ಬೀಜ ಅಥವಾ ಪರಿಸರ ಸ್ನೇಹಿ ವಸ್ತುಗಳಿಂದ ತಯಾರಿಸಿದ ರಾಖಿಗಳನ್ನು ಬಳಸುವುದು ಬಹಳ ಒಳ್ಳೆಯದು. ಮಕ್ಕಳು ಸ್ವತಃ ರಾಖಿ ತಯಾರಿಸಿ ಕಟ್ಟುವುದರಿಂದ ಹಬ್ಬದ ಸಂಭ್ರಮಕ್ಕೆ ಮತ್ತಷ್ಟು ಸೃಜನಶೀಲತೆ ಜೊತೆಗೆ ಸಂತೋಷ ಸಿಗುತ್ತೆ. ಸ್ವಾವಲಂಬನೆ, ಪರಿಸರ ಪ್ರಜ್ಞೆಯೂ ಕೂಡ ಆ ಮಕ್ಕಳಲ್ಲಿ ಬೆಳೆಯುತ್ತೆ. ರಕ್ಷಾಬಂಧನವನ್ನು ಕೇವಲ ಸಂಪ್ರದಾಯ ಅಂತ ಆಚರಿಸದೆ ಅದರ ಹಿಂದಿರುವ ಮೌಲ್ಯವನ್ನು ಅರಿತು ಆಚರಿಸಬೇಕು. ಆ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಬೇಕು. ಸಹೋದರ ಸಹೋದರಿಯರ ಪ್ರೀತಿ, ಪರಸ್ಪರ ವಿಶ್ವಾಸ, ಕುಟುಂಬದ ಒಗ್ಗಟ್ಟು, ಮಹಿಳೆಯರ ಗೌರವ, ಸಮಾಜದ ಸೌಹಾರ್ದ, ಮಾನವೀಯತೆಯ ರಕ್ಷಣೆ, ಈ ಎಲ್ಲ ಸಂಕಲ್ಪದೊಂದಿಗೆ ಈ ಒಂದು ಪುಟ್ಟ ರಾಖಿಯಲ್ಲಿ ಎಲ್ಲ ಸಂಕಲ್ಪಗಳು ಅಡಗಿವೆ ಎಂಬುದನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸಿಕೊಡಬೇಕು. ಆ ಮೂಲಕ ನಾವು ರಾಖಿ ಕಟ್ಟುವ ಮೂಲಕ ಈ ಹಬ್ಬಕ್ಕೆ ಮತ್ತಷ್ಟು ಸಂಭ್ರಮವನ್ನು ನೀಡಬಹುದು. ರವಿ ಮಾಮ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಎಸ್ ನಾರಾಯಣ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಚೈತನ್ಯ.
1: ಓ ಜಿಗಿ ಜಿಗಿ ನೋಡು.

0: ಇಂದು ವಿಶ್ವ ಸಂಸ್ಕೃತ ದಿನ. ವಿಶ್ವ ಸಂಸ್ಕೃತ ದಿನವನ್ನು ಶ್ರಾವಣ ಪೂರ್ಣಿಮೆಯೆಂದು ಆಚರಿಸಲಾಗುತ್ತದೆ. ನಮ್ಮ ಭಾರತ ಸರ್ಕಾರ 1969 ಶ್ರಾವಣ ಪೂರ್ಣಿಮೆಯನ್ನು ಸಂಸ್ಕೃತ ದಿನವಾಗಿ ಘೋಷಿಸಿತು. 2001 ಸಂಸ್ಕೃತ ಸಪ್ತಾಹ ಆಚರಣೆ ಕೂಡ ಪ್ರಾರಂಭ ಮಾಡಲಾಯಿತು. ಸಂಸ್ಕೃತವು ಭಾರತದ ಪ್ರಾಚೀನ ಜ್ಞಾನ, ಸಾಹಿತ್ಯ, ತತ್ವಶಾಸ್ತ್ರ, ವ್ಯಾಕರಣ, ಕಲೆ, ವಿಜ್ಞಾನ ಮತ್ತು ಆಧ್ಯಾತ್ಮದ ಪರಂಪರೆಯೊಂದಿಗೆ ಆಳವಾಗಿ ಬೆಸೆದುಕೊಂಡಿರುವಂಥ ಭಾಷೆ. ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ, ಕಾಳಿದಾಸನಂತಹ ಮಹಾಕವಿಗಳು ಅವರ ಕೃತಿಗಳು ಸಂಸ್ಕೃತದ ಶ್ರೀಮಂತ ಪರಂಪರೆಯನ್ನು ಬಿಂಬಿಸುತ್ತವೆ.
1: ಓ

0: ಸಾವಿರಾರು ವರ್ಷಗಳ ಜ್ಞಾನವನ್ನು ತನ್ನ ಅಕ್ಷರಗಳಲ್ಲಿ ಅಡಗಿಸಿಕೊಂಡಿರುವ ಭಾಷೆ ಸಂಸ್ಕೃತ. ವೇದಗಳ ಮಂತ್ರನಾದದಿಂದಲೂ ಹಿಡಿದು ಉಪನಿಷತ್ತಿನ ಜ್ಞಾನಧಾರೆಯವರೆಗೆ, ಕಾವ್ಯದ ಸೌಂದರ್ಯದಿಂದ ಹಿಡಿದು ತತ್ವಚಿಂತನೆಯ ಆಳದವರೆಗೆ, ನಮ್ಮ ಭಾರತದ ಜ್ಞಾನ ಪರಂಪರೆಯ ಹೆಜ್ಜೆ ಗುರುತುಗಳು ಸಂಸ್ಕೃತದಲ್ಲಿ ಅಚ್ಚಳಿಯದೇ ಉಳಿದಿವೆ. ಸಂಸ್ಕೃತ ಎಂದರೆ ಕೇವಲ ಒಂದು ಭಾಷೆಯಲ್ಲ, ಅದು ನಮ್ಮ ಪರಂಪರೆಯ ಉಸಿರು, ನಮ್ಮ ಸಂಸ್ಕೃತಿಯ ಕನ್ನಡ, ನಮ್ಮ ಜ್ಞಾನ ಭಂಡಾರದ ಕೀಲಿಕೈ. ಬನ್ನಿ ಕೇಳುಗರೆ, ಈ ಸಂಸ್ಕೃತದ ಬಗ್ಗೆ ಡಾಕ್ಟರ್ ಮಹೇಶ್ ಭಟ್ ಅವರ ಮಾತುಗಳಲ್ಲಿ ಕೇಳೋಣ.
1: ಪ್ರಪಂಚದಲ್ಲಿ 2000 ಅಧಿಕ ಭಾಷೆಗಳಿದ್ರೂ ಕೂಡ ಈ ಎಲ್ಲ ಭಾಷೆಗಳಿಗೆ ಮಾತೃಸ್ಥಾನದಲ್ಲಿರುವುದು ಮಾತ್ರ ನಮ್ಮ ಭಾರತೀಯ ಪ್ರಾಚೀನವಾದಂತಹ ಸಂಸ್ಕೃತ ಭಾಷೆ ಎಂಬುದು ಅತ್ಯಂತ ದಿಟ. ಹೆಸರೇ ಹೇಳುವಂತೆ ಅತ್ಯಂತ ಸಂಸ್ಕೃತವಾದಂತಹ ಭಾಷೆ. ಪ್ರಪಂಚದ ಭಾಷಾ ಸಮೂಹದಲ್ಲಿ ಇನ್ನೂ ಸಂಸ್ಕೃತವಾದಂತಹ ಭಾಷೆ ಇಲ್ಲ ಎಂಬುದೇ ಇದರ ತಾತ್ಪರ್ಯ.

0: ಮಲೆಯ ಮಾರುತ ಚಿತ್ರಕ್ಕಾಗಿ ಕೆಜೆ ಜೇಸುದಾಸ್ ಹಾಡಿದ್ದ ಗೀತೆಯನ್ನ ಕೇಳಿದಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ವಿಶ್ವ ಸಂಸ್ಕೃತ ದಿನದ ಉದ್ದೇಶ ಕೇವಲ ಸಂಸ್ಕೃತ ಭಾಷೆಯನ್ನು ನೆನಪಿಸಿಕೊಳ್ಳುವುದಲ್ಲ, ಅದರ ಜ್ಞಾನ ಪರಂಪರೆಯನ್ನು ಸಂರಕ್ಷಣೆ ಮಾಡುವುದು, ಹೊಸ ಪೀಳಿಗೆಗೆ ಪರಿಚಯಿಸುವುದು ಮತ್ತು ಸಂಸ್ಕೃತ ಅಧ್ಯಯನವನ್ನು ಉತ್ತೇಜಿಸುವುದು ಕೂಡ ಆಗಿದೆ. ನಮ್ಮ ಭಾರತ ಸರ್ಕಾರವು ಕೂಡ ಸಂಸ್ಕೃತ ಶಿಕ್ಷಣ ಸಂಶೋಧನೆ, ಸಂಸ್ಕೃತ ವಿಶ್ವವಿದ್ಯಾಲಯಗಳು ಹಾಗೂ ಪ್ರಾಚೀನ ಹಸ್ತಪ್ರತಿಗಳ ಡಿಜಿಟಲೀಕರಣದಂತಹ ಪ್ರಯತ್ನಗಳನ್ನು ಕೈಗೊಳ್ಳುವ ಮೂಲಕ ನಮ್ಮ ಸಂಸ್ಕೃತ ಭಾಷೆಯನ್ನು ಉಳಿಸುವ ಪ್ರಯತ್ನದಲ್ಲಿ ತೊಡಗಿದೆ.

ಸಂಸ್ಕೃತ ಉಳಿದರೆ ಸಂಸ್ಕೃತಿ ಉಳಿಯುತ್ತದೆ, ಸಂಸ್ಕೃತಿ ಉಳಿದರೆ ನಮ್ಮ ಪರಂಪರೆ ಉಳಿಯುತ್ತದೆ. ಸಂಸ್ಕೃತ ಜ್ಞಾನದ ಭಾಷೆ, ಸಂಸ್ಕೃತಿಯ ಭಾಷೆ ನಮ್ಮ ಭಾರತದ ಆತ್ಮದ ಭಾಷೆ. ಬೇರುಗಳನ್ನು ಮರೆಯದೆ ಭಾಷೆ ಸಂಸ್ಕೃತ ಭವಿಷ್ಯವನ್ನು ಬೆಳೆಸುವ ಜ್ಞಾನ ನಮ್ಮದಾಗಲಿ. ಕ್ರಾಂತಿಯೋಗಿ ಮಹಾದೇವರು ಚಿತ್ರದಿಂದ ಆಯ್ದ ಶ್ಲೋಕ.

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಗಾನಗಂಗೆ ಇದುವರೆಗೆ ಮೂಡಿಬಂತು. ಸಮಯ ಸರಿಯಾಗಿ 10:30:40. ಇದು ಆಕಾಶವಾಣಿ ಬೆಂಗಳೂರು. ಸುನೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

ಮೊದಲಿಗೆ ಕೇಳಿ ಹರೇ ರಾಮ ಹರೇ ಕೃಷ್ಣ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಹಾಡಿರುವ ಗೀತೆ. ಆನಂದ್ ಬಕ್ಷಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ಆರ್ ಡಿ ಬರ್ಮನ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800 420 2233.
2: ಸುನೆರೆ ಪಲ್ನಲ್ಲಿ ಇನ್ನು ಮುಂದೆ ಕೇಳಿ.

0: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಅಂಜಾನಾ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ, ಆನಂದ್ ಬಕ್ಷಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅನ್ಪಡ್ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಡಿರುವ ಗೀತೆಯೇ.

ಸುನೆರೆ ಪಲ್ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 11 ಗಂಟೆ. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು.

ಒಂದು ಮುತ್ತಿನ ಕಥೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ರತ್ನಮಾಲಾ ಪ್ರಕಾಶ್ ಹಾಡಿರುವ ಗೀತೆ, ಜಿ ವಿದೇಶಂಕರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಎಲ್ ವೈದ್ಯನಾಥನ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸಾವಿರ ಸುಳ್ಳು ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಶಂಕರ್ ಗಣೇಶ್.

ದೇವರಿಲ್ಲಿದ್ದಾನೆ ಚಿತ್ರಕ್ಕಾಗಿ ಎಸ್ ಪಿ ಶೈಲಜಾ ಹಾಡಿದ್ದ ಗೀತೆಯನ್ನ ಕೇಳಿದಿರಿ. ಚಿವುದೇಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಇನ್ನೀಗ ಕೇಳಿ ಚಿವುದೇಶಂಕರ್ ಗೀತೆಯನ್ನು ಬರೆದು ರಾಜನ್ ನಾಗೇಂದ್ರ ರಾಗ ಸಂಯೋಜನೆ ಮಾಡಿರುವ ಗಿರಿಕನ್ಯೆ ಚಿತ್ರದ ಗೀತೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸವಿ ನೆನಪಿನಲ್ಲಿ ಇನ್ನು ಮುಂದೆ ಕೇಳಿ ಹುಲಿಯ ಹಾಲಿನ ಮೇವು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

0: ಇವನ ಮುದ್ದಾದ ಮಗನು ಅತಿ ಚಂದ ರಾಜಾಧಿರಾಜ.
1: ಅಮ್ಮಣ್ಣಿ, ಇವ್ರ ಯಾರು ನಿನಗ್ ಗೊತ್ತಾ?
2: ನೀನೇ ಹೊಸಿಯಾಳು ಕೇಳ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸಮಯ ಆಗಿದೆ 11:33. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿನೆನಪು ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಅಕ್ಕಿ ಆರುತ್ತಿದೆ, ಕಿಚಿ ಪಿಚಿ ಎನ್ನುತ್ತಿದೆ, ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕ್ಲೇ ಹನುಮಂತಪ್ಪ ಗುರುಕ್ತಿಯಾ? ಮಂಗ ಮರ ಏರುತ್ತಿದೆ.

ಇನ್ನು ಮುಂದೆ ಕೇಳಿ ಎಸ್ ಜಾನಕಿ, ಕೆಜೆ ಜೇಸುದಾಸ್ ಹಾಗೂ ಸಂಗಡಿಗರು ಹಾಡಿರುವಂತಹ ಮನೆಯೇ ಮಂತ್ರಾಲಯ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸವಿನೆನಪು ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ? ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಯುಗಳ ಸ್ವರಗಳಲ್ಲಿ ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಈಗ ಕೇಳಿ ಎರಡು ನಕ್ಷತ್ರಗಳು ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ವಾಣಿ ಜೈರಾಮ್, ಮಾಸ್ಟರ್ ಲೋಹಿತ್ ಹಾಗೂ ಸಂಗಡಿಗರು. ಸಿ ಉದಯಶಂಕರ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.
1: ಇವರು ಬಾಲಾನಂದ ಪಾರ್ವತಿ ಪ್ರಸಾದ ಬ್ರಹ್ಮಾನಂದ ಶಿವಯೋಗಿಗಳು,
2: ಅಗಸ್ತ್ಯರ ಮೊಮ್ಮಕ್ಕಳು,
1: ವೈಕುಂಠದಲ್ಲಿ ನಿದ್ದೆ,
2: ಕೈಲಾಸದಲ್ಲಿ ಊಟ,
1: ಬ್ರಹ್ಮಲೋಕದಲ್ಲಿ ಆಟ,
2: ಭೂಲೋಕದಲ್ಲಿ ನೋಟ,
1: ಲೋಕ ಕಲ್ಯಾಣಕ್ಕಾಗಿ ದುಡುಂ, ನಿಮ್ಮ ಉದ್ಧಾರಕ್ಕಾಗಿ ತಡುಂ, ಸ್ವರ್ಗಲೋಕದಿಂದ ಪಾದಯಾತ್ರೆ ಬಂದಿದ್ದಾರೆ. ಇವರು ಹೌದು ಎಂದರೆ
3: ಹೌದು, ಹೌದು ಹೌದು,
2: ಅಲ್ಲ ಎಂದರೆ
3: ಅಲ್ಲ, ಅಲ್ಲ ಅಲ್ಲ ಅಲ್ಲ,
1: ಹೌದು.

ಇದುವರೆಗೂ ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಂತಹ ಕೌರವ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿತ್ತು. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಪ್ರಸಾರವಾಯಿತು. ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಯುವಕರಲ್ಲಿ ತಾಂತ್ರಿಕ ಕೌಶಲ ಹಾಗೂ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಕಾರವಾರ ನೌಕಾ ಡಾಕ್ಯಾರ್ಡ್ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸ್ಥಳೀಯ ಕೈಗಾರಿಕಾ ತರಬೇತಿ ಸಂಸ್ಥೆ ಐಟಿಐಗಳ ನಡುವೆ ಮಹತ್ವದ ತಿಳಿವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕಾರವಾರದ ನೌಕಾ ಡಾಕ್ಯಾರ್ಡ್ ಆವರಣದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಸೋಮನಾಥ ಐಟಿಐ ಬಿಣಗ, ಸರ್ಕಾರಿ ಐಟಿಐ ಬಾಡ, ಮಲ್ಲಿಕಾರ್ಜುನ ಐಟಿಐ ಸಿದ್ದರ ಹಾಗೂ ಸರ್ಕಾರಿ ಐಟಿಐ ಅಂಕೋಲಾ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ವಿಧಾನಮಂಡಲದ ಮಳೆಗಾಲದ ಅಧಿವೇಶನದಲ್ಲಿ ಗಂಭೀರ ಚರ್ಚೆಗಳು ನಡೆಯಲಿಲ್ಲ, ಕಲಾಪ ತಮಗೆ ತೃಪ್ತಿ ತಂದಿಲ್ಲ ಎಂದು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹೇಳಿದ್ದಾರೆ. ಹುಬ್ಬಳ್ಳಿಯ ಶ್ರೀ 3000 ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಅವರು ಮಾತನಾಡಿದರು. ಬರ ಸೇರಿದಂತೆ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಂಭೀರ ಚರ್ಚೆಯಾಗಿ ಪರಿಹಾರ ಕಂಡುಕೊಳ್ಳಬೇಕಿತ್ತು, 2 ದಿನಗಳ ಮುಂಚೆಯೇ ಅಧಿವೇಶನ ಮುಂದೂಡಿಕೆಯಾಯಿತು ಎಂದು ಬೇಸರ ವ್ಯಕ್ತಪಡಿಸಿದರು.
1: ಆಡಳಿತ ಪಕ್ಷದವರಿಗಾಗಲಿ ವಿರೋಧ ಪಕ್ಷದವರಿಗಾಗಲಿ ನಾವು ಮನವಿ ಮಾಡಿಕೊಂಡ್ವಿ, ಅಧಿವೇಶನ ಸರಳ ರೀತಿಯಿಂದ ನಡೀಲಿ, ಸಾಕಷ್ಟು ಜ್ವಲವಂತ ಸಮಸ್ಯೆಗಳನ್ನು ಕರ್ನಾಟಕ ರಾಜ್ಯ, ಅದರಲ್ಲಿ ವಿಶೇಷವಾಗಿ ರೈತರು ಬರದಿಂದ ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೇನು ಪರಿಹಾರ ಕೊಡಬೇಕು, ಯಾವ ರೀತಿಯಾದ ತಯಾರಿ ಸರ್ಕಾರ ಮಾಡಿದೆ ಅಂತ ಒಂದು ವಿಚಾರವನ್ನು ಸಾರ್ವಜನಿಕರಿಗೆ ಮುಟ್ಟಿಸತಕ್ಕಂತ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು. ಅದರ ಜೊತೆಗೆ ಕಾವೇರಿ ವಿಚಾರ, ಅಲ್ಲಿ ಬಿಡದಿ ವಿಚಾರ, ಕೆಪಿಎಸ್ಸಿ ವಿಚಾರ, ಹೀಗೆ ಹಲವಾರು ವಿಚಾರಗಳು ಚರ್ಚೆ ಆಗ್ತಕ್ಕಂತ ಒಂದು ವ್ಯವಸ್ಥೆ ಇದ್ದಾಗ ಅದಕ್ಕೆ ಸ್ಥಿತಿ ಈ ಸಂಪೂರ್ಣ ಅಧಿವೇಶನವನ್ನು ಮುಟ್ಟುಗೊಳಿಸತಕ್ಕಂತ ಒಂದು ವ್ಯವಸ್ಥೆ ಆಯಿತು.
0: ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆಯಡಿ 60 ವರ್ಷ ಮೇಲ್ಪಟ್ಟ ಹಿರಿಯ ಕೂಲಿ ಕಾರ್ಮಿಕರಿಗೆ ನಿಯಮಾನುಸಾರ ಶೇಕಡ 50% ಕೆಲಸದ ವಿನಾಯಿತಿ ನೀಡಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ತಿಳಿಸಿದ್ದಾರೆ. ಕೋಲಾರ

0: ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಕೆ ಸರ್ವೇಶ್ ನಂಬಿಹಳ್ಳಿ ಹಾಗೂ ಚಲ್ಲಿಗಾನಹಳ್ಳಿ ಗ್ರಾಮ ಪಂಚಾಯಿತಿಗಳಲ್ಲಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ಚೀಟಿ ವಿತರಣಾ ಮೇಳಕ್ಕೆ ಚಾಲನೆ ನೀಡಿದರು. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಉಗ್ಗಿನಕೇರಿ ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಹೆಗ್ಗೇರಿ ಕೆರೆ ಪುನಶ್ಚೇತನ ಕಾಮಗಾರಿಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಪರಿಶೀಲಿಸಿದರು. ರಕ್ಷಾಬಂಧನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಮಾಧ್ಯಮದಲ್ಲಿ ಪವಿತ್ರ ರಕ್ಷಾಬಂಧನವು ಕೇವಲ ಸಹೋದರ ಸಹೋದರಿಯರ ಹಬ್ಬವಾಗಿರದೆ ಇಡೀ ಸಮಾಜದಲ್ಲಿ ಹೆಣ್ಣಿನ ಘನತೆ ಗೌರವ ಹಾಗೂ ಸುರಕ್ಷತೆಯನ್ನು ಎತ್ತಿಹಿಡಿಯುವ ದೃಢ ಸಂಕಲ್ಪವಾಗಲಿ ಎಂದು ಆಶಿಸಿದ್ದಾರೆ. ಬೆಳಗಾವಿಯ ಮರಾಠ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿ ದಳದ ಕೇಂದ್ರದಲ್ಲಿ ರಕ್ಷಾಬಂಧನ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಯಿತು. ಸಶಸ್ತ್ರ ಪಡೆಯ ಯೋಧರ ಕುಟುಂಬ ಸದಸ್ಯರು ಪಾಲ್ಗೊಂಡಿದ್ದರು. ಬೆಳಗಾವಿ ನಗರದ ಒಟ್ಟು 10ಕ್ಕೂ ಹೆಚ್ಚು ಶಾಲೆ ಹಾಗೂ ಶಿಕ್ಷಣ ಸಂಸ್ಥೆಗಳ 238 ವಿದ್ಯಾರ್ಥಿನಿಯರು ಮಹಿಳಾ ಶಿಕ್ಷಕರು ಉಪಸ್ಥಿತರಿದ್ದು ಸೈನಿಕರಿಗೆ ರಾಖಿ ಕಟ್ಟಿ ಶುಭಾಶಯ ತಿಳಿಸಿದರು. ಸಮಾಜ ಸುಧಾರಕ ಸಮಾನತೆಯ ಹರಿಕಾರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಹಿನ್ನೆಲೆ ನಾಡಿನ ವಿವಿಧೆಡೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಶಿಕ್ಷಣ ಹಾಗೂ ಸಂಘಟನೆ ಮೂಲಕ ಸಮಾಜದಲ್ಲಿ ಸಮಾನತೆಯ ಕ್ರಾಂತಿ ಮೂಡಿಸಿದ ಯುಗಪುರುಷ ನಾರಾಯಣ ಗುರುಗಳು ಎಂದು ಬಣ್ಣಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ಆಯೋಜಿತ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿಯಲ್ಲಿ ಧಾರವಾಡ ತಂಡ ಚಾಂಪಿಯನ್ ಆಗಿದೆ. ಇಂದು ಬೆಳಗ್ಗೆ ನಡೆದ ಫೈನಲ್ ಪಂದ್ಯದಲ್ಲಿ ಧಾರವಾಡ ತಂಡ ಹಾವೇರಿ ತಂಡವನ್ನು 4-2 ಗೋಲುಗಳ ಅಂತರದಿಂದ ಮಣಿಸಿತು. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿದ್ದ 5 ದಿನಗಳ ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಪಾಲ್ಗೊಂಡಿದ್ದವು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 190 ಎಕರೆ ಭೂಮಿಯನ್ನು ನಿವೇಶನ ರಹಿತರಿಗೆ ಆದ್ಯತೆಯ ಮೇಲೆ ಹಂಚಲು ಕಂದಾಯ ಖಾತೆ ಸಚಿವರ ಜೊತೆ ಚರ್ಚಿಸಿದ್ದಾಗಿ ಜಿಲ್ಲಾಧಿಕಾರಿ ಎಚ್ವಿ ದರ್ಶನ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪರಿಶಿಷ್ಟ ಸಮುದಾಯಗಳ ಕುಂದುಕೊರತೆ ಆಲಿಕೆ ಸಭೆ ನಡೆಸಿ ಮಾತನಾಡಿದರು. ಒಟ್ಟು 2,222 ಅರ್ಜಿಗಳು ಸಲ್ಲಿಕೆಯಾಗಿವೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಕಾಲಮಿತಿಯಲ್ಲಿ ಪರಿಹಾರ ಹಾಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ನಿಟ್ಟಿನಲ್ಲಿ ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚನೆಯಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಗೆಳತಿಯರೇ, ರಕ್ಷಾಬಂಧನದ ಸಂದರ್ಭದಲ್ಲಿ ಉಪನ್ಯಾಸಕರು ಹಾಗೂ ಬರಹಗಾರ್ತಿಯಾದ ಹಾಸನದ ಬಿಎಂ ಭಾರತಿ ಹಾದಿಕೆಯವರಿಂದ ಸಣ್ಣ ಪ್ರಬಂಧ ರಕ್ಷಾಬಂಧನ ಕೇಳೋಣ.
1: ಮಂಗಳ ಪ್ರಸಂಗಗಳಲ್ಲಿ ಮುಂಗೈಗೆ ಕಟ್ಟುವ ದಾರವನ್ನು ರಕ್ಷಾಬಂಧನ ಎಂದು ಕರೆಯುತ್ತೇವೆ. ಇದರ ಇನ್ನೊಂದು ಹೆಸರು ರಾಖಿ. ರಕ್ಷೆ, ರಕ್ಷಾ, ಕಾಪಾಡು ಎಂಬುದು ಇದರ ಅರ್ಥ. ಇದರ ಹಿನ್ನೆಲೆಯನ್ನು ನೋಡುವುದಾದರೆ, ಇದೊಂದು ಭಾರತೀಯ ಸಾಮಾಜಿಕ ಬದುಕಿನೊಡನೆ ಪರಂಪರಾಗತವಾಗಿ ಸಾಗಿ ಬರುತ್ತಿರುವ ವಿದ್ಯಮಾನವಾಗಿದೆ. ಇದರ ಅರ್ಥ ವ್ಯಾಪ್ತಿ ಬಹಳ ವಿಶಾಲ. ತಲೆತಲಾಂತರಗಳಿಂದ ಕೇಳಿಬರುತ್ತಿರುವ ಹಲವಾರು ಸಂಸ್ಕೃತಿ ಗೌರವಾದರ ನಡೆ ನುಡಿ ಸ್ನೇಹ ಬಂಧು ಬಳಗ ಇತ್ಯಾದಿಗಳೊಂದಿಗೆ ಮಿಳಿತಗೊಂಡಿರುವ ಹಿನ್ನೆಲೆಯಲ್ಲಿ ಕೆಲವು ಆಚರಣೆಗಳಿಗೆ ಪ್ರಧಾನವಾದ ಸ್ಥಾನಮಾನಗಳಿರುತ್ತವೆ. ಹಾಗೆ ನೋಡಿದರೆ ಸಾಮಾನ್ಯವಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಮೊದಲಾಗುತ್ತದೆ. ಇದು ಐದನೆಯ ಮತ್ತು ಬಹಳ ಪವಿತ್ರವಾದ ಮಾಸ ಎಂದು ನಂಬಲಾಗಿದೆ.

ಶ್ರಾವಣ ಮಾಸ ಹಬ್ಬಗಳ ಮಾಸ, ಉಳಿದೆಲ್ಲ ಮಾಸಗಳಿಗಿಂತ ಶ್ರಾವಣ ಮಾಸ ಬಲು ಶ್ರೇಷ್ಠ ಎಂದು ದಾರಾ ಬೇಂದ್ರೆಯವರು ಬಣ್ಣಿಸಿದ್ದಾರೆ. ಕೊಂಚ ಮಳೆಯ ಬಿಡುವು, ಮಿತವಾದ ಗಾಳಿ, ಜಲ ನೈದಿಲೆ ಅರಳುವ ಹೊತ್ತು, ಮಲ್ಲಿಗೆ ಸೇವಂತಿಗೆ ಹೂಗಳ ಗಮಲು, ಪ್ರಕೃತಿಯ ಪ್ರತಿರೂಪಗಳಂತಿರುವ ಬೃಹತ್ ಮಲಯಾದ್ರಿ ಸಹ್ಯಾದ್ರಿಗಳು ವರ್ಷಧಾರೆಯಲ್ಲಿ ಮಿಂದೆದ್ದ ಸಂಭ್ರಮದಲ್ಲಿ ಇರುವಾಗಲೇ ನದಿಗಳು ತುಂಬಿ ಹರಿಯುತ್ತಿರುತ್ತವೆ. ಈ ಸುಸಮಯಕ್ಕೆ ಸರಿಯಾಗಿ ದೇಶ ಸ್ವಾತಂತ್ರ್ಯವಾದ ವಿಜೃಂಭಣೆಯ ಸ್ವಾತಂತ್ರ್ಯೋತ್ಸವ ಸಂಭ್ರಮ, ತದನಂತರ ನಾಗರ ಪಂಚಮಿ, ಮುಂದಿನದು ವರಲಕ್ಷ್ಮಿ ವ್ರತ, ಇದಾದ ನಂತರ ಬರುವ ಅಣ್ಣ ತಂಗಿಯರ ಪ್ರೀತಿಯ ಸಂಕೇತವಾದ ರಕ್ಷಾಬಂಧನ ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡುವ ಉದ್ದೇಶವನ್ನು ಹೊಂದಿದೆ. ಅಂದ ಹಾಗೆ ಈ ರಕ್ಷಾಬಂಧನ ಆಚರಣೆ ಇದೆಯಲ್ಲ, ಇದರ ಹಿಂದೆ ಹತ್ತಾರು ಪೌರಾಣಿಕ ಕಥೆಗಳು, ಐತಿಹಾಸಿಕ ಘಟನೆಗಳು ಮತ್ತು ಸಾಮಾಜಿಕ ಅರ್ಥಗಳು ಅಡಗಿವೆ. ಮಹಾಭಾರತದ ಪ್ರಕಾರ ಯುದ್ಧವೊಂದರ ಸಂದರ್ಭದಲ್ಲಿ ಶ್ರೀಕೃಷ್ಣನ ಕೈಗೆ ಗಾಯವಾಗಿ ರಕ್ತ ಸೋರುತ್ತಿತ್ತಂತೆ. ಇದನ್ನು ದ್ರೌಪದಿ ನೋಡುತ್ತಾಳೆ, ಹಾಗೆ ಸುತ್ತಮುತ್ತ ಯಾವುದಾದ್ರೂ ತುಂಡು ಬಟ್ಟೆ ಇದೆಯಾ ಎಂದು ಹುಡುಕಾಡುತ್ತಾಳೆ. ಆ ಕ್ಷಣಕ್ಕೆ ಅವಳ ಕೈಗೆ ಏನು ಸಿಕ್ಕುವುದಿಲ್ಲವಾದ್ದರಿಂದ ತಡ ಮಾಡದೆ ತನ್ನ ಸೀರೆಯನ್ನು ಹರಿದು ಕೃಷ್ಣನ ಕೈಗೆ ಕಟ್ಟುತ್ತಾಳೆ. ದ್ರೌಪದಿಯ ಈ ಪರಿಯ ಪ್ರೀತಿ ಮತ್ತು ಕಾಳಜಿಯನ್ನು ಕಣ್ಣಾರೆ ಕಂಡ ಕೃಷ್ಣ ಅವಳಿಗೆ ಸದಾ ರಕ್ಷಣೆ ನೀಡುವುದಾಗಿ ಭರವಸೆ ನೀಡುತ್ತಾನೆ ಎಂದು ಕಥೆ ತಿಳಿಸುತ್ತದೆ. ನಂತರದ ದಿನಗಳಲ್ಲಿ ದ್ರೌಪದಿಗೆ ಬಂದಂತಹ ಎಲ್ಲ ಕಷ್ಟಗಳಲ್ಲಿಯೂ ಕೃಷ್ಣ ಬೆನ್ನಿಗೆ ನಿಂತದ್ದು, ತುಂಬಿದ ಸಭೆಯಲ್ಲಿ ಅವಳಿಗೆ ಅವಮಾನವಾಗುತ್ತಿದ್ದಾಗ ಕೃಷ್ಣನ ಆಗಮನ ಸೀರೆಯನ್ನು ಕಳಿಸುವ ರೂಪದಲ್ಲಿ ಆದಾಗ ಮೈಯೆಲ್ಲ ಕಣ್ಣಾಗಿ ಕಿವಿಯಾಗಿ ಸೀರೆಯಲ್ಲೋ ಸಿನಿಮಾವೋ ನಾಟಕವನ್ನು ನೋಡಿ ನಾವುಗಳು ಪ್ರಸನ್ನರಾಗಿದ್ದು ಮರೆತೇ ಹೋಗುವುದಿಲ್ಲ. ಇದನ್ನು ಬಗೆಬಗೆಯಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಒಂದರ್ಥದಲ್ಲಿ ಹೇಳುವುದಾದರೆ ರಕ್ಷಾಬಂಧನದ ಮೂಲ ಭಾವನೆ ರಕ್ತ ಸಂಬಂಧ ಎನ್ನುವುದಕ್ಕಿಂತಲೂ ಪ್ರೀತಿ, ಕಾಳಜಿ ಮತ್ತು ಪರಸ್ಪರ ರಕ್ಷಣೆಯ ಭಾವನೆಯನ್ನು ಒಳಗೊಂಡಿರುತ್ತದೆ. ಈ ರಕ್ಷಾಬಂಧನದೊಂದಿಗೆ ನೇರವಾಗಿ ಐತಿಹಾಸಿಕ ಸಂಪರ್ಕವೂ ಉಂಟು. ಮೇವಾರದ ರಾಣಿ ಕರ್ಣಾವತಿ ಮತ್ತು ಮೊಘಲ್ ಚಕ್ರವರ್ತಿ ಹುಮಾಯೂನ್ ರವರದ್ದು. ರಾಣಿ ಕರ್ಣಾವತಿಗೆ ಒಂದು ಬಾರಿ ತೊಂದರೆ ತಾಪತ್ರಗಳು ಎದುರಾದಾಗ ಆಕೆ ಹುಮಾಯೂನ್ಗೆ ರಾಖಿ ಕಳುಹಿಸಿ ಸಹಾಯ ಕೋರುತ್ತಾಳೆ. ಕೂಡಲೇ ಹುಮಾಯೂನ್ ಆ ರಾಖಿಯನ್ನು ಸಹೋದರತ್ವದ ಸಂಕೇತವಾಗಿ ಸ್ವೀಕರಿಸಿ ರಾಣಿಗೆ ಸಹಾಯ ಮಾಡುತ್ತಾನೆ ಎಂದು ಇತಿಹಾಸ ತಿಳಿಸುತ್ತದೆ. ಈ ಕುರಿತು ನಾನಾ ತೆರನಾದ ಚರ್ಚೆಗಳು ನಡೆದಿವೆ, ಆದರೂ ಭಿನ್ನಾಭಿಪ್ರಾಯಗಳು ಇದ್ದರೂ ಕಡೆಯಲ್ಲಿಯ ಸಂದೇಶ ಮಾತ್ರ ಅಷ್ಟೇ ಸ್ಪಷ್ಟ. ಸಂಸ್ಕೃತಿ ಎನ್ನುವುದು ಜಾತಿ, ಧರ್ಮ ಮತ್ತು ಕುಟುಂಬದ ಗಡಿಗಳನ್ನು ಮೀರಿ ಮಾನವೀಯ ಸಂಬಂಧದ ಸಂಕೇತವನ್ನ ಸಾರುವುದಾಗಿದೆ. ಇದುವೇ ನಮ್ಮ ಸಂಸ್ಕೃತಿಯ ಪ್ರತೀಕ. ಇತಿಹಾಸವೆನ್ನುವುದು ಮೈ ನವಿರೇಳುವಂತಹ ಪ್ರಸಂಗಗಳನ್ನು ಅಡಗಿಸಿಟ್ಟುಕೊಂಡಿರುತ್ತದೆಯಲ್ಲವೇ? ಇಂಥದ್ದೇ ಮತ್ತೊಂದು ಸಂದರ್ಭವನ್ನು ನೆನಪು ಮಾಡಿಕೊಳ್ಳುವುದೇ ಆದರೆ, ಅಲೆಕ್ಸಾಂಡರನ್ನು ಭಾರತದ ಮೇಲೆ ದಂಡೆತ್ತಿ ಬಂದಾಗ ಅವನನ್ನು ಧೈರ್ಯದಿಂದ ಎದುರಿಸಿದವನು ಫೋರಸ್. ಇನ್ನೇನು, ಅತಿ ಭಯಂಕರ ಯುದ್ಧ ಆರಂಭವಾಗಬೇಕು. ಆ ಸಮಯಕ್ಕೆ ಸರಿಯಾಗಿ ಅಲೆಕ್ಸಾಂಡರ್ನ ಪತ್ನಿ ರೋಕ್ಸಾನಳು ಫೋರಸ್ಗೆ ಒಂದು ಪವಿತ್ರ ದಾರವನ್ನು ಕಳಿಸಿಕೊಡುತ್ತಾಳೆ. ಅದರ ಜೊತೆಗೆ ಒಂದು ಮನವಿ ಪತ್ರ ಕೂಡ ಇತ್ತು. ತನ್ನ ಪತಿಯನ್ನು ಕೊಲ್ಲದಿರುವಂತೆ ಆಕೆ ಕೇಳಿಕೊಂಡಿದ್ದಳು. ಮುಂದೆ ನಡೆದ ಯುದ್ಧದಲ್ಲಿ ಫೋರಸ್ ಅಲೆಕ್ಸಾಂಡರ್ನನ್ನು ಕೊಲ್ಲದೆ ಉಳಿಸಿದನು. ಇದಕ್ಕೆ ಕಾರಣ ಆತನ ಕೈಯಲ್ಲಿ ಅವನು ಕಟ್ಟಿಕೊಂಡಿದ್ದ ರಾಖಿ ಅವನನ್ನು ತಡೆದು ನಿಲ್ಲಿಸಿತ್ತು ಎನ್ನಲಾಗಿದೆ. ಮುಖ್ಯವಾದ ಮತ್ತೊಂದು ಅಂಶವೆಂದರೆ ರವೀಂದ್ರನಾಥ ಠಾಗೂರ್ ಅವರ ಪಾತ್ರವು ಇಲ್ಲಿ ಗಮನಾರ್ಹವಾದುದಾಗಿದೆ. 1905ರಲ್ಲಿ ಬ್ರಿಟಿಷರು ಬಂಗಾಳದ ವಿಭಜನೆ ಮಾಡಿದ ಸಂದರ್ಭ ಜನಸಮುದಾಯದಲ್ಲಿ ವಿಭಜನೆಯ ಭಾವನೆ ಮಿತಿಮೀರಿ ಹೋಗಿತ್ತು. ಆಗ ಠಾಗೂರ್ ಜನರಲ್ಲಿ ಏಕತೆ ಮತ್ತು ಸಹೋದರತ್ವದ ಭಾವನೆಯನ್ನು ಬೆಳೆಸಲು ರಕ್ಷಾಬಂಧನದ ಸಂಕೇತವನ್ನು ಬಳಸಿದರು. ಅಂದು ಅಂದರೆ 1905ರ ಕಾಲಕ್ಕೆ ಜನರು ಪರಸ್ಪರ ರಾಖಿ ಕಟ್ಟಿಕೊಂಡು ಒಗ್ಗಟ್ಟಿನ ಸಂದೇಶವನ್ನು ಸಾರತೊಡಗಿದರು. ಇದರಿಂದ ರಕ್ಷಾಬಂಧನವು ಕೇವಲ ಕುಟುಂಬದ ಹಬ್ಬವಲ್ಲದೆ ಸಾಮಾಜಿಕ ಏಕತೆ ಮತ್ತು ಸಹೋದರತ್ವದ ಸಂಕೇತವಾಯಿತು ಎನ್ನಲಾಗಿದೆ. ಇದರ ನಡುವೆ ಪುರಾಣವೊಂದು ಈ ರೀತಿಯಾಗಿ ತಿಳಿಸಿದೆ. ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುವ ನೂಲು ಹುಣ್ಣಿಮೆಯ ಹಬ್ಬ ಎಂದು ಕರೆಯಲ್ಪಡುವ ರಕ್ಷಾಬಂಧನ ಆರಂಭವಾಗಿದ್ದೇ ತಾಯಿ ಲಕ್ಷ್ಮಿಯಿಂದ ಎನ್ನಲಾಗಿದೆ. ವಿಷ್ಣು ವಾಮನ ಅವತಾರವನ್ನು ತಾಳಿದ ಸಂದರ್ಭದಲ್ಲಿ ಬಲಿಯೊಂದಿಗೆ ಪಾತಾಳಲೋಕದಲ್ಲಿರುತ್ತಾನೆ. ಲಕ್ಷ್ಮಿ ವಿಷ್ಣುವನ್ನು ಹುಡುಕಿಕೊಂಡು ಪಾತಾಳಲೋಕಕ್ಕೆ ಹೋಗುತ್ತಾಳೆ. ತನ್ನ ಪತಿಯನ್ನು ಪಾತಾಳಲೋಕದಿಂದ ಹೇಗೆ ಕರೆತರುವುದು ಎಂದು ಚಿಂತಿತಳಾಗಿದ್ದಾಗ ನಾರದರು ಪ್ರವೇಶ ಮಾಡಿ, ನೀನು ಬಲಿಯನ್ನು ಸಹೋದರನನ್ನಾಗಿ ಮಾಡಿಕೊಂಡರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತದೆ ಎನ್ನುತ್ತಾರೆ. ತಾಯಿ ಲಕ್ಷ್ಮಿ ಸಾಮಾನ್ಯ ಸ್ತ್ರೀ ರೂಪ ತಾಳಿ ಬಲಿಯ ಬಳಿ ಬಂದು ನಿಂತು ಅಳುತ್ತಾಳೆ. ತಾಯಿಯೊಬ್ಬಳು ತನ್ನ ಆಸ್ಥಾನದಲ್ಲಿ ಕಣ್ಣೀರು ಹಾಕುವುದನ್ನು ನೋಡಿದ ಬಲಿ ಕಾರಣವೇನೆಂದು ಕೇಳಲು, ನನಗೆ ಸಹೋದರರಿಲ್ಲ, ನನ್ನನ್ನು ಯಾರೂ ಸಹೋದರಿಯನ್ನಾಗಿ ಸ್ವೀಕರಿಸಿಲ್ಲ ಎಂದು ಹೇಳುತ್ತಾಳೆ. ಆಗ, ಇನ್ನು ಮುಂದೆ ಕಣ್ಣೀರು ಹಾಕಕೂಡದು, ನಾನು ನಿನಗೆ ಸಹೋದರನಾಗಿರುತ್ತೇನೆ, ನೀನು ನನ್ನ ಸಹೋದರಿ ಎನ್ನುತ್ತಾ
ನಿನ್ನ ರಕ್ಷಣೆ ನನಗೆ ಸೇರಿದ್ದು, ನಿನಗೆ ಬೇಕಾದ ದಕ್ಷಿಣೆಯನ್ನು ಕೇಳು, ಕೊಡುತ್ತೇನೆ ಎನ್ನುತ್ತಾನೆ. ಆ ಕೂಡಲೇ ಲಕ್ಷ್ಮಿ ಬಲಿಯ ಮಣಿಕಟ್ಟಿಗೆ ದಾರ ಕಟ್ಟುತ್ತಾಳೆ. ನಂತರ ಸಾಮಾನ್ಯ ಸ್ತ್ರೀ ಹಾಗೆ ಇದ್ದವಳು ತನ್ನ ನೈಜ ರೂಪ ಅಂದರೆ ಲಕ್ಷ್ಮೀದೇವಿಯಾಗಿ ಪ್ರಕಟಗೊಳ್ಳುತ್ತಾಳೆ ಮತ್ತು ದಕ್ಷಿಣೆಯಾಗಿ ತನ್ನ ಪತಿ ವಿಷ್ಣುವನ್ನು ತನ್ನೊಂದಿಗೆ ಕಳಿಸಿಕೊಡುವಂತೆ ಕೇಳಿಕೊಳ್ಳುತ್ತಾಳೆ. ಈ ದಿನವೇ ಶ್ರಾವಣ ಹುಣ್ಣಿಮೆ ಅಂದರೆ ರಕ್ಷಾಬಂಧನದ ಹಬ್ಬ ಎಂಬ ನಂಬಿಕೆ ಇದೆ. ರಕ್ಷಾಬಂಧನವು ಪ್ರಾಥಮಿಕವಾಗಿ ಸಾಂಸ್ಕೃತಿಕ ಹಾಗೂ ಭಾವನಾತ್ಮಕ ಹಬ್ಬವಾಗಿದೆ. ಇದಕ್ಕೆ ಯಾವುದೇ ಕಟ್ಟುನಿಟ್ಟಾದ ಆಧುನಿಕ ವೈಜ್ಞಾನಿಕ ಆಧಾರಗಳಿಲ್ಲ. ಆದಾಗ್ಯೂ ವೈದಿಕ ವಿಜ್ಞಾನ ಮತ್ತು ಆಯುರ್ವೇದದ ಪ್ರಕಾರ ಮಣಿಕಟ್ಟಿಗೆ ದಾರ ಕಟ್ಟುವುದು ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಯೋಜನಗಳನ್ನು ಹೊಂದಿದೆ. ರಾಖಿ ಅಥವಾ ರಕ್ಷಾಬಂಧನವು ದೇಹದಲ್ಲಿ ವಾತ, ಪಿತ್ತ ಮತ್ತು ಕಫದ ಸಮತೋಲನವನ್ನು ಕಾಪಾಡುತ್ತದೆಯಂತೆ. ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ, ನರಗಳ ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ. ಈ ಹಬ್ಬದಂದು ತಯಾರಿಸುವ ಸಿಹಿ ತಿನಿಸುಗಳು ಮತ್ತು ಮಳೆಗಾಲದ ವಾತಾವರಣ, ಶ್ರಾವಣ ಎಂಬ ಸಂಭ್ರಮ ಮನಸ್ಸಿಗೆ ಉಲ್ಲಾಸ ತುಂಬುವುದರಿಂದ ಅಂದರೆ ಕಾಲದ ಆಹಾರದ ಬದಲಾವಣೆಯಿಂದಾಗಿ, ಸಕಾರಾತ್ಮಕ ಆಲೋಚನೆಗಳಿಂದಾಗಿ ಕುಟುಂಬದ ಒಡನಾಟ ಮತ್ತು ಉತ್ಸಾಹ, ಮಾನಸಿಕ ಆರೋಗ್ಯ ಮತ್ತು ನೆಮ್ಮದಿ ಹೆಚ್ಚಿಸಲು ಪರೋಕ್ಷವಾಗಿ ನೆರವಾಗುತ್ತದೆ ಎನ್ನಲಾಗಿದೆ. ಅಂದ ಹಾಗೆ ರಕ್ಷಾಬಂಧನ ಅಥವಾ ರಾಖಿ ಒಂದು ಕಾಲಕ್ಕೆ ನೂಲು ದಾರ, ಬಿಳಿ ಬಟ್ಟೆಯೋ ಸೀರೆನೋ ಇನ್ನಾವುದೋ ದಾರಗಳು ಪರಸ್ಪರ ವಿನಿಮಯವಾಗುತ್ತಿದ್ದ ಕಾಲ ಹೆಚ್ಚು ಕಡಿಮೆ ಮರೆಯಾಗುವ ಲಕ್ಷಣಗಳು ಕಂಡುಬರುತ್ತಿವೆ. ಆಧುನಿಕ ವಲಯದಲ್ಲಿ ಒಂದು ಅಂದಾಜಿನ ಪ್ರಕಾರ ಭಾರತ ದೇಶದಲ್ಲಿ ಪ್ರತಿ ವರ್ಷ ರಕ್ಷಾಬಂಧನದ ಸಂದರ್ಭದಲ್ಲಿ 50-100 ಕೋಟಿಗೂ ಅಧಿಕ ರಾಖಿಗಳು ಬೇಕಾಗುತ್ತವೆ. ಜೈಪುರ ಹಾಗೂ ವಾರಣಾಸಿಯಲ್ಲಿ ಸಾಂಪ್ರದಾಯಿಕ ಕೈಮಗ್ಗ ಹಾಗೂ ಜರಿ ರಾಖಿಗಳು ತಯಾರಾಗುತ್ತವೆ. ಗ್ರಾಮೀಣ ಹಾಗೂ ಸ್ವಸಹಾಯ ಗುಂಪುಗಳು, ಸಂಘ ಸಂಸ್ಥೆಗಳು, ಸ್ಥಳೀಯ ಕುಶಲ ಕಾರ್ಮಿಕರು ಒಣ ಹುಲ್ಲು, ಬಿದಿರು ಹಾಗೂ ಕೆಲವು ಸಸ್ಯಗಳ ಬೀಜಗಳನ್ನು ಬಳಸಿ ಪರಿಸರ ಸ್ನೇಹಿ ರಾಖಿಗಳನ್ನು ತಯಾರಿಸಿ ಸ್ವಾವಲಂಬನೆ ಸಾಧಿಸುತ್ತಿದ್ದಾರೆ. ಕೆಲವು ಕಡೆ ಮೃದುವಾದ ಹತ್ತಿ ಮತ್ತು ಒಣಗಿದ ಎಲೆಗಳನ್ನು ಬಳಸಿ ರಾಖಿ ತಯಾರಿಸುತ್ತಾರೆ. ಮತ್ತೆ ಕೆಲವು ಕಡೆ ರೇಷ್ಮೆ ದಾರ, ಉಣ್ಣೆ, ಮಣಿಗಳು, ಆಕರ್ಷಕ ವಸ್ತುಗಳಿಂದ ಹೂವಿನ ವಿನ್ಯಾಸಗಳನ್ನು ಅಂಟಿಸಿ ತರತರದ ಅಲಂಕಾರಿಕ ರಾಖಿಗಳನ್ನು ತಯಾರಿಸಲಾಗುತ್ತಿದೆ. ದೇಶಾದ್ಯಂತ ಈ ಹಬ್ಬದ ಮಾರುಕಟ್ಟೆಯ ವಹಿವಾಟು 12,000-15,000 ಕೋಟಿ ರೂಗಳಿಗೂ ಅಧಿಕವಾಗಿ ವಿಸ್ತಾರವಾಗುತ್ತಾ ಹೋಗುತ್ತಿದೆ. ಇದರಿಂದ ಲಕ್ಷಾಂತರ ಜನರಿಗೆ ಉದ್ಯೋಗ ಕೂಡ ಲಭ್ಯವಾಗುತ್ತದೆ. ರಾಖಿ ಹಬ್ಬದ ಅಥವಾ ರಕ್ಷಾಬಂಧನದ ಸ್ವರೂಪ ಮತ್ತು ಮಹತ್ವವನ್ನು ಹೆಚ್ಚಿಸುವಲ್ಲಿ ಮಾಧ್ಯಮಗಳ ಪಾತ್ರ ಬಹಳ ದೊಡ್ಡದು. ಅದರಲ್ಲಿ ಮುಖ್ಯವಾಗಿ ಸಿನಿಮಾ ಕ್ಷೇತ್ರ ಸಹೋದರ ಸಹೋದರಿಯರ ಬಾಂಧವ್ಯವನ್ನು ವಿಶಿಷ್ಟ ರೀತಿಯಲ್ಲಿ ಬಿಂಬಿಸುತ್ತದೆ. 10 ಸಿನಿಮಾಗಳು, ಅದರ ಹಾಡುಗಳು ಜನಮಾನಸದಲ್ಲಿ ಬೆರೆತು ಹೋಗಿವೆ. ರಕ್ಷಾಬಂಧನ್ ಎಂಬ ಹಿಂದಿ ಸಿನಿಮಾ ಅಕ್ಷಯ್ ಕುಮಾರ್ ನಟನೆಯಲ್ಲಿ ಆನಂದ್ ಎಲ್ ರಾಯ್ ರವರ ನಿರ್ದೇಶನದಲ್ಲಿ ಸಹೋದರಿಯರ ಮೇಲಿನ ಅಣ್ಣನ ಪ್ರೀತಿ ಮತ್ತು ಜವಾಬ್ದಾರಿಯನ್ನು ತಿಳಿಸುತ್ತದೆ. ತವರಿಗೆ ಬಾ ತಂಗಿ, ಅಣ್ಣ ತಂಗಿ, ಕರ್ಪೂರದ ಗೊಂಬೆ ಮುಂತಾದ ಕನ್ನಡ ಸಿನಿಮಾಗಳಲ್ಲಿನ ನಟನೆ ಹಾಗೂ ಹಾಡುಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ನಿಂತಿವೆ. ಅಣ್ಣನ ಮಣಿಕಟ್ಟಿಗೆ ತಂಗಿ ರಾಖಿ ಕಟ್ಟಿ ಆರತಿ ಬೆಳಗಿದಾಗ ಸಹೋದರ ತಂಗಿಗೆ ಉಡುಗೊರೆ ನೀಡಿ ರಕ್ಷಣೆಯ ಭರವಸೆ ನೀಡುವುದನ್ನು ಕಾಣಬಹುದು. ರಕ್ಷಾಬಂಧನ ಒಂದು ಜನಪ್ರಿಯ ಸಾಂಪ್ರದಾಯಿಕ ಮತ್ತು ವಾರ್ಷಿಕ ವಿಧಿ ಅಥವಾ ಸಮಾರಂಭವಾಗಿದೆ. ಪ್ರಾಚೀನ ಭಾರತದಿಂದ ಹಿಡಿದು ಇಲ್ಲಿಯ ತನಕ ಬಹುತೇಕರು ದೇಶಾದ್ಯಂತ ಯಾವುದೇ ಶುಭ ಕಾರ್ಯದ ಆರಂಭಕ್ಕೂ ಮುನ್ನ ಪವಿತ್ರ ದಾರವನ್ನು ಕಟ್ಟುವ ಪದ್ಧತಿ ಇತ್ತು. ಇದನ್ನು ರಕ್ಷಾಸೂತ್ರ ಎಂದು ಕರೆಯೋದಿದೆ. ಇದೇ ಸಂಪ್ರದಾಯವು ಮುಂದೆ ರಕ್ಷಾಬಂಧನದ ಆಚರಣೆಯೊಂದಿಗೆ ಸೇರಿಕೊಂಡಿರಬಹುದು. ಇದು ಮುಖ್ಯವಾಗಿ ಉತ್ತರ ಮತ್ತು ಪಶ್ಚಿಮ ಭಾರತದ ಪ್ರದೇಶಗಳಲ್ಲಿ ಜನಪ್ರಿಯವಾಗಿತ್ತು. ಮಾನವ ಕುಲಕ್ಕೆ ಸೇರಿದ ನಾವೆಲ್ಲ ಭಾವನೆಗಳಿಂದ ಮುಕ್ತರಾಗಿ ಜೀವಿಸಲಾಗದು. ನಮ್ಮ ಜೀವಕ್ಕೆ ಎಷ್ಟು ವರ್ಷಗಳನ್ನು ತುಂಬುತ್ತೇವೆಂಬುದು ಮುಖ್ಯವಲ್ಲ, ನಮ್ಮ ವರ್ಷಗಳಿಗೆ ಎಷ್ಟು ಜೀವ ತುಂಬುತ್ತೇವೆ ಎಂಬುದೇ ಮುಖ್ಯ. ಪರಸ್ಪರ ಸ್ನೇಹ, ಸೌಹಾರ್ದತೆ, ಸೌಜನ್ಯ, ಸಹಕಾರದಿಂದ ಇದ್ದಾಗ ಮಾತ್ರ ನಿಜ ಮಾನವರಾಗಬಹುದು. ಇಲ್ಲದಿದ್ದರೆ ಶಿಲಾಮಾನವರು, ಸಸ್ಯಮಾನವರು, ಮೃಗ ಮಾನವರು ಆಗುತ್ತೇವೆ. ಈ ಹಬ್ಬ ವ್ರತ, ಸಂಪ್ರದಾಯ, ಸಂಸ್ಕೃತಿ ಇತ್ಯಾದಿಗಳಿಂದ ಮಿಳಿತವಾದ ರಕ್ಷಾಬಂಧನ ಸಹೋದರಿಕೆಯ ಗಟ್ಟಿತನದ ಸಂಕೇತ ಎಂಬುದರಲ್ಲಿ ಎರಡು ಮಾತಿಲ್ಲ. ತಲೆಮಾರುಗಳಿಂದ ಆಚರಿಸಿಕೊಂಡು ಬರುತ್ತಿರುವ ಆಚರಣೆ ದಿಕ್ಕು ತಪ್ಪದಂತೆ ಯುವ ಪೀಳಿಗೆ ವರ್ತಿಸಬೇಕಾಗಿದೆ. ಪ್ರತಿಯೊಂದನ್ನು ವಿವೇಕದಿಂದ ವಿಚಾರ ಮಾಡಬೇಕಾಗಿದೆ. ಆಗಲೇ ಕಾರ್ಯಸಿದ್ಧಿ, ಯಶಸ್ಸು, ಇದಕ್ಕಾಗಿ ಒಂದು ವ್ಯವಸ್ಥಿತ ಮನಸ್ಸು ಬೇಕು. ಮದ್ದಳೆಯೊಣಗಣ ಈಲಿಯಾಗಬಾರದು ಎನ್ನುತ್ತಾರೆ ಅನುಭಾವಿಗಳು. ಹಬ್ಬದ ಮೂಲ ಸಂದೇಶವನ್ನು ಬದಲಾಯಿಸಕೂಡದು ಎಂಬ ಮಾತು ಇವರದು. ಅಂದಿಗೂ ಇಂದಿಗೂ ಹೆಣ್ಣು ಮಕ್ಕಳು ಅಂತ ಬಂದಾಗ ಅವರು ವಿವಾಹದ ನಂತರ ಗಂಡನ ಮನೆಗೆ ಬರಬೇಕಾಗುತ್ತದೆ. ಸುಖ ಅಂತ ಬಂದಾಗ ಏನೋ ಗೊತ್ತಿಲ್ಲ, ಕಷ್ಟ ಅಂತ ಬಂದಾಗ ಮೊದಲು ನೆನಪಾಗುವುದೇ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ಮೊದಲೆಲ್ಲ ಕಾಗೆ ಕಾಕ ಎಂದರೆ ಯಾರೋ ಬರುತ್ತಾರೆ ಅಂದಿದ್ದಕ್ಕಿಂತ ಅಣ್ಣನೋ ತಮ್ಮನೋ ಬರುತ್ತಾರೆ ಎಂದು ದಾರಿ ನೋಡಿದ್ದೇ ಹೆಚ್ಚು.
ಇದನ್ನೆಲ್ಲ ಹಳೆಯ ಕಾಲದ ಬದುಕು ಎಂದುಕೊಳ್ಳುವುದೇ ಆದರೆ ಈಗಿನದು ಫೋನ್ನಲ್ಲಿ ಮಾತನಾಡುವ ಕಾಲ. ವಿವಾಹಿತ

0: ಅನುಭವ ಏನಾಗಬಹುದು ಎಂಬ ಚಿಂತನೆಯನ್ನು ಕೂಡ ಮಾಡಬೇಕಾಗುತ್ತದೆ. ಕಡೆಯಲ್ಲಿ ಶೀರ್ಷಿಕೆಯ ವಿಷಯಕ್ಕೆ ಬರುವುದಾದರೆ, ರಕ್ಷಾಬಂಧನ ಎಂಬ ನಾಮಪದವನ್ನು ವಿಂಗಡಿಸಿ ರಕ್ಷಾ ಎಂಬುದನ್ನು ಒಂದು ಕಡೆಗಿಟ್ಟು ಇದನ್ನು ಕಾಪಾಡು ಎಂಬ ಅರ್ಥವನ್ನು ಕೊಟ್ಟು ಈ ಬಂಧನ ಎಂಬ ಪದಕ್ಕೆ ನಾನರ್ಥಗಳನ್ನು ಹುಡುಕಬಹುದು. ಕಟ್ಟು, ಪರ, ಮನೆ, ವಾಸ, ಬಂಧ, ಪಾಶ, ಸಹಾಯ, ಸ್ನೇಹ, ಸ್ವಾಭಿಮಾನ, ಇದೆಲ್ಲದರ ಒಂದೇ ಒಂದು ಅರ್ಥ ಎಂದರೆ ಸಹೋದರಿಕೆಯ ಸಂಕೇತ ಎಂಬುದೇ ಆಗಿದೆ. ಆದರೂ ಸಂಬಂಧಿಕರಿಗೆ, ಸ್ನೇಹಿತರಿಗೆ ನಮ್ಮ ಬದುಕಿನಲ್ಲಿ ಪ್ರಧಾನವಾದ ಸ್ಥಾನವಿದೆ, ವಿಶೇಷವಾದ ಭಾಗವಿದೆ. ಪರಸ್ಪರ ಕಷ್ಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ಬೆಂಬಲಿಸಬೇಕು. ಒಬ್ಬರ ಯಶಸ್ಸಿನಲ್ಲಿ ಮತ್ತೊಬ್ಬರು ಸಂತೋಷ ಪಡಬೇಕು. ಸಮಸ್ಯೆಗಳು ಬಂದಾಗ ಪರಸ್ಪರ ಧೈರ್ಯ ನೀಡಬೇಕು. ಇದರ ಜೊತೆಗೆ ಸಮಾಜದಲ್ಲಿ ಎಲ್ಲರೂ ಸಹಕಾರದಿಂದ ಬದುಕಬೇಕು ಎಂಬ ವಿಶಾಲ ಸಂದೇಶ ರಕ್ಷಾಬಂಧನದ್ದು. ಇದು ಕೈಗೆ ರಾಖಿ ಕಟ್ಟುವ ಒಂದು ದಿನವಲ್ಲ, ಇದು ಪ್ರೀತಿ, ವಿಶ್ವಾಸ, ಕಾಳಜಿ, ಗೌರವ ಮತ್ತು ರಕ್ಷಣೆಯನ್ನು ನೆನಪಿಸುವ ಪವಿತ್ರ ಹಬ್ಬ. ಪರಿಸರ ಸ್ನೇಹಿ ರಾಖಿಗಳನ್ನು ಆದಷ್ಟು ಬಳಸುವುದು ಒಳ್ಳೆಯದು. ಮಾರುಕಟ್ಟೆಯಲ್ಲಿ ಸಿಗುವ ಪ್ಲಾಸ್ಟಿಕ್, ಸಿಂಥೆಟಿಕ್ ದಾರ, ರಾಸಾಯನಿಕ ಬಣ್ಣ, ಥರ್ಮೋಕೋಲ್ ಬಳಕೆಯಿಂದ ತಯಾರಿಸಿದ ರಾಖಿಗಳು ಪರಿಸರಕ್ಕೆ ಹಾನಿಯುಂಟು ಮಾಡುತ್ತವೆ. ಹಬ್ಬದ ಬಳಿಕ ಕಸದ ಬುಟ್ಟಿ ಸೇರುವ ರಾಖಿಗಳು ವಾತಾವರಣಕ್ಕೆ, ಮಣ್ಣಿಗೆ, ನೀರಿಗೆ ಉಪದ್ರವವಾಗದಂತೆ ತಡೆಯುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಸಾಮಾಜಿಕ ಸಂಬಂಧಗಳು ದೂರವಾಗುತ್ತಿರುವ ಹೊತ್ತಿನಲ್ಲಿ ರಾಖಿಯ ದಾರವು ಮುಂಗೈಯನ್ನು ಮಾತ್ರ ಬಂಧಿಸದೆ ಹೃದಯಗಳನ್ನು ಬಂಧಿಸಲಿ ಎಂಬ ಹಾರೈಕೆಗಳೊಂದಿಗೆ.
1: ಇದುವರೆಗೆ ಉಪನ್ಯಾಸಕರು ಹಾಗೂ ಬರಹಗಾರ್ತಿಯಾದ ಹಾಸನದ ಬಿಎಂ ಭಾರತಿ ಹಾದಿಗೆಯವರಿಂದ ರಕ್ಷಾಬಂಧನ ಈ ಸಣ್ಣ ಪ್ರಬಂಧವನ್ನು ಕೇಳಿದಿರಿ. ಇದೀಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಆರ್ ಬಿ ಶಿವರಾಜ್ ಚಕ್ರವರ್ತಿ ಹಾಗೂ ಕೆಎಸ್ ಸುರೇಖಾ ಹಾಡಿರುವ ಒಂದು ಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ಆರ್ಬಿ ಶಿವರಾಜ್ ಚಕ್ರವರ್ತಿಯವರು ಹಾಡಿರುವ ಒಂದು ಜನಪದ ಗೀತೆಯೊಂದಿಗೆ ಇಂದಿನ ವನಿತಾ ವಿಹಾರವನ್ನು ಮುಗಿಸೋಣ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

0: ಸಮಯ ಸರಿಯಾಗಿ 12:30. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
8: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
7: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
8: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
7: ಟೋಲ್ ಫ್ರೀ 1-800-420-2233.
9: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
10: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಎಲ್ಲೆಡೆ ನೀರಿಗೆ ಕೊರತೆ, ಜಲಮೂಲಗಳು ಬತ್ತುತ್ತಿವೆ, ಬಾವಿ ಕೊಳವೆ ಬಾವಿ ಕೆರೆಗಳು ಬರಿದಾಗುತ್ತಿವೆ.
1: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು.
0: ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ.

0: ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಯುವಜನತೆ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳು ಕುರಿತು ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಆಪ್ತ ಸಲಹಾ ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ ಕೆಎಂ ಅವರೊಂದಿಗೆ ಸಂದರ್ಶನ.
2: ಕೇಳುಗರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಯುವ ಜನತೆ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳು ಕುರಿತು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಸಮಾಜ ಕಾರ್ಯಕರ್ತರಾದ ತಿಪ್ಪೇಸ್ವಾಮಿ ಕೆಎಂ ಅವರು. ತಿಪ್ಪೇಸ್ವಾಮಿ ಅವರು ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೊಂದು ಹವ್ಯಾಸಗಳು ನಮ್ಮನ್ನ ಒಳ್ಳೆ ದಾರಿಯತ್ತ ಕೊಂಡೊಯ್ಯುತ್ತವೆ, ಕೆಲವೊಂದು ಹವ್ಯಾಸಗಳು ಅನ್ನಲ್ಲ ನಾವು, ಇವನ್ನ ಚಟಗಳು ಅಂತ ಹೇಳ್ತೀವಿ, ಅದರಲ್ಲೂ ದುಶ್ಚಟಗಳು. ಇವು ಆ ವ್ಯಕ್ತಿಯ ಜೀವನವನ್ನೇ ಹೇಗೆಲ್ಲ ಹಾಳ್ ಮಾಡುತ್ತೆ ಅನ್ನುವಂಥದ್ದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಅದರಲ್ಲೂ ಮುಖ್ಯವಾಗಿ ಯುವಕರನ್ನ ನಾವು ಗಮನದಲ್ಲಿಟ್ಕೊಂಡು ಮಾತಾಡೋದಾದ್ರೆ, ಇಂದಿನ ಯುವ ಜನತೆ ಅನ್ನುವಂಥದ್ದೇನಿದೆ, ಒಂದಷ್ಟು ಭಾಗ, ಎಲ್ಲರೂ ಹಾಗೆ ಅಂತ ಹೇಳಲ್ಲ, ಒಂದಷ್ಟು ಭಾಗ ಯುವ ಜನತೆ ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರೆ, ಅದರಲ್ಲೂ ತಂಬಾಕು ಸೇವನೆ ಅನ್ನುವಂಥದ್ದು. ಹಾಗಾಗಿ ಈ ತಂಬಾಕು ಅನ್ನುವಂಥದ್ದು ಯಾವೆಲ್ಲ ರೂಪದಲ್ಲಿ ಸೇವನೆ ಮಾಡ್ತಾರೆ, ಅದರಿಂದ ಉಂಟಾಗುವಂತ ದುಷ್ಪರಿಣಾಮಗಳು ಕೇವಲ ಆ ವ್ಯಕ್ತಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ದುಷ್ಪರಿಣಾಮ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಮಾತಾಡೋಣ.
3: ಮೇಡಮ್, ಮೊದಲಿಗೆ ತಂಬಾಕಿನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, 16ನೇ ಶತಮಾನದಲ್ಲಿ ನಮ್ಮ ದೇಶಕ್ಕೆ ಪೋರ್ಚುಗೀಸ್ ಬಂದಾಗ ಪರಿಚಯ ಮಾಡಿಕೊಟ್ಟಂತದ್ದು. ಈ ತಂಬಾಕನ್ನ ನೋಡಿದಾಗ ನಾವು ಎರಡು ರೀತಿ ತಂಬಾಕು ಉತ್ಪನ್ನಗಳಿದಾವೆ. ಒಂದು ಹೊಗೆ ರಹಿತ ತಂಬಾಕು ಉತ್ಪನ್ನ ಅಂತ ಕರಿತೀವಿ, ಮತ್ತೊಂದು ಹೊಗೆ ಸಹಿತ ಅಂತ ಕರಿತೀವಿ. ಹೊಗೆ ಸಹಿತ ಅಂತ ಹೇಳಿದ್ರೆ ಬೀಡಿ ಸಿಗರೇಟ್, ಚುಟ್ಟ ಭಂಗಿ ಅಂತ ಹೇಳ್ತೀವಿ. ಸಿಗರೇಟ್ ಒಳಗಡೆ ಸುಮಾರು 7000 ಕೆಮಿಕಲ್ಸ್ ಇರುವಂತದ್ದು, ಅದರಲ್ಲಿ 200 ಕೆಮಿಕಲ್ಸ್ಗಳು ನಮಗೆ ವಿಷಪೂರಿತ ಆಗಿರುತ್ತೆ, 60 ನಮ್ಗೆ ಕ್ಯಾನ್ಸರ್ ತರುವಂತದ್ದು ಇರ್ತದೆ. ಈ ಹೊಗೆ ಬರೆದಿರುವಂತಹ ತಂಬಾಕು ಉತ್ಪನ್ನಗಳಲ್ಲಿ 3094 ರಾಸಾಯನಿಕ ವಸ್ತುಗಳು ಇರುವಂತದ್ದು. ಅದರಲ್ಲಿ ನಮ್ಮ ಯುವಕರು ಮತ್ತೆ ಎಚ್ಚರಿಸಿಕೊಳ್ಬೇಕು. ಈಗ ಫಸ್ಟ್ ಇದನ್ನ ನೋಡ್ತಕ್ಕಂಥದ್ದು ತಮ್ಮ ನೆಚ್ಚಿನ ಹೀರೋ ಫಿಲಂ ಅಲ್ಲಿ ಅವನ ಆಕ್ಟಿಂಗ್ ತಕ್ಕಂತೆ ಪಾತ್ರವನ್ನ ಮಾಡಿರ್ತಾರೆ ಅವರು. ಅವ್ರು ಆಕ್ಚುಲಿ ರಿಯಲ್ ಲೈಫ್ ಅಲ್ಲಿ ಮಾಡಲ್ಲ. ಇವ್ರು ಏನ್ ಮಾಡ್ತಾರೆ, ನಮ್ಮ ಹೀರೋ ಸೇರ್ತಾನೆ ನಾನು ಸೇರ್ಬೇಕು, ನಮ್ಮ ಹೀರೋ ಹಂಗ್ ಮಾಡ್ತೇನೆ ನಾವು ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದ್ರಲ್ಲಿ ಬರುತ್ತದೆ. ಜೊತೆಗೆ ತಮ್ಮ ಸಹವಾಸ ದೋಷಗಳು, ಕಾಲೇಜಲ್ಲಿ ಓದಾಗಿರ್ಬೋದು, ಕೆಲವೊಬ್ಬರಿಗೆ ಯಾವ ಅಭ್ಯಾಸನೂ ಇರಲ್ಲ, ಅಪ್ ಟು SLC ವರೆಗೂ ಅಥವಾ PUC ವರೆಗೂ ಇರ್ಬೋದು. ನೆಕ್ಸ್ಟ್ ಡಿಗ್ರಿಗೆ ಅಂತ ಬರ್ತಾರೆ. ಡಿಗ್ರಿಗೆ ಅಂತ ಬಂದಾಗ ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಬ್ಬರು ಪರಿಚಯ ಆಗ್ತದೆ, ರೊಚ್ಚಿಗೆ ಸಂದವರು ಇರ್ತಾರೆ, ಬೇಡದಿರೋ ಚಟಗಳನ್ನು ಅವನಿಗೂ ಕೂಡ ಕಲಿಸ್ಬಿಡುವಂತ ಪರಿಸ್ಥಿತಿಗಳಿದ್ದಾವೆ. ನಾವು ಯಾವತ್ತು ರೊಚ್ಚಿಗೆ ಎಬ್ಬಿಸಿದಾಗ ನಾವು ರೊಚ್ಚಿಗೆ ಎದ್ದಾಳ್ಬಾರ್ದು. ನಮ್ಮ ವ್ಯಕ್ತಿತ್ವನ, ನಮ್ಮ ಪ್ರಿನ್ಸಿಪಲ್ ಅನ್ನ ನಾವು ಅಳವಡಿಸ್ಕೋಬೇಕು ಹೊರತು, ಬೇರೆಯವ್ರಿಗೋಸ್ಕರ ಬೇರೆಯವ್ರ ಮೇಲೆ ನಾವು ಸಿಟ್ಟು ಮಾಡ್ಕೊಂಡು ಏನಾದರೂ ದಾರಿ ತಪ್ಪಿದ್ರೆ ಅದರಿಂದ ನಷ್ಟ ಆಗೋದು ನಮಗೇನೆ. ಇವತ್ತೊಂದು ಯುವಕರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಮೇಡಮ್. ಈಗ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ, ಅದನ್ನು ಅವರು ಪಕ್ಕ ಅರ್ಥ ಮಾಡಿಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ಏನಾದರೂ ನಾವು ಸದ್ಯದ ಸುಖಕ್ಕೋಸ್ಕರ, ಕ್ಷಣಕ್ಕೋಸ್ಕರ ನಾವೇನಾದ್ರೂ ದಾರಿ ತಪ್ಪಿದ್ದೆ ಆದರೆ ಮುಂದೆ ನಮಗೆ ಮದುವೆ ಆದಮೇಲೆ ಹೆಂಡತಿ ಮಕ್ಕಳ ಜವಾಬ್ದಾರಿ ಇರುತ್ತೆ, ವಯಸ್ಸಾಗಿರೋ ಅಪ್ಪ ಅಮ್ಮನ ಜವಾಬ್ದಾರಿ ಇರ್ತದೆ, ಇವೆಲ್ಲ ಜವಾಬ್ದಾರಿಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ಲಿಕ್ಕಾಗಲ್ಲ. ಓದ್ಬೇಕಾದ್ರೆ ಚೆನ್ನಾಗಿ ಓದಿ, ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಅಪ್ಪ ಅಮ್ಮಗೆ ಸುಳ್ಳು ಹೇಳಿ ದುಡ್ಡಿಸ್ಕೊಂಡ್ಬಂದು ಸಿಟಿಗಳಲ್ಲಿ ಮಜಾ ಮಾಡೋ ನಾವು ನೋಡ್ತಾ ಇದ್ದೀವಿ. ಏನೋ ಬೇಡದಿರೋ ಚಟುವಟಿಕೆಗಳೆಲ್ಲ ಪಾಲ್ಗೊಳ್ಳುವಂಥದ್ದು, ಬರೀ ಬೀಡಿ ಸಿಗರೇಟ್ ಒಂದಲ್ಲ ಮೇಡಮ್, ಕೆಲವೊಂದು ಬೇರೆ ಬೇರೆ ಡ್ರಗ್ಸ್ ಇದಾವೆ. ಕಾಲೇಜ್ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡೋದ್ರ ಮೂಲಕ ಅದು ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ಲ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದನ್ನು ಅರಿವು ಅವ್ರಿಗಿರಲ್ಲ, ಆ ಕ್ಷಣಕ್ಕೆ ಬಲಿ ಆಗ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಆಲ್ರೆಡಿ ಅದಕ್ಕೆ ಅಡಿಕ್ಷನ್ ಆಗಿರೋ ಒಬ್ಬ ವ್ಯಕ್ತಿ ಅವನಿಗೆ ಪರಿಚಯ ಆಗಿರ್ತಾನೆ, ಅವನ್ನ ಏನ ಮಾಡಿ ಹೇಳ್ಕೊಂಡ್ಬಿಡ್ತಾನೆ.
2: ಈ ವಯಸ್ಸು ಅನ್ನುವಂಥದ್ದು ಏನಿದೆ, ಹದಿಹರೆಯ ಅನ್ನುವಂಥದ್ದು ತುಂಬಾ ಬೇಗ ಆಕರ್ಷಣೆಗೆ ಒಳಗಾಗುವಂಥದ್ದು. ಹಾಗಂತೇಳಿ ಅವರನ್ನ ಮನೆಯಲ್ಲೇ ಕಟ್ಟ ಹಾಕೊಳ್ಳಕ್ಕೂ ಆಗಲ್ಲ, ಹೊರಗಡೆ ಹೋಗ್ಬೇಕು, ಓದ್ಬೇಕು ಅಥವಾ ಏನೋ ಕೆಲಸಗಳನ್ನ ಮಾಡಬೇಕು. ಆ ಸಹವಾಸ ಹೇಗಿದೆ ಅನ್ನುವಂಥದ್ದು, ಅದ್ರ ಬಗ್ಗೆ ಒಂದಷ್ಟು ಗಮನ ಯಾರು ಹರಿಸ್ಬೇಕು, ತಂದೆ ತಾಯಿಗಳು ಹೊರಗಡೆ ಇರುವಂತಹ ಮಕ್ಕಳ ಬಗ್ಗೆನೂ ಗಮನ ಹರಿಸ್ಬೇಕು, ಹಾಗೆ ಶಾಲಾ ಕಾಲೇಜಿನಲ್ಲಿರುವಂತಹ ಅಧ್ಯಾಪಕರಿರ್ಬಹುದು, ಮೇಷ್ಠಗಳಿರ್ಬಹುದು, ಅವರ ಜವಾಬ್ದಾರಿ ದಾರಿ ಕೂಡ ಇರುತ್ತೆ. ಹಾಗಾಗಿ ಒಂದು ಯುವ ಜನತೆ ದಾರಿ ತಪ್ತಾ ಇದೆ ಅಂದ್ರೆ ಸಮಾಜದ ಜವಾಬ್ದಾರಿ ಏನಾಗಿದೆ?
3: ಮೇಡಮ್, ಇನ್ನೊಂದು, ನೀವಾಗ್ಲೇ ಹೇಳಿದ್ರೆ ಮನೆಯವರು ನೋಡ್ಕೋಬೇಕು ಅಂತೇಳಿ, ಮೊದಲು ನಾವು ಮಾಡೋ ತಪ್ಪಿಯಲ್ಲಿ ಅಂತ ಹೇಳಿದ್ರೆ, ಈಗ ಎಲ್ಲರೂ ಒಬ್ಬೊಬ್ಬರೇ ಮಕ್ಕಳ ಮಾಡ್ಕೊಂಡಿರುವಂಥದ್ದು, ಒಬ್ಬನೇ ಮಗ ಒಬ್ಬಳೇ ಮಗಳನ್ನಾಗಿರ್ತಾರೆ, ಏನಾದ್ರು ಬೈದು ಬಿಟ್ಟರೆ ನನ್ನ ಮಗ ಏನಾದ್ರು ಮಾಡ್ಕೊಂಬಿಡ್ತಾರೆ ಅನ್ನೋ ಫೀಲಿಂಗು ಜಾಸ್ತಿ ಇರುತ್ತೆ. ಲಕ್ಷಗಟ್ಟಲೆ ಫೀಸ್ ಕಟ್ಬಿಡ್ತೀವಿ ಶಾಲೆಗಳಿಗೆ ಹೋಗ್ಬಿಡ್ರಿ ಅಂತ, ಆಮೇಲೆ ಶಾಲೆ ಕಡೆ ತಲೆಯಾಕೆ ಮಲಗಲ್ಲ, ಆ ಕಡೆ ನೋಡೋದೂ ಇಲ್ಲ, ಪೇರೆಂಟ್ಸ್ ಮೀಟಿಂಗ್ ಅಂತ ಕರೆದ್ರೆ ಬರೋದೂ ಇಲ್ಲ, ಬಂದಾಗ ಮುಖ್ಯವಾದ ವಿಷಯಗಳನ್ನ ಬಿಟ್ಬಿಡ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಬರೀ ಓದೋದೊಂದೇ ಇರಲ್ಲ ಮೇಡಮ್, ಸಂಸ್ಕಾರ ಬಿಹೇವಿಯರ್ ಬೇಕು, ಜೊತೆಗೆ ಸಂಸ್ಕಾರ ಬಹಳ ಮುಖ್ಯ. ನಾವ್ ಎಷ್ಟು ಕಲ್ತ್ರು ಲೆಕ್ಕಕ್ಕೆ ಬರಲ್ಲ ಸಂಸ್ಕಾರ ಇರಲ್ಲ ಅಂದ್ರೆ, ತಂದೆ ತಾಯಿ ಗೌರವ ಕೊಡುವಂಥದ್ದು, ಗುರು ಹಿರಿಯರಿಗೆ ಗೌರವ ಕೊಡುವಂಥದ್ದು ಫಸ್ಟ್ ಇವನ್ನ ಕಲಿಯಬೇಕು. ಆ ನಂತರ ವಿದ್ಯೆ ತಾನಾಗೆ ಬರುತ್ತೆ, ನಯ ವಿನಯ ಒಂದಿರಬೇಕು. ಅದಕ್ಕೆ ತಂದೆ ತಾಯಿಗಳು ಫಸ್ಟ್ ತನ್ನ ಮಕ್ಕಳ ಬಗ್ಗೆ ಗಮನ ಹರಿಸ್ಬೇಕು, ನಮ್ಮ ಹುಡುಗ ಕರೆಕ್ಟಾಗಿ ಶಾಲೆಗೆ ಹೋಗ್ತದಾನ ಅಥವಾ ಕಾಲೇಜ್ಗೆ ಹೋಗ್ತದಾನ ಇಲ್ವೋ, ಅವನು ರೆಗ್ಯುಲರ್ ಆಗಿದಾನ ಇಲ್ವೋ, ಅಟೆಂಡೆನ್ಸ್ ಹೆಂಗಿದೆ, ಅಲ್ಲಿ ಹೋಗಿರ್ತಕ್ಕಂಥ ಯಾರಾದ್ರು ಒಬ್ಬ ನಮ್ಮ ಉಪನ್ಯಾಸಕರು ಇರ್ಬೋದು, ಯಾರ ಪ್ರಿನ್ಸಿಪಲ್ ಸರ್ ಇರ್ಬೋದು, ಅವ್ರನ್ನ ವಿಚಾರಣೆ ಮಾಡಿದಾಗ ಅವ್ರ ಬಗ್ಗೆ ಮಾಹಿತಿ ಸಿಗ್ತಕ್ಕಂಥದ್ದು, ಜೊತೆಗೆ ಅವನ ಚಲನವಲನ ಹೆಂಗಿರುತ್ತೆ ಅಂತೇಳಿ, ಕೆಲವೊಬ್ರು ಸ್ಕಿಲ್ ಇರುತ್ತೆ ತನ್ನ ಮಗ ಏನ್ ಮಾಡ್ತಾನೆ ನೋಡ್ಬೇಕು ಅಂತೇಳಿ, ಅವರ ಸಹವಾಸ ದೋಷ ಇರ್ಬೋದು. ಕುಂದಿರಿಸ್ಕೊಂಡಾಗ ಮನೆಯಲ್ಲಿ ಬಂದಾಗ ಬರೀ ಮೊಬೈಲು ಟಿವಿ ನೋಡ್ಕೊಂಡು ಕೂತ್ಕೊಳ್ಳೋ ಬದಲು ತನ್ನ ಮಕ್ಕಳ ಜೊತೆ ಟೈಮನ್ನು ಸ್ಪೆಂಡ್ ಮಾಡಬೇಕು. ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ಪ್ರೀತಿ ಇಲ್ಲದೇ ಹಾಳಾಗಿರುವಂಥವ್ರು ತುಂಬ ಜನ ಇದ್ದಾರೆ. ತಂದೆ ತಾಯಿ ಪ್ರೀತಿ ಅವ್ರು ಸಿಗ್ಲೇಬೇಕು. ಎಷ್ಟು ಸಣ್ಣ ಮಕ್ಕಳೇ ತಗೊಂಡೋಗಿ ಆಶ್ಲಿಗೆ ಹಾಕ್ಬಿಡ್ತಾರೆ, ಅವ್ರ ಅಪ್ಪ ಅಮ್ಮನ ಬಿಟ್ಟು ಬದುಕೋದು ಕಲ್ತು ಬಿಡ್ತಾನವ. ಎಷ್ಟು ಸಾಧ್ಯನೋ ಅಷ್ಟು ಫ್ರೀ ಟೈಮಲ್ಲಿ, ಫ್ರೀ ಇಲ್ಲ ಅಂದ್ರೂ ಕೂಡ ಫ್ರೀ ಮಾಡಿಕೊಂಡು ತಮ್ಮ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಜೊತೆಗೆ ಹಿಂದೆ ಹಿರಿಯರ ಜೊತೆ ಜಾಸ್ತಿ ಬರುತ್ತಾರೆ ಮೇಡಮ್, ಅವ್ರ ಅನುಭವಗಳನ್ನು ಹಂಚ್ಕೊಳ್ತಾರೆ. ನಾವು ಯಾವ್ದು ಮಾರ್ಗದಲ್ಲಿ ಹೋದ್ರೆ, ಯಾವ ಮನೆಯಲ್ಲಿ ಅಜ್ಜ ಅಜ್ಜಿ ಇರ್ತಾರೋ ಆ ಮಕ್ಕಳು ಆದಷ್ಟು ದಾರಿಲಿ ಇರ್ತಾವೆ. ಅಜ್ಜ ಅಜ್ಜಿ ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ, ತಂದೆ ತಾಯಿಗಳ ಕೇಳಿ ಎಲ್ಲ ನಿಭಾಯಿಸೋಕ್ಕಾಗಲ್ಲ. ನಮ್ಮ ತಾತಾರು ಇದ್ರು ಮೇಡಮ್, ಮೊದಲು ಕರೆಂಟ್ ಹೋದಾಗ ಅಥವಾ ಮನೆಯಲ್ಲಿ ಒಬ್ಬರೇ ಫ್ರೀ ಕೂತ್ಕೊಂಡಾಗ ರಾಮಾಯಣ ಮಹಾಭಾರತ ಸ್ಟೋರಿಗಳೆಲ್ಲ ಹೇಳ್ತಾ ಇದ್ರು, ಅದರಲ್ಲಿ ಒಳ್ಳೇದ್ಯಾವುದು ಕೆಟ್ಟದ್ಯಾವುದಂತ ಕೂಡ ಬಿಡಿಸಿ ಹೇಳ್ತಾ ಇದ್ರು. ಅದು ಮನಸ್ಸಿಗೆ ಬಹಳ ಪ್ರಭಾವ
2: ಬೀರುತ್ತೆ, ಒಳ್ಳೇದು
3: ಅರ್ಥ ಆಗ್ತದೆ, ಇದ್ರಲ್ಲಿ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ. ನಾನು ಎಷ್ಟೇ ಒಳ್ಳೆ ಕಾರ್ಯಗಳು ಮಾಡಿದ್ರು, ಎಷ್ಟೇ ಒಳ್ಳೆ ಮನುಷ್ಯ ಆಗಿದ್ರು ಕೂಡ ನಮ್ಮ ಉದ್ದೇಶ ಸರಿ ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಬದಲಾಯಿಸಕ್ಕಾಗಲ್ಲ.
2: ಏನ್ ಸರ್ ಉದ್ದೇಶ ಅಂದ್ರೆ?
3: ಉದ್ದೇಶ ಮೀನ್ಸ್, ಈಗ ನಾನು ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀನಿ, ಇನ್ನು ಪಕ್ಕದಲ್ಲಿ ಯಾರ ಕೆಟ್ಟದ್ದೇ ಮಾಡ್ತಾ ಇರ್ತಾರೆ, ನಾನು ಅವ್ರಿಗೆ ಸಾಥ್ ಕೊಡುವಂಥದ್ದು, ಮಾಡು ಚೆನ್ನಾಗಿದೆ ಅಂತ ಬೆಂತಟ್ಟದ್ದು, ಸರಿ ತಪ್ಪು ತಿದ್ದಬೇಕು. ಮನುಷ್ಯನಾಗಿರ್ತಕ್ಕಂಥವ್ನು ತನ್ನ ಪ್ರಾಣ ಸ್ನೇಹಿತ ಅಂತೇಳಿ ಅವ್ನು ಏನ್ ಮಾಡಿದ್ರು ಸಹಿ ಅನ್ನಕ್ ಬರಲ್ಲ. ಅವ್ನು ನಮ್ಮನ್ನ ಬಿಟ್ಟರೂ ಪರವಾಗಿಲ್ಲ, ದೂರ ತಳ್ಳಿದ್ರು ಪರವಾಗಿಲ್ಲ, ಕೆಟ್ಟದ್ ಮಾಡ್ತಾನೆ ಅಂತ ಆದ್ರೆ ಸರಿಪಡಿಸಕ್ ನೋಡ್ಬೇಕು. ಅವ್ನ್ ಸರಿ ಹೋಗಿಲ್ಲ ಅಂದ್ರೆ ಅವನ ಜೊತೆ ಕುಸ್ತಿ ಗಿಳಿಯೋದಕ್ಕಿಂತ ಸೈಲೆಂಟ್ ಆಗಿ ಸರ್ಕೊಂಡ್ಬಿಟ್ರೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಲಾಸ್ಟ್ಗೆ ಅವನಿಗೆ ಬುದ್ಧಿ ಬರುತ್ತೆ, ಆ ಬುದ್ಧಿ ಬರೋದ್ರೊಳಗಾಗಿ ಅವ್ನು ಮೆತ್ತಗಾಗಿ ಹೋಗಿರ್ತಾನೆ. ಅದಕ್ಕೆ ನಾವು ಯಾರೇ ನಮ್ಮ ಯುವಕರಿಗೆ ಹೇಳೋದಿಷ್ಟೇನೆ, ಆದಷ್ಟು ಒಳ್ಳೆಯವ್ರ ಸಹವಾಸ ಮಾಡಿ, ಅದು ಕೆಟ್ಟದ್ದು ಅಂತ ಗೊತ್ತಾದರೆ ಬುದ್ಧಿ ಹೇಳಿದ್ರೆ ಆ ಸಾಧ್ಯ ಆದರೆ ಹೇಳಿ, ಇಲ್ಲಾಂದ್ರೆ ತಾವೇ ಸ್ವಲ್ಪ ಸರ್ಕೊಳ್ಳೋದು ಒಳ್ಳೇದು, ಸರ್ದು ಹೋಗ್ಬಿಟ್ರೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಅಪ್ಪ ಅಮ್ಮಗೆ ಒಳ್ಳೆ ಮಕ್ಕಳಾಗ್ತೀವಿ, ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗ್ತೀವಿ. ನಾವೇನು ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ, ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ದೇಶಕ್ಕೆ ಅಥವಾ ನಮ್ಮ ಕುಟುಂಬಕ್ಕೆ ನಮ್ಮಿಂದ ಕೆಟ್ಟದ್ದಾಗಬಾರ್ದು, ಆ ಒಂದು ಮೈಂಡ್ ಅಲ್ಲಿ ನಮ್ಮಲ್ಲಿ ಇತ್ತು ಅಂದ್ರೆ ತಾನಾಗೆ ಸರಿ ಹೋಗ್ತೀವಿ.
2: ಹೌದು, ಈಗ ಒಬ್ಬ ಯುವಕ ಹೇಗೋ ಒಂದು ದುಶ್ಚಟಕ್ಕೆ ಒಳಗಾಗ್ಬಿಟ್ಟಿದ್ದಾರೆ, ಅದರಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ
3: ಹೇಳ್ತೀನಿ ಮೇಡಮ್. ಈಗ ತಂಬಾಕು ನಾನು ಹೇಳಿದೆ, ಎರಡು ತರ ತಂಬಾಕು ಅಂತ ಹೇಳಿದೆ, ಇದರಲ್ಲಿ ತಂಬಾಕು ಎರಡು ತರ ಇರಬಹುದು, ಡ್ಯಾಮೇಜಸ್ ಸೇಮ್ ಇದೆ, ಯಾವ್ದು ಮಾಡಿದ್ರು ಕೆಟ್ಟದ್ದೇ ಆಗುತ್ತೆ. ಒಂದು ಇನ್ನೊಂದು ಆಗೋದಂದ್ರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ ಅಂತ ಹೇಳೋದಾದ್ರೆ, ಈ ಬೀಡಿ ಸಿಗರೇಟ್ ಸೇದವರಂತೂ ತುಂಬಾ ಡೇಂಜರ್, ಅವರು ಸಾಯಿದ್ರೆ ಜೊತೆಗಿರೋರನ್ನು ಸಾಯಿಸ್ಬಿಡ್ತಾರೆ. ಅದಕ್ಕೆ ಆದಷ್ಟು ಸ್ಮೋಕ್ ಮಾಡೋರು ಸುತ್ತಮುತ್ತ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಪಬ್ಲಿಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು, ನೀನಲ್ಲಿ ಸೇದೋದ್ರಿಂದ ನಮಗೆ ಸಮಸ್ಯೆ ಆಗ್ತದೆ, ದಯವಿಟ್ಟು ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಸೇದ್ಬೇಡ, ಆದಷ್ಟು ಸಾಧ್ಯ ಆದ್ರೆ ಬಿಡೋ ಪ್ರಯತ್ನ ಮಾಡು. ಅದಕ್ಕೆ ಅಂತ ಚಿಕಿತ್ಸೆಗಳಿದಾವೆ ಅಂತೇಳಿ ಅವ್ರನ್ನ ಎದುರಿಸೋ ಪ್ರಯತ್ನ ಮಾಡಬೇಕು. ಜೊತೆಗೆ ನಾನಾಗ್ಲೇ ಹೇಳಿದೆ ಮೇಡಮ್, ಇದು ತಂಬಾಕು 3094 ಅಂತೇಳಿ ಜಗಿ

0: ತಂಬಾಕಲ್ಲಿರ್ತದೆ,
1: ಇವನ್ ತಿಂದ್ರೆ
0: ರಾಸಾಯನಿಕ ವಸ್ತುಗಳು ಇರ್ತವೆ, ಇವನ್ ತಿಂದ್ರೆ ಏನಾಗುತ್ತೆ, ಅದು ಬೀಡಿ ಸೇದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಬಿಪಿ ಕಾಯಿಲೆ ಬರ್ತದೆ. ಈ ಬೀಡಿ ಸಿಗರೆಟ್ ಸೇದವರಿಗೆ ಬಿಪಿ ವೇರಿಯೇಷನ್ ಆಗುತ್ತೆ, ಜೊತೆಗೆ ಅವ್ರಿಗೆ ಗ್ಯಾಸ್ಟ್ರಬಲ್ ಕಾಯಿಲೆನೂ ಬರುತ್ತೆ. ನಮ್ಮಲ್ಲಿ ಒಂದು ರಿಯಲ್ ಉದಾಹರಣೆ ಕೊಡೋದಾದ್ರೆ, ನಮ್ಮ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಒಬ್ಬ 65 ವರ್ಷದ ವ್ಯಕ್ತಿ ಬಂದರು. ಫಸ್ಟ್ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿದ್ದಾರೆ, ಗ್ಯಾಸ್ಟ್ರಬಲ್ ಅಂತೇಳಿ ವಾಸಿಯಾಗಿಲ್ಲ. ನೆಕ್ಸ್ಟ್ ಸಿಎಚ್ಸಿ ಬಂದರು, ಸಮುದಾಯ ಆರೋಗ್ಯ ಕೇಂದ್ರ, ಅಲ್ಲೂ ವಾಸಿಯಾಗಿಲ್ಲ. ತಾಲೂಕು ಲೆವೆಲ್ ಬಂದರು, ಅಲ್ಲೂ ಆಗಿಲ್ಲ. ದೊಡ್ಡ ಆಸ್ಪತ್ರೆ ನೋಡ್ಕೊಂಡ್ಬರ್ತೇನೆ ಅಂತ ಬಂದೆ. ನಾವು ಬಂದು ಅಲ್ಲಿಗೂ ವಾಸಿಯಾಗಿಲ್ಲ, ಒಟ ಒಟ ಅಂದ್ಕೊಂಡ್ ಬರ್ತಿದ್ರು ಅವರು. ನಮ್ದಲ್ಲಿ ಒಂದು ಬೋರ್ಡ್ ಹಾಕಿದ್ವಲ್ಲ ನೋಡ್ಕೊಂಡ್ರು, ತಂಬಾಕು ವ್ಯಸನ ಮುಕ್ತ ಕೇಂದ್ರ ಅಂತ. ಹಂಗೆ ಬೈಕ ಅಂತ ಬಂದು ನಮ್ಮ ಹತ್ರ ಕೂತ್ಕೊಂಡ್ರು, ಏನ್ರಿ ದೊಡ್ಡದ ಬೋರ್ಡ್ ಹಾಕೊಂಡ್ಬಿಡ್ರಿ, ಏನ್ ಮಾಡ್ತಿರಲಿ ಅಂತ. ಅವ್ರ ಸ್ಟೈಲ್ ಆಗಿ ಅವ್ರು ಮಾತಾಡಿದ್ರು, ಹ್ಞೂನಪ್ಪ ಬೋರ್ಡ್ ಏನು ದೊಡ್ಡದಾಗೈತೆ, ಕೆಲಸನ ದೊಡ್ಡದಾಗ ಮಾಡ್ತೀವಿ, ಕೂತ್ಕಾಯ ಇಲ್ಲ ಅಂತ ಕುಂದಿರ್ಸ್ಕೊಂಡು. ಅವ್ರ ಜೀವನ ಶೈಲಿ ಕೇಳಿದೆ ಮೇಡಮ್, ನಾನು ನೀವು ಬೆಳಿಗ್ಗೆ ಎದ್ದಾಗಿಂದ ಸಂಜೆ ಅವ್ರಿಗೆ ಏನ್ ಮಾಡ್ತೀರಾ, ದಿನಕ್ಕೆ 3 ಪ್ಯಾಕ್ ಬೀಡಿ ಸೇರ್ತಾರೆ, 3 ಕಟ್ಟು, ಒಂದು ಕಟ್ಟಲ್ಲಿ 24 ಬೀಡಿ ಇರುತ್ತೆ, ಅಂತ 3 ಕಟ್ ಖಾಲಿ ಮಾಡ್ತಾರೆ. ಇದಕ್ಕೆ ಯಾವ ಡಾಕ್ಟರ್ ಬಂದರೂ ಪರಿಹಾರ ಇಲ್ಲ. ಅದಕ್ಕೆ ಅವ್ರಿಗೆ ಹೇಳಿದೆ, ಈ ಬೀಡಿ ಸೇದದ್ ಬಿಟ್ಟು ಬಾ, ಯಾವ ಡಾಕ್ಟರ್ ಬೇಡ, ನಾನು ನಿನ್ನ ಗ್ಯಾಸ್ಟ್ರಬಲ್ ವಾಸಿ ಮಾಡ್ತೇನೆ ಅಂತ. ನಾನು ಬಿಡಕ್ಕೆ ಟ್ರೈ ಮಾಡಿದ ಆಗಿಲ್ಲ ಅಂದರು. ಅವತ್ತೇ ಕುಂದಿರ್ಸ್ಕೊಂಡು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಸ್ಟಾರ್ಟ್ ಮಾಡಿದ್ರು, ಇವತ್ತು ಬೀಡಿ ಪೂರ್ತಿಯಾಗಿ ಬಿಟ್ಟಿದ್ದಾರೆ. ಇವತ್ತು ಸರ್ ಯಾವ ಗುಳಿಗೆ ನೋಂಗಲ್ಲ, ಗ್ಯಾಸ್ಟ್ರಬಲ್ ಆರಾಮಿದ್ದೀನಿ ಅಂತ. ಆ ಬೀಡಿ ಬಿಟ್ಟ ತಕ್ಷಣಕ್ಕೆ ಕರೆಕ್ಟಾಗಿ ವಾಕ್ ಮಾಡ್ತಾರೆ, ಆಯಾಸ ಆಗಲ್ಲ, ಉಸಿರಾಟಕ್ಕೆ ತೊಂದರೆ ಆಗಲ್ಲ, ನಮ್ಮ ಹಾರ್ಟ್ ಬೀಟ್ಸ್ ಎಲ್ಲ ನಾರ್ಮಲ್ ಆಗುತ್ತೆ, ಬ್ಲಡ್ ಪ್ರೆಷರ್ ನಾರ್ಮಲ್ ಆಗುತ್ತೆ. ಬೀಡಿ ಸಿಗರೇಟ್ ಮತ್ತೆ ತಂಬಾಕಿಗೆ ಟಿಬಿ ಬಹಳ ನಂಟಿದೆ ಮೇಡಮ್, ಬರ್ಲಿಕ್ಕೆ ಒಂದು ಕ್ಷಯ ರೋಗ ಒಂದು ಲೆಕ್ಕಕ್ಕೆ ಬರೋದಕ್ಕೂ ಕಾರಣ ಆಗ್ತದೆ. ನೆಕ್ಸ್ಟ್ ಅದು ಹೋಗೋದೇ ಇಲ್ಲ ಮೇಡಮ್, ಬೀಡಿ ಸಿಗರೇಟ್ ಕಂಟಿನ್ಯೂ ಮಾಡದ ಅಂತ ಹೇಳಿದ್ರೆ. ಟಿಬಿ ಪೇಷಂಟ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು, 6 ತಿಂಗಳು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅದಕ್ಕೆ ಸಂಪೂರ್ಣವಾಗಿ ವಾಸಿ ಮಾಡಬಹುದು. ಅದು ಟ್ಯಾಬ್ಲೆಟ್ಸ್ ತುಂಬಾ ಪವರ್ಫುಲ್ ಇರ್ತದೆ, ನ್ಯೂಟ್ರಿಷನ್ ಫುಡ್ ಅನ್ನ ತಗೊಳ್ಳುವಂಥದ್ದು, ಟೈಮ್ ಸರಿಯಾಗಿ ತಗೊಂಡ್ರೆ ಟಿಬಿ ವಾಸಿ ಮಾಡಬಹುದು. ಈ ಬೀಡಿ ಸಿಗರೇಟ್ ಇಂದ ತಂಬಾಕಿನಿಂದ ಇದು ಬರುವಂತದ್ದು. ಇನ್ನೊಂದು ಮೇಡಮ್, ಶುಗರ್ ಕಾಯಿಲೆ ಬರುತ್ತೆ ತಂಬಾಕು ಸೇವನೆ ಮಾಡೋದ್ರಿಂದ. ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ ನಮ್ಮ ಬಾಡಿ, ಮೆದೋಜ್ಜೀರಕ ಗ್ರಂಥಿ ಅಂತ. ಅದೇನಾದ್ರೂ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ನಮ್ಮ ಬಾಡಿ ಒಳಗಡೆ ಇನ್ಸುಲಿನ್ ಉತ್ಪಾದನೆ ಆಗಲ್ಲ, ಅವಾಗ ಶುಗರ್ ಕನ್ಫರ್ಮ್ ಆಗುತ್ತೆ. ಆ ಶುಗರ್ ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ನಮ್ಮ ದೃಷ್ಟಿ ಹೋಗುತ್ತೆ, ನಮ್ಮ ನರಮಂಡಲ ಕೂಡ ಪೂರ್ತಿಯಾಗಿ ಹಾಳಾಗ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ತಂಬಾಕು ಬಳಕೆ ಮಾಡುವಂಥವ್ರಿಗೆ, ಬೀಡಿ ಸಿಗರೆಟ್ ಸೇದಂಥವ್ರಿಗೆ ಪ್ಯಾಂಕ್ರಿಯಾಸ್ ಬೇಗ ಹಾಳಾಗುತ್ತೆ. ಆ ಮೆದೋಜೀರಕ ಗ್ರಂಥಿ ಹಾಳಾಯಿತು ಅಂತ ಹೇಳಿದ್ರೆ ಪಕ್ಕ ಶುಗರ್ ಪೇಷಂಟ್ ಆಗ್ತಾನೆ, ಲೈಫ್ ಲಾಂಗ್ ಗುಳಿಗೆ ನುಂಗ್ಲೇಬೇಕು. ಅದಕ್ಕೆ ಅದನ್ನು ಬರದಿರಂಗೆ ನೋಡ್ಕೋಬೇಕು ಅಂದ್ರೆ ಫಸ್ಟ್ ನಾವು ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು, ಜೊತೆಗೆ ತಂಬಾಕಿಂದ ದೂರ ಇರಬೇಕು. ಜೊತೆಗೆ ಇನ್ನೊಂದು, ನಮಗೆ ಮಹಿಳೆಯರಿಗೆ ಗರ್ಭಕೋಶ ಕ್ಯಾನ್ಸರ್ ಬರುತ್ತೆ ಮೇಡಮ್, ಇದರಿಂದ ಅದು ಮದುವೆ ಆಗಿರೋ ಹೆಣ್ಮಕ್ಳಿಗೆ ಅಂತಲ್ಲ, ಅಧಿಹರೆಯದ ಹೆಣ್ಮಕ್ಳಿಗೆ ಕೂಡ ಗರ್ಭಕೋಶ ಕ್ಯಾನ್ಸರ್ ಬರುತ್ತೆ. ಯಾಕೆಂತ ಹೇಳಿದ್ರೆ ಬೀಡಿ ಸಿಗರೇಟ್ ಹೊಗೆ ಕುಡಿಯೋದ್ರಿಂದ ಬರುವಂತದ್ದು. ಅದು ಕ್ಯಾನ್ಸರ್ ಬಂತು ಅಂದ್ರೆ ರಿಮೂವ್ ಮಾಡಬೇಕಾಗುತ್ತೆ ಗರ್ಭಕೋಶವನ್ನ. ರಿಮೂವ್ ಮಾಡಿದ್ರೆ ಮುಂದೆ ಮದುವೆ ಆಗ್ಬೇಕಾಗಿರೋರ್ಗಾಯ್ತು, ಮದುವೆ ಆಗಿರೋರ್ಗಾಯ್ತು, ಮಕ್ಕಳಾಗ ಸಾಧ್ಯತೆಗಳಿಲ್ಲ. ಅದಕ್ಕೋಸ್ಕರ ಅದರಿಂದ ಸ್ವಲ್ಪ ಅವ್ರು ದೂರ ಇರುವಂತದ್ದು. ಇನ್ನೊಂದು, ಪ್ರೆಗ್ನೆನ್ಸಿ ಹೆಣ್ಮಕ್ಳು, ಗರ್ಭಿಣಿ ಹೆಣ್ಮಕ್ಳು ಎಲ್ಲಿರ್ತಾರಲ್ಲಿ ಬೀಡಿ ಸಿಗರೇಟ್ ಅನ್ನ ಸೇದಬಾರದು. ಸೇದಿದ್ದೆ ಆದ್ರೆ ಹೊಟ್ಟೆ ಒಳಗಡೆ ಮಗು ಸತ್ತು ಹೋಗುತ್ತೆ, ಇಲ್ಲ ಅಭಾಷಣ ಆಗೋಗುತ್ತೆ. ಅಪ್ಪಿ ತಪ್ಪಿ ಡಾಕ್ಟರ್ ಚೆನ್ನಾಗಿದ್ದಾರೆ, ನಾನು ದುಡ್ಡು ಜಾಸ್ತಿ ಇದೆ, ನಾನು ಹೆಂಗೋ ಮಾಡಿ ಮಾಡ್ಕೊಂತೀನಿ ಅಂತ ಹೊರಟ್ರೆ 7 ತಿಂಗಳಲ್ಲ ಅಥವಾ 8 ತಿಂಗಳಲ್ಲ ಮಗು ಜನನ ಆಗ್ತದೆ. ಅದರಲ್ಲಿ ತೂಕದಲ್ಲಿ ಕಡಿಮೆ ಇರುವಂತ ಮಕ್ಕಳು, ಇಲ್ಲ ಅಂಗವಿಕಲ ಮಕ್ಕಳಾಗ್ತಕ್ಕಂಥದ್ದು, ಇಲ್ಲ ಬುದ್ಧಿಮಾಂದ್ಯ ಮಕ್ಕಳಾಗ್ತಕ್ಕಂಥದ್ದು, ಈ ತರ ಎಫೆಕ್ಟ್ ಆಗ್ತಕ್ಕಂಥದ್ದು ನೋಡಿ. ಎಷ್ಟು ತಂಬಾಕಿನಿಂದ ಎಷ್ಟೆಲ್ಲ ಚೈನ್ ಲಿಂಕ್ ಇದೆ ಮೇಡಮ್ ಇದಕ್ಕೆಲ್ಲ. ಜೊತೆಗೆ ಪುರುಷರಿಗೆ ಪುರುಷತ್ವ ಡ್ಯಾಮೇಜ್ ಆಗುತ್ತೆ ಈ ತಂಬಾಕು ಬಳಕೆ ಮಾಡೋದ್ರಿಂದ. ಮೇಡಮ್, ನಾನು ನೋಡಿದಂಗೆ ಸುಮಾರು ಕಾಲೇಜುಗಳ ಹತ್ರ ನೋಡಿದ ಸಿಗರೆಟ್ ಸೇರ್ತಾ ಇದ್ದಾರೆ. ಎಷ್ಟೋ ಸಾರಿ ಸರ್ಕಲ್ಗಳಲ್ಲಿ ಸಿಗರೆಟ್ ಸೇದ ಮಕ್ಕಳಿಗೆ ನಾವು ಫೈನ್ ಹಾಕಿದ್ವಿ. ಅದು PU ಮಕ್ಕಳು, ಇನ್ನು 18 ವರ್ಷ ಕೂಡ ಆಗಿರಲ್ಲ ಅವ್ರಿಗೆ, 16-17 ಇನ್ನು 16-17 ಇರ್ತದೆ. ಆರಾಮ ಸ್ಟೈಲ್ ಆಗಿ ಸಿಗರೆಟ್ ಹೊಡಿತಾ ಇರ್ತಾರೆ. ನಾವೇ ಖುದ್ದಾಗಿ ಕಾಲೇಜ್ ಮುಂದೆ ಸಿಗರೆಟ್ ಸೇದ ಅಂತ ಫೈನ್ ಹಾಕಿದ್ವಿ. ದುಡ್ಡಿಲ್ಲ ಅಂತೇಳಿ ಯಾರು ತಗೋ ಇಸ್ಕೊಂಬಂದು ಕೊಟ್ಟಿದ್ದಾರೆ. ಅವ್ರ ದುಡ್ಡು ಫೈನ್ ಕಟ್ಟಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಇಲ್ಲ ಪ್ರಿನ್ಸಿಪಲ್ ತಗ ಒಳಗೆ ಹೋಗಂಬ ಅಂತ ಕರಿತೀವಿ, ಇಲ್ಲ ನಿಮ್ಮ ಅಪ್ಪಾಜಿ ನಂಬರ್ ಕೊಡಪ್ಪ, ಅವ್ರ ದುಡ್ಡು ಇಸ್ಕೊಂತೀವಿ ಅಂತ. ಇವೆರಡು ಆಗದಿರೋ ಕೆಲಸ. ಈ ತರ ನಾವು ವಿದ್ಯಾರ್ಥಿಗಳಿಗೆ ದಂಡ ಹಾಕ್ಬೇಕು ಅನ್ನೋ ಉದ್ದೇಶ ಇಲ್ಲ, ಅವ್ರಿಗೆ ಸರ್ ಬಗ್ಗೆ ಅರಿವು ಮರಲಿ ಅಂತ. FGD ಮಾಡಕ್ಕೆ ಅಂತ ಹೋಗ್ತಿವಲ್ಲ ಮೇಡಮ್, ನಾವು ಹೋದಾಗ ಯುವಕರು ಡಿಗ್ರಿ ಕಾಲೇಜ್ ಮಕ್ಕಳೇ, ಇಂಟರ್ನಲ್ ಎಕ್ಸಾಮ್ 10 ಗಂಟೆಗೆ ಇರುತ್ತೆ, ಇವ್ರು 9 ವರೆಗೆ ಬಂದು ಲ್ಯಾಂಡ್ ಆಗಿರ್ತಾರೆ. ಅಲ್ಲಿ ಕೂತ್ಕೊಂಡು ಒಂದು ಸಿಗರೇಟ್ ಅನ್ನ 8 ಜನ ಶೇರ್ ಮಾಡ್ತಾರೆ. ಇದು ರಿಯಲ್ ಆಗಿ ನೋಡಿರುವಂತದ್ದು, ನಾವು 8-10 ಜನ ಸೇರ್ಕೊಂಡು ಒಂದೇ ಸಿಗರೇಟ್ ಶೇರ್ ಮಾಡುವಂತದ್ದು. ಕೇಳಿದ್ರೆ ಏನ್ ಹೇಳ್ತಾರೆ, ನಾವು FGD ಮಾಡಕ್ ಬಂದಿದೀವಿ, ತಂಬಾಕಿನೂ ಅವರೇ ಸಿಗರೇಟ್ ಹಿಂಗೆ ತೋರಿಸ್ತಾರೆ ನೋಡಿ, ಸೇರ್ತಾ ಇದೀವಿ, ಸಿಟ್ಟು ಬರುತ್ತೆ ನಮಗೆ. ಇವತ್ತು ನಮ್ಮ ದೇಶವನ್ನ ಕಟ್ಟುವಂತ ಯುವಕರ ಈ ಪರಿಸ್ಥಿತಿ ಆದ್ರೆ ತುಂಬಾ ಕಷ್ಟ ಆಗ್ತದೆ. ಅವ್ರಿಗೆ ಕುಂದಿರ್ಸ್ಕೊಂಡು ಮೇಡಮ್ ಪರ್ಸನಲ್ ಆಗಿ ಮಾತಾಡ್ತೀವಿ ಅವ್ರ ಜೊತೆ, ಅಪ್ಪ ಅಮ್ಮ ನಿಮ್ಮನ್ನ ಏನಕ್ಕೆ ಕಳಿಸ್ತಾರೆ ಇಲ್ಲಿ, ಮುಂದೆ ಜೀವನ ತುಂಬಾ ಕಷ್ಟ ಇರುತ್ತೆ, ಕುತ್ಕೊಂಡು ಪರ್ಸನಲ್ ಆಗಿ 10 ನಿಮಿಷ ಮಾತಾಡ್ತೀವಿ. ಯಾಜೆ ನಾವು ಇಲಾಖೆಯರಲ್ಲ, ಫ್ರೆಂಡ್ ಆಗಿ ಕುತ್ಕೊಂಡು ಮಾತಾಡ್ತೀವಿ ಅವ್ರ ಜೊತೆ, ಇಷ್ಟೆಲ್ಲ ಇದೆ ಸರ್ ಇದರಿಂದ ಅಂತಾರ ಅವರು. ಅದಕ್ಕೆ ನಮ್ಮ
1: ಸ್ಪರ್ಮ್ ಕೌಂಟ್ಸ್ ಕೂಡ ಕಡಿಮೆ ಆಗುತ್ತೆ.
0: ಹೌದು ಮೇಡಮ್, ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ತದೆ, ಮುಂದೆ ಫರ್ಟಿಲಿಟಿ ಕಳ್ಕೊಂಡ್ಬಿಡ್ತಾರೆ. ಅದು ಹೆಣ್ಣು ಮಕ್ಕಳಾಯ್ತು ಗಂಡು ಮಕ್ಕಳಾಯ್ತು, ಮುಂದೆ ಮಕ್ಕಳಾಗೋ ಸಾಧ್ಯತೆಯನ್ನ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಟೋಟಲ್ ಆಗಿ, ಜೊತೆಗೆ ಬ್ರೈನ್ ಸ್ಟ್ರೋಕ್ ಆಗ್ತಕ್ಕಂಥದ್ದು, ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಈ ತಂಬಾಕಿನಿಂದ ಆಗುತ್ತೆ ಮೇಡಮ್. ಬ್ರೈನ್ ಸ್ಟ್ರೋಕ್ ಅಂದ್ರೆ ಸ್ಮೋಕ್ ಮಾಡೋದು ಜಲ್ದಿ ಆಗುತ್ತೆ. ಈ ಸ್ಮೋಕ್ ಮಾಡಿದಾಗ ಏನಾಗುತ್ತೆ, ವಿತಿನ್ 6 ಸೆಕೆಂಡ್ಸ್ ಅಲ್ಲೇ ಬ್ರೈನ್ಗೆ ರೀಚ್ ಆಗುತ್ತೆ ಹೋಗಿದ್ದು. ಅದು ರೀಚ್ ಆಗಿ ನಮ್ಮ ಆಕ್ಟಿವಿಟೀಸ್ ಅನ್ನ ಹಾಳು ಮಾಡ್ತಾರೆ. ಆಯ್ತು ಅಂತ ಹೇಳಿದ್ರೆ

0: ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಬ್ರೈನ್ಗೆ ಸ್ಟ್ರೋಕ್ ಆಗ್ಬೋದು. ಬ್ರೈನ್ ಸ್ಟ್ರೋಕ್ ಆದ್ರೆ ಡೆತ್ ಆಗ್ಬೋದು, ಇಲ್ಲ ಕೋಮಾ ಸ್ಟೇಜ್ಗೆ ಹೋಗ್ಬೋದು. ಈ ತರ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಇನ್ನೇನು ಕಾಮನ್ ಅದು. ನೆಕ್ಸ್ಟ್ ಈ ಶುಗರ್ ಹೈ ಆಯ್ತು ಅಂತ ಹೇಳಿದ್ರೆ ಮೇಡಮ್ ನಮ್ಮ ಹಾರ್ಟ್ ಬೀಟ್ಸ್ ಅಲ್ಲೂ ಕೂಡ ಸಮಸ್ಯೆ ಬರ್ತಕ್ಕಂಥದ್ದು, ವ್ಯತ್ಯಾಸಗಳಾಗುತ್ತೆ. ಇದೆಲ್ಲದ್ರ ಜೊತೆಗೆ ಜಠರದ ಹುಣ್ಣು ಆಗ್ತಕ್ಕಂಥದ್ದು ಜೊತೆ ನಮ್ಮ ಕಿಡ್ನಿಗಳು ಮೈನ್ ಸರ್ಕಲ್ ಮೇಡಮ್ ನಮ್ಮ ಬಾಡಿ ಒಳಗಡೆ, ಆ ಕಿಡ್ನಿಗಳು ಏನಾದ್ರು ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಬ್ಲಡ್ ಅನ್ನ ಫಿಲ್ಟರ್ ಮಾಡುವಂತ ಸಾಮರ್ಥ್ಯ ಬಾಡಿ ಕಳ್ಕೊಳ್ಳುತ್ತೆ, ನಮ್ಮ ಬಾಡಿ ಟೋಟಲ್ ಆಗಿ ಡಸ್ಟ್ ಬಿನ್ ಆಗಿಬಿಡುತ್ತೆ. ಹಾಗಾಗಿ ಆ ಕಿಡ್ನಿಗಳನ್ನ ಜೋಪಾನ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಹಾರ್ಟ್ ಅನ್ನ ಜೋಪಾನ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ದುಶ್ಚಟಗಳಿಂದ ದೂರ ಇರಬೇಕು. ಅದರಲ್ಲಿ ಯುವಕರು ತುಂಬಾ ಬಲಿ ಆಗ್ತಕ್ಕಂಥದ್ದು ಬಹಳ ಜನ, ಮೊನ್ನೆ 32 ವರ್ಷ ಮೇಡಮ್ ಒಬ್ಬರಿಗೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬಂದಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಾರೂ ಇಲ್ಲ, ಮನೇಲಿ ಒಬ್ಬನೇ ಕೂತ್ಕೊಂಡು ಬೇಜಾರಕ್ಕೆ ಏನ್ ಮಾಡ್ತಿದ್ದಾನೆ, ದಿನಕ್ಕೆ 2-3 ಪ್ಯಾಕ್ ಸಿಗರೇಟ್ ಸೇರ್ತಾವನ, ಒಂದು 25-30 ಗುಟ್ಕ ತಿಂತಾನೆ, ಬಾಯಿ ಒಳಗಡೆ ಸಣ್ಣ ಪುಟ್ಟ ಗಾಯಗಳಾಗ್ಬಿಟ್ಟಿದೆ, ಅವನಿಗೇನು ನೀರು ಕುಡಿಯಕ್ ಆಗ್ತಾ ಇಲ್ಲ, ಏನು ತಿನ್ನಕ್ ಆಗ್ತಾ ಇಲ್ಲ, ಅಷ್ಟೆಲ್ಲ ಸಮಸ್ಯೆ ಆಗಿರ್ತಕ್ಕಂಥದ್ದು. ಎಲ್ಲ ಕಡೆ ಹೋಗಿ ಮತ್ತೆ ನಮ್ಮ ಕಡೆ ಬಂದ ನಮ್ಮ ಸೆಂಟರ್ಗೆ, ಅವ್ರನ್ನ ಮತ್ತೆ ನಾವು ಡೆಂಟಲ್ ಹೆಲ್ತ್ ಆಫೀಸರ್ಗೆ ರೆಫರ್ ಮಾಡುವಂಥದ್ದು. ಬಾಯಿ ಎಲ್ಲ ಪೂರ್ತಿ ಚೆಕ್ ಮಾಡ್ತಾರೆ ಮೇಡಮ್ ಹೊರಗಡೆ ಏನೇನು ಪ್ರಾಬ್ಲಮ್ ಇದೆ ಅಂತೇಳಿ, ಅದಕ್ಕೆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ ಕೊಟ್ಟು ಆದ್ಮೇಲೆ ಅವ್ನ ಅದರಿಂದ ಹೊರಗೆ ತರ್ಲಿಕ್ಕೆ ಸಾಧ್ಯ ಮಾಡ್ತಾರೆ. ನಾವು ಬರ್ತಿದ್ದಂಗೆ ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಡೋದಿಲ್ಲ ಮೇಡಮ್, ಬಾಯಲ್ಲಿ ಗಾಯಗಳಿರುತ್ತಲ್ಲ ಅವ್ರಿಗೆ ಅದನ್ನ ಕೊಟ್ಟರೆ ಬಾಯೆಲ್ಲ ಉರಿ ಸ್ಟಾರ್ಟ್ ಆಗುತ್ತೆ, ಆ ಗಾಯಗಳೆಲ್ಲ ವಾಸಿ ಆದ್ಮೇಲೆ ನಾವು ಟ್ಯಾಬ್ಲೆಟ್ಸ್ ನೀಡಿದ್ರೆ ಕೊಡುವಂಥದ್ದು.
1: ಇವಕ್ಕೆಲ್ಲ ಕಳಶಪ್ರಾಯವಾಗಿ ಕ್ಯಾನ್ಸರ್ ಅನ್ನುವಂಥದ್ದು ಈ ತಂಬಾಕು ಸೇವನೆಯಿಂದ.
0: ಮೇಡಮ್ ಆಗ್ಲೇ ಹೇಳಿದಲ್ಲ ನಾನು, ಟೋಟಲ್ ಆಗಿ ಲಂಗ್ಸ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು, ಆಮೇಲೆ ಜಠರದ ಕ್ಯಾನ್ಸರ್ ಇರ್ಬೋದು, ಬಾಯಿ ಕ್ಯಾನ್ಸರ್ ಇರ್ಬೋದು, ಅನ್ನನಾಳದ ಕ್ಯಾನ್ಸರ್ ಇರ್ಬೋದು. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಮೇಡಮ್, ನಾನೊಂದು ಪಿ ಯು ಕಾಲೇಜ್ ಅಲ್ಲಿ ಕ್ಲಾಸ್ ಮಾಡೋಕೆ ಅಂತ ಹೋಗಿದ್ದೆ ಅವೇರ್ನೆಸ್ ಮಾಡ್ಲಿಕ್ಕೆ ಅಂತ. ಕ್ಲಾಸ್ ಎಲ್ಲ ಮುಗಿದ್ಮೇಲೆ ನಮ್ಮ ಇಲಾಖೆ ವತಿಯಿಂದ ಅವರಿಗೆ ಒಂದು ಕಾಂಪಿಟೇಷನ್ ಮಾಡ್ತೀವಿ ಮೇಡಮ್. ಎಲ್ಲ ಕಾರ್ಯಕ್ರಮ ಮುಗಿದ್ರೆ ಒಂದು ಹುಡುಗಿ ವೇದಿಕೆ ಮೇಲೆ ಬಂದು ಅಳಕ್ ಸ್ಟಾರ್ಟ್ ಮಾಡ್ತು, ಯಾಕಮ್ಮ ಅಳ್ತಿ ಅಂತ ಕೇಳಿದಾಗ, ಸರ್ ನಮ್ಮ ಅಪ್ಪಾಜಿಗೆ, ನಾವಿಬ್ರು ಹೆಣ್ಮಕ್ಳಿದೀವಿ, ನಮ್ಮ ಅಪ್ಪಾಜಿ ಸ್ಮೋಕ್ ಮಾಡ್ತಾ ಇದ್ರು, ಗುಟ್ಕಾ ತಿಂತಾ ಇದ್ರು, ಅನ್ನ ನಾಳದ ಕ್ಯಾನ್ಸರ್ ಬಂದು ತೀರ್ಕೊಂಡು ಹೋದ್ರು ಅಂತ. ಸುಮಾರು ಒಳ್ಳೆ ಮಿಡ್ಲ್ ಏಜ್ ಇನ್ನ ಅವ್ರದ್ದು, ಏಜ್ ಆಗಿಲ್ಲ, ಮಕ್ಕಳಿಂದ SLC PUC ಓದ್ತಾ ಇದ್ದಾರೆ. ತನ್ನ ಅಮ್ಮ ಹೌಸ್ ವೈಫ್, ಅವ್ರು ಹೊರಗಡೆ ಕೆಲಸ ಮಾಡಿ ಗೊತ್ತಿಲ್ಲ, ಅಂತವ್ರಿಗೆ 2 ಮಕ್ಕಳ ಜವಾಬ್ದಾರಿ ಹೊರಬೇಕು. ಯಾಕೆ ನಾವ್ ಇದನ್ನೆಲ್ಲ ಹೇಳ್ತಿದೀವಿ ಅಂತ ಹೇಳಿದ್ರೆ, ಬದುಕು ಎಷ್ಟು ಕಷ್ಟ ಅಂದ್ರೆ ಓದಾನ ಹೋಗ್ಬಿಡ್ತಾನೆ ಮೇಡಮ್, ತೊಂದ್ರೆ ಇಲ್ಲ, ಇರೋರ ಜೀವನ ಮಾಡೋದಿದೆಯಲ್ಲ ಭಾರಿ ಕಷ್ಟ. ಅದಕ್ಕೋಸ್ಕರ ತಂದೆ ತಾಯಿಗಳಿರ್ಬೋದು, ಯುವಕರು ಇರ್ಬೋದು, ಯಾರೇ ಇರ್ಬೋದು, ಇದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಸ್ವಲ್ಪ ತಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿಕೊಂಡು ಇದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಈ ಗಂಟ್ಲು ಕ್ಯಾನ್ಸರ್ ಇರ್ಬೋದು, ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ಅಂತ ಬರುತ್ತೆ, ಮಾತಾಡ್ಲಿಕ್ಕೆ ಬರಲ್ಲ, ಆ ತರ ಆಗ್ತಕ್ಕಂಥದ್ದು. ಮೊನ್ನೆ ನಮ್ಮ ಪರಿಚಯದವರೊಬ್ರು ಗಂಟ್ಲು ಮಾತಾಡಕ್ ಬರ್ತಿಲ್ಲ ಮೇಡಮ್, ಬರೀ ಜಸ್ಟ್ ಬರೇ ಗಾಳಿ ಒಂದು ಹೊರಗೆ ಬರ್ತಿದ್ದು, ಬೀಡಿ ಸೇರ್ತಿದ್ರು ಅವರು, ಸುಮಾರು ದಿನಕ್ಕೆ 2-3 ಕಟ್ ಬೀಡಿ ಸೇರ್ತಿದ್ರು. ಬಿಡ್ರಿ ಬಿಡ್ರಿ ಅಂತ ಹೇಳಿದ್ರೆ ಸೇದನ್ ಮಾತ್ರ ಸಾಯ್ತಾರೇನು, ನೀವ್ಯಾರು ಸಾಯಿಲ್ಲ ಅಂತ ವಾದ ಮಾಡ್ತಿದ್ರು, ವಿತಂಡವಾದ ಮಾಡ್ತಿದ್ರು. ಅವ್ರು ಮತ್ತೆ ನಮ್ಮ ಹಾಸ್ಪಿಟ್ಲಿಗೆ ಬಂದ್ರು, ನಾನೇ ಮುಂದೆ ನಿಂತೆಲ್ಲ ಚೆಕ್ ಮಾಡಿಸ್ದೆ, ಇದನ್ನ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರು ಅವರು. ಅಲ್ಲಿಗೆಲ್ಲ ಹೋದಾಗ ಬರೇ ಸ್ಕ್ಯಾನಿಂಗ್ ಮಾಡಕ್ಕೆ, ಬಯೋಪ್ಸಿ ಚೆಕ್ ಮಾಡ್ಲಿಕ್ಕೆ 30,000 ಹೇಳಿದ್ರು. ಇಷ್ಟ ಆಗುತ್ತೆ, ತೀರಾ ಕಮ್ಮಿ ಅಂದ್ರೆ ಒಂದು 25,000 ಮಾಡ್ಬೋದು ಬರೇ ಟೆಸ್ಟ್ ಮಾಡೋಕ್ಕೆ. ಆಪರೇಷನ್ ಆದ್ರೆ ಎಷ್ಟಾಗುತ್ತೆ, 3-4 ಲಕ್ಷ ಖರ್ಚಾಗ್ಬೋದು, ಜಸ್ಟ್ ಅಂದಾಜು ಇದು, ಅದಕ್ಕಿಂತ ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು. ಆಯ್ತು, ಬದುಕ್ತಾರ, ಗ್ಯಾರಂಟಿ ಕೊಡಲ್ಲ. ಇಂಥ ಗ್ಯಾರಂಟಿ ಇಲ್ಲ ಜೀವನ ಮಾಡೋ ಬದಲು, ಬೇಡದಿರೋ ದುಶ್ಚಟಗಳನ್ನ ಕೈ ಬಿಟ್ಟು ಇರೋ 4 ದಿನ ಚೆಂದಾಗಿದ್ದು ಹೋಗ್ಬಿಟ್ರೆ ಅದಕ್ಕೊಂದು ಬೆಲೆ ಇರುತ್ತೆ, ಸಮಾಜದಲ್ಲಿ ಅವ್ರ ರೆಸ್ಪೆಕ್ಟ್ ಇರುತ್ತೆ. ಯುವಕರು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ವ್ಯವಸ್ಥೆ ತುಂಬಾ ಕಷ್ಟ ಆಗ್ತದೆ. ನಮ್ಮ ದೇಶಕ್ಕೆ ಇವತ್ತು ಪ್ರತಿಯೊಬ್ಬರು ಗೌರವ ಕೊಡ್ತಾರೆ ಅಂದ್ರೆ ನಮ್ಮ ಯುವಶಕ್ತಿ ಸ್ಟ್ರಾಂಗ್ ಆಗಿದೆ. ಅದನ್ನ ಹಂಗೆ ಮೇಂಟೈನ್ ಮಾಡಬೇಕು ಅಂದ್ರೆ ಗಟ್ಟಿಮುಟ್ಟಾಗಿ ಯುವಕರ್ಬೇಕು, ಎಲ್ಲ
1: ದೈಹಿಕವಾಗಿ ಮಾನಸಿಕವಾಗಿ ಕೂಡ.
0: ಮಾನಸಿಕವಾಗಿ ಗಟ್ಟಿ ಆದ್ರೆ ಫಿಸಿಕಲಿ ಆಟೋಮೆಟಿಕ್ ಗಟ್ಟಿ ಆಗ್ತದೆ.
1: ಇನ್ನು ನೀವು ಒಂದು ಸಮಾಜ ಸೇವೆ ಮಾಡುವಂತ ನಿಟ್ಟಿನಲ್ಲಿ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಸೇವೆಗಳಿದೆ, ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ.
0: ಮೇಡಮ್, ನಮ್ದೀಗ NCD ಕ್ಲಿನಿಕ್ ಹೊಂದ್ಕೊಂಡೇ ಇರುವಂತ ನಮ್ಮ ರೂಮ್ ಅಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳಿ, ಇದರಲ್ಲಿ BP ಮತ್ತೆ ಶುಗರ್ ಇರುವಂತವರಿಗೆ ಟ್ರೀಟ್ಮೆಂಟ್ ಕೊಡುವಂತದ್ದು. ನಾವಿಲ್ಲಿ ಬರೀ ಟೊಬ್ಯಾಕೋದವ್ರಿಗೆ ಅಷ್ಟೇ ಅಲ್ಲ ಮೇಡಮ್, ಶುಗರ್ ಪೇಷಂಟ್ ಮತ್ತೆ BP ಪೇಷಂಟ್ ಬರ್ತಾರಲ್ಲ ಅವ್ರಿಗೂ ಕೌನ್ಸಿಲಿಂಗ್ ಮಾಡ್ತೀವಿ. ಶುಗರ್ ಹೆಂಗ್ ಬರುತ್ತೆ, ಅವರ ಜೀವನ ಶೈಲಿ ಇರ್ಬೋದು, ಮೇನ್ ಆಗಿ ಮಾನಸಿಕ ಸ್ಥಿತಿಗತಿನ ಕಾರಣ ಆಗಿರುತ್ತೆ ಶುಗರ್ ಬರ್ಲಿಕ್ಕೆ. ಬೇಡದಿರೋದಕ್ಕೆಲ್ಲ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು, ಈಗ ಜೀವನ ಒತ್ತಡದ ಜೀವನ ಇವತ್ತಿರುವಂಥದ್ದು, ಜೊತೆಗೆ ನಾವು ತಿನ್ನುವಂಥ ಫುಡ್ ಕೂಡ ಅಷ್ಟೇ ಇದೆ. ಅವರಿಗೆ ಈ ಫುಡ್ಡಿನ ಸ್ಟೈಲ್ ಹೇಳ್ಕೊಡ್ತೀವಿ ಮೇಡಮ್, ಯಾವ ಥರ ಫುಡ್ಡನ್ನು ತಿನ್ನಬೇಕು ಅಂತೇಳಿ. ಬೆಳಿಗ್ಗೆ ಸಾಯಂಕಾಲ 1/2 ಗಂಟೆ ವಾಕ್ ಮಾಡುವಂಥದ್ದಿರ್ಬೋದು, ಒಳ್ಳೆ ಫುಡ್ಡನ್ನು ಅಥವಾ ಆದಷ್ಟು ಸ್ವೀಟ್ ಕಂಟೆಂಟನ್ನು, ಬೇಕರಿ ಕಂಟೆಂಟ್ ಇರ್ಬೋದು ಅಥವಾ ಜಂಕ್ ಫುಡ್ ಇರ್ಬೋದು, ಅವುಗಳಿಂದ ಸ್ವಲ್ಪ ದೂರ ಇರ್ರಿ ಅಂತ ಹೇಳುವಂಥದ್ದು. ಬರೇ ಟ್ಯಾಬ್ಲೆಟ್ಸಿಂದನೇ ಶುಗರ್ ಕಡಿಮೆ ಆಗಲ್ಲ, ಮೇಯ್ನ್ ಆಗಿ ನಾವು ಫುಡ್ ಸ್ಟೈಲ್ ಬದಲಾಯಿಸಬೇಕು, ನಮ್ಮ ಜೀವನ ಶೈಲಿ ಬದಲಾಗಬೇಕು, ಲೇಜಿ ಆಗಬಾರದು ಮನುಷ್ಯ, ಸ್ವಲ್ಪ ಆಕ್ಟಿವ್ ಆಗಿರುವಂಥದ್ದು. ಜೊತೆಗೆ ಅಲ್ಲಿ ನಮ್ಮ ಟೊಬ್ಯಾಕೋ ಕಂಟ್ರೋಲ್ ಕೋಲಾರದ ಸೆಲ್ ಅಲ್ಲಿ ನಮ್ಮ ಟೊಬ್ಯಾಕೋ ಅಸೋಸಿಯೇಷನ್ ಸೆಂಟರ್ ಅಂತ ಕರಿತೀವಿ, ತಂಬಾಕು ವ್ಯಸನ ಮುಕ್ತ ಕೇಂದ್ರ. ಎನಿ ಕೈಂಡ್ ಆಫ್ ಟೊಬ್ಯಾಕೋ ಸ್ಮೋಕಿಂಗ್ ಇರ್ಬೋದು, ಸ್ಮೋಕ್ಲೆಸ್ ಇರ್ಬೋದು, ಅಂತವ್ರನ್ನ ಕುಂದಿರಿಸ್ಕೊಂಡು ಸುಮಾರು 10 ನಿಮಿಷ ಮಾತಾಡೋದ್ರ ಜೊತೆಗೆ ಅವ್ರ ಬಾಯಿಯನ್ನೆಲ್ಲ ಚೆಕ್ ಮಾಡುವಂಥದ್ದು. ಚೆಕ್ ಮಾಡಿ ಅದರಲ್ಲಿ ಏನಾದ್ರು ಬಹಳ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಸಂಬಂಧಪಟ್ಟ ಹೈಯರ್ ಟ್ರೀಟ್ಮೆಂಟ್ಗೆ ರೆಫರ್ ಮಾಡೋದ್ ಇರ್ತದೆ. ನಮ್ಮಲ್ಲೇ ಬಗೆಹರಿಯುತ್ತೆ ಅನ್ನೋದಾದ್ರೆ ಆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ನಾವು. ಫಸ್ಟ್ ಯಾವುದೇ ಟ್ರೀಟ್ಮೆಂಟ್ ಕೊಡ್ಬೇಕಾರಾಯ್ತು ಅವ್ರನ್ನ ಕೇಳ್ತೀವಿ ಫಸ್ಟ್, ಏನಾದರೂ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಅಂತೇಳಿ, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು ಒಂದು ಸಾರಿ, ಅಥವಾ ಸ್ಟ್ರೋಕ್ ಆಗಿರುವಂಥದ್ದು, ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಅಂತ ಕೇಳಿ ಆ ನಿಕೋಟೆಕ್ಸನ್ನು ಕೊಡುವಂಥದ್ದು. ಮೇಡಮ್ ಇನ್ನೊಂದು, ನಾವು ಯಾಕೆ ಜಾಸ್ತಿ ಹಾರ್ಟ್ ಪೇಷೆಂಟ್ ಇರ್ಬೋದು ಅಥವಾ ಸ್ಟ್ರೋಕ್ ಪೇಷೆಂಟ್ ಇರ್ಬೋದು ಅಂತೇಳಿ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಸ್ವಲ್ಪ ನಾವು ಅವ್ರ ಬ್ಯಾಕ್ ಗ್ರೌಂಡ್ ತೊಗೊಂಡೇ ಕೊಡ್ಬೇಕು. ಏನೇನು ಟ್ರೀಟ್ಮೆಂಟ್ ತೊಗೊಂತಿದ್ದಾರೆ ಅವರು, ಅವ್ರಿಗೆ ಸಂಬಂಧಪಟ್ಟ ಡಾಕ್ಟರ್ ರೆಫರ್ ಮಾಡಿ ಅವರು ಓಕೆ ಅಂದ್ರೆ ಮಾತ್ರ ಆ ಟ್ಯಾಬ್ಲೆಟ್ಸ್ ಕೊಡುವಂಥದ್ದು. ಅವ್ರಿಗೆ ಕೊಡಬಾರ್ದು ಅಂತೇನಿಲ್ಲ, ಅದು ಏನಾದ್ರು ಮತ್ತೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದೊಂದು. ಇನ್ನೊಂದು, ಬಹಳ ದಿನಗಳಿಂದ ಟ್ರೀಟ್ಮೆಂಟ್ ತಗೊಂತಾ ಇರ್ತಾರೆ, ಆ ಕ್ಷಣಕ್ಕೆ ಏನಾದ್ರೂ ಅದು ರಿಯಾಕ್ಷನ್ ಆಯ್ತು ಅಂತ ಹೇಳಿದ್ರೆ ಆ ಕಾಗೆ ಕುಂತಿದ್ದಕ್ಕೂ ಟೊಂಗೆ ಮುರಿದಿದ್ದಕ್ಕೆ ಆಗ್ಬಿಡುತ್ತೆ. ಅದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಅವ್ರಿಗೆ ಸಂಬಂಧಪಟ್ಟ ಡಾಕ್ಟರ್ಗೆ ಸಲಹೆ ಕೇಳುವಂಥದ್ದು, ಇವ್ರ ಟ್ರೀಟ್ಮೆಂಟ್ ತಾಂತಿದ್ದಾರೆ ಕೊಡ್ಬೇಕೋ ಬೇಡ ಅಂತೇಳಿ. ನಮ್ಮ ಪಕ್ಕದ ರೂಮಲ್ಲಿ ಅವ್ರು ಸೈಕಿಯಾಟ್ರಿಸ್ಟ್ ಇದ್ದಾರೆ ಮೇಡಮ್, ಮನೋವೈದ್ಯರು ಅಂತೇಳಿ, ಅವ್ರ ಒಪಿನಿಯನ್ ಕೂಡ ಕೇಳ್ತೀವಿ ನಾವು, ಇಂಥವ್ರಿಗೆ ಟ್ಯಾಬ್ಲೆಟ್ಸ್ ಕೊಡ್ಬೇಕಾ ಬೇಡ ಅಂತೇಳಿ. ಮಾನಸಿಕ ರೋಗಿಗಳು ಕೂಡ ಅಲ್ಲಿ ಬರುವಂತಿದ್ದಾರೆ, ಅವ್ರನ್ನೆಲ್ಲ ಕೇಳಿ ಅವ್ರ ಸಜೆಷನ್ ತಗೊಂಡು ನಾವು ಮೆಡಿಕಲ್ ಒಪಿನಿಯನ್ ತಗೊಂಡೆ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಂಥದ್ದು ನಮ್ಮ ತಂಬಾಕು ವ್ಯಸನ ಮುಕ್ತ ಕೇಂದ್ರದಲ್ಲಿ. ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಬರೋದಕ್ಕೆ ತೊಂದರೆ ಆಗುತ್ತೆ ಅನ್ನೋರಿಗೆ, ಇಷ್ಟು ದೂರ ಬರೋದೇ ಬೇಡ, ಅವ್ರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗೋದು ಬೇಡ, ಚಾರ್ಜ್ ಊಟ ಅಂತೇಳಿ, ಅದಕ್ಕೆ ನಾವು ನಮ್ಮ ಜಿಲ್ಲೆಯಲ್ಲಿ 11 ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ, 5 ತಾಲೂಕು ಹಾಸ್ಪಿಟ್ಲ್ಗಳಿದ್ದಾವೆ, ಅಲ್ಲೆಲ್ಲ ಕಡೆ ದಂತ ವೈದ್ಯರಿದ್ದಾರೆ. ಅಲ್ಲಿಗೆ ಹೋದ್ರೆ ಅವ್ರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡುವಂಥದ್ದು. ಅವ್ರ ಪೇರೆಂಟ್ಸ್ ಇರ್ಬೋದು ಅಥವಾ ಯುವಕರೇ ಇರ್ಬೋದು, ಯಾರೇ ಹೋದ್ರು ಕೂಡ 1 ರೂಪಾಯಿ ದುಡ್ಡು ಖರ್ಚಿಲ್ಲ ಮೇಡಮ್, ಒಂದು ಓಪಿಡಿ ಚೀಟಿ ತಗೊಂಡ್ರೆ ಸಾಕು, ನನಗೆ ಅದಕ್ಕೂ ಇಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ. ಅವ್ರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ತಂಬಾಕು ಮುಕ್ತ ಯುವಜನತೆಯನ್ನು ನಾವು ಏನಾದರೂ ಇವತ್ತಿಂದ ನಾವು ಸ್ಟಾರ್ಟ್ ಮಾಡಿದ್ದೆ ಆದರೆ ಮುಂದೆ ನಮ್ಮ ದೇಶಕ್ಕೆ ಒಳ್ಳೆ ಭವಿಷ್ಯ ಇದೆ, ಅವ್ರು ನಂಬಿರುವಂತ ಅಪ್ಪ ಅಮ್ಮಗೂ ಕೂಡ ಒಳ್ಳೆ ಭವಿಷ್ಯ ಇರ್ತಕ್ಕಂಥದ್ದು.
1: ಹೌದು, ಈಗ ಬರ್ತಾರ ಯುವಕರು ಕೇಂದ್ರಕ್ಕೆ?
0: ಕೆಲವರು ಬರ್ತಾರೆ ಮೇಡಮ್, ಇನ್ನು ಕೆಲವರು ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ, ಯಾಕೆಂದ್ರೆ ಅವ್ರು ಬಿಡಕ್ ಮನಸ್ಸಿರಲ್ಲ. ಕೆಲವರು ಕೇಳ್ಕೊಂಡ್ ಬರ್ತಾರೆ ಅಂದ್ರೆ ಅವ್ರಿಗೆಲ್ಲ ಅರಿವು ಆಗಿರುತ್ತೆ, ಅದ್ರ ಬಗ್ಗೆ ಅರಿವು ಮೂಡಿರುತ್ತೆ, ಇದರಿಂದ ಸಮಸ್ಯೆನ ಜಾಸ್ತಿ ಅಂತ. ಇನ್ನು ಕೆಲವ್ರ ಮನೆಯಲ್ಲಿ ಮಕ್ಕಳ ಕಾಟ ಜಾಸ್ತಿ ಆಗಿರುತ್ತೆ, ಇದನ್ನ ಬಿಡ್ಬಿಡಪ್ಪಜಿ ಬೇಡ ನಮಗೆ ಬೆಲೆ ಇರಲ್ಲ ಅಂತ ಹೇಳಿ ಅಥವಾ ಕಾಟ ಕೊಡ್ತಿರ್ತಾರೆ. ಮೇಡಮ್, ಒಬ್ಬ ಮನೆಯಲ್ಲಿ ಪಿಲ್ಲರ್ ತಂದೆ ಆಗಿರುತ್ತಾನೆ, ಅವ್ರು ಏನಾದ್ರೂ ಈಗ ಚಟ ಮಾಡಿದ್ದೇ ಆದ್ರೆ ಇಡೀ ಫ್ಯಾಮಿಲಿಯಿಂದ ಬರ್ಡನ್ ಆಗ್ತಕ್ಕಂಥದ್ದು, ಅನಾಥ ಆಗ್ತಕ್ಕಂಥದ್ದು, ಮಕ್ಳು ಎಜುಕೇಶನ್ ಎಲ್ಲ ಒಂದೊತ್ತು ಊಟಕ್ಕೆ ಕೂಡ ಪರಿಸ್ಥಿತಿ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಬರ್ದಿರೋಂಥವ್ರು ಇರ್ತಾರೆ, ನಾವೇನ್ ಮಾಡ್ತೀವಿ ಮೇಡಮ್, ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಆಕ್ಚುಲಿ ನಾನು ಮಾಡ್ತಕ್ಕಂಥದ್ದು, ಯಾರೇ ಪೇಷಂಟ್ ಬರಲಿ, ಕೆಲವ್ರು ಬರ್ತಾರೆ 5300 ರೂಮ್ ಎಲ್ಲಿ ಬರುತ್ತೆ, 1400 ರೂಮ್ ಎಲ್ಲಿ ಬರುತ್ತೆ ಅಂತ ಕೇಳ್ಕೊಂಡ್ ಬರ್ತಾರೆ, ಅವ್ರನ್ನ ಒಳಗೆ ಕರ್ಕೊಂಡ್ಬಿಡ್ತೀನಿ ನಾನು, ಬರ್ರಿ ಹೇಳ್ತೀನಿ ಅಂತ ಅವ್ರನ್ನ ಕುಂದಿರ್ಸ್ಕೊಂಡು ಮಾತಾಡ್ತೀನಿ 10 ನಿಮಿಷ ಮಾತಾಡಿ, ಅವರು ಏನಾದರೂ ಸೇವನೆ ಮಾಡ್ತಾರೆ ಅಥವಾ ಮನೇಲಿ ಅವ್ರ ಮನೇಲಿ ಯಾರನ್ನ ಇದಾರ, ಈ ಥರನೂ ಕೂಡ ಪರಿಶೀಲನೆ ಮಾಡಿ ನಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಕೆಲವರು ಪೇಷಂಟ್ ಕರ್ಕೊಂಬಂದಾಗ ಅವ್ರ ಜೊತೆಗೆ ಬಂದಿರೋರ್ನು ಕೂಡ ನಾನು ಇಂಟರ್ವ್ಯೂ ಮಾಡ್ತೀನಿ ಮೇಡಮ್, ಅವ್ರನ್ನ ಕೇಳ್ತೀನಿ, ಆಯ್ತು ನಿಮ್ಮ ಮಗನಿಗೆ ಹಿಂಗಾಗಿದೆ, ನೀವು ಆರಾಮಿದ್ದೀರಾ, ನಿಮಗೇನು ತೊಂದರೆ ಇದೆ, ತಂಬಾಕು ತಿಂತೀರಾ, ಕಡ್ಡಿ ಬುಡಿ ತಿಂತೀರಾ ಅಥವಾ ಬಿಡಿ ಸಿಗರೆಟ್ ಸೇರ್ತೀರಾ ಅಂತ ಕೇಳಿ. ಸರ್ ನಮಗೆಲ್ಲ ಬಂದ್ರೆ ಇವ್ರಿಗೆ ಅಂತಾರೆ, ಅವ್ರು ಅವ್ರದ್ದು ಆತಪ್ಪ ನಿಂದ ಹೇಳಂತೀವಿ ನಾವು, ಹ್ಞೂ ಅಂತಾರೆ, ಅವಾಗ ಅವ್ರಿಗೂ ಕೂಡ ನಾವು ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿರುವಂಥದ್ದು ಇದೆ.
1: ಈಗ ಕಾಲೇಜು ಹಂತಗಳ ಯುವಕರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ರಿ ಒಂದಷ್ಟು. ಈಗ ಕಾರ್ಮಿಕ ಒಂದು ವರ್ಗ ಇದೆ, ಕೆಲ್ಸಕ್ಕೆ ಹೋಗುವಂತ ಯುವಕರು ಕೂಡ ಸಾಕಷ್ಟು ಇರ್ತಾರೆ, ಚಿಕ್ಕ ವಯಸ್ಸಿಗೆ ಕೆಲ್ಸಕ್ಕೆ ಹೋಗ್ತಾರೆ, ಅಂತವ್ರಿಗೆ ಹೇಗೆ ಗಮನ ಹರಿಸ್ತೀರಿ?
0: ಮೇಡಮ್, ನಾವು ಇನ್ನೊಂದು ನಿಮಗಾಗಲೇ FGD ಅಂತ ಹೇಳಿದೆ ನಾನು, ಫೋಕಸ್ಡ್ ಗ್ರೂಪ್ ಡಿಸ್ಕಷನ್ ಅಂತ ಕರಿತೀವಿ. ಒಂದು ವ್ಯಸನಗಳಿರ್ಬೋದು, ಆ ಗುಂಪಲ್ಲಿ ವ್ಯಸನಗಳು ಇಲ್ಲದೆ ಇರ್ಬೋದು, ಅಂತರನ್ನ ಟಾರ್ಗೆಟ್ ಮಾಡೋದ್ರ ಮೂಲಕ ಅವ್ರನ್ನ ಐಡೆಂಟಿಫೈ ಮಾಡ್ತೀವಿ. ಆಟೋ ಡ್ರೈವರ್ಗಳಿರ್ಬೋದು, ಕ್ಯಾಬ್ ಇರ್ಬೋದು, ಬಸ್ ಇರ್ಬೋದು, ಯಾರೇ ಲಾರಿಗಳಿರ್ಬೋದು, ಆ ಡ್ರೈವರ್ಗಳನ್ನ ಟ್ಯಾಕಲ್ ಮಾಡುವಂಥದ್ದು. ಜೊತೆಗೆ ನಾವು ಇಲಾಖೆಗಳಲ್ಲಿ ಕಾರ್ಮಿಕರು ಇರ್ತಾರೆ ಮೇಡಮ್, ಉದಾಹರಣೆ ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ನಾವು ತರಬೇತಿ ಕೊಟ್ಟಿರುವಂಥದ್ದು. ಈ ಒಂದು ಪರ್ಟಿಕ್ಯುಲರ್ ತಂಬಾಕಿನಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆನೇ ಅವರಿಗೆ ಮಾಹಿತಿ ಮುಟ್ಟಿಸಿರುವಂಥದ್ದು. ಸಾಧ್ಯ ಆದಷ್ಟು ನಾವು ಅಲ್ಲೇ ಟ್ರೀಟ್ಮೆಂಟನ್ನು ಕೊಡುವಂಥದ್ದು. ಜೈಲಿಗೆಲ್ಲ ಹೋಗಿದ್ದೀವಿ ಮೇಡಮ್, ನಾವೆಲ್ಲ ಜೈಲಲ್ಲೆಲ್ಲ ಕರ್ಕೊಂಡೋಗಿ ಅಲ್ಲಿ ಕೂಡ ನಮಗೆ ತರಬೇತಿ ಕೊಡಲಿಕ್ಕೆ ಪೊಲೀಸ್ ಇಲಾಖೆ ಕೂಡ ಬಹಳ ಸಹಕಾರ ಮಾಡಿದ್ದಾರೆ. ಅವರೇ ನಮ್ಮನ್ನು ನಮ್ಮ DHO ಲೆಟರ್ ಬರೆಯೋದ್ರ ಮೂಲಕ ನಮ್ಮನ್ನು ಕರೆಸ್ಕೊಂತಾರೆ. ಅಲ್ಲಿ ಹೋಗಿ ಇರ್ತಕ್ಕಂಥವ್ರಿಗೆ ಅಲ್ಲೇನಾದ್ರು ಯೂಸರ್ಸ್ ಇದ್ರೆ ಅಲ್ಲೇ ಸ್ಪಾಟಲ್ಲೇ ಟ್ರೀಟ್ಮೆಂಟ್ ಕೌನ್ಸಿಲಿಂಗ್ ಮಾಡಿರುವಂಥದ್ದು ಇದೆ. ಅದೇ ಥರ ನಾವು ಯುವಕರು ಎಲ್ಲೇ ಕಂಡ್ರೂ ಕೂಡ ದಾರಿಯಲ್ಲಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸೇದರು ಗುಟ್ಕ ತಿನ್ನಂಥವ್ರು ಇದ್ರೆ ನಾನು ಅಲ್ಲೇ ಹೇಳ್ತೀನಿ ಅವ್ರಿಗೆ, ಇದನ್ನ ಯಾಕೆ ತಿನ್ ಸಾಯ್ತಿರೋ ಮರ, ಇದನ್ನ ಬಿಟ್ಬಿಡ್ರಿ ಅಂತ ಅವಾಗ ವಾದ ಮಾಡ್ತಾರೆ, ನೀವ್ಯಾರು ನಮಗೆ ಹೇಳಕ್ಕೆ ಅಂತ. ನಾನು ಹಿತೈಷಿ ಅಂತ ತಿಳ್ಕೊಳ್ಳಪ್ಪ, ಇದನ್ನ ಬೇಡ, ಇದನ್ನ ಬಿಟ್ಬಿಡು, ಚೆನ್ನಾಗಿದೆಯಾ ಹಿಂಗೆ ಗಟ್ಟಿಮುಟ್ಟಿ ಆಗಿರು ಅಂತ ಹೇಳ್ತೀವಿ ಅವ್ರಿಗೆ. ಈ ತರ ನಾವು ಐಡೆಂಟಿಫೈ ಮಾಡೋದ್ರ ಮೂಲಕ ಸಾಧ್ಯ ಆದಷ್ಟು ನಾವು ಮಾಡ್ಲಿ ಬಿಡ್ಲಿ ಮಾತಾಡ್ಸೋದು ನಮ್ಮ ಅಭ್ಯಾಸ. ಬಿಡ್ರಿ ಅಂತ ಹೇಳೋದು ಸುಲಭ, ಬಿಡಿಸೋದು ಬಾರಿ ಕಷ್ಟ. ಒಂದ್ಸರಿ ಅಡಿಕ್ಷನ್ ಆಗ್ಬಿಟ್ರೆ ಅದನ್ನ ಹೊರಗೆ ತರೋದು ಬಹಳ ಸಾಹಸ ಮೇಡಮ್, ನಮ್ಗೆ ಚಾಲೆಂಜಸ್ ಆಗ್ತದೆ. 100% ನಾವು ಬಿಡಿಸ್ತೀವಿ ಅಂತ ಹೇಳಲ್ಲ, ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಅಂದ್ರೆ ಕೂಡ ನಾವು ಬಿಡಿಸೋ ಪ್ರಯತ್ನ ಮಾಡ್ತಾ ಇದೀವಿ. ಇದರಿಂದ ಬಹಳ ಜನ ಸದುಪಯೋಗ ಪಡ್ಕೊಂಡಿದ್ದಾರೆ. ಇನ್ನು ಕೆಲವರು ಬಿಟ್ಟಿದ್ದಾರೆ, ಕೆಲವರು ರೆಡ್ಯೂಸ್ ಮಾಡಿದ್ದಾರೆ. ಒಂದೇ ಸರಿ ಬಿಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಕಡಿಮೆ ಮಾಡಿ ಕ್ವಾಂಟಿಟಿ ಪ್ರಮಾಣ ಕಡಿಮೆ ಮಾಡ್ತಾ ಮಾಡ್ತಾ ಹೊರಗಡೆ ಬರ್ತಾ ಇದ್ದಾರೆ.
1: ಥ್ಯಾಂಕ್ ಯು ತಿಪ್ಪೇಸ್ವಾಮಿ ಅವರೇ. ಈ ವಿಷಯದ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನು ಸಾಕಷ್ಟು ಮಾತಾಡಬಹುದು, ಒಂದು ಸಮಯದ ಮಿತಿ ಇದೆ, ಹಾಗಾಗಿ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಆದಷ್ಟು ನಮ್ಮ ಯುವ ಜನತೆ ಅನ್ನುವಂಥದ್ದು ಯಾವುದೇ ದುಶ್ಚಟಗಳಿಂದ ಹೊರಗಡೆ ಬರಲಿ ಅನ್ನುವಂಥದ್ದು, ದುಶ್ಚಟ ಬೇಡ, ಒಂದ್ ವೇಳೆ ಒಳಗಾಗಿದ್ರೆ ಹೇಗೋ ಒಂದು ದಾರಿಯಂತೂ ಇದ್ದೇ ಇದೆ ಹೊರಗೆ ಬರಲಿ ಅನ್ನುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಧನ್ಯವಾದ.
2: ಇದುವರೆಗೂ ಆರೋಗ್ಯ ಸಂಚಿಕೆಯಲ್ಲಿ ಯುವಜನತೆ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳು ಕುರಿತು ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಆಪ್ತ ಸಲಹಾ ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ ಕೆಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಮಾಹಿತಿ ನೀಡುವವರು ಮಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಹೊನ್ನಪ್ಪ ಗೌಡ ಇವರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ.
1: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಪ್ರಗತಿಪಥ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಮಂಗಳೂರು ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶ್ರೀ ಹೊನ್ನಪ್ಪ ಗೌಡ ಅವರು.
2: ನನ್ನ ಹೆಸರು ಹೊನ್ನಪ್ಪ ಗೌಡ ಅಂತ, ಜಂಟಿ ಕೃಷಿ ನಿರ್ದೇಶಕರು ಮಂಗಳೂರು. ಈಗ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಮೊದಲು ಇತ್ತು, ಈಗ ಅದು ಹೆಸರು ಚೇಂಜ್ ಆಗಿದೆ. ಅಂದರೆ ಏನು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಮಪಾಲು ಇರೋದರಿಂದ ಈಗ ಅದನ್ನು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಆಗಿದೆ ಈಗ. ಅಂದರೆ ಪ್ರೀಮಿಯಂ ಇರಬಹುದು ಅಥವಾ ಕ್ಲೇಮ್ ಇರಬಹುದು, ಎರಡೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲು ಇರೋದರಿಂದ, ಅಂದರೆ 50% ಕೇಂದ್ರ ಸರ್ಕಾರದ 50%, ರಾಜ್ಯ ಸರ್ಕಾರದ 50% ಪಾಲಿರುವುದರಿಂದ ಅದನ್ನು ಈ ರೀತಿಯಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಈಗ ಅದನ್ನು ಮರು ನಾಮಕರಣ ಆಗಿರುತ್ತೆ.
1: ಸರ್, ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಸರ್ ಇದರ ಪ್ರಮುಖವಾದಂಥ ಉದ್ದೇಶಗಳು ಏನು ಅಂತೇಳಿ?
2: ಇದರ ಮುಖ್ಯ ಉದ್ದೇಶ ಅಂದರೆ ಈಗ ನಮ್ಮ ಅತಿವೃಷ್ಟಿ ಇರ್ಬೋದು ಅಥವಾ ಅನಾವೃಷ್ಟಿ, ಈ ಎರಡು ಸಂದರ್ಭದಲ್ಲಿ ಏನಾದರೂ ಬೆಳೆ ನಷ್ಟ ಆದ ಸಂದರ್ಭದಲ್ಲಿ ರೈತರಿಗೆ ನೆರವಿಗೆ ಬರುವ ಸಂಬಂಧ ಈ ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ.
1: ಸರ್, ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಇದರಿಂದ ರೈತರಿಗಾಗುವಂಥ ಅನುಕೂಲಗಳು ಏನೆಲ್ಲ ಅಂತೇಳಿ?
2: ವಿಮಾ ಯೋಜನೆಯಲ್ಲಿ ವಿಮಾ ಘಟಕ ಅಂತ ಇರುತ್ತೆ. ವಿಮಾ ಘಟಕ ನಮ್ಮಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಗ್ರಾಮ ಪಂಚಾಯಿತಿ ಅಂದರೆ ಒಂದು ಗ್ರಾಮ ಪಂಚಾಯಿತಿಯನ್ನು ಒಂದು ವಿಮಾ ಘಟಕ ಅಂತ ಮಾಡಿದ್ದಾರೆ. ಇದರಲ್ಲಿ 4 ಲಾಭಗಳಿದ್ದಾವೆ, ಅಂದರೆ 2 ವಿಮಾ ಘಟಕಕ್ಕೆ ಸಂಬಂಧಪಟ್ಟಿರುವಂಥ ಲಾಭ ಸಿಗತ್ತೆ, ಇನ್ನೆರಡು ಅಂಶಗಳು ಅಂದರೆ ಇಂಡಿವಿಜುವಲ್ ಅಂದರೆ ಪ್ರತಿಯೊಬ್ಬ ಎಲ್ಲಿ ಬೆಳೆ ಹಾನಿಯಾಗಿರುತ್ತೆ ಅಲ್ಲಿ ಪ್ರತಿಯೊಂದು ರೈತರಿಗೂ ಅದರ ಒಂದು ಸೌಲಭ್ಯ ಸಿಗತ್ತೆ. ಈಗ ನಾನು ಹೇಳಿದೆ ವಿಮಾ ಘಟಕದಲ್ಲಿ ಯಾವ ರೀತಿ ಆಗತ್ತಂದರೆ, ಈಗ ಒಂದು ವೇಳೆ ಈಗ ನಮ್ಮ ಜಿಲ್ಲೆಯಲ್ಲೇ ತಗೊಂಡ್ರೆ ಈ ವರ್ಷ ಮಳೆ ತುಂಬ ಲೇಟಾಗಿ ಬಂದಿದೆ ಅಂದರೆ ಒಂದು ವಿಮಾ ಘಟಕದಲ್ಲಿ 75%ಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಸೋಯಿಂಗ್ ಆಗದೇ ಇದ್ದಾಗ ಅಂದರೆ ಅನ್ಸೋನ್ ಅಂತ ಹೇಳ್ತೀವಿ, ಆವಾಗ ಏನಾಗತ್ತೆ ಅಂದರೆ ಯಾರು ಏನು ಈ ವಿಮಾ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ ಅವರಿಗೆ ವಿಮಾ

0: ಮೊತ್ತದ ಶೇಕಡ 25% ನೇರವಾಗಿ ರೈತರ ಅಕೌಂಟಿಗೆ ಹೋಗುತ್ತೆ. ಅಲ್ಲಿಗೆ ನೆಕ್ಸ್ಟ್ ಆ ವಿಮಾ ಏನು ಪಾಲಿಸಿ ಇದೆ ಅದು ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಅಂದ್ರೆ ಇದು ಅನ್ಸೋನ್ಡ್ ಅಂತ ಹೇಳ್ತೀವಿ, ಅಂದ್ರೆ ಸೋಯಿಂಗ್ ಆಗದೆ ಇದ್ದ ಸಂದರ್ಭದಲ್ಲಿ. ಇನ್ನೊಂದು ಏನಂದ್ರೆ ವಿಮಾ ಘಟಕಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಬೆಳೆ ಹಾನಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಮಧ್ಯಂತರದಲ್ಲಿ ಏನಾದರೂ ಇದು ಮಳೆ ಜಾಸ್ತಿ ಆಯಿತು ಅಥವಾ ಮಳೆನೇ ಬಂದಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ಏನು ಇಳುವರಿ ಅಂದಾಜು ಇಳುವರಿಯ ಶೇಕಡ 50%ಕ್ಕಿಂತ ಕಡಿಮೆ ಇದ್ದ ಸಂದರ್ಭದಲ್ಲಿ ಅಲ್ಲೂ ಕೂಡ ಸಹ ಏನು ಅಂದಾಜು ಏನು ಲಾಸ್ ನಾವೇನು ನಷ್ಟ ಅಂತ ಏನು ಹೇಳ್ತೀವಿ ಅದರ ಶೇಕಡ 25% ಅವರ ರೈತರಿಗೆ ನೇರವಾಗಿ ಅವರ ಅಕೌಂಟಿಗೆ ಹೋಗುತ್ತೆ. ಮತ್ತು ಉಳಿದ ಏನು ಅವ್ರದ್ದು ನಷ್ಟ ಇದೆ ಅದು ನಮ್ಮಲ್ಲಿ ಬೆಳೆ ಕಟಾವು ಪ್ರಯೋಗ ಅಂತ ಮಾಡ್ತೀವಿ, ಅದರ ಬೇಸಸ್ ಮೇಲೆ ಉಳಿದ ಅಮೌಂಟು ರೈತರ ಅಕೌಂಟಿಗೆ ಹೋಗುತ್ತೆ. ಒಂದು ವೇಳೆ ರೈತರಿಗೆ ಜಾಸ್ತಿ ಪರಿಹಾರ ಬಂತು ಅಂದರೆ ಆವಾಗ ವಿಮಾ ಕಂಪ್ನಿಯವರು ಆ 25%ನ್ನು ಮೈನಸ್ ಮಾಡಿ ಉಳಿದನ್ನು ಅವರ ಅಕೌಂಟಿಗೆ ಹಾಕ್ತಾರೆ. ಒಂದು ವೇಳೆ ವಿಮಾ ಕಂಪ್ನಿಯವರು ಕೊಟ್ಟಿರುವಂಥ ಪರಿಹಾರ ಜಾಸ್ತಿ ಆಗಿದ್ದರೆ ಆಗ ರೈತರು ಅವರ ವಿಮಾ ಕಂಪ್ನಿಗೆ ಅದನ್ನು ಜಮಾ ಮಾಡಬೇಕಾಗತ್ತೆ. ಇದು ಎರಡು ವಿಮಾ ಘಟಕಕ್ಕೆ, ಅಂದರೆ ಆ ವಿಮಾ ಘಟಕದಲ್ಲಿ ಎಷ್ಟು ಜನ ರೈತರು ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ ಎಲ್ಲ ರೈತರಿಗೂ ಅದು ಪರಿಹಾರ ಸಿಗತ್ತೆ. ಅಂದರೆ ಇಲ್ಲಿ ಇಂಡಿವಿಜುವಲ್ ಬರಲ್ಲ, ಅಂದರೆ ವೈಯಕ್ತಿಕ ವಿಮೆ ಬರಲ್ಲ. ಇನ್ನು ವೈಯಕ್ತಿಕ ವಿಮೆಯಲ್ಲಿ ಎರಡು ಸಂದರ್ಭದಲ್ಲಿ ವೈಯಕ್ತಿಕ ವಿಮೆ ಸಿಗತ್ತೆ. ಒಂದು ಈಗ ಅತಿಯಾದ ಮಳೆ ಇರ್ಬೋದು, ಅತಿವೃಷ್ಟಿ ಇರಬೇಕು, ಭೂಕುಸಿತ ಇರ್ಬೋದು, ಬಿರುಗಾಳಿ, ಇಂಥ ಸಂದರ್ಭದಲ್ಲಿ ಏನಾದರೂ ಬೆಳೆ ಹಾನಿಯಾಗಿದ್ದರೆ ಆವಾಗ ವೈಯಕ್ತಿಕವಾಗಿ ರೈತರಿಗೆ ಅಂದರೆ ನಾವೇನು ಪರಿಶೀಲನೆ ಮಾಡಿ ನಮ್ಮ ಇಲಾಖೆ ಇರ್ಬೋದು ಮತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಏನು ಇರ್ತಾರೆ ಅದು ಜಾಯಿಂಟ್ ಸರ್ವೆ ಮಾಡಿ ಅವರಿಗೆ ನಾವು ವೈಯಕ್ತಿಕವಾಗಿ ವಿಮೆಯನ್ನು ಕೊಡಬಹುದು. ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಂತ ಹೇಳ್ತೀವಿ, ಅಂದರೆ ಕಟಾವು ಆದ ನಂತರ ಜಮೀನಿನಲ್ಲಿ ಏನು ಅದನ್ನು ಒಕ್ಕಲು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಆವಾಗೂ ಸಹ ವೈಯಕ್ತಿಕವಾಗಿ ಯಾರ್ಯಾರ್ದು ರೈತರದು ಇದಾಗಿದೆ ಅವರಿಗೆ ವೈಯಕ್ತಿಕವಾಗಿ ಪರಿಶೀಲನೆ ಮಾಡಿ ವಿಮಾ ಮೊತ್ತವನ್ನು ನಾವು ಸಂಬಂಧಪಟ್ಟ ರೈತರಿಗೆ ಜಮೆ ಮಾಡ್ತೀವಿ. ಇದು ಮುಖ್ಯವಾಗಿ 4 ಅಂಶಗಳು ಈ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆಯಲ್ಲಿ ಒಳಗೊಂಡಿರುತ್ತದೆ.
1: ಸರ್, ಈಗ ತಾವು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಈ ಒಂದು ವಿಮಾ ವಿಚಾರ ಬಗ್ಗೆ ಹೇಳಿದೆ. ಹಾಗಾದ್ರೆ ಒಬ್ಬ ರೈತ ಇದನ್ನು ನೋಂದಾಯಿಸಿಕೊಳ್ಳುವಂತಹ ಪ್ರಕ್ರಿಯೆಗಳು ಹೇಗೆ, ಅಂದ್ರೆ ಯಾವ ರೀತಿಯ ನೋಂದಾವಣೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತ ಕರಿತೀವಿ, ಮತ್ತು ಹೇಗೆ ಕಂತುಗಳನ್ನು ಕಟ್ಟಬೇಕಾಗ್ತದೆ ಅಂತೇಳಿ.
0: ಈಗ ಎಲ್ಲಿ ನೋಂದಣಿ ಮಾಡಬೇಕಂದ್ರೆ ನಮ್ಮಲ್ಲಿ ಎರಡು ಟೈಪ್ ಇದೆ, ಒಂದು ಸಾಲ ಪಡೆದ ರೈತರು, ಇನ್ನು ಸಾಲ ಪಡೆಯದ ರೈತರು ಅಂತ. ಈಗ ಏನು ಸಾಲ ಪಡ್ಕೊಂಡಿರ್ತಾರೋ ಅವರು ಆ ಸಂಬಂಧ ಯಾವ ಬ್ಯಾಂಕಿಂದ ಅಥವಾ ಸೊಸೈಟಿ ಅಥವಾ ಸಹಕಾರಿ ಸಂಘಗಳಿಂದ ಸಾಲ ಪಡ್ಕೊಂಡಿರ್ತಾರೋ ಅಲ್ಲಿ ಅದನ್ನು ಕಟ್ಟಾಗತ್ತೆ, ಅವ್ರದ್ದು ಏನು ವಿಮಾ ಕಂತೇನಿದೆ ಅದು ಅಲ್ಲಿ ಕಟ್ಟಾಗತ್ತೆ. ಇನ್ನು ಯಾರು ಸಾಲ ಪಡೆಯದೇ ರೈತರು ಇರ್ಬೋದು ಅವರು ಎಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಇರ್ಬೋದು ಅಥವಾ ಕಾಮನ್ ಸರ್ವಿಸ್ ಸೆಂಟ್ರ್ ಅಂತ ಹೇಳ್ತೀವಿ, ಸಾರ್ವಜನಿಕ ಇದು ಕಾಮನ್ ಸರ್ವಿಸ್ ಸೆಂಟ್ರ್ ಸೇವಾ ಕೇಂದ್ರ ಅಲ್ಲಿ ಅದನ್ನು ಅವರು ವಿಮಾ ಕಂತನ್ನು ಪೇ ಮಾಡ್ಬೋದು. ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಎಕರೆಗೆ ವಿಮಾ ಕಂತು 611.91 ರುಪೀಸ್ ಅಂತಿದೆ, 612 ರುಪೀಸ್ ಆಗತ್ತೆ ಒಂದು ಎಕರೆಗೆ. ಇದು ರೈತರ ಶೇರು, ಅಂದರೆ 2% ಮಾತ್ರ ಕಟ್ಟಬೇಕಾಗತ್ತೆ ಭತ್ತಕ್ಕೆ. ಇನ್ನು ಟೋಟಲ್ ವಿಮಾ ಪ್ರೀಮಿಯಂ ಮೊತ್ತ ಇರುವಂಥದ್ದು 4.01%. ಆ 4.01%ಅಲ್ಲಿ 2% ರೈತರು ಕಟ್ಟಬೇಕು, 1.01% ಕೇಂದ್ರ ಸರ್ಕಾರದ ಪಾಲು, 1.01% ರಾಜ್ಯ ಸರ್ಕಾರದ ಪಾಲು. ಅಂದರೆ ಸುಮಾರು 309 ರೂಪಾಯಿಯಷ್ಟು ಕೇಂದ್ರದಿರತ್ತೆ, 309 ರೂಪಾಯಿಯಷ್ಟು ರಾಜ್ಯದಿರತ್ತೆ. ಇದು ಏನು ಸಹಾಯಧನ ರೈತರಿಗೆ ಸಿಗುವಂಥದ್ದು, ರೈತರು ಕಟ್ಟುವಂಥದ್ದು 611 ರೂಪಾಯಿ ಮಾತ್ರ.
1: ಸರ್, ಈಗ ಈ ಒಂದು ಕಂತುಗಳ ನೋಂದಣಿಗಳಿರ್ಬೋದು ಅಥವಾ ಪ್ರೀಮಿಯಂ ದರಗಳ ಬಗ್ಗೆ ತಾವು ಹೇಳಿದ್ರಿ, ಈಗ ಯಾವೆಲ್ಲ ಬೆಳೆಗಳಿಗೆ ಈ ವ್ಯಾಪ್ತಿಗೆ ಒಳಪಡ್ತದೆ, ಅಂದರೆ ವಾಣಿಜ್ಯ ಮತ್ತು ಅಥವಾ ತೋಟಗಾರಿಕೆ ಯಾವೆಲ್ಲ ಬೆಳೆಗಳಿಗೆ ಈ ವಿಮಾ ಪಾಲಿಸಿಗಳು ಇದೆ ಅಂತೇಳಿ?
0: ಇಲ್ಲಿ ಎರಡು ಬರುತ್ತೆ, ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದು ಕೃಷಿ ಬೆಳೆಗಳಿಗೆ ಮಾತ್ರ ಬರುತ್ತೆ. ತೋಟಗಾರಿಕೆ ಬೆಳೆಗಳಿಗೆ ಏನು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ, ಅದು ಅವ್ರ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಡುತ್ತೆ. ನಮ್ಮ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಕೃಷಿ ಬೆಳೆಗೆ ಸಂಬಂಧಪಟ್ಟಂತೆ ಭತ್ತಕ್ಕೆ ಮಾತ್ರ ತಾವು ಇಲ್ಲಿ ನೋಂದಣಿ ಮಾಡ್ಕೊಳ್ಬಹುದು. ಉಳಿದದ್ದು ಬೇರೆ ನಿಮ್ಮದು ಕಾಳುಮೆಣಸು ಅಡಿಕೆಯದ್ದು ಅದು ತೋಟಗಾರಿಕೆ ಇಲಾಖೆಗೆ ಬರುತ್ತೆ, ಅದು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಅಂತ ಇರುತ್ತೆ.
1: ಸರ್, ಈಗ ಬೆಳೆ ವಿಮೆಗಳನ್ನು ಮಾಡಿಸ್ಕೊಳ್ಬೇಕಾದ್ರೆ ಪ್ರಮುಖವಾದಂತಹ ದಾಖಲೆಗಳು ಯಾವುದೆಲ್ಲ?
0: ದಾಖಲೆ ಅಂದ್ರೆ ಮುಖ್ಯವಾಗಿರ್ಬೋದು ಪಹಣಿ ಪತ್ರ, ನಾವೊಂದು RTC ಅಂತ ಹೇಳ್ತೀವಿ, ಬ್ಯಾಂಕ್ ಅಕೌಂಟ್ ಬುಕ್ ಪಾಸ್ಬುಕ್ ಬೇಕಾಗತ್ತೆ, ಆಧಾರ್ ಕಾರ್ಡ್ ಬೇಕಾಗತ್ತೆ, ಬೆಳೆ ದೃಢೀಕರಣ. ಇದು ಬೆಳೆ ದೃಢೀಕರಣ ಕಂದಾಯ ಇಲಾಖೆಯಲ್ಲಿ ಸಿಗತ್ತೆ, ಅದನ್ನು ಅವರು ಪಡ್ಕೊಂಡು ಈ ಒಂದು ಇದಕ್ಕೆ ಕ್ರಾಪ್ ಇನ್ಶೂರೆನ್ಸ್ಗೆ

0: ರೋಲ್ ಮಾಡ್ಕೊಳ್ಬಹುದು.
1: ಸರ್, ಕರ್ನಾಟಕ ರೈತ ಸುರಕ್ಷಾ ಈ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದರ ಅನುಷ್ಠಾನಗಳಿರಬಹುದು ಅಥವಾ ಇದರ ಒಂದು ಸಾಧಕಗಳು ಹೇಗಿದೆ ಅಂತೇಳಿ.
0: ಈಗ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಇರುವಂಥದ್ದು ಪ್ರಮುಖ ಬೆಳೆ ಅಂದರೆ ಭತ್ತ. ಬೆಳೆ ವಿಮೆ ಇರುವಂಥದ್ದು ಸಹ ಮಳೆಯಾಶ್ರಿತ ಭತ್ತಕ್ಕೆ ಮಾತ್ರ ರೈತರು ಬೆಳೆ ವಿಮೆಯನ್ನು ಮಾಡಿಸ್ಕೊಳ್ಬೋದು. ಮತ್ತು ಇಲ್ಲಿ ಏನಾಗಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭತ್ತ ಬೆಳೆ ತುಂಬ ಕಡಿಮೆ ಇದೆ. ನಮಗೆ ಇರುವಂಥದ್ದು ಸುಮಾರು 10,000 ಹೆಕ್ಟರ್ ಮಾತ್ರ. ಇದು ಮುಖ್ಯವಾಗಿ ಮಂಗಳೂರು, ಮುಲ್ಕಿ, ಈ ಮೂಡುಬಿದ್ರೆ, ಬಂಟ್ವಾಳ, ಬೆಳತಂಗಡಿ ಈ ತಾಲೂಕಿನಲ್ಲಿ ಜಾಸ್ತಿ ಭತ್ತ ಇರುವುದರಿಂದ ಭತ್ತಕ್ಕೆ ಸ್ವಲ್ಪ ಇನ್ಶೂರೆನ್ಸ್ ರೈತರ ಆಸಕ್ತಿ ತುಂಬ ಕಡಿಮೆ. ಮತ್ತು ಇಲ್ಲಿ ಏನಿದೆ ಅಂದರೆ, ಈಗ ಬೆಳೆ ಸಾಲ ಪಡೆದ ರೈತರು ಸಹ ಬೆಳೆ ಸಾಲವನ್ನು ಅವರು ಭತ್ತಕ್ಕಿಂತ ಅಡಿಕೆಗೆ ಜಾಸ್ತಿಯನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅಡಿಕೆಗೆ 1 ಎಕರೆಗೆ 150,000 ಕೃಷಿ ಸಾಲ ಸಿಗತ್ತೆ, ಭತ್ತಕ್ಕೆ 1 ಎಕರೆಗೆ 30,000 ಸಿಗತ್ತೆ. ಹಾಗಾಗಿ ಇಲ್ಲಿನ ರೈತರು ಏನಿದ್ದಾರೆ ಅಂದರೆ ಅಡಿಕೆಗೆ ಜಾಸ್ತಿ ಒಲವನ್ನು ತೋರಿಸಿರೋದ್ರಿಂದ ಅಡಿಕೆಗೆ ಜಾಸ್ತಿ ಬೆಳೆ ವಿಮೆ ಎನ್ರೋಲ್ಮೆಂಟ್ ಆಗತ್ತೆ. ಮತ್ತು ಪರಿಹಾರನೂ ಸಹ ನಾವು ಭತ್ತಕ್ಕೆ ಕಂಪೇರ್ ಮಾಡಿದರೆ ಅಡಿಕೆಗೆ ಹೆಚ್ಚು ಪರಿಹಾರ ಬರ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಭತ್ತಕ್ಕೆ ಸ್ವಲ್ಪ ಆಸಕ್ತಿ ಕಡಿಮೆ ಇದೆ.
2: ಇದುವರೆಗೆ ಪ್ರಗತಿ ಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಹೊನ್ನಪ್ಪ ಗೌಡ ಇವರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. 12 ವರ್ಷಗಳಲ್ಲಿ ಪಿಎಂ ಜನ್ಧನ್ ಯೋಜನೆಯಿಂದ ಪರಿವರ್ತನಾತ್ಮಕ ಫಲಿತಾಂಶ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಭೀಕರ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 469 ಏರಿಕೆ, ಇನ್ನೂ ಸಂಪರ್ಕಕ್ಕೆ ಸಿಗದ 977 ಹೆಚ್ಚು ಮಂದಿ. ಟೊರೊಂಟೋದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಸಂವಾದ ಯಶಸ್ವಿ ಮುಕ್ತಾಯ. ದೆಹಲಿಗೆ ತಲುಪಿದ ಮೊದಲ ಕಾಂದಾ ಎಕ್ಸ್ಪ್ರೆಸ್, ಮಹಾರಾಷ್ಟ್ರದಿಂದ 450 ಟನ್ಗೂ ಹೆಚ್ಚು ಈರುಳ್ಳಿ ಪೂರೈಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಧನ್ ಯೋಜನೆಯು ಅಭೂತಪೂರ್ವ ಪ್ರಮಾಣದಲ್ಲಿ ಅನುಷ್ಠಾನಗೊಂಡಿದ್ದು ಮಹತ್ವದ ಪರಿವರ್ತನಾತ್ಮಕ ಫಲಿತಾಂಶಗಳನ್ನು ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಷ್ಟೀಯ ಆರ್ಥಿಕ ಸೇರ್ಪಡೆಯ ಅಭಿಯಾನವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದಾರೆ. ಈ ಯೋಜನೆಯಡಿ ಇದುವರೆಗೆ 59 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದ್ದು ಒಟ್ಟು 317,000 ಕೋಟಿ ರೂಪಾಯಿಗಳ ಠೇವಣಿ ಸಂಗ್ರಹವಾಗಿದೆ. 2014 ಇದೇ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಯೋಜನೆಗೆ ಚಾಲನೆ ನೀಡಿದ್ದರು. ವಿಶ್ವದ ಅತಿದೊಡ್ಡ ಹಣಕಾಸು ಸೇರ್ಪಡೆ ಕಾರ್ಯಕ್ರಮವಾಗಿರುವಂತಹ ಜನ್ಧನ್ ಯೋಜನೆಯು ಎಲ್ಲ ಭಾರತೀಯರಿಗೆ ಬ್ಯಾಂಕಿಂಗ್ ಸೇವೆಗಳ ಪ್ರವೇಶವನ್ನು ಮತ್ತಷ್ಟು ವಿಸ್ತರಿಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ. ಯೋಜನೆಯ ಅಡಿ ತೆರೆಯಲಾದಂತಹ ಖಾತೆಗಳಲ್ಲಿ 78% ಖಾತೆಗಳು ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿದ್ದು ಸುಮಾರು 56% ಖಾತೆಗಳು ಮಹಿಳೆಯರ ಹೆಸರಿನಲ್ಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಮಧ್ಯ ಏಷ್ಯಾದ ಉಜ್ಬೇಕಿಸ್ತಾನ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿಯವರು ರಾಜಧಾನಿ ತಾಷ್ಕೆಂಟ್ಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿಯವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 4ನೆಯ ಉಜ್ಬೇಕಿಸ್ತಾನ ಭೇಟಿಯಾಗಿದೆ. ಈ ಹಿಂದೆ ಅವರು 2015, 2016 ಮತ್ತು 2022 ಉಜ್ಬೇಕಿಸ್ತಾನ್ಗೆ ಭೇಟಿ ನೀಡಿದ್ದರು. ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರು ಕೂಡ 2018 ಮತ್ತು 2019 ಭಾರತಕ್ಕೆ ಭೇಟಿ ನೀಡಿದ್ದರು. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರವನ್ನು ಪರಿಶೀಲನೆ ನಡೆಸಲಿದ್ದಾರೆ. ಮುಂದಿನ ಸಹಕಾರದ ಮಾರ್ಗಸೂಚಿಯ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಇದರ ಜೊತೆಗೆ ವಿಕಸಿತ ಭಾರತ 2047 ಮತ್ತು ಉಜ್ಬೇಕಿಸ್ತಾನ್ 2030 ಸಾಮಾನ್ಯ ಅಭಿವೃದ್ದಿ ದೃಷ್ಟಿಕೋನಗಳನ್ನು ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯುವ ಕುರಿತಂತೆ ಉಭಯ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹಕ್ಕೆ ಮೃತಪಟ್ಟವರ ಸಂಖ್ಯೆ 469 ಏರಿಕೆಯಾಗಿದ್ದು 977 ಹೆಚ್ಚು ಜನರು ಇನ್ನೂ ಸಂಪರ್ಕಕ್ಕೆ ಸಿಗದೆ ನಾಪತ್ತೆಯಾಗಿದ್ದಾರೆ ಎಂದು ರಾಷ್ಟ್ರೀಯ ವಿಕೋಪ ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ನೇಪಾಳ ಮತ್ತು ಚೀನಾ ಗಡಿಯ ನದಿಪಾತ್ರದಲ್ಲಿ ಸಂಭವಿಸಿದ ಹಿಮಪಾತವೇ ಈ ಭೀಕರ ಪ್ರವಾಹಕ್ಕೆ ಕಾರಣ ಎನ್ನಲಾಗಿದ್ದು ನದಿ ತೀರದ ಹಲವು ಗ್ರಾಮಗಳು, ರಸ್ತೆ, ಜಲವಿದ್ಯುತ್ ಯೋಜನೆ ಮತ್ತು ಮೂಲಸೌಕರ್ಯ ಕೊಚ್ಚಿ ಹೋಗಿವೆ. ನಾಪತ್ತೆಯಾಗಿರುವಂತಹ 977 ಜನರಲ್ಲಿ 290 ಭಾರತೀಯರು ಸೇರಿದಂತೆ 517 ಮಂದಿ ವಿದೇಶಿಯರು ಸೇರಿದ್ದಾರೆ. ಸದ್ಯ 13,000 ಹೆಚ್ಚು ನೇಪಾಳಿ ಸೇನೆ ಹಾಗೂ ಪೊಲೀಸ್ ಸಿಬ್ಬಂದಿಯನ್ನು ರಕ್ಷಣೆ ಮತ್ತು ಪರಿಹಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಾಗಿದ್ದು ಹೆಲಿಕಾಪ್ಟರ್ಗಳ ಮೂಲಕ ಸುಮಾರು 3,253 ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ನೇಪಾಳದಲ್ಲಿ ಉಂಟಾದಂತಹ ಭಾರಿ ಪ್ರವಾಹದ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಎದುರಾಗಿದ್ದಂತಹ ಪ್ರವಾಹದ ಆತಂಕ ಸದ್ಯಕ್ಕೆ ಕಡಿಮೆಯಾಗಿದೆ. ಕಳೆದ ಬುಧವಾರ ರಾತ್ರಿ ಗಂಡಕ್ ನದಿಯ ನೀರಿನ ಹರಿವು ಹೆಚ್ಚಾಗಿದ್ದರೂ ನಿನ್ನೆಯಿಂದ ಹರಿವು ಇಳಿಮುಖವಾಗಿದೆ. ಇಂದು ಬೆಳಗ್ಗೆ 6 ಗಂಟೆಗೆ ವಾಲ್ಮೀಕಿ ನಗರ ಬ್ಯಾರೇಜ್ನಲ್ಲಿ ಗಂಡಕ್ ನದಿಯ ನೀರಿನ ಹರಿವು 99,800 ಕ್ಯೂಸೆಕ್ ದಾಖಲಾಗಿದೆ. ನದಿಯ ನೀರಿನ ಹರಿವು ಸದ್ಯ ಸಾಮಾನ್ಯ ಸ್ಥಿತಿಯಲ್ಲಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವ ವಿಜಯ್ಕುಮಾರ್ ಚೌಧರಿ ತಿಳಿಸಿದ್ದಾರೆ. ಭೋಟೆಕೋಶಿ, ತ್ರಿಶೂಲಿ ಮತ್ತು ನಾರಾಯಣಿ ನದಿಗಳ ಮೂಲಕ ನೀರು ಹರಿದು ಗಂಡಕ್ ನದಿಗೆ ತಲುಪುವ ವೇಳೆ ಅದರ ತೀವ್ರತೆ ಕಡಿಮೆಯಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಗಂಡಕ್ ನದಿಯಿಂದ ಬಾಧಿತವಾಗಬಹುದಾದಂತಹ 8 ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಜಲಸಂಪನ್ಮೂಲ ಇಲಾಖೆಯ ತಂಡಗಳು ಅಣೆಕಟ್ಟೆ ಮತ್ತು ದಡದಲ್ಲಿ 24 ಗಂಟೆಯೂ ನಿಗಾ ಮತ್ತು ಗಸ್ತು ನಡೆಸುತ್ತಿವೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಕೆನಡಾದ ಹಣಕಾಸು ಹಾಗೂ ರಾಷ್ಟೀಯ ಆದಾಯ ಸಚಿವ ಫ್ರಾನ್ಸ್ವಾ ಫಿಲಿಪ್ ಶಾಂಪೇನ್ ಅವರು ಕೆನಡಾದ ಟೊರೊಂಟೊದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಆರ್ಥಿಕ ಮತ್ತು ಹಣಕಾಸು ಸಂವಾದವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದಾರೆ. ಸಂವಾದದ ಬಳಿಕ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಸಭೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಲಾಗಿದೆ. ಈ ವರ್ಷದ ಮಾರ್ಚ್ನಲ್ಲಿ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾದ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಅವರ ಭೇಟಿಯ ಸಂದರ್ಭದಲ್ಲಿ ಕೈಗೊಂಡಂತಹ ದ್ವಿಪಕ್ಷೀಯ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಬಲಪಡಿಸುವ ಬದ್ದತೆಯ ಮುಂದುವರೆದ ಭಾಗವಾಗಿ ಈ ಸಂವಾದ ನಡೆದಿದೆ ಎಂದು ಉಭಯ ರಾಷ್ಟಗಳು ತಿಳಿಸಿವೆ. ಮಹಾರಾಷ್ಟದ ನಾಸಿಕ್ನಿಂದ 450 ಟನ್ಗೂ ಹೆಚ್ಚು ಈರುಳ್ಳಿಯನ್ನು ಹೊತ್ತೊಯ್ಯುತ್ತಿದ್ದಂತಹ ಮೊದಲ ಕಾಂದಾ ಎಕ್ಸ್ಪ್ರೆಸ್ ಸರಕು ರೈಲು ಇಂದು ಬೆಳಗ್ಗೆ ದೆಹಲಿಗೆ ತಲುಪಿದೆ. ಪ್ರಸ್ತುತ ಹಬ್ಬದ ಋತುವಿನಲ್ಲಿ ಈರುಳ್ಳಿ ಲಭ್ಯತೆಯನ್ನು ಕಾಯ್ದುಕೊಳ್ಳಲು ಮತ್ತು ಬೆಲೆ ಸ್ಥಿರತೆ ಕಾಪಾಡಲು ಸರ್ಕಾರವು ಬಫರ್ ಸ್ಟಾಕ್ನಿಂದ ನಿಯಂತ್ರಿತವಾಗಿ ಈರುಳ್ಳಿಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇದರೊಂದಿಗೆ ಚೆನ್ನೈ, ಕೋಲ್ಕತ್ತಾ, ಕೊಚ್ಚಿ, ಗುವಾಹಟಿ, ಲಕ್ನೋ ಮತ್ತು ಪಾಟ್ನಾ ಸೇರಿದಂತೆ ಇತರ ಪ್ರಮುಖ ನಗರಗಳಿಗೂ ರಸ್ತೆ ಸಾರಿಗೆಯ ಮೂಲಕ ಈರುಳ್ಳಿ ಸರಬರಾಜು ಮಾಡಲಾಗುತ್ತಿದೆ. 2025-26 ಸಾಲಿನಲ್ಲಿ ದೇಶದಲ್ಲಿ 307 ಲಕ್ಷ ಟನ್ಗೂ ಹೆಚ್ಚು ಈರುಳ್ಳಿ ಉತ್ಪಾದನೆಯಾಗುವ ನಿರೀಕ್ಷೆ ಇದ್ದು, ಮುಂಬರುವ ತಿಂಗಳುಗಳಲ್ಲಿ ದೇಶೀಯ ಬೇಡಿಕೆಯನ್ನು ಪೂರೈಸಲು ಅಗತ್ಯ ದಾಸ್ತಾನಿದೆ ಎಂದು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಈರುಳ್ಳಿ ತಲುಪಿಸುವ ನಿಟ್ಟಿನಲ್ಲಿ ಎನ್ಸಿಸಿಎಫ್, ನಾಫೆಡ್, ಸಫಲ್ ಮತ್ತು ಕೇಂದ್ರೀಯ ಭಂಡಾರ್ ಮಳಿಗೆಗಳ ಮೂಲಕ ಪ್ರತಿ ಕೆಜಿಗೆ 35 ರೂಪಾಯಿಯಂತೆ ರಿಯಾಯಿತಿ ದರದ ಚಿಲ್ಲರೆ ಮಾರಾಟವನ್ನು ಆರಂಭಿಸಲಾಗಿದೆ. 7 ಸ್ಥಳಗಳಲ್ಲಿ 24 ಪರಮಾಣು ವಿದ್ಯುತ್ ರಿಯಾಕ್ಟರ್ಗಳನ್ನು ಭಾರತ ನಿರ್ವಹಿಸುತ್ತಿದ್ದು, ಒಟ್ಟು 8.78 GW ಸ್ಥಾಪಿತ ಸಾಮರ್ಥ್ಯವನ್ನು ಹೊಂದಿದೆ. ಹೆಚ್ಚುವರಿಯಾಗಿ 9 ರಿಯಾಕ್ಟರ್ಗಳ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಪರಮಾಣು ಇಂಧನ ಇಲಾಖೆ ತಿಳಿಸಿದೆ. ವಿದ್ಯುತ್ ಉತ್ಪಾದನೆಯ ಜೊತೆಗೆ ಆರೋಗ್ಯ, ಕೃಷಿ ಹಾಗೂ ಕೈಗಾರಿಕಾ ಕ್ಷೇತ್ರಗಳಲ್ಲೂ ಪರಮಾಣು ಶಕ್ತಿ ಕೊಡುಗೆ ನೀಡುತ್ತದೆ. ವಿಕಸಿತ ಭಾರತಕ್ಕಾಗಿ ಪರಮಾಣು ಇಂಧನ ಮಿಷನ್ ಅಡಿಯಲ್ಲಿ 2047 ವೇಳೆಗೆ 100 GW ಪರಮಾಣು ವಿದ್ಯುತ್ ಸಾಮರ್ಥ್ಯ ಸಾಧಿಸುವ ಗುರಿಯನ್ನು ಭಾರತ ಹೊಂದಿದೆ. ಸುರಕ್ಷತೆಗೆ ಆದ್ಯತೆ ನೀಡುವ ಭಾರತದ

ಮಾದಕ ವಸ್ತುಗಳನ್ನು ಅಡಗಿಸಿ ಇಡಲಾಗಿತ್ತು. ಮೆಥಾಂಫೆಟಮೈನ್ ಅನ್ನು ಮಾದಕ ದ್ರವ್ಯ ಮತ್ತು ಅಮಲು ಪದಾರ್ಥಗಳ ಕಾಯ್ದೆಯ ಅಡಿ ಮನೋವಿಕಾರಕ ಪದಾರ್ಥವೆಂದು ಅಧಿಸೂಚಿಸಲಾಗಿತ್ತು. ಇದರ ಅಕ್ರಮ ಉತ್ಪಾದನೆ, ದಾಸ್ತಾನು ಮತ್ತು ಕಳ್ಳ ಸಾಗಾಣಿಕೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಚಿಕಾಗೋ, ಆಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಉದ್ಯಮ ಪ್ರತಿನಿಧಿಗಳ ಜೊತೆಗೆ ಭಾರತದ ಹೂಡಿಕೆ ಅವಕಾಶ ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚೆ ನಡೆಸಲಿದ್ದಾರೆ. ಆಶ್ವಿಲ್ನಲ್ಲಿ ಇದೇ 31 ಮತ್ತು ಸೆಪ್ಟೆಂಬರ್ 1 ನಡೆಯಲಿರುವ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಹೂಡಿಕೆದಾರರ ದುಂಡುಮೇಜಿನ ಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷಗಳಲ್ಲಿ ಪಿಎಂ ಜನ್ಧನ್ ಯೋಜನೆಯಿಂದ ಪರಿವರ್ತನಾತ್ಮಕ ಫಲಿತಾಂಶ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಭೀಕರ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 469 ಏರಿಕೆ, ಇನ್ನೂ ಸಂಪರ್ಕಕ್ಕೆ ಸಿಗದ 977 ಹೆಚ್ಚು ಮಂದಿ. ಟೊರೊಂಟೋದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಸಂವಾದ ಯಶಸ್ವಿ ಮುಕ್ತಾಯ. ದೆಹಲಿಗೆ ತಲುಪಿದ ಮೊದಲ ಕಾಂದಾ ಎಕ್ಸ್ಪ್ರೆಸ್, ಮಹಾರಾಷ್ಟ್ರದಿಂದ 450 ಟನ್ಗೂ ಹೆಚ್ಚು ಈರುಳ್ಳಿ ಪೂರೈಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಸಮಯ ಸರಿಯಾಗಿ 1:20. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಇನ್ನೀಗ ಕೆಲವು ಚಿತ್ರಗೀತೆಗಳನ್ನ ಕೇಳೋಣ. ಕಾರ್ತಿಕ್ ಹಾಗೂ ಪ್ರಿಯಾ ಹಿಮೇಶ್ ಅವರು ಹಾಡಿರುವಂತಹ ರಣವಿಕ್ರಮ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಈಗ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವಂತಹ ಮಧುರ ಮೈತ್ರಿ ಚಿತ್ರದ ಗೀತೆ. ಹಾಡಿದ್ದಾರೆ ಕೆಜೆ ಜೇಸುದಾಸ್ ಹಾಗೂ

0: ಸಮಯ 1:30.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 34ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್.
5: ಯಾಗಶಾಲೆಯ ಚಪ್ಪರ 3 ಯೋಜನದ ಒಂದು ವಿಸ್ತಾರದಲ್ಲಿ ಅದನ್ನು ಕಟ್ಟಿದ್ದಾರಂತೆ. ಇಲ್ಲಿ ಯಾಗ ಮಂಟಪದಲ್ಲಿ ಯಾವುದು ಕೂಡ ಇಲ್ಲ ಅನ್ನುವಂತಹ ಪದವೇ ಇಲ್ಲ. ಎಲ್ಲರಿಗೂ ಏನು ಬೇಕೋ ಅದನ್ನು ತೃಪ್ತಿ ಪಡುವಂತೆ, ಸಂತೋಷ ಪಡುವಂತೆ ಕೊಡ್ತಾ ಇದ್ದಾರಂತೆ. ಆ ಪರಮಾತ್ಮ ಜನಾರ್ದನ ಇದ್ದಾನೆ, ಕೃಷ್ಣ ಇದ್ದಾನೆ. ಧರ್ಮರಾಜನ ಯಜ್ಞ ಅದು ವಿಶೇಷ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ. ಅವನೇ ಯಜ್ಞ ಪುರುಷ, ಯಜ್ಞೋ ವಿ ವಿಷ್ಣು ಅಂತ ಹೇಳಿ ವೇದ ಹೇಳುತ್ತೆ. ಅಷ್ಟಕ್ಕೂ ಆ ಕೃಷ್ಣನೇ ಯಜ್ಞ ಸ್ವರೂಪ.

0: ಉತ್ತಮ ಸ್ವರ್ಗಮು ಪಡೇ ಎಂದನು.
1: ಯಜ್ಞ ದೀಕ್ಷಿತನಾಗಿದ್ದಕ್ಕಂತಹ ಯುಧಿಷ್ಠಿರ ಮಂತ್ರ ಜಲ ಸ್ನಾನವನ್ನ ಮಾಡಿದ್ದಾನೆ. ಕುದುರೆಯನ್ನ ತರೋದಕ್ಕೆ ಹೇಳಿದ್ದಾನೆ, ಕುದುರೆ ಬಂತು. ಆ ಸಂದರ್ಭಕ್ಕೆ ಅಗ್ನಿಯ ಕುಂಡದಲ್ಲಿರ್ತಕ್ಕಂತಹ ಅಗ್ನಿ ಹೆಚ್ಚು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆಯಂತೆ. ಆಗ ಈ ಕುದುರೆ ಯಾಗಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಪಶು ಅಂಥೇಳಿ ಆ ಯಜ್ಞಕುಂಡವೇ ಸೂಚಿಸ್ತಾ ಇದೆಯೋ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ವೇದ ಮಂತ್ರಗಳ ಘೋಷ ಮಾಡ್ತಾ ಇದ್ದಾರೆ. ಎಲೆ ಕುದುರೆ, ನೀನು ಅಶ್ವಲೋಕಕ್ಕೆ ಹೋಗು, ಅಮರವಾಗು, ಯಾವತ್ತಿಗೂ ಕೂಡ ನಿನ್ನ ಹೆಸರು ಉಳಿಯುತ್ತೆ, ಶಾಶ್ವತವಾಗಿರ್ತಕ್ಕಂತಹ ಹೆಸರನ್ನು ನೀನು ಪಡೀತೀಯ, ಉತ್ತಮವಾದಂತಹ ಸ್ವರ್ಗವನ್ನು ಪಡಿ ಅಂಥೇಳಿ ಪುಳರ್ಭೂತ ಅನ್ನತಕ್ಕಂತಹ ಮಂತ್ರ ಘೋಷಣೆಯನ್ನು ಎಲ್ಲ ಋಷಿಮುನಿಗಳು ಕೂಡ ಮಾಡ್ತಾ ಇದ್ದಾರೆ.

ಧರ್ಮರಾಜನ ವಾಕ್ಯವನ್ನು ಕೇಳಿಬಿಟ್ಟು ಯಜ್ಞದ ಕುದುರೆ ತಲೆಯನ್ನು ಕೊಡುತ್ತಾ ಇದೆಯಂತೆ, ತಲೆಯನ್ನು ಆಡಿಸ್ತಾ ಇದೆಯಂತೆ. ಆಗ ಎಲ್ಲರಿಗೂ ಕೂಡ ಆಶ್ಚರ್ಯವಾಯಿತು, ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ಈ ಅಶ್ವ ಅಂತ ಹೇಳಿ ಅಶ್ವ ಹೃದಯವನ್ನು ತಿಳಿದಿರ್ತಕ್ಕಂತಹ ನಕುಲನನ್ನು ಕರೆದ. ಧರ್ಮರಾಜ ಕರೆದ್ಬಿಟ್ಟು, ನಕುಲ ಆ ಯಜ್ಞಾಶ್ವದ ಒಂದು ಇಂಗಿತವನ್ನು ಅರ್ಥ ಮಾಡ್ಕೋ ಅಂಥೇಳಿ ಧರ್ಮರಾಜ ಹೇಳ್ತಾನೆ. ಆಗ ಕುದುರೆಯ ಹತ್ತಿರಕ್ಕೆ ಹೋಗ್ಬಿಟ್ಟು ಅದರ ಮನಸ್ಸಿನ ಇಂಗಿತವನ್ನು ಆ ನಕುಲ ತಿಳಿದುಕೊಳ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ನನಗೆ ಅಶ್ವಲೋಕದ ಪದವಿ ಬೇಡ, ನನಗೆ ಶಾಶ್ವತವಾಗಿರ್ತಕ್ಕಂತಹ ಏನೋ ಸ್ವರ್ಗ ಇದೆ ಅಂತ ಹೇಳಿ ಹೇಳ್ತಾ ಇದೆಯಲ್ಲ, ಅದೂ ಕೂಡ ಬೇಡ. ನನಗೆ ಹೋಲಿಕೆಯಲ್ಲಿರ್ತಕ್ಕಂತಹ ಈ ಇದರಲ್ಲಿ ಯಾವುದು ಹೋಲಿಸೋದಕ್ಕೆ ಸಾಧ್ಯವಿಲ್ಲ ಅಂತಹ ಕೃಷ್ಣ ಸಾಹಿತ್ಯವನ್ನು ನಾನು ಪಡೀತೇನೆ, ಕೃಷ್ಣನಲ್ಲೇ ನಾನು ಐಕ್ಯನವಾಗ್ತೇನೆ ಅಂತ ಹೇಳಿ ಈ ಕುದುರೆ ಹೇಳ್ತಾ ಇದೆ ಅಂತ ಹೇಳಿ ನಕುಲ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ.

ಮತ್ತೆ ನಕುಲ ಹೇಳ್ತಾ ಇದ್ದಾನೆ ಧರ್ಮರಾಜ, ಅಣ್ಣ ಈ ಯಜ್ಞಾಶ್ವ ಇನ್ನೂ ಕೆಲವು ವಿಷಯಗಳನ್ನು ಹೇಳ್ತಾ ಇದೆ. ಯಾವ ಯಜ್ಞದಲ್ಲಿ ಕೃಷ್ಣ ಸಾನ್ನಿಧ್ಯ ಇಲ್ಲವೋ, ಈಶ್ವರಾರ್ಪಣ ಅನ್ನತಕ್ಕಂಥದ್ದು ಇಲ್ವೋ ಆ ಯಜ್ಞಗಳಲ್ಲಿ ಮಾತ್ರ ಆ ಪಶು ಯಜ್ಞಕರ್ತೃ ಇಬ್ಬರೂ ಕೂಡ ಸ್ವರ್ಗದ ಫಲವನ್ನು ಪಡೀತಾರೆ. ಇಲ್ಲಿ ಕೃಷ್ಣ ಸಾನ್ನಿಧ್ಯವೂ ಇದೆ, ಈಶ್ವರಾರ್ಪಣವೂ ಇದೆ. ಆದ್ದರಿಂದ ಈ ಯಜ್ಞದಲ್ಲಿ ಕೃಷ್ಣ ಇದ್ದಾನೆ, ಅವನ ಸಾಹಿತ್ಯವನ್ನು ಪಡೀತೇನೆ ಅಂತ ಹೇಳಿ ಹೇಳ್ತಾ ಇದೆ ಈ ಕುದುರೆ. ಈ ಯಜ್ಞಾಶ್ವ ಹೇಳ್ತಾ ಇದೆ, ಎಲ್ಲರೂ ನೋಡಲಿ, ಕ್ಷಣಾರ್ಧದಲ್ಲಿ ನಾನು ಕೃಷ್ಣನ ಶರೀರವನ್ನು ಹೋಗ್ತೇನೆ ಅಂತ ಹೇಳ್ತಾ ಇದೆ ಅಂತ ಹೇಳಿ ನಕುಲ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ.

ಹೀಗೆ ನಕುಲ ಧರ್ಮರಾಜನಿಗೆ ಆ ಕುದುರೆಯ ಮನಸ್ಸಿನಲ್ಲಿರ್ತಕ್ಕಂತಹ ಅದರ ಭಾವವನ್ನು ಅದರ ಭಕ್ತಿಯನ್ನು ಧರ್ಮರಾಜನಿಗೆ ಯಾವಾಗ ವಿವರಿಸ್ದ ಎಲ್ಲ ರಾಜಮಹಾರಾಜರು ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ. ಎಲ್ಲ ಮುನಿಗಳು ಸ್ತ್ರೀಯರು ಎಲ್ಲರೂ ಕೂಡ ಇದರ ಆಶ್ಚರ್ಯವನ್ನು ನೋಡೋದಕ್ಕೋಸ್ಕರ ಅಲ್ಲಿ ಮುತ್ತುತ್ತಾ ಇದ್ದಾರಂತೆ. ಅದನ್ನು ನೋಡಬೇಕು, ಆ ಯಜ್ಞಾಶ್ವವನ್ನು ನೋಡಬೇಕು, ಏನು ಮಾಡ್ತಾರೆ ನೋಡಬೇಕು ಅಂತ ಹೇಳಿ ಮುತ್ತುತ್ತಾ ಇದ್ದಾರಂತೆ. ಮಂತ್ರಭೂತವಾಗಿರ್ತಕ್ಕಂತಹ ಯೂಪದಲ್ಲಿ ಕುದುರೆಯನ್ನು ತಂದು ಕಟ್ಟಿದ್ದಾರೆ, ಮಂತ್ರ ಘೋಷಣೆಯನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಅಭಿಮಂತ್ರಿಸ್ತಾ ಇದ್ದಾರೆ. ಆಗ ಧೌಮ್ಯರು ಭೀಮನನ್ನ ಬಳಿಗೆ ಕರೆದುಬಿಟ್ಟು ಹೇಳ್ತಾ ಇದ್ದಾರೆ.

ಆಗ ಧೌಮ್ಯರು ಕರೀತಾ ಇದ್ದಾರಂತೆ, ಭೀಮಸೇನ ಬಾ ಅಂತ ಹೇಳಿ ಕರೆದು ಬಿಟ್ಟು, ನಾನು ಕುದುರೆಯನ್ನು ಈಗ ಪರೀಕ್ಷಿಸ್ತೇನೆ, ಅದು ಏನು ಅಂತ ಹೇಳಿ ನಿಮಗೆ ಲೋಕಕ್ಕೆ ತೋರಿಸ್ತೇನೆ. ಒಂದು ಕ್ಷಣ ಖಡ್ಗವನ್ನು ಹಿಡಿದುಬಿಟ್ಟು ಆ ಕುದುರೆಯ ಪಕ್ಕದಲ್ಲಿ ನಿಶ್ಚಲವಾಗಿ ನೀನು ನಿಲ್ಲು ಅಂತ ಹೇಳಿ ಧೌಮ್ಯರು ಹೇಳಿದ್ದಾರೆ ಆ ಧರ್ಮರಾಜನಿಗೆ. ಧೌಮ್ಯರು ಆ ಕುದುರೆಯನ್ನು ಮಂತ್ರಭೂತವಾಗಿರ್ತಕ್ಕಂತಹ ಜಲದಿಂದ ಪ್ರೋಕ್ಷಿಸಿಬಿಟ್ಟು ಅದರ ಎಡಗಿವಿಯನ್ನು ಕೈಯಲ್ಲಿ ಹಿಡಿದುಬಿಟ್ಟು ಆ ಕತ್ತಿಯಿಂದ ಆ ಕಿವಿಯನ್ನು ಸೀಳಿದ್ದಾರೆ. ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಕಿವಿಯಿಂದ ಒಂದು ತೊಟ್ಟ ರಕ್ತವೂ ಕೂಡ ಇಲ್ಲ, ಹಾಲು ಧಾರಾಕಾರವಾಗಿ ಹರಿದು ಹೋಗ್ತಾ ಇದೆ. ಇದನ್ನು ಎಲ್ಲವೂ ಕೂಡ ನೋಡಿಬಿಟ್ಟು ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ.

ಧೌಮ್ಯರು ಭೀಮನನ್ನು ಕರೆದುಬಿಟ್ಟು ಹೇಳ್ತಾ ಇದ್ದಾರೆ, ಆ ವಾಸುದೇವ ಪ್ರೀತನಾಗಲಿ, ಆ ಕೃಷ್ಣ ಪ್ರೀತಿಯಾಗಲಿ ಅಂತ ಹೇಳಿ ಕುದುರೆಯ ತಲೆಯನ್ನು ನೀನು ಕತ್ತಿಯಿಂದ ಕತ್ತರಿಸು, ಒಂದೇ ಹೊಡೆತಕ್ಕೆ ತಲೆ ಕತ್ತರಿಸಿ ಹೋಗಬೇಕು, ಆ ರೀತಿಯಾಗಿ ನೀನು ಆ ಕುದುರೆಯ ತಲೆಯನ್ನು ಕತ್ತರಿಸು ಅಂತ ಹೇಳಿದಾಗ ಜೋರಾದಂತಹ ವೇದ ಘೋಷಗಳು ಮೊಳಗ್ತಾ ಇದೆ, ವಾದ್ಯಗಳು ಮೊಳಗ್ತಾ ಇದೆ, ದುಂದುವಿಯನ್ನು ಬರೆಸ್ತಾ ಇದ್ದಾರೆ. ಆ ಎಲ್ಲ ವಾದ್ಯ ಘೋಷಗಳ ಮಧ್ಯದಲ್ಲಿ ಭೀಮ ತಲೆಯನ್ನು ಕತ್ತರಿಸ್ದ. ಆಶ್ಚರ್ಯ, ಆ ಕುದುರೆಯ ತಲೆ ನೆಲಕ್ಕೆ ಬೀಳಲೇ ಇಲ್ಲ, ಭೂಮಿಗೆ ಬೀಳಲಿಲ್ಲ, ಆಕಾಶಕ್ಕೆ ಹೋಗಿ ಸೂರ್ಯಮಂಡಲವನ್ನು ಸೇರ್ಕೊಂಡ್ಬಿಡ್ತು.

0: ಕ್ರತು ಸಫಲ ಮಾದುದೆಂದು.
1: ಕೃಷ್ಣನು ಕೂಡ ನೋಡ್ತಾ ಇದ್ದಾನೆ, ಭೀಮಸೇನ ಹೊಡೆದಿರತಕ್ಕಂತಹ ಏಟಿನಿಂದ ಅದರ ತಲೆ ಕತ್ತರಿಸಿ ಹೋಗಿದೆ. ಆ ಅಶ್ವದ ತಲೆ ಅದು ಇನಮಂಡಲವನ್ನು ಸೂರ್ಯಮಂಡಲವನ್ನು ಸೇರಿಬಿಡ್ತು, ಕುದುರೆ ಮಾತ್ರ ಹಾಗೆ ನಿಂತಿದೆ. ಆಗ ಕೃಷ್ಣ ಅದರ ಹೊಟ್ಟೆಗೆ ಒಂದು ಒದೆಯನ್ನು ಕೊಡ್ತಾನೆ, ಅದು ಭೂಮಿಗೆ ಬಿದ್ದೋಗ್ಬಿಡ್ತು. ಕುದುರೆಯ ಜೀವಾತ್ಮ ಆ ಕೃಷ್ಣನ ಮುಖಮಂಡಲವನ್ನು ಬೆಳಗಿಸ್ತಾ ಇದೆಯಂತೆ, ಅದರಲ್ಲಿ ಹೋಗಿ ಅಡ್ಕೊಂಬಿಡ್ತು. ಋಷಿಶ್ರೇಷ್ಠರು ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ, ನಿರ್ಮಲವಾಗಿರ್ತಕ್ಕಂತಹ ಧರ್ಮ ಇದು ಯುಧಿಷ್ಠಿರ, ಹಿಂದೆ ನಡೆದಿರ್ತಕ್ಕಂತಹ ಯಾವ ಯಾಗದಲ್ಲೂ ಕೂಡ ಯಜ್ಞ ಯಾಗಾದಿಗಳಲ್ಲಿ ಇಂತಹ ಅಶ್ವ ಯಾರಿಗೂ ಕೂಡ ಸಿಕ್ಕಿಲ್ಲ. ಇದು ನಿನ್ನ ಸುಕೃತ, ನಿನ್ನ ಪುಣ್ಯ, ಇಲ್ಲಿಗೆ ನಿನ್ನ ಯಜ್ಞ ಸಾರ್ಥಕವಾಯಿತು ಅಂಥೇಳಿ ಆ ಎಲ್ಲ ಋಷಿಮುನಿಗಳು ಅವರು ಹೊಗಳ್ತಾ ಇದ್ದಾರೆ, ಯಜ್ಞ ಸಫಲವಾಯಿತು ಅಂತ ಹೇಳ್ತಾ ಇದ್ದಾರೆ ಋಷಿಮುನಿಗಳು.

ಏನು ಆಶ್ಚರ್ಯ, ಏನು ಆಶ್ಚರ್ಯ ಅಂತ ಹೇಳಿ ಹೊಗಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಯಜ್ಞಾಶ್ವದ ಆ ದೇಹ ಶುದ್ಧವಾದಂತಹ ಕರ್ಪೂರದಂತೆ ಆಗ್ಬಿಡ್ತಂತೆ. ಮಹರ್ಷಿಗಳೆಲ್ಲರೂ ಕೂಡ ಇದು ಸಾಮಾನ್ಯವಲ್ಲ, ಇದೆಲ್ಲವೂ ಕೂಡ ಈ ಕೃಷ್ಣನ ಮಹಿಮೆ ಅಂತ ಹೇಳಿ ಮುಖಸ್ಮಿತರಾಗಿ ವಿಸ್ಮಿತರಾಗಿ ಕುಳಿತಿದ್ದಾರೆ. ಧರ್ಮರಾಜ ಆ ದ್ರೌಪದಿ ಸಮೇತನಾಗಿ ಯಜ್ಞ ದೀಕ್ಷಿತನಾಗಿರ್ತಕ್ಕಂತಹವನು ಸಕಲ ಬಾಂಧವರನ್ನು ಕೂಡ್ಕೊಂಡ್ಬಿಟ್ಟು ಆ ಯಜ್ಞವೇದಿಯ ಸುತ್ತ ಎಲ್ಲರೂ ಕೂಡ ಕುಳಿತಿದ್ದಾರೆ. ಕರ್ಪೂರದಿಂದ ಹೋಮವನ್ನು ಮಾಡಿಸೋದಕ್ಕೋಸ್ಕರ ಧರ್ಮರಾಜ ಯಜ್ಞದ ಕುಂಡದ ಮುಂದೆ ಕುಳಿತಿದ್ದಾನೆ.

ಕರ್ಪೂರದಿಂದ ಆಗಿರ್ತಕ್ಕಂತಹ ಆ ತುರಗದ ಒಡಲು, ಆ ಅಶ್ವದ ದೇಹವನ್ನ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ವೇದವ್ಯಾಸರು ಹೇಳ್ತಾ ಇದ್ದಾರೆ, ಶ್ರೋಭದಿಂದ ಈ ಕುದುರೆಯ ದೇಹದ ಕರ್ಪೂರವನ್ನ ಸಂಗ್ರಹಿಸಿಬಿಟ್ಟು ದೇವೇಂದ್ರನನ್ನ ಆಹ್ವಾನಿಸು, ದೇವೇಂದ್ರನಿಗೆ ಇದನ್ನ ಆಹುತಿಯನ್ನು ಕೊಡಬೇಕು, ಅವನನ್ನು ಬರಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ ಧರ್ಮರಾಜನಿಗೆ. ಈ ಕ್ಷತ್ರಿಯ ಕುಲ ತಿಲಕ ಧರ್ಮರಾಜ ಕೊಡ್ತಕ್ಕಂತಹ ಈ ಒಂದು ಸಾರವತ್ತಾದ ಆಹುತಿಯನ್ನು ನೀನು ಸ್ವೀಕರಿಸು, ಮುಂದೆ ಯಾರೂ ಕೂಡ ಯಜ್ಞವನ್ನು ಕಲಿಯುಗದಲ್ಲಿ ಅಶ್ವಮೇಧ ಯಾಗವನ್ನು ಮಾಡೋದಿಲ್ಲ, ಆದ್ದರಿಂದ ನೀನು ಬಾ ಇಂದ್ರ ಇದನ್ನು ತೆಗೆದುಕೋ ಅಂತ ಹೇಳಿ ಇಂದ್ರ ಯಸ್ವಾಹ ಅಂತ ಹೇಳಿ ಇಂದ್ರ ಏದನ್ನ ಮಮ ಅಂತ ಹೇಳಿ ಆಹುತಿಯನ್ನು ಕೊಡು ಅಂತ ಹೇಳಿ ಧರ್ಮರಾಜನಿಗೆ ವೇದವ್ಯಾಸರು ಹೇಳ್ತಾ ಇದ್ದಾರೆ.

ಇಂದ್ರ ಪ್ರತ್ಯಕ್ಷನಾಗ್ಬಿಟ್ನಂತೆ. ಇಂದ್ರಾಯ ಸ್ವಾಹ, ಇಂದ್ರ ಇದನ್ನು ಅಂತ ಹೇಳಿ ಯಾವಾಗ ಧರ್ಮರಾಜ ಆ ಕರ್ಪೂರದ ಹೋಮವನ್ನು ಸ್ರುವದಿಂದ ಯಾವಾಗ ಮಾಡ್ದ, ಇಂದ್ರ ಪ್ರತ್ಯಕ್ಷನಾಗ್ಬಿಟ್ಟ. ಇಂದ್ರ ಹೇಳ್ತಾ ಇದ್ದಾನಂತೆ, ವೇದವ್ಯಾಸರೇ ಇವತ್ತು ಗುರುವಾರ ಆಶ್ಲೇಷ ನಕ್ಷತ್ರ, ಇಂತಹ ನಕ್ಷತ್ರದಲ್ಲಿ ನನಗೆ ಹೋಮವನ್ನು ಮಾಡಿದರೆ ನಾನು ತೃಪ್ತಿಯನ್ನು ಪಡೆದೇ ಇರ್ತೇನೆ ಅಂತ ಹೇಳಿ, ಹೆಮ್ಮೆಯಿಂದ ಸ್ವೀಕರಿಸ್ತೇನೆ ಇದನ್ನು ಅಂತ ಹೇಳಿ ಹೊಗಳ್ತಾ ಇದ್ದಾನೆ. ದೇವೇಂದ್ರ ಪ್ರತ್ಯಕ್ಷನಾಗಿ ಬಂದಿರೋದನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರಂತೆ ಧರ್ಮರಾಜನ ಯಜ್ಞ.

ಪ್ರತ್ಯಕ್ಷವಾಗಿ ಬಂದಿರತಕ್ಕಂತಹ ಇಂದ್ರ ಮೊದಲಾದ ದೇವತೆಗಳಿಗೆ ವೇದದಲ್ಲಿ ಏನು ಮಂತ್ರ ಹೇಳಿದೆಯೋ, ಯಾವ ದೇವತೆಗಳಿಗೆ ಯಾವ ಯಾವ ಮಂತ್ರವನ್ನು ಹೇಳಿಬಿಟ್ಟು ಆಹುತಿಯನ್ನು ಕೊಡಬೇಕು ಅಂತ ಹೇಳಿದೆಯೋ, ಅದೇ ರೀತಿಯಾಗಿ ವೇದವ್ಯಾಸರು ಆಹುತಿಯನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಎಲ್ಲ ವಿಧಿ ವಿಹಿತವಾಗಿ ನಡೀತಾ ಇದೆ. ಮೂರು ಲೋಕದ ಚರಾಚರ ವಸ್ತುಗಳು ಕೂಡ ಎಲ್ಲವೂ ಕೂಡ ಧರ್ಮರಾಜನ ಅಶ್ವಮೇಧದಿಂದ ತಣಿದುವು ಅಂತ ಹೇಳಿದರೆ ಎಲ್ಲರಿಗೂ ಕೂಡ ತೃಪ್ತಿಯಾಗಿದೆ.

ಅಪ್ಪನು, ಎಲ್ಲ ಹೃದಯದಲ್ಲಿ ನಿಯಮಿಸುವವನು ಅವನೇ, ಯಜ್ಞವನ್ನು ಮಾಡು ಅಂತ ಹೇಳಿ ಹೇಳ್ತಕ್ಕಂತಹವನು ಅವನೇ, ಯಜ್ಞದ ಒಂದು ಸಾಕ್ಷೀಭೂತನೂ ಕೂಡ ಅವನೇ. ಧರ್ಮರಾಜನಿಂದ ಯಜ್ಞವನ್ನು ಮಾಡಿಸ್ತಾ ಇರ್ತಕ್ಕಂಥ ಅವನು ಕೃಷ್ಣ. ವೇದ ವಿದ್ಯೆಯಲ್ಲಿ ನಿಷ್ಣಾತನಾಗಿರ್ತಕ್ಕಂತಹ ಧೌಮ್ಯ ಯಜ್ಞದ ಕರ್ತೃವಾಗಿದ್ದಾನೆ. 20 ಬ್ರಹ್ಮರ ಆಯುಷ್ಯವನ್ನು ನೋಡಿರ್ತಕ್ಕಂತಹ ಭಗದಾಲಭ್ಯ ಈ ಯಜ್ಞಕ್ಕೆ ಬ್ರಹ್ಮನಾಗಿದ್ದಾನೆ. ವೇದವ್ಯಾಸ ಆಚಾರ್ಯನಾಗಿದ್ದಾನೆ. ಯಜ್ಞವನ್ನು ನಡೆಸ್ತಾ ಇರ್ತಕ್ಕಂಥವನು ಯಜ್ಞ ದೀಕ್ಷಿತನಾಗಿರ್ತಕ್ಕಂಥವನು ಧರ್ಮರಾಜ. ಎಲ್ಲ ಮಹರ್ಷಿಗಳು ಕೂಡ ಋತ್ವಿಜರಾಗಿದ್ದಾರೆ. ಇಂತಹ ಯಜ್ಞ ನೂತನವಾಗಿ ನಡೀತಾ ಇದೆ, ಇದು ಸಾರ್ಥಕವಾಗಿ ನಡೆಯುತ್ತೆ, ಈ ಯಜ್ಞ ಎಲ್ಲರಿಗೂ ಕೂಡ ಹೊಸದು ಅಂತ ಹೇಳಿ ಎಲ್ಲ ಜಗತ್ತು ಕೂಡ ಕೊಂಡಾಡ್ತಾ ಇದೆ.

ಆಹುತಿಗಳನ್ನು ಸ್ವೀಕರಿಸ್ತಾ ಇರ್ತಕ್ಕಂತಹ ಆ ಯಜ್ಞ ಕುಂಡ ಉಜ್ವಲವಾಗಿ ಉರಿತಾ ಇದೆಯಂತೆ. ಅದರ ತೇಜಸ್ಸು ಆ ಅಗ್ನಿಜ್ವಾಲೆ ಅದರ ದರ್ಶನವನ್ನು ಮಾಡಿದ್ದಾನೆ ಧರ್ಮರಾಜ. ಹೋಮದ ಹೊಗೆಯ ಸ್ಪರ್ಶ ಉಂಟಾಗ್ತಾ ಇದೆ. ಯಾಗದ ಸವನಗಳಲ್ಲಿ ಹಿಂಡಿದ್ದ ಆ ಯಜ್ಞ ಶೇಷವಾದಂತಹ ಸೋಮರಸವ ಪಾನವನ್ನು ಕೂಡ ಮಾಡಿದ್ದಾನೆ. ಯಜ್ಞದ ಮಂತ್ರ ಘೋಷಣೆ ಎಲ್ಲ ಋಷಿಮುನಿಗಳು ಕೂಡ ಮಾಡ್ತಾ ಇರ್ತಕ್ಕಂತಹದ್ದು, ಅದರ ಶ್ರವಣ, ಆ ಹೋಮದ ಹವಿಸಿನಿಂದ ಬರ್ತಾ ಇರ್ತಕ್ಕಂತಹ ಗಂಧವನ್ನು ಆಘ್ರಾಣಿಸೋದು, ಇವೆಲ್ಲವುಗಳಿಂದ ಆ ಚಂದ್ರವಂಶದ ಭೂಷಿತನಾಗಿರ್ತಕ್ಕಂತಹ ಆ ಧರ್ಮರಾಜ ಪವಿತ್ರನಾಗಿ ಸಂತೋಷಿಸ್ತಾ ಇದ್ದಾನೆ.

ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಶ್ವಮೇಧ ಯಾಗದಿಂದ ಎಲ್ಲರೂ ಕೂಡ ತೃಪ್ತಿಗೊಂಡಿದ್ದಾರೆ. ನಿನ್ನ ಅಶ್ವಮೇಧದಿಂದ ಭೂಮಿ ಪಾವನವಾಯಿತು, ಆವಿರ್ಭಾಗವನ್ನು ಸ್ವೀಕರಿಸಿರ್ತಕ್ಕಂತಹ ದೇವತೆಗಳು ಎಲ್ಲರೂ ಕೂಡ

ತೃಪ್ತಿಯಿಂದ ಸಂತೋಷಿಸ್ತಾ ಇದ್ದಾರೆ. ಕೃಷ್ಣ ಸಂತುಷ್ಟನಾಗ್ಬಿಟ್ಟು ಧರ್ಮರಾಜನನ್ನು ಬಿಗಿದಪ್ಪಿ ಹೇಳ್ತಾ ಇದ್ದಾನೆ, ನಿನ್ನ ಯಾಗ ಸಾರ್ಥಕವಾಯಿತು, ಸಾಂಗವಾಯಿತು, ಇನ್ನು ನೀನು ಗಂಗಾ ನದಿಯಲ್ಲಿ ಅವಭೃತ ಸ್ನಾನವನ್ನು ಮಾಡು ಅಂತ ಹೇಳಿ ಕೃಷ್ಣ ಧರ್ಮರಾಜನಿಗೆ ಅಪ್ಪಣೆಯನ್ನು ಕೊಡ್ತಾ ಇದ್ದಾನೆ.

ಧರ್ಮರಾಜ ಯೋಚನೆಯನ್ನು ಮಾಡ್ತಾ ಇದ್ದ. ಹಿಂದೆ ನಡೆದಿರ್ತಕ್ಕಂತಹ ಯುದ್ಧದಲ್ಲಿ ಗುರುಗಳಾಗಿರ್ತಕ್ಕಂತಹ ದ್ರೋಣರನ್ನು ಹತ್ಯೆ ಮಾಡಿದ್ದೇನೆ, ಬ್ರಹ್ಮಹತ್ಯ ದೋಷ ಬಂದಿದೆ, ಬಂಧುಗಳನ್ನು ಹತ್ಯೆ ಮಾಡಿದ್ದೇವೆ, ಹೀಗೆ ಅನೇಕ ದೋಷಗಳು ನಮ್ಮನ್ನು ಆವರಿಸಿಕೊಂಡಿದೆ, ಏನು ಮಾಡಬೇಕು ಅಂತ ಹೇಳಿ ಕೇಳಿದಾಗ, ನೀನು ಮಾಡಿರ್ತಕ್ಕಂತಹ ದೋಷಗಳೆಲ್ಲವೂ ಕೂಡ ಹೊರಟು ಹೋಗುತ್ತೆ, ನೀನು ಅಶ್ವಮೇಧವನ್ನು ಮಾಡು ಅಂತ ಹೇಳಿ ನಾರದ ಮುನಿಗಳು ಹೇಳಿದರು. ಅದೇ ರೀತಿಯಾಗಿ ಈಗ ಅಶ್ವಮೇಧವನ್ನು ಮಾಡಿದ್ದಾನೆ ಧರ್ಮರಾಜ. ಈಗ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಮಾಡಿರ್ತಕ್ಕಂತಹ ಬ್ರಹ್ಮಹತ್ಯಾ ದೋಷ, ಬಾಂಧವರನ್ನು ಮಾಡಿರ್ತಕ್ಕಂತಹ ಹತ್ಯೆ ದೋಷ, ಇದೆಲ್ಲವೂ ಕೂಡ ಎಲ್ಲ ಹೊರಟು ಹೋಗಿದೆ. ಈ ಕ್ಷಣದಿಂದ ನೀನು ಪರಿಶುದ್ಧತೆಯನ್ನು ಪಡೆದಿದ್ದೀಯ. ವೇದವನ್ನು ಹೇಳ್ತಕ್ಕಂತಹ ಮುನಿಗಳು ಆ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅವಭೃತವನ್ನು ಮಾಡಿಸ್ತಾ ಇದ್ದಾರೆ, ಮಂತ್ರವನ್ನು ಹೇಳ್ತಾ ಇದ್ದಾರೆ. ಯಜ್ಞವು ಮುಗೀತಾ ಇದೆ, ತುಂಬ ಚೆನ್ನಾಗಿ ಹೊಳಿ ಹೊಳಿತಾ ಕಾಣ್ತಾ ಇದ್ದಾನೆ ಧರ್ಮರಾಜ.

ಯುಧಿಷ್ಠಿರ ದ್ರೌಪದಿಯರನ್ನ ಸಿಂಹಾಸನದಲ್ಲಿ ಕೂರಿಸಿಬಿಟ್ಟು ಅಭಿಷೇಕವನ್ನ ಮಾಡ್ತಾ ಇದ್ದಾರೆ, ಅವಭ್ರತ ಸ್ನಾನವನ್ನ ಮಾಡಿಸ್ತಾ ಇದ್ದಾರೆ, ಎಲ್ಲರೂ ಕ್ರಮವಾಗಿ ಸೋಮಪಾನವನ್ನು ಮಾಡ್ತಾ ಇದ್ದಾರೆ. ಹೋಮಗಳ ಆ ಪುರೋಡಾಶ ಅನ್ನತಕ್ಕಂತಹ ಆ ಶೇಷವನ್ನ ಪ್ರಸಾದವಾಗಿ ಸ್ವೀಕರಿಸ್ತಾ ಇದ್ದಾರೆ. ವಂದಿ ಮಾಗದರು ಹೊಗಳ್ತಾ ಇದ್ದಾರೆ, ಉತ್ತಮ ಗಾಯಕರು ಹಾಡ್ತಾ ಇದ್ದಾರೆ, ವೇದಘೋಷವನ್ನು ಮಾಡ್ತಾ ಇದ್ದಾರೆ, ನರ್ತಕರು ನರ್ತನವನ್ನು ಮಾಡ್ತಾ ಇದ್ದಾರೆ, ವೀಳಾದಿ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. ಹೀಗೆ ಯುಧಿಷ್ಠಿರ ಆ ಸಿಂಹಾಸನದಲ್ಲಿ ರಾರಾಜಿಸ್ತಾ ಇದ್ದಾನೆ.

0: ಈಗ ಅವನು ಮಾಡಿರ್ತಕ್ಕಂತಹ ಯಜ್ಞದಲ್ಲಿ ಯಾರ್ಯಾರಿಗೆ ಏನೇನು ದಕ್ಷಿಣೆ ಕೊಡಬೇಕು ಅಂತ ಹೇಳಿ ಧರ್ಮರಾಜ ಆ ಯೋಚನೆಯನ್ನು ಮಾಡಿದ. ಯಾಕೆ ಅಂತ ಹೇಳಿದರೆ ಯಜ್ಞ ಅದು ಫಲವನ್ನು ಕೊಡಬೇಕು. ಯೋಚನೆಯನ್ನು ಮಾಡಿಬಿಟ್ಟು ಅನೇಕ ರತ್ನಗಳಿಂದ ಭೂಷಿತವಾಗಿರ್ತಕ್ಕಂತಹ ಬಂಗಾರದ ವೃಷಭವನ್ನು ಬಗಲಾಲಭ್ಯರಿಗೆ ಕೊಟ್ಟಿದ್ದಾನೆ ಧರ್ಮರಾಜ. ಮತ್ತು ಎಲ್ಲ ಋತ್ವಜರಿಗೂ ಕೂಡ ಒಂದು ರಥ, ಒಂದು ಆನೆ, 10 ಕುದುರೆ, 4 ಜನ ಸೇವಕರು, 1 ಕೊಳಗ, 1 ರತ್ನ ಅದನ್ನು ಭಾರವನ್ನು ಹೊತ್ತಿರ್ತಕ್ಕಂತಹ ಬಂಗಾರದ ಒಂದು ಎಲ್ಲ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾನೆ. ಬಂಗಾರದ ಆಭರಣವಿರತಕ್ಕಂತಹ ದೊಡ್ಡ ದೊಡ್ಡ ಕೊಡುಗೆಗಳನ್ನು, ಗೋವುಗಳನ್ನು ಕೊಡ್ತಾ ಇದ್ದಾನೆ ಧರ್ಮರಾಜ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 34ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: राष्ट्रपति द्रौपदी मुर्मू, उपराष्ट्रपति सीपी राधाकृष्णन और प्रधानमंत्री नरेंद्र मोदी ने आज नई दिल्ली में विभिन्न स्कूलों और संगठनों में रक्षाबंधन का पर्व मनाया। राष्ट्रपति द्रौपदी मुर्मू ने कहा कि रक्षाबंधन का महत्व भाई बहन के रिश्ते से कहीं आगे है। उन्होंने कहा कि राखी का पवित्र धागा परिवार के सदस्यों, मित्रों और यहाँ तक कि पेड़ों को भी बांधा जा सकता है, जो प्रेम और देखभाल के बंधन का प्रतीक है। राष्ट्रपति ने पर्यावरण संरक्षण के महत्व पर जोर देते हुए बच्चों से पौधों और पेड़ों की देखभाल करने का भी आग्रह किया। उपराष्ट्रपति सीपी राधाकृष्णन ने कहा कि रक्षाबंधन प्रेम, विश्वास और सुरक्षा के सुंदर बंधन का प्रतीक है। प्रधानमंत्री नरेंद्र मोदी ने सोशल मीडिया पर शुभकामनाएं देते हुए कहा कि ये त्योहार सभी के बीच स्नेह और सद्भाव के बंधन को मजबूत करने तथा खुशहाली और समृद्धि का पर्व है। पंजाब में जेल विभाग ने आज कैदियों को भाई बहनों के बीच प्रेम और सम्मान का त्यौहार रक्षाबंधन मनाने की अनुमति दी है। विभाग ने सुरक्षा संबंधी नियमों का ध्यान रखे जाने की पूरी व्यवस्था की है। रक्षा मंत्री राजनाथ सिंह ने आज समाज सुधारक और दूरदर्शी नेता महात्मा अयंकाली की जयंती पर उन्हें श्रद्धांजलि अर्पित की है। श्री सिंह ने कहा कि महात्मा अयंकाली ने अपना जीवन शोषितों के अधिकारों और सम्मान के लिए संघर्ष करने में समर्पित कर दिया। उपराष्ट्रपति सीपी राधाकृष्णन ने भी महात्मा अयंकाली और श्री नारायण गुरु की जयंती पर श्रद्धांजलि अर्पित की। श्री राधाकृष्णन ने कहा कि महात्मा अयंकाली को एक अग्रणी समाज सुधारक और दूरदर्शी नेता के रूप में याद किया जाता है। उपराष्ट्रपति ने कहा कि श्री नारायण गुरु की आध्यात्मिक समझ और समानता तथा मानवीय गरिमा के प्रति उनकी अटूट प्रतिबद्धता ने लोगों को भेदभाव से ऊपर उठाया। मौसम विभाग ने उड़ीसा और बिहार में कल तक तेज बारिश का ऑरेंज अलर्ट जारी किया है। पूर्वी उत्तर प्रदेश, छत्तीसगढ़, पूर्वी मध्य प्रदेश, झारखंड, पश्चिम बंगाल के तराई क्षेत्र और पूर्वोत्तर राज्यों में भी आज तेज बारिश की संभावना है। अगले दो दिन अंडमान और निकोबार द्वीप समूह, आंध्र प्रदेश और उड़ीसा में तेज हवाओं के साथ आंधी की संभावना है। कर्नाटक, तमिलनाडु, पुदुचेरी और कराईकाल में भी कल तक ऐसे ही मौसम का अनुमान है। मौसम विभाग ने मछुआरों को 1 सितंबर तक अरब सागर और बंगाल की खाड़ी में न जाने की सलाह दी है। भारत के वेल्विन सेंथिल कुमार आज रात पीएसए बुडापेस्ट स्क्वाश ओपन फाइनल में हंगरी के खिलाड़ी बालास फारकाश से मुकाबला करेंगे। कल रात सेमीफाइनल में सेंथिल कुमार ने भारत के ही वीर चोटरानी को हराया। भाला फेंक खिलाड़ी नीरज चोपड़ा ने 2026 डायमंड लीग फाइनल के लिए क्वालिफाई कर लिया है। प्रतियोगिता अगले महीने ब्रसल्स में आयोजित होगी। नीरज ने रैंकिंग में 12 अंक हासिल किए। उन्होंने जून में दोहा मीट में 85.69 मीटर भाला फेंक कर चौथा स्थान हासिल किया था। उन्होंने इस महीने की शुरुआत में लुसानी मीट में 88.05 मीटर का सर्वश्रेष्ठ थ्रो के साथ दूसरा स्थान प्राप्त किया। भारतीय महिला हॉकी टीम ने कल जर्मनी को 3-1 से हराकर एफआईएच विश्व कप में 5वां स्थान हासिल किया। पिछले 52 वर्षों में यह भारत का सर्वश्रेष्ठ प्रदर्शन है। इससे पहले 1974 में हुए पहले विश्व कप में टीम चौथे स्थान पर रही थी। इस प्रदर्शन से अगले महीने जापान में होने वाले एशियाई खेलों से पहले टीम का आत्मविश्वास चरम पर है। और अंत में मुख्य समाचार एक बार फिर। प्रधानमंत्री नरेंद्र मोदी ने कहा, जनधन योजना की वित्तीय समावेशन को बढ़ावा देने और लोगों को सशक्त बनाने में महत्वपूर्ण भूमिका। नेपाल तिब्बत सीमा पर अचानक आई भीषण बाढ़ में मृतकों की संख्या बढ़कर 469 हुई। सीमा के दोनों ओर 1500 से अधिक लोग लापता। विदेश मंत्रालय ने कहा, नेपाल में 290 भारतीय नागरिक अब भी संपर्क से बाहर। बाढ़ग्रस्त क्षेत्रों में बचाव अभियान जारी। चीन के सिचुआन प्रांत में 5.1 तीव्रता के भूकंप के बाद नेपाल में फिर बाढ़ की चेतावनी। वित्त मंत्री निर्मला सीतारामन आज से अमरीका की 6 दिन की यात्रा पर। और भारत के वेल्विन सेंथिल कुमार का पीएसए बुडापेस्ट स्क्वाश ओपन में आज रात फाइनल में हंगरी के बालास फारकाश से मुकाबला। इसके साथ ही दोपहर समाचार का ये अंक समाप्त हुआ। नमस्कार।
1: ಸಮಯ 2:30.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ ಪರಿಶೀಲನೆ ವೇಳೆ ಇನ್ನಷ್ಟು ತಾಲೂಕು ಸೇರ್ಪಡೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ವಿಬಿ ಜಿ ರಾಮ್ಜಿ ಯೋಜನೆಯಡಿ 15 ದಿನಗಳ ಒಳಗೆ ಕೂಲಿ ಹಣ ಪಾವತಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರೈಲ್ವೆ ಚತುಷ್ಪಥ ಯೋಜನೆಯಲ್ಲಿ ರಾಜ್ಯಕ್ಕೆ ತಾರತಮ್ಯ, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲು ಸಚಿವ ಎಂಬಿ ಪಾಟೀಲ್ ನಿರ್ಧಾರ. ಕೆಪಿಎಸ್ಸಿ ಹಗರಣ, ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಮೈಸೂರಿಗೆ ಆಗಮಿಸಿದ ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ, ಸಚಿವರಿಂದ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯದ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಶೀಘ್ರವೇ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ 15 ದಿನಗಳಿಗೆ ಒಮ್ಮೆ ಬರ ಪರಿಶೀಲನೆ ನಡೆಸಲಾಗುವುದು. ಈ ವೇಳೆ 40-50 ತಾಲೂಕುಗಳು ಬರಪೀಡಿತ ವರ್ಗಕ್ಕೆ ಸೇರುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಕೇಂದ್ರ ತಂಡ ರಾಜ್ಯಕ್ಕೆ ಆಗಮಿಸಿ ಬರ ಸಮೀಕ್ಷೆ ನಡೆಸಿದ ಬಳಿಕ ಬರ ಪರಿಹಾರ ಬಿಡುಗಡೆಯಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ರೈತರ ಸಾಲ ಮನ್ನಾ ಮಾಡುವ ಕುರಿತಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಮಾಹಿತಿ ಪ್ರಕಾರ ನೇಪಾಳದಲ್ಲಿ 12 ಮಂದಿ ಕನ್ನಡಿಗರು ಇದ್ದಾರೆ. ಇನ್ನು ಹೆಚ್ಚಿನ ಜನರು ಪ್ರವಾಹದಲ್ಲಿ ಸಿಲುಕಿರುವ ಮಾಹಿತಿ ಇದೆ. ಕಠ್ಮಂಡುವಿಗೆ ಶೀಘ್ರವೇ ಅಧಿಕಾರಿಗಳನ್ನು ಕಳುಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ 101 ತಾಲೂಕಿನಲ್ಲಿ ಬರ ಪರಿಸ್ಥಿತಿ ಇದ್ದು, ಗ್ರಾಮೀಣ ಜನರ ಬೇಡಿಕೆಗೆ ಅನುಗುಣವಾಗಿ ವಿಬಿ ಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಬೇಕು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಕೆಲವು ಜಿಲ್ಲೆಗಳ ವಿಬಿ ಜಿ ರಾಮ್ಜಿ ಅನುಷ್ಠಾನದ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, 15 ದಿನಗಳ ಒಳಗಾಗಿ ಕೂಲಿಗೆ ಹಣ ಪಾವತಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನರೇಗಾದಡಿ ನೀಡಿದ್ದ ಉದ್ಯೋಗಕ್ಕೆ ಹೋಲಿಸಿದರೆ ವಿಬಿ ಜಿ ರಾಮ್ಜಿಯಲ್ಲಿ 80% ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆ ಯೋಜನೆಗೆ ಅರಣ್ಯ ಇಲಾಖೆ ಅನುಮತಿ ದೊರಕದೇ ಕಾಮಗಾರಿ ವಿಳಂಬವಾಗಿದೆ. ಶೀಘ್ರವೇ ಸಭೆ ನಡೆಸಿ ಅನುಮತಿ ಪಡೆಯಲು ಕ್ರಮ ವಹಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರವು ದೇಶದಲ್ಲಿ ಸುಗಮ ರೈಲು ಸಂಚಾರ ಮತ್ತು ಸರಕು ಸಾಗಣೆ ಉದ್ದೇಶದಿಂದ 7 ಮಾರ್ಗಗಳನ್ನು ಚತುಷ್ಪಥವಾಗಿ ಮೇಲ್ದರ್ಜೆಗೆ ಏರಿಸಿದೆ. ಆದರೆ ರಾಜ್ಯದ ಒಂದೇ ಒಂದು ರೈಲು ಮಾರ್ಗವನ್ನು ಪರಿಗಣಿಸದೇ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ ಎಂದು ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ಆರೋಪ ಮಾಡಿದ್ದಾರೆ. ಈ ಕುರಿತಂತೆ ಕೇಂದ್ರಕ್ಕೆ ಮುಖ್ಯಮಂತ್ರಿ ಅವರಿಂದ ಪತ್ರ ಬರೆಸುವ ಜೊತೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಖುದ್ದಾಗಿ ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬೆಂಗಳೂರು ಪುಣೆ ಮುಂಬೈ, ಬೆಂಗಳೂರು ಮಂಗಳೂರು, ಬೆಂಗಳೂರು ವಿಜಯಪುರ, ಬೆಂಗಳೂರು ಚೆನ್ನೈ ಸೇರಿದಂತೆ ಹಲವು ಅತಿ ದಟ್ಟಣೆಯ ಮಾರ್ಗಗಳು ಇದ್ದು, ಇವುಗಳನ್ನು ಚತುಷ್ಪಥ ಮಾರ್ಗಗಳನ್ನಾಗಿ ಅಭಿವೃದ್ದಿಪಡಿಸಬೇಕು ಎಂದು ಹೇಳಿದ್ದಾರೆ. ಕೇಂದ್ರದ ತಾರತಮ್ಯದ ಬಗ್ಗೆ ರಾಜ್ಯದ ಸಂಸದರು ಧ್ವನಿ ಎತ್ತಬೇಕು ಎಂದು ಒತ್ತಾಯಿಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಹಿಂದೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತರಾತುರಿಯಲ್ಲಿ ಎಇಇಗಳ ನೇಮಕಾತಿ ಸಂಬಂಧ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕುರಿತಂತೆ ಕುಮಾರಸ್ವಾಮಿ ಅವರು ಒಎಂಆರ್ ಶೀಟಿ ಮತ್ತು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಕೆಪಿಸಿ ಹಗರಣ ಸಂಬಂಧ ಪರೀಕ್ಷಾ ನಿರ್ವಾಹಕರಾಗಿದ್ದಂಥ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ತಂದೆ ಆರೋಗ್ಯ ಸರಿಯಿಲ್ಲ ಎಂದು ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದರು. ಈಗ ಜ್ಞಾನೇಂದ್ರ ಎಲ್ಲಿದ್ದಾರೆ ಎಂದು ಗೊತ್ತಿಲ್ಲ ಎಂದಿರುವ ಅವರಿಗೆ ಗೃಹ ಇಲಾಖೆ ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಎಲ್ಲಿದ್ದಾರೆ ಎಂದು ತಮಗೆ ತಿಳಿದಿದ್ದು, ಅದನ್ನು ಬಿಜೆಪಿ ಅಥವಾ ಜೆಡಿಎಸ್ಗೆ ಬಹಿರಂಗಪಡಿಸುವ ಅಗತ್ಯ ಇಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿ ರಾಜ್ಯ ಕೋರಿ ಲಿಖಿತ ವಿನಂತಿ ಸಲ್ಲಿಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರಿಂದ ಕೇಂದ್ರದ ಕೊಡುಗೆ ಏನು ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ ಇಂದು ಕಾಡಿನಿಂದ ನಾಡಿಗೆ ಆಗಮಿಸಿದ್ದು ಸಾಂಪ್ರದಾಯಿಕವಾಗಿ ಸ್ವಾಗತ ಕೋರಲಾಯಿತು. ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಆಗಮಿಸಿದ 9 ಆನೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತ ಕೋರಿದರು. ಮೊದಲ ಹಂತದಲ್ಲಿ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ, ಲಕ್ಷ್ಮಿ ಹಾಗೂ ಕಾವೇರಿ ಸೇರಿದಂತೆ ಒಟ್ಟು 9 ಆನೆಗಳು ಮೈಸೂರಿಗೆ ಆಗಮಿಸಿವೆ. ಈ ವೇಳೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಈ ಬಾರಿಯ ದಸರಾ ಮಹೋತ್ಸವವನ್ನು ಯಾವುದೇ ವಿಘ್ನಗಳು ಇಲ್ಲದೆ ಸಾಂಪ್ರದಾಯಿಕ ಮತ್ತು ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿಯವರು ಮಾತನಾಡಿ, ಜಂಬೂ ಸವಾರಿಯಲ್ಲಿ ವಿಶ್ವವಿಖ್ಯಾತ ಚಿನ್ನದ ಅಂಬಾರಿ ಹೊರಲಿರುವ ಆನೆಯನ್ನು ತರಬೇತಿ ಮತ್ತು ತಾಲೀಮು ಪೂರ್ಣಗೊಂಡ ಬಳಿಕ ಅಂತಿಮಗೊಳಿಸಲಾಗುವುದು. ಆನೆಗಳ ದೈಹಿಕ ಸಾಮರ್ಥ್ಯ ಮತ್ತು ಚಲನವಲನಗಳ ಸಂಪೂರ್ಣ ಮಾಹಿತಿ ಅರಣ್ಯ ಇಲಾಖೆ ಅಧಿಕಾರಿಗಳ ಬಳಿ ಇರಲಿದ್ದು, ತರಬೇತಿಯ ಕೊನೆಯಲ್ಲಿ ಸೂಕ್ತ ಆನೆಯನ್ನು ಆಯ್ಕೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಇಂದು ಸೈನ್ಸ್ ಇನ್ ಆಕ್ಷನ್ ಎಂಬ ವೈಜ್ಞಾನಿಕ ಪ್ರಾತ್ಯಕ್ಷಿಕೆಯನ್ನು ಜವಾಹರ್ಲಾಲ್ ನೆಹರು ಆಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಎಂಎಸ್ ವಿದ್ಯಾಧಿರಾಜ ಚಾಲನೆ ನೀಡಿದರು. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಈ ವಿಜ್ಞಾನ ಪ್ರದರ್ಶನದಲ್ಲಿ ಬೆಂಗಳೂರಿನ 13 ಶಾಲೆಗಳ ವಿದ್ಯಾರ್ಥಿಗಳು ಪ್ರಯೋಗಗಳನ್ನು ಪ್ರದರ್ಶಿಸಿದ್ದಾರೆ. ಈ ವೇಳೆ ಮಾತನಾಡಿದ ಬೆಂಗಳೂರು ನೆಹರು ತಾರಾಲಯದ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್, ಈ ವಸ್ತು ಪ್ರದರ್ಶನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗಿಯಾಗಿ ದೇಶವನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಒಯ್ಯಬೇಕು ಎಂದು ಕರೆ ನೀಡಿದ್ದಾರೆ.
5: ಜವಾಹರ್ಲಾಲ್ ನೆಹರು ತಾರಾಲಯ ಬೆಂಗಳೂರಿನಲ್ಲಿ ವಿಜ್ಞಾನ ಪ್ರದರ್ಶನ ಅಂದರೆ ಸೈನ್ಸ್ ಇನ್ ಆಕ್ಷನ್ ಅನ್ನುವಂತಹ ಒಂದು ವಸ್ತು ಪ್ರದರ್ಶನ ನಡೀತಾ ಇದೆ. ಪ್ರಯೋಗಾತ್ಮಕವಾದ ಕಲಿಕೆ ಇದೆಯಲ್ಲ, ಅದು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಶಿಕ್ಷಣದಲ್ಲಿ ಇದು ಅತ್ಯಗತ್ಯ ಅನ್ನೋದು ಮನದಟ್ಟಾಗಿರುವಂತಹ ವಿಚಾರ. ಇದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಈ ವಿಜ್ಞಾನ ಪ್ರದರ್ಶನ ಅಥವಾ ಸೈನ್ಸ್ ಇನ್ ಆಕ್ಷನ್ ಮೂಲಕ ಪ್ರಯತ್ನಿಸ್ತಾ ಇದೆ. ಆಗಸ್ಟ್ 28 ಇಂದು, 29 ಮತ್ತು 30 10:30 4:00 ತನಕ ಇರುತ್ತೆ. ದಯಮಾಡಿ ಎಲ್ಲರೂ ಬಂದು ಇದನ್ನು ವಿದ್ಯಾರ್ಥಿಗಳು ನೋಡಿ ಇದರಿಂದ ಪ್ರಭಾವಿತರಾಗಬೇಕು, ನಮ್ಮ ದೇಶವನ್ನು ವಿಜ್ಞಾನದಲ್ಲಿ ಮತ್ತಷ್ಟು ಎತ್ತರಕ್ಕೆ ಒಯ್ಯಬೇಕು ಅನ್ನೋಂತಹ ಒಂದು ಆಶಾಭಾವನೆ ನಮ್ಮಲ್ಲಿದೆ.
2: ಇದೇ ವೇಳೆ ಮಾತನಾಡಿದ ಪ್ರೊಫೆಸರ್ ವಿದ್ಯಾಧಿರಾಜ, ಮಕ್ಕಳ ವಿಜ್ಞಾನ ಪ್ರದರ್ಶನ ಉಪಯುಕ್ತವಾಗಿದೆ ಎಂದರು.
6: When I hear, I forget. When I see, I remember. When I do, I understand. So these students here, experiments ಮಾಡಬೇಕು, ಏನೇನೋ ಪ್ರಯೋಗ ಮಾಡಬೇಕು, ಅದರಿಂದನೇ ಅವ್ರಿಗೆ ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಅದರಿಂದ ಅವ್ರಿಗೆ ಎಷ್ಟು ಕಾನ್ಸೆಪ್ಟ್ಸ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದರೆ ಅದು ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಅಷ್ಟು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅದು ಬಯರ್ ಫಿಂಜನ್ಸ್ದು ಒಂದು ತೋರಿಸಿದ್ರು, ಅದು ಸೆಲೋಟೇಪಲ್ಲಿ ಹೇಗೆ ಬೇರೆ ಬೇರೆ ಕಲರ್ಸು ಪೋಲರೈಸರ್ಸಿಂದ ಬರೋವಾಗ ಅದು ಬ್ಯೂಟಿಫುಲ್ ಶೇಪ್ ಒಂದು ಬಂತು, ಅದೊಂದು. ಮತ್ತು ಇನ್ನೊಂದು ಒಂದು ರೈಕ್ ಟ್ಯೂಬ್ಸ್ ಅಂತ ಒಂದು ಥರ್ಮೋ ಅಕೌಸ್ಟಿಕ್, ಅದನ್ನು ತೋರಿಸಿದ್ರು. ಅದು ಎರಡನ್ನೂ ತುಂಬಾ ಇಷ್ಟ ಆಯಿತು. ಪ್ರೊಜೆಕ್ಟೈಲ್ ಮೋಷನಲ್ಲಿ ಒಂದು ತೋರಿಸಿದ್ರು, ಅದು ಬೇರೆ ಬೇರೆ ಹೈಟಲ್ಲಿ ಅದನ್ನು ಹೇಗೆ ಪ್ರೊಜೆಕ್ಟೈಲ್ ಬಿಟ್ಟಾಗ ಎರಡೂ ಸೇಮ್ ರೇಂಜ್ ಬಂತು, ಸೊ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ವೆಲಾಸಿಟೀಸ್ ಅದು ಎರಡೂ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅಂತ ತೋರಿಸಿದ್ರು, ಅದನ್ನು ತುಂಬ ಚೆನ್ನಾಗಿತ್ತು.
2: ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿದಳ ಕೇಂದ್ರದಲ್ಲಿ ಇಂದು ರಕ್ಷಾ ಬಂಧನವನ್ನು ಆಚರಣೆ ಮಾಡಲಾಯಿತು. ಸಶಸ್ತ್ರ ಪಡೆಯ ಯೋಧರು ದೇಶದ ಭದ್ರತೆ ಸಲ್ಲಿಸುವಂತಹ ಅನುಪಮ ಸೇವೆಯನ್ನು ಮನ್ನಿಸಿ ಹಾಗೂ ಸೈನಿಕರ ಮಧ್ಯದ ಪರಸ್ಪರ ನಂಬಿಕೆ, ವಾತ್ಸಲ್ಯ ಮತ್ತು ಗೌರವವಾದಂತಹ ಶಾಶ್ವತ ಬಂಧನಕ್ಕೆ ಸಮಾರಂಭ ಸಾಕ್ಷಿಯಾಯಿತು. ಸಹೋದರ ಸಹೋದರಿಯರ ನಡುವಣ ಪವಿತ್ರ ಬಾಂಧವ್ಯದ ಸಂಭ್ರಮಾಚರಣೆಯ ರಕ್ಷಾ ಬಂಧನವನ್ನು ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ. ಸ್ಥಳೀಯ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಕಾರವಾರ ನೌಕಾ ಡಾಕ್ಯಾರ್ಡ್ ಮತ್ತು ಸ್ಥಳೀಯ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ನಡುವೆ ಮಹತ್ವದ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕಾರವಾರದ ನೌಕಾ ಡಾಕ್ಯಾರ್ಡ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರವಾರದ ಸೋಮನಾಥ ಐಟಿಐ, ಬೆಣಗ ಸರ್ಕಾರಿ ಐಟಿಐ, ಬಾರ್ಡ್, ಮಲ್ಲಿಕಾರ್ಜುನ ಐಟಿಐ, ಸಿದ್ದರ ಮತ್ತು

0: ಸರ್ಕಾರಿ ಐಟಿ ಅಂಕೋಲಾ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ಕರ್ನಾಟಕ ನೌಕಾ ಪ್ರದೇಶದ ನಾಗರಿಕ ಸೇವಾ ಸಹಕಾರವನ್ನು ಬಲಪಡಿಸುವ ಭಾಗವಾಗಿ ಈ ಉಪಕ್ರಮವನ್ನು ಕೈಗೊಳ್ಳಲಾಗಿದೆ. ಒಪ್ಪಂದದಡಿ ಸ್ಥಳೀಯ ಐಟಿಐ ವಿದ್ಯಾರ್ಥಿಗಳಿಗೆ ನೌಕಾ ಡಾಕ್ಯಾರ್ಡ್ನ ಅತ್ಯಾಧುನಿಕ ನಿರ್ವಹಣೆ ಮತ್ತು ಸಹಾಯಕ ವ್ಯವಸ್ಥೆ, ಆಧುನಿಕ ತಂತ್ರಜ್ಞಾನ ಮತ್ತು ಕೈಗಾರಿಕಾ ಕಾರ್ಯವಿಧಾನಗಳ ಕುರಿತು ನೇರ ಪರಿಚಯ ದೊರೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ ಪರಿಶೀಲನೆ ವೇಳೆ ಇನ್ನಷ್ಟು ತಾಲೂಕು ಸೇರ್ಪಡೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ವಿಬಿಜಿ ರಾಮ್ಜಿ ಯೋಜನೆಯಡಿ 15 ದಿನಗಳ ಒಳಗೆ ಕೂಲಿ ಹಣ ಪಾವತಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರೈಲ್ವೆ ಚತುಷ್ಪಥ ಯೋಜನೆಯಲ್ಲಿ ರಾಜ್ಯಕ್ಕೆ ತಾರತಮ್ಯ, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲು ಸಚಿವ ಎಂಬಿ ಪಾಟೀಲ್ ನಿರ್ಧಾರ. ಕೆಪಿಎಸ್ಸಿ ಹಗರಣ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಮೈಸೂರಿಗೆ ಆಗಮಿಸಿದ ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ, ಸಚಿವರಿಂದ ಸ್ವಾಗತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಸಮಯ ಸರಿಯಾಗಿ 2:40.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
4: ದಕ್ಷಿಣ ಆಫ್ರಿಕಾ ಹೊರಟು ನಿಂತಾಗ ಹಿಂದೆ ಇಂಗ್ಲೆಂಡಿಗೆ ಹೋಗುವಾಗ ಆದಷ್ಟು ವಿಯೋಗ ದುಃಖ ಆಗಲಿಲ್ಲಂತೆ. ತಾಯಿ ತೀರ್ಕೊಂಡಿದ್ರು, ಇವ್ರಿಗೂ ಸ್ವಲ್ಪ ಪ್ರಪಂಚ ಜ್ಞಾನ, ಹೊರಗಿನ ಪ್ರಪಂಚದ ಅನುಭವ ಎಲ್ಲ ಆಗಿದ್ದಾವೆ. ಆದರೆ ಈಗ ಹೆಂಡತಿಯನ್ನು ಬಿಟ್ಟು ಹೋಗುವ ವಿಯೋಗ ದುಃಖ ಮಾತ್ರ ಬಹಳ ಆಯಿತು. ಇಂಗ್ಲೆಂಡಿಂದ ಬಂದಮೇಲೆ ಇನ್ನೊಂದು ಮಗು ಆಗಿದೆ ಅವರಿಗೆ. ಗಾಂಧೀಜಿ ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಾರೆ, ಜೀವನ ಚರಿತ್ರೆ ಯಾಕೆ ಇಷ್ಟ ಅಂದರೆ ಇಷ್ಟು ಪ್ರಾಮಾಣಿಕವಾಗಿ ಬರೆಯೋದು ಕಷ್ಟ. ನಮ್ಮ ಪ್ರೇಮ ಕಾಮದಿಂದ ವಿರಹಿತವಾಗಿತ್ತು ಅಂತ ಹೇಳೋಕೆ ಸಾಧ್ಯ ಇರಲಿಲ್ಲ. ಆದರೂ ನಾವು ಸಾಧಾರಣವಾಗಿ ನಿಧಾನವಾಗಿ ಶುದ್ಧರಾಗ್ತಾ ನಡೆದಿದ್ವಿ. ಯುರೋಪಿನಿಂದ ಹಿಂದಿರುಗಿದ ಮೇಲೆ ಇವರಿಬ್ಬರು ಒಟ್ಟಿಗೆ ಇದ್ದಂಥ ಕಾಲ ಬಹಳ ಕಮ್ಮಿ. ಕೆಲವು ಸುಧಾರಣೆಗಳನ್ನು ತರಲು ಸಹಾಯ ಮಾಡಿದ್ದೆ, ಹೆಂಡತಿಗೆ ಮಾರ್ಗದರ್ಶನ ಮಾಡಿದ್ದೆ. ಆದರೆ ದಕ್ಷಿಣ ಆಫ್ರಿಕಾದ ಆಕರ್ಷಣೆ ಏನು ಬಂತು, ವಿಯೋಗವನ್ನು ಸಹನೀಯವನ್ನಾಗಿ ಮಾಡಿತು. ಆಕೆಯನ್ನು ಸಮಾಧಾನ ಮಾಡಿ 1 ವರ್ಷ ತಾನೇ, ಬಂದುಬಿಡ್ತೀನಿ ಬಿಡಿ, ಬೇಗ ಬಂದುಬಿಡ್ತೀನಿ ಅಂತ ಹೇಳಿ ರಾಜಕೋಟೆಯಿಂದ ಮುಂಬೈಗೆ ಹೋದರು. ದಾದಾ ಅಬ್ದುಲ್ಲಾ ಅವ್ರ ಕಂಪನಿಯವ್ರ ಏಜೆಂಟ್ ಮೂಲಕ ಟಿಕೆಟ್ ಬರಬೇಕಾಗಿತ್ತಲ್ಲ. ಆದರೆ ಹಡಗಿನಲ್ಲಿ ಕ್ಯಾಬಿನ್ ಇರಲಿಲ್ಲಂತೆ. ಪ್ರಯಾಣ ಮಾಡದಿದ್ದರೆ ಮುಂಬೈಯಲ್ಲಿ ಉಳ್ಕೋಬೇಕಾಗಿತ್ತು. ಇವರಿಗೆ ಮೊದಲನೇ ತರಗತಿ, ಮೊದಲನೇ ದರ್ಜೆ ಪ್ರಯಾಣ ಆಗಬೇಕು ಇವರಿಗೆ. ಎಲ್ಲ ಪ್ರಯತ್ನ ಮಾಡಿದರೂ ಮೊದಲನೇ ದರ್ಜೆ ಯಾವ ಸ್ಥಾನವೂ ಇಲ್ಲ. ಕೊನೆಗೆ ಉಳಿದದ್ದು ಡೆಕ್ಕಲ್ಲಿದೆ. ಡೆಕ್ ಅಂದರೆ 3rd class ಕಂಪಾರ್ಟ್ಮೆಂಟ್, ಅದು ಅಲ್ಲಿರ್ಬೋದು, ಅಲ್ಲಿ ಬೇಕಾದ್ರೆ ಹೋಗ್ಬೋದು. ಬೇಕಾದ್ರೆ ಊಟಕ್ಕೆ ಬೇಕಾದರೆ ನಾವು ಮೇಲ್ದರ್ಜೆಯವ್ರು ಊಟ ಮಾಡೋ ಜಾಗದಲ್ಲಿ ಕೊಡ್ತೀವಿ, ಬಟ್ ಇರೋದು ಅಲ್ಲೇ ಇರ್ಬೋದು, ಆಗ್ತದ ಅಂತ. ಇವ್ರು ಇಲ್ಲ ಇಲ್ಲ, ನಾನು ಮೊದಲನೇ ದರ್ಜೆಯಲ್ಲೇ ಮಾಡಬೇಕು, ಬ್ಯಾರಿಸ್ಟರ್ ನಾನು, ಡೆಸ್ಕ್ನಲ್ಲಿ ಪ್ರಯಾಣ ಮಾಡೋದು ಸರಿ ಇರೋಲ್ಲ, ಡೆಕ್ಕಲ್ಲಿ ಬರಲ್ಲ ಅಂದರು. ಇವ್ರಿಗೇನಿಸ್ತು ಅಂದರೆ ಆ ಏಜೆಂಟ ಪ್ರಾಮಾಣಿಕ ಇಲ್ಲ, ಸುಳ್ಳು ಹೇಳ್ತಾನವನು. ಇವರಾಗೆ ಹೋದ್ರಂತೆ, ಇರಬೇಕು, ಹಡಗಿಗೆ ಹೋದರು, ನನಗೆ ಮೊದಲೇ ದರ್ಜೆ ಸೀಟ್ ಕೊಡಿ ಅಂತ ಕೇಳಿದ್ರಂತೆ. ಎಲ್ಲರೂ ಕೇಳಿದೆ, ಎಲ್ಲರೂ ಇಲ್ಲ ಅಂದರು. ಕೊನೆಗೆ ಈತ ಏನು ಮಾಡಿದ, ಹೋಗಿ ಆ ಮುಖ್ಯ ಇರ್ತಾನಲ್ಲ ಕಪ್ತಾನ, ಕಪ್ತಾನಿಗೆ ಕೇಳಿದ್ರಂತೆ. ಅವ್ರು ಹೇಳ್ದ, ನೋಡಪ್ಪ, ನಿಜವಾಗ್ಲೂ ನಮ್ಮ ಹಡಗಿಗೆ ಅಂತ ನೂಕು ನುಗ್ಗಲು ಇರೋಲ್ಲ, ಆದರೆ ಮೊಜಾಂಬಿಕ್ ಗವರ್ನರು ಈ ಹಡಗಿನಲ್ಲೇ ಪ್ರಯಾಣ ಮಾಡ್ತಿದ್ದಾರೆ, ಆದ್ದರಿಂದ ಎಲ್ಲ ಮಲಗೋ ಮಂಚ ಭರ್ತಿಯಾಗಿದ್ದಾವೆ, ಹೇಗಾದರೂ ಮಾಡಿ ಒಂದು ಕೊಡಿಸಿ, ನನಗೇನಾದರೂ ಹೋಗಲೇಬೇಕು ಅಂತ ಕೇಳ್ಕೊಂಡ್ರಂತೆ ಇವರು. ಆತೆ ಇವ್ರ ತಲೆಯಿಂದ ಕಾಲಿನವರೆಗೂ ನೋಡಿಬಿಟ್ಟು, ನೋಡಪ್ಪ, ಒಂದೇ ಮಾರ್ಗ ಇರೋದು, ನನ್ನ ಕ್ಯಾಬಿನ್ ಇದೆಯಲ್ಲ, ಕ್ಯಾಪ್ಟನ್ ಕ್ಯಾಬಿನ್ನು, ಇನ್ನೊಂದು ಮಲಗೋ ಮಂಚ ಇದೆ, ಅದನ್ನು ಸಾಮಾನ್ಯ ಪ್ರಯಾಣಿಕರಿಗೆ ಕೊಡಲ್ಲ. ನೀನು ಆ ಥರ ನೋಡಿದರೆ ನಿನಗದು ಕೊಡೋಕೆ ಸಿದ್ಧ ಆಗಿದ್ದೀನಿ, ಬರ್ತೀಯಾ ಅಂತಿದ್ರು. ಅಯ್ಯೋ ಒಳ್ಳೆಯದು, ಕಪ್ತಾನ ಜೊತೆಗಿರ್ತೀನಿ ಅಂತ ಹೇಳಿ ಒಪ್ಕೊಂಡು ಟಿಕೆಟೆಲ್ಲ ಮಾಡಿಸಿ 1893 ಏಪ್ರಿಲಲ್ಲಿ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ದಕ್ಷಿಣ ಆಫ್ರಿಕಾಗೆ ಹೊರಟರು ಉತ್ಸಾಹದಿಂದ. ಹೊರಟ ಮೇಲೆ ಮೊದಲನೇ ಬಂದರು ಬಂದದ್ದು ಲಾಮು ಅನ್ನುವಂಥ ಜಾಗ. ಇಲ್ಲಿಂದ ಹೊರಟು 13ನೇ ದಿವಸ ಅಲ್ಲಿ ಇಳ್ಕೊಂಡ್ರು. ಅಷ್ಟೊತ್ತಿಗಾಗಲೇ ದಿನ ಅವನ ಜೊತೆಗೆ ಇದ್ದಾರಲ್ಲ ಹಡಗಿನ ಕಪ್ತಾನ, ಇವ್ರು ಒಳ್ಳೆ ಸ್ನೇಹಿತರಾಗ್ಬಿಟ್ರು. ಅವನು ಚದುರಂಗ ಆಡೋಕೆ ಬಹಳ ಇಷ್ಟ ಅಂತೆ. ಇವರಿಗೇನು ಬರಲ್ಲ. ಅವನಿಗೇನು ಖುಷಿ ಅಂದರೆ, ಪ್ರತಿ ಸಲ ಅವನೇ ಗೆಲ್ತಿದ್ನಲ್ಲ, ಅವನು ಗೆಲ್ತಾನೆ ಅಂಥೇಳಿ ಇವನು ಕಲಿಸಿ ಕಲಿಸಿ ಇವನು ಆಡೋದು. ಹೀಗಾಗಿ ಸ್ವಲ್ಪ ಆಟ ನಾನೇನು ಕಲ್ಕೊಳ್ಳಿಲ್ಲ, ಆಟ ಕಲ್ಕೊಳ್ಳಿ

0: ಇಲ್ಲದೆ ಹೋದರೂ ತಾಳ್ಮೆ ಇತ್ತು ನನಗೆ, ವಿಪರೀತ ತಾಳ್ಮೆ. ಅವನು ಏನು ಹೇಳಿದ್ರು ಕೇಳುತ್ತಾ ಇದ್ದೆ. ಹಿಂಗೆ ತಾಳ್ಮೆಯಿಂದ ಅವನು ಒಳ್ಳೆಯ ಶಿಷ್ಯ ಆದೆ. ಪ್ರತಿ ಸಲ ಸೋಲ್ತಾ ಇದ್ದೆ. ನನಗೆ ಆಟ ಕಲಿಸ್ಬೇಕು ಅನ್ನೋಂಥ ಆಶೆ ಅವನಿನ್ನೂ ತೀರ್ವಾಯಿತು. ಹೀಗೆ ನಡ್ಕೊಂಡು ಹೋಯಿತು. ಮುಂದೆ ಲಾಮು ಬಂದರದಲ್ಲಿ ಹಡಗ ಲಂಗರ್ ಹಾಕಿದಾಗ 3-4 ಗಂಟೆ ಸಮಯ ಇದೆ, ಬೇಕಾದ್ರೆ ಇಳಿದು ಹೋಗ್ತಿದ್ರು, ನೋಡ್ಕೊಂಬನ್ನಿ ಇಲ್ಲ ಬಂದರು ಅಂತ ಹೇಳಿದರು. ಕಪ್ತಾನ್ ಸಹ ಹಡಗಿನಿಂದ ಇಳಿದು ಹೋದ. ಇಳಿವಾಗಿ ಹೇಳಿದ್ದಂತೆ, ನೋಡು ಗಾಂಧಿ, ಇಲ್ಲಿ ಸಮುದ್ರ ನಂಬೋಕ್ಕಾಗಲ್ಲ, ಆದಷ್ಟು ಬೇಗ ಬಂದ್ಬಿಡು, ಯಾಕಂದ್ರೆ ತೆರೆ ಶುರು ಆದರೆ ಹೋಗಬೇಕಾಗತ್ತೆ ಅಂತ. ಸಣ್ಣ ಊರು, ಅಲ್ಲಿ ಹೋಗಿ ನೋಡ್ಕೊಂಬಂದರು. ನೋಡ್ಕೊಂಡು ಬರೋ ಹೊತ್ತಿಗೆ ಮಜಾ ಆಯಿತು, ತೆರೆ ಜೋರಾಗ್ತಾ ಇದೆ, ಹೊರಟು ಬಿಡಬೇಕು. ಹಡಗು ಮುಟ್ಟಬೇಕಾದ್ರೆ ಸಣ್ಣ ದೋಣಿಯಲ್ಲಿ ಹೋಗ್ಬೇಕು ಅಲ್ಲಿ ತನಕ, ಹಡಗಿನ ತನಕನು. ದೋಣಿ ಏರಿದರು. ಅಲೆಗಳು ಹೊಡೆತ ಎಷ್ಟು ಜೋರಾಗಿತ್ತು ಅಂದರೆ, ಇವರ ದೋಣಿ ಆ ಹಡಗಿಗೆ ಹತ್ತಿರ ಹೋದ ತಕ್ಷಣ ಹಗ್ಗ ಕಟ್ಟಬೇಕಲ್ಲ ಹಡಗಿನಿಂದ, ಮತ್ತು ಈ ಕಡೆ ಬರೋದು. ಮೊದಲೇ ಸಿಳ್ಳೆ ಹೊಡೆದ್ಬಿಡ್ತು ಹಡಗು. ಇನ್ನು ಎರಡನೇ ಸಿಳ್ಳೆ ಹೊಡೆದ್ರೆ ಹಡಗು ಹೋಗ್ಬಿಡ್ತದೆ. ಆ ಕಪ್ತಾನ ಮ್ಯಾಲೆ ನಿಂತು ನೋಡ್ತಾ ಇದ್ದ, ಇವನು ಸಂಕಟ. ಇನ್ನೊಂದು ದೋಣಿ ಇತ್ತಂತೆ, ಮತ್ತೊಂದು ದೋಣಿ. ಯಾರೊಬ್ಬರು 10 ರೂಪಾಯಿ ಕೊಟ್ಟರೆ ಆ ದೋಣಿಗೆ ಹೋಗ್ಬೋದು ಅಂದರು. ಈ ತುಂಬ ಜನ ಇದ್ದ ದೋಣಿ ಬಿಟ್ಟು ಆ ದೋಣಿಗೆ ಹತ್ತಿ ಹತ್ತಿರ ಹೋದ ತಕ್ಷಣ ಹಗ್ಗ ಕಟ್ಟಿ ಕಪ್ತಾನ ಮೇಲೆ ಎಳ್ಕೊಂಡ. ಇವರು ಹಡಗಿನಲ್ಲಿ ಏರಿದ ಕೂಡಲೇ ಹಡಗು ಹೊರಟೇ ಬಿಡ್ತು. ಪಾಪ ಇನ್ನೊಂದು ದೋಣಿಯಲ್ಲಿದ್ದಿರಲ್ಲ ಪ್ರಯಾಣಿಕರು, ಅಲ್ಲೇ ಉಳ್ಕೊಂಬಿಟ್ರು. ಆಗ ಅರ್ಥ ಆಯಿತು ನನಗೆ, ಸಮಯ ಪ್ರಜ್ಞೆ ಹೇಗಿರಬೇಕು, ಹೇಳ್ದ ಕರೆಕ್ಟಾಗಿ ಹೋಗಬೇಕು ಅಂತ ಅನ್ನಿಸ್ತು. ಮುಂದಲ್ಲಿಂದ ಮೊಂಬಾಸಾಗಿ ಹೋದ್ವಿ, ಜಾಂಜಿಬಾರ್ ಅಂತ. ಆ ಜಾಂಜಿಬಾರದಲ್ಲಿ ಬಹಳ ದಿವಸ ಇರಬೇಕಾಯಿತು, 8-10 ದಿವಸ ಇದ್ವಿ. ಇಲ್ಲಾದಂಥ ಒಂದು ಅನಾಹುತವನ್ನು ಹೇಳ್ತಾರೆ. ಕಪ್ತಾನ್ ಹೇಳಿದಂತೆ ಕೆಳಗಡೆ ಹೋಗ್ಬರೋಣ, 8 ದಿವಸ ಇರಬೇಕಲ್ಲ. ಹೇಗಿದ್ದರು, ಗಾಂಧೀಜಿಯವ್ರನ್ನ ಇನ್ನೊಬ್ಬ ಇಂಗ್ಲೀಷ್ ಸ್ನೇಹಿತನ ಕರ್ಕೊಂಡು ತಿರುಗಾಡ್ಕೊಂಬರೋಕ್ಕೆ ಹೋದ್ರಂತೆ. ತಿರುಗಾಡ್ಕೊಂಬರೋ ಅರ್ಥ ಏನು ನನಗೆ ಗೊತ್ತಿರಲಿಲ್ಲ. ಅದು ಎಂಥ ದಡ್ಡ ನಾನು ವಿಷಯದಲ್ಲಿ ಅಂತ ಕಪ್ತಾನಿಗೂ ಗೊತ್ತಿರಲಿಲ್ಲ. ಒಬ್ಬ ನಡುವೆ ಏಜೆಂಟ್ ಏನು ಮಾಡಿದ ದಲ್ಲಾಳಿ ಅಂದರೆ, ಇವ್ರನ್ನ ಕರ್ಕೊಂಡು ನಿಗ್ರೋ ಸ್ತ್ರೀಯರ ಗೃಹಗಳಿಗೆ ಕರ್ಕೊಂಡು ಹೋಗ್ಬಿಟ್ರು. ಪ್ರತಿಯೊಬ್ಬರನ್ನು ಒಂದೊಂದು ಕೊಠಡಿಗೆ ಸೇರಿಸಿದ್ರಂತೆ. ಪಾಪ ಹೆಂಗಸು, ಇವಕ್ಕೆ ನೋಡಿದ ತಕ್ಷಣ ಈತ ಬೆವತ್ಕೊಂಡು ಕೂತ್ಕೊಂಬಿಟ್ರು ಗಾಂಧೀಜಿ, ನಾಚಿಕೆಯಿಂದ ಮೂಕ ಕೂತ್ಕೊಂಬಿಟ್ರು. ಆಕೆ ಏನು ಅಂದ್ಕೊಂಡ್ಲೋ ಇವನು ಪರವಾಗಿ, ಕಪ್ತಾನ ಕರೆದಾಗ ಹೊರಗಡೆ ಓಡಿ ಬಂದರು. ನನ್ನ ಸ್ವಭಾವ ಕಪ್ತಾನಿಗೆ ಗೊತ್ತಾಯಿತು, ಏನು ದಡ್ಡ ಇದೆಯೋ ನಿನಗೆ ಗೊತ್ತಿಲ್ವಾ ಇದೆಲ್ಲ ಅಂತಂದ್ರಂತೆ. ಇವ್ರಿಗೆ ಮಾನಭಂಗ ಆದಂಗೆ ಆಯಿತು. ಅವ್ರು ಹೇಳ್ತಾರೆ, ಗಾಂಧೀಜಿ, ಈ ಪ್ರಸಂಗ ನೆನೆದಾಗಲೆಲ್ಲ ನನ್ನ ಬಗ್ಗೆ ಮುಜುಗರದ ಭಾವನೆ ಬರ್ತಿತ್ತು, ಆದರೆ ದೇವರ ದಯ, ಆ ಹೆಂಗಸನ್ನು ಕಂಡಾಗ ನನ್ನ ಬುದ್ಧಿ ಕೆಟ್ಟ ಹಾದಿಯನ್ನು ಹಿಡಿಲಿಲ್ಲಲ್ಲ, ದೇವ್ರ ಕೃಪೆ ಮಾಡ್ದ ಅಂದ್ಕೊಂಡೆ. ಆದರೆ ಕೊಠಡಿಗೆ ಹೋಗೋದಿಲ್ಲ ಅಂತ ಹೇಳೋದಕ್ಕೆ ನನ್ನ ಧೈರ್ಯ ಇಲ್ಲದೆ ಹೋಯ್ತಲ್ಲ ಅಂತ ನನ್ನ ದೌರ್ಬಲ್ಯದ ಬಗ್ಗೆ ಜಿಗುಪ್ಸೆನೆ ಆಯಿತು, ನನ್ನ ಹೇಳಿತನದ ಬಗ್ಗೆ ಕನಿಕರನ ಉಂಟಾಯಿತು ಅಂತ ಹೇಳ್ತಾರೆ. ಇದು ನಮ್ಮ ಜೀವನದಲ್ಲಿ ಇದು 3ನೇ ಪರೀಕ್ಷೆ. ಎಷ್ಟೋ ಜನ ಹುಡುಗರು ಈ ಥರ ಪರಿಸ್ಥಿತಿ ಹೋದಾಗ ಮೊದಲು ಪರಿಶುದ್ಧರಾಗಿದ್ದರೂ ಆ ಕೃತ್ಯ ಕೆಳ್ಕೊಂಬಿಡ್ತಾರಲ್ಲ. ಆದರೆ ನಾನು ಪಾರಾದದ್ದಕ್ಕೆ ನನ್ನ ಹೆಮ್ಮೆ ಅಲ್ಲ, ಅದು ದಯಾಮಯನಾದ ಈಶ್ವರನ ಕೃತಜ್ಞತೆ ಹೇಳಬೇಕು ಅಂತ ಹೇಳ್ತಾರೆ. ಇನ್ನೂ ಸ್ವಲ್ಪ ದಿವಸ ಇರೋದಿತ್ತಲ್ಲ, ಹೇಗಿದ್ದರು ಅದಕ್ಕೆ ಊರೆಲ್ಲ ಸುತ್ತಾಡಿ ಆ ನಿಸರ್ಗ ನೋಡ್ಕೊಂಡು ಬಂದ್ವಿ. ಮೊಜಾಂಬಿಕ್ ಮುಟ್ಟಿ ಮೇ ತಿಂಗಳ ಕೊನೆ ವಾರದ ಹೊತ್ತಿಗೆ ನಟಾಲ್, ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ನಟಾಲನ್ನು ಸೇರಿಕೊಂಡ್ರು. ಈ ನಟಾಲ್ ಅಥವಾ ನೆಟಾಲ್ ಅಂತ ಕರೀತಾರೆ. ಅದರ ಬಂದರು ದರ್ಬಾನ್ ಅನ್ನುವಂಥ ಜಾಗ, ಅದಕ್ಕೆ ಪೋರ್ಟ್ ನಟಾಲ್ ಅಂತ ಕೂಡ ಹೆಸರಿದೆ. ಗಾಂಧೀಜಿ ಹೋದಾಗ ಅವ್ರನ್ನ ಎದುರುಗೊಳ್ಳೋದಕ್ಕೆ ಅಬ್ದುಲ್ಲಾ ಶೇಠ್ ಬಂದರಿಗೆ ಬಂದಿದ್ದರು. ಹಡಗು ಬದ್ರನ ಕಟ್ಟೆ ಸೇರ್ತು. ಅಲ್ಲೆಲ್ಲ ಗಮನಿಸಿದಾಗ ಗಾಂಧೀಜಿಯವ್ರಿಗೆ ಅನಿಸಿದ್ದು ಹೇಗೆ ಅಂದರೆ, ಭಾರತೀಯರನ್ನು ಅಲ್ಲಿ ಯಾರೂ ಹೆಚ್ಚು ಗೌರವದಿಂದ ಆಧಾರದಿಂದ ಕಾಣೋದಿಲ್ಲ ಅನ್ನಿಸ್ತು. ಅಬ್ದುಲ್ಲಾ ಶೇಟ್ರ ಪರಿಚಯಸ್ಥರು ಒಂದು ರೀತಿ ಒಣ ದೊಡ್ಡಸ್ತಿಗೆ ನಡ್ಕೋತಾ ಇದ್ದರು, ಮನಸ್ಸನ್ನು ಚುಚ್ಚಿತು. ಅಬ್ದುಲ್ಲಾರಿಗೆ ಅಭ್ಯಾಸ ಆಗಿರಬೇಕು. ಇವರನ್ನು ನೋಡಿದವರಿಗೆ ಕೊಂಚ ಕುತೂಹಲ ಆಯ್ತಂತೆ, ಇವ್ರ ಬಟ್ಟೆ ಹೇಗಿತ್ತು ಅಲ್ಲಿ ಹೋದಾಗ ಅಂತ. ಉಳಿದ ಭಾರತೀಯರಿಂದ ಇವ್ರನ್ನ ಬೇರೆ ಮಾಡಿತ್ತು. ಒಂದು ಫ್ರಾಕ್ ಕೋಟ್ ಹೊಟ್ಟಿದ್ರಂತೆ, ಫ್ರಾಕ್ ಕೋಟ್ ಅಂತ ಬರ್ತಿತ್ತು ಅವಾಗ, ಅದು ಫ್ರಾಕು ಕೋಟ್ ಎರಡೂ ಆಗಿರುವಂಥದ್ದು. ಬಂಗಾಳದವ್ರು ಕಟ್ತಾರಲ್ಲ ಆ ಥರ ಪಗಡಿ ರುಮಾಲ್ ತರಿಸಿದ್ರಂತೆ. ಅಬ್ದುಲ್ಲಾ ಶೇಟಿ ಅವ್ರನ್ನ ಕಂಪ್ನಿ ವಸತಿ ಕರ್ಕೊಂಡು ಹೋಗಿ ತಮ್ಮ ಕೊಠಡಿ ಮಗ್ಗಲ್ ಕೋಣೆಯಲ್ಲಿ ಉಳಿಸಿದರು. ಆ ಶೇಟ್ ಹೇಳಿದ ಮಾತು ಇವ್ರಿಗೆ ತಿಳಿಯುತ್ತಿರಲಿಲ್ಲ, ಇವ್ರು ಹೇಳಿದ ಮಾತು ಅವ್ರಿಗೆ ತಿಳಿಯಲ್ಲ. ಅವರು ತಮ್ಮ ಕಳಿಸಿದ್ದಾರಲ್ಲ ಊರಿಂದ, ಆ ಕಾಗದವನ್ನು ಕೊಟ್ಟರು. ಮೇಲಿಂದ ಕೆಳಗೆ ಓದಿ ಮತ್ತಿಷ್ಟು ಕನ್ಫ್ಯೂಷನ್ ಆಯ್ತಂತೆ. ಅವ್ರಿಗೆ ಅನಿಸಿರ್ಬೇಕು ತಮ್ಮ ಇದ್ಯಾವುದೋ ಬಿಳಿ ಆನೆ ಕಳಿಸ್ಬಿಟ್ಟಿದ್ದಾನೆ ಅಂತ. ಯಾಕಂದ್ರೆ ಇವರು ಉಡುಪಿನ ರೀತಿ ಜೀವನ ಕ್ರಮ ನೋಡಿ ಯುರೋಪಿಯನ್ ಪದ್ಧತಿ ಮನುಷ್ಯ ಆಯಿತ, ಭಾಳ ಖರ್ಚಾಗ್ತದೆ ಅಂತ ಅನಿಸಿರ್ಬೇಕು. ಇವ್ರಿಗೆ ಯಾವ ಕೆಲಸ ಕೊಡಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ. ಮೊಕದ್ದಮೆ ನಡೀತಿರೋದು ಟ್ರಾನ್ಸ್ವಾಲ್ ಒಳಗೆ, ತಕ್ಷಣ ಅಲ್ಲಿ ಕಳಿಸೋಕೆ ಅರ್ಥ ಇಲ್ಲ. ಯಾಕಂದರೆ ಇವ್ರು ಯಾರು, ಇವರು ಪ್ರಾಮಾಣಿಕರಿದ್ದಾರೋ ಯೋಗ್ಯತೆ ಇದ್ದಾರೋ ಗೊತ್ತಿಲ್ಲ. ಏನು ಮಾಡೋದು, ಗುಮಾಸ್ತರಿಗೆ ಜಾಸ್ತಿ ಗೊತ್ತಿದೆಯಲ್ಲ ಅಂತ. ನನಗೆ ಅರ್ಥ ಆದದ್ದೇನು ಅಂದರೆ, ಶೇಟ್ ಅಬ್ದುಲ್ಲಾ ಅವರಿಗೆ ಓದೋಕೆ ಬರೆಯೋಕೆ ಬರಲ್ಲ, ಅದಕ್ಕೆ ಅವ್ರ ತಮ್ಮನ ಪತ್ರ ಕೊಟ್ಟರೆ ಅರ್ಥವೇ ಆಗಲಿಲ್ಲ ಅವರಿಗೆ. ಆದರೆ ಜೀವನದ ಅನುಭವ ತುಂಬ ಚೆನ್ನಾಗಿತ್ತು, ಬುದ್ಧಿ ಭಾಳ ಚುರುಕಾಗಿತ್ತು. ಅಭ್ಯಾಸದಿಂದ ಮಾತುಕತೆಗೆ ಸಾಕಾಗುವಷ್ಟು ಇಂಗ್ಲೀಷ್ ಬರ್ತಿತ್ತು ಅಷ್ಟೇ. ಬ್ಯಾಂಕ್ ಮ್ಯಾನೇಜ್ ವ್ಯವಹಾರ ಮಾಡೋದಕ್ಕೆ, ಸಂಭಾಷಣೆ ಮಾಡೋದಕ್ಕೆ ಅಷ್ಟು ಬರ್ತಿತ್ತು. ಅವ್ರ ಕಂಪ್ನಿ ಅತ್ಯಂತ ದೊಡ್ಡ ಭಾರತೀಯ ಕಂಪ್ನಿ ಆಗಿತ್ತು ಸೌತ್ ಆಫ್ರಿಕಾದಲ್ಲಿ. ಮತ್ತು ಅಶ್ವ ಇಷ್ಟೆಲ್ಲ ಅನುಕೂಲ ಇದ್ದರೂ ಕೂಡ ಶೇಠ್ರಲ್ಲಿ ಒಂದು ದೋಷ ಆಯಿತು. ದೋಷ ಏನು ಅಂದರೆ ಸಂಶಯ ಸ್ವಭಾವ. ಎಲ್ಲರ ಮೇಲೂ ಸಂಶಯ ಮಾಡ್ತಾರೆ, ಇಲ್ಲ ಪ್ರತಿಯೊಂದನ್ನು ಕತ್ತಿ ನೋಡೋದು. ಇಸ್ಲಾಂ ಮತ ಅಂದರೆ ಅವ್ರು ಭಾಳ ಹೆಮ್ಮೆ ಇದ್ದದ್ದು, ಅಭಿಮಾನ. ಆ ಧರ್ಮದ ತತ್ವಗಳನ್ನು ಚರ್ಚೆ ಮಾಡೋದು ಭಾಳ ಇಷ್ಟ ಅವರಿಗೆ. ಅರಬ್ಬಿ ಭಾಷೆ ಬರೆದಿದ್ದರೂ ಕೂಡ ಪವಿತ್ರ ಕುರಾನ್ ಮತ್ತು ಇತರ ಇಸ್ಲಾಂ ಸಾಹಿತ್ಯದ ಪರಿಚಯ ಅವರು ಚೆನ್ನಾಗೇ ಇತ್ತು. ಅಲ್ಲಿ ಹೋದ ಎರಡು ಮೂರು ದಿವಸದೊಳಗೆ ಶೇಟ್ರು ಇವ್ರನ್ನ ದರ್ಬಾರ್ ನ್ಯಾಯಸ್ಥಾನಕ್ಕೆ ಕರ್ಕೊಂಡು ಹೋದ್ರಂತೆ. ನೋಡಲಿ ಕೋರ್ಟ್ ಹೆಂಗಿರ್ತದೆ ಇಲ್ಲಿ ಅಂತ ಕರ್ಕೊಂಡು ಹೋದರು. ಅನೇಕರಿಗೆ ಪರಿಚಯ ಮಾಡಿಸಿದರು, ತಮ್ಮ ಪಕ್ಕದಲ್ಲಿ ಕೂಡಿಸ್ಕೊಂಡು ವ್ಯವಹಾರ ನಡೀತು. ಮ್ಯಾಜಿಸ್ಟ್ರೇಟ್ ಕೂತಿದ್ರಲ್ಲ ಮೇಲೆ, ಅವ್ರು ಗಾಂಧೀಜಿಯವ್ರನ್ನ ದುಡ್ಗೊಟ್ಕೊಂಡು ನೋಡ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಇವ್ರು ಗೊತ್ತಾಗದೆ ಹೋದಾಗ ಹೂ ಇಸ್ ಸಿಟಿಂಗ್ ದೇರ್, ಅಲ್ಲಿ ಕೂತವ್ರು ಯಾರು, ರುಮಾಲ್ ತೆಗೀರಿ ನಿಮ್ಮದು ಅಂತ ಹೇಳಿದ್ರಂತೆ. ಇವ್ರ ಹೆತ್ರ ರುಮಾಲ್ ತೆಗೆಯಲ್ಲ ನಾನು ಅಂಥೇಳಿ ತಿರಸ್ಕಾರ ಮಾಡಿ ನ್ಯಾಯಾಲಯ ಬಿಟ್ಟು ಹೊರಗೆ ಬಂದ್ರಂತೆ. ಯಾಕೆ ತೆಗಿಬೇಕು? ಆ ಶೇಟ್ ಹೇಳಿದ್ರಂತೆ, ಹಾಗಲ್ಲಪ್ಪ, ಇಲ್ಲಿ ಭಾರತೀಯರಿಗೆ ಹಾಕ್ಕೊಳ್ಳೋಕ್ಕಾಗಲ್ಲ, ನ್ಯಾಯಸ್ಥೆ ಇದ್ದರೆ ಉಳಿದವ್ರು ಹಾಕ್ಕೋಬೋದು, ಮುಸಲ್ಮಾನರು ಹಾಕ್ಕೋಬೋದು, ಬೇರೆಯವ್ರು ಹಾಕ್ಕೋಬೋದು, ಹಿಂದೂಗಳು ಭಾರತೀಯರು ಮಾತ್ರ ಹಾಕ್ಕೊಳ್ಳೋಕ್ಕಾಗಲ್ಲ ರುಮಾಲು ಅಂತ. ಗಾಂಧೀಜಿಗೆ ಅನ್ನಿಸ್ತು, ಮುಸಲ್ಮಾನರು ಉಡುಪು ಧರಿಸಿರೋರು ಬೇಕಾದ್ರೆ ರುಮಾಲು ಹಾಕ್ಬೋದು, ಆದರೆ ಇತರ ಭಾರತೀಯರು ತೆಗಿಬೇಕು ಅಂತ ಯಾಕೆ ಹೇಳ್ತಾರೆ? ಆಗ ಸೂಕ್ಷ್ಮ ಗಮನಿಸಿದರು. ಒಂದು ವಾರ ಇದ್ದಾಗ ಅವ್ರಿಗೆ ಅರ್ಥ ಆಯ್ದದ್ದೇನು ಅಂದರೆ, ಈ ಭಾರತೀಯರಲ್ಲಿ ಅನೇಕ ಪಂಗಡಗಳಿದ್ವು. ಒಂದು ಮುಸಲ್ಮಾನ್ ವರ್ತಕರ ಪಂಗಡ, ಅವ್ರು ತಮ್ಮನ್ನು ಅರಬ್ರು ಅಂತ ಕರ್ಕೋತಾ ಇದ್ರು. ಇನ್ನೊಂದು ಪಂಗಡ ಹಿಂದೂಗಳದು, ಇನ್ನೊಂದು ಪಂಗಡ ಪಾರ್ಸಿ ಗುಮಾಸ್ತರದು. ಹಿಂದೂ ಗುಮಾಸ್ತರಿದ್ದರು ಅವ್ರು ಯಾವ ಪಂಗಡಕ್ಕೂ ಸೇರಿದವರು. ಹೀಗೆಲ್ಲ ಒಡೆದು ಹೋದದ್ರಿಂದ ಯಾರೂ ಗಟ್ಟಿಯಾಗಿ ಒಂದಾಗಿರಲಿಲ್ಲ. ಮತ್ತು ಇನ್ನೊಂದಲ್ಲಿ ಎಲ್ಲರನ್ನು ಕೂಲಿಗಳು ಅಂತ ಕರಿತಾ ಇದ್ರು. ಭಾರತೀಯರ ಬಹುಜನ ಕೂಲಿಗಳಾಗಿ ಇದ್ದದ್ರಿಂದ ಎಲ್ಲರನ್ನೂ ಸಾಮಿ ಸಾಮಿ ಅಂತ ಇದ್ರಂತೆ. ಅಂದರೆ ಸಾಮಿ ಅಂದರೆ ಕೂಲಿ. ಅದಕ್ಕೆ ಕೆಲವರು ಬುದ್ಧಿವಂತರು ಹೇಳ್ತಿದ್ರಂತೆ ತಮ್ಮ ಯಜಮಾನರಿಗೆ, ನೀವೇನೋ ಸ್ವಾಮಿ ಅಂತ ಕರಿತೀರಿ, ಸ್ವಾಮಿ ಅಂದರೆ ಯಜಮಾನ ಇದ್ದಂಗೆ, ನಾನು ನಿಮ್ಮ ಯಜಮಾನನ ಅಂತಿದ್ರಂತೆ. ಇಂಗ್ಲೀಷ್ನವರಿಗೆ ಸಂಶಯ ಬರೋದು, ಕೆಲವು ಸಿಟ್ಟಿಗೆ ಬರ್ತಾಯಿದ್ರು, ಬೈತಾಯಿದ್ರು, ಕೆಲವು ಹೊಡೆಸ್ಕೋತಾ ಇದ್ರು ಅವಕಾಶ ಬಂದರೆ ಕೂಡ. ಇವ್ರನ್ನ ಕೂಡ ಗಾಂಧೀಜಿನ ಬ್ಯಾರಿಸ್ಟರ್ ಕರೆಕ್ಟು, ಆದರೆ ಕೂಲಿ ಬ್ಯಾರಿಸ್ಟರ್ ಅಂತ ಕರಿತಾ ಇದ್ರಂತೆ, ಕೂಲಿ ಬ್ಯಾರಿಸ್ಟರ್ ಅಂತ. ಇಂಥ ಪರಿಸ್ಥಿತಿಯೊಳಗೆ ರುಮಾಲ್ ಧರಿಸೋ ಪ್ರಶ್ನೆಗೆ ಭಾಳ ದೊಡ್ಡ ಪ್ರಾಮುಖ್ಯತೆ ಬಂದ್ಬಿಡ್ತು. ತಾನು ಧರಿಸಿದಂಥ ಭಾರತೀಯ ರುಮಾಲನ್ನು ತೆಗೆಯೋದು ಅಂದರೆ ಅಪಮಾನ ಸಹಿಸಿದಂಗೆ ಅಂತ ಇವರು ತೀರ್ಮಾನ ಮಾಡಿಕೊಂಡ್ರು. ಹಾಗಾದ್ರೆ ರುಮಾಲ್ ಬಿಟ್ಟು ಹ್ಯಾಟ್ ಹಾಕ್ಕೊಂಬಿಟ್ರೆ ಹೇಗೆ ಅಂತ ಒಂದು ವಿಚಾರ ಬಂತು. ಆಗ ಶೇಟ್ ಅಬ್ದುಲ್ಲಾ ಇವ್ರ ಅಭಿಪ್ರಾಯ ಒಪ್ಪಲಿಲ್ಲಂತೆ, ನೀವು ಹಾಗೇನಾದರೂ ಮಾಡಿದರೆ ಅದ್ರ ಪರಿಣಾಮ ಕೆಟ್ಟದಾಗ್ತದೆ, ಭಾರತ ರುಮಾಲನ್ನೇ ಹಾಕ್ಕೋತೀವಿ ಅಂತ ಸಂಕಲ್ಪ ಮಾಡಿರೋದ್ರಿಂದ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ, ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ, ಇಂಗ್ಲೀಷ್ ಹ್ಯಾಟ್ ಹಾಕ್ಕೊಂಡ್ರೆ ನೀವು ಸೇವಕರಂಗೆ ಕಾಣಿಸ್ತೀರಿ ಅಂದ್ರಂತೆ. ದಯವಿಟ್ಟು ಗಮನಿಸಬೇಕು, ಆ ಶೇಟಿಗೆ ಇಂಗ್ಲೀಷ್ ಬರಲಿಕ್ಕಿಲ್ಲ ಅಬ್ದುಲ್ಲಾಗೆ. ಆ ಸಲಹೆಯೊಳಗೆ ದೇಶ ಪ್ರೇಮ, ವ್ಯವಹಾರ ಕುಶಲತೆ, ಸ್ವಲ್ಪ ಸಂಕುಚಿತ ಭಾವ ಎಲ್ಲ ಇದ್ದು, ಆದರೆ ರುಮಾಲನ್ನು ಹಾಕ್ಕೋಬೇಕು ಅಂತ ಹೇಳೋದಕ್ಕೆ ದೇಶ ಪ್ರೇಮ ಕಾರಣ. ಗಾಂಧೀಜಿ ಒಪ್ಕೊಂಡ್ರು, ಪತ್ರಿಕೆಗಳೆಲ್ಲ ಪತ್ರ ಬರೆದ್ರು, ನ್ಯಾಯಸ್ಥಾನದಲ್ಲಿ ನಾನು ರುಮಾಲನ್ನು ಯಾಕೆ ತೆಗೀಲಿಲ್ಲ ಅಂತ ಹೇಳಿದರು, ಹಾಕ್ಕೊಳ್ಳದೆ ನ್ಯಾಯ ಅಂತ ಬರೆದ್ರು. ಪತ್ರಿಕೆಗಳಲ್ಲೆಲ್ಲ ಅದ್ರ ಬಗ್ಗೆ ವಿವರವಾಗಿ ಲೇಖನಗಳು ಬಂತು. ಆ ಪತ್ರಿಕೆಗಳು ಇವ್ರನ್ನ ಏನು ಅಂತ ಕರೆದ್ರು ಅಂದರೆ, ಈತ ಬೇಡದ ಅತಿಥಿ ಬಂದಿದ್ದಾನೆ ದಕ್ಷಿಣ ಆಫ್ರಿಕಾಗೆ ಅಂತ ಬರೆದ್ರು. ಆದರೆ ಗಾಂಧೀಜಿ ಹೇಳ್ತಾರೆ, ಒಂದು ಅನುಕೂಲ ಏನಾಯಿತು ಅಂದರೆ, ಈ ರುಮಾಲನ ಸಂಗತಿಯಿಂದಾಗಿ ನಾನು ಆಫ್ರಿಕಾಗೆ ಬಂದ ಕೆಲವೇ ದಿವಸಗಳಲ್ಲಿ ಅನಿರೀಕ್ಷಿತವಾದಂಥ ಪ್ರಚಾರ ಉಂಟಾಯಿತು ಅಂತ ಇವ್ರ ಬಗ್ಗೆ. ಕೆಲವರು ಇವ್ರು ಮಾಡಿದ ಸರಿ ಅಂದರು, ಇನ್ನು ಕೆಲವರು ಟೀಕಾ ಮಾಡಿದರು. ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಅಲ್ಲಿ ಇರೋ ತನಕ ಕೊನೆವರೆಗೂ ಆ ರುಮಾಲ್ ಅವ್ರ ಜೊತೆಗೆ ಇತ್ತಂತೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ, ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
6: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
5: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.

0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
1: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
2: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
2: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಆಕಾಶವಾಣಿ ಬೆಂಗಳೂರು ಈಗ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗೆರ್ಮೇಟ್, 5:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ತಾಯಿಯ ಮಾನಸಿಕ ಆರೋಗ್ಯ. ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನೋಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಮೀನಿನ ಆರೋಗ್ಯ, ಈ ಕುರಿತು ಡಾಕ್ಟರ್ ಅಮೋಘ್ ಕೆಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಬೆಂಗಳೂರಿನ ಜೀವನ್ ಭೀಮಾನಗರ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಆಲಿಸುವಿರಿ. 7:45 ಸಿರಿಗಂಧ, 9:15 ವಾಣಿಶ್ರೀ ಕುಲಕರ್ಣಿ ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 10:00 ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗೌರಿ ನಾರಾಯಣ್ ಅವರ ಹಾಡುಗಾರಿಕೆ, ವಯೋಲಿನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಂಟಿ ರಾಜಕೇಸರಿ. ಈ ಕಾರ್ಯಕ್ರಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮವಾಗಿದೆ. ಇಂದು ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೂ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿದರೆ. ಈಗ ಸಮಯ ಸರಿಯಾಗಿ 3:03. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ಸಂಜೆ 5:30 ನಮ್ಮ ನಿಲಯದ ಕಾರ್ಯಕ್ರಮಗಳು ಆರಂಭವಾಗಲಿದೆ. ಅಲ್ಲಿಯವರೆಗೂ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ NS ಮಾಡುವ ನಮಸ್ಕಾರಗಳು.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಟ್ಯೂನ್ ಮಾಡಿದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲು 101.3 ಮೆಗಾ ಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಎಸ್ ಸಮಯ ಆಗಿದೆ 3:32:40. ನಾವಿದ್ದೀವಿ ಕಾರ್ಯಕ್ರಮ ಹೋಮ್ ಬಿಸಿಲ್ನಲ್ಲಿ. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಕುರಿತು ಮಾತಾಡ್ತಾ ಇದ್ದೀವಿ, ಯಾವ ವಿಷಯದ ಕುರಿತು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ ಅಂತ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತೀರಾ ಅಂತ ಗೊತ್ತು. ಸೊ ನಿಮ್ಮ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಎಸ್, ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಕ್ವೆಶನ್ನು ಆನ್ಸರು ಇದೆಲ್ಲ ಬೇಡ. ವೀಕೆಂಡ್ ಬಂತಲ್ಲ, ಮೋಜು ಮಸ್ತಿ ಅಂತ ಯೋಚನೆ ಮಾಡೋರ್ ಬಂದೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡೆ ಗಮನ ಕೊಟ್ರೆ ಸೊ ನಮ್ಮ ಮನಸ್ಸಿಗೂ ಖುಷಿಯಾಗುತ್ತೆ, ಕೇಳುಗರಿಗೂ ಕೂಡ ಖುಷಿಯಾಗುತ್ತೆ ಅಲ್ವಾ? ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನ ಶುರು ಮಾಡಿಬಿಡೋಣ. ಸೊ ಕಾಲರ್ಸ್ ಅಂತೂ ಆಲ್ಮೋಸ್ಟ್ ರೆಡಿ ಇದ್ದಾರೆ. ಸೊ ಆ್ಯಸ್ ಯೂಶುವಲ್ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಒಂದು ಹಾಡನ್ನು ಪ್ಲೇ ಮಾಡ್ತೀನಿ, ಅಂದರೆ ಬರೀ ಮ್ಯೂಸಿಕ್ ಮಾತ್ರ ಬರುತ್ತೆ, ಯಾವುದೇ ಲಿರಿಕ್ಸ್ ಇರೋದಿಲ್ಲ. ಸೊ ಆ ಹಾಡು ಅಥವಾ ನಿಮಗೆ ಲಿರಿಕ್ಸ್ಗೂ ಕೂಡ ಕೊಡಬಹುದು, ಗೊತ್ತಿಲ್ಲ ಯಾರಿಗೆ ಯಾವ ಚಾನ್ಸ್ ಸಿಗುತ್ತೆ ಅಂತ ಹೇಳಿ. ಸೊ ಅದು ಯಾವ ಚಿತ್ರದ ಗೀತೆ, ಯಾವ ಗೀತೆ ಅಂತ ಹೇಳಿ ಕಂಡುಹಿಡಿಬೇಕು. ಸೊ ನಮ್ಮ ಮೊದಲನೇ ಕಾಲರ್ ಆಲ್ರೆಡಿ, ಓಕೆ ಕಾಲ್ ಕಟ್ಟಾಗೋಯ್ತು. ಸೊ ನೋಡೋಣ ಯಾರಾದರೂ ಕಾಲ್ ಮಾಡ್ತಾರಾ ಅಂತ ಹೇಳಿ. ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ಸಂಖ್ಯೆ 0802-22-12-106 ಈ ಸಂಖ್ಯೆಗೆ ಕರೆ ಮಾಡಬಹುದು. ಅಥವಾ ನಿಮಗೆ ಕಾಲ್ ಮಾಡೋಕ್ಕಾಗ್ತಾ ಇಲ್ಲ, ನಾವು ಮೆಸೇಜ್ ಮೂಲಕ ಉತ್ತರವನ್ನು ಕಳಿಸ್ತೀವಿ ಅಂತ ಹೇಳಿದ್ರೆ ನಿಮ್ಮ ಮೆಸೇಜ್ನು ಕೂಡ ನಮಗೆ ತಲುಪಿಸಬಹುದು. ನೀವು ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 9489901013. ಈ ಸಂಖ್ಯೆಗೆ ನೀವು ವಾಟ್ಸಪ್ ಮೂಲಕ ಸಂದೇಶವನ್ನು ಕೂಡ ಕಳುಹಿಸಬಹುದು. ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ಮೇಡಮ್ ರೋಹಿತ್ ಅಂತ, ಬೆಂಗಳೂರಿನ ದಾಸನ್ಪುರದಿಂದ.
1: ಓ, ಊಟ ಆಯ್ತಾ ರೋಹಿತ್ ಅವರೆ?
2: ಊಟ ಆಯ್ತು ಮೇಡಮ್, ಕೆಲಸ ಮಾಡ್ತಾ ಇದ್ದೆ.
1: ಕೆಲಸ ಮಾಡ್ತಾ ಇದ್ರಿ, ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ?
2: ಹೌದು ಮೇಡಮ್, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ.
1: ಓಕೆ, ಸೊ ರೋಷನ್ ಅವರೇ ಕಾಲ್ ಮಾಡಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಸೊ ಗೇಮ್ ಆಡೋದಕ್ಕೆ ರೆಡಿ ಇದ್ದೀರಲ್ವಾ?
2: ರೆಡಿ ಇದ್ದೀನಿ ಮೇಡಮ್, ಖಂಡಿತ.
1: ಓಕೆ, ಹ್ಯಾಡ್ ನಿಮಗಾಗಿ ಪ್ಲೇ ಮಾಡ್ಲಾ?
2: ಮಾಡಿ ಮೇಡಮ್, ಖಂಡಿತ.
1: ಓಕೆ, ಕೇಳಿಸ್ಕೊಡಿ, ಹಾರ್ಡ್ ಪ್ಲೇ ಆಗುತ್ತೆ.
2: ಹಾಂ ಮೇಡಮ್.

0: ಎಸ್ ಕೇಳಿಸ್ಕೊಂಡ್ರಿ ಅಲ್ವಾ
1: ಮೇಡಮ್? ಸೂರ ಸುಂದರ ರಮೇಶ್ ಅರವಿಂದ್ ಮೇಡಮ್.
0: ಓಕೆ, ರಮೇಶ್ ಅರವಿಂದ್ ಅವ್ರದ್ದು ಚಿತ್ರ ಯಾವುದು ಅಂತ ಹೇಳಬಹುದಾ?
1: ಚಿತ್ರ ಓಮಲ್ಲಿಗೆ.
0: ಎಸ್, ಓಮಲ್ಲಿಗೆ ಚಿತ್ರದ ಹಾಡು ಕರೆಕ್ಟ್ ಆಗಿ ಕಂಡುಹಿಡಿದಿದ್ದೀರಾ, ಕಂಗ್ರಾಚುಲೇಷನ್ಸ್.
1: ಧನ್ಯವಾದ ಮೇಡಮ್.
0: ಧನ್ಯವಾದಗಳು. ಸೊ ಕಾಲ್ ಮಾಡಿ ಫಸ್ಟ್ ಕಾಲರ್ ಹ್ಯಾಟ್ರಿಕ್ ತರ ಸಖತ್ತಾಗಿ ಕಂಡುಹಿಡಿದ್ರಿ ಸಾಂಗ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕಾಲ್ ಮಾಡ್ತಾ ಇರಿ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ರೋಷನ್ ಅವರು ಕಾಲ್ ಮಾಡಿದ್ರು ದಾಸನಪುರದಿಂದ. ಖಂಡಿತವಾಗ್ಲೂ ಕರೆಕ್ಟ್ ಆದಂತಹ ಉತ್ತರವನ್ನೇ ಕೊಟ್ಟಿದ್ದಾರೆ. ನೋಡೋಣ, ಸಾಕಷ್ಟು ಜನ ಸಂದೇಶವನ್ನು ಕೂಡ ಕಳಿಸ್ತಾ ಇದ್ದೀರಾ, ಕಾಲನ್ನು ಕೂಡ ಮಾಡಬಹುದು, ಅವಕಾಶ ಇರುತ್ತೆ. ಸೊ ಒಂದು ಹಾಡಿನ ನಂತರ ಮತ್ತೆ ನಿಮ್ಮ ಜೊತೆ ನಾನು ಜಾಯ್ನ್ ಆಗ್ತೀನಿ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಸುರಸುಂದರ ಓಮಲಿಗೆ ಚಿತ್ರದ ಗೀತೆ ಅಂತ ಹೇಳಿ ಹರೀಶ್ ಮಲ್ಲೇಶ್ವರದಿಂದ, ಜಗದಾಂಬಿಕಾ ಅವರು, ಹಂಸವೇಣಿ ಅವರು, ಹಾಗೇನೇ ಸೊ ಓಮಲಿಗೆ ಅಂತ ಹೇಳಿ ನೇತ್ರಾ ಕೆಂಗೇರಿ ಅವರು, ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆಯೇ ಸೂಪರ್ ಪ್ರೋಗ್ರಾಮ್ ಜಿ, ಬಹಳ ಖುಷಿ ಆಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ರಾಜಾಜಿನಗರದಿಂದ ಎನ್ ಆರ್ ಪ್ರಸಾದ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಮಲ್ಲಿಗೆ ಸಿನಿಮಾ ಅಂತ ಹೇಳಿ ಏನೋ ಸಮಥಿಂಗ್ ಕಳಿಸಿದ್ದಾರೆ. ರಾಮಸಾಗರದಿಂದ ಬಳ್ಳಾರಿ ಜಿಲ್ಲೆ ವಿಶ್ವನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓಮಲಿಗೆ ಸಿನಿಮಾ ಹೆಸರು ಕರೆಕ್ಟು, ಹಾಡನ್ನು ಕಳಿಸಬೇಕಾಗಿತ್ತು. ಸಿದ್ಧಲಿಂಗ ಮೂರ್ತಿ ಅವರು ಸಿರಿಗೆರೆಯಿಂದ ಓಮಲಿಗೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜು ಅವರು ಚಿತ್ರದುರ್ಗದಿಂದ, ಸುಜಾತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಎಸ್, ಅದ್ಭುತವಾದಂತಹ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ ಅನಿಸುತ್ತೆ. ಹಲೋ. ಓಕೆ, ಬಹುಶಃ ಕರೆಕ್ಟ್ ಆಗಿದೆ. ಇಟ್ಸ್ ಓಕೆ, ಪರವಾಗಿಲ್ಲ, ನೋಡೋಣ ನೆಕ್ಸ್ಟ್ ಕಾಲರ್ ಯಾರಿದ್ದಾರೆ ಅಂತ ಹೇಳಿ. ಓಕೆ, ಕಾಲ್ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ, ಆದರೆ ಕಾಲಾವಕಾಶ ಕಡಿಮೆ ಇದೆ, ದಯವಿಟ್ಟು ಸಮಯವನ್ನು ಹೆಚ್ಚಿಸಿ ಅಂತ ಹೇಳಿ ನಾವು ಸಾಕಷ್ಟು ಥರ ಹೇಳಿದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಸಮಯಾವಕಾಶ ಹೆಚ್ಚಿಗೆ ಮಾಡಬಹುದೇನೋ, ನಾವು ಕೂಡ ಕಾಯ್ತಾ ಇರ್ತೀವಿ. ಓಕೆ, ನಮ್ಮ ಮುಂದಿನ ಗೀತೆನ ಕೇಳಿಸೋಣ. ಏನು ಮಾಡೋಣ, ಕಾಲರ್ ಏನಾದ್ರು ಮಾತಾಡ್ತಾರ ಅಂತ ಅಂದರೆ ಕಾಲರ್ ಯಾಕೋ ಮಾತಾಡೋಕ್ಕೆ ರೆಡಿ ಇಲ್ಲ. ಕಾಲ್ ಮಾಡ್ತಾರೆ ಬಟ್ ಸ್ವಲ್ಪ ಏನೋ ಇಶ್ಯೂ ಆಗ್ತಾ ಇದೆ ಅಂತ ಅನಿಸುತ್ತೆ. ಹಲೋ ಹಲೋ. ಓಕೆ, ಬಹುಶಃ ಕಾಲ್ ಮಾಡಬೇಕಾದ್ರೆ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಬೇಗ ಬೇಗ ಕಾಲ್ ಮಾಡಿ ಅಂತ ಹೇಳ್ತಾ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0800-228-1206 ಈ ಸಂಖ್ಯೆಗೆ ನೀವು ಖಂಡಿತವಾಗ್ಲೂ ಕರೆಯನ್ನು ಮಾಡಬಹುದು. ಸೊ ಕಾಲ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮುಂದಿನ ಗೀತೆಯನ್ನು ಕೇಳಿಸ್ಬಿಡೋಣ. ಸಂದೇಶಗಳಂತೂ ಬರ್ತಾ ಇದೆ. ಮ್ಯಾಮ್, ಸೂಪರ್ ಪ್ರೋಗ್ರಾಮ್ ಫಾರ್ ಶಾನ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಅಗಲಕೆರೆಯಿಂದ ಸಂದೇಶವನ್ನು ಕಳಿಸಿರೋವಂಥವ್ರು. ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ. ಮುಂದಿನ ಗೀತೆ ಕೇಳಿಸ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ, ಗೆಸ್ ಮಾಡಿ ಆನ್ಸರ್ ಸಹ ಏನಿರಬಹುದು ಅಂತ.

0: ಓಕೆ, ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಓಕೆ ಸುಬ್ರಹ್ಮಣ್ಯ ಅವರೇ, ಸೊ ಸಾಕಷ್ಟು ಜನ ಕಾಲ್ ಮಾಡ್ತಾ ಇರ್ತಾರೆ ನೋಡಿ, ಅದೃಷ್ಟವಶಾತ್ ನಿಮ್ಗೆ ಕಾಲ್ ಕನೆಕ್ಟ್ ಆಗುತ್ತೆ ಯಾವಾಗ್ಲೂ.
1: ನೋಡಿ ಮೇಡಮ್, ಯಾರು ಕನೆಕ್ಷನ್ ಸಿಗುತ್ತೋ ಅವ್ರು ಮಾಡ್ಲಿ ಮೇಡಮ್, ನನ್ಗೆ ಯಾರಿಲ್ಲ ಮೇಡಮ್.
0: ಖಂಡಿತವಾಗ್ಲೂ, ಸೊ ಎಲ್ಲರೂ ಕಾಲ್ ಮಾಡ್ತಾ ಇರ್ತಾರೆ, ನಮ್ಗಂತೂ ಇಲ್ಲಿ ಯಾರ ನಂಬರ್ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ. ಸೊ ನಾನು ಸುಮ್ನೆ ಕನೆಕ್ಟ್ ಮಾಡ್ತೀವಿ,
1: ಯಾಕಂದ್ರೆ ಸ್ಪೀಕರ್ಸ್ ಅದು ನಿಮ್ ಧರ್ಮ ಅಲ್ವಾ ಮೇಡಮ್.
0: ಹೌದು ಹೌದು ಹೌದು,
1: ಸೊ ಚೆನ್ನಾಗಿ ಮೂಡ್ಬರ್ಲಿ ಅನ್ನೋದೇ ನಿಮ್ ಉದ್ದೇಶ ಅಲ್ವಾ?
0: ಹೌದು ಹೌದು. ಹಾಡ್ ಕೇಳಿಸ್ಕೋತೀರಾ, ರೆಡಿ ಇದ್ದೀರಾ?
1: ಹಾ, ಖಂಡಿತ ಇದ್ದೀನಿ ಮೇಡಮ್.
0: ಓಕೆ ಕೇಳಿಸ್ಕೊಳ್ಳಿ. ಯಾವ ಗೀತೆ ಅಂತ?
1: ಡಾಕ್ಟರ್ ರಾಜ್ಕುಮಾರ್ ಮತ್ತೆ ವಾಣಿ ಜಯರಾಮ್ ಮಾಡಿರೋದು ಮೇಡಮ್. ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತಾ ನನ್ನೇ ಮರೆತೆ.
0: ಓಕೆ, ಯಾವ ಚಿತ್ರದ ಗೀತೆ ಇದು ಸರ್?
1: ಇದ ಮೇಡಮ್, ಮೇಡಮ್ ಇದು ಚಿತ್ರ ಗೊತ್ತಿಲ್ಲ, ಗೀತೆ ಮಾತ್ರ 100 to 100 ಮೇಡಮ್ ಇದು.
0: ಓಕೆ, ಸೊ ಯಾಕೋ ತಪ್ಪಾಯ್ತು ಅಂತ ಅನ್ನಿಸ್ತಿಲ್ವಾ ನಿಮ್ಗೆ?
1: ಇಲ್ಲ ಮೇಡಮ್, ಯಾಕೆಂದ್ರೆ ನಾನು 37 ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಇರೋದು. ನೀವು ಯಾವ ಮ್ಯೂಸಿಕ್ ಅನ್ನ ಕೊಡಿ, ಯಾವ ಪ್ರಶ್ನೆನ ಕೇಳಿ, ನಾನು ಪಟ್ ಅಂತ ಉತ್ತರ ಕೊಡ್ತಾ ಇರ್ತೀನಿ ಮೇಡಮ್.
0: ಓಕೆ, 37 ವರ್ಷದ ಎಕ್ಸ್ಪೀರಿಯನ್ಸ್ ಯಾವತ್ತು ತಪ್ಪಾಗಲ್ಲ ಅಂತ ಹೇಳ್ತಿದ್ದೀರಾ ಖಂಡಿತವಾಗ್ಲು.
1: ಧ್ರುವತಾರೆ ಅಲ್ಲ ಇದು, ರಾಜ್ಕುಮಾರ್
0: ಮನುಷ್ಯ ಚಿತ್ರದ ಗೀತೆ ಇದಾಗಿದೆ.
1: ಗೀತಾ ಅವರು ನೆಚ್ಚಿರೋದು ಜೊತೆ ಆಡೋದು ಮೇಡಮ್ ಇದು.
0: ಹೌದು ಹೌದು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಸೊ ನೋಡಿದ್ರ ಸುಬ್ರಹ್ಮಣ್ಯ ಅವರು ಕರೆಯನ್ನ ಮಾಡಿದ್ರು, ಖಂಡಿತವಾಗ್ಲೂ ಖುಷಿ ಆಯ್ತು. ಸೊ ನೋಡೋಣ, ಮತ್ತೊಂದು ಗೀತೆ ಪ್ರಸಾರ ಮಾಡೋಣ ಅಂತ ಹೇಳಿ ನೋಡೋಣ ಅನ್ನೋ ಅಷ್ಟೊತ್ತಿಗೆ ದೈವತ ಮನುಷ್ಯ ಚಿತ್ರದ ಗೀತೆ ಅಂತ ಹೇಳಿ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಹಾಗೆಯೇ ಸುಧಾ ಬೂದಿಹಾಳ್ ಅವರು ನಂಜನಗೂಡಿನಿಂದ ಜೀವನ ಜ್ಯೋತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬಾಬಾ ಕಲ್ಯಾಣ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಶ್ವನಾಥ್ ರಾಮ ಅವರು, ಹಾಗೆಯೇ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಎಸ್ ಬಸವರಾಜು ಚಿತ್ರದುರ್ಗದಿಂದ, ಪ್ರವೀಣ್ ಕುಮಾರ್ ಪದ್ಮಶ್ರೀ ರಾಮಚಂದ್ರಪುರಂನಿಂದ, ಹಾಗೆಯೇ ರವಿ ಬಟ್ಲೇರಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಊರಿನ ಹೆಸರು ಸ್ವಲ್ಪ ವಿಭಿನ್ನವಾಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಸುಭಾನ್ ಖೋರಿ ಅವರು ಹಂಪಸಾಗರದಿಂದ, ಹರೀಶ್ ಮಲ್ಲೇಶ್ವರ ಅವರು, ಹಾಗೆಯೇ ಧಾರವಾಡದಿಂದ ಶ್ರೀಕಾಂತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನೇತ್ರಾ ಕೆಂಗೇರಿ ಹನುಮಂತಪುರದಿಂದ ಹೊನ್ನೂರು ಅಲಿ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ. ನನಗಂತೂ ಪ್ರತಿ ಸಲ ಕಾರ್ಯಕ್ರಮ ಮಾಡಬೇಕಾರೆಲ್ಲ ನಾನು ಅನ್ಕೋತೀನಿ, ಎಷ್ಟು ಜನ ಕಾಲರ್ಸ್ ನಮಗೋಸ್ಕರ ವೆಯ್ಟ್ ಮಾಡ್ತಾನೆ ಇರ್ತೀರಾ ಪಾಪ. ಸೊ ನಿಮಗಾಗಿ ಹೊಸದಾಗಿ ಏನಾದರೂ ತರಬೇಕು, ಸ್ವಲ್ಪ ಕ್ರೇಜಿ ಆಗಿರಬೇಕು, ಕೇಳೋರ್ಗೂ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು, ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ನಿಸ್ಬೇಕು. ಸೊ ಈ ರೀತಿ ಇದ್ದಾಗ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ನೋಡೋಣ, ಮುಂದಿನ ಗೀತೆಯನ್ನು ಕೇಳಿಸ್ಕೊಳ್ಳೋಣ. ಸೊ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

0: ಎಸ್, ಸಣ್ಣ ಬಾಂಡ್ ಚಿತ್ರದ ಗೀತೆಯನ್ನ ಕೇಳ್ಕೊಂಬಂದ್ವಿ. ಪೂರ್ತಿ ಹಾಡನ್ನ ಪ್ರಸಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ಹಾಡನ್ನ ಸ್ವಲ್ಪ ಸ್ವಲ್ಪ ಪ್ರಸಾರ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಖುಷಿ ಪಡಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ಆಂಬ್ಯುಲೆನ್ಸ್ ಸೌಂಡ್ ಜೋರಾಗಿ ಕೇಳಿಸ್ತಾ ಇದೆ.
1: ಇಲ್ವಾ?
0: ಓಕೆ. ಸೊ ಯಾರು ಕಾಲ್ ಮಾಡ್ತಾ ಇರೋದು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ?
1: ಓ,
0: ಸುಭಾನ್ ಕೋರಿ ಅವರು. ಈಗಿನ್ನು ನಿಮ್ ಹೆಸರು ಓದಿದ್ದೆ. ಬಹಳ ಈಸಿ. ಸೊ ಥಿಯೇಟರ್ಗೆ ಹೋಗಿ ಫಿಲಂ ನೋಡಿದ್ರಾ?
1: ಥಿಯೇಟರ್ ಮತ್ತೆ ಧ್ರುವತಾರ ಇದು ದೇವತಾ ಮನುಷ್ಯ ಕೂಡ, ಅದು ಉಪೇಂದ್ರ ಕುಮಾರ್ ಮ್ಯೂಸಿಕ್ ಮೇಡಮ್, ಹೋಗಿ ನೋಡಿದ್ದೆ ಮೇಡಮ್.
0: ಓಕೆ. ಸೊ ಈಗ ನಿಮ್ಮ ಚಾಲೆಂಜ್ಗೆ ರೆಡಿ ಇದ್ದೀರಾ? ಓಕೆ, ಪ್ಲೇ ಮಾಡ್ಲಾ?
1: ಹಾ ಮಾಡಿ ಮೇಡಮ್.

0: ಓಕೆ, ಗೊತ್ತಾಯ್ತ ಸರ್ ಯಾವ ಹಾಡು ಅಂತ?
1: ಇಲ್ಲ ಮೇಡಮ್, ಗೊತ್ತಾಗಲ್ಲ. ಹೊಸದು ಮೇಡಮ್ ಇದೆ?
0: ಹೊಸದಿಲ್ಲ, ಹಳೆ ಫಿಲಮ್. ಸ್ವಲ್ಪ ನೋಡಿ, ಟ್ರೈ ಮಾಡಿ, ಗೊತ್ತಾಗುತ್ತೆ. ತುಂಬಾ ಸಲ ನಮ್ಮ FM ರೇನ್ಬೋದಲ್ಲೇ ಕೇಳಿರ್ತೀರಾ. ಶಿವರಾಜ್ ಕುಮಾರ್ ಅವರ ಅಭಿನಯದ ಸಾಂಗ್ ಇದು. ದಾಮಿನಿ ಅವರ ಅಭಿನಯಿಸಿದ್ದಾರೆ ಆ ಸಿನಿಮಾದಲ್ಲಿ.
1: ಹಸುರ ಮೇಡಮ್?
0: ಹಾ, ಹಸುರ ಕರೆಕ್ಟ್. ಸಾಂಗ್ ಯಾವ್ದು ಹೇಳಿ.
1: ನೆನಪಾಗ್ತಾ ಇಲ್ಲ ಮೇಡಮ್ ನನಗೆ.
0: ನೋಡಿ, ನೆನಪು ಮಾಡ್ಕೊಳ್ಳಿ.
1: ಇಲ್ಲ ಮೇಡಮ್, ನೆನಪಾಗ್ತಾ ಇಲ್ಲ ಮೇಡಮ್.
0: ಓಕೆ, ಹಸುರ ಚಿತ್ರದ ಗೀತೆ ಇದಾಗಿತ್ತು. ನಂಗೂ ಮೊದಲು ನಿಂಗೂ ಮೊದಲು.
1: ನಂಗೂ ಮೊದಲು ನಿಂಗೂ ಮೊದಲು.
0: ನೋಡಿ, ನಮಗೂ ಮೊದಲು ನಿಮಗೂ ಮೊದಲು ಹಾಡು ಪ್ಲೇ ಮಾಡಿದೀನಿ, ಆದ್ರೆ ನೀವು ಮೊದಲು ಕಂಡು ಹಿಡಿಲಿಲ್ಲ. ಓಕೆ, ಧನ್ಯವಾದ ಸರ್ ಹೀಗೆ ಕಾಲ್ ಮಾಡ್ತಾ ಇರಿ. ಓಕೆ, ಸೊ ಸುಭಾನ್ ಕೋರಿ ಅವರು ಹಂಪಸ್ ಸಾಗರದಿಂದ ಕರೆಯನ್ನ ಮಾಡಿದ್ರು. ಸೊ ತುಂಬಾನೇ ಖುಷಿ ಆಯ್ತು. ಪಾಪ ಸ್ವಲ್ಪ ಕನ್ಫ್ಯೂಸ್ ಆದ್ರು ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಮುಂದಿನ ಗೀತೆಯನ್ನ ಕೇಳಿ ಬರೋಣ ಅಂತ ಅನ್ಕೊಂಡೆ. ಆದ್ರೆ ಸಾಕಷ್ಟು ಜನ ಸಂದೇಶವನ್ನು ಕೂಡ ಕಳಿಸ್ತಾ ಇದ್ದೀರಲ್ಲ. ಸೊ ನಿಮ್ಮ ಸಂದೇಶಗಳನ್ನ ನೋಡೋದಾದ್ರೆ, ನಂಗೂ ಮೊದಲು ನಿಂಗೂ ಮೊದಲು ಅಂತ ಹೇಳಿ ರಮ್ಯಾ ಅರಿಶಿನ ಕುಂಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸೊ ಅವರ ಸಂದೇಶ ಸರಿಯಾಗಿದೆ. ಸೊ ನೋಡೋಣ ಮುಂದಿನ ಕಾಲರ್ ಯಾರಾದರೂ ರೆಡಿ ಇದ್ದಾರಾ. ಓಕೆ, ಬಹುಶಃ ಕರೆ ಕಟ್ ಆಗಿದೆ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಸಂದೇಶವನ್ನ ನೋಡ್ತಾ ನೋಡ್ತಾ ಹೋದ್ರೆ ಎಷ್ಟು ಜನ ಸಂದೇಶವನ್ನ ಕಳಿಸಿರ್ತೀರಾ. CH ಹಲ್ಲೆ ರವಿ ಭಟ್ಲೇರಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮಂಜುಳಾ ಮುನಿಯಪ್ಪ ಅವರು ಮೈಸೂರು ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಸುರ ಚಿತ್ರದ ಗೀತೆ ಅಂತ ಹೇಳಿ ನೇತ್ರ ಅವರು ಸಂದೇಶವನ್ನು ಕಳಿಸಿದರು. ಬಿಂದು ಪ್ರಕಾಶ್ ಅವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಓಕೆ, ಬಹುಶಃ ಒಂದೊಂದ್ಸಲ ಕರೆ ಈ ಥರ ಆಗುತ್ತೆ ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಹಾಡನ್ನು ಕೇಳಿ ವಾಪಸ್ ಬರುವ.

0: ರನ್ ಆಂಟನಿ ಚಿತ್ರದ ಗೀತೆ ಇದಾಗಿತ್ತು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಅದ್ಭುತವಾದಂತಹ ಗೀತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಬೇಡ, ಯಾಕೆ ತಡ ಮಾಡೋದಲ್ವಾ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರ್ ಮಾತಾಡ್ತಾ ಇರೋದು?
1: ಮೇಡಮ್ ಅನಂತ್ ರಾಜು ಅಂತ, ಹಿರಿಯೂರು ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಗೊರ್ಲಾಡ್ಕು ಮೇಡಮ್.
0: ಓಕೆ, ಅನಂತ ರಾಜು ಅವರೇ. ಸೊ ಕಾರ್ಯಕ್ರಮ ಕೇಳಿಸ್ಕೊತಾ ಇದ್ದೀರಾ ಅಲ್ವಾ?
1: ಕೇಳ್ತಾ ಇದ್ದೀನಿ ಮೇಡಮ್.
0: ಹೇಗಿದೆ ಕಾರ್ಯಕ್ರಮ?
1: ಚೆನ್ನಾಗಿದೆ ಮೇಡಮ್.
0: ಚೆನ್ನಾಗಿದ್ಯಾ? ಸೊ ನೀವು ಹಾಡ್ ಹಾಡೋದಕ್ಕೆ ರೆಡಿ ಇದ್ದೀರಾ?
1: ಮೇಡಮ್.
0: ಓಕೆ, ನಿಮ್ಮ ಗೀತೆ ನಿಮಗಾಗಿ ಕಾಯ್ತಾ ಇದೆ. ಕೇಳಿ ಯಾವ ಹಾಡು ಅಂತ ಕರೆಕ್ಟ್ ಆಗಿ ಕಂಡುಹಿಡಿಬೇಕು, ಯಾಕಂದ್ರೆ ಲಾಸ್ಟ್ ಕಾಲರು ಲಾಸ್ಟ್ ಸಾಂಗು ನಿಮ್ದು.
1: ಮೇಡಮ್.
0: ಓಕೆ,

0: ಹಲೋ
1: ಮೇಡಮ್,
0: ಗೊತ್ತಾಯ್ತಾ ಸರ್ ಸಾಂಗ್ ಯಾವ್ದು ಅಂತ?
1: ಇಲ್ಲ ಅಂದ್ರೆ ಕೊಡ್ತೀಯ?
0: ನಾನಂತೂ ಏನು ಕೊಡಲ್ಲ.
1: ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ?
0: ಇಲ್ಲ ಇಲ್ಲ. ಓಕೆ, ಅದ್ಭುತವಾಗಿ ಹಾಡಿದ್ರಿ.
1: ಪ್ರೇಮ ಗೀತೆ ಚೆನ್ನ ಮೇಡಮ್.
0: ಸೊ ಯಾರಿಗೆ ಡೆಡಿಕೇಶನ್ ಈ ಸಾಂಗು? ನಿಮ್ ಮನೆಯವ್ರು ಇದಾರ ಕೇಳಿಸ್ಕೊತಿದ್ದಾರೆ, ಮೇಡಮ್ ಈಗ ಹಾಡ್ ಹಾಡ್ತಿದ್ದೀರಾ ಈ ಹಾಡ್ನ ಅಂತ? ಥ್ಯಾಂಕ್ಸ್ ಹೇಳ್ಬೇಕು ಹಂಗಾರೆ ನಿಮ್ಗಲ್ಲ, ನೀವ್ ಆಕ್ಚುಲಿ ಟ್ರೂ ಆಗಿ ಹೇಳಿಲ್ಲ, ನಿಮ್ ಮಿಸ್ಸಸ್ ಹೇಳಿರೋದ್ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದಕ್ಕೆ. ಹೀಗೆ ಕಾಲ್ ಮಾಡ್ತಾ ಇರಿ, ಪಾರ್ಟಿಸಿಪೇಟ್ ಮಾಡ್ತಾ ಇರಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್, ಅದ್ಭುತವಾದಂತಹ ಗೀತೆ, ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ನೋಡೋಣ ನೆಕ್ಸ್ಟ್ ಕಾಲರ್. ಇಲ್ಲ, ಸಮಯಾವಕಾಶ ಮುಗಿದು ಹೋಗಿದೆ. ಸೊ ಇನ್ನೊಬ್ರು ಕಾಲರ್ ಯಾರಾದರೂ ತಗೊಳಕ್ ಪ್ರಯತ್ನವನ್ನ ಮಾಡ್ಬೋದಿತ್ತ? ಎಸ್, ಮತ್ತೊಬ್ರು ಕಾಲ್ ಮಾಡ್ತಾ ಇದ್ದಾರೆ. ಆದರೆ ಸರಿಯಾದ ಉತ್ತರವನ್ನ ಕೊಟ್ಟಿರುವಂಥವ್ರು ಗಣೇಶ್ ಅವರು. ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪ್ರೇಮಲೋಕ ಚಿತ್ರದ್ದು ಹ್ಯಾಬಿಲ್ ರಾಘವೇಂದ್ರ ಅವರು. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ. ಸುಭಾನ್ ಕೋರಿ ಹಂಪಸಾಗರದಿಂದ. ಬಿಳೆಬಾವಿಯಿಂದ ಮಂಜುನಾಥ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಸರಿಯಾದ ಉತ್ತರವನ್ನ ಹೇಳಿ ಮೇಡಮ್ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋಂಥವ್ರು. ಹೆಗ್ಡೆ ಅವರು ನಗರ ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಚೆಲುವೆ ಒಂದು ಕೇಳ್ತೀನಿ ಅಂತ ಹೇಳಿ ಶ್ರೀಕಾಂತ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಂಪೆಯಿಂದ ಜಾಫರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಪ್ರವೀಣ್ ಕುಮಾರ್ ಅವರು ಅರಕೆರೆಯಿಂದ. ಹನುಮಂತಪುರದಿಂದ ಹೊನ್ನೂರು ಅಲಿಯವರು ಸಂದೇಶವನ್ನ ಕಳಿಸಿದ್ದಾರೆ. ನಿತ್ಯ ನೆಲಮಂಗಲದಿಂದ. ಹರೀಶ್ ಮಲ್ಲೇಶ್ವರದಿಂದ. ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹೊನ್ನಾವರ ಸಮುದ್ರ ತೀರದವರು ಸಂದೇಶವನ್ನ ಕಳಿಸಿಬಿಟ್ಟಿದ್ದಾರೆ ಅಂದ್ರೆ ಬಹಳ ಖುಷಿಯಾಗುತ್ತೆ. ಜಗದಾಂಬಿಕಾ ಹಂಸವೇಣಿ ಅವರು, ಹಾಗೆ ಬಿಂದು ಪ್ರಕಾಶ್ ಅವರು, ಪ್ರೇಮಲೋಕ ನೇತ್ರಾ ಕೆಂಗೇರಿ ಅವರು, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ. ಪುನೀತ್ ಅವರು ಹಾಡು ಹಾಡಿದ್ದು ತುಂಬಾನೇ ಚೆನ್ನಾಗಿತ್ತು. ಸೊ ಪ್ಲೇ ಆದಂಥ ಹಾಡಿನ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ನಾನು ಉತ್ತರ ತಪ್ಪು ಅಂದ್ಬಿಡ್ತಾ ಇದ್ದೆ, ಕ್ಷಮಿಸಿ, ಉತ್ತರ ಅಲ್ಲ, ನೀವು ಹಾಡಿನ ಬಗ್ಗೆ ಹೇಳಿದ್ದೀರಾ. ಧನ್ಯವಾದಗಳು. ಸಾಕಷ್ಟು ಜನ ಆಮೇಲೆ ಮೆಸೇಜನ್ನು ಕಳಿಸಿದ್ದಾರೆ. ನಮ್ಮ ಕಡೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಚಾನಲ್ ಬರೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ನಿಮ್ಮಲ್ಲೇ ಉತ್ತರ ಇದೆ, ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಚಾನಲ್ ಬರೋದಿಲ್ಲ. ಸ್ವಲ್ಪ ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಲ್ಲಿ ನೀವು ಟ್ರೈ ಮಾಡಿ ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ ಸಿಕ್ಕೇ ಸಿಗುತ್ತೆ. 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲು ಅಂತ ಹೇಳ್ತಾ ಲಾಸ್ಟ್ ಕಾಲರ್. ಪಾಪ ಅವ್ರು ತುಂಬಾ ಹೊತ್ತಿಂದ ಟ್ರೈ ಮಾಡ್ತಿದ್ದಾರೆ, ಮಾತಾಡ್ಸ್ಬಿಡೋಣ. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು?
2: ಹರ್ಷಿತಾ, ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತಾ ಇದ್ದೀನಿ.
0: ಓಕೆ, ಎನ್ ಆರ್ ಪ್ರಸಾದ್ ಅವರೇ, ಹೇಗಿದ್ದೀರಾ?
2: ಐ ಆಮ್ ಡೂಯಿಂಗ್ ಗುಡ್ ಹರ್ಷಿತಾ, ನೀವು ಹೇಗಿದ್ದೀರಾ?
0: ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್, ನಿಮ್ ಧ್ವನಿ ಕೇಳಿದ್ರೇನೆ ಖುಷಿ ಆಗುತ್ತೆ ನನಗೆ.
2: ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಸೊ ಗೇಮ್ ಆಡೋದಕ್ಕೆ ರೆಡಿ ಇದ್ದೀರಾ?
2: ಗೇಮ್ ಆಡಕ್ಕೆ ರೆಡಿ ಇದ್ದೀನಿ. ಕನ್ನಡ ಸಾಂಗ್ ಸ್ವಲ್ಪ ಡಿಫಿಕಲ್ಟ್ ಸ್ಟಿಲ್ ಐ ವಿಲ್ ಟ್ರೈ.
0: ಓಕೆ, ಸೊ ಸಾಂಗ್ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಸರ್.

0: ಎಸ್ ಕೇಳಿಸ್ಕೊಂಡ್ರಿ ಅಲ್ವಾ ಸರ್?
1: ದಿಸ್ ಈಸ್ ಸಾಂಗ್ ಫ್ರಮ್ ಸುಪ್ರಭಾತ, ನನ್ನ ಹಾಡು ನನ್ನದು.
0: ಓಕೆ, ಎನ್ ಆರ್ ಪ್ರಸಾದ್ ಸರ್ ಯಾವ ಸಾಂಗ್ ಆದ್ರೆ ನಂತೆ ಎಲ್ಲ ಟಕ್ ಅಂತ ಉತ್ತರ ಹೇಳ್ತಾರೆ, ಯಾಕಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮನ್ನ ಮಾನಿಟರ್ ಮಾಡ್ತಾನೆ ಇರ್ತೀರಲ್ಲ ನೀವು.
1: ಅಲ್ಲ ಅಲ್ಲ, ನನಗೆ ಒಂದು ರಿಕ್ವೆಸ್ಟ್, ಫೋರ್ ಸಾಂಗ್ಸ್ ಔಟ್ ಆಫ್ ಫೋರ್ ಫೈವ್ ಕನ್ನಡ ಸಾಂಗ್ಸ್, ತ್ರೀ ಕನ್ನಡ ಸಾಂಗ್ಸ್, ಅಟ್ಲೀಸ್ಟ್ ಟೂ ಹಿಂದಿ ಸಾಂಗ್ಸ್ ಪ್ಲೇ ಫಾರ್ ದ ಸೇಮ್ ಮ್ಯೂಸಿಕ್ ಬಿಟ್ಸ್. That is my suggestion.
0: Okay, sir. ಇದು ಏನಂತ ಹೇಳಿದ್ರೆ ನಮ್ಮ ಕನ್ನಡಕ್ಕಾಗಿ ಇರೋ ಮೀಸಲಿರುವಂತಹ ಪ್ರೋಗ್ರಾಮು, ಖಂಡಿತವಾಗ್ಲೂ ನಮ್ಮ ಮೇಲಧಿಕಾರಿಗಳಿಗೆ ಈ ವಿಷಯವನ್ನ ತಿಳಿಸುವಂತ ಪ್ರಯತ್ನ
1: ಮಾಡ್ತೀವಿ.
0: ಓಕೆ, ಖಂಡಿತವಾಗ್ಲೂ ಆಯ್ತು ಸರ್, ನಾನು ನಮ್ಮ ಮೇಲಧಿಕಾರಿಗಳಿಗೆ ಖಂಡಿತವಾಗ್ಲೂ ತಿಳಿಸ್ತೀನಿ, ಅವರ ಏನ್ ನಿರ್ಧಾರ ತಗೊಂತಾರೋ ಅವ್ರಿಗೆ ಬಿಟ್ಟಿದ್ದು.
1: Anyway, thank you very much. I wish you a very happy Raksha Bandhan to you.
0: Oh, thank you. Thank you so much, sir. Innobru nange yaro obru anna sikkudru.
1: Kandita.
0: Okay, gift kodbeku neevu mariyo hagilla.
1: I am your beloved brother.
0: Okay, thank you so much, sir. Call madidakkagi dhanyavadagalu.
1: Thank you.
0: Okay, NR Prasad avaru Rajaji Nagaradinda ಕರೆಯನ್ನ ಮಾಡಿದ್ರು, ಸರಿಯಾದ ಉತ್ತರವನ್ನ ಹೇಳಿದ್ರು. ನನ್ನ ಹಾಡು ನನ್ನದು ಸುಪ್ರಭಾತ ಚಿತ್ರದ ಗೀತೆ ಇದಾಗಿತ್ತು. ಸೊ ರಾಜ್ಕುಮಾರ್ ಕಾತರ್ಕಿಯಿಂದ ಹಾಗೆಯೇ ಸುಪ್ರಭಾತ ಚಿತ್ರದ ಹಾಡು ಇದು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಗಣೇಶ್ ಅವರು ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ನನ್ನ ಹಾಡು ನನ್ನದು ಅದು ಹಾಡ್ ಕರೆಕ್ಟ್ ಆಗಿದೆ, ಹೆಸರು ಹಾಕಿಲ್ಲ, ಹೆಸರು ಹಾಕ್ಬೇಕಲ್ವಾ, ಹೆಸರು ಓದೋದೇ ಒಂದು ಖುಷಿ. ಶ್ರೀಕಾಂತ್ ಗೋಡಖಿಂಡಿ ಧಾರವಾಡದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪುತ್ತೂರಿನಿಂದ ಶೈಲಜಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಓಕೆ, ಸೊ ಕಲ್ಲಪ್ಪ ಚನ್ನಪಟ್ಟಣದಿಂದ ಹೊಳಲ್ಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಹೊಂಬಿಸಿಲೋ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಟ್ಯೂನ್ ಮಾಡಿ ಕೇಳ್ತಾನೆ ಇರೋ ಇದೆ FM ರೇನ್ಬೋ, ಕನ್ನಡ ಕಾಮನವಿಲು.

0: ಆತ್ಮೀಯ ಶ್ರೋತೃ ಬಾಂಧವರೇ, ಪ್ರತಿ ತಿಂಗಳು ಕೊನೆಯ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಪ್ರಸಾರವಾಗುತ್ತಿದೆ.
1: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್.
0: ಇದರಲ್ಲಿ ಭಾಗವಹಿಸಲು ನಿಮಗೂ ಆಸಕ್ತಿ ಇದ್ದರೆ 1800117100 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಚಿಂತನೆಗಳನ್ನು ಹೇಳಿ. 1922 ಈ ನಂಬರ್ಗೆ ಕರೆ ಮಾಡಿ ಬರುವ ಸಂಪರ್ಕ ಕೊಂಡಿಯನ್ನು ಅನುಸರಿಸಿ. ಉತ್ತಮವಾದ ಸಲಹೆ ಸೂಚನೆಗಳನ್ನು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು.
1: ಮನ್ ಕಿ ಬಾತ್
0: ಸೆಪ್ಟೆಂಬರ್ 26ನೇ ತಾರೀಖು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಸ್, ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 4:28. ಸೊ 4:28 ಆಗಿತ್ತು. ಸೊ ಕಾರ್ಯಕ್ರಮ ಮತ್ತೆ ಮುಂದುವರಿಯುವಂತಹ ಸಮಯ ಎಷ್ಟೊತ್ತು ಹೊಂಬಿಸಿರೋ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದೆ. ಈಗ ಮತ್ತೊಂದು ಕಾರ್ಯಕ್ರಮ ವಿಸ್ಮಯ ಜಗತ್ತು ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಸೊ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಸದಾ ಹುಮ್ಮಸ್ಸಲ್ಲೇ ಓಡಾಡ್ತಾ, ಸದಾ ಖುಷಿಯನ್ನೇ ಬಯಸ್ತಾ, ಸದಾ ಒಂದು ಆಲೋಚನೆಯಲ್ಲಿ ಮುಳುಗ್ತಾ, ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾ ಸಾಗ್ತಾ ಹೋಗ್ತಾ ಇರೋವಂಥ ಎಲ್ಲ ಶ್ರೋತೃ ಬಾಂಧವರಿಗೂ ಸಂಜೆಯ ನಮಸ್ಕಾರಗಳು. ಎಸ್, ಯಾಕೆ ಮೇಡಮ್ ಇಷ್ಟೊಂದು ಪೀಠಕ್ಕೆ ಹಾಕ್ಬಿಟ್ರಿ ಅಂತ ಅನ್ನಿಸ್ತಿರ್ಬೋದು. ಹೌದು, ವೀಕೆಂಡ್ ಬಂದುಬಿಡ್ತಲ್ಲ, ಇನ್ನೇನು 2 ದಿನ ರಜಾ ಮಜಾ ಫುಲ್ಲು. ಸೊ ಈಗಂತೂ ಹಬ್ಬಗಳ ಸಾಲ್ ಬೇರೆ, ಹೆಣ್ಮಕ್ಳಿಗೆ ಶಾಪಿಂಗ್ ಚಿಂತೆ, ಗಂಡ್ಮಕ್ಳಿಗೆ ದುಡ್ಡು ಖರ್ಚಾಗುತ್ತಲ್ಲ ಅನ್ನೋ ಚಿಂತೆ, ಈ ಎಲ್ಲ ಚಿಂತೆಗಳ ಮಧ್ಯೆ ಟ್ರಾವೆಲ್ ಮಾಡ್ತಾ ಮಜಾ ಮಾಡ್ತಾ ಹೋಗ್ತಾ ಇರೋಣ ಅಂಥೇಳಿ ಒಂದು ಕಡೆ ಯೋಚನೆ ಮಾಡೋರಾದರೆ, ಸ್ಕೂಲಿಗೆ ರಜಾ ಕೊಟ್ಟರೆ ಸಾಕಪ್ಪ ಅಂತ ಮಕ್ಕಳು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ಎಲ್ಲದರ ಮಧ್ಯೆ ಒಂದಷ್ಟು ಹಾಡು ಕೇಳಿ ರಿಲ್ಯಾಕ್ಸ್ ಆಗ್ತಾ ಒಳ್ಳೊಳ್ಳೆ ವಿಷಯಗಳನ್ನು ತಿಳ್ಕೊತಾ ಇದ್ರೆ ಇನ್ನೂ ಆನಂದವಾಗಿರುತ್ತಲ್ವಾ? ಎಸ್, ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಪ್ರಕೃತಿಯ ಅದ್ಭುತವಾದಂತಹ ಪರಿಚಯಗಳನ್ನು, ಅದ್ಭುತವಾದ ತಾಣಗಳ ಬಗ್ಗೆ ಪರಿಚಯಿಸುವ ನಮ್ಮ ಇಂದಿನ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಸ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಸ್ಮಯ ಜಗತ್ತಿನಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ, ರಾತ್ರಿ ಹೊತ್ತು ಬಹುಶಃ ಆಕಾಶನ ನೋಡಿದಾಗ ಒಂದು ದೊಡ್ಡ ನಕ್ಷತ್ರಗಳ ಬಳಗನೇ ನೋಡ್ತಾ ಇರ್ತೀವಿ. ಪ್ರತಿಯೊಂದು ಸ್ಟಾರ್ಸು ಕೂಡ ಮಿನುಗ್ತಾ ಇರುತ್ತೆ. ಅದೇ ರೀತಿ ನಕ್ಷತ್ರ ಲೋಕನೇ ಭೂಮಿ ಮೇಲೆ ಸೃಷ್ಟಿಯಾಗಿದ್ದರೆ ಅದು ಹೇಗನ್ನಿಸ್ಬೋದು? ಸೊ ಈ ಥರ ಎಲ್ಲಾದರೂ ನೀವು ಕೇಳಿದರೆ ಖಂಡಿತವಾಗ್ಲೂ ನಿಮ್ಮ ಸಂದೇಶದ ಮೂಲಕ ನನಗೆ ತಿಳಿಸ್ಕೊಡ್ಬೋದು. ನೀವು ಸಂದೇಶವನ್ನು ಕಳಿಸ್ಬೇಕಾಗಿರೋ ಸಂಖ್ಯೆ 9480901013 ಈ ಸಂಖ್ಯೆಗೆ ನಿಮಗೆ ಈ ಒಂದು ಅಚ್ಚರಿಯ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಖಂಡಿತವಾಗ್ಲೂ ನಮಗೆ ತಿಳಿಸ್ಕೊಡ್ಬೋದು. ಹೌದು, ಭೂಮಿ ಮೇಲೆ ನಕ್ಷತ್ರ ಲೋಕದ ಒಂದು ಗುಹೆ ಸೃಷ್ಟಿಯಾಗಿದೆ. ಸೊ ಆ ಗುಹೆ ಎಲ್ಲಿದೆ ಗೊತ್ತಾ? ಸೊ ಗೊತ್ತಿದ್ರೆ ನೀವು ಕೂಡ ಗೆಸ್ ಮಾಡಬಹುದು, ನೀವು ಗೆಸ್ ಮಾಡ್ತಾ ಇರಿ. ಸೊ ಇದರ ಹೆಸರು ವೈಟಮು ಗ್ಲೋ ವಾರ್ಮ್ ಕೇವ್ಸ್ ಅಂತ. ಅಂದರೆ ಇದೊಂದು ಮಿನುಗುವ ನಕ್ಷತ್ರಗಳ ಗುಹೆ ಅಂತಲೇ ಹೇಳಬಹುದು. ಸೊ ಇದು ನಮ್ಮ ದೇಶದ್ದಲ್ಲ, ಬೇರೆ ದೇಶದ್ದು. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ನಾಲೆಡ್ಜ್ ಇದ್ದರೆ ಸೊ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮೆಸೇಜ್ ಮಾಡುವಂತಹ ಸಂಖ್ಯೆ 9480901013 ಈ ಸಂಖ್ಯೆಗೆ ಮೆಸೇಜನ್ನು ಕಳುಹಿಸಬಹುದು. ಸೊ ಯಾರೆಲ್ಲ ಮೆಸೇಜ್ ಮಾಡ್ತೀರಾ ನೋಡ್ತೀನಿ, ಇದ್ರ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಇದೆ ಖಂಡಿತವಾಗ್ಲೂ ಸಂದೇಶದ ಮೂಲಕ ನಮ್ಮನ್ನು ತಲುಪಬಹುದು. ಸೊ ನಿಮಗಾಗಿ ಗೀತೆ ಮುಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಎಸ್, ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ 101.3 ಕಂಪನಾಂಕಗಳಲ್ಲಿ. ಇದು ನಿಮ್ಮದೇ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ನಾನು ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಒಂದು ಗುಹೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಯಾವ ಗುಹೆ ಅಂತ ಹೇಳಿದ್ರೆ ಮಿನುಗುವ ನಕ್ಷತ್ರಗಳ ಗುಹೆ. ಸಾಕಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದೀರಾ. ಎನ್ ಕಲ್ಲಪ್ಪ ಚನ್ನಪಟ್ಟಣದಿಂದ ಹೊಳಲ್ಕೆರೆ ತಾಲೂಕು ವೈಟಮೋ ಗ್ಲೋವರ್ ಗುಹೆಗಳು, ಸೊ ನ್ಯೂಜಿಲ್ಯಾಂಡ್ ದೇಶದಲ್ಲಿ ಇದು ಇದೆ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸೂಪರ್ ಸಾಂಗ್ ಅಂತ ಹೇಳಿ ರಾಧಿಕಾ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಹಾಯ್ ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ನನ್ನ ಕಡೆಯಿಂದ ಒಂದು ಬಿಗ್ ಹಾಯ್. ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ. ವೈಮಾಟೋ ಗ್ಲೋವರ್ ಗುಹೆಗಳು ನ್ಯೂಜಿಲ್ಯಾಂಡ್ನ ಉತ್ತರ ದ್ವೀಪದ ವೈಕಾಟೋ ಪ್ರದೇಶದಲ್ಲಿರುವಂತಹ ಅತ್ಯಂತ ಪ್ರಸಿದ್ಧ ಮತ್ತು ಮಾಂತ್ರಿಕ ಪ್ರವಾಸಿ ತಾಣವಾಗಿದೆ. ಈ ಗುಹೆಗಳು ಒಳಗೆ ಮಿನುಗುವ ಸಾವಿರಾರು ಸಣ್ಣ ಸಣ್ಣ ಜೀವಿಗಳಿವೆ ಜಗತ್ತಿನಾದ್ಯಂತ. ಇದು ತುಂಬಾ ಪ್ರಸಿದ್ಧಿ ಪಡೆದಿದೆ. ನನ್ನ ತಿಳಿದ ಪ್ರಕಾರ ಇಷ್ಟು ಮಾಹಿತಿ ನನ್ನ ಹತ್ರ ಇದೆ. ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋರು ಹೆಸರು ಹಾಕ್ಬೇಕಲ್ವಾ? ಉಜಾಲಾ. ಓಕೆ, ಉಜಾಲಾ ಅಂತ ಅಲ್ಲ. ಸೊ ಇವರ ಹೆಸರು ಹಾಕಿಲ್ಲ. ನಂಬರ್ ಎಂಡಿಂಗ್ ವಿತ್ 47957. ಸೊ ಸರಿಯಾದ ಉತ್ತರವೇನು ಕಳಿಸಿದ್ದೀರಾ, ಆದರೆ ಹೆಸರು ಮಾತ್ರ ಹಾಕಿಲ್ಲ. ಸೊ ನಿಮ್ಮ ಉತ್ತರ ಕರೆಕ್ಟಾಗಿ ಇದೆ. ನ್ಯೂಜಿಲ್ಯಾಂಡ್ನಲ್ಲಿ ಇರ್ತಕ್ಕಂತಹ ಈ ಗುಹೆಯ ಬಗ್ಗೆನೇ ನಾನು ಮಾತನಾಡ್ತಾ ಇರೋದು. ಇದು ಸಾಮಾನ್ಯವಾದಂತಹ ಗುಹೆ ಅಲ್ಲ, ಕತ್ತಲೆಯ ಗುಹೆ ಅಂತಲೇ ಹೇಳ್ಬೋದು. ಇದರ ಮೇಲ್ಛಾವಣಿಯಲ್ಲಿ ಸಾವಿರಾರು ಪುಟ್ಟ ಪುಟ್ಟ ಜೀವಿಗಳು, ಅಂದರೆ ನೀಲಿ ಹಸಿರು ಬೆಳಕನ್ನು ಇವು ಹೊರಸೂಸುತ್ತವೆ. ಅಷ್ಟೇ ಅಲ್ಲದೆ ಅವುಗಳ ಬೆಳಕು ಇಡೀ ಗುಹೆಯನ್ನ ನಕ್ಷತ್ರಗಳಿಂದ ತುಂಬಿದಂತೆ ಆಕಾಶದಂತಹ ಆಕಾಶದಂತೆ ಇದು ಕಾಣ್ತಾ ಹೋಗುತ್ತೆ. ಅದಕ್ಕೆ ಇದಕ್ಕೆ

ಕ್ರಮೇಣ ಭೂಮಿಯಲ್ಲಾದ ಬದಲಾವಣೆ, ನೀರಿನ ಹರಿವು ಮತ್ತು ಅದರ ಸವೆತದಿಂದ ಸುಣ್ಣದ ಕಲ್ಲಿನ ಗುಹೆಗಳು ರೂಪುಗೊಂಡಿರ್ತವೆ. ಈ ಒಂದು ಗುಹೆಗಳ ಒಳಗೆ ಸುಂದರವಾದಂತಹ ಸ್ಟ್ಯಾಟಲೈಟ್ಸ್ ಮತ್ತು ಅದೇ ಕೆಲವೊಂದು ಇನ್ಸೆಕ್ಟ್ಸ್ಗಳು, ಅಂದರೆ ನಾವು ಹೇಳ್ತೀವಲ್ಲ ಈ ಮೆಂಚುಳ ಅಥವಾ ಲೈಟ್ ಹುಳು ಅಂತ ನಾವು ಏನು ಹೇಳ್ತೀವಿ, ಸಣ್ಣ ಮಕ್ಕಳಿದ್ದಾಗ ಅವನ್ನೆಲ್ಲ ಇಟ್ಕೊಂಡು ಆಟ ಆಡ್ತಿದ್ವಲ್ಲ, ಆ ಥರ ಕೆಲವೊಂದು ಹುಳುಗಳಿಂದ ಅಲ್ಲಿ ಬೆಳಕು ಚೆಲ್ತಾ ಇರುತ್ತೆ. ಸೊ ಈ ಒಂದು ನೈಸರ್ಗಿಕವಾದಂತಹ ರಚನೆ ಎಷ್ಟು ಅದ್ಭುತ ಅಂತ ಅಂದರೆ, ಸೊ ನಿಜಕ್ಕೂ ಒಂದ್ಸಲ ಒಮ್ಮೆ ಹೋಗಿ ಅಲ್ಲಿ ಭೇಟಿ ಮಾಡಿ ನೋಡಬೇಕು ಅಂತ ಅನಿಸುತ್ತೆ. ಇದು ಅಕ್ಕಪಕ್ಕದಲ್ಲಂತೂ ಖಂಡಿತವಾಗ್ಲೂ ಇಲ್ಲ, ನ್ಯೂಜಿಲ್ಯಾಂಡ್ನಲ್ಲಿದೆ. ಸೊ ನೋಡೋಣ, ಜೀವನದಲ್ಲಿ ಯಾವತ್ತಾದರೂ ಅವಕಾಶ ಸಿಕ್ಕಿದ್ರೆ ಈ ಥರ ಎಲ್ಲ ಒಂದ್ಸಲ ಹೋಗಿ ಬರೋದು ಖಂಡಿತ ತಪ್ಪಲ್ಲ. ನಿಮ್ಮಲ್ಲಿ ಯಾರಾದರೂ ಈ ಥರ ಹೋಗಿ ಬಂದಿದ್ರೆ ಅದರ ಅನುಭವ ನನ್ನ ಜೊತೆ ಹಂಚ್ಕೋಬಹುದು ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಅದ್ಭುತವಾದಂತಹ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಸೊ ನಾನು ಕೆಲವು ಗುಹೆಗಳ ಬಗ್ಗೆ ಮಾತಾಡ್ತಾ ಇದ್ದೆ, ಕೆಲವು ಗುಹೆ ಅಲ್ಲ, ನ್ಯೂಜಿಲ್ಯಾಂಡ್ನಲ್ಲಿ ಇರ್ತಕ್ಕಂತಹ ಗುಹೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಂದೇಶವನ್ನು ಕೂಡ ಕಳಿಸಿದ್ದಾರೆ ಸಾಕಷ್ಟು ಜನ. ಕಾರ್ಯಕ್ರಮ ಚೆನ್ನಾಗಿದೆ, ಸೂಪರ್ ಮೇಡಮ್ ಸಾಂಗ್ಸ್ ಅಂತ ಹೇಳಿ ರಾಧಿಕಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸಿದ್ಧಲಿಂಗ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಸಾಂಗು ಸೂಪರ್ ಅಂತ ಹೇಳಿ ಖಾನಪುರ ಬಿಜಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಸ್ಮಯ ಜಗತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ಗುಹೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಮೇಡಮ್. ಹಾಗೆ ನಿಮ್ಮ ನ್ಯೂಜಿಲ್ಯಾಂಡ್ ಗುಹೆಗಳ ಬಗ್ಗೆ ಮಾಹಿತಿ ನಮಗೂ ಸಿಗ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಚನ್ನಪ್ಪ ಸಾರ್ವಾಡ್ ತೇಜಸ್ವಿನಿ ಸಾರ್ವಾಡ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ನಾನು ಯಶೋದ ಹಾಗೂ ಸಮರ್ಥ ಇಚಲಕರಂಜಿ ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿದ್ದು, ನಿಮ್ಮ ಕಾರ್ಯಕ್ರಮ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಮೆಸೇಜ್ಗಳು ಬಂದಾಗ ಓದೋದಕ್ಕೆ ಬಹಳ ಖುಷಿಯಾಗುತ್ತೆ, ಹಾಗೆಯೇ ನಮಗೂ ಕೂಡ ಕಾರ್ಯಕ್ರಮ ಮಾಡೋದಕ್ಕೆ ಮತ್ತಷ್ಟು ಉತ್ಸಾಹ ಹೆಚ್ಚುತ್ತೆ. ಹೊಸ ಹೊಸ ವಿಷಯಗಳನ್ನು ಹೊತ್ತು ತರಬೇಕು ಅನ್ನೋಂಥ ಆಸಕ್ತಿ ನಮ್ಮಲ್ಲೂ ಕೂಡ ಮೂಡುತ್ತೆ. ಸೊ ಹೀಗೆ ಸಂದೇಶವನ್ನು ಕಳಿಸ್ತಾರೆ ಅಂತ ಹೇಳ್ತಾ ನಾನು ಈ ಗುಹೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ವೈಟುಮು ಕೇವ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದು 1887 ಸ್ಥಳೀಯ ಮಾವೋರಿ ಮುಖ್ಯಸ್ಥ ಮತ್ತು ಇಂಗ್ಲಿಷ್ ಸರ್ವೇಯರ್ ಫ್ರೆಡ್ ಮ್ಯಾಕ್ ಅವರು ಈ ಗುಹೆಯನ್ನ ಅನ್ವೇಷಣೆ ಮಾಡ್ತಾರೆ ಅಂತ ಹೇಳಿ. ಅವರು ಬಿದಿರು ಅಥವಾ ಮರದ ದೋಣಿಯಲ್ಲಿ ಫ್ಲಾಗ್ ಸಸ್ಯದ ಕಾಂಡಗಳಿಂದ ಮಾಡಿದ ಒಂದು ಸಣ್ಣ ತೆಪ್ಪದಲ್ಲಿ ಹೋಗಿ ಕೈಯಲ್ಲಿ ಮೇಣದ ಬತ್ತಿ ಹಿಡಿದು ಈ ಕತ್ತಲೆಯ ಗುಹೆಯೊಳಗೆ ಪ್ರವೇಶ ಮಾಡ್ತಾರಂತೆ. ಈ ಗುಹೆಯೊಳಗೆ ಸಾಕ್ತಾ ಇದ್ದಾಗ ಅವ್ರಿಗೆ ಕಾಣಿಸಿದ್ದು ಒಂದು ಅದ್ಭುತವಾದಂತಹ ದೃಶ್ಯ. ಗುಹೆಯ ಮೇಲ್ಛಾವಣಿಯಲ್ಲಿ ಸಾವಿರಾರು ಸಣ್ಣ ಸಣ್ಣ ಬೆಳಕುಗಳು ಮಿನುಕ್ತಾ ಇದ್ವು. ಸೊ ಅದು ನಿಜವಾಗ್ಲೂ ಆಕಾಶದಲ್ಲಿರುವ ನಕ್ಷತ್ರಗಳಂತೆ ಹೊಳಿತಾ ಇತ್ತು ಅಂತ ಹೇಳಿ ಅವರು ಎಲ್ಲೋ ಒಂದು ಕಡೆ ಬರೆದಿದ್ದಾರೆ. ಸೊ

ಅದನ್ನು ಅನ್ವೇಷಣೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅನಿಸಿದ್ದು ನಿಜಕ್ಕೂ ಅದೊಂದು ಅದ್ಭುತ ಅಂತಲೇ ಹೇಳ್ಬೋದು. ಜಗತ್ತಲ್ಲಿ ಏನೇನೋ ವಿಚಾರಗಳಿರುತ್ತೆ, ಸೊ ಏನೇನೋ ಅದ್ಭುತಗಳು ಕಣ್ಮುಂದೆ ನಡೀತಾ ಇರುತ್ತೆ. ಸೊ ಇಂತಹ ಅದ್ಭುತಗಳನ್ನು ಗುರುತಿಸಿ ಅದನ್ನು ಕಂಡುಹಿಡಿಯೋದು ಕೂಡ ಒಂದು ತಪಸ್ಸು ಅಂತಲೇ ಹೇಳಬಹುದು. ಅಂಥದಕ್ಕೆ ಈ ಇಬ್ಬರು ವಿಜ್ಞಾನಿಗಳು ಕೈ ಹಾಕಿ ಅದನ್ನು ಜಗತ್ತಿಗೆ ಪರಿಚಯಿಸುವಂತಹ ಒಂದು ವಿಭಿನ್ನತೆ ಹಾಗೆಯೇ ವೈಶಿಷ್ಟ್ಯತೆಯನ್ನು ಇವರು ಬೆಳೆಸ್ಕೊಂಡಿರ್ತಾರೆ, ಅದನ್ನು ಪರಿಚಯ ಕೂಡ ಮಾಡ್ತಾರೆ ಇಡೀ ಜಗತ್ತಿಗೆ. ಇಂಥದ್ದೊಂದು ತಾಣ ಇದೆ ಅಂತ ಹೇಳಿ ಜಗತ್ತಿಗೆ ಇವರು ಪರಿಚಯಿಸ್ತಾರೆ. ನ್ಯೂಜಿಲೆಂಡ್ನ ಈ ಗ್ಲೋ ವಾರ್ಮ್ ಕೇವ್ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಸಾಗೋಣ ಈ ಎರಡು ಗೀತೆಯ ನಂತರ.

ಎಸ್, ನಾವು ವೈಟಮೋ ಕೇವ್ಸ್ ಗ್ಲೋವರ್ಮ್ ಗುಹೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನ್ಯೂಜಿಲ್ಯಾಂಡ್ನಲ್ಲಿ ಇರತಕ್ಕಂತಹ ಈ ಒಂದು ಗುಹೆಯ ಗೋಡೆಗಳು ಬಯೋಲುಮಿನೆಸೆಂಟ್ ಗ್ಲೋಮ್ ವಾರ್ಮ್ಗಳಿಂದ ಮುಚ್ಚಲ್ಪಟ್ಟಿದೆ ಅಂತ ಹೇಳಿ ಮಾಹಿತಿ ಇದೆ. ಹಾಗೆಯೇ ನೈಸರ್ಗಿಕ ಬೆಳಕಿನ ಪ್ರದರ್ಶನವನ್ನು ಕೂಡ ಇದು ಸೃಷ್ಟಿಸುತ್ತೆ. ಪ್ರತಿ ವರ್ಷವೂ ಇಲ್ಲಿ ಲಕ್ಷಾಂತರ ಪ್ರವಾಸಿಗರು ಇಲ್ಲಿ ಹೋಗಿ ಆ ಗುಹೆಗಳನ್ನು ವಿಸಿಟ್ ಮಾಡಿ ಬರ್ತಾರೆ. ಸೊ ಅಂತಹ ಪ್ರವಾಸಿಗರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ಖಂಡಿತವಾಗ್ಲೂ ನೀವು ನಮಗೆ ಸಂದೇಶವನ್ನು ಕಳಿಸಬಹುದು. ಸೊ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಇನ್ಫಾರ್ಮೇಷನ್ ವೆರಿ ವೆರಿ ಗುಡ್ ಪ್ರೋಗ್ರಾಮ್ ಅಂತ ಹೇಳಿ ಸುರೇಶ್ ಬಾಬು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಇನ್ಫಾರ್ಮೇಷನ್ ಮೇಡಮ್ ಅಂತ ಹೇಳಿ ಲಿಖಿತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಕ್ಷಾಬಂಧನದ ಶುಭಾಶಯಗಳು ನಿಮಗೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋಂಥವರು ಗುಹೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ. ಮಾಹಿತಿ ಸಿಕ್ತು, ಆನಂದ ಆಗ್ತಾ ಇದೆ. ಇದರಲ್ಲಿ ಎಲ್ಲ ಗೀತೆಗಳು ಬಹಳ ಇಂಪಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಮಹಾರಾಷ್ಟ್ರದ ಅಕ್ಕಲಕೋಟೆ ತಾಲೂಕಿನ ಮೈಂದರಗಿಯಿಂದ ಈರಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ದೂರದಿಂದ ಕೇಳುಗರ ಬಳಗ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. FM ರೈನ್ಬೋ ಚಂದದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ಹಾಡುಗಳು ಸಖತ್ತಾಗಿದೆ ಅಂತ ಹೇಳಿ ಯಲ್ಲಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ ರಾಯಚೂರಿನಿಂದ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮಂಜುನಾಥ್ ಲಗ್ಗೆರೆಯಿಂದ ಹಾಡು ಮಾಹಿತಿ ಎರಡೂ ಸೂಪರ್ ಅಂತ ಹೇಳಿ ಸಂದೇಶವನ್ನು ಗಳಿಸಿದ್ದಾರೆ. ಮತ್ತಷ್ಟು ಗೀತೆಗಳು ಮಾಹಿತಿ ನಿಮಗಾಗಿ ಮೂಡಿ ಬರುತ್ತೆ. ನಿಮಗಾಗಿ ಈಗ ಸದ್ಯಕ್ಕೆ ಎರಡು ಗೀತೆಗಳು ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಮಾಹಿತಿ ಹಾಡು ಎಲ್ಲವೂ ಇಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ಎಫ್ ಎಂ ರೈನ್ಬೋ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಿದ್ದಾರೆ. ನನಗೆ ಸಖತ್ತು ಹಾಡುಗಳು ತುಂಬಾ ಫೇವ್ರೆಟ್ಟು, ಈ ಹಾಡೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಮಂಜುನಾಥ್ ಲಗ್ಗೆರೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹ್ಯಾಪಿ ರಕ್ಷಾಬಂಧನ್, ಸೂಪರ್ ಸಾಂಗ್ಸ್ ಎಫ್ ಎಂ ರೈನ್ಬೋ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಗುಡ್ ಪ್ರೋಗ್ರಾಮ್, ಗುಡ್ ಇನ್ಫಾರ್ಮೇಷನ್ ಅಂತ ಹೇಳಿ ಶಿವಪುರದಿಂದ ಕೊಪ್ಪಳ, ಶಿವಪುರ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ ಗೋಪಾಲ್ ಅವರು. ಹಾಗೆಯೇ ನಿಮ್ಮ ನಿರೂಪಣೆ ಚೆನ್ನಾಗಿದೆ, ಸೊಗಸಾಗ ಹಾಡುಗಳನ್ನು ಹಾಕ್ತಾ ಇದ್ದೀರಾ, ತುಂಬಾ ಇಷ್ಟ ಆಯಿತು. ಲಿಂಗಸಗೂರಿನಿಂದ ಅಮರಗುಂಡಪ್ಪ ಅಂಗಡಿ ಅವರು ಹಟ್ಟಿ ಚಿನ್ನದ ಗಣಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾ ಹಾ ಹಾ, ಎಲ್ಲೋ ಇದ್ದವರು, ಏನು ಮಾಡುತ್ತಿರುವವರು, ನ್ಯೂಜಿಲೆಂಡ್ನ ಗುಹೆಗಳಿಗೆ ನಮ್ಮನ್ನು ಕರೆದುಕೊಂಡು ಹೋಗಿದ್ದೀರಾ ಮಧುರವಾದ ಸಂಗೀತದ ಜೊತೆ, ರಕ್ಷಾಬಂಧನದ ಶುಭಾಶಯ ಅಂತ ಹೇಳಿ ಮಣಿಕಂಠ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿರೋರು ಸೌಭಾಗ್ಯ ಅವರು. ಹಾಗೆಯೇ ಅಥಣಿ ತಾಲೂಕಿನಿಂದ ಸಾಹಿತ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್ ಮ್ಯಾಮ್, ಗುಡ್ ಈವ್ನಿಂಗ್, ಕಾರ್ಯಕ್ರಮ ಇಷ್ಟ ಆಯಿತು, ಸೋ ನೈಸ್ ಸಾಂಗ್ಸ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಲಂಡನ್ನಿಂದ ಸತೀಶ್ ಅವರು, ಕಳೆದ ವರ್ಷ ಮಾರ್ಚ್ನಲ್ಲಿ ನಾನು ಮತ್ತು ನನ್ನ ಕುಟುಂಬ ನ್ಯೂಜಿಲೆಂಡ್ಗೆ ಭೇಟಿ ನೀಡಿದ್ವಿ. ನಾವು ವೈಟಮು ಗುಹೆಗಳಿಗೆ ಹೋಗಿದ್ದೆವು. ಅಲ್ಲಿನ ಹೊಳೆಯುವ ಲಾರ್ವಾಗಳ ಬಗ್ಗೆ, ಸ್ವತಃ ಗುಹೆಗಳ ಇತಿಹಾಸದ ಬಗ್ಗೆ ತಿಳಿದುಕೊಂಡಿದ್ದು ಬಹಳ ಉತ್ತಮ ಅನುಭವ ಆಗಿತ್ತು. ಒನ್ಸ್ ಇನ್ ಆಲ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ. ಥ್ಯಾಂಕ್ ಯು ಸೋ ಮಚ್. ಲಂಡನ್ನಿಂದ ಒಬ್ಬರು ಪ್ರೋಗ್ರಾಮನ್ನು ಕೇಳ್ತಾ ಇರ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ನನಗೆ ಬಹಳ ಖುಷಿಯಾಯಿತು. ಸೊ ನಾವು ಪ್ರೋಗ್ರಾಮ್ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಸಾರ್ಥಕ ಅಂತ ಅನಿಸುತ್ತೆ. ಮ್ಯಾಮ್ ಸೂಪರ್ ಸಾಂಗ್ಸ್ ಸಹನಾ ಅಗಲ್ಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ಮಾಹಿತಿ ಹಾಡು ಎಲ್ಲವೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮ್ಮನ್ನು ಇವತ್ತು ಕಾರ್ಯಕ್ರಮದಿಂದ ಬೀಳ್ಕೊಡೋದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮ ಆಚೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಈ ಎರಡು ಹಾಡುಗಳೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ದಿನ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾನೆ ಇರಿ, ಟ್ಯೂನ್ ಮಾಡ್ತಾನೆ ಇರಿ ದ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲೋ 101.3 MHz ಮ್ಯೂಸಿಕಲ್ ಯರ್ಸ್ ಮ್ಯಾಜಿಕಲ್ ಯರ್ಸ್. ಟಾಟಾ, ಬೈ ಬೈ, ಟೇಕ್ ಕೇರ್.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಪ್ರೇಮ, ಪ್ರೇಮ, ಪ್ರೇಮವೆಂದರೆ ಹೇಳಲು ಬಯಸಿ ಹೇಳಲು ಆಗದ ಮಧುರ ಭಾವನೆ, ಮಧುರ ಕಾಮನೆ, ಮಧುರ ಯೋಚನೆ, ಮಧುರ ಯಾತನೆ, ಅರ್ಪಣೆ ಸಮರ್ಪಣೆಯ ಸೂಚನೆ.
1: ಮನಗಳ ಸರಿಗಮ ಪ್ರೇಮ, ಸುಮಗಳ ಘಮ ಘಮ ಪ್ರೇಮ.

ಯುಗ ಯುಗಗಳು ಕಳೆದರು, ಹಲವು ಜನುಮ ತಳೆದರು, ಓದಿ ಮುಗಿಸದ ಗ್ರಂಥ ಪ್ರೇಮ, ಹಾಡಿ ಮುಗಿಸದ ಗೀತೆ ಪ್ರೇಮ, ಎಂದೂ ಮುಗಿಯದ ಪಯಣ ಒಂದುಗೂಡುವ

ಪ್ರೇಮವು ಅನುಭವಕ್ಕೆ ಮಾತ್ರ ನಿಲುಕುವ ಕೋಮಲ ಕಲ್ಪನೆ, ಸ್ಪರ್ಶಿಸಲಾಗುವುದಿಲ್ಲ ಆದರೆ ಮನಸ್ಸು ಹೇಳುತ್ತಿದೆ ಅದು ಇಲ್ಲೂ ಇಲ್ಲ.

0: ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋಗೆ 24ರ ಸಂಭ್ರಮ. ಈ ಸಂಭ್ರಮವನ್ನ ಮತ್ತಷ್ಟು ಸಿಹಿಯಾಗಿಸೋದಿಕ್ಕೆ ನಮ್ಮ ಜೊತೆ ಆಗ್ತಿದ್ದಾರೆ ಸಪ್ತ ಸಾಗರದಾಚೆಗಿನ ಸುಂದರಿ, ಟೋಬಿ ಸಿನಿಮಾದ ಮೂಲಕ ಪ್ರೇಕ್ಷಕರ ಚಿತ್ತ ಗೆದ್ದ ಚಿತ್ತ ಚೋರಿ, ಚಿತ್ರ ರಸಿಕರ ಮನಸ್ಸಿನಲ್ಲಿ 3BHK ಮನೆ ಮಾಡಿಕೊಂಡಿರೋ ಖಾಯಂ ಹೃದಯ ನಿವಾಸಿನಿ, ನಿಮ್ಮ ನೆಚ್ಚಿನ ಮಚ್ಚಿ ಸುಂದರಿ ನಟಿ ಗಾಯಕಿ ಚೈತ್ರಾ ಜೆ ಆಚಾರ್.
1: ಹಲೋ ಎಲ್ರಿಗೂ ನಮಸ್ಕಾರ, ನಾನು ಚೈತ್ರಾ ಆಚಾರ್.
0: ಮಾತು
1: ಇಲ್ಲ, ಡೈರೆಕ್ಟರ್ ಬರ್ದಿರೋ ಹಂಗೆ ನಾನು ಯಾವತ್ತೂ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ.
0: ಹಾಡು
1: ರೆಂಬಿ ಕೊಂಬಿಯ ಮ್ಯಾಲ ಗೂಡು ಕಟ್ಟಿದ ಮಾಯಾದ ಮನದ ಭಾರ
0: ಹರಟಿ. ಇದೆಲ್ಲದರ ವಿಶೇಷ ಕಾರ್ಯಕ್ರಮ ರೇನ್ಬೋ ರಸ ಸಂಜೆ ವಿತ್ ಚೈತ್ರಾ ಜೆ ಆಚಾರ್. ತಪ್ಪದೆ ಕೇಳಿ ಇದೇ ಸೋಮವಾರ ಸಂಜೆ 5ಕ್ಕೆ ನಿಮ್ಮ ನೆಚ್ಚಿನ FM ರೇನ್ಬೋ 101

ಆಕಾಶವಾಣಿ ಬೆಂಗಳೂರು ನಿಲಯದ ಈ ಸಂಜೆ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಮೀಡಿಯಂ ಎಂ ತರಂಗಾಂತರ 490.1 meter ಅಂದರೆ 612 kHz. ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ವಿನ್ನಾ ರವಿ ಮಾಡುವ ನಮಸ್ಕಾರ. ಈಗ ಸಮಯ 5:30:20. ಎಲ್ಲ ಕೇಳುಗರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ಗಿರ್ಮಿಡಿ ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಸಂಚಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಯೆಲ್ಲೋ ಬೋರ್ಡ್ ಚಿತ್ರದ ಹಾಡು. ಗೀತ ರಚನೆ ಮಾಡಿದವರು ಗೋಶಿ ಪೀರ್, ಸಂಗೀತ ಸಂಯೋಜಕರು ಅದ್ವೀಕ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಗಿರಿಮಿಟಿ ಚಿತ್ರಗೀತೆಗಳಲ್ಲಿ ಇದೀಗ ಕೇಳಿ ಅನುರಾಧ ಭಟ್ ಹಾಗೂ ಅನಿರುದ್ಧ ಶಾಸ್ತ್ರಿ ಅವರ ಸ್ವರದಲ್ಲಿ ವಿಂಡೋ ಸೀಟ್ ಚಿತ್ರದ ಹಾಡು. ಕವಿರಾಜ್ ಅವರ ಗೀತರಚನೆಗೆ ಸಂಗೀತ ಸಂಯೋಜನೆ ಮಾಡಿದವರು ಅರ್ಜುನ್ ಜನ್ಯಾ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ವಂದೇ ಮಾತರಂ. 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರ ತಾಯಿಯ ಮಾನಸಿಕ ಆರೋಗ್ಯ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ನೇಹಾ ಮಕ್ಕೇತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು.
1: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಮನೋಚಿಂತನ, ಮನಸ್ಸಿನ ಮಂಥನ.
3: ಕೇಳುಗರೇ ನಮಸ್ಕಾರ. ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಾಯ್ತನ ಅನ್ನೋದು ಜಗತ್ತಿನ ಅತ್ಯಂತ ಸುಂದರ ಹಾಗೂ ಭಾವನಾತ್ಮಕ ಅನುಭವ. ಇದು ಕೇವಲ ಒಂದು ಜೀವಕ್ಕೆ ಜನ್ಮ ನೀಡೋದಲ್ಲ, ಬದಲಾಗಿ ತಾನೂ ಮರುಹುಟ್ಟು ಪಡೆಯುವ ಅದ್ಭುತ ಪ್ರಯಾಣ. ಈ ಪ್ರಯಾಣದಲ್ಲಿ ಸಾಕಷ್ಟು ಮಾನಸಿಕ ಯಾತನೆ ಇರುತ್ತೆ, ಶರೀರದ ಬದಲಾವಣೆಯಾಗತ್ತೆ, ಜವಾಬ್ದಾರಿಗಳ ಹೊರೆ ಹೆಚ್ಚಾಗತ್ತೆ. ತಾಯಿಯ ಮಾನಸಿಕ ಆರೋಗ್ಯದ ಕಡೆ ಗಮನ ಹರಿಸೋದು ತುಂಬಾನೇ ಮುಖ್ಯವಾಗತ್ತೆ. ಇಲ್ಲದಿದ್ರೆ ಏನಾಗತ್ತೆ? ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ನೇಹಾ ಮಕ್ಕೇತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ನಮಸ್ಕಾರ ಡಾಕ್ಟ್ರೆ.
4: ನಮಸ್ಕಾರ.
3: ಗರ್ಭಾವಸ್ಥೆಯಲ್ಲಿ ಮಾನಸಿಕ ಆರೋಗ್ಯ ತಪಾಸಣೆ ಯಾಕೆ ಅಷ್ಟು ಮುಖ್ಯವಾಗುತ್ತೆ ಡಾಕ್ಟ್ರೆ?
4: ಸೊ ಗರ್ಭಾವಸ್ಥೆಯಲ್ಲಿ ಖಿನ್ನತೆ, ಆತಂಕ, ನಿದ್ರೆ ತೊಂದರೆ ಇವುಗಳೆಲ್ಲ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಸೊ ಇದನ್ನು ಸೂಕ್ತ ಸಮಯದಲ್ಲಿ ಅದಕ್ಕೆ ಔಷಧಿಗಳನ್ನು ನೀಡಿದರೆ ತಾಯಿ ಮತ್ತು ಮಗು ಇಬ್ಬರದ್ದು ಆರೋಗ್ಯವನ್ನು ನಾವು ಉತ್ತಮಗೊಳಿಸಬಹುದು. ಸೊ ಆದುದರಿಂದ ಗರ್ಭಾವಸ್ಥೆಯಲ್ಲಿ ಮಾನಸಿಕ ಆರೋಗ್ಯ ತಪಾಸಣೆ ತುಂಬ ಮುಖ್ಯ.
3: ಈ ಗರ್ಭಾವಸ್ಥೆಯಲ್ಲಿ ಖಿನ್ನತೆ ಇದ್ರೆ ಔಷಧಿ ಕೊಡಬಹುದಾ ಡಾಕ್ಟರ್? ಯಾಕೆಂದ್ರೆ ಮಗು ಗರ್ಭದಲ್ಲಿದ್ದಾಗ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಔಷಧಿಗಳನ್ನು ತಗೊಳ್ಬಾರ್ದು ಅಂತ ಹೇಳ್ತಾರೆ. ವೈದ್ಯರು ಔಷಧಿ ಕೊಟ್ಟರು ಕೂಡ ತಗೊಳ್ಳೋದಕ್ಕೆ ಹಿಂಜರಿತಾರೆ ಮಹಿಳೆಯರು. ಸೊ ಇಂಥ ಸಂದರ್ಭದಲ್ಲಿ ಔಷಧಿಗಳನ್ನು ಸೇವಿಸೋದು ಎಷ್ಟು ಸರಿ ಅಂತ ಅನಿಸುತ್ತೆ?
4: ಅವರಿಗೆ ಮುಂಚೆನೇ ಯಾವುದೋ ಒಂದು ಮಾನಸಿಕ ಕಾಯಿಲೆ ಇದ್ದಿರ್ಬೋದು. ಸೊ ಅಂಥ ಸನ್ನಿವೇಶದಲ್ಲಿ ನಾವು ಕೂಡಲೇ ನಿಲ್ಸಕ್ಕೆ ಔಷಧಿಗಳನ್ನು ಆಗಲ್ಲ. ಸೊ ಆವಾಗ ನಾವು ಒಂದು ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ಮಾಡ್ತೀವಿ. ಅಂದರೆ ಈ ಔಷಧಿಯನ್ನು ಅದನ್ನು ಕಂಟಿನ್ಯೂ ಮಾಡಿದರೆ ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ಹಾನಿ ಆಗುತ್ತೆ, ಆ ಮದ್ದು ಎಷ್ಟು ಮಟ್ಟಿಗೆ ಆ ಮಗುವಿಗೆ ಒಳಗೆ ಹೋಗುತ್ತೆ ಅದನ್ನು ಕೂಡ ಅಂದಾಜು ಮಾಡಿಬಿಟ್ಟು ಅವರಿಗೆ ಸಲಹೆ ನೀಡ್ತೇವೆ. ಸೊ ಆದುದರಿಂದ ಔಷಧಿಗಳನ್ನು ತಗೋತಾ ಇದ್ರೆ ಅವರು ಗರ್ಭಿಣಿ ಆಗೋಕ್ಕಿಂತ ಮುಂಚೆನೆ ನಮ್ಮ ಹತ್ರ ಬಂದು ಒಂದು ಮಾತಾಡಬೇಕಾಗ್ಬೋದು. ಒಂದು ಇನ್ನೊಂದು, ಇನ್ ಕೇಸ್ ಅವರು ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾರೆ, ಗರ್ಭಿಣಿ ಆಗಿದ್ದಾರೆ ಅಂದಮೇಲೆ ಮತ್ತೆ ಪುನಃ ನಮ್ಮ ಹತ್ರ ಬಂದು ಮಾತಾಡಿಬಿಟ್ಟು ಅದನ್ನ ಕಂಟಿನ್ಯೂ ಮಾಡಬೇಕಾ ಇಲ್ಲ ನಿಲ್ಲಿಸ್ಬೇಕಾ ಅನ್ನೋದು ನಾವು ಸಲಹೆ ನೀಡ್ತೀವಿ.
3: ಒಟ್ಟಾರೆಯಾಗಿ ಗರ್ಭಿಣಿಯರು ಮೊದಲೇ ಒಂದು ಸಮಾಲೋಚನೆಗೆ ಬಂದು ಅಲ್ಲಿ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗತ್ತೆ. ಕಂಟಿನ್ಯೂ ಮಾಡಬೇಕಾ, ಮಾಡಬಾರ್ದ, ಎಷ್ಟು ಪ್ರಮಾಣದಲ್ಲಿ ಅವರು ಸೇವನೆ ಮಾಡಬಹುದು ಅನ್ನೋದನ್ನ ಫಸ್ಟ್ ಸೂಕ್ತವಾಗಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೋದು ತುಂಬಾನೇ ಮುಖ್ಯ, ಇಲ್ಲ ಅಂತಂದ್ರೆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ರ. ಇನ್ನು ಯಾವ ತರಹದ ಲಕ್ಷಣಗಳನ್ನ ನಾವು ಪ್ರಸವೋತ್ತರ ಖಿನ್ನತೆ ಅಂತ ನಿರ್ಧರಿಸಬಹುದು? ಯಾವ ರೀತಿ ನೀವು ಗುರುತಿಸ್ತೀರಾ ಡಾಕ್ಟ್ರೆ?
4: ಸೊ ಖಿನ್ನತೆ ಪ್ರಮುಖ ಲಕ್ಷಣ ಅಂದ್ರೆ ಈಗ 2 ವಾರಗಳಿಂದ ಹೆಚ್ಚು ಕಾಲ ನಿರಂತರವಾಗಿ ಬೇಜಾರು, ನಾನು ಒಂದು ಒಳ್ಳೆ ತಾಯಿ ಅಲ್ಲ ಅನ್ನೋ ಆಲೋಚನೆ, ಅತಿಯಾದ ಇಲ್ಲ ಕಡಿಮೆ ನಿದ್ರೆ, ಎರಡು ಕೂಡ ಆಗ್ಬೋದು. ಅತಿಯಾದ ನಿದ್ರೆ ಕೂಡ ಆಗ್ಬೋದು, ಕಡಿಮೆ ನಿದ್ರೆ ಆದ್ರೂ ಆಗ್ಬೋದು. ಅತಿಯಾದ ಇಲ್ಲ ಕಡಿಮೆ ಹಸಿವು, ನಿರಾಶೆ, ಕಾರ್ಯಗಳಲ್ಲಿ ಇವಾಗ ಆಸಕ್ತಿ ಇಲ್ಲ, ಕೆಲಸ ಮಾಡಕ್ಕೆ ಉತ್ಸಾಹ ಇಲ್ಲ. ಸೊ ಇಂಥ ಚಿಹ್ನೆಗಳು, ಇಂಥ ಲಕ್ಷಣಗಳು ಕಂಡು ಬಂದಲ್ಲಿ ನಾವು ಇದನ್ನ ಖಿನ್ನತೆ ಅಂತ ಹೇಳ್ತೀವಿ. ಆದರೆ ಪ್ರಸವೋತ್ತರ ಅಂದ್ರೆ ಡೆಲಿವರಿ ಆದ ಮೇಲೆ 2 ವಾರ ನಂತರ ಈ ತರ ಲಕ್ಷಣಗಳು ನಿರಂತರ ಕಂಡು ಬಂದಲ್ಲಿ ಇದಕ್ಕೆ ನಾವು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂದ್ರೆ ಪ್ರಸವೋತ್ತರ ಖಿನ್ನತೆ ಅಂತ ಹೇಳ್ತೀವಿ. ಸೊ ಇದರದ್ದು ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಅದು ಡೆಲಿವರಿ ಆದ ಮೇಲೆ ಮಹಿಳೆಯಲ್ಲಿ ಹಾರ್ಮೋನ್ ವೇರಿಯೇಷನ್ ಆಗತ್ತೆ. ಅಂದ್ರೆ ಮಗುವಿಗೆ ಏನೆಲ್ಲ ಹಾರ್ಮೋನ್ ಬೇಕಿರುತ್ತೆ ಅದು ಮಗು ಹೊರಗೆ ಬಂದಾದ್ಮೇಲೆ ಅದು ಕಡಿಮೆ ಆಗತ್ತೆ. ಸೊ ಅದರಿಂದ ಅವರು ಬೇಗ ಖಿನ್ನತೆಗೆ ಜಾಸ್ತಿ ಒಳಗೊಳ್ತಾರೆ. ಸೊ ಅದರಿಂದ ನಾವು ಇದು ಗಮನಿಸಬೇಕು, ಹಾಗೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು.
3: ಡಾಕ್ಟರ್, ಇಲ್ಲೊಂದು, ಈ ಗರ್ಭಾವಸ್ಥೆಯಲ್ಲಿ ತಪಾಸಣೆಗೆ ಬಂದಾಗ ಗರ್ಭಿಣಿಯರಿಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಟ್ಟೆ ಕೊಟ್ಟಿರ್ತೀರ, ಜಾಗೃತಿನ ಮೂಡಿಸಿರ್ತೀರ ಅಂತ ಅನ್ಕೊಳ್ತೇನೆ. ಸೊ ಇದೆಲ್ಲ ತಿಳುವಳಿಕೆ ಮೊದಲೇ ಕೊಟ್ಟಿದ್ದರೆ ಅವರು ಗುರುತಿಸ್ಕೊಳ್ಳಕ್ಕೆ ಬಹುಶಃ ಈಸಿ ಆಗುತ್ತೆ ಅನ್ಸುತ್ತೆ.
4: ಹಾ, ಖಂಡಿತ ಈಸಿ ಆಗುತ್ತೆ. ಯಾಕಂದ್ರೆ ಕೆಲವು ಕ್ಲಿನಿಕ್ಸ್ ಅಂತ ನಡೆಸ್ತೀವಿ, ಅವರು ಗರ್ಭಿಣಿ ಆದಾಗ ರುಟೀನ್ ಚೆಕ್ಅಪ್ಸ್ಗೆ ಬರ್ತಾರೆ. ಸೊ ಆವಾಗ ಮಾನಸಿಕ ಚೆಕ್ಅಪ್ ಕೂಡ ನಡೆಸ್ತೀವಿ. ಸೊ ಆವಾಗ ಕೆಲವ್ರಿಗೆ ಖಿನ್ನತೆ ಇಲ್ಲ, ಸೈಕೋಸಿಸ್ ಅಂತ ನಾವೇನ್ ಹೇಳ್ತೀವಿ, ಮನೋವಿಕೃತಿ, ಅದಕ್ಕೆ ಒಳಗೊಳ್ಳಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅಂತದ್ರನ್ನ ನಾವು ಕಂಡು ಹಿಡಿದು ಅವ್ರಿಗೆ ಜಾಸ್ತಿ ತಪಾಸಣೆ ಮಾಡೋದು ಇಲ್ಲ ಅವ್ರಿಗೆ ಜಾಸ್ತಿ ಫಾಲೋ ಅಪ್ ಕೊಡೋದು, ಅದು ಮುಖ್ಯವಾಗಿರುತ್ತೆ.
3: ಡಾಕ್ಟರ್, ಈಗಲೇ ಹೇಳಿದ್ರಿ ನೀವು ಮನೋವಿಕೃತಿ, ಈ ಪದ ಒಂದ್ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ ಅಂತ ಕೇಳಿಸ್ತಾ ಇದೆ. ಸೊ ಏನಿದು ಪ್ರಸವೋತ್ತರ ಮನೋವಿಕೃತಿ?
4: ಪ್ರಸವದ ನಂತರ ಇದು ಆಕ್ಚುಲಿ ಅಪರೂಪವಾಗಿ ಕಂಡು ಬರುತ್ತದೆ, ಆದ್ರೆ ಇದು ಎಮರ್ಜೆನ್ಸಿ ಅಂತ ನಾವು ಹೇಳ್ಬೋದು. ಸೊ ಮನೋವಿಕೃತಿ ಅಂದ್ರೆ ನಾರ್ಮಲ್ ಆಗಿ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಸೈಕೋಸಿಸ್ ಅಂತ ಅರ್ಥ. ಸೊ ಅಂದ್ರೆ ಇವರಲ್ಲಿ ಗೊಂದಲ, ಅಸಾಮಾನ್ಯವಾಗಿ ನಡವಳಿಕೆ, ಇಲ್ಲ ಒಂಥರ ಭ್ರಮೆಗಳು, ನನ್ನ ಗಂಡ ಏನೋ ನನ್ಗೆ ಮಾಡ್ಬಿಡ್ತಾನೆ, ನನ್ನ ಜೀವಕಪಾಯ ಇದೆ, ನಂದು ಮಗುವಿಗೆ ಜೀವಕಪಾಯವಿದೆ. ಸೊ ವಾಸ್ತವಕ್ಕೆ ವಿರುದ್ಧವಾಗಿ ನಂಬಿಕೆಗಳು, ಇಂಥದ್ದೆಲ್ಲ ಕಂಡು ಬರುತ್ತದೆ. ಸೊ ಇದು ಯಾಕೆ ಎಮರ್ಜೆನ್ಸಿ ಅಂತ ನಾವು ಹೇಳುವುದೆಂದರೆ ತಾಯಿ ಮತ್ತು ಮಗು ಇಬ್ಬರಿಗೂ ಕೂಡ ಜೀವಕ್ಕೆ ಅಪಾಯಗಳು ಸಾಧ್ಯತೆ ಇರುತ್ತೆ. ಒಂದೋ ತಾಯಿ ಸೂಯಿಸೈಡ್ ಮಾಡ್ಕೊಳ್ಳೋದು, ಇಲ್ಲ ಮಗುವಿಗೆ ಏನಾದರೂ ಹಾನಿ ಮಾಡ್ಕೊಳ್ಳೋದು, ಆ ಥರ ಸಂದರ್ಭಗಳು ಕಂಡು ಬರುತ್ತದೆ.
3: ಈ ಮನೋವಿಕೃತಿಗೆ ಏನು ಕಾರಣ ಆಗುತ್ತೆ, ಅದರಲ್ಲೂ ಪ್ರಸವೋತ್ತರ ಮನೋವಿಕೃತಿಗೆ ಕಾರಣಗಳೇನು ಡಾಕ್ಟ್ರೆ?
4: ಪ್ರಸವೋತ್ತರ ಅದೇ ನಾನು ಮುಂಚೆ ಹೇಳಿದ ಹಾಗೆ ಹಾರ್ಮೋನ್ಸ್ ಲೆವೆಲ್ ಫ್ಲಕ್ಚುಯೇಟ್ ಆಗುತ್ತೆ ಅಂತ. ಸೊ ಹಾರ್ಮೋನ್ಸು ಸಡನ್ ಆಗಿ ಕಡಿಮೆ ಆದಾಗ ಈ ತರ

0: ಗೊಂದಲಗಳು ಕಂಡುಬರುತ್ತದೆ. ಅದರ ಜೊತೆಗೆ ಕೆಲವು ಟೈಮು ಅವ್ರಿಗೆ ಆಲ್ರೆಡಿ ಮಾನಸಿಕ ತೊಂದರೆ ಇದ್ದಿರ್ಬೋದು, ಇಲ್ಲ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ತರ ಮಾನಸಿಕ ತೊಂದರೆಗಳಿದ್ದಿರ್ಬೋದು. ಸೊ ಇಂಥ ಕಾರಣಗಳಿಂದ ಅವ್ರಿಗೆ ಈ ತರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ತನ್ನ ಮಗುವಿಗೆ ಯಾರಾದ್ರೂ ಏನಾದ್ರೂ ಮಾಡಿಬಿಡ್ತಾರೆ ಅನ್ನೋ ಆತಂಕ ಹೆಚ್ಚಾಗಿರೋದ್ರಿಂದ ಬಹುಶಃ ಈ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ಸುತ್ತೆ. ಇನ್ನು ಕೆಲವೊಂದು ಕಡೆ ನಾವು ಕೇಳಿದೀವಿ ಬೇಬಿ ಬ್ಲೂಸ್ ಅನ್ನೋ ಒಂದು ಪದನ, ಇದು ಮತ್ತೆ ಪ್ರಸವದ ನಂತರದ ಖಿನ್ನತೆ, ಇದ ಎರಡರ ವ್ಯತ್ಯಾಸ ಏನಾದ್ರೂ ಇದೆಯಾ?
0: ಖಂಡಿತವಾಗಿ ಎರಡರಲ್ಲೂ ವ್ಯತ್ಯಾಸ ಇದೆ. ಬೇಬಿ ಬ್ಲೂಸ್ ಅನ್ನೋದು ಬಹಳ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಇದು ಪ್ರಸವದ ನಂತರ ಸ್ವಲ್ಪ ದಿವಸ ಮಹಿಳೆಗೆ ಸ್ವಲ್ಪ ಗೊಂದಲ ಆಗೋದು, ಆತಂಕ, ಮಗುದು ಚಿಂತೆ, ಆದ್ರೆ ಇದು ಖಿನ್ನತೆ ಅಷ್ಟು ಮಟ್ಟಿಗೆ ಹೋಗಲ್ಲ.
1: ಅದನ್ನ ಬೇಬಿ ಬ್ಲೂಸ್ ಅಂತ
0: ಹೇಳ್ತೀವಿ. ಸೊ ಇದು ಮಗುವಿನ ಬಗ್ಗೆ ಸ್ವಲ್ಪ ಚಿಂತೆ, ಆತಂಕ, ನಾನ್ ಸರಿ ಮಾಡ್ತಾ ಇಲ್ವೇನೋ, ನಾನು ಎದೆ ಹಾಲು ಕುಡ್ಸಕ್ ಆಗ್ತಾ ಇಲ್ವೇನೋ. ಸೊ ಆತರ ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ ಇದು ಕಂಡು ಬರುತ್ತೆ. ಆದ್ರೆ ಖಿನ್ನತೆ ಅನ್ನೋದು ಎರಡು ವಾರ ನಂತರನೂ ಇರೋಂಥದ್ದು ಖಿನ್ನತೆ ಅಂತ ಹೇಳ್ತೀವಿ. ಬೇಬಿ ಬ್ಲೂಸ್ ಅನ್ನೋದು ತಾತ್ಕಾಲಿಕವಾಗಿ ಇರೋ ಭಾವನಾತ್ಮಕ ಬದಲಾವಣೆಗಳು. ಪ್ರಸವ ನಂತರ ಅವರಿಗೆ ಬೇಗ ಸಿಟ್ಟಾಗುವುದು, ಇಲ್ಲ ಮಗು ಬಗ್ಗೆ ಚಿಂತೆ, ಆತಂಕ, ಇದು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಿ ಅದು ಅದ್ರ ಪಾಡಿಗೆ ಕಡಿಮೆ ಆಗ್ಬೋದು. ಆದರೆ ಖಿನ್ನತೆ ಅನ್ನೋದು ಯೂಶ್ವಲಿ ಅವರ ದೈನಂದಿನ ಜೀವನ ಹಾಗೂ ಮಗುವಿನ ಆರೈಕೆ ಮೇಲೆ ಪರಿಣಾಮ ಬೀರುತ್ತದೆ. ಸೊ ಅದಕ್ಕೆ ಖಿನ್ನತೆಗೆ ನಾವು ಯೂಶ್ವಲಿ ಔಷಧಿ ಇಲ್ಲ ಕೌನ್ಸಿಲಿಂಗ್ ನೀಡಬೇಕಾಗ್ಬೋದು.
1: ಸಾಮಾನ್ಯವಾಗಿ ಮೊದಲ ಮಗುವಿನ ತಾಯಿ ಆಗುವಂತ ಮಹಿಳೆಯರಿಗೆ ಒಂಥರ ಆತಂಕ ಇದ್ದೇ ಇರುತ್ತೆ, ಮುಂದೆ ಏನಾಗುತ್ತೆ ಅನ್ನೋ ಒಂದು ಭಯ ಕೂಡ ಕಾಡ್ತಾ ಇರುತ್ತೆ. ಮತ್ತೆ ಸಾಕಷ್ಟು ವ್ಯತ್ಯಾಸಗಳು ಉಂಟಾಗುತ್ತೆ ಶರೀರದಲ್ಲಿ, ಹಾಗಾಗಿ ಅವರಿಗೆ ಗೊಂದಲಗಳು ಜಾಸ್ತಿ ಆಗುತ್ತೆ. ಸೊ ಇಂಥ ತಾಯಿಯಾಗುವ ಮಹಿಳೆಯರು ಜೀವನದ ಬಗ್ಗೆ ಬೇಸರ ಪಡೋದನ್ನ ನಾವು ಇತ್ತೀಚೆಗೆ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಇದಕ್ಕೆ ನೀವು ಹೇಳಿದ ಹಾಗೆ ಹಾರ್ಮೋನ್ಸ್ ಚೇಂಜಸ್ ಕೂಡ ಕಾರಣ ಆಗಬಹುದೇನೋ. ಅದು ಗರ್ಭಾವಸ್ಥೆ ಅಥವಾ ಪ್ರಸವದ ನಂತರ ಬೇಸರ ಪಟ್ಕೊಂಡು ಏನಾದರೂ ಅನಾಹುತ ಮಾಡ್ಕೊಳ್ಳೋ ಅಂಥವ್ರಿಗೆ ಏನು ಮಾಡಬಹುದು ನಾವು?
0: ನಿರಂತರ ಆತ್ಮಹತ್ಯೆ ಆಲೋಚನೆ ಇದು ಕಂಡು ಬಂದಲ್ಲಿ ಎಂದಿಗೂ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ತಾಯಿಯನ್ನು ಒಬ್ಬರೇ ಬಿಡಬಾರ್ದು. ಅವರನ್ನು ಕೂಡಲೇ ಒಂದು ಮನೋವೈದ್ಯರು ಅಥವಾ ಯಾವುದಾದ್ರೂ ತುರ್ತು ವೈದ್ಯಕೀಯ ಸೇವೆಯನ್ನು ಸಂಪರ್ಕಿಸಬೇಕು. ಅದರ ಜೊತೆ ಒಂದು ಕುಟುಂಬದ ಬೆಂಬಲ ಕೂಡ ತುಂಬಾ ಮುಖ್ಯವಾಗಿರುತ್ತದೆ.
1: ಕುಟುಂಬದವರು ಗರ್ಭಿಣಿಯನ್ನ ನೋಡ್ಕೊಳ್ಳೋದ್ರಿಂದ ಹಿಡಿದು ಪ್ರಸವದ ನಂತರ ಮಗುವನ್ನ ಆರೈಕೆ ಮಾಡೋದ್ರ ವರ್ಗುನು ಕುಟುಂಬದವರ ಬೆಂಬಲ ಸಾಕಷ್ಟು ಬೇಕಾಗತ್ತೆ. ಸೊ ಕುಟುಂಬದವರು ಇಂಥ ಗರ್ಭಾವಸ್ಥೆ ಅಥವಾ ಪ್ರಸವದ ನಂತರ ಆ ಬಾಣಂತಿಯನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋ ಸಲಹೆನ ನೀಡ್ತೀರಾ?
0: ಸೊ ಮಗುವಿನ ಜನನ ನಂತರ ಒಂದು ತಾಯಿಯ ಮೇಲೆ ಒಂದು ದೈಹಿಕ, ನೀವು ಹೇಳ್ದಾಗೆ ದೈಹಿಕ, ಭಾವನಾತ್ಮಕ ಹಾಗೂ ಸಾಮಾಜಿಕ ಒತ್ತಡ ಹೆಚ್ಚಾಗುತ್ತೆ. ಒಂದು ಮನೆ ಕೆಲಸ ಆಗಿರ್ಬೋದು, ಇಲ್ಲ ಮಗುವಿಗೆ ಆರೈಕೆ ಸಹಾಯ ನಾವು ಮಾಡಿದ್ದಲ್ಲಿ ಆ ತಾಯಿಯ ಸ್ಟ್ರೆಸ್ ತುಂಬ ಕಡಿಮೆ ಆಗುತ್ತೆ. ಅದಕ್ಕೆ ಕುಟುಂಬದ ಬೆಂಬಲ ತುಂಬ ಮುಖ್ಯವಾಗಿರುತ್ತೆ. ಕುಟುಂಬದ ಬೆಂಬಲವು ಒಂಟಿತನ ಮತ್ತು ಒತ್ತಡವನ್ನು ಕಡಿಮೆ ಮಾಡಿ ಚಿಕಿತ್ಸೆಗೆ ಸ್ಪಂದಿಸಲಿಕ್ಕೆ ಕೂಡ ತಾಯಿ ಮಗು ಬಾಂಧವ್ಯ ಕೂಡ ಸುಧಾರಿಸಲಿಕ್ಕೆ ಸಹಾಯ ಮಾಡುತ್ತೆ. ಈ ತಾಯಿ ಮಗು ಬಾಂಧವ್ಯಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎದೆ ಹಾಲು ಕುಡಿಸೋದು. ಸೊ ಎದೆ ಹಾಲು ಕುಡಿಸೋದ್ರಲ್ಲಿ ತಾಯಿ ಮಗುವಿನ ನೋಡ್ತಾರೆ, ತಪ್ಪಿಕೊಳ್ತಾರೆ. ಸೊ ಅದರಿಂದ ಮಗು ಮತ್ತು ತಾಯಿಯ ಬಾಂಧವ್ಯ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಇದರದ್ದು ವಿಜ್ಞಾನ ಏನು ಅಂದರೆ ಒಂದು ಹಾರ್ಮೋನ್, ಆಕ್ಸಿಟೋಸಿನ್ ಹಾರ್ಮೋನು ರಿಲೀಸ್ ಆಗುತ್ತೆ. ಸೊ ಈ ಆಕ್ಸಿಟೋಸಿನ್ ಹಾರ್ಮೋನು ತಾಯಿ ಮತ್ತು ಮಗುವಿ ಬಾಂಧವ್ಯಗೆ ತುಂಬ ಇಂಪಾರ್ಟೆಂಟ್. ಸೊ ಈ ತಾಯಿ ಮತ್ತು ಮಗು ಬಾಂಧವ್ಯ ನಾವು ಹೇಗೆಲ್ಲ ಹೆಚ್ಚು ಮಾಡಿಸ್ಬೋದು ಅಷ್ಟು ಕುಟುಂಬದ ಬೆಂಬಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ.
1: ನೀವು ಹೇಳ್ತಾ ಇದ್ದೀರಾ ಕುಟುಂಬದವರ ಬೆಂಬಲ ತುಂಬಾ ಇಂಪಾರ್ಟೆಂಟು, ಯಾಕೆಂದ್ರೆ ತಾಯಿಗೆ ಸಾಕಷ್ಟು ಸ್ಟ್ರೆಸ್ ರಿಲೀಸ್ ಆಗುತ್ತೆ ಕುಟುಂಬದವರ ಬೆಂಬಲ ಸಿಕ್ಕಿದ್ರೆ ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಗರಗಳಲ್ಲಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ನೋಡ್ತಾ ಇದ್ದೀವಿ, ಕುಟುಂಬದ ಒಂದು ಬೆಂಬಲ ಸಿಗ್ತಾ ಇತ್ತು ನಾವು ಕೂಡು ಕುಟುಂಬದಲ್ಲಿ ಬೆಳೀತಾ ಇದ್ದಾಗ. ಸೊ ಈ ರೀತಿ ನ್ಯೂಕ್ಲಿಯರ್ ಫ್ಯಾಮಿಲಿಲಿ ಇರುವಾಗ, ಗಂಡ ಹೆಂಡತಿ ಇಬ್ಬರೇ ಇರುವಾಗ ಮಗು ನೋಡ್ಕೊಳ್ಳೋದು ತಾಯಿಗೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ತುಂಬಾ ಸ್ಟ್ರೆಸ್ ಅನ್ನೋದು ನೀವೇನು ಹೇಳಿದ್ರಿ ಅದು ಹೆಚ್ಚಾಗ್ತಾನೆ ಹೋಗುತ್ತೆ. ಕುಟುಂಬದವರ ಬೆಂಬಲ ಅವರಿಗೆ ಇರಲ್ಲ, ಸಹಕಾರ ಇರೋದಿಲ್ಲ. ಇಬ್ರು ವರ್ಕಿಂಗ್ ಆಗಿರೋದ್ರಿಂದ ಇತ್ತೀಚೆಗಂತೂ ನಾವು ನೋಡ್ತಾ ಇದ್ದೀವಿ ವರ್ಕ್ ಫ್ರಮ್ ಹೋಮ್ ಅಂತ ನೋಡುವಾಗ ಬಾಣಂತಿ ಅನ್ನೋದು ಕೂಡ ಮರೆತು ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಇಂಥವರಿಗೆ ಟೆಲಿಮನಸ್ ಸೇವೆ ಯಾವ ರೀತಿ ಒಂದು ಸಹಕಾರವನ್ನು ನೀಡಬಹುದು, ಹೇಗೆ ಅವರು ಇದನ್ನು ಸದ್ಬಳಕೆ ಮಾಡಿಕೊಳ್ಬಹುದು?
0: ಸೊ ಟೆಲಿಮಾನಸ್ ಅನ್ನೋದು ಒಂದು ಗೌರ್ಮೆಂಟಿಂದ ಹೆಲ್ಪ್ ಲೈನ್ ಇರುವಂಥದ್ದು.

0: ಸೊ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಆತಂಕ, ಖಿನ್ನತೆ, ಒತ್ತಡ ಅಥವಾ ಇತರ ಮಾನಸಿಕ ಆರೋಗ್ಯದ ತೊಂದರೆಗಳ ಬಗ್ಗೆ ಸಲಹೆ ಮತ್ತು ಸಹಾಯ ಪಡೆಯಲು ಕಾಲ್ ಮಾಡ್ಬೋದು. ಸೊ ಈ ಕಾಂಟ್ಯಾಕ್ಟ್ ನಂಬರು 144416 ಈ ಸಂಖ್ಯೆಯನ್ನು ಸಂಪರ್ಕಿಸಿದರೆ ಈ ಎಲ್ಲ ಸೇವೆಗಳು, ಸೌಲಭ್ಯಗಳು ಸಿಗುತ್ತದೆ. ಟೆಲಿಸೈಕ್ಯಾಟ್ರಿ ಅನ್ನೋದೊಂದು ಕಾನ್ಸೆಪ್ಟ್ ಕೂಡ, ವಿಡಿಯೋ ಕಾಲ್ ಮೂಲಕ ಪೇಷಂಟ್ ಅನ್ನ ನೋಡ್ಬಿಟ್ಟು ಅವರಿಗೆ ಏನು ಸಹಾಯ ಮಾಡಬಹುದು ಅದನ್ನ ಸಹಾಯ ಕೊಡ್ತಾರೆ. ಈವನ್ ವಿಡಿಯೋ ಕಾಲ್ ಇಂದ ಮೆಡಿಸಿನ್ಸ್ ಕೂಡ ಬರೆದು ಕೊಡ್ತಾರೆ. ಆದರೆ ಅದಕ್ಕೆ ಕೆಲವು ಕ್ರೈಟೀರಿಯಾಸ್ಗಳಿರುತ್ತೆ. ಅಂದರೆ ತುಂಬ ಅವರಿಗೆ ಅನಿಸಿದ್ರೆ ಈ ಪೇಷಂಟಿಂದ ಯಾರಿಗಾದರೂ ಹಾನಿ ಆಗ್ತಾ ಇದೆ, ಇಲ್ಲ ಅವ್ರಿಗೆ ಕೂಡ ನಿರಂತರ ಏನಾದರೂ ಕೆಟ್ಟ ಆಲೋಚನೆ ಬರ್ತಾ ಇದೆ ಅಂತ ಇದ್ರೆ ಕೂಡಲೇ ಅವರನ್ನ ಈ ತರ ತುರ್ತು ಚಿಕಿತ್ಸೆಗೆ ರೆಫರ್ ಮಾಡ್ತಾರೆ. ಸೊ ಅವರು ಸಹಾಯ ಪಡಿಬಹುದು.
1: ಈ ಟೆಲಿಸೈಕ್ಯಾಟ್ರಿ ಅವ್ರನ್ನ ಸಂಪರ್ಕ ಮಾಡೋದು ಕೂಡ ಈ ಟೆಲಿಮನಸ್ ನಂಬರ್ ಇಂದನೇನ, 144416 ಕಾಲ್ ಮಾಡಿದ್ರೆ ಈ ಟೆಲಿಸೈಕ್ಯಾಟ್ರಿ ಒಂದು ಸಹಾಯವನ್ನ ಕೂಡ ಅವರು ಪಡಿಬಹುದು. ಅವರು ನೇರವಾಗಿ ವಿಡಿಯೋ ಮೂಲಕ ವೈದ್ಯರ ಹತ್ರ ಮಾತಾಡಿ ಸಮಾಲೋಚನೆಯನ್ನ ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ರ. ಬಹುಶಃ ಇದು ನಮ್ಮ ನಗರದ ಪ್ರದೇಶದಲ್ಲಿ, ನಾನೇನು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳಿದೆ, ಒಬ್ಬಂಟಿಯಾಗಿ ಇರುವಂತಹ ಒಂದು ತಾಯಂದಿರಿಗೆ ಇದು ಸಾಕಷ್ಟು ಒಂದು ಒಳ್ಳೆಯ ಯೋಜನೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇದರ ಉಪಯೋಗ ಖಂಡಿತವಾಗಿಯೂ ನಮ್ಮ ಜನರು ಪಡ್ಕೊಳ್ಬೇಕು. ಮಾನಸಿಕ ಆರೋಗ್ಯ ಪ್ರತಿಯೊಬ್ಬರಿಗೂ ಮುಖ್ಯವಾಗುತ್ತೆ. ಕುಟುಂಬದವರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರ್ತು ಒಬ್ಬರಿಗೊಬ್ಬರು ಸಹಕಾರ ನೀಡಿದ್ರೆ ಜೀವನ ಸುಖಮಯ, ಇಲ್ಲೇ ಸ್ವರ್ಗ. ಇಷ್ಟೊತ್ತು ಮಾಹಿತಿಯನ್ನು ನೀಡಿದ ಡಾಕ್ಟರ್ ನೇಹಾ ಮಕ್ಕಿತಾಯ ಅವರಿಗೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ.
2: ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರ ತಾಯಿಯ ಮಾನಸಿಕ ಆರೋಗ್ಯ, ಈ ಕುರಿತಾಗಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಮನೋಚಿಂತನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:10. ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ 15 ನಿಮಿಷಕ್ಕೆ ಕೇಳಿ ಕನ್ನಡ ರತ್ನ ಭಂಡಾರ. 6:30 ಪ್ರಸಾರವಾಗಲಿದೆ ಅವಲೋಕನ. 6:51 ಕೃಷಿ ರಂಗದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಮೀನಿನ ಆರೋಗ್ಯ ಕುರಿತು ಡಾಕ್ಟರ್ ಅಮೋಘ ಕೆಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಬೆಂಗಳೂರಿನ ಜೀವನ್ ಭೀಮಾನ ಡಾಕ್ಟರ್ ಜೀವನ್ ಭೀಮಾ ನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು. 7:45 ಸಿರಿಗಂಧ, 9:15 ವಾಣಿಶ್ರೀ ಕುಲಕರ್ಣಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗೌರಿ ನಾರಾಯಣವರ ಹಾಡುಗಾರಿಕೆ, ವಯಲಿನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಂಟಿ ರಾಜಕೇಸರಿ. ಇದು ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಭಾಗ. 10:30 ಗೀತ ಚಂದ್ರಿಕೆ. 6:00 ಶುಭೋದಯ ಕರ್ನಾಟಕ. 6:30 ಕೇಳಿ ಚಿಂತನ ಪುಟ್ಟರಾಜು ಎಲ್ಲವರಿಂದ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿ ಗೀತೆ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಸುನೀತಾ ಎಸ್ ಅವರಿಂದ. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಹಾವೇರಿ ತಾಲೂಕಿನ ಬ್ಯಾಡಗಿಯ ತಾಲೂಕು ಆಸ್ಪತ್ರೆ ಹೋಮಿಯೋಪತಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜಶೇಖರ್ ಸಿ ಹೊಸಮನಿ ಅವರು ಭಾಗವಹಿಸುತ್ತಾರೆ. ವಿಷಯ ಸಂಧಿವಾತಕ್ಕೆ ಹೋಮಿಯೋಪತಿ ಚಿಕಿತ್ಸೆ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ವಿಶೇಷ ಕಾರ್ಯಕ್ರಮ ಫಿಟ್ ಇಂಡಿಯಾ ಮೂಮೆಂಟ್ ವಿಷಯವಾಗಿ ಸಿದ್ದು ಯಾದವ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅಮೂಲ್ಯ ಎಸ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. 10:30 ಸುನರ್ ಹೆಪ್ಪಲ್. 11:00 ಸವಿ ನೆನಪು. 11:30 ಸ್ಟಂಪ್ಡ್ ದೆಹಲಿ ಕೇಂದ್ರದಿಂದ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮಳೆಗಾಲದಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರೋಹಿಣಿ ಪುರೋಹಿತ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಇನ್ನು ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ವೈಎಸ್ ಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರಿಂದ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ. 2:40 ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಸಂದರ್ಶನ ಭಾಗವಹಿಸಿದ್ದಾರೆ ಸುಬ್ಬಯ್ಯ ನಾಯ್ಡು, ಸಂದರ್ಶಕರು ವೀರಣ್ಣ ಜಿ ಹೆಚ್. ಇನ್ನು ನಾಳೆ ಮಧ್ಯಾಹ್ನ 3:00 ಗುಲ್ಮೋಹರ್, ಹೊಸ ಹಿಂದಿ ಚಿತ್ರಗೀತೆಗಳು. ನಾಳೆ ಸಂಜೆ 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ. 6:30 ವಿಜ್ಞಾನದ ಮುನ್ನಡೆ ದೀಪ ಎಂಬಿ ಅವರಿಂದ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಕೃಷಿ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾಹಿತಿ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ. 7:20 ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಮಂತ್ರಿಕೆನಾಳ್ಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ. 7:45 ಸಮಾಚಾರ ದರ್ಶನ. 8:00 ಸಿರಿಗಂಧ. 9:15 ಭಾವಗೀತೆಗಳು ರಘು ಎಚ್ ಕೆ ಅವರಿಂದ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ ರಾಮಕೃಷ್ಣ ಹೆಗಡೆ ಅವರ ಶತಮಾನೋತ್ಸವ ಆಚರಣೆಗೆ ಮಾನ್ಯ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರ ಬೆಂಗಳೂರು ಭೇಟಿ ಕುರಿತ ಬಾನುಲಿ ವರದಿ, ಪ್ರಸ್ತುತಿ ಕೃಷ್ಣಪ್ಪ. ಇನ್ನು ನಾಳೆ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಡಪಕ ಶಾರದಾ ಅವರಿಂದ ಕರ್ನಾಟಕ ಹಾಡುಗಾರಿಕೆ. ಇದು ಆಕಾಶವಾಣಿ ವಿಶಾಖಪಟ್ಟಣ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಇವತ್ತಿನ ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ್ರು, ಗ್ರಾಮೀಣ ಜೀವನದ ಮಹತ್ವ, ಸರಳ ಜೀವನದ ತತ್ವ ಸಾರಿದ ಗಾಂಧಿವಾದಿ, ಪ್ರಬಂಧಗಳಿಂದ ಸಾಮಾಜಿಕ ಚಳವಳಿಯನ್ನೇ ಮಾಡಿದವರು, ಕೃತಿಗಳ ಮೂಲಕ ಗೊರೂರು ಅನ್ನುವ ಊರನ್ನ ಅಜರಾಮರ ಮಾಡಿದವರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರರ ಧ್ವನಿ.
4: ಈಗ ಈ ಔಟ್ಡೇಟೆಡ್ ಅನ್ನೋ ಮಾತಿದೆಯಲ್ಲ, ಇದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಜೀವನವನ್ನ ಯಾವುದು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡುತ್ತದೆ, ಯಾವುದನ್ನು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡ್ತದೆ ಅದು ಯಾವಾಗಲೂ ಆಕರ್ಷಣೀಯವಾಗಿಯೇ ಉಳಿಯತಕ್ಕಂಥ ವಿಷಯ. ಈ ಚರಿತ್ರೆ ಯಾತಕ್ಕೆ ನಮಗೆ ಯಾವತ್ತೂ ಆಕರ್ಷಣೀಯವಾಗಿರ್ತದೆ

0: ಒಂದು ಕಾಲದಲ್ಲಿ ಮನುಷ್ಯನಿಗೆ ಸಂಭವಿಸಿದ್ದೆ ಅದೇ ಎಲ್ಲ ಕಾಲಕ್ಕೂ ಮನುಷ್ಯನಿಗೆ ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ಸಂಭವಿಸುವಂತಹ ಪ್ರಶ್ನೆಗಳು. ಆ ರೀತಿ ಈಗ ರಾಮಾಯಣ ಎಂಬಂತ ಒಂದು ಕಾವ್ಯವನ್ನೇ ತಗೊಳ್ಳೋಣ,
1: ಸರಿ,
0: ಭಾರತ ಅನ್ನೋ ಕಾವ್ಯವನ್ನೇ ತೆಗೆದುಕೊಳ್ಳೋಣ, ಅಥವಾ ಹರಿಶ್ಚಂದ್ರನ ಕಥೆ ತಗೊಳ್ಳೋಣ. ಈಗ ಇದು ಔಟ್ಡೇಟೆಡ್ ಅಂದ್ರೆ ಇವತ್ತಿನ ಕಾಲಕ್ಕೆ ಅದು ಔಟ್ಡೇಟೆಡ್ ಇರಬಹುದು, ಆದ್ರೆ ಆ ಕಥೆ ಅಂತ ಈಗ ನಡೆಯೋದಿಲ್ಲ. ಆದ ಮಾತ್ರಕ್ಕೆ ನೀವು ರಾಮಾಯಣ ನಮ್ಮ ಜನಕ್ಕೆ ಇವತ್ತಿಗೆ ಅದಕ್ಕೆ ಮೌಲ್ಯವಿಲ್ಲ ಅಂತ ಹೇಳ್ತೀರಾ?
1: ಅಲ್ಲ, ಮೂಲ ಸತ್ಯಗಳ ವಿಷಯಕ್ಕೆ ಬಂದಾಗ ನೀವು ಹೇಳಿದ್ದು ಒಪ್ಕೊಳ್ತೇನೆ ನಾನು. ಹಾಗಂದ್ರೆ ನಾ ಹೇಳ್ತಿರೋದು
0: ಅದು ಆ ಪಾತ್ರಗಳು ಹಾಗಿರಬಹುದು. ಆ ಗ್ರಾಮ ಜೀವನ ಇವತ್ತೇನು ನಿರ್ಜನವಾಗಿಲ್ಲ, ಗ್ರಾಮ ಜೀವನದಲ್ಲಿ ಜನ ಇವಾಗಲೂ ಮುಂದುವರಿತಾಳೆ ಇದ್ದಾರೆ, ಅವರುಗಳು ಅದೇ ರೀತಿ ಜೀವನ ಮಾಡ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ, ಅದಕ್ಕನುಸಾರವಾಗಿ ಅವ್ರ ಜೀವನ ಇವತ್ತು ನಡೀತಾ ಇದೆ. ಪಟ್ಟಣ ಜೀವನವೂ ಹೇಗೆ ಒಂದು ರೀತಿ ಬದಲಾವಣೆ ಆಯ್ತೋ, ಪಟ್ಟಣ ಜೀವನವೂ ಹಿಂದಿನ ಕಾಲದಲ್ಲಿ ಈಗಿದ್ದಂತೆ ಇರಲಿಲ್ಲ. ಈಗ 30 ವರ್ಷದ ಬೆಂಗಳೂರು ನೋಡಿದ್ರೆ ಅನೇಕ ವಿಷಯದಲ್ಲಿ ಬೆಂಗಳೂರಿನ ಎಕ್ಸ್ಟೆನ್ಷನ್ಗಳು ನಮ್ಗೆ ಹಳ್ಳಿ ಹಾಗೆ ಕಾಣ್ತಾ ಇದ್ವು. ಈಗ 30 ವರ್ಷದಲ್ಲಿ ನೋಡಿದ್ರೆ ಈಗ 30 ವರ್ಷವಾಯ್ತು, ಇವತ್ತು ಪಟ್ಟಣ ಜೀವನ ನಡೀತಾ ಇದೆ, ಹಳ್ಳಿ ಹಿಂದಿನ 30 ವರ್ಷದ ಬೆಂಗಳೂರು ಜೀವನವೂ ನಡೀತು, ಈಗಲೂ ನಮ್ಮ ಹಿಂದಿನ ಹಳ್ಳಿ ಜೀವನ ನಡೀತು, ಇವತ್ತು ನಡೀತು. ಯಾವುದು ಹಳ್ಳಿಯ ಜೀವನದಲ್ಲಿ ಅಥವಾ ಪಟ್ಟಣದ ಜೀವನದಲ್ಲಿ ಆದ ಸ್ವಾರಸ್ಯ ಅಂತ ನಾವು ಭಾವಿಸಿದೆವೋ ಅದು ಎಂದೆಂದಿಗೂ ಸ್ವಾರಸ್ಯವಾಗಿ ಉಳಿತಕ್ಕಂಥ ಸತ್ಯಗಳೇ. ಅವು ಪೂರ ಎಂಬ ಒಂದು ಪಾತ್ರವಿದೆ ಅಂತ ನೀವು ನೋಡಿ. ಆ ತೂರದ ಪಾತ್ರದಲ್ಲಿ ಇದು ಯಾವತ್ತಿಗೂ ಔಟ್ಡೇಟೆಡ್ ಆಗೋದಕ್ಕೆ ಸಾಧ್ಯವಿಲ್ಲ. ಒಂದ್ ಪಕ್ಷ ಅವನು ದನ ಕಾಯೋದೊಂದು ಬಿಡಬಹುದು. ನಮ್ಮ ಗ್ರಾಮಗಳಲ್ಲಿ ಈಗ ಕೋಆಪರೇಟಿವ್ ದನ ಕಾಯೋದು ಬರ್ತಾ ಇದೆ, ಒಂದು ಸೊಸೈಟಿ ಅವರೇ ಕಾಯಿಸ್ತಾರೆ. ಆದ್ರೆ ಅಂತ ಒಂದು ಪಾತ್ರವು ಅದರಲ್ಲಿ ಬರ್ತಕ್ಕಂಥ ಸಂಗತಿಗಳು ಅವುಗಳನ್ನು ನೀವು ಔಟ್ಡೇಟೆಡ್ ಅಂತ ಅನ್ನೋಕ್ಕಾಗೋದಿಲ್ಲ. ಆದ್ರಿಂದ ಯಾವುದು ಶಾಶ್ವತವಾದ ಸಾಹಿತ್ಯ ಮೌಲ್ಯವನ್ನು ಉಳಿದಾಗಿರುತ್ತೆ ಅದು ಹಿಂದಿನ ಕಾಲಕ್ಕೆ ಅನ್ವಯಿಸಿದ್ರು ಅಷ್ಟೇ, ಈ ಕಾಲಕ್ಕೆ ಅನ್ವಯಿಸಿದ್ರು ಅಷ್ಟೇ, ಅದು ನಿಲ್ತಕ್ಕಂಥದ್ದು. ನಮ್ಮ ಪದ್ಧತಿಗಳು ಇಂಥವುಗಳು ಯಾವುದಿದೆ ಅವುಗಳ ಮೇಲೆ ಪ್ರೀತಿ ಇಟ್ಕೊಂಡ್ರೆ ಆ ವಿಷಯವನ್ನು ಚಿತ್ರಿಸೋದಕ್ಕಾಗುತ್ತೆ. ಆದ್ರಿಂದ ನಮ್ಮ ಜನತೆ ಇವತ್ತು ಕೂಡ ಉತ್ತಮವಾದ ಚಿತ್ರಣವನ್ನು ಮಾಡಬೇಕಾದ್ರೆ ನಮ್ಮ ಲೇಖಕರು ನಮ್ಮ ಜನತೆಯನ್ನು ಪ್ರೀತಿಸಬೇಕು, ಅವರಲ್ಲಿರೋ ಒಳ್ಳೆ ಗುಣಗಳನ್ನ ನೋಡಬೇಕು, ಅದನ್ನು ಆದರ್ಶವಾಗಿ ಜನರ ಮುಂದೆ ಇಡಬೇಕು. ಹಾಗಿಟ್ಟರೆ ಲೇಖಕರಿಗೆಲ್ಲ ಒಂದು ಮೇಲ್ಪುಂಕ್ತಿ ಆಗುತ್ತೆ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಸಮಯ 6:20. ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಜನಧನ ಯೋಜನಾ ದೇಶಸ್ಯ ಆರ್ಥಿಕ ಸಶಕ್ತೀಕರಣೆ ಕ್ರಾಂತಿಕಾರಿ ಭೂಮಿಕಾಂ ನಿರ್ವಹತೀತಿ ಪ್ರಧಾನಮಂತ್ರಿಣಃ ಮೋದಿನಃ ವಕ್ತವ್ಯಂ. ನೇಪಾಳ ತಿಬ್ಬತಯೋಃ ಭೀಷಣಾಪ್ಲಾವೇನ ಮೃತಕಾನಾಂ ಸಂಖ್ಯಾ 38,500 ಯಾವತ್ ಅಭವತ್. ಸಾರ್ಧೈಕಸಹಸ್ರತೋಪ್ಯಧಿಕಾಃ ಜನಾಃ ವಿಲೀನಾಃ. ನೇಪಾಳ 90+ ಭಾರತೀಯಾಃ ಅಸಂಪರ್ಕಿತಾಃ. ಮಂತ್ರಾಲಯೇನ ಆಪದುದ್ಧರಣ ಕಾರ್ಯಾಣಿ ಚ ತೀವ್ರೀಕೃತಾನಿ. ಚೀನೆ 15 ಪರಿಮಾಣಮಿತಂ ಭೂಕಂಪಾನಂತರಂ ನೇಪಾಳೆ ನೂತನ ಜಲಪ್ಲಾವನ ಸಂಕಟಸ್ಯ ಸೂಚನಾ. ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನದ್ಯ 6-ದಿವಸೀಯ ಪ್ರವಾಸಾಯ ಯುಎಸ್ ಪ್ರಸ್ಥಿತ. ಅಪಿ ಚ ಪಿಎಸ್ಎ

0: ಆಕಾಶವಾಣಿ ಅವಲೋಕನ. ಇಂದಿನ ವಿಷಯ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ 12 ವರ್ಷಗಳು, ಭಾರತದ ಆರ್ಥಿಕ ಸಬಲೀಕರಣದ ಪರ್ವ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಚೇತನ್ ಸಿವಿ. ಭಾರತದ ಆರ್ಥಿಕ ಅಭಿವೃದ್ಧಿಯ ಪಯಣದಲ್ಲಿ ಪ್ರತಿಯೊಬ್ಬ ನಾಗರಿಕನನ್ನು ಹಣಕಾಸು ವ್ಯವಸ್ಥೆಯೊಂದಿಗೆ ಜೋಡಿಸುವುದು ಮಹತ್ವದ ಹೆಜ್ಜೆಯಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಷ್ಟೀಯ ಆರ್ಥಿಕ ಸೇರ್ಪಡೆ ಅಭಿಯಾನವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮಹತ್ವದ ಪಾತ್ರ ವಹಿಸುತ್ತಿದೆ. 2014 ಆಗಸ್ಟ್ 28 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆರಂಭಗೊಂಡ ಈ ಯೋಜನೆ 12 ವರ್ಷಗಳ ಯಶಸ್ವಿ ಪಯಣವನ್ನು ಪೂರ್ಣಗೊಳಿಸಿದೆ. ಬ್ಯಾಂಕ್ ಖಾತೆ ಇಲ್ಲದ ಜನರಿಗೆ ಮೂಲಭೂತ ಬ್ಯಾಂಕಿಂಗ್ ಸೌಲಭ್ಯ ಒದಗಿಸುವುದರಿಂದ ಆರಂಭವಾದಂತಹ ಈ ಅಭಿಯಾನ ಇಂದು ದೇಶದ ಆರ್ಥಿಕ ಸೇರ್ಪಡೆಯ ಪ್ರಮುಖ ಆಧಾರಸ್ತಂಭವಾಗಿ ಬೆಳೆದಿದೆ. ವಿಶ್ವದ ಅತಿದೊಡ್ಡ ಹಣಕಾಸು ಸೇರ್ಪಡೆ ಉಪಕ್ರಮವೆಂಬ ಹೆಗ್ಗಳಿಕೆಯನ್ನು ಇದು ಪಡೆದಿದೆ. ಬ್ಯಾಂಕಿಂಗ್ ಸೌಲಭ್ಯದಿಂದ ಹೊರಗುಳಿದ ಪ್ರತಿಯೊಬ್ಬರಿಗೂ ಮೂಲಭೂತ ಬ್ಯಾಂಕ್ ಖಾತೆಯನ್ನು ಒದಗಿಸುವುದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಮೂಲ ಉದ್ದೇಶವಾಗಿದೆ. ಈ ಖಾತೆಯನ್ನು ಯಾವುದೇ ಕನಿಷ್ಠ ಠೇವಣಿಯ ಅಗತ್ಯವಿಲ್ಲದೆ ತೆರೆಯಬಹುದಾಗಿದ್ದು ಖಾತೆ ನಿರ್ವಹಣೆಗೂ ಯಾವುದೇ ಶುಲ್ಕ ಇರುವುದಿಲ್ಲ. ಯೋಜನೆ ಆರಂಭವಾದ ಸಂದರ್ಭದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕನಿಷ್ಠ 1 ಬ್ಯಾಂಕ್ ಖಾತೆ ಒದಗಿಸುವ ಗುರಿ ಹೊಂದಲಾಗಿತ್ತು. ನಂತರ 2018 ಯೋಜನೆಯ ವ್ಯಾಪ್ತಿಯನ್ನು ವಿಸ್ತರಿಸಿ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಹೊರಗಿರುವ ಪ್ರತಿಯೊಬ್ಬ ವಯಸ್ಕನಿಗೂ ಖಾತೆ ಒದಗಿಸುವತ್ತ ಗಮನಹರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಜನ್ಧನ್ ಯೋಜನೆಯ ವ್ಯಾಪ್ತಿ ಗಮನಾರ್ಹವಾಗಿ ವಿಸ್ತರಿಸಿದೆ. 2026 ಆಗಸ್ಟ್ 19 ವೇಳೆಗೆ ದೇಶದಾದ್ಯಂತ ಒಟ್ಟು 59.09 ಕೋಟಿ ಜನ್ಧನ್ ಖಾತೆಗಳು ತೆರೆಯಲ್ಪಟ್ಟಿವೆ. ಈ ಖಾತೆಗಳಲ್ಲಿ 55.7% ಅಂದರೆ 32.92 ಕೋಟಿ ಖಾತೆಗಳು ಮಹಿಳೆಯರದ್ದಾಗಿವೆ. ಇದೇ ವೇಳೆ 77.8% ಅಂದರೆ 45.95 ಕೋಟಿ ಖಾತೆಗಳು ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶದಲ್ಲಿವೆ. ಈ ಅಂಕಿ ಅಂಶಗಳು ಮೂಲತಃ ಮಹಿಳೆಯರು, ಗ್ರಾಮೀಣ ಜನರು ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳನ್ನು ಹಣಕಾಸು ವ್ಯವಸ್ಥೆಯೊಂದಿಗೆ ಸೇರಿಸುವಲ್ಲಿ ಯೋಜನೆಯ ಪಾತ್ರವನ್ನು ಬಿಂಬಿಸುತ್ತದೆ. ಜನ್ಧನ್ ಖಾತೆಗಳಲ್ಲಿ ಉಳಿತಾಯದ ಪ್ರಮಾಣವು ನಿರಂತರವಾಗಿ ಹೆಚ್ಚಾಗಿದೆ. 2026 ಆಗಸ್ಟ್ 19 ವೇಳೆಗೆ ಈ ಖಾತೆಗಳಲ್ಲಿನ ಒಟ್ಟು ಠೇವಣಿ ಮೊತ್ತ 316,514 ಕೋಟಿ ರೂಪಾಯಿಗಳಾಗಿದ್ದು ಅಂದರೆ ಸುಮಾರು 3.17 ಲಕ್ಷ ಕೋಟಿ ರೂಪಾಯಿಗಳಷ್ಟಿದೆ. 2015 ಆಗಸ್ಟ್ನಿಂದ 2026 ಆಗಸ್ಟ್ವರೆಗೆ ಠೇವಣಿ ಮೊತ್ತವು ಸುಮಾರು 12.8 ಪಟ್ಟು ಹೆಚ್ಚಾಗಿದೆ. ಇದೇ ಅವಧಿಯಲ್ಲಿ ಖಾತೆಗಳ ಸಂಖ್ಯೆ ಸುಮಾರು 2.3 ಪಟ್ಟು ಹೆಚ್ಚಾಗಿದೆ. ಪ್ರತಿಯೊಂದು ಖಾತೆಯ ಸರಾಸರಿ ಠೇವಣಿ 5,356 ರೂಪಾಯಿಗಳಾಗಿದ್ದು 2015 ಆಗಸ್ಟ್ಗೆ ಹೋಲಿಸಿದರೆ ಸರಾಸರಿ ಠೇವಣಿ ಸುಮಾರು 3.4 ಪಟ್ಟು ಹೆಚ್ಚಾಗಿದೆ. ಖಾತೆಗಳ ಬಳಕೆ ಮತ್ತು ಉಳಿತಾಯದ ಅಭ್ಯಾಸದಲ್ಲಿ ಉಂಟಾಗಿರುವ ಸುಧಾರಣೆಗೆ ಇದು ಸಾಕ್ಷಿಯಾಗಿದೆ. ಮಹಿಳಾ ಸಬಲೀಕರಣದ ದೃಷ್ಟಿಯಿಂದಲೂ ಜನ್ಧನ್ ಯೋಜನೆ ಮಹತ್ವದ ಸಾಧನೆ ಮಾಡಿದೆ. ಒಟ್ಟು ಖಾತೆದಾರರಲ್ಲಿ 55.7% ಮಹಿಳೆಯರಾಗಿರುವುದು, ಮಹಿಳೆಯರ ಆರ್ಥಿಕ ಒಳಗೊಳ್ಳುವಿಕೆಗೆ ಈ ಯೋಜನೆ ನೀಡಿರುವ ಆದ್ಯತೆಯನ್ನು ತೋರಿಸುತ್ತದೆ. ಡಿಜಿಟಲ್ ಹಣಕಾಸು ವ್ಯವಸ್ಥೆಯ ವಿಸ್ತರಣೆ ಕೂಡ ಜನ್ಧನ್ ಯೋಜನೆಯ ಮತ್ತೊಂದು ಪ್ರಮುಖ ಅಂಶವಾಗಿದೆ. ಜನ್ಧನ್ ಖಾತೆದಾರರಿಗೆ ರೂಪೇ ಡೆಬಿಟ್ ಕಾರ್ಡ್ಗಳನ್ನು ಒದಗಿಸಲಾಗುತ್ತಿದ್ದು ಅರ್ಹ ರೂಪೇ ಕಾರ್ಡ್ಗಳಿಗೆ ಅಪಘಾತ ವಿಮಾ ರಕ್ಷಣೆಯೂ ಲಭ್ಯವಿದೆ. ಖಾತೆದಾರರಿಗೆ ಅರ್ಹತೆಯ ಆಧಾರದ ಮೇಲೆ 10,000 ರೂಪಾಯಿಗಳವರೆಗೆ ಓವರ್ ಡ್ರಾಫ್ಟ್ ಸೌಲಭ್ಯವೂ ಒದಗಿಸಲಾಗುತ್ತದೆ. ಈ ಸೌಲಭ್ಯಗಳು ಹಣಕಾಸಿನ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಜನರನ್ನು ಅಧಿಕೃತ ಹಣಕಾಸು ವ್ಯವಸ್ಥೆಯೊಂದಿಗೆ ಮತ್ತಷ್ಟು ಆಳವಾಗಿ ಸಂಪರ್ಕಿಸಲು ನೆರವಾಗುತ್ತದೆ. ಜನ್ಧನ್ ಖಾತೆಗಳು ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ವಿಸ್ತರಣೆಯಲ್ಲಿಯೂ ಪ್ರಮುಖ ಮಾಧ್ಯಮವಾಗಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗಳಂತಹ ವಿಮಾ ಯೋಜನೆಗಳ ಪ್ರಯೋಜನಗಳನ್ನು ಜನರಿಗೆ ತಲುಪಿಸಲು ಈ ಖಾತೆಗಳು ನೆರವಾಗಿವೆ. ಪಿಂಚಣಿ ಮತ್ತು ಇತರ ಹಣಕಾಸು ಸೇವೆಗಳಿಗೂ ಖಾತೆದಾರರಿಗೆ ಪ್ರವೇಶ ಕಲ್ಪಿಸುವ ಮೂಲಕ ವಿಶೇಷವಾಗಿ ಅಸಂಘಟಿತ ವಲಯದ ಜನರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ವಿಸ್ತರಿಸುವಲ್ಲಿ ಜನ್ಧನ್ ಯೋಜನೆ ನೆರವಾಗಿದೆ. ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳ ಪ್ರಯೋಜನಗಳನ್ನು ನೇರವಾಗಿ ಜನರಿಗೆ ತಲುಪಿಸುವಲ್ಲಿ ಜಾಮ್ ತ್ರಿವಳಿ ವ್ಯವಸ್ಥೆಯು ಮಹತ್ವದ ಬದಲಾವಣೆ ತಂದಿದೆ. ಜನ್ಧನ್, ಆಧಾರ್ ಮತ್ತು ಮೊಬೈಲ್ಗಳ ಸಮನ್ವಯದಿಂದ ರೂಪುಗೊಂಡಿರುವ ಈ ವ್ಯವಸ್ಥೆಯ ಮೂಲಕ ಅರ್ಹ ಫಲಾನುಭವಿಗಳಿಗೆ ವಿವಿಧ ಸರ್ಕಾರಿ ನೆರವು ಮತ್ತು ಹಣಕಾಸು ಪ್ರಯೋಜನಗಳನ್ನು ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲು ಸಾಧ್ಯವಾಗಿದೆ. ಇದರಿಂದ ಸೇವಾ ವಿಳಂಬವನ್ನು ಕಡಿಮೆ ಮಾಡಿ ಸರ್ಕಾರಿ ನೆರವು ಹೆಚ್ಚು ಪಾರದರ್ಶಕವಾಗಿ ಮತ್ತು ನೇರವಾಗಿ ತಲುಪಿಸಲು ನೆರವಾಗಿದೆ. ಜನ್ಧನ್ ಯೋಜನೆಯು ಉಳಿತಾಯದ ಜೊತೆಗೆ ಸಾಲ ಮತ್ತು ಉದ್ಯಮಶೀಲತೆಯ ಅವಕಾಶಗಳಿಗೂ ದಾರಿ ತೆರೆದಿದೆ. ನಿಯಮಿತ ಬ್ಯಾಂಕಿಂಗ್ ವ್ಯವಹಾರ ಮತ್ತು ಉಳಿತಾಯದ ಅಭ್ಯಾಸ ಹೊಂದಿರುವ ಖಾತೆದಾರರಿಗೆ ವಿವಿಧ ಸಾಲ ಸೌಲಭ್ಯಗಳ ಪ್ರವೇಶ ಸುಲಭವಾಗುತ್ತಿದೆ. ಸಣ್ಣ ಉದ್ಯಮಗಳು ಮತ್ತು ಸ್ವಯಂ ಉದ್ಯೋಗಕ್ಕೆ ನೆರವಾಗುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಂತಹ ಕಾರ್ಯಕ್ರಮಗಳೊಂದಿಗೆ ಹಣಕಾಸು ಸೇರ್ಪಡೆಯ ವ್ಯವಸ್ಥೆಯನ್ನು ಸಂಪರ್ಕಿಸುವ ಮೂಲಕ ಹಿಂದೆ ಔಪಚಾರಿಕ ಹಣಕಾಸು ವ್ಯವಸ್ಥೆಯಿಂದ ಹೊರಗಿದ್ದ ಅನೇಕ ಜನರಿಗೆ ಆರ್ಥಿಕ ಚಟುವಟಿಕೆಗಳನ್ನು ವಿಸ್ತರಿಸಲು ಅವಕಾಶ ದೊರೆತಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಬೆಂಗಳೂರು.
2: ಅಕಾಲಿಕ ಮಳೆಗೆ ಮಿಂಚು

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: पीएम फसल बीमा योजना से करीब 2 लाख करोड़ रूपये ಕ್ಲೇಮ್ ಕೆ ರೂಪೆ ಕಿಸಾನೋ ಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ವಾಲ್ಮೀಕಿ ನಿಗಮದ ಅಕ್ರಮ ಪ್ರಕರಣ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬಿ ನಾಗೇಂದ್ರ ಘೋಷಣೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಕೈಗಾರಿಕಾ ಅಭಿವೃದ್ಧಿಗೆ ಬೆಂಗಳೂರು ಹೊರತುಪಡಿಸಿ 5 ನಗರಗಳನ್ನು ಗುರುತಿಸಲು ಮುಖ್ಯಮಂತ್ರಿ ಸೂಚನೆ. ಧಾರವಾಡದ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸುವಂತೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮನವಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ, ಸಿಐಡಿ ಅಧಿಕಾರಿಗಳಿಂದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆ. ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ಸಂಬಂಧಿಸಿದಂತೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಪ್ರತಿಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಬಾರದು ಎಂಬ ಹಿನ್ನೆಲೆಯಲ್ಲಿ ರಾಜೀನಾಮೆ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಗರಣದಲ್ಲಿ ತಾವು ಭಾಗಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸದನದ ಸಮಯ ಹಾಳು ಮಾಡಿದವರು ಸಂವಿಧಾನದ ವಿರೋಧಿಗಳು ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಜನರನ್ನ ವಿರೋಧ ಪಕ್ಷದವರು ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಸಂವಿಧಾನಕ್ಕೆ ತಾವು ಸಂಪೂರ್ಣವಾಗಿ ತಲೆಬಾಗುವುದಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಕೇಂದ್ರ ಸರ್ಕಾರ ಹೊರಡಿಸಿರುವ ವರದಿ ಜಾರಿ ಮಾಡುವ ಅಧಿಸೂಚನೆಯು ಜೀವ ವಿರೋಧಿ ಹಾಗೂ ಅಮಾನವೀಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮಘಟ್ಟ ಪ್ರದೇಶದ 10 ಜಿಲ್ಲೆಗಳ 1,449 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಘೋಷಿಸಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಈ ಅಧಿಸೂಚನೆಯು ಲಕ್ಷಾಂತರ ಕುಟುಂಬಗಳನ್ನು ಆತಂಕಕ್ಕೆ ಈಡು ಮಾಡಿದೆ. ಮಲೆನಾಡು ಹಾಗೂ ಪಶ್ಚಿಮಘಟ್ಟ ಪ್ರದೇಶಗಳ ಜನರ ಹಿತ ಗಮನದಲ್ಲಿ ಇಟ್ಟುಕೊಂಡು ಪರಿಹಾರ ಕಂಡುಕೊಳ್ಳಲು 1 ದಿನದ ವಿಶೇಷ ಅಧಿವೇಶನ ಕರೆಯಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಘಟ್ಟ ಭಾಗದ ಜನರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ಧೈರ್ಯ ತುಂಬಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಯ ಉದ್ದೇಶದಿಂದ ಬೆಂಗಳೂರನ್ನು ಹೊರತುಪಡಿಸಿ ಇತರೆ 5 ನಗರಗಳನ್ನು ಗುರುತಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ವಿಮಾನ ನಿಲ್ದಾಣ ಮತ್ತಿತರ ಮೂಲಸೌಕರ್ಯ ಹೊಂದಿರುವ ಸೂಕ್ತ 5 ನಗರಗಳನ್ನು ಗುರುತಿಸುವಂತೆ ತಿಳಿಸಿದ್ದಾರೆ. ಕೈಗಾರಿಕೋದ್ಯಮಗಳ ಸ್ಥಾಪನೆಗೆ ಏಕಗವಾಕ್ಷಿ ಅನುಮೋದನೆಯ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಲು ನಿಗದಿತ ಕಾಲಮಿತಿಯೊಳಗೆ ಅನುಮೋದನೆ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ಪೊಲೀಸರ ಸಂಕಷ್ಟ ಭತ್ಯೆ ಪ್ರಮಾಣವನ್ನು ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳ ಮಾದರಿಯಲ್ಲಿ 50%ರಷ್ಟು ಹೆಚ್ಚಿಸಲು ಸರ್ಕಾರದ ಸಮ್ಮತಿ ಇದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ಇಂದು ರಾಜ್ಯ ಪೊಲೀಸರಿಗಾಗಿ ಸಮಗ್ರ ಸಾಮರ್ಥ್ಯವೃದ್ಧಿ ತರಬೇತಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಎನ್ಎಸ್ಜಿ ತರಬೇತಿಯಿಂದ ರಾಜ್ಯದ ಪೊಲೀಸರ ಸಾಮರ್ಥ್ಯ ಹಾಗೂ ಕೌಶಲ್ಯ ಹೆಚ್ಚಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಗಗನಚುಂಬಿ ಕಟ್ಟಡಗಳ ಮೇಲೆ ಹೆಲಿಪ್ಯಾಡ್ ನಿರ್ಮಾಣ ಕಡ್ಡಾಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ರೌಡಿಗಳ ನಿಗ್ರಹಕ್ಕೆ ಪ್ರತ್ಯೇಕ ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 72,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಲು ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆಯುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಾಜ್ಯ ಸರ್ಕಾರಿ ಪರಿಶಿಷ್ಟ ನೌಕರರ ಸಮನ್ವಯ ಸಮಿತಿಯ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸರ್ಕಾರಿ ನೌಕರರು ನಿಮ್ಮ ಮಕ್ಕಳೊಂದಿಗೆ ಬಡವರ ಮಕ್ಕಳನ್ನು ಇಂಜಿನಿಯರ್ ವೈದ್ಯರನ್ನಾಗಿ ಮಾಡುವಂತೆ ಪ್ರೋತ್ಸಾಹಿಸಿ ಎಂದು ಕರೆ ನೀಡಿದ್ದಾರೆ. ಈ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಪ್ರತ್ಯೇಕ ನೂತನ ಕಾನೂನು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಪ್ರಸ್ತಾವನೆ ಕೈಬಿಟ್ಟು ಪ್ರಸ್ತುತ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಉತ್ತರ ಕರ್ನಾಟಕ ಭಾಗದ ಶಾಸಕರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲತ್, ಮಾಜಿ ಸಚಿವ ಸಿಸಿ ಪಾಟೀಲ್ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಶಾಸಕರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ. ಧಾರವಾಡ ವಿಶ್ವವಿದ್ಯಾನಿಲಯದಲ್ಲೇ ಸೈಬರ್ ಕಾನೂನು, ಸಂವಿಧಾನಿಕ ಕಾನೂನು, ವಾಣಿಜ್ಯ ಹಾಗೂ ಅಂತಾರಾಷ್ಟೀಯ ಕಾನೂನು ಅಧ್ಯಯನ ವಿಭಾಗಗಳನ್ನು ಆರಂಭಿಸಬಹುದು ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಬೆಂಗಳೂರಿನಲ್ಲಿ ಇಂದು ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದರು. ತನಿಖಾಧಿಕಾರಿ ಎಸಿಪಿ ರಾಘವೇಂದ್ರ ಹೆಗಡೆ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆ ನಡೆಸಿದ್ದಾರೆ. ಪ್ರಕರಣದ ಹಣಕಾಸಿನ ಅಂಶಗಳನ್ನು ಇಡಿ ಪರಿಶೀಲನೆ ನಡೆಸುತ್ತಿದ್ದು ನೇಮಕಾತಿ ಪ್ರಕ್ರಿಯೆಯಲ್ಲಿನ ಅಕ್ರಮಗಳು ಮತ್ತು ವಿವಿಧ ಅಧಿಕಾರಿಗಳ ಪಾತ್ರದ ಬಗ್ಗೆ ಸಿಐಡಿ ತನಿಖೆ ನಡೆಸುತ್ತಿದೆ. ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ವಿಭಜನೆ ಮಾಡುವ ಮನೋಭಾವಕ್ಕೆ ಅವಕಾಶ ನೀಡದೆ ಎಲ್ಲರೂ ಸಮಾನರು ಎಂಬ ಮಾನವತಾ ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ನಡೆದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು ಡಾ ಅಂಬೇಡ್ಕರ್ ಅವರು

0: ಯಾವುದೇ ಒಂದು ಜಾತಿ ಅಥವಾ ಸಮುದಾಯಕ್ಕೆ ಸೀಮಿತರಾದವರಲ್ಲ, ಎಲ್ಲಾ ಸಮುದಾಯಗಳ ಏಳಿಗೆಗೆ ಅಭ್ಯುದಯಕ್ಕೆ ಬೆಳಕಾದವರು ಎಂದು ತಿಳಿಸಿದ್ದಾರೆ. ಪೌರ ಕಾರ್ಮಿಕರ ಕುಂದುಕೊರತೆಗಳು ಮತ್ತು ಬೇಡಿಕೆಗಳ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಕಾರಾತ್ಮಕವಾಗಿ ಸ್ಪಂದಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆ ನೀಡಿದ್ದಾರೆ.
1: ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೂಡ ನಾವೆಲ್ಲ ಮನುಷ್ಯರು ಅನ್ನುವಂತಹ ಮಾನವತಾ ಧರ್ಮವನ್ನ ನಮಗೆ ಪ್ರತಿಪಾದನೆ ಮಾಡಿದಂತ ಅವರು, ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಮಾಡಿದಂತ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು. ಯಾಕೆಂದ್ರೆ ಅಂಬೇಡ್ಕರ್ ಅಂದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿ ಮಾತಾಡ್ತೇವೆ, ಇಲ್ಲ, ಅವರು ಎಲ್ಲಾ ಮನುಷ್ಯರಿಗೂ ಸಮಾನತೆಯ ಸಂದೇಶವನ್ನ ಕೊಟ್ಟಂತವ್ರು. ಕೊನೆ ಉಸಿರು ಇರೋವರೆಗೂ ಕೂಡ ನಮ್ಮ ಸಮಾಜದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿದಂತವ್ರು.
0: ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿ ಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣದ ತನಿಖೆಯ ವರದಿಯನ್ನು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜಿಲ್ಲಾಧಿಕಾರಿ ಶ್ರೀರೂಪ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲದ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತನಿಖೆ ನಡೆಸಿದ್ದರು. ಹನೂರು ವಲಯದ ಕರಡಿಕಲ್ಲು ಗುಡ್ಡದಲ್ಲಿ ಆಂಥೋಣಿಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಎಂಬುವರು ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ದರು. ಉಪ ಲೋಕಾಯುಕ್ತ ಬಿ ವೀರಪ್ಪ ಇಂದು ಮಂಡ್ಯ ಜಿಲ್ಲೆಯ ಮದ್ದೂರು ನಗರಸಭೆ ವ್ಯಾಪ್ತಿಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ಭೇಟಿ ನೀಡಿ ಸ್ವಚ್ಛತೆ ಹಾಗೂ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಪರಿಶೀಲಿಸಿದರು. ಘಟಕದಲ್ಲಿ ನೀರು ಸಂಸ್ಕರಣೆ ಪ್ರಕ್ರಿಯೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು, ತ್ಯಾಜ್ಯ ನೀರನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ನಿಯಮಾನುಸಾರ ವಿಲೇವಾರಿ ಮಾಡುವಂತೆ ಸೂಚಿಸಿದರು. ತ್ಯಾಜ್ಯ ನೀರು ಯಾವುದೇ ಕಾರಣಕ್ಕೂ ಶಿಂಷಾ ನದಿಗೆ ಸೇರ್ಪಡೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಹಾಗೂ ಶಾಶ್ವತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದರು. ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆಯು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮಾನದಂಡಗಳು ಹಾಗೂ ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮಾರ್ಗದರ್ಶನದಲ್ಲಿಯೇ ನಡೆದಿದೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ಪ್ರವಾಹ ದುರಂತದ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ಅವರ ವಿವರಗಳನ್ನು ತಕ್ಷಣ ಜಿಲ್ಲಾಡಳಿತಕ್ಕೆ ನೀಡುವಂತೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮುಖ್ಯಾಂಶಗಳು. ವಾಲ್ಮೀಕಿ ನಿಗಮ ಅಕ್ರಮ ಪ್ರಕರಣ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬಿ ನಾಗೇಂದ್ರ ಘೋಷಣೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಕೈಗಾರಿಕಾ ಅಭಿವೃದ್ದಿಗೆ ಬೆಂಗಳೂರು ಹೊರತುಪಡಿಸಿ 5 ನಗರಗಳನ್ನು ಗುರುತಿಸಲು ಮುಖ್ಯಮಂತ್ರಿ ಸೂಚನೆ. ಧಾರವಾಡದ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸುವಂತೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮನವಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ, ಸಿಐಡಿ ಅಧಿಕಾರಿಗಳಿಂದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಕೃಷಿರಂಗ. ಮಳೆಗಾಲದ ಸಂದರ್ಭದಲ್ಲಿ ಮೀನಿನ ಆರೋಗ್ಯ ಕುರಿತು ಡಾಕ್ಟರ್ ಅಮೋಘ್ ಕೆಆರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಂತರ ಬೆಂಗಳೂರಿನ ಜೀವನ್ ಭೀಮಾ ನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು ಪ್ರಸಾರವಾಗಲಿದೆ.
1: ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಕೇಳುಗರೇ, ಇವತ್ತು ನಾವು ಮಳೆಗಾಲ ಸಂದರ್ಭದಲ್ಲಿ ಮೀನಿನ ಆರೋಗ್ಯ ನಿರ್ವಹಣೆ ಮತ್ತು ರೋಗವನ್ನು ತಡೆಗಟ್ಟೋದು ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೀದರ್ದ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯ

0: ಬೆಂಗಳೂರಿನ ಪ್ರಾದೇಶಿಕ ಕೇಂದ್ರ ಹೆಬ್ಬಾಳದ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅಮೋಕ್ ಕೆಆರ್ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಮೋಕ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
1: ನಮಸ್ತೆ ಸರ್.
0: ನಮ್ಗೆ ಇವತ್ತು ಹವಾಮಾನ, ಈಗ ಮಳೆಗಾಲದ ಸಂದರ್ಭದಲ್ಲಿ ಮೀನಿನ ನಿರ್ವಹಣೆಯನ್ನು ಹೆಂಗೆ ಮಾಡಬೇಕು ಮತ್ತು ರೋಗ ಬಂದರೆ ಹೆಂಗೆ ತಡೆಗಟ್ಟಬೇಕು ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಅಮೋಘವರೇ ಒಂದೊಂದಾಗಿ.
1: ಖಂಡಿತ ಸರ್. ಮಳೆಗಾಲದಲ್ಲಿ ಬಹುಮುಖ್ಯವಾಗಿ ಏನಾಗ್ತದೆ ಅಂದರೆ, ನಾವಿಲ್ಲಿ ನೋಡ್ಬೋದು ಸಡನ್ ಟೆಂಪರೇಚರ್, ನೀರಿನ ತಾಪಮಾನ ಬದಲಾಗ್ತಕ್ಕಂಥದ್ದು ಮಳೆಗಾಲದಲ್ಲೇ. ಏನಾಗುತ್ತೆ ಅಂತಂದರೆ, ಮಳೆಗಾಲದಲ್ಲಿ ಮಳೆಯ ನೀರು ಬೇರೆ ಬೇರೆ ಜಾಗದಿಂದ ಹರಿದು ಬರ್ತಾ ಇರೋ ಕಾರಣದಿಂದ ಬೇರೆ ಕಡೆ ಇರ್ತಕ್ಕಂಥ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸ್ಗಳನ್ನು ಹೊತ್ತು ತರ್ತಾ ಹೋಗ್ತದೆ. ಇಲ್ಲಿ ಏನಾಗ್ತದೆ ಅಂದರೆ, ಬಹುಮುಖ್ಯವಾಗಿ ಮಳೆಗಾಲದಲ್ಲಿ ಮೀನು ಹೊಂಡದಲ್ಲಿ pH, ಮೀನಿನ pH ಅಂತ ಏನು ಕರಿತೀವಿ, ಇದು ಅಸಿಡಿಕ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ. ಅಸಿಡಿಕ್ pH ಅಂದರೆ ಕಮ್ಮಿ pH, 6 ಕೆಳಮಟ್ಟಕ್ಕೆ ಬರ್ತಾ ಹೋಗ್ತದೆ. ಅಸಿಡಿಕ್ pH ಆದಾಗ ಏನಾಗ್ತದೆ, ನೀರಿನ ನಾನು ಆಗ್ಲೇ ಪ್ರಸ್ತಾಪಿಸಿದಾಗೆ ಸ್ಲೈಮ್ ಕೋಟ್ ಅಂತ ಏನು ಹೇಳ್ತೀನಿ, ಮೀನಿನ ಒಂದು ಡಿಫೆನ್ಸ್ ಮೆಕಾನಿಸಮ್ ಇರ್ತಕ್ಕಂಥ ಸ್ಲೈಮ್ ಕೋಟ್ ಕಮ್ಮಿ ಆಗ್ತಾ ಹೋದಾಗ ಮೀನಿನ ಗಿಲ್ಸ್ಗಳಲ್ಲಾಗಿರ್ಬೋದು, ಮೀನಿನ ರೆಪ್ಪೆಗಳಲ್ಲಾಗಿರ್ಬೋದು, ಮತ್ತು ಮೀನಿನ ಇನ್ನೂ ಬೇರೆ ಬೇರೆ ಭಾಗಗಳಲ್ಲಿ ಈ ಬ್ಯಾಕ್ಟೀರಿಯಾಗಳು ಮತ್ತು ಫಂಗಲ್ ಡಿಸೀಸಸ್ಗಳಾಗಿರ್ಬೋದು ಅಥವಾ ಪ್ಯಾರಾಸೈಟ್ಗಳಾಗಿರೋ ಅವಲಂಬಿತ ಪ್ರಾಣಿಗಳಾಗಿರೋದು ಮೀನುಗಳ ಮೇಲೆ ಅಟ್ಯಾಕ್ ಮಾಡ್ತಾ ಹೋಗುತ್ತೆ. ಇದರಿಂದ ಮೀನಿನ ಇಮ್ಯುನಿಟಿ ಅಂತ ನಾವೇನು ಕರಿತೀವಿ, ಇದು ಕುಗ್ತಾ ಹೋಗುತ್ತೆ. ಮೀನಿನ ಇಮ್ಯುನಿಟಿ ಕುಗ್ತಾ ಹೋದಾಗ ಆಹಾರ ಸ್ವೀಕರಣೆ ಮೀನಿನಿಂದ ಕಮ್ಮಿ ಆಗ್ತಾ ಹೋಗುತ್ತೆ. ಮೀನು ಕೃಷಿ ಹೊಂಡದಲ್ಲಿ ಆಮ್ಲಜನಕ ಕೊರತೆ ಆಗ್ತಾ ಹೋಗ್ತದೆ. ಮೀನು ಕೃಷಿ ಹೊಂಡದಲ್ಲಿ ತುಂಬ ಅಬ್ನಾರ್ಮಲ್ ಆಗಿ ಈಜ್ತಾ ಇರ್ತದೆ, ಒಂದು ಮೂಲೆಗೆ ಸೀಮಿತ ಆಗಿರ್ತದೆ. ಹೀಗೆ ಹಲವಾರು ರೋಗಗಳನ್ನು ಕೂಡ ನಾವು ಮಳೆಗಾಲದಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ, ಬಹುಮುಖ್ಯವಾಗಿ ಫಂಗಲ್ ಡಿಸೀಸ್ಗಳು, ಬ್ಯಾಕ್ಟೀರಿಯಾ ಡಿಸೀಸ್ಗಳು ಹಾಗೂ ಪ್ಯಾರಾಸಿಟಿಕ್ ಡಿಸೀಸ್ಗಳು ಅಂತ ಏನು ಕರಿತೀವಿ, ಇಂಥ ಡಿಸೀಸ್ಗಳು ಬಹುಮುಖ್ಯವಾಗಿ ಕಾಣ್ತಾ ಹೋಗ್ತದೆ.
0: ಅಂದರೆ ಮಳೆಗಾಲದ ಸಂದರ್ಭದಲ್ಲಿ ನೀರಿನ ಜಾಗಕ್ಕೆ ಬೇರೆ ಬೇರೆ ನೀರು ಬಂದಿರುತ್ತೆ. ಮೀನು ನಿಂತ ಜಾಗದಲ್ಲಿ,
1: ಮೀನು ಕೊಳದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಬೇರೆ ಬೇರೆ ಜಾಗದಿಂದ ನೀರು ಹರಿದು ಬಂದಂತ ಕಾರಣ ಏನಾಗ್ತಾ ಹೋಗುತ್ತೆ, ಮಳೆ ನೀರು ಬೇರೆ ಬೇರೆ ಜಾಗದಲ್ಲಿ ಇರ್ತಕ್ಕಂಥ ಕ್ಲೋರೈಡ್ಗಳೇನಾಗಿರ್ಬೋದು ಅಂತ ಕರಿತೀವಿ, ಅದಾಗಿರ್ಬೋದು ಕಡ್ಡಿಗಳನ್ನು ಎಲ್ಲದನ್ನು ಕೂಡ
0: ಬಳಕೆ
1: ತಗೊಂಡ್ ಬಂದಾಗ ನೀರಿನಲ್ಲಿ
0: ಸೇರಿಸ್ಬಿಡುತ್ತೆ.
1: ನೀರಿನಲ್ಲಿ
0: ಮೀನು ನಿಂತ ಜಾಗಕ್ಕೆ ಅದು ತಂದು ಬಿಡುತ್ತೆ.
1: ತಂದಾಗ
0: ಕಟ್ಟಿಗೆ ಮುಳ್ಳು ಎಲ್ಲ ಬಂದು
1: ಪ್ರತಿಯೊಂದು
0: ಮೀನಿಗೆ ಆಗುತ್ತೆ.
1: ಹೌದು, ಸೇಕ್ತಾ ಹೋಗ್ತದೆ.
0: ಮೀನಿಗೆ ನಿಲ್ಲಕ್ಕೆ ಅವಕಾಶ ಇರೋದಿಲ್ಲ ಆ ಜಾಗದಲ್ಲಿ.
1: ನೀರು
0: ದೊಡ್ಡ ಪ್ರಮಾಣದ ನೀರಾದ್ರೆ ಅಡಿಲ್ಲ.
1: ಹೌದು, ಈಗ ಬಹುಮುಖ್ಯವಾಗಿ ಏನಾಗ ಫ್ಲಡ್ಡಿಂಗ್ ಏರಿಯಾ ಕೂಡ
0: ಕಲುಷಿತ
1: ಆಗಿರುತ್ತೆ.
0: ಶುದ್ಧ ನೀರೇ ಇರಲ್ಲ,
1: ಶುದ್ಧ ನೀರೇ ಇರೋದಿಲ್ಲ,
0: ಆಮ್ಲಜನಕ
1: ಕೊರತೆ ಇರುತ್ತೆ,
0: ಮಣ್ಣಿನ ಅಂಶನೇ ಜಾಸ್ತಿ ಇರೋದು,
1: ಮಣ್ಣಿನ ಅಂಶ ಇರ್ತದೆ. ಮೀನುಗಳಿಗೆ ಬಹುಮುಖ್ಯವಾಗಿ ಇಂಥ ಮಣ್ಣಿನ ಅಂಶ ಜಾಸ್ತಿ ಆಗ್ತವ್ರೆ.
0: ಆಮೇಲೆ ಅದು ಮೀನಿಗೂ ಕೂಡ ಅದು ನಿರೀಕ್ಷೆ ಮಾಡಿರಲ್ಲ.
1: ಹೌದು, ನಿರೀಕ್ಷೆ ಇರೋದೇ ಇಲ್ಲ,
0: ಈ ತರ ನೀರು ಬರ್ತದಂತ.
1: ಹೌದು,
0: ಹಾಗಾಗಿ ಅದಕ್ಕೆ ಉಸಿರುಗಟ್ಟಂತ ವಾತಾವರಣ
1: ನಿರ್ಮಾಣ ಆಗಿ ಉಸಿರಾಡಕ್ಕೆ ಆಮ್ಲಜನಕ ಸಿಗದೆ ಅದರ ಆರೋಗ್ಯ ಕ್ಷೀಣಿಸ್ತಾ ಹೋಗ್ತದೆ. ಆರೋಗ್ಯ ಕ್ಷೀಣಿಸ್ತಾ ಹೋದಾಗ ಒಂದೊಂದೇ ಪಾರ್ಟ್ಗಳು, ಒಂದೊಂದೇ ದೇಹದಲ್ಲಿ ಇರ್ತಕ್ಕಂಥ ಒಂದೊಂದೇ ಚೇಂಜಸ್ಗಳು ಆಗ್ತಾ ಹೋಗ್ತದೆ ಮೀನುಗಳಿಗೆ. ಅದನ್ನು ಮೀನುಗಳ ಜೀವವನ್ನೇ ತೆಗೀತಕ್ಕಂಥ ಚಾನ್ಸಸ್ ಇರ್ತದೆ.
0: ಇನ್ನೂ ಕೆಲವೊಂದೇನಂದ್ರೆ ದೊಡ್ಡ ದೊಡ್ಡ ಈಗ ಹೊಳೆ ಮತ್ತೆ ಜಲಾಶಯ ಅಲ್ಲೆಲ್ಲ
1: ಹೊಳೆ ಜಲಾಶಯದಲ್ಲಿ, ಹೌದು,
0: ಎಲ್ಲೋ ಒಂದ್ ಕಡೆ ಸ್ವಚ್ಛವಾದ ನೀರು ಸಿಗುತ್ತೆ.
1: ಮಳೆಗಾಲದಲ್ಲಿ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಮತ್ತೆ ಹಿನ್ನೀರಲ್ಲಿ ಎಲ್ಲ ಏನಾಗುತ್ತೆ ಅಂತ ಅಂದ್ರೆ, ನೀರು ಸದಾ ಅಟ್ಮಾಸ್ಫಿಯರ್ನ ಗಾಳಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ, ಚಲನವಲನಗಳು ಆಗ್ತಾ ಇರ್ತವೆ. ಅಷ್ಟು ಬೇಗ ನೀರಿನ ತಾಪಮಾನ ಆಗಿರ್ಬೋದು ಹೆಚ್ಚು ಆಗೋದಿಲ್ಲ, ಕಮ್ಮಿನೂ ಆಗೋದಿಲ್ಲ. ಅಲ್ಲೊಂದು ಸೆಟಲ್ಡ್ ಕ್ಲೈಮೇಟ್ ಇದ್ದೇ ಇರ್ತದೆ ನೀರಿನಲ್ಲಿ. ಹಾಗಾಗಿ ಅಲ್ಲಿ ಕೆರೆ ದೊಡ್ಡ ಕೆರೆಗಳಲ್ಲೇ ಆಗಿರ್ಬೋದು ಮತ್ತು ಜಲಾಶಯ ನೀರುಗಳಲ್ಲಿ ಮೀನುಗಳು ಸ್ವಲ್ಪ ತಡ್ಕೊಳ್ತವೆ. ಆದರೆ ಕೃಷಿ ಹೊಂಡಗಳಲ್ಲೆಲ್ಲ ಆದರೆ ಮೀನಿನ ಜಾಗ ಕಮ್ಮಿ ಇರೋ ಕಾರಣದಿಂದ ಮತ್ತು ಅದಕ್ಕೆ ಬೇಕಾದಂಥ ಕೃತಕ ವಾತಾವರಣ ಇಲ್ಲದೇ ಇರೋ ಕಾರಣದಿಂದ ಮೀನುಗಳು ರೋಗಕ್ಕೆ ಬೇಗ ತ್ವರಿತವಾಗಿ ಅಂಟ್ಕೊಳ್ತವೆ ರೋಗಗಳು ಬಂದು ಮೀನಿಗೆ.
0: ಏ ಡಾಕ್ಟರ್ ಅಮೋಘವರೇ, ಈಗ ಮೀನುಗಳ ರೋಗ ನಿರೋಧಕ ಶಕ್ತಿ ಏಕೆ ಕುಸಿತದೆ ಮತ್ತು ಅವುಗಳನ್ನು ತಡೆಗಟ್ಟಿಕೊಳ್ಬೇಕಂದ್ರೆ ಹೆಂಗೆ?
1: ಮುಖ್ಯವಾಗಿ ಮೀನುಗಳ ರೋಗ ನಿರೋಧಕ ಶಕ್ತಿಯನ್ನು ನಾವು ಜಾಸ್ತಿ ಮಾಡಬೇಕು ಅಂತ ಅಂದರೆ, ನಾವು ಪ್ರಮುಖವಾಗಿ ಈ ಮಳೆಗಾಲ ಬರ್ತಕ್ಕಂಥ ಸಂದರ್ಭವನ್ನು ನೋಡಿಕೊಂಡು ಮೀನಿನ ಆಹಾರದ ಜೊತೆಯಲ್ಲಿ ಆ್ಯಂಟಿಬಯೋಟಿಕ್ಗಳನ್ನು, ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ ಅಂತ ಕರಿತೀವಿ, ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ಶುಂಠಿ ಆಗಿರ್ಬೋದು, ಇಂಥ ವಸ್ತುಗಳು 1 kg ಫೀಡ್ ಹಾಕ್ತಾ ಇದ್ದೀರಾ ಅಂದರೆ 10 gramನಷ್ಟು ಈ ಬೆಳ್ಳುಳ್ಳಿಯನ್ನು ಅರ್ಧ ಸೇರಿಸಿ ಹಾಕ್ತಕ್ಕಂಥದ್ದು, ಅರಿಶಿನವನ್ನು ಹಾಕ್ತಕ್ಕಂಥದ್ದು, ಇದೆಲ್ಲ ಏನಾಗುತ್ತೆ, ಮೀನಿನ ಇಮ್ಯುನಿಟಿಗಳು ಜಾಸ್ತಿ ಮಾಡ್ತಾ ಹೋಗುತ್ತೆ. ಮೀನಿನ ಇಮ್ಯುನಿಟಿ ಜಾಸ್ತಿ ಇದ್ದಾಗ ರೋಗಗಳು ಮೀನಿಗೆ ಬಂದು ಅಂಟ್ಕೊಳ್ಳೋದು ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಾವು ಪ್ರೋಬಯೋಟಿಕ್ ಅಂತ ಯೂಸ್ ಮಾಡಿ ಈಗ ಸಿಗ್ತಾ ಹೋಗ್ತದೆ, ಅಡಿಟಿವ್ಸ್, ಇದೆಲ್ಲ ಫೀಡ್ ಅಡಿಟಿವ್ಸ್ ಅಂತ ಕರಿತೀವಿ. ಪ್ರೋಬಯೋಟಿಕ್ ಹಾಕೋದ್ರಿಂದ ಇದು ಈ ಪ್ರೋಬಯೋಟಿಕ್ ಮೀನಿನ ದೇಹದೊಳಗೆ ಹೋದ ತಕ್ಷಣ ಅದರ ಗಟ್ ಹೆಲ್ತ್, ಕರುಳಿನ ಒಂದು ಭಾಗವನ್ನು ತುಂಬ ಹೆಲ್ದಿಯಾಗಿಡ್ತದೆ. ಗಟ್ ಹೆಲ್ತ್ನ ತುಂಬ ಹೆಲ್ದಿಯಾಗಿಟ್ಟು ಮತ್ತು ಫೀಡಲ್ಲಿ ಬರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಮಾಡ್ತವೆ. ಈ ಥರದ ಅಂಶಗಳನ್ನು ನಾವು ಫೀಡಲ್ಲಿ ಬಳಸ್ತಾ ಹೋಗಬೇಕಾಗ್ತದೆ. ಮತ್ತು ರೋಗಗಳನ್ನು ತಡೆಗಟ್ಟಬೇಕು ಅಂತಂದರೆ ಮಳೆಗಾಲದಲ್ಲಿ ಬೇರೆ ಜಾಗದಿಂದ ಬರ್ತಕ್ಕಂಥ ನೀರನ್ನು ಪಾಂಡಿಗೆ ಅವಾಯ್ಡ್ ಮಾಡ್ತಕ್ಕಂಥದ್ದು, ಸರಿಯಾಗಿ ಕಟ್ಟೆ ಒದೆಗಳನ್ನು ನಿರ್ಮಿಸಿ ಹೊರಗಡೆಯಿಂದ ಬರ್ತಕ್ಕಂಥ ನೀರನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು, ಈ ಎಲ್ಲ ಕ್ರಮಗಳನ್ನು ಪಾಲಿಸಿದರೆ ರೋಗಗಳನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಮಳೆಗಾಲದಲ್ಲಿ.
0: ಈಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಮತ್ತು ಪರಾವಲಂಬಿ ರೋಗ ಲಕ್ಷಣಗಳು ಕಂಡು ಬರ್ತಾವಲ್ಲ,
1: ಹೌದು,
0: ಸಾಮಾನ್ಯವಾಗಿ ಯಾವ್ಯಾವುದು ನಮಗೆ ಕಂಡು ಬರ್ತವೆ, ಅವುಗಳ ಬಣ್ಣ ಯಾವ ಥರ ಇರುತ್ತೆ?
1: ನಾವು ಫಂಗಲ್ ಡಿಸೀಸ್ ಅಂತ ಕರಿತೀವಿ. ಇದು ಸ್ಯಾಪ್ರೋಲಿಗ್ನಿಯಾಸಿಸ್ ಎಂಬ ಒಂದು ಸ್ಪೀಷೀಸಿಂದ ಬರ್ತಕ್ಕಂಥದ್ದು. ಈ ಫಂಗಲ್ ಡಿಸೀಸ್ ಆದರೆ ಮೀನಿನ ಬಾಯಿ ಭಾಗದಲ್ಲಿ ಮತ್ತು ರೆಕ್ಕೆಯ ಕೆಳಗಡೆ, ಈ ಇದನ್ನು ಕಾಟನ್ ಉಲ್ ಡಿಸೀಸ್ ಕೂಡ ಅಂತಲೂ ಕರಿತೀವಿ ನಾವು. ಹತ್ತಿ ಥರ ಬಿಳಿ ಬಣ್ಣದ ಒಂದು ಫಂಗಲ್ಲು ಅಂಟ್ಕೊಂಡಿರುತ್ತೆ. ಇದು ಮುಖ್ಯವಾಗಿ ಫಂಗಲ್ ಡಿಸೀಸ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ನೀರು ಎಕ್ಸ್ಚೇಂಜ್ ಮಾಡೋ ಮೂಲಕ, ಪಾಂಡಲ್ಲಿ ಏರೇಷನ್ ಕೊಡೋ ಮೂಲಕ ಅಥವಾ ಉಪ್ಪನ್ನು ಉಪಯೋಗಿಸೋ ಮೂಲಕ ಇದನ್ನು ನಾವು ಕಮ್ಮಿ ಹತೋಟಿಗೆ ತರ್ಬೋದು. ಮತ್ತು ಬ್ಯಾಕ್ಟೀರಿಯಲ್ ಡಿಸೀಸ್ಗೆ ಬಂದರೆ ಫಿನ್ ರಾಟ್ ಡಿಸೀಸ್ ಅಂತ ಕರಿತೀವಿ. ಫಿನ್ ರಾಟ್ ಅಂತ ಅಂದರೆ ಆ ಬಾಲದ ತುದಿಗಳಲ್ಲಿ, ರೆಕ್ಕೆಗಳಲ್ಲಿ ಕೆಂಪು ಕೆಂಪು ಗಾಯಗಳು, ಸಣ್ಣ ಸಣ್ಣ ಗಾಯಗಳಾಗಿರೋದು ನೋಡ್ಬೋದು. ಮತ್ತು ರೆಕ್ಕೆಗಳು ಹರಿದೋಗಿರ್ತವೆ ಮೀನಿನ ರೆಕ್ಕೆಗಳು. ಇದು ಬಹುಮುಖ್ಯವಾಗಿ ಬ್ಯಾಕ್ಟೀರಿಯಿಂದ ಆಗ್ತದೆ. ಮತ್ತು ಡ್ರಾಪ್ಸಿ ಅಂತಕ್ಕಂಥ ಒಂದು ರೋಗವನ್ನು ನೋಡ್ತೀವಿ. ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡು ಉಬ್ಬರಿಸ್ತಿರುತ್ತೆ ಹೊಟ್ಟೆ ಪೂರ್ತಿ. ಮತ್ತು ಗಿಲ್ ರಾಟ್ ಡಿಸೀಸ್ ಅಂತ ಹೇಳ್ತೀವಿ. ಮೀನಿಗೆ ಬಹುಮುಖ್ಯವಾಗಿ ಉಸಿರಾಟ ಆಗೋದು ಗಿಲ್ಸಿಂದನೇ, ಗಿಲ್ ಭಾಗದಿಂದಲೇ. ಇಲ್ಲಿ ಏನಾಗ್ತಾ ಹೋಗ್ತದೆ, ಬ್ಯಾಕ್ಟೀರಿಯಾ ಇಲ್ಲಿ ಜಾಸ್ತಿ ನೆಗೆಟಿವ್ ಬ್ಯಾಕ್ಟೀರಿಯಾಗಳು ಇಲ್ಲಿ ಬಂದು ಸೇರ್ತಕ್ಕಂಥ ಟೈಮಲ್ಲಿ ಇಲ್ಲಿ ಡಿಫೆನ್ಸ್ ಮೆಕಾನಿಸಮ್ಗೋಸ್ಕರ ಮೀನು ಏನು ಮಾಡುತ್ತೆ, ತನ್ನ ಬಾಡಿಯಲ್ಲಿ ಇರ್ತ ಲೋಳೆಯನ್ನು ಬಿಡ್ತಾ ಹೋಗುತ್ತೆ. ಈ ಲೋಳೆ ಜಾಸ್ತಿ ಆದಾಗ ಆಕ್ಸಿಜನ್, ಆಮ್ಲಜನಕ ತಗೊಳ್ಳಿಕ್ಕೆ ಮೀನಿಗೆ ಕಷ್ಟ ಆಗ್ತಾ ಹೋಗುತ್ತೆ. ಇದು ಮೀನು ಕೊನೆಗೆ ಸಾಯಲೂಬೋದು ಅಂತ ಪರಿಸ್ಥಿತಿಗೂ ಕೂಡ ತಗೊಂಡೋಗ್ತದೆ. ಅದೇ ರೀತಿಯಾಗಿ ನಾವು ಪ್ಯಾರಾಸೈಟ್ಸ್, ಪರಾವಲಂಬಿ ಜೀವಿಗಳು ಅಂತ ನೋಡ್ತಾ ಹೋದರೆ ಇದರಲ್ಲಿ ಆರ್ಗ್ಯುಲಸ್ ಅಂತ ಬರುತ್ತೆ, ಲರ್ನಿಯಾ ಅಂತ ಬರ್ತದೆ. ಇವೆಲ್ಲ ನೀರು ಕಲುಷಿತಗೊಂಡಾಗ ಬಂದು ಮೀನಿನ ಮೈ ಮೇಲೆ ಆ್ಯಂಕರ್ ವರ್ಮ್ ಅಂತಲೂ ಕೂರ್ತೀವಿ. ಮೀನಿನ ಮೈ ಮೇಲೆ ಹೊಕ್ಕಿರ್ತವೆ, ಒಳಗಡೆ ಮೈ ಮೇಲಿಂದ ಕಾಣ್ತಾ ಇರ್ತವೆ. ಇದನ್ನು ಕೈಯಿಂದ ತೆಗೆದುಕೊಳ್ಳೋವಂಥದ್ದು, ನೀರಿನ ಗುಣಮಟ್ಟ ಮೇಂಟೈನ್ ಮಾಡೋದ್ರಿಂದ ಈ ಎಲ್ಲ ರೋಗಗಳಿಂದ ಮೀನಿನ ಕಾಪಾಡ್ಬೋದು.
0: ಎಪಿಜೂಟಿಕ್ ಅಲ್ಸರೇಟಿವ್ ಸಿಂಡ್ರೋಮ್ ಅಂತೇವಲ್ಲ, ಇದು ಯಾವ ಥರ ಒಂದು ಗಂಭೀರ ರೋಗ, ಇದನ್ನು ಗುರುತಿಸೋದು ಹೆಂಗೆ?
1: ಇದು ಬಹುಮುಖ್ಯವಾದ ಅಭಿಪ್ರಾಯ. ಇದು ಬಹುಮುಖ್ಯವಾಗಿ ಒಳನಾಡು ಸಿಹಿನೀರು ಕೃಷಿಯಲ್ಲಿ ಕಾಣಿಸ್ತಕ್ಕಂಥ ಒಂದು ಮೇಜರ್ ಡಿಸೀಸ್ ಅಂತಲೇ ನಾವು ಹೇಳ್ಬೋದು. ಮುಂಚೆ ಎಲ್ಲ EUS, ಎಪಿಜಿಯೋಟಿಕ್ ಅಲ್ಸರೇಟೆಡ್ ಸಿಂಡ್ರೋಮ್ ಡಿಸೀಸ್, ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇತ್ತು. ಈಗ ಹವಾಮಾನ ಮತ್ತು ಮಳೆಗಾಲ ತುಂಬ ಅಸ್ಥಿರ ಆಗಿರೋದ್ರಿಂದ ಯಾವ ಸಮಯದಲ್ಲಿ ವರ್ಷದಲ್ಲಿ ಕೂಡ ಕಾಣಿಸ್ಕೋಬೋದು. ಬಹುಮುಖ್ಯವಾಗಿ ಇದನ್ನು ನಾವು ರೆಡ್ ಲೀಷನ್ಸ್ ಅಂದರೆ ಕೆಂಪು ಕೆಂಪು ಹುಣ್ಣುಗಳ ಥರ ಮೀನಿನ ದೇಹ ಭಾಗದಲ್ಲಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದು ಬಹುಮುಖ್ಯವಾಗಿ ಆಗ್ತಕ್ಕಂಥದ್ದು ಫಂಗಲ್, ಆಫಿನೋಮೈಸಿಸ್ ಇನ್ವೇಡೆನ್ಸ್ ಅಂತ ಒಂದು ಫಂಗಲ್ಲಿಂದ ಇದು ಆಗ್ತಕ್ಕಂಥದ್ದು. ಇದು ಕ್ರಮೇಣವಾಗಿ ನಾವು ಮೀನಿನ ಔಪಚಾರಿಕ ಮಾಡದೇ ಇದ್ದರೆ ಕ್ರಮೇಣವಾಗಿ ಇದು ಅಲ್ಸರ್ ಆಗಿ ಭಾಗ ಆಗ್ತಾ ಹೋಗುತ್ತೆ. ಮೀನಿನ ಮೈ ಮೇಲೆ ದೊಡ್ಡ ದೊಡ್ಡ ಹುಣ್ಣುಗಳ ಥರ ಆಗ್ತಾ ಹೋಗುತ್ತೆ. ಇದನ್ನು ಕಮ್ಮಿ ಮಾಡಲಿಕ್ಕೆ ಬಹುಮುಖ್ಯವಾಗಿ ನಾವು ನೀರಲ್ಲಿ ಸುಣ್ಣವನ್ನು ಹಾಕಿ ನೀರಿನ pH ನಾವು ಸಮಮಟ್ಟಾಗಿ ಇಟ್ಕೊಳ್ಳೋದ್ರಿಂದ ಈ ಒಂದು ರೋಗ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ಮೀನಿನ ಆಹಾರದಲ್ಲಿ ನಾನು ಆಗ್ಲೇ ಹೇಳಿದಾಗೆ ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ಗಳನ್ನು ಮಿಕ್ಸ್ ಮಾಡಿ ಕೊಡ್ತಕ್ಕಂಥದ್ದು, ಇದನ್ನು ಕೂಡ ಮಾಡ್ಬೋದು. ಮತ್ತು ಡಿಸ್ಇನ್ಫೆಕ್ಟ್, ಪಾಂಡನ್ನು ಡಿಸ್ಇನ್ಫೆಕ್ಟ್ ಮಾಡೋದು KMnO4, ಈ ಎಲ್ಲ ಕೆಮಿಕಲ್ಗಳನ್ನು ಯೂಸ್ ಮಾಡಿ ನೀರಲ್ಲಿ, ಈ ಕೆಮಿಕಲ್ ಅಂದರೆ 1 to 2 PPM, ನಾವು ಏನು ಹೇಳೋದು 1000 ಲೀಟರ್ಗೆ 1 gram KMnO4 ಯೂಸ್ ಮಾಡೋದ್ರಿಂದ ನಾವು ಈ ಥರದ ಡಿಸ್ಇನ್ಫೆಕ್ಷನ್ ಮೂಲಕ ಈ ಥರ ರೋಗಗಳನ್ನು ನಾವು ತಡಿಬೋದು.
0: ಈ ಪ್ರೋಬಯೋಟಿಕ್ಸ್, ಇಮ್ಯುನೋ ಸಿಸ್ಟಮ್ಯುಲೆಂಟ್ಸ್ ಮತ್ತು ಪೌಷ್ಟಿಕ ಆಹಾರ, ಇವು ಮೀನಿನ ಆರೋಗ್ಯವನ್ನು ಹೆಂಗೆ ಕಾಪಾಡ್ತವೆ?
1: ಬಹುಮುಖ್ಯವಾಗಿ ಪ್ರೋಬಯೋಟಿಕ್ಸ್ ಅನ್ನೋದಾದರೆ ನಾವು ಮೊಸರಲ್ಲಿ ಕಾಣ್ತಾ ಬರ್ತೇವೆ. ಮೊಸರು, ಈ ಪ್ರೋಬಯೋಟಿಕ್ ಅಂತಕ್ಕಂಥದ್ದು ಬರೀ ಮೀನುಗಳಿಗೆ ಮಾತ್ರ ಅಲ್ಲ, ನಮ್ಮ ಮನುಷ್ಯರಿಗೂ ಅಷ್ಟೇ ಮುಖ್ಯ. ಪ್ರೋಬಯೋಟಿಕ್ ಬಹುಮುಖ್ಯವಾಗಿ ನಾವು ಇದನ್ನು ತಗೊಳ್ಳೋದು ಮನುಷ್ಯನ ಕರುಳು ಅಥವಾ ಒಂದು ಪ್ರಾಣಿಯ ಕರುಳು ಭಾಗ ತುಂಬ ಚೆನ್ನಾಗಿರಲಿ, ಗಟ್ ಹೆಲ್ತ್ ಅಂತ ನಾವೇನು ಕರಿತೀವಿ, ತುಂಬ ಚೆನ್ನಾಗಿರಲಿ. ಈ ಗಟ್ ಹೆಲ್ತ್ ಚೆನ್ನಾಗಿದ್ದಾಗ ಮೀನಿನಲ್ಲಿಯೂ ಕೂಡ ಇದೇ ಥರ ಕಾರ್ಯಗಳು ನಡೀತವೆ. ಗಟ್ ಹೆಲ್ತ್ ಚೆನ್ನಾಗಿದ್ದಾಗ ನಾವು ಆಹಾರದಲ್ಲಿ ಕೊಡ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ತುಂಬ ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥದ್ದು ಮೀನಿಗೆ ಆ ಶಕ್ತಿ ಬರ್ತಾ ಹೋಗುತ್ತೆ. ಇಮ್ಯುನೋ ಸ್ಟಿಮ್ಯುಲೆಂಟ್ಸಿಗೆ ಬಂದರೆ ನಾವು ಫಾರ್ ಎಕ್ಸಾಂಪಲ್

0: ಬೀಟಾ ಗ್ಲೂಕಾನ್ ಆಗಿರ್ಬೋದು, ಆಸ್ಕಾರ್ಬಿಕ್ ಆಸಿಡ್, ಈ ಥರದ್ದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಈ ಇಮ್ಯುನೋ ಸ್ಟಿಮ್ಯುಲೆಂಟ್ಗಳು ರೋಗದ ವಿರುದ್ಧ ಹೋರಾಡಲಿಕ್ಕೆ ಇಮ್ಯುನೋ ಸ್ಟಿಮ್ಯುಲೆಂಟ್ಗಳನ್ನು ನಾವು ಅಳವಡಿಸ್ಕೋಬೋದು. ಹಾಗೆ ಪೌಷ್ಟಿಕ ಆಹಾರ ಖಂಡಿತವಾಗೂ ಮಳೆಗಾಲದಲ್ಲಿ ತುಂಬ ಪೌಷ್ಟಿಕವಾದ ಆಹಾರನ್ನೇ ಯೂಸ್ ಮಾಡಬೇಕಾಗುತ್ತೆ. ನಾವು ಬಹುಮುಖ್ಯವಾಗಿ ಪೆಲೆಟ್ ಫೀಡ್ ಯೂಸ್ ಮಾಡೋದು ತುಂಬ ತುಂಬ ಒಳ್ಳೆಯದು ಮಳೆಗಾಲದಲ್ಲಿ. ಅದರಲ್ಲೂ 30-40% ಪ್ರೋಟೀನ್ ಅಂಶ ಇರತಕ್ಕಂಥ ಪೌಷ್ಟಿಕ ಆಹಾರವನ್ನು ನಾವು ನೋಡ್ತಾ ಹೋದರೆ ಯಾವುದೇ ಡಿಸೀಸಿಂದ ದೇಹದ ಮೇಲೆ ಯಾವುದೇ ಒಂದು ಗಾಯ ಆಗಿರ್ಬೋದು, ಯಾವುದೇ ಸ್ಕೇಲ್ ಎರೋಷನ್ ಆಗಿರ್ಬೋದು, ಇಂಥದ್ದನ್ನೆಲ್ಲ ಪೌಷ್ಟಿಕ ಆಹಾರವನ್ನು ಕೊಡುವ ಮೂಲಕ ಪ್ರೋಟೀನ್ಗಳು ಅಬ್ಸಾರ್ಬ್ ಆಗಿದ್ವಿ ಮೀನಿನ ದೇಹದಲ್ಲಿ, ಈ ಎಲ್ಲ ರೋಗಗಳನ್ನು ಮತ್ತು ಒಂದು ಗಾಯಗಳನ್ನು ದೇಹದ ಮೇಲೆ ಆಗಿರ್ತಕ್ಕಂಥ ಗಾಯಗಳನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ.
1: ಈಗ ಮೀನಿನ ಆರೋಗ್ಯ ನಿರ್ವಹಣೆ ಮಾಡೋ ಸಂದರ್ಭದಲ್ಲಿ ಬಯೋಸೆಕ್ಯೂರಿಟಿ, ಜೈವಿಕ ಭದ್ರತೆ ಅಂದರೆ ಏನು, ಮಳೆಗಾಲದಲ್ಲಿ ಇದು ಎಷ್ಟು ಮಹತ್ವ ಬೀರುತ್ತೆ?
0: ಜೈವಿಕ ಭದ್ರತೆ ಅನ್ನೋದು ತುಂಬ ಮುಖ್ಯವಾದ ವಿಚಾರ ಸರ್, ಬಹುಮುಖ್ಯವಾಗಿ ಮಳೆಗಾಲದಲ್ಲಿ. ಯಾಕೆ ಅಂತ ಅಂದರೆ ನಾನು ಆಗಲೇ ಹೇಳಿದಾಗೆ ಮಳೆಗಾಲದಲ್ಲಿ ಮಳೆ ಬೇರೆ ಎಲ್ಲ ಜಾಗದಿಂದ ಅಂಶಗಳನ್ನು ಎತ್ಕೊಂಡು ಬರೋದ್ರಿಂದ ಮಳೆಗಾಲದಲ್ಲಿ ನಾವು ತುಂಬ ಎಕ್ಸ್ಪೆಷಲಿ ಮೀನು ಹೊಂಡ ಇದ್ದರೆ ತುಂಬ ಕೇರ್ಫುಲ್ ಆಗಿ ಎಚ್ಚರದಿಂದ ಇರಬೇಕಾಗುತ್ತೆ. ಯಾಕೆ ಅಂತಂದರೆ ಮಳೆ ನೀರು ಒಂದು, ಮತ್ತು ಮಳೆಯಿಂದಾಗಿ ಬರ್ತಕ್ಕಂಥ ವೆಕ್ಟರ್ಸ್, ವೆಕ್ಟರ್ಸ್ ಅಂತ ಅಂದರೆ ಬೇರೆ ಬೇರೆ ಬೇರೆ ಜಾಗದಿಂದ ರೋಗಗಳನ್ನು ಹೊತ್ತು ತರ್ತಕ್ಕಂಥ ಪ್ರಾಣಿಗಳು. ಎಕ್ಸಾಂಪಲ್ ಏಡಿ, ಏಡಿ ಆಗಿರ್ಬೋದು. ಈ ಮಳೆಗಾಲದಲ್ಲಿ ಏಡಿಗಳು ಮೀನಿನ ಹೊಂಡವನ್ನು ಹೋಗ್ತಕ್ಕಂಥ ಚಾನ್ಸ್ ಇರುತ್ತೆ. ಇವು ಬೇರೆ ನೈಸರ್ಗಿಕ ಜಾಗದಲ್ಲಿ ಇರ್ತಕ್ಕಂಥ ರೋಗಗಳನ್ನು ತಮ್ಮ ಬಾಡಿಯಲ್ಲಿ ತಂದು ಮೀನು ಹೊಂಡಕ್ಕೆ ಬರ್ತಿದ್ದಂಗೆ ಆ ರೋಗ ಮೀನಿಗೆಲ್ಲ ಸ್ಪ್ರೆಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಯೋಸೆಕ್ಯೂರಿಟಿ, ಹೊರಗಡೆಯಿಂದ ಬರ್ತಕ್ಕಂಥ ರೋಗ ರುಜಿನಗಳನ್ನು ಅಥವಾ ಎಕ್ಸ್ಟರ್ನಲ್ ಬಾಡಿಗಳನ್ನು ಅವಾಯ್ಡ್ ಮಾಡೋದೇ ನಾವು ಬಯೋಸೆಕ್ಯೂರಿಟಿ ಅಂತ ಹೇಳ್ಬೋದು.
1: ಅಂದರೆ ಈಗ ನಾವು ಕೆಲವು ಪೌಲ್ಟ್ರಿಯಲ್ಲಿ ಇದು ಹಂಗಾಗುತ್ತೆ, ಕೆಲವು ಮಾರ್ಕೆಟಿಗೆ ಹೋಗ್ಬಿಡ್ತಾರೆ, ಕೋಳಿ ಸಿಗುತ್ತಂತ ತಂದ್ಬಿಡ್ತಾರೆ, ಮನೇಲಿ ಇದ್ದ ಕೋಳಿ ಜೊತೆ ಬಿಟ್ಬಿಡ್ತಾರೆ.
0: ಹೌದು,
1: ಮನೇಲಿ ಇದ್ದಂತ ಕೋಳಿಗಳು ಒದ್ದಾಡಿ ಗೋವಿಂದ ಬಿಡ್ತವೆ.
0: ಹೌದು, ಅದೇ ರೀತಿ ಇಲ್ಲಿ ಚಾನ್ಸಸ್ಗಳು ಕೂಡ ಇರ್ತವೆ.
1: ಓಹೋ, ಇದು ಏನು ನೀವು ಕ್ರಾಪ್ಸ್ ಫ್ರಾನ್ಸ್ ತಂದಿದ್
0: ಬಿಟ್ಟಾಗ ಆಗುತ್ತೆ. ಮತ್ತೆ ಬೇರೆ ಕಡೆಯಿಂದ ನೀರು ಏನಾಗ್ತದೆ, ಬೇರೆ ಹೊಂಡದಲ್ಲಿ ಯಾವುದೇ ಮೀನಿಗೆ ಯಾವುದೇ ಒಂದು ಕಾಯಿಲೆ ಇತ್ತು, ಆ ಹೊಂಡದಿಂದ ನೀರು ಬರೋದ್ರಿಂದ
1: ಆ ಮೀನಂತಂದು ಇಲ್ಲಿ ಬಿಡೋದು,
0: ಇಲ್ಲಿ ಬಿಡೋದ್ರಿಂದ, ಮತ್ತೆ ಆ ಹೊಂಡದಲ್ಲಿ ಯೂಸ್ ಮಾಡಿದ ಬಲೆಗಳನ್ನು ಈ ಹೊಂಡಕ್ಕೆ ಯೂಸ್ ಮಾಡೋದ್ರಿಂದ ಇದೆಲ್ಲ ಪ್ರಾಬ್ಲಮ್ಗಳು ಬರ್ತಾ ಹೋಗುತ್ತೆ.
1: ಓಹೋ, ಅಂದ್ರೆ ನಾವು ಹೇಗೆ ಸ್ಯಾನಿಟೈಸ್ ಮಾಡ್ತೇವಲ್ಲ.
0: ಹೌದು, ಖಂಡಿತ.
1: ನಾವು ಮನುಷ್ಯರು ಹಾಗೆ ಜಲಚರ ಜೀವಿಗಳು,
0: ಜಲಚರ ಜೀವಿಗಳು
1: ಸ್ಯಾನಿಟೈಸ್ ಆಗ್ಲೇಬೇಕು.
0: ಹೌದು, ಖಂಡಿತವಾಗ್ಲಿ.
1: ಅದು ಆರಿಸಿ ಸುಧಾರಿಸಿ ಕುಡಿಬೇಕಂತಾರಲ್ಲ, ಹಾಗೆ ಇದನ್ನು ಕೂಡ ನೀವು, ತೀರಾ ಸೂಕ್ಷ್ಮ ಜೀವಿಗಳು ಮೀನೆಲ್ಲ.
0: ಹೌದು, ತುಂಬಾ ಸೂಕ್ಷ್ಮ ಜೀವಿಗಳು,
1: ಹಾಗಾಗಿ ಅವುಗಳ ಬದುಕು ನಿಮ್ಮ ಮೇಲೆ ಇರುತ್ತೆ.
0: ಹೌದು,
1: ಅದು ಮೀನಿನ ಉತ್ಪಾದನೆ ಜಾಸ್ತಿ ಆದರೆ ನಿಮಗೆ ಆದಾಯ ಜಾಸ್ತಿ ಅಲ್ಲ.
0: ಹೌದು,
1: ಹಾಗಾಗಿ ಅದರ ರಕ್ಷಣೆ ನಿಮ್ಗೆ ಗೊತ್ತಿರುತ್ತೆ.
0: ಹೌದು,
1: ಪೌಲ್ಟ್ರಿ ಸಾಕಣೆ ಮಾಡ್ತಾ ಇದ್ದವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ, ಯಾಕಂದ್ರೆ ಸೂಕ್ಷ್ಮ ಇದು ಕ್ರಮಗಳನ್ನ, ಸೈಂಟಿಫಿಕ್ ರೀಸನ್ ಗಳನ್ನ ಅನುಸರಿಸಿರ್ತಾರೆ.
0: ಹೌದು ಹೌದು.
1: ಡಾಕ್ಟರ್ ಅಮ್ಮಗೋರೆ, ಈಗ ಮೀನು ರೋಗದ ಆರಂಭಿಕ ಲಕ್ಷಣಗಳನ್ನ ಹೆಂಗ್ ಗುರುತಿಸೋದು?
0: ಮೀನಿನಲ್ಲಿ ಬಹುಮುಖ್ಯವಾಗಿ ಮೀನುಗಳು ಯಾವುದಾದ್ರೂ ರೋಗ ಅಂಟ್ಕೊಂಡಿದೆ ಅಂದ ತಕ್ಷಣ ಏನಾಗ್ತದೆ, ಮೀನಿನ ಮೆಟಾಬಾಲಿಕ್ ಆಕ್ಟಿವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಮೀನು ಈಜುವಿಕೆಯಲ್ಲಿ ತುಂಬ ಅಬ್ನಾರ್ಮಲ್, ನಾರ್ಮಲ್ ನೈಸರ್ಗಿಕವಾದ ಈಜು ಇರೋದಿಲ್ಲ, ಅನೈಸರ್ಗಿಕ ಈಜು ಇರ್ತದೆ. ತುಂಬ ಮೇಲ್ಭಾಗದಲ್ಲಿ ಬಂದು ಬಾಯಿ ಬಿಡ್ತಕ್ಕಂಥದ್ದು ಆ ಥರದೆಲ್ಲ ಆಗ್ತಾ ಹೋಗುತ್ತೆ. ಮತ್ತು ಮೀನು ಹೊಂಡದ ಒಂದೇ ಭಾಗದಲ್ಲಿ ಸ್ತಬ್ಧ ಆಗಿ ಕೂರ್ತಕ್ಕಂಥದ್ದು, ಆಹಾರವನ್ನು ಬಿಟ್ಟುಬಿಡುತ್ತೆ, ತ್ಯಜಿಸ್ಬಿಡುತ್ತೆ. ಈ ಎಲ್ಲ ಲಕ್ಷಣಗಳನ್ನು ನೋಡ್ತಾ ಇದ್ದಾಗೆ ಮೀನುಗಳು ಎಲ್ಲೋ ಯಾವುದೋ ಒಂದು ಕಾಯಿಲೆಗೆ ತುತ್ತಾಗಿರ್ಬೋದು ಅಂತ.
1: ಈಗ ಸಾಮಾನ್ಯವಾಗಿ ನೀರಿನಲ್ಲಿದ್ದ ಕೆಲವು ಮೀನುಗಳು ಮೇಲೆ ಬಂದು ಬಾಯಿ ಕಳಿತಾವಲ್ಲ, ಅದು ಯಾವ ರೀಸನ್?
0: ಆಮ್ಲಜನಕ, ಮುಖ್ಯವಾಗಿ ಆಮ್ಲಜನಕ ಕೊರತೆ ಇರತಕ್ಕಂಥದ್ದು.
1: ನೀರಿನ ಬಗ್ಗೆ ನೀವು ಕಾಳಜಿ ತಗೋಬೇಕಂತ.
0: ಖಂಡಿತವಾಗ್ಲೂ
1: ಕಾಳಜಿ, ಅಂದ್ರೆ ನೀವು ಬೇರೆ ನೀರು ತಂದು ಹಾಕೋದು.
0: ಹೌದು, ಬೇರೆ ನೀರು ತಂದು
1: ಅಥವಾ ಇದನ್ನೇ ತಗೊಂಡೋಗಿ ಒಳ್ಳೆ ನೀರಿಗೆ ಬಿಡೋದು.
0: ಹೌದು,
1: ಹಾಗೆ ಮಾಡಬಹುದ?
0: ಮಾಡಬಹುದು.
1: ಈ ಪಾಂಡದಲ್ಲಿ ಇರೋಂತ ಮೀನುಗಳನ್ನ ಅಲ್ಲಿ ಎಲ್ಲ ಖಾಲಿ ಪಾಂಡಲ್ಲಿ, ನಾ ಹೇಳೋದು ಅದು ಖಾಲಿ ಪಾಂಡ್ ಇರುತ್ತೆ, ಇನ್ನೊಂದು ಪಾಂಡು, ಆ ಪಾಂಡಲ್ಲಿ ಒಯ್ದು ಹಾಕಬಹುದಾ ಎಲ್ಲ ಮೀನುಗಳನ್ನ?
0: ಖಂಡಿತವಾಗ್ಲೂ ಹಾಕ್ಬೋದು. ಆ ಪಾಂಡಿನಲ್ಲಿ ಕೃತಕವಾಗಿ ಆ ಕೊಳವನ್ನ ನಾವು ಶುದ್ಧಿಪಡಿಸಿ ಇಟ್ಕೋಬೇಕು.
1: ಹಾಗಾದ್ರೆ ಸ್ಯಾನಿಟೈಸ್ಡ್ ಆ ತರ ಮಾಡ್ಕೊಳ್ಬೇಕು.
0: ಹೌದು, ಮಾಡ್ಕೊಳ್ಳೋದಾದ್ರೆ ಮಾತ್ರ ನಾವು ಆ ಕೊಳದಲ್ಲಿ, ಬೇರೆ ಕೊಳದಲ್ಲಿ ಮಾಡ್ಕೋಬೇಕು. ಬೇರೆ ಕೊಳದಿಂದ ಮೀನು ನೀರು ಎಲ್ಲ ತಂದು ಹಾಕ್ಬೋದು, ಆದರೆ ಬಹುಮುಖ್ಯವಾಗಿ ತರಬೇಕಾದ್ರೆ ನಾವು ಆ ಕೊಳದಲ್ಲಿ ಇರ್ತಕ್ಕಂಥ ರೋಗ
1: ರೋಗಭರಿತ ಮೀನನ್ನು ತರಬೇಡಿ,
0: ತರಬಾರ್ದು. ರೋಗ ಇದ್ರೆ ಆ ನೀರನ್ನು ಕೂಡ ಅಲ್ಲಿಂದ ತರಬೇಡಿ,
1: ನೀರು ಬೇಡ, ಮೀನು ಬೇಡ. ಯಾಕಂದ್ರೆ ನಿಮ್ದು ಈ ಪಾಂಡಲ್ಲಿ ಇರುವಂತ ಆರೋಗ್ಯಯುತವಾದ ಮೀನುಗಳಿಗೆ ಸ್ವಲ್ಪ ಆರೋಗ್ಯ ಹಾನಿಕರಕ ಆಗುತ್ತಲ್ಲ.
0: ಹೌದು, ಖಂಡಿತ.
1: ಮತ್ತೆ ಇವಾದ್ರೂ ಬದುಕೊಳ್ಳಿ, ಅವು ಏನಾದ್ರು ಕತೆ ಗೊತ್ತಿಲ್ಲ, ಇಲ್ಲಿರೋ ಮೀನುಗಳಾದ್ರೂ ಬದುಕೊಳ್ಳಿ ಅನ್ನೋದು ಒಂದು. ಹಂಗಾಗಿ ನಮ್ಮ ರೈತರು ಈ ಬಗ್ಗೆ ಗೊತ್ತಿದೆ, ಇನ್ನೂ ಕೂಡ ಏನು ಅವಸರ ಅವಸರದಲ್ಲಿ ಕ್ರಮ ತಗೊಂಡ್ರೆ ಹೀಗೆ ಅನಾಹುತ ಆಗ್ಬಿಡುತ್ತೆ. ಹೌದಲ್ಲ, ಸೂಕ್ಷ್ಮ ಮೀನುಗಳ ಸಾಕ

0: ಕಣಿಕೆ ನೀವು ಏನು ವೈಜ್ಞಾನಿಕವಾಗಿ ಕ್ರಮವನ್ನು ಅನುಸರಿಸಬೇಕು. ಮಳೆಗಾಲದಲ್ಲಿ ಮೀನು ಆರೋಗ್ಯ ಕಾಪಾಡಿಕೊಂಡು ಉತ್ತಮ ಉತ್ಪಾದನೆ ಪಡ್ಕೊಳ್ಳಕ್ಕೆ ರೈತರು ಏನೇನು ಕ್ರಮ ಅನುಸರಿಸಬೇಕು ಅದನ್ನು ಹೇಳಿ.
1: ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚೆನೆ ಮೀನು ಹೊಂಡದ ಸುತ್ತಮುತ್ತ ಹೊರಗಡೆಯಿಂದ ಯಾವುದೇ ತರಹದ ನೀರು ಬರದೇ ಇದ್ದಾಗೆ, ಮತ್ತು ಮಳೆಗಾಲ ಜಾಸ್ತಿ ಆದ್ರೂ ಹೊಂಡದಿಂದ ಮೀನುಗಳು ಆಚೆ ಹೋಗದೇ ಇದ್ದಂಗೆ ಉಕ್ಕಿ ಫ್ಲಡ್ಡಿಂಗ್ ಆಗ್ತಕ್ಕಂಥ ಪ್ರವಾಹ ಆಗ್ತಕ್ಕಂಥ ಸಂದರ್ಭದಲ್ಲೂ ಮೀನು ಹೊರಗಡೆ ಹೋಗದೇ ಇದ್ದಂಗೆ ಬಲೆಗಳನ್ನು ಹಾಕ್ತಕ್ಕಂಥದ್ದು, ಈ ರೀತಿಯಾದ ಕೊಳಗಳ ಸಿದ್ಧತೆಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ. ಮತ್ತು ಕೊಳದ ಅಡಿಭಾಗದಲ್ಲಿರ್ತಕ್ಕಂಥ ವೇಸ್ಟ್ಗಳನ್ನು ಸ್ವಲ್ಪ ತೆಗೀತಾ ಹೋಗೋದು, ಹಾಗೆ ಏರೇಷನನ್ನು ಕೊಡ್ತಾ ಹೋಗೋದು. ಒಂದು ಪಾಂಡ್ ಇದ್ದರೆ ಪಾಂಡಲ್ಲಿ ಮೀನು ಸಾಕಾಣಿಕೆ ಮಾಡ್ತಾ ಇದ್ದರೆ ಸದ್ಯದಲ್ಲಿ ರಾತ್ರಿ ಹೊತ್ತು ಆಮ್ಲಜನಕ ತುಂಬ ತುಂಬ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಅಂಥ ಪಾಂಡ್ಗಳಲ್ಲಿ ಅಟ್ಲೀಸ್ಟ್ ನೈಟ್ ಹೊತ್ತು ಸಂಜೆ ರಾತ್ರಿ ಹೊತ್ತು ಏರೇಷನ್ಗಳನ್ನು ಅಳವಡಿಸಿಕೊಳ್ತಾ ಹೋಗೋದು. ಮತ್ತು ಆಹಾರ ಪದ್ಧತಿಯನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ ಮೀನಿಂದು. ಬಹುಮುಖ್ಯವಾಗಿ ಮಳೆಗಾಲದಲ್ಲಿ ಎಲ್ಲ ಮೀನುಗಳು ಆಹಾರದ ಮೇಲೆ ಡಿಪೆಂಡೆಂಟ್, ಅಂದರೆ ಆಹಾರ ಸೇವನೆ ಕಮ್ಮಿ ಆಗ್ತಾ ಹೋಗುತ್ತೆ. ಕಮ್ಮಿ ಆದಾಗ ಆಹಾರ ಕಮ್ಮಿ ಪ್ರಮಾಣದಲ್ಲಿ ಕೊಟ್ಟು ಪೌಷ್ಟಿಕವಾದ ಆಹಾರವನ್ನು ಕೊಡಬೇಕಾಗತ್ತೆ. ಈ ರೀತಿಯಾದ ಸಣ್ಣ ಸಣ್ಣ ಚೇಂಜಸ್ಗಳನ್ನು ಕೂಡ ನಾವು ಮಾಡಬೇಕಾಗುತ್ತೆ.
0: ಹಿಂಗೆ ಮಾಡಿಕೊಂಡು ಹೋದರೆ ಮಳೆಗಾಲದಲ್ಲಿ
1: ಸುಸ್ಥಿರವಾಗಿ ಸಾಕಾಣಿಕೆ ಮಾಡ್ಬೋದು.
0: ಮೀನು ಸಾಕಾಣಿಕೆ ಒಂದು ಉಪ ಕಸಬು ಮತ್ತೆ ಒಂದು ಮುಖ್ಯ ಕಸಬು ಕೂಡ ಬಹಳಷ್ಟು ಜನ ರೈತರು ಆಯ್ಕೆ ಮಾಡಿಕೊಂಡಿದ್ದಾರೆ.
1: ಹಾಗೆ ಕೂಡ ನಾವು ಮೀನು ಸಾಕಾಣಿಕೆ ಒಂದೇ ತಳಿ ಮೇಲೆ ಒಂದೇ ಇದ್ರ ಮೇಲೆ ಸಾಕಾಣಿಕೆ ಮೇಲೆ ಮೀನು ಸಾಕಾಣಿಕೆ ಒಂದ್ರ ಮೇಲೆ ಅವಲಂಬಿತರಾಗಿರಬಾರದು ಯಾವುದಕ್ಕೂ. ತಳಿಗಳನ್ನು
0: ನಿಮ್ದೇ ಪಾಂಡಲ್ಲಿ ಎರಡ್ ಮೂರು ಡಿವಿಷನ್ ಮಾಡಿ.
1: ಹೌದು ಹೌದು, ಎರಡ್ ಮೂರು ಡಿವಿಷನ್ಗಳನ್ನ ಮೀನುಗಾರಿಕೆಯಲ್ಲೇ ಬೇರೆ ಬೇರೆ ತಳಿಗಳನ್ನು ಮಾಡ್ತಕ್ಕಂಥದ್ದು, ಮತ್ತೆ ಮೀನುಗಾರಿಕೆ ಜೊತೆಯಲ್ಲಿ ಬೇರೆ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಳ್ಳಿ.
0: ಇನ್ನೊಂದು, ನೀವು ನಿರಂತರ ಮೀನುಗಾರಿಕೆ ಮಾಡೋದು ಹೆಂಗೆ? ಅದು ಏನು ಒಂದು ಸಣ್ಣ ಮರಿ, ಅದಕ್ಕಿಂತ ಸ್ವಲ್ಪ ದೊಡ್ಡ ಮರಿ, ಮತ್ತೆ ಅದಕ್ಕಿಂತ ದೊಡ್ಡ ಮರಿ, ಈ ತರ ಮಾಡ್ಕೊಳ್ಬಹುದಲ್ಲ?
1: ಖಂಡಿತವಾಗ್ಲೂ ಮಾಡ್ಕೋಬಹುದು ಸರ್. ಈಗ ಅದಕ್ಕೆ
0: ಒಂದು ಮೀನಿನ ಆಯುಷ್ಯ ಸಾಮಾನ್ಯವಾಗಿ ಒಂದು ಕಟಾವಿಗೆ ಬರ್ತದೆ ಅಂದ್ರೆ ಒಂದು ಎರಡು ಕೆಜಿಗೆ ಬರೋದು ಯಾವಾಗ?
1: ಒಂದರಿಂದ ಎರಡು ಕೆಜಿ ಬೆಳಿಬೇಕು ಅಂತ ಅಂದ್ರೆ ಬೇರೆ ಬೇರೆ ತಳಿ ಬೇರೆ ಬೇರೆ ಗ್ರೋತ್ ಪರ್ಫಾರ್ಮೆನ್ಸ್ ಹೋಗ್ತಾ ಹೋಗುತ್ತೆ. ನಾನು ಫಾರ್ ಎಕ್ಸಾಂಪಲ್ ಈಗ ಕಟ್ಲಾರ ಹೂವೆಲ್ಲ ಹೇಳಬೇಕಾದ್ರೆ ಕಟ್ಲಾರ ಹೂವೆಲ್ಲ ಸರಿ ಸುಮಾರು ಹತ್ತರಿಂದ ಹನ್ನೊಂದು ತಿಂಗಳು ಬೇಕು. ಹತ್ತರಿಂದ ಹನ್ನೊಂದು ತಿಂಗಳಾದ್ರೆ 900 grams ಒಂದು ಸಾವಿರ ಅಂದ್ರೆ ಒಂದು ಕೆಜಿ ತನಕ
0: ಬರ್ತದೆ. ಅದೇ ಒಂದು ಮೂರ್ನಾಲ್ಕು ಬ್ಯಾಚ್ ಮಾಡ್ಕೊಂಡ್ಬಿಡ್ಬೇಕು, ನಿರಂತರ
1: ಬೇರೆ ಬೇರೆ ಬ್ಯಾಚ್ಗಳು ಮಾಡ್ಕೊಳ್ತಕ್ಕಂಥದ್ದು. ಈಗ ಅಮೂರ್ ಕಾರ್ಪ್ ಒಂದು ಬ್ಯಾಚ್ ಮಾಡ್ಕೊಳ್ತಂದು, ಮರಲ್ ಒಂದು ಬ್ಯಾಚ್ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಎಲ್ಲ ಕೃಷಿಯನ್ನು ಮೀನು ಕೃಷಿಯನ್ನು ನಾವು ಬೇರೆ ಕೃಷಿ ಚಟುವಟಿಕೆಗಳನ್ನು ಮಾಡ್ಬೋದು. ಸಮಗ್ರ ಕೃಷಿ ಅಂತ
0: ಅಂದ್ರೆ ಮೀನಿನ ಪಾಂಡಲ್ಲಿರುವಂತಹ ನೀರನ್ನ ನೀವು ನಿಮ್ಮ
1: ಕೃಷಿ ಹೊಂಡಗಳಿಗೆ ಯೂಸ್ ಮಾಡ್ಬೋದು. ಮೀನಿನ ವೇಸ್ಟ್ ಆಗಿರ್ಬೋದು, ಅದು ಮೀನಿನ ಗೊಬ್ಬರ ಏನಾಗಿರ್ಬೋದು, ಅದು ಮೀನ ಬೇರೆ ಕೃಷಿಗಳಿಗೆ ಕೃಷಿ ಪದ್ಧತಿಗಳಿಗೆ ತುಂಬಾ ತೋಟ
0: ಆಗಿರ್ಬೋದು,
1: ಫಲವತ್ತಾಗಿರುತ್ತದೆ. ಅದು ಅಲ್ಲದೆ ಈಗ ನಾವು ಸಮಗ್ರ ಕೃಷಿ ಅಂತ ಏನು ಕಾನ್ಸೆಪ್ಟ್ ಹೇಳ್ತೀವಿ ಅದರಲ್ಲೂ ಕೂಡ ಮಾಡ್ಬೋದು. ಪೌಲ್ಟ್ರಿ ಕಮ್ ಫಿಶ್ ಕಲ್ಚರ್, ಪಿಗ್ ಕಮ್ ಫಿಶ್ ಕಲ್ಚರ್, ಕ್ಯಾಟಲ್ ಕಮ್ ಫಿಶ್ ಕಲ್ಚರ್, ಈ ತರ ಹಲವಾರು ಪದ್ಧತಿಗಳಿದೆ, ಅದನ್ನು ಕೂಡ ಮಾಡ್ಬೋದು.
0: ಅಂದ್ರೆ ಈಗ ಫಿಶ್ಗೆ ನೀವು ಪೌಲ್ಟ್ರಿ ವೇಸ್ಟ್ ಅನ್ನ ಹಾಕ್ಬೋದು,
1: ಪೌಲ್ಟ್ರಿ ಗೊಬ್ಬರ
0: ಲಿಟರ್, ಪೌಲ್ಟ್ರಿ ಲಿಟರ್ ಹಾಕ್ಬೋದಾ ಇದಕ್ಕೆ?
1: ಹಾಕ್ಲಿ. ಕೋಳಿಯ ವೇಸ್ಟ್ ಅನ್ನ ನಾವು ಯಾವ್ದೇ ಕಾರಣಕ್ಕೂ ಮೀನು ಇದರಲ್ಲಿ ಅಂದ್ರೆ
0: ಕೆಲವೊಬ್ರು ಬಳಸ್ತಾರಲ್ಲ,
1: ಅದು ಆಕ್ಚುಲಿ ಬ್ಯಾನ್ ಸರ್. ಕೋಳಿಯ ಗೊಬ್ಬರವನ್ನ ಮಾತ್ರ ನಾವು ಬಳಸಬಹುದು.
0: ಅದು ಇದಕ್ಕೆ
1: ಹೌದು, ಕೋಳಿಯ ವೇಸ್ಟ್ ಮಾಂಸವನ್ನ ರೆಕ್ಕೆಗಳನ್ನ ಕೆಲವು ಕಡೆ ಬಳಸ್ತಾರೆ, ಅದನ್ನ ಬಳಸಬಾರ್ದು.
0: ಏನೋ ಅದು ಅಪಾಯಕಾರಿ ಕೂಡ.
1: ಹೌದು, ಕೋಳಿಯಲ್ಲಿ ಹೈಯೆಸ್ಟ್ ಬಹುಮುಖ್ಯವಾಗಿ ಆಂಟಿಬಯೋಟಿಕ್ ನ ಯೂಸ್ ಮಾಡ್ತಾರೆ ತುಂಬಾ ಕಡೆ ಇಂಜೆಕ್ಷನ್. ಆ ಆಂಟಿಬಯೋಟಿಕ್ಗಳು ಕೋಳಿಯಿಂದ ಮೀನು ಸೇವನೆ ಮಾಡಿ ಮೀನಿಗೆ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಮೀನಿಗೆ ಬಂದು ಮೀನನ್ನು ತಿಂತಕ್ಕಂಥ ಮನುಷ್ಯನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಹಾಗಾಗಿ ಕೋಳಿ ಮಾಂಸವನ್ನು ವೇಸ್ಟನ್ನು ಯೂಸ್ ಮಾಡೋದಿಲ್ಲ,
0: ಮೀನಿಗೆ ಹಾಕಬಾರ್ದು. ಅದೇ ಥರ ಕೋಳಿ ಲಿಟ್ಟರನ್ನು ಕೂಡ ಹಾಕಬಾರ್ದು.
1: ಕೋಳಿ ಗೊಬ್ಬರವನ್ನು ನಾವು ಯೂಸ್ ಮಾಡಬಹುದು.
0: ಕೋಳಿ ಗೊಬ್ಬರ ಅಂದರೆ ನೀವು ಅದನ್ನು ಸಂಸ್ಕರಿಸಬೇಕು.
1: ಸಂಸ್ಕರಿಸಿ ಮಾಡಿ ಬಂದಿರತಕ್ಕಂಥ ಗೊಬ್ಬರವನ್ನು ನಾವು ಯೂಸ್
0: ಮಾಡಿ, ಆದರೆ ಡೈರೆಕ್ಟಾಗಿ ಕೋಳಿ ಇದನ್ನು ಹಾಕ್ಬಿಡ್ತಾರಲ್ಲ, ಅದು ವೇಸ್ಟ್ ಕೋಳಿ ಲಿಟ್ಟರ್.
1: ಸ್ವಲ್ಪ ಗೊಬ್ಬರ ಸ್ವಲ್ಪ ಡಿಕೆ ಆಗಿ ಪ್ರೊಸೆಸ್ ಆದಮೇಲೆ
0: ಹಾಕ್ಬೋದು, ತಕ್ಷಣಕ್ಕೆ ಹಾಕಬಾರ್ದು.
1: ತಕ್ಷಣಕ್ಕೆ ಹಾಕದೇ ಇದ್ರೆ ಒಳ್ಳೇದು, ಆಂಟಿಬಯೋಟಿಕ್.
0: ಅಂದ್ರೆ ಅದು ತುಂಬಾ ಪವರ್ಫುಲ್ ಆಗಿರುತ್ತಲ್ಲ, ಮೀನುಗಳಿಗೆ ಸೂಕ್ಷ್ಮವಾಗಿ ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು, ರೋಗ ಕೂಡ ಬರಬಹುದು.
1: ಹಾಗೆ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬಹುದು. ಸಾಧಾರಣವಾಗಿ ನಾವು ಹಸುಗಳ ಗೊಬ್ಬರವನ್ನ ನಾವು ಹೈಯೆಸ್ಟ್ ಯೂಸ್ ಮಾಡ್ತಾ ಹೋಗ್ತೀವಿ.
0: ಇದು ಕೊಟ್ಟಿಗೆ ಗೊಬ್ಬರ.
1: ಹೌದು, ಕೊಟ್ಟಿಗೆ ಗೊಬ್ಬರವನ್ನ ಮೀನಿಗೆ ಕೊಳ ತಯಾರಿಕೆಯಲ್ಲೇ ಮುಂಚೆ ಗೊಬ್ಬರಗಳನ್ನು ಹಾಕೋದ್ರಿಂದ ಅದರಲ್ಲಿ ಸೂಕ್ಷ್ಮಾಣುಗಳು ಅಂತ ನಾವು ಹೇಳ್ತೀವಿ, ಫೈಟೋಪ್ಲಾಂಕ್ಟನ್, ಅವುಗಳ ಗ್ರೋತ್ ಮೀನುಗಳಿಗೆ ಪ್ರೈಮರಿ ಆಹಾರ. ಅವಾಗ ನಾವು ಕೊಡ್ತಕ್ಕಂಥ ಕೃತಕ ಆಹಾರದ ಜೊತೆಗೆ ನೈಸರ್ಗಿಕ ಆಹಾರವಾಗಿ ಈ ಜೀವಿಗಳು ಮೀನುಗಳಿಗೆ ಆಗ್ತವೆ.
0: ತುಂಬ ಸಂತೋಷ ಡಾಕ್ಟರ್ ಅಮೋಘ್ ಅವರೇ. ಪ್ರಸ್ತುತ ಮಳೆಗಾಲದ ಸಂದರ್ಭದಲ್ಲಿ ಮೀನಿನ ಆರೋಗ್ಯ ಕಾಪಾಡ

0: ಮಾಡಿಕೊಳ್ಳೋದು ಹೇಗೆ, ಮತ್ತು ಸುಸ್ಥಿರವಾಗಿ ಬದುಕೋದು ಹೇಗೆ, ಈ ಎಲ್ಲ ಕುರಿತು ನಮ್ಮ ರೈತರಿಗೆ ಮೀನುಗಾರರಿಗೆ ತುಂಬ ಮಹತ್ವವಾದ ಮಾಹಿತಿ ತಿಳಿಸ್ಕೊಟ್ರಿ. ಕೆಲವರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ನಮಗೆ ಡಾಕ್ಟರ್ ಅಮೋಘ್ ಕೆ ಆರ್ ಅವರಿಂದ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
1: ಖಂಡಿತವಾಗಲೂ ಸರ್, ತಮ್ಮಲ್ಲಿ ಯಾವುದೇ ರೈತ ಬಾಂಧವರು ಮೀನು ಸಾಕಾಣಿಕೆ ಮಾಡ್ತಾ ಇರ್ತಕ್ಕಂಥವ್ರು ಯಾವುದೇ ರೀತಿಯ ಸಂದೇಹಗಳಾಗಲಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಯಾವುದೇ ಸಮಯದಲ್ಲಾದರೂ ಕೂಡ ಸಂಪರ್ಕಿಸ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 8147652124 8147652124. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್.
0: ತಮಗೂ ಕೂಡ ನಮಸ್ಕಾರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಕೃಷಿ ರಂಗ ಪ್ರಸಾರವಾಯಿತು. ನಾಳೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾಹಿತಿ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಕೋಡ. ಪ್ರಾಯೋಜಕರು ಕೃಷಿ ಇಲಾಖೆ. ನಾಳೆ 7:20 ಜನಪದ ಸಂಗೀತದಲ್ಲಿ ಕೇಳಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 290 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟನಲ್ಲಿ ಚರ್ಚೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ ಅಧ್ಯಕ್ಷ ಶವ್ಕಟ್ ಮಿರ್ಜಿಯೋಯೆವ್ ಅವರ ಆಹ್ವಾನದ ಮೇರೆಗೆ ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ಮೋದಿ ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ಮೋದಿ ಅವರು ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ಗೆ ತೆರಳಲಿದ್ದು ಇದೇ 31ರಂದು ನಡೆಯಲಿರುವ ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶೃಂಗಸಭೆಯಲ್ಲಿ ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಭಾರತದ ಆದ್ಯತೆಗಳನ್ನು ಪ್ರಧಾನಿ ಪ್ರಸ್ತಾಪಿಸಲಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಎಸ್ಸಿಒ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಎಸ್ಸಿಒ ಸ್ಥಾಪನೆಯಾಗಿ 25 ವರ್ಷಗಳು ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ಶೃಂಗಸಭೆ ಮಹತ್ವ ಪಡೆದಿದ್ದು, ಭಾರತ 2017ರಿಂದ ಸಂಘಟನೆಯ ಪೂರ್ಣ ಸದಸ್ಯ ರಾಷ್ಟವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನ ಎಲ್ಲಾ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದ ನಂತರ ಭಾರತ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ನೇಪಾಳದಲ್ಲಿ ಇನ್ನೂ 290 ಭಾರತೀಯ ಪ್ರಜೆಗಳು ಸಂಪರ್ಕಕ್ಕೆ ಸಿಗದೆ ಉಳಿದಿದ್ದಾರೆ. ಅವರನ್ನು ಪತ್ತೆಹಚ್ಚಲು ಮತ್ತು ಅವರ ರಕ್ಷಣೆಗಾಗಿ ಪ್ರಯತ್ನಗಳು ನಡೆಯುತ್ತಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈವರೆಗೆ 84 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಲ್ಲಿ ತ್ರಿಶೂಲಿ ಜಲವಿದ್ಯುತ್ ಯೋಜನೆಯ 63 ಕಾರ್ಮಿಕರು ಮತ್ತು ತಮಿಳುನಾಡಿನ 21 ಜನರು ಸೇರಿದ್ದಾರೆ. ನೇಪಾಳ ಸರ್ಕಾರ, ಭಾರತದ ಇತರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಪ್ರವಾಸ ನಿರ್ವಾಹಕರು ಮತ್ತು ಸಂಬಂಧಿತ ಅಧಿಕಾರಿಗಳೊಂದಿಗೆ ವಿದೇಶಾಂಗ ಸಚಿವಾಲಯ ಸಮನ್ವಯ ಸಾಧಿಸುತ್ತಿದೆ. ಅಲ್ಲದೆ ಸಚಿವಾಲಯದಲ್ಲಿ 24 ಗಂಟೆಗಳ ನಿಯಂತ್ರಣ ಕೊಠಡಿಯನ್ನು ಸಹ ಸ್ಥಾಪಿಸಲಾಗಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾಹಿತಿ ನೀಡಿದ್ದಾರೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ಮಾತುಕತೆ ನಡೆಸಿದ್ದು, ಭಾರತದ ಸಂಪೂರ್ಣ ಮಾನವೀಯ ನೆರವಿನ ಭರವಸೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿಂದು ನೇಪಾಳದಿಂದ ರಕ್ಷಿಸಲ್ಪಟ್ಟ 21 ಯಾತ್ರಿಕರನ್ನು ಭೇಟಿಯಾದರು. ಈ ಯಾತ್ರಿಕರು ನಿನ್ನೆ ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡುವಿಗೆ ಆಗಮಿಸಿ ಇಂದು ನವದೆಹಲಿ ತಲುಪಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಹಠಾತ್ ಪ್ರವಾಹದ ನಂತರ ಪರಿಹಾರ ಮತ್ತು ರಕ್ಷಣೆಯಲ್ಲಿ ನೇಪಾಳ ಸರ್ಕಾರವನ್ನು ಬೆಂಬಲಿಸಲು ಭಾರತ ಕೆಲಸ ಮಾಡುತ್ತಿದೆ. ಇಂದು ಬೆಳಗ್ಗೆ ನೇಪಾಳದ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಿದ್ದು, ಎಲ್ಲ ರೀತಿಯ ಬೆಂಬಲ ನೀಡುವುದಾಗಿ ಭರವಸೆ ನೀಡಲಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಡಾ ಎಸ್ ಜೈಶಂಕರ್, ಭಾರತೀಯ ಯಾತ್ರಿಕರ ರಕ್ಷಣೆಗಾಗಿ ನೇಪಾಳ ಸರ್ಕಾರ ಮತ್ತು ಅಲ್ಲಿನ ಸೇನೆಯ ರಕ್ಷಣಾ ಕಾರ್ಯಗಳಿಗೆ ಧನ್ಯವಾದ ಸಲ್ಲಿಸಿದರು. ಇದೇ ವೇಳೆ ಭಾರತಕ್ಕೆ ಸುಗಮವಾಗಿ ಯಾತ್ರಿಕರು ಮರಳಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯನ್ನು ಸಹ ಅವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚೀನಾ ನೇಪಾಳ ಗಡಿಯಲ್ಲಿರುವ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ 5 ನಾಗರಿಕರು ಮೃತಪಟ್ಟಿದ್ದು 558 ಜನರು ಕಾಣೆಯಾಗಿದ್ದಾರೆ. ಕಾಣೆಯಾದವರ ಪೈಕಿ 260 ಮಂದಿ ವಿದೇಶಿ ಪ್ರವಾಸಿಗರಾಗಿದ್ದರು ಎಂದು ಚೀನಾ ತಿಳಿಸಿದೆ. ಪ್ರವಾಸಿಗರು ಮತ್ತು ಸ್ಥಳೀಯ ನಿವಾಸಿಗಳು ಸೇರಿದಂತೆ 1,000 ಹೆಚ್ಚು ಜನರನ್ನು ಗೈರಾಂಗ್ ಕೌಂಟಿಯಿಂದ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು 7 ಚೀನಾ ಅಧಿಕಾರಿಗಳು ತಿಳಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗಾಗಿ ಹೆಚ್ಚಿನ ಭಾರತೀಯ ಯಾತ್ರಿಕರು ಟಿಬೆಟ್ ಗಡಿ ಪ್ರದೇಶಕ್ಕೆ ಆಗಮಿಸಿದ್ದರು. ಕಾಣೆಯಾದವರ ಪತ್ತೆಗಾಗಿ ವಿದೇಶಗಳ ರಾಯಭಾರ ಕಚೇರಿಗಳೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ತುರ್ತು ಸಾಮಗ್ರಿಗಳನ್ನು ಪೀಡಿತ ಪ್ರದೇಶಕ್ಕೆ ರವಾನಿಸಲಾಗುತ್ತಿದೆ. ಪ್ರವಾಹದಿಂದಾಗಿ ರಸ್ತೆ ಸಂವಹನ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಸಕ್ಕರೆ ಕೊರತೆಯಿಲ್ಲ. ಸೂಕ್ತ ಬೆಲೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಗಾಗಿ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇತ್ತೀಚಿನ ದಿನಗಳಲ್ಲಿ ಸಗಟು ಸಕ್ಕರೆ ಬೆಲೆ ಸುಮಾರು 20% ಕುಸಿದಿದೆ ಮತ್ತು ಚಿಲ್ಲರೆ ಮಾರಾಟದ ಸಕ್ಕರೆ ಬೆಲೆ ಕೂಡ ತಗ್ಗಲು ಪ್ರಾರಂಭಿಸಿವೆ. ದೇಶೀಯ ಮಾರುಕಟ್ಟೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಕೃತಕ ಅಭಾವವನ್ನು ತಡೆಯಲು ಸಚಿವಾಲಯ ಅನೇಕ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಂಡಿದೆ. ಹೊಸ ಋತುವಿಗೆ ಕಬ್ಬು ಅರಿಯುವಿಕೆಯು 15 ಪ್ರಾರಂಭವಾಗಲಿದ್ದು ಈ ತಿಂಗಳಲ್ಲಿ 10 ಟನ್ಗಳಿಗೂ ಹೆಚ್ಚು ಸಕ್ಕರೆ ಉತ್ಪಾದಿಸುವ ನಿರೀಕ್ಷೆ ಇದೆ. ಅಕ್ಟೋಬರ್ನಲ್ಲಿ ಉತ್ಪಾದಿಸುವ ಸಕ್ಕರೆಯನ್ನು ನಿರ್ಬಂಧವಿಲ್ಲದೆ ಮಾರಾಟ ಮಾಡಲು ಸಕ್ಕರೆ ಕಾರ್ಖಾನೆಗಳಿಗೆ ಅನುಮತಿ ನೀಡಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 1.21 ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಲೆ ಹೆಚ್ಚಿರುವ ಪ್ರದೇಶಗಳಿಗೆ ಈರುಳ್ಳಿ ಎಕ್ಸ್ಪ್ರೆಸ್ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ. ಹೊಸ ಹಂಗಾಮಿನ ಈರುಳ್ಳಿ ಬಂದ ಬಳಿಕ ಬೆಲೆ ನಿಯಂತ್ರಣಕ್ಕೆ ಬರುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿದ್ದರೂ ಯಾವುದೇ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿಯ ಉದ್ಘಾಟನೆ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ಸಭೆಯಲ್ಲಿ ತರಬೇತಿ, ಮಿಲಿಟರಿ ಸಮರಾಭ್ಯಾಸ, ಔಷಧ, ರಕ್ಷಣಾ ಉದ್ಯಮ, ಸಂಶೋಧನೆ ಮತ್ತು ಅಭಿವೃದ್ದಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಉಭಯ ದೇಶಗಳು ಒಪ್ಪಿಗೆ ಸೂಚಿಸಿವೆ. 5 ಸದಸ್ಯರ ಕುವೈತ್ ನಿಯೋಗದ ಬ್ರಿಗೇಡಿಯರ್ ಜನರಲ್ ರೇದ್ ಅಲ್ಸಾಕ್ರಾನ್ ಮತ್ತು ರಕ್ಷಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಮಿತಾಭ್ ಪ್ರಸಾದ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಶಿಕಾಗೋ, ಅಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಉದ್ಯಮ ಪ್ರತಿನಿಧಿಗಳೊಂದಿಗೆ ಭಾರತದ ಹೂಡಿಕೆ ಅವಕಾಶಗಳು ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಅಶ್ವಿಲ್ನಲ್ಲಿ ಇದೇ 31 ಮತ್ತು ಸೆಪ್ಟೆಂಬರ್ 1 ನಡೆಯಲಿರುವ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಹೂಡಿಕೆದಾರರ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರತಿಷ್ಠಿತ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ವಿಜೇತ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಐತಿಹಾಸಿಕ ಗೆಲುವು ಪ್ರಜ್ಞಾನಂದ ಅವರ ಅಸಾಧಾರಣ ಪ್ರತಿಭೆ, ದೃಢ ನಿಶ್ಚಯ, ಸಂಯಮ ಮತ್ತು ನಿರಂತರ ಶ್ರೇಷ್ಠತೆಯ ಅನ್ವೇಷಣೆಗೆ ಸಾಕ್ಷಿಯಾಗಿದೆ. ಅವರು ಜಾಗತಿಕ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದು ನಿರಂತರ ಯಶಸ್ಸು ಸಾಧಿಸಲಿ ಎಂದು ಹಾರೈಸಿದ್ದಾರೆ. ನಾರ್ವೆಯ ದೊರೆ 5 ಹರಾಲ್ಡ್ ಅವರು ಇಂದು ಓಸ್ಲೋದ ಆಸ್ಪತ್ರೆಯೊಂದರಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಯುರೋಪಿನ ಅತ್ಯಂತ ಹಿರಿಯ ದೊರೆಯಾಗಿದ್ದ ಹರಾಲ್ಡ್ ಅವರು ತಮ್ಮ ತಂದೆ 5 ಒಲಾವ್ ಅವರ ನಿಧನದ ಬಳಿಕ 1991 ನಾರ್ವೆಯ ದೊರೆಯಾಗಿ ಅಧಿಕಾರ ವಹಿಸಿಕೊಂಡಿದ್ದರು. ರಾಜಪ್ರಭುತ್ವದ ಆಧುನೀಕರಣಕ್ಕೆ ಅವರು ನೀಡಿದ ಕೊಡುಗೆಯಿಂದಾಗಿ ಜನಪ್ರಿಯರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 219 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ, ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಚರ್ಚೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 7:45:35. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಚಿತ್ರಗೀತೆಗಳನ್ನಾಧರಿಸಿದ ಈ ಹೊತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಷಯ ಪ್ರಯಾಣ ಎಂದರೇನು. ಪ್ರಯಾಣ ಎಂಬ ಪದ ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರುವುದು ಬಸ್ಸು, ರೈಲು, ಕಾರು, ವಿಮಾನ, ಪ್ರವಾಸಿ ತಾಣಗಳು. ಆದರೆ ಪ್ರಯಾಣದ ಅರ್ಥ ಇದಕ್ಕಿಂತ ಬಹಳ ವಿಶಾಲ ಅಲ್ವಾ? ಇದರ ಬಗ್ಗೆ ಇನ್ನೊಂದಷ್ಟು ಮಾತಾಡ್ತಾ ಸಾಗೋಣ ಸಿರಿಗಂಧ ಕಾರ್ಯಕ್ರಮದಲ್ಲಿ.

ಕೇಳಿ ಸೋಜಿಗ ಚಿತ್ರದ ಹಾಡು. ನಿನಾದ ಯು ನಾಯಕ ಹಾಗೂ ಸುಬ್ರಹ್ಮಣ್ಯ ಭಟ್ ಅವರ ಸ್ವರದಲ್ಲಿ ಈ ಸುಂದರ ಗೀತೆಯನ್ನು ರಚಿಸಿದವರು ಜಯಂತ್ ಕಾಯ್ಕಿಣಿ ಹಾಗೂ ಸಂಗೀತ ಸಂಯೋಜಕರು ಸುನಾದ್ ಗೌತಮ್.

ಸಿರಿಗಂಧದಲ್ಲಿ ಪ್ರಯಾಣ ಎಂದರೇನು ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು, ಪ್ರಯಾಣ ಎಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗುವ ಪ್ರಕ್ರಿಯೆ ಮಾತ್ರವಲ್ಲ, ಅದು ಅನುಭವಗಳ ಸಂಗ್ರಹ. ಒಂದು ಹೊಸ ಊರಿಗೆ ಹೋದಾಗ ಅಲ್ಲಿನ ಜನರ ಜೀವನ ಶೈಲಿಯನ್ನು ನೋಡುತ್ತೇವೆ, ಹೊಸ ಆಹಾರವನ್ನು ರುಚಿಸುತ್ತೇವೆ, ಹೊಸ ಸಂಸ್ಕೃತಿಯನ್ನು ತಿಳಿದುಕೊಳ್ತೇವೆ, ಹೊಸ ಭಾಷೆಯ ಕೆಲವು ಪದಗಳನ್ನು ಕಲಿಯುತ್ತೇವೆ. ಇವೆಲ್ಲವೂ ನಮ್ಮ ಜ್ಞಾನವನ್ನು ವಿಸ್ತರಿಸುತ್ತದೆ. ಆದ್ದರಿಂದಲೇ ಪ್ರಯಾಣವು ನಮ್ಮ ಹೆಜ್ಜೆಗಳನ್ನು ಮಾತ್ರ ಮುಂದಕ್ಕೆ ಕರೆದೊಯ್ಯುವುದಿಲ್ಲ, ನಮ್ಮ ಆಲೋಚನೆಗಳನ್ನು ಮುಂದಕ್ಕೆ ಕರೆದೊಯ್ಯುತ್ತದೆ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾತುಕತೆ ಮುಂದುವರಿದೆ. ಇದೀಗ ಕೇಳಿ ರನ್ ಆಂಟೋನಿ ಚಿತ್ರದ ಹಾಡು, ಪುನೀತ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಈ ಸುಂದರ ಗೀತೆಯನ್ನು ರಚಿಸಿದವರು ನಾಗೇಂದ್ರ ವಿ ಪ್ರಸಾದ್, ಸಂಗೀತ ಸಂಯೋಜಕರು ಕಾದ್ರಿ ಮಣಿಕಾಂತ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಹೌದು, ಸಿರಿಗಂಧ ಕಾರ್ಯಕ್ರಮದಲ್ಲಿ ಪ್ರಯಾಣದ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರಯಾಣ ನಮಗೆ ಏನು ಕಲಿಸ್ತದೆ? ಪ್ರಯಾಣ ದೊಡ್ಡ ವಿಶೇಷ ಎಂದರೆ ಅದು ನಮ್ಮ ಪುಸ್ತಕದಲ್ಲಿ ಸಿಗದ ಪಾಠಗಳನ್ನು ಕಲಿಸ್ತದೆ. ಒಬ್ಬ ವ್ಯಕ್ತಿ ಎಷ್ಟೇ ಪುಸ್ತಕ ಓದಿದರೂ ನೇರವಾಗಿ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿನ ಜನರನ್ನು ನೋಡಿದ ಅನುಭವ ವಿಭಿನ್ನವಾಗಿರುತ್ತದೆ. ಪ್ರಯಾಣದಲ್ಲಿ ಎಲ್ಲವೂ ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ. ಮಳೆ ಬರಬಹುದು, ಹೋಟೆಲ್ ಸಿಗದೇ ಇರಬಹುದು. ಆಗ ನಾವು ಪರಿಸ್ಥಿತಿಗೆ ಹೊಂದಿಕೊಳ್ಳುವುದನ್ನು ಕಲಿಯುತ್ತೇವೆ. ಎರಡನೇದು ತಾಳ್ಮೆ. ಪ್ರಯಾಣದಲ್ಲಿ ಕಾಯಬೇಕಾಗಿರುವಂಥದ್ದು ಪ್ರಮೇಯ ಬರಬಹುದು, ಟ್ರಾಫಿಕ್ ಎದುರಾಗಬಹುದು, ಉದ್ದನೆಯ ಸಾಲಿರಬಹುದು. ಇವೆಲ್ಲವೂ ನಮಗೆ ತಾಳ್ಮೆಯನ್ನು ಕಲಿಸುತ್ತದೆ.

ಪ್ರಯಾಣದ ಬಗ್ಗೆ ಒಂದಷ್ಟು ಮಾತುಕತೆ ಮುಂದುವರಿತಿ ಗೀತೆಯ ನಂತರ. ಇದೀಗ ಕೇಳಿ ಸ್ಟೈಲ್ ಕಿಂಗ್ ಚಿತ್ರದ ಹಾಡು ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಸ್ವರದಲ್ಲಿ. ಈ ಸುಂದರ ಗೀತೆಗೆ ಸಾಹಿತ್ಯ ರಚಿಸಿದವರು ಕವಿರಾಜ್, ಸಂಗೀತ ಸಂಯೋಜಕರು ಅರ್ಜುನ್ ಜನ್ಯಾ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಅಂದರೆ ನಮಗೆ ತಕ್ಷಣಕ್ಕೆ ನೆನಪಾಗುವಂತಹದ್ದು ಪ್ರಕೃತಿ. ಪ್ರಯಾಣ ಅಂದರೆ ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವ ಅವಕಾಶ. ಒಮ್ಮೆ ನಗರ ಜೀವನದಿಂದ ದೂರವಾಗಿ ಒಂದು ಬೆಟ್ಟದ ಮೇಲೆ ನಿಂತು ನೋಡಿದರೆ ತಂಪಾದ ಗಾಳಿ, ಹಸಿರು ಮರಗಳು, ಹಕ್ಕಿಗಳ ಚಿಲಿಪಿಲಿ, ದೂರದಲ್ಲಿ ಕಾಣುವ ಬೆಟ್ಟಗಳು, ಆ ಕ್ಷಣದಲ್ಲಿ ನಮ್ಮ ಮನಸ್ಸಿನ ಒತ್ತಡ ಸ್ವಲ್ಪ ಕಡಿಮೆಯಾಗುತ್ತದೆ.

ಪ್ರಕೃತಿ ನಮಗೆ ಒಂದು ಸರಳ ಸಂದೇಶ ನೀಡುತ್ತದೆ, ನಿಧಾನವಾಗಿ ಸಾಗು, ಜೀವನವನ್ನು ಅನುಭವಿಸು. ಆದ್ದರಿಂದ ಪ್ರವಾಸಕ್ಕೆ ಹೋದಾಗ ಪ್ರಕೃತಿಯನ್ನು ಕೇವಲ ನೋಡಬೇಡಿ, ಅದನ್ನು ಗೌರವಿಸಿ. ಪ್ಲಾಸ್ಟಿಕ್ ಎಸೆಯಬೇಡಿ, ಕಸ ಹಾಕಬೇಡಿ, ಹಾಗೆ ಪ್ರಕೃತಿಗೆ ಹಾನಿ ಮಾಡಬೇಡಿ. ಪ್ರಯಾಣ ಸುಂದರವಾಗಿರಬೇಕೆಂದರೆ ನಮ್ಮ ಪ್ರಯಾಣವು ಪರಿಸರ ಸ್ನೇಹಿಯಾಗಿರಬೇಕು. ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದೀಗ ಕೇಳಿ ಸಿಪಾಯಿ 2016 ತೆರೆ ಕಂಡ ಚಿತ್ರದ ಹಾಡು, ಅಜನೀಶ್ ಲೋಕನಾಥ್ ಬಿ ಹಾಗೂ ನಂದಿತಾ ಅವರ ಸ್ವರದಲ್ಲಿ.

ನಾವು ಮರೆತು ಬಿಡಬಹುದು, ಆದರೆ ಅಲ್ಲಿ ನಡೆದ ಒಂದು ಸಣ್ಣ ಘಟನೆ ಮಾತ್ರ ಜೀವನ ಪೂರ್ತಿ ನೆನಪಿನಲ್ಲೇ ಉಳಿಯುತ್ತದೆ. ಸ್ನೇಹಿತರೊಂದಿಗೆ ಮಾಡಿದ ನಗು, ಕುಟುಂಬದೊಂದಿಗೆ ತೆಗೆದುಕೊಂಡ ಫೋಟೋ, ರೈಲಿನಲ್ಲಿ ಪರಿಚಯವಾದ ಅಪರಿಚಿತ ವ್ಯಕ್ತಿ, ಪ್ರಯಾಣದ ಮಧ್ಯೆ ತೀವ್ರ ಸರಳವಾದ ಪ್ರಯಾಣದ ಮಧ್ಯೆ ತಿಂದ ಸರಳವಾದ ಆಹಾರ, ಇವೆಲ್ಲವೂ ನೆನಪುಗಳಾಗ್ತವೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಪ್ರಯಾಣಿಸುವಾಗ ಕೆಲವು ಜವಾಬ್ದಾರಿಗಳನ್ನು ನಾವು ಹೊರಬೇಕಾಗುತ್ತದೆ. ಪ್ರಯಾಣ ಎಷ್ಟು ಸಂತೋಷದಾಯಕವೋ ಅಷ್ಟೇ ಜವಾಬ್ದಾರಿಯುತವೋ ಆಗಿರಬೇಕು. ಪ್ರಯಾಣ ಮಾಡುವಾಗ ಪರಿಸರವನ್ನು ಸ್ವಚ್ಛವಾಗಿಡುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ಸ್ಥಳೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಗೌರವಿಸುವುದು, ಸ್ಥಳೀಯ ಜನರೊಂದಿಗೆ ಗೌರವದಿಂದ ವರ್ತಿಸುವುದು, ಹಾಗೆ ವಾಹನ ಚಲಾಯಿಸುವಾಗ ಸಂಚಾರ ನಿಯಮಗಳನ್ನು ಪಾಲಿಸುವುದು. ಹೀಗೆ ಪ್ರಯಾಣವು ನಮ್ಮನ್ನು ಸ್ಥಳದಿಂದ ಸ್ಥಳಕ್ಕೆ ಕರೆದೊಯ್ಯುವುದಷ್ಟೇ ಅಲ್ಲ, ಅದು ನಮ್ಮೊಳಗಿನ ಹೊಸ ವ್ಯಕ್ತಿಯನ್ನು ಪರಿಚಯಿಸುತ್ತದೆ. ಹಾಗಾಗಿ ಜೀವನ ಚಿಕ್ಕದು, ಆದ್ದರಿಂದ ಕೇವಲ ಬದುಕು ಬಿಡಬೇಕು. ಜೀವನವನ್ನು ಅನುಭವಿಸಿ ಹೊಸ ದಾರಿಗಳನ್ನು ನೋಡುವುದು, ಹೊಸ ಜನರನ್ನು ಭೇಟಿ ಮಾಡುವುದು, ಹೊಸ ಅನುಭವಗಳನ್ನು ಸಂಗ್ರಹಿಸು. ಕೊನೆಗೆ ನಮ್ಮೊಂದಿಗೆ ಉಳಿಯುವುದು ನೆನಪಷ್ಟೇ ಅಂತ ಹೇಳುತ್ತಾ ಈ ಹೊತ್ತಿನ ಸಿರಿಗಂಧ ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ.

ಸಿರಿಗಂಧ ಕಾರ್ಯಕ್ರಮದ ಕೊನೆಯ ಎರಡು ಹಾಡುಗಳು ಇದೀಗ ಕೇಳಿ. ಪ್ರೀತಿಯಲ್ಲಿ ಸಹಜ ಚಿತ್ರದ ಹಾಡು ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಅವರ ಸ್ವರದಲ್ಲಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 9:15:18. ಇನ್ನು ಮುಂದೆ ಕೇಳಿ ವಾಣಿಶ್ರೀ ಕುಲಕರ್ಣಿ ಹಾಡಿರುವ ಭಾವಗೀತೆಗಳು.

ದೆಹಲಿ ಕೇಂದ್ರದಿಂದ ಇದುವರೆಗೂ ಕರೆಂಟ್ ಅಫೇರ್ಸ್ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗೌರಿ ನಾರಾಯಣವರ ಹಾಡುಗಾರಿಕೆ, ವಯೋಲಿನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಂಟಿ ರಾಜಕೇಸರಿ. ಇದು ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಮೊದಲಿಗೆ ವಂದಿಸುದಾದಿಯಲಿ ನಾಟರಾಗ ಖಂಡಚಾಪುದಾಳದಲ್ಲಿ ಪುರಂದರದಾಸರ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಗೌರಿನಾರಾಯಣ ಅವರ ಹಾಡುಗಾರಿಕೆ ಕೇಳಿದರೆ. ವಯೋಲಿನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಂಟಿ ರಾಜಕೀಸರಿ. ಇದು ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ.

ಆಕಾಶವಾಣಿ ಬೆಂಗಳೂರು. ಗೀತ ಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ತುಮ್ಸೆ ಪ್ಯಾರ್ ಕರ್ಕೆ ಚಿತ್ರದ ಹಾಡು ತುಳಸಿ ಕುಮಾರ್ ಹಾಗೂ ಜುಬಿನ್ ನೌಟಿಯಾಲ್ ಅವರ ಧ್ವನಿಯಲ್ಲಿ. ಗೀತ ರಚಿಸಿದವರು ಕುನಾಲ್ ವರ್ಮಾ, ಸಂಗೀತ ಸಂಯೋಜಕರು ಪಾಯಲ್ ದೇವ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಆಕಾಶವಾಣಿ ಬೆಂಗಳೂರು, ಸಮಯ 11 ಗಂಟೆ. ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ. 6:30 ಪ್ರಸಾರವಾಗಲಿದೆ ಚಿಂತನ, ಪುಟ್ಟರಾಜು ಎಲ್ಲವರಿಂದ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿ ಗೀತೆ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಸುನೀತಾ ಎಸ್ ಅವರಿಂದ. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಸಂಧಿವಾತಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾ ರಾಜಶೇಖರ್ ಸಿ ಹೊಸಮನೆ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು ತಾಲೂಕು ಆಸ್ಪತ್ರೆ ಬ್ಯಾಡಗಿ ಹಾವೇರಿ. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ವಿಶೇಷ ಕಾರ್ಯಕ್ರಮ ಫಿಟ್ ಇಂಡಿಯಾ ಮೂವ್ಮೆಂಟ್ ವಿಷಯವಾಗಿ ಸಿದ್ದು ಯಾದವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಅಮೂಲ್ಯ ಎಸ್. ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. ನಂತರ ಗಾನಗಂಗೆ. 10:30 ಸೂನಹರೇಪಲ್. 11:00 ಸವಿ ನೆನಪು. 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

ನಾಳೆ ಮಧ್ಯಾಹ್ನ ನೆಡುವ ಇದಕ್ಕೆ ವನಿತಾ ವಿಹಾರದಲ್ಲಿ ಕೇಳಿ ಮಳೆಗಾಲದಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರೋಹಿಣಿ ಪುರೋಹಿತ್ ಅವರೊಂದಿಗೆ ಸಂದರ್ಶಿಸುತ್ತಾರೆ. ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ YS ಕಿರಣ್ ಭಟ್ ಅವರೊಂದಿಗೆ ಸಂದರ್ಶಿಸುತ್ತಾರೆ PM ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ, PM ವಿಕಸಿತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರಿಂದ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ. 2:40 ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸಂದರ್ಶನ ಭಾಗವಹಿಸುತ್ತಿದ್ದಾರೆ ಸುಬ್ಬಯ್ಯ ನಾಯ್ಡು, ಸಂದರ್ಶಕರು ವೀರಣ್ಣ ಜಿಹೆಚ್. ಇನ್ನು ನಾಳೆ ಮಧ್ಯಾಹ್ನ 3:00 ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ನಾಳೆ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ವಿಜ್ಞಾನದ ಮುನ್ನಡೆ ದೀಪ MB ಅವರಿಂದ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಕೃಷಿ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾಹಿತಿ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರೊಂದನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ. 7:20 ಜನಪದ ಸಂಗೀತ, ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ. 7:45 ಸಮಾಚಾರ ದರ್ಶನ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಡಪಕ್ಕ ಶಾರದ ಅವರಿಂದ ಕರ್ನಾಟಕ ಹಾಡುಗಾರಿಕೆ. ಇದು ಆಕಾಶವಾಣಿ ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

0: ಗಣಪತಿ ಭಟ್ ಹಾಸಣಗಿ ಅವರ ಗಾಯನದಲ್ಲಿ ಈವರೆಗೆ ರಾಗ್ ಮಧು ಕೌಂಸ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಗೋಪಾಲಕೃಷ್ಣ ಹೆಗಡೆ, ಹಾರ್ಮೋನಿಯಂ ವಸಂತ ಕನಕಾಪುರ್. ಇನ್ನೊಂದು ಹಾಸ್ಯ ಕಿರುನಾಟಕ.
1: ಕಿರು ಹಾಸ್ಯ ನಾಟಕ ನೊಂದ ಜೀವಿಗಳ ಅಳಲು. ರಚನೆ ಜಯಪ್ರಕಾಶ್ ಅಬ್ಬಿಗೇರಿ. ನಿರ್ಧನ ಅನಿಲ ದೇಸಾಯಿ.

0: ನೋಡ್ತೀನಿ. ಎಲ್ಲ ಇವನು ಶ್ರೀಮತಿ ನೀ ಇಲ್ಲೇ ಕೂತಿಯ ಅಲ್ಲ, ಆಗ್ಲೇ ಒಂದು 15 ನಿಮಿಷ ಆತಲ್ಲ ಮರಳ, ಹತ್ತು ಸಲ ಕರೆದು ನಿನ್ನ, ಏ ಹಂಗ್ಯ ಕೂತಿಯ, ಏನ್ ಮಾಡಕತ್ತಿ? ಯಾಕ ಮೈಯಾಗ ಆರಾಮಿಲ್ಲನ ಶ್ರೀಮತಿ?
1: ರೀ ನೀವ್ ಇನ್ ನನ್ ಕೂಡ ಮಾತಾಡ್ಬೇಡ್ರಿ.
0: ಎಲ್ಲ ಇವನ
1: ನೀವ್ ಅದಿರಲ್ಲ, ನೀವು ಬಹಳ ಸುಳ್ಳು ಹೇಳ್ತೀರಿ.
0: ಅರೇ ಇವನ ಏನಾಗ್ಪ ಇದು, ಏನಾತು ಮರಯ್ಯ? ಮುಂಜಾನೆ ಹೋಗೋ ಮುಂದೆ ಅಂತ ಇದ್ಲಲ್ಲ, ಏ ಏನಾಗ್ಯದ ನಿನಗ ಮರಳ?
1: ಅದನ್ನ ಏನು ಕೇಳ್ಬೇಡ್ರಿ ನೀವು, ನೀವು ಬಹಳ ಸುಳ್ಳು ಹೇಳ್ತೀರಿ.
0: ನಾನೇನು ಸುಳ್ಳು ಹೇಳಿದ್ನೆ? ನಾನ್ ಸುಳ್ಳು ಹೇಳಿದ್ನಪ್ಪ ಮರಯ್ಯ, ಇದೊಳ್ಳೆ ಕತಿ ಆತಲ್ಲ, ಆಫೀಸ್ ಮುಗಿಸಿ ಒಂದಿಟ್ರ ಎಷ್ಟು ತಗೋಬೇಕು ಅಂತಂದ್ರ ಇದ್ ಏನೋ ತಲೆಯಾಗ ಹುಳ ಬಿಟ್ಲಪ್ಪ ಮರಯ್ಯಕಿ. ಏ ಶ್ರೀಮತಿ, ಏ ಶ್ರೀಮತಿ, ನನಗೊಂದ್ ಕಪ್ ಚಾ ಮಾಡ್ಕೊಂಡಾರ ಬಾರ. ಅರೇ ಇವನ ಈಕಿ ಗರಂ ಆದಂಗ್ ಕಾಣ್ತತಿ. ಹುಷ್ಪ ಅಲ್ಲ, ಈಕಿಗಿನ್ನ ಏನು ಸುಳ್ಳು ಹೇಳಿನಿ? ಒಂದು ತಿಳಿವಲ್ತಲು ಮರಯ್ಯ. ಅಲ್ಲ ಅದು ಅಲ್ದ, ನಾ ಈಕಿ ಮುಂದೆ ಸುಳ್ಳು ಹೇಳೋ ಪ್ರಸಂಗರ ಏನೈತಿ? ಅಲ್ಲ ಈಕಿ ಪ್ಯಾಟ್ಯಾಗ ನಾ ಏನ್ ತಗೊಂಬ ಅಂತಾಳೋ ಅದನ್ನ ತಂದಾಕಿ ಕೈಯಾಗ ಕೊಟ್ಟ ಬಿಟ್ಟಿನಿ. ಅದು ಅಲ್ದ ಮಾನೆ ದೀಪಾವಳಿಗೆ ಮಾನೆ ಮಾನೆ 2000 ರೂಪಾಯಿ ಸಿರಿನ 5000 ರೂಪಾಯಿ ಅಂತ ಅಂಗಡಿಯವನ ಕಡೆಯಿಂದ ನಾ ಹೇಳಿಸಿಕೊಡ್ಸಿನಿ. ಅಲ್ಲ ಅದೇನಾರ ಈಕಿ ಗೊತ್ತಾತನ ಮತ್ತ? ಮದುವೆಕ್ಕಿಂತ ಮುಂಚೆ ನನ್ನ ಕಾಲೇಜೊಳಗಿಂದ ಏನಾರ ಲವ್ ಸ್ಟೋರಿ ಈಕಿ ಮುಂದೆ ಯಾರು ಹೇಳ್ಯಾರೇನು? ಒಂದು ತಿಳಿವಲ್ತಲು ಮರಯ್ಯ. ಎದು ಚೇ ಚೇ ಚೇ ಚೇ ಚೇ ಚೇ ಚೇ
1: ರೀ, ಹಂಗ ಯಾಕೆ ಕಮ್ ನಿಂತಂಗ್ ನಿಂತೀರಿ? ಬರಿ ಚಾ ಕುಡೀರಿ, ಕುಡ್ದು ನನ್ನ ಪ್ರಶ್ನೆ ಉತ್ತರ ಕೊಡ್ರಿ.
0: ತಾಯ್ಲಿ ತಾಯ್ಲಿ. ಅಲ್ಲ ಶ್ರೀಮತಿ, ಹಂಗ್ಯಾಕೆ ಒಯ್ರಿ ಹಂಗ ಎದ್ರಿಗಿನ ಕುರ್ತಿದಾಗ ಕುಂತೀಯ? ಬಾಯ್ಲಿ ಬಾಜುಕ್ ಬಾರ, ಕುಂದ್ರ ಬಾ.
1: ನಿಮ್ಮ ಒಣ ಕಾಳಜಿ ನನಗೇನ್ ಬೇಕಾಗಿಲ್ಲ, ಸುಮ್ನ ಕುಡೀರಿ.
0: ಎಲ್ಲ ಇವನ ಏನು ಮರಯ್ಯ, ಇವತ್ ಚಾ ಸಹಿತ ಒಂಥರ ಕೈ ಅನ್ಸಕತ್ತೈತಲ್ಲ. ಅಲ್ಲ ಶ್ರೀಮತಿ, ಅದೇನ್ ನಿನ್ ಮನಸ್ನಾಗ ನಿಮಿಷ ಹೇಳಬಾರ್ದ ಒಂದಿಟ್ಟು ಮರಳ?
1: ಅಲ್ರಿ ರೀ, ನಿಮ್ಗೀಗ ಪಗಾರ ಎಷ್ಟೈತಿ? ಎಷ್ಟೈತಂದೆ?
0: ಅಲ್ಲ ಇದೊಳ್ಳೆ ಕತೆ ಆತಲ್ಲಿಂದು, ಏನಾರ ಬೇಕು ಅಂದ್ರ ಅದನ್ನ ನಿನ್ ಹೆಂಗಾರ ತಂದು ಕೊಡ್ಬಹುದು. ಅಲ್ಲ ಆಗ್ಲಿಲ್ಲ ಅಂದ್ರೆ ಮುಂದೆ ತಂದ್ರ ಆತನ್ ಸಮಾಧಾನ ಮಾಡಿನಿ. ಅದನ್ನೆಲ್ಲ ಬಿಟ್ಟು ಪಗಾರ ಎಷ್ಟೈತೆ ಅಂತ ಕೇಳಕತ್ತಲ್ಲ.
1: ನೀವು ಏನೇನಾರ ಮಾತಾಡ್ಬೇಡ್ರಿ, ನಿಮ್ಗೀಗ ಪಗಾರ ಎಷ್ಟೈತ ಅನ್ನೋದಷ್ಟ ಹೇಳ್ರಿ.
0: ಅಲ್ಲ ಗಂಡಸರು ಪಗಾರ ಕೇಳಬಾರ್ದು, ಹೆಂಗಸರು ವಯಸ್ಸು ಕೇಳಬಾರ್ದು ಅಂತ ಗಾದಿ ಮಾತೈತಿಲ್ಲ. ಅಲ್ಲ ಅದು ಅಲ್ದ ನಿಮ್ಮಪ್ಪ ಊರ್ಫ್ ನನ್ ಮಾವ ನನ್ ಪಗಾರದ ಬಗ್ಗೆ ಒಂದೀಟು ವಿಚಾರ ಮಾಡ್ದಾನ. ಅಳಿಯ ಬಾಳ ಚಲೋ ಅದಾನ, ಮಗಳನ್ನ ಸರಿಯಾಗಿ ನೋಡ್ಕೊಂತಾನ ಅಂತ ಗಪ್ಪ ಚಿಪ್ಪಾಗಿ ಇಲ್ಲೋಡ ನಿನ್ ಕೈ ನನ್ನ ಕೈಯಾಗ ಕೊಟ್ಟು ಆರಾಮಿರ ಅಂತ ಆಶೀರ್ವಾದ ಮಾಡಿದ. ಅಲ್ಲ ಹಿಂಗಿದ್ದಾಗ ಪಗಾರದ ವಿಚಾರ ನಿನಗ್ ಯಾಕಂತವ?
1: ನೀವು ನಮ್ಮ ಅಪ್ಪನ ಸಿದ್ಧಿ ಯಾಕೆ ಹೋಗ್ತೀರಿ? ಸುಮ್ನ ನನ್ ಪ್ರಶ್ನೆಕ ಉತ್ತರ ಕೊಡ್ರಿ.
0: ಆತ್ ಬಿಡು ಮರಳ, ಆತ್ ಬಿಡು. ಅಲ್ಲ ನಂದೇಟ ಪಗಾರ 10-12 ಸಾವಿರ ರೂಪಾಯಿ ಐತಿ ತಿಂಗಳೇ.
1: ಹಿಂಗ ಸುಮ್ ಸುಮ್ನ ನನ್ ಮುಂದ ಗಾಲಿ ಉಳ್ಳಿಸ್ಬೇಡ್ರಿ. ಮನ್ಯಾಗಿರೋ ಹೆಣ್ಮಕ್ಳು ಏನು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಬೇಡ್ರಿ. ನಿಮ್ಗೀಗ ಎಷ್ಟ್ ಪಗಾರ ಐತಿ? ಮೊನ್ನೆ ದೀಪಾವಳಿಗೆ ನಿಮ್ಗ್ ಬೋನಸ್ ಬಂದಿತ್ತು ಅನ್ನೋದು ನನಗೆಲ್ಲ ಗೊತ್ತೈತಿ. ಅಲ್ರಿ ತಿಂಗಳ ಉಳಿದ ರೊಕ್ಕ ಏನ್ ಮಾಡ್ತೀರಿ ಅದನ್ ಮೊದ್ಲು ಹೇಳ್ರಿ.
0: ಅಲ್ಲ ವಿಷಯ ಹಂಗೈತೇನ ಅದು? ಇಲ್ಲೋಡ್ರಿ ಈಗ ಸ್ವಲ್ಪ ಶಾಂತ ಆಗ ಮರಳ, ಇಲ್ಲೋಡ ಆಮೇಲೆ ಎಲ್ಲ ನಿನಗ್ ತಿಳಿಸಿ ಎಲ್ಲ ಹೇಳ್ತೇನಂತ ಕಾಜಿ ಮಾಡ್ಬೇಡ.
1: ಅದೆಲ್ಲ ನನಗ ಗೊತ್ತಿಲ್ಲ. ಇಷ್ಟು ದಿವಸ ಉಳಿದ ಪಗಾರ ಏನ್ ಮಾಡಿದ್ರಿ ನನಗ್ ತಂದ್ ಕೊಡ್ರಿ.
0: ಏ ಮರಳ ಆತ್, ನಿನಗೆಲ್ಲ ಹೇಳ್ತೇನೆ. ಆತಿಲ್ಲೋ ಈಗ ನನಗ ಹೊಟ್ಟಿ ಚುರುಡಾಗತ್ತೈತಿ, ಹಸಿವಾಗೈತಿ, ಊಟಕ್ಕರ ಕೊಡಬಾರ ಮರಳ.
1: ಆತ್ ಬರ್ರಿ.
0: ಏ ಶ್ರೀಮತಿ, ಏ ಇಲ್ಲೋಡ ನಾನು ಆಫೀಸ್ ಹೋಗಿ ಬರ್ತೇನೆ, ಬಾಗ್ಲ ಸರಿಯಾಗಿ ಹಾಕೊಳ ಮತ್ತ?
1: ಬಾಗ್ಲದ್ದು ಏನಾರ ಇರ್ವಲ್ ತಕ್ಕ ಹೇಳಿದ್ ನೆಪ್ಪ ಐತಿಲ್ಲೋ ಅದ ಪಗಾರದ್ದು. ಬರೋ ಮುಂದ ಎಲ್ಲ ತಗೊಂಡ್ ಬರ್ರಿ, ಇಲ್ಲ ಅಂತಂದ್ರ.
0: ಆತ್ ಮರಳ ಆತು, ಒಂದಿಷ್ಟು ಸಮಾಧಾನ ನಿಂದಿರು, ಬರೀ ಅಲ್ಲ ಬಡಬಡಿಸ್ಬೇಡ, ಎಲ್ಲ ನಿನಗ್ ತಂದು ಕೊಡ್ತಾನಂತ. ಏ ಬಾಗ್ಲ ಸರಿ ಹಾಕೋ ಮತ್ತ?
1: ಹ್ಮ್ ಆಯ್ತು ಹೋಗ್ರಿ.
0: ಎಲ್ಲ ಇವನ ಇದೊಳ್ಳೆ ಸಮಸ್ಯೆ ಆತಲ್ಪ, ನನ್ನ ಪಗಾರ ಸಲಹೆ ಈಕಿ ತಲಿ ಯಾರ್ ಕೆಡ್ಸಿರ್ಬಹುದು ಅಂತ. ಆ ಸೀತಾಪತಿ ನಮ್ಮ ವಠಾರದೊಳಗ ಯಾಕೆ ಮನಿ ಮಾಡಿದ್ನು ಏನೋ ಪುಣ್ಯ. ಅಲ್ಲ ಆಫೀಸಿನ ಎಲ್ಲಾ ಸುದ್ದಿ ತನ್ನ ಹೆಂಡತಿ ಮುಂದೆ ಹೇಳಿರ್ತಾನ, ಆಕಿ ಕೇಳ್ಕೊಂಡು ಸುಮ್ಮನಿರೋ ಜಾತಿ ಅಂತೂ ಅಲ್ಲ. ಗಂಡಂದ್ರ ಆಫೀಸಿಗೆ ಹೋಗಿಂದ ಇವ್ರ ಮನ್ಯಾಗ ಕೆಲಸರ ಏನದ? ಆ ಸುದ್ದಿ ಈ ಸುದ್ದಿ ಮಾತಾಡ್ಕೊಂತ ಈ ಪಗಾರ ಸುದ್ದಿನೂ ಮಾತಾಡಿರ್ಲಿಕ್ಕೆ ಬೇಕು. ಅದು ಅಲ್ದ ಆ ನಮ್ ಸೀತಾಪತಿ ಹೇಳ್ತಿ.

0: ಸಾಮಾನ್ಯ ಅಲ್ಲಕಿ. ಇಟ ಇದ್ದ ವಿಷಯನ ಇಟುದ್ದ ಮಾಡಿ ಹೇಳಾಕಿ. ಇನ್ನ ಶ್ರೀಮತಿಗೇನು ಹೇಳ್ಯಾರ ಸಮಾಧಾನ ಪಡಿಸ್ಲಿ ನಾನು. ಹಾ, ಇಂಥದಕ್ಕೆಲ್ಲ ಕರೆಕ್ಟ್ ಸಲಹೆ ಕೊಡವ ಅಂದ್ರ ನನ್ನ ದೋಸ್ತ್ ಮಲ್ಲೇಶಿನ ಆಫೀಸಿಗೆ ಬಂದ್ ಕೂಡ್ಲಿ ಅವನ್ನ ಕೇಳೇ ಬಿಡ್ತೇನೆ. ಎಲ್ಲ ಇವನ ಇತ್ತಾಗ ಬರಕತ್ತಲ್ಲ ಮಲ್ಲೇಶಿ, ಅವನ್ನ ಕೇಳ್ತೇನೆ. ಮಲ್ಲೇಶಿ, ಏ ಮಲ್ಲೇಶಿ, ಬೇಡ ಬೇಡ, ಆಫೀಸ್ನೊಳಗ ಒಳಗ್ ಹೋಗಿಂದ ಈ ವಿಷಯ ಹೇಳಿದ್ರ ಎಲ್ಲಾರಿಗ ಗೊತ್ತಾಗ್ಬಿಡತ್ತ, ಇಲ್ಲೇ ಮಾತಾಡ್ಸಿ ಬಿಡ್ತೇನೆ. ಏ ಮಲ್ಲಿ, ನಮಸ್ಕಾರ ಮಲ್ಲೇಶಿ.
1: ಗುಡ್ ಮಾರ್ನಿಂಗ್ ದೋಸ್ತ. ಯಾಕೋ ಮುಖ ಸಣ್ಣಾಗೈತಲ್ಲೋ, ಯಾವ್ದಾರೆ ಸಮಸ್ಯೆ ಒಳಗೆ ಸಿಕ್ಕೊಂಡೇನ ಮತ್ತ?
0: ಹಂಗಾಗಿತ್ತು ಮರ.
1: ಏ ಹಂಗ್ಯಾಕ ಜಗತ್ ಮೈ ಮ್ಯಾಲ ಬಿದ್ದವ್ರಂಗ ಮುಖ ಮಾಡಿಯೋ? ವೈನಿ ಏನಾರ ಸಿಟ್ಟು ಮಾಡಿಲ್ದನ ಮತ್ತ?
0: ಸಿಟ್ಟಲ್ಲೋ ಮರಯ್ಯ, ಸತ್ಯಾಗ್ರಹನ ಮಾಡ್ಯಾಳ. ನಿಮ್ಮ ಪಗಾರ ಅಷ್ಟೈತಿ, ಎಷ್ಟು ಖರ್ಚು ಮಾಡ್ತೀರಿ ಎಲ್ಲಾ ಲೆಕ್ಕ ಕೊಡ್ರಿ ಅಂತ ಕಿಟಕಿಟಿನ ಶುರು ಮಾಡ್ಯಾಳು ಮಲ್ಲೇಶಿ. ತಲಿ ಚಿಟ್ಟಿಡ್ದ ಹಳ್ಳ ಹಿಡಿದು ಹೋಯ್ತು ನೋಡ್ ಎರಡಿಲೆ. ಏ ಅಪ್ಪ ದೋಸ್ತ, ಇದಕ್ಕೆ ನೀನ ಏನಾರ ಉಪಾಯ ಹೇಳು ಮಲ್ಲೇಶಿ, ನೀನ ಏನಾರ ಹೇಳು ಅಪ್ಪ.
1: ಈದ ವಿಷಯ, ಇದಕ್ಯಾಕೆ ಎಷ್ಟು ಚಿಂತೆ ಮಾಡ್ತೀವೋ ಮಾರಾಯ, ಎಲ್ಲಾ ಸರಿಯಾಗಿ ಒಪ್ಪಿಸಿಬಿಡು.
0: ಏ ಹಂಗ್ಯಾಂಗ ದೋಸ್ತ, ಹಂಗ್ಯಾಂಗ ಬರತ್ತ? ಎಲ್ಲಾನು ಹೇಳಿದ್ರ ಹಗ್ಗ ಕೊಟ್ಟು ಕೈ ಕಟ್ಸ್ಕೊಂಡಾಗತ್ತ. ಏ ಮಲ್ಲೇಶಿ, ಬ್ಯಾರಿ ಏನಾರ ಒಂದ್ ಪ್ಲಾನ್ ಹೇಳು ಪುಣ್ಯಾತ್ಮ.
1: ಪ್ಲಾನ್ ಆತ್ ಹೇಳ್ತೀನಿ. ಈಗ ಈಗ ಸಾಹೇಬ್ರವರು ಹೊತ್ತಾತು, ಆಫೀಸ್ ಬಿಟ್ಟಿಂದ ಮಾತಾಡೋನಲ್ಲ. ನೋಡಲ್ಲಿ ಸಾಹೇಬ್ರು ಬಂದೇ ಬಿಟ್ರು.
0: ಎಲ್ಲ ಇವನ
1: ನಡಿ ನಡಿ
0: ಆತ್ ಬಿಡ, ಹಂಗಾರ ಮಲ್ಲೇಶಿ ಮರಿಬೇಡ ಸಂಜೆ ಮುಂದ. ನಡಿ ನಡಿ ಒಳಗೊಂಡ್.
1: ಏ ಏ ದೋಸ್ತ, ಎಲ್ಲಿ ಹೊಂಟಿ ಬಾಯಿಲಿ? ಏ ನನ್ ಗಾಡಿ ಹಿಂದ ಹತ್ತು, ಏನ ಹೇಳದಲ್ಲ ಅಗಳೆ ಮತ್ತ.
0: ಹತ್ತದ ಹತ್ತ, ಎಲ್ಲಿ ಕರ್ಕೊಂಡು ಹೋಗ್ತೀಯೋ ನಿನ್ ಗನಗ? ನನಗ ಹೊತ್ತಾಗತ್ತೋ ಮರಯ್ಯ, ಮನಿ ಒಳಗ ಆಕಿ ನನ್ನ ಹೆಂಡತಿ ಶ್ರೀಮತಿ ಹಾದಿ ಕಾಯ್ತಿರ್ತಾಳು. ಅಲೋ ಮಲ್ಲೇಶಿ, ನನ್ನ ಇಲ್ಲಿಗೆ ಅದು ಬಾರ್ಗೆ ಯಾಕೆ ಕರ್ಕೊಂಬಂದೋ ಮಲ್ಲೇಶಿ? ಹೋಗ್ಕೊನೋ ಮರ ನಾನು ಮಲ್ಲೇಶಿ, ನಾ ಹೋಗ್ತೀನಿ.
1: ಏ ಬಾರೋಣ ಬಾ, ದೌಡ್ ಮನಿಗ್ ಹೋಗಿ ಯಾರ್ಯಾರು ಎಷ್ಟೆಷ್ಟು ಉದ್ದಾರ ಆಗ್ಯಾರ ಅನ್ನೋದು ಒಂದಿಟ್ಟು ಕೇಳವಾ. ನಡಿ ಒಳಗ, ನನ್ನ ಸಂಗಾತಿಗಳ ಕಾಯಕತ್ತಾರ ನೋಡಕತ್ತಿ ನಡಿ.
0: ಏನು ಮಲ್ಲೇಶಿ, ನಾ ಒಮ್ಮಿನ ಇಂತ ಜಗದಾಗ ಕಾಲಿಟ್ಟಾವಲ್ಲ, ಏನ ಇದೇನು ಮರಯ್ಯ? ಬಾಳ ಬೆಳಕು ಇಲ್ಲಲ್ವೋ ನಮ್ಮರಯ್ಯ, ಡಿಮ್ ಲೈಟ್ ಹಚ್ಚಾರಲ್ಲ, ಒಂದ್ ನಮೂನಿ ವಾಸನೆ ಐತಲ್ಲು, ತಡ್ಕೊಳಕ್ ಆಗೋದು ಮರಯ್ಯ? ಎಲ್ಲ ಇವನ
2: ವೆಲ್ಕಮ್ ವೆಲ್ಕಮ್ ಮಲ್ಲೇಶ್ ಅವ್ರ ವೆಲ್ಕಮ್.
1: ಓಕೆ ಓಕೆ. ಏ ದೋಸ್ತ ನೋಡು ಬಾ, ನಮ್ ಸಂಘ ನೋಡ್ ಬಾ. ಏ ಕುಂಡ್ರ, ಇವ್ರಿಗೆಲ್ಲ ನಿನ್ನ ಪರಿಚಯ ಮಾಡಿಸ್ತೀನಿ.
0: ಅಲ್ಲೋ ಮಲ್ಲೇಶಿ, ಏನೇನೋ ಹೇಳಿ ಯಾತಕ್ಕ ಮಂದಿ ಮರಯ್ಯ ನನ್ನ ಇಲ್ಲೇ?
1: ಇಲ್ಲೇ ಇರೋದು ಮುಖ್ಯ ಪಾಯಿಂಟ್. ಇರ್ಲಿ, ಇವರು ಮಾಜಿ ಸೈನಿಕರು, ಮಿಸ್ಟರ್ ರಾವ್ ಅಂತ. ಮನಿಯೊಳಗ ಹೆಂಡತಿ ಕಾಟ ತಾಳಲಾರ್ದ ಇಲ್ಲಿಗೆ ಬರ್ತಾರ.
3: ಗ್ಲಾಡ್ ಟು ಮೀಟ್ ಯು ಸರ್. ನೀವು ಇಲ್ಲಿ ಬಂದದ್ದು ನನಗೆ ಬಹಳ ಖುಷಿ ಆಯ್ತು. ವೆರಿ ಗುಡ್, ವೆರಿ ಗುಡ್.
0: ಇದೇನು ಮರಯ್ಯ, ಬಾರಿಗ್ ಬಂದ್ರೆ ವೆರಿ ಗುಡ್ ಅಂತಾನ ನೀವ? ಈ ಪುಣ್ಯಾತ್ಮ ರಾವ ಇವನ, ಇವ್ರ ಕಣ್ಣು ಬ್ಯಾರೆ ಕೆಂಪು ಲಾಲಾಗ್ಯಾವ, ಆಗಲೇ ಏರ್ಸಿರ್ಬೇಕು ಮಾರಾಯ.
1: ದೋಸ್ತ ಏನ್ ವಿಚಾರ ಮಾಡಕತ್ತಿ ಅಂತೀನಿ, ಒಂದಿಟ್ಟು ಇವ್ರ ಕತಿ ಕೇಳೋ, ನಿನ್ನ ಮನಸ್ಸ ಹಗುರಾಗತ್ತ. ರಾವ್ ಅವ್ರ, ಈಗ ಈ ಸಿಗರೇಟ್ ಹಚ್ಚ್ರಿ. ನಮ್ಮ ದೋಸ್ತು ಒಂದಿಟ್ಟು ಉಪದೇಶ ನೀಡ್ರಪ್ಪ.
3: ಅನ್ನೋಳೆ ಮಿಸಾಲ್ ಜೀವನದೊಳಗ ಎಲ್ರ ಕಾಟ ತಡ್ಕೋಬಹುದು, ಆದ್ರ ಹೆಂಡತಿ ಕಾಟ ತಡ್ಕೊಳ್ಳೋದು ಸಾಧ್ಯನೇ ಇಲ್ಲ. ಇಟ್ಸ್ ಇಂಪಾಸಿಬಲ್. ಮಿಲಿಟರಿ ಒಳಗಡೆ ನಾಡು ನವರಿಂದ ಬಹಳ ದೂರ ಇದ್ದೆ ಕರೆ, ಆದ್ರ ಅಲ್ಲಿ ನಾನು ಬಹಳ ಆರಾಮಾಗಿದ್ದೆ. I was so happy.
0: ಅಲ್ರಿ ರಾವ, ಅಲ್ಲಿ ಆರಾಮ ಇದ್ರ ಮತ್ತೆ ಇಲ್ಲಿಗೆ ಯಾಕೆ ಬರಕ್ ಹೋದ್ರಿ? ಅನಕಾಂತ ಅಲ್ಲೇ ಇರ್ಬೇಕಿಲ್ಲೋ.
3: You are right, but ನಾನ್ ಮಾಡಿದ್ದು ಅದೇ ಒಂದ್ ದೊಡ್ಡ ನೋಡಿ. ಅವಾಗ ಊರಿಗೆ ವರ್ಷಕ್ಕೆ ಎರಡು ಸಾರಿ ಬರ್ತಿದ್ದೆ. ಬಹಳ ದಿವಸಕ್ಕೆ ಬಂದಂತ ಮೈ ವೈಫ್ ತುಂಬಾ ಪ್ರೀತಿ ತೋರಿಸಿದ್ಲು. ಅವಾಗ ನನಗೆ ಬಹಳ ಖುಷಿಯಿಂದ ಇರ್ತಿದ್ದೆ. ಅಷ್ಟು ಪ್ರೀತಿ ತೋರಿಸೋ ಹೆಂಡತಿನ ಬಿಟ್ಟು ಇರಬಾರ್ದು ಅಂತ ನಾನು ಇನ್ನು 5 ವರ್ಷ ಮುಂಚೆನೆ ರಿಟೈರ್ಮೆಂಟ್ ತಗೊಂಡ್ ಬಂದ್ಬಿಟ್ಟೆ.
0: ಬಹಳ ಚಲೋ ಆಗ್ಬಿಡ್ರಿ, ಗಂಡ ಹೆಂಡತಿ ಬಹಳ ದೌಡ ಕುಡಿದ್ರಿ.
3: ಆವಾಗ ನನಗೆ ಗೊತ್ತಾಯ್ತ್ರಿ ರಿಯಲ್ ಲೈಫ್ ಏನಂತ. ಮಾತು ಮಾಡ್ತಿಗು ಅದು ಇಲ್ಲ ಇದು ಇಲ್ಲ ಅದು ಬೇಕು ಇದು ಬೇಕು ಅಂತ ನನ್ನ ಹೆಂಡತಿ ಪೀಡಿಸ್ತಿರ್ತಾಳೆ. ನೋಡಿ ನಾನೆಲ್ಲಾದ್ರೂ ಹೊರಗಡೆ ಹೆಜ್ಜೆ ಇಟ್ರೆ ಸಾಕು ಡೈ ವೆರ್ ಆರ್ ಯು ಗೋಯಿಂಗ್ ಅಂತ ಚೌಕಾಶಿ ಬರ್ತಾಳೆ. ಅದು ಇರ್ಲಿ, ನನ್ನ ATM ಕಾರ್ಡ್ ಸಹಿತ ಕಿತ್ಕೊಂಡಿದ್ದಾಳೆ. ನನಗೆ ಪೂರ ತಲೆಗೆಟ್ಟು ಹೋಗಿದೆ ಮಿಸ್ಟರ್.
1: ಡೋಂಟ್ ವರಿ ರಾವ್ರ, ಇಲ್ಲಿ ಕೆಡಿಸ್ಕೋಬೇಡ್ರಿ. ಈಗ ಇದೊಂದು 90 ಕುಡಿರಿ.
0: ಏ ಮಲ್ಲೇಶಿ, ಏ ಮಲ್ಲೇಶಿ, ತಲಿಗಿಲ್ ಕೇಳ ತನ್ನ ನಿನಗ ಅಲ್ವ ಅವ್ರಿಗೆ ಕುಡಿಸಿ ಮತ್ತೆ ಕಾಸು ಮಾಡ್ತೀಯ ನಮ್ಮ ಅಲ್ಲ.
1: ಏನು ತ್ರಾಸ ಆಗದಿಲ್ಲ ಬಿಡ ರಾಮಕ್ಕದ, ಸುಮ್ಮನೆ ಇರು. ನೀ ಯಾವ ಡ್ರಿಂಕ್ಸ್ ತಿಂತೀಯಪ್ಪ?
0: ಒಲ್ಲಪ್ಪ ಒಲ್ಲಪ್ಪ, ಇಲ್ಲ ಇಲ್ಲ ಇಲ್ಲೋಳಿ, ನನಗೊಂದು ಸಾಫ್ಟ್ ಡ್ರಿಂಕ್ ಹೇಳ್ಬಿಡಪ್ಪ.
1: ಓಕೆ ಓಕೆ, ಬೇರರ್ ಬೇರರ್ ಆತು. ಏ ಹೇಳ್ತೀನಿ ಅಂದಂಗ, ಇವರು ಕಾಲೇಜ್ ಲೆಕ್ಚರರ್ ಅದಾರ. ಇವರೊಂದಿಟ್ಟು ಕತೆ ಕೇಳ್ತಿದ್ದ ಕೇಳ ಕೇಳ.
2: Yes, nice to meet you.
4: Mr. Husband,
0: ನಮಸ್ಕಾರ ನಮಸ್ಕಾರ ನಮಸ್ಕಾರ.
2: ನೋಡ್ರಿ, ನಾನು ಇಲ್ಲೇ ಖಾಸಗಿ ಕಾಲೇಜ್ ಒಳಗ ಉಪನ್ಯಾಸಕ ಅದೇನ್ರಿ. ಮುಂಜಾನೆ 8 ಮಧ್ಯಾಹ್ನ 1 ತನಕ ಡ್ಯೂಟಿ. ಕಾಲೇಜಿನಾಗ ಉಪನ್ಯಾಸ ಮುಗಿಸಿ ಮನೆಗೆ ಹೋಗುತ್ತಲೇ ನನ್ನ ಹೆಂಡತಿ ನನಗೆ ಉಪನ್ಯಾಸ ಹೇಳಂದ್ರ
0: ನಿಮ್ ಹೆಂಡತಿ PhD ಮುಗಿಸ್ಯಾರ ಅನ್ರಿ. ಅಲ್ರಿ, ಯಾವ್ದಾರ ಕಾಲೇಜ್ನಾಗ ಒಂದ್ ಪ್ರಯತ್ನ ಮಾಡಿ ಅವ್ರಿಗೊಂದ್ ನೌಕರಿ ಕೊಡಿಸ್ರಲ್ಲ.
2: ಮೊದ್ಲ ನಾ ಹೇಳುವುದು ಒಂದಿಟ್ ಕೇಳ್ರಿ.
3: ನೋಡ್ರಿ, ನಾ ಬಡತನದೊಳಗ ಸಲಿ ಕಲ್ತಾವ, ಈಗಿನ ದಿನಮಾನದೊಳಗ ನೌಕರಿ ಸಿಗೋದು ಅಷ್ಟು ಸರಳ ಅಲ್ಲ ನೋಡ್ರಿ
2: ಸಾಹೇಬ್ರ. ಅದಕ್ಕಂತ ನನ್ನ ಮಪ್ಪ ನೌಕರಿ ಕೊಡಸಾಕ ಒಬ್ಬ ಅಸಾಮಿನ ಹುಡುಕಿದ. ಅವ ತನ್ನ ವರ್ಚಸ್ಸಿನಿಂದ ನನ್ನ ನೌಕರಿ ಕೊಡಿಸೋದಲ್ಲದ ತನ್ನ ಮಗಳು ಕೊಟ್ಟು ಕೈ
0: ತೊಳ್ಕೊಂಡ್ರ ಹೆಂಡತಿ ಕಾಟ್ ನಿಮಗೂ ಐತಿ ಹಂಗ ಆತು ಬಿಡ್ರಿ.
2: ಅಲ್ರಿ, ಐತಿ ಅಂತ ಕೇಳ್ತಿರಲ್ರಿ, ಐತಿ ಅದನ್ನ ಮರ್ಯಾಕಂತ ಇಲ್ಲಿಗೆ ಬರ್ದಿನ್ರಪ್ಪ. ನೋಡ್ರಿ, ನಮ್ಮ ಮೊದ್ಲೇಕ ಯಾವಾಗ ದೋಸ್ತರ ಜೋಡಿ ಹೋಗೋ ರೂಢಿ. ಈಗ ನಮ್ ಗುರು ಮಲ್ಲೇಶ್ ಮಲ್ಲೇಶ್ ಸಿಕ್ಕಿಂದ ಸಾಯಂಕಾಲ ಇದು ಒಂದು ಡ್ಯೂಟಿ ಅಂತ ತಗೊಂಡ್ಬಿಟ್ಟಿದ್ರ.
1: ಕೇಳಿದಿರಪ್ಪ ಉಪನ್ಯಾಸಕರ ಕತಿ, ಇನ್ನ ಆ ಟೇಬಲ್ಗೆ ಒಬ್ರು ಕುಂತಾರ ಕರಿಲೇನ ಅವ್ರದು ಒಂದಿಟ್ಟು ಕೇಳಿ ಅಂತ.
0: ಮಲೇಶಿ ಮಲೇಶಿ ಬ್ಯಾಡಪ್ಪ, ಟೈಮ್ ಆಗೈತಿ, ಮನ್ಯಾಗ ಹಿಂದೆ ಕಾಯ್ತಿರ್ತಾವಪ್ಪ ಮರೆ. ಬ್ಯಾಡ ಬ್ಯಾಡ,
1: ಏ ಹೋಗುವ ನಿನ ಅದನ್ನ ಮರೆಯುವ ಸಲುವಾಗಿ ಬಂದಿ. ಅದು ಅಲ್ಲದ ಪತ್ನಿ ಪೀಡಿತರು ಅಂದ್ರ ಈ ನೊಂದ ಜೀವಿಗಳ ಅಳಲುಗಳನ್ನು ಕೇಳ್ದಿ. ನೀನು ಒಂದು ಪೆಗ್ಕೊಂಡು ಮನೆಗೆ ಹೋಗಿ ಕದ ಡಬ್ ಡಬ್ ಡಬ್ ಅಂತ ಬಡದು ನೋಡ. ನನ್ನ ಗಂಡಂದ ಎಷ್ಟರೆ ಪಗಾರ ಇರ್ಲಿ, ಸಂಜೆ ಮುಂದ ಅವ್ರ ದೊಡ್ಡ ಮನೆಗೆ ಬಂದ್ರೆ ಸಾಕು ಅಂತ ನಿನ್ನ ಹೆಂಡತಿ ನಿನ್ನ ಪಗಾರ ಸುದ್ದಿನೇ ಬಿಡ್ತಾಳ.
0: ಅದೆಲ್ಲ ಸಬರಿ ಬೇಡಪ್ಪ, ಈಗ ತೋಯ್ ರೊಕ್ಕ ತೊಗೊಂಡ್ರ ಬಿಲ್ ಎಷ್ಟೈತಿ ನೀ ಕೊಟ್ಟು ಬರ್ತೀನಿ. ನಾನು ರೊಕ್ಕ ಕೊಡ ತೊಗೊಂಡ್ ನಾ ಬರ್ತೀನಿ.
1: ಏ ನಿಲ್ಲೋ ದೋಸ್ತ,

0: ಏ ಶ್ರೀಮತಿ, ಏ ಶ್ರೀಮತಿ,
1: ರೀ ರೀ, ಇಷ್ಟ ಯಾಕ್ ಲೇಟ್ ಆಗಿ ಬಂದ್ರಿ? ಅಲ್ಲ, ನೀವ್ ಇಷ್ಟ ಲೇಟ್ ಆಗಿ ಬಂದ್ರ ನನಗ್ ಒಬ್ಬಾಕಿಗೆ ಇರಾಕ ಆಗುದು ಮಾರಾಯ. ನಾ ಇನ್ ಮ್ಯಾಲೆ ನಿನ್ ಪಗಾರ ಸುದ್ದಿಗೆ ಬರುದಿಲ್ಲ. ನಿಮ್ದು ಪಗಾರ ಎಷ್ಟರ ಯಾಕ ಇರವಲ್ತಾಕ? ನೀವು ಮಾತ್ರ ಆಫೀಸ್ ಬಿಟ್ಟು ಕುಳೆ ಮನಿಗ್ ಬಂದ್ಬಿಟ್ರು ಸಾಕ.
0: ಎಲ್ಲ ಇವನ ಒಂದ್ ಒಪ್ಪ ಪ್ಲೇಟ್ ಚೇಂಜ್ ಆಗೈತಲ್ಲ, ಖರೇನ ದೋಸ್ತ್ ಮಲ್ಲೇಶಿಗನ ಇದೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಮತ್ತ ಆ ನೊಂದ ಜೀವಿಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು.
1: ರೀ ಏನ್ರಿ ಅದು, ಒಬ್ರ ಮಾತಾಡಕತ್ತೀರಲ್ಲ, ಏನದು ನಂದು ಜೀವಗಳು ಅಂತೀರಿ? ಅಂದ್ರ ಅವ್ರೆ ಯಾರ್ರಿ ಅವ್ರೆಲ್ಲ?
0: ಏನಿಲ್ಲ ನೋಡು, ನಾನು ಅನಾವಶ್ಯಕ ಪಗಾರ ಮಾಡುವಷ್ಟು ಮೂರ್ಖ ಅಂತೇಳಿ ಬ್ಯಾಡ್ ನೀನು. ಈಗ ನೋಡಿಲ್ಲೇ
1: ಏನದು,
0: ನಿನಗ ನಿನ್ನ ಬರ್ತ್ಡೇ ದಿವಸ ಸರ್ಪ್ರೈಸ್ ಮಾಡ್ಬೇಕು ಅಂತ ಮೊನ್ನೆನ ಒಂದು ಸೈಟ್ ಖರೀದಿ ತಗೋ, ಈ ಕಾಗದಾರ ನೋಡು.
1: ರೀ ನೀವ್ ಎಷ್ಟು ಒಳ್ಳೆಯವರದಿರಿ, ನಾನು ನಿಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ಸುಮ್ ಸುಮ್ನೆ ಕಾಡಿಸ್ಬಿಟ್ಟೆ ರೀ, ಸಾರಿ ರೀ.
0: ಗಂಡ ಹೆಂಡತಿ ನಡುವ ಇವೆಲ್ಲ ಕಾಮನ್ ಏನವ. ಶ್ರೀಮತಿ ನೋಡು, ಇನ್ನೊಮ್ಮೆ ನೀ ಕಾಡಿಸಿದಿ ಅಂದ್ರ ನಾನು ಆ ನೊಂದ ಜೀವಿಗಳ ಸಂಘಕ್ಕನ ಜಮಾ ಆಗಿಬಿಡ್ದೆ. ಮತ್ತ
2: ನೊಂದ ಜೀವಿಗಳ ಅಳಲು ಕಿರು ಹಾಸ್ಯ ನಾಟಕ ಕೇಳಿದಿರಿ. ಭಾಗವಹಿಸಿದ ಕಲಾವಿದರು ಉಮೇಶ್ ನಾಯಕ್, ನೀಲಾ ನಿಂಬನಗೌಡರ್, ಅನಂತ ದೇಶಪಾಂಡೆ, ಡಾ ರಾಜಶೇಖರ ಬಶೆಟ್ಟಿ ಹಾಗೂ ಬಸವರಾಜ್ ಕವಡೆನವರ್. ಪ್ರಸ್ತುತಿ ನೆರವು ರವಿ ಕುಲಕರ್ಣಿ, ನಿರ್ದೇಶನ ಅನಿಲ ದೇಸಾಯಿ.
3: ಹಾಸ್ಯ ಕಿರುನಾಟಕ ಕೇಳಿದಿರಿ. ಸುಮನ್ ಕಲ್ಯಾಣಪುರ್ ಹಾಡಿರುವ ಮೀರಾ ಭಜನ್ ಕೇಳೋಣ. ಹಾಸ್ಯ ಕಿರುನಾಟಕ ಕೇಳಿದಿರಿ. ಸುಮನ್ ಕಲ್ಯಾಣಪುರ್ ಹಾಡಿರುವ ಮೀರಾ ಭಜನ್ ಕೇಳೋಣ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಸಹವಾದ್ಯ ನುಡಿಸುತ್ತಾರೆ ಶ್ರೀ ರತ್ನಾಕರ ಗೋಖಲೆ, ತಬಲಾ ಸಾಥ್ ನೀಡುತ್ತಾರೆ ಶ್ರೀ ನಯನ್ ಘೋಷ್, ಸ್ವರಮಂಡಲ ನುಡಿಸುತ್ತಾರೆ ಶ್ರೀ ರಾಜನ್ ಮಶಾಳ್ಕರ್, ತಾನ್ಪುರ ನುಡಿಸುತ್ತಾರೆ ಶ್ರೀ ಮದನ್ ಬೊಂಗಾಲೆ ಮತ್ತು ಶ್ರೀ ಮಧುರ್ ದಾತರ್. ಕೇಳಿ ಪಂಡಿತ್ ಡಿ ಕೆ ದಾತರ್ ಅವರ ವಯಲಿನ್ ವಾದನದಲ್ಲಿ ಮೊದಲಿಗೆ ರಾಗ್ ಯಮನ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಡಿ ಕೆ ದಾತಾರ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಯಮನ್ ಕೇಳಿದ್ರಿ. ಈಗ ಕೇಳಿ ರಾಗ್ ಮಿಶ್ರ ಪೀಲೋ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಡಿಕೆ ದಾತಾರ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಮಿಶ್ರ ಪೀಲು ಕೇಳಿದ್ರೆ. ವಾದ್ಯ ಸಹಕಾರ ಸಹವಾದ್ಯ ನುಡಿಸಿದವರು ಶ್ರೀ ರತ್ನಾಕರ ಗೋಖಲೆ, ತಬ್ಲಾ ಸಾಥ್ ನೀಡಿದವರು ಶ್ರೀ ನಯನ್ ಘೋಷ್, ಸ್ವರಮಂಡಲ ನುಡಿಸಿದವರು ಶ್ರೀ ರಾಜನ್ ಮಶಾಳ್ಕರ್, ತಾನ್ಪುರ ನುಡಿಸಿದವರು ಶ್ರೀ ಮದನ್ ಬೊಂಗಾಲೆ ಮತ್ತು ಶ್ರೀ ಮಧುಕರ್ ದಾತಾರ್. ಈಗ ಕೇಳಿ ಭಾವಗೀತೆಗಳು. ಡಾಕ್ಟರ್ ಡಿವಿ ಗುಂಡಪ್ಪ ಅವರ ರಚನೆಗಳನ್ನು ಹಾಡಿದ್ದಾರೆ ಡಾಕ್ಟರ್ ರೋಹಿಣಿ ಮೋಹನ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಾವಗೆಗಳನ್ನು ಕೇಳಿದ್ರಿ. ನೆರವು ವೀಣಾ ಎಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ರೋಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
2: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಕೆ ಇನ್ನೂ ಸಂಪೂರ್ಣ ಉಳಿತಾಯ.
1: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
2: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
1: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
2: ಡಿಟಿಎಚ್ ಪ್ರಸಾರ ಸೇವೆ,
1: ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.

0: ಹಾದಿ ಮುಳ್ಳು. ಬರೆದವರು ಹುಲಿ ಶೇಖರ್. ಹಾದಿ ಮುಳ್ಳು
1: ಅವ್ವ ಮೊನ್ನೆ ಐದಲ್ಲ ಆ ಹಾಡು ಇನ್ನೊಂದ್ಸಲ ಹೇಳವ್ವ.
2: ನಿನಗ್ ಬ್ಯಾರೆ ಕೆಲ್ಸನೇ ಇಲ್ಲ, ನಾವ್ ಸುಮ್ನೆ ಓದ್ಕೋ.
1: ಹೇಳವ್ವ ಹಂಗ್ಯಾಕ್ ಮಾಡ್ತಿ, ಶಾಣೆ ನಮ್ಮವ್ವ ಹೇಳವ್ವ.
2: ಭಾರಿ ಸರ್ದಾರ್ ನೋಡ್ ನೀನು.
3: ಬುಗುರಿ ಎಂಥ ಭೂಮಂಡಲದಾಗ ಉಸಿರು ಹಾಕತೀತು ಬಣ್ಣದ ಊರಂದಾ.

0: ಉಸುರಿಗೆ ಉಸುರು ನೀಡಿ ತುತ್ತಿಗೆ ತುತ್ತ ಹಾಕಿ, ಉಸುರಿಗೆ ಉಸುರು ನೀಡಿ ತುತ್ತಿಗೆ ತುತ್ತ ಹಾಕಿ, ಗುಬ್ಬಿಗೂಡಿನಂಥ ಸಂಸಾರೊಂದು ಕಾಲು ಹಾಕತಿತ್ತು, ಕಾಲು ಹಾಕತಿತ್ತು, ಕಾಲು ಹಾಕತಿತ್ತು.
1: ಅನ್ಬೇಕು ನೋಡಿ ಅಡಿಗೆ ಏನ್ ಧನಿ ಏನ್ ರಾಗ ಅಪರೂಪ ನೋಡ.
2: ಮತ್ತ ನೀವು ನನ್ ನೋಡಕ್ ಬಂದಾಗ ನನ್ ಮೆಚ್ಕೊ

0: ಅದು ಇದಾದ ನೀವ್ ಅಲ್ಲೇನು?
1: ಏ ಒಡದ್ ಹೇಳ, ನಮ್ಮಿಬ್ಬರ ನಡುವೆ ಈಗ ಅಜಿತ್ ಅದಾನ, ಅಷ್ಟು ಗೊತ್ತಾಗೋದಿಲ್ಲ.
2: ನಾ ಅಭ್ಯಾಸ ಮಾಡು ಹೊತ್ನಾಗ ಮನ್ಯಾಗ ಶಾಂತಿ ಇರ್ಲಿ, ತಿಳಿತಿಲ್ವಾ?
1: ಪ್ರಭು,
2: ಹಾಗಿದ್ದರೆ ಈಗಿಂದೀಗಲೇ ಒಬ್ಬರು ಅಡ್ಗೆ ಮನೆಗೆ ಹೋಗಿರಿ, ಇನ್ನೊಬ್ಬರು ಎಲೆ ಮುಂದೆ ಕೂತ್ಕೊಳ್ಳಿರಿ, ಆಮೇಲೆ ನಿಧಾನವಾಗಿ ನಾವು ಬರುತ್ತೇವೆ.
1: ಅಪ್ಪಣೆ
2: ಮಹಾರಾಜ್. ಅರೇ ಬರೇ ಅಪ್ಪಣೆ ಅಪ್ಪಣೆ ಅಂತಿರ್ಲ, ಮಹಾರಾಜರ ಎದುರಿಗೆ ನಡ ಬಗ್ಗಿಸಿ ನಮಸ್ಕಾರ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ನಿಮ್ಗೆ?
0: ಯಾವ ಸೀಮೆ ಮಹಾರಾಜ್ನು, ಒಂದ್ ಕಿರೀಟ್ ಇಲ್ಲ, ಸಿಂಹಾಸನ ಇಲ್ಲ.
2: ಅಪ್ಪ ಯಾರೋ ಹಾಡಕತ್ತಾರಲ್ಲ.
1: ನೀ ಸುಮ್ನೆ ಓದ್ಕೊಂತ ಕುಂಡ್ರ, ಯಾರ್ಯಾರು ಹಾಡ್ತಾರೋ ಯಾರ್ಯಾರು ನಗತ್ ಅದೆಲ್ಲ ನಿನಗ್ಯಾಕ?
2: ಹೆಂಗ್ ಓದ್ಕೊಳ್ಳಿ, ರಾತ್ರಿ ಆದ್ರೆ ಸಾಕು, ಹಿಂಗ ಹಾಡೋ ಮಂದಿ ಕಿಡಕಿ ಹತ್ರ ಅದಕ್ಕಾರ.
1: ಈ ಓಣಿ ಒಂದ ಹಿಂಗೈತಿ ಅಂತ ಮಾಡಿದ್ದೆ, ಆದ್ರೆ ಈಗ ಇಡೀ ಊರ ಕುಡುಕರ ದೊಡ್ಡ.
2: ನೀವ್ ಹುಡುಗನ್ ಮುಂದೆ ಅದ್ರ ಸುದ್ದಿ ಮಾತಾಡ್ಬೇಡ್ರಿ.
1: ಹುಚ್ಚಿದೀನಿ, ಊರಾಗ ಅಡ್ಡಾಡಿದ್ರ ದೇವಸ್ಥಾನ ಕಂಡಂಗ ಈಗ ವೈನ್ ಶಾಪ್ ಕಾಣ್ತಾವ.
2: ಊರ್ ಚಿಂತಿ ನಮ್ಗೆ ಯಾಕ? ಉಪ್ಪು ತಿಂದಾವ್ ನೀರ್ ಕುಡಿತಾನು. ನೀವ್ ಸುಮ್ನ ಆ ಕುರ್ಚಿ ಮೇಲೆ ಕುಂತ್ಕೊಂಡು ಏನಾರ ಓದ್ರಿ, ಅಡಿಗೆ ಎಲ್ಲ ಆಗೈತಿ, ಪಲ್ಯ ಒಂದ್ ಉಳ್ದದ್ ಮಾಡುದು, ಅದಾದ್ಮೇಲೆ ಊಟಕ್ ಕರಿತೀನಿ.
1: ಬ್ಯಾರೆ ಊರಿಗೆ ವರ್ಗ ಮಾಡಿಸ್ಕೊಂಡು ಹೋಗೋಣ ಅನ್ಸ್ತತಿ, ಆದ್ರ ಆ ಬ್ಯಾರೆ ಊರಾಗೂ ಬಾರ್ಗಳು ಗಡಂಗಳು ಇರುದಿಲ್ಲ ಅಂತ ಹೆಂಗ್ ಹೇಳೋದು? ಇಷ್ಟೊತ್ನಾಗ ಯಾರಪ್ಪ ಬಂದವ್ರು? ರಾತ್ರಿ ಆತಂದ್ರ ಬಾಗ್ಲ ತೆಗಿಯಕ್ಕೂ ಅಂಜಿಕೆ ಆಗತ್ತೆ. ಕುಡಕ್ ಮಂದಿ ಹಾದಿ ಮ್ಯಾಲಿನ ಕಲ್ಲಿನಂಗ ಎಲ್ಲಿ ಬೇಕು ಅಲ್ಲೇ ಬಿದ್ದಾರ.
3: ಬಂದೆ ಬಂದೆ. ಏನ್ ಮಾಡಾಕತ್ತೀರಿ?
1: ಓಹೋ ರಾಮಣ್ಣ, ಏನೂ ಇಲ್ಲ, ಬರ್ರಿ ಬರ್ರಿ. ಅಂದಂಗ ಒಂದನೇ ತಾರೀಕಿಗೆ ನಾ ಮನೆ ಬಾಡಿಗೆ ತಪ್ಪಿಸ್ದಾವಲ್ಲ.
3: ನಾ ಬಂದದ್ದು ಅದಕ್ಕಲ್ಲ, ನಾಳೆ ಎದುರಿಗಿನ ಮನ್ಯಾಗ ಅಂಗಡಿ ಶುರು ಮಾಡಾವದೇನಿ. ಮುನ್ಸಿಪಾಲಿಟಿ ಚೇರ್ಮನ್ ಬರ್ತಾರ ಅಂಗಡಿ ಉದ್ಘಾಟನಕ್ಕ.
1: ಓಹೋ ಅಂಗಡಿ ಶುರು ಮಾಡ್ತೀರಿ?
3: ಹೌದು.
1: ಅಡ್ಡಿ ಇಲ್ಲ ಬಿಡ್ರಿ, ಅಂದಂಗ ಕಿರಾಣಿ ಅಂಗಡಿ ಏನ್ರಿ ಮತ್ತ?
3: ಚೇನ ಅನ್ವಾಗ ಏನಾಯ್ತು ಈಗ? ಈ ಊರು ಮಂದಿಗೆ ಸರಾಯಿ ಕುಡಿಸೋ ಕಾಂಟ್ರಾಕ್ಟ್ ನನಗ್ ಸಿಕ್ಕತಿ.
1: ಅಂದ್ರ ನಮ್ ಮನಿ ಎದುರಿಗೆ ಸರಾಯಿ ಅಂಗಡಿ ತೆಗಿತೀರಿ?
3: ಅದಕ್ಕೇನ್ ಚಿಂತೆ ಮಾಡ್ಬೇಡ್ರಿ, ನಿಮ್ಮಂಥವ್ರಿಗೆ ಬ್ಯಾರೆ ಬಾಟ್ಲಿನು ಇಟ್ಟಿರ್ತೇವಿ.
1: ಸಂಸಾರಸ್ಥ ಮರ್ಯಾದೆ ಇಟ್ಕೊಂಡಿರೋ ಓಣ್ಯಾಗ ಇದೇನ್ ಚಂದಲ್ ತೆಗೀರಿ ರಾಮಣ್ಣ.
3: ಸಾಹೇಬ್ರ ನನಗ್ ಗೊತ್ತಿಲ್ಲದ ಊರ್ರಿ ಇದು. ಯಾವ ಓಣ್ಯಾಗ ಯಾರ ಮನ್ಯಾಗ ಎಷ್ಟೆಷ್ಟ್ ಮರ್ಯಾದೆ ಐತಿ ಅನ್ನೋದು ತೂಕ ಮಾಡಿ ಲೆಕ್ಕ ಬರ್ದಿಟ್ಟೇನ್ ನಾನು.
2: ಮೊದ್ಲ ಮಾನವಂತ ಹೆಣ್ಮಕ್ಳು ತಲಿ ಎತ್ತಿ ಅಡ್ಡಾಡೋದು ಅಡತರ ಆಗೈತಿ. ಇಂಥದ್ರಾಗ ಮನಿ ಎದ್ರ ಸರಾಯಿ ಅಂಗಡಿ ತೆಗದ್ರ ನಾವು ಬ್ಯಾರೆ ಮನಿ ನೋಡೋದನ್ನ ಚಲೋ.
3: ನೀವ್ ಇವತ್ತ ಮನಿ ಖಾಲಿ ಮಾಡ್ರಿ, ಮತ್ತ 50 ರೂಪಾಯಿ ಹೆಚ್ಚಿಗೆ ಮಾಡಿ ಬ್ಯಾರೆಯವ್ರಿಗೆ ಬಾಡಿಗೆ ಕೊಡ್ತೇನೆ ನಾನು. ಅಷ್ಟಕ್ಕೂ ಈ ಊರಾಗ ನಿಮ್ಗೆ ಬ್ಯಾರೆ ಮನಿ ಸಿಗಬೇಕಲ್ಲ.
2: ಯಾಕೆ ಸಿಗುದಿಲ್ಲ, ಒಂದಿಷ್ಟು ಪ್ರಯತ್ನ ಪಟ್ರ ಸಿಕ್ಕ ಸಿಗ್ತಾವ.
3: ಹ್ಯಾಂಗ ಸಿಗ್ತಾವ್ರಿ ಬಾಯರ, ಹ್ಯಾಂಗ ಸಿಗ್ತಾವು? ಮರ್ಯಾದೆ ಬಂತರು ಅಂತ ಹಣಿಪಟ್ಟಿ ಹಚ್ಚಿಕೊಂಡು ನಿಂತೇನೆಂದ್ರ ಭೂಮಿ ಸಿಗುದಿಲ್ಲ, ನೋಡೇನೆಂದ್ರ ಆಕಾಶ ಸಿಗುದಿಲ್ಲ. ಈ ಕಾಲದಾಗ ತಿರುಗೋದು ಈ ನೇಮನ ಐತೆ, ಅದು ತಿರುಗ್ತತಿ, ನೀವೇ ಯಾಕೆ ದೇಹ ಕೆಡಿಸ್ಕೊಂತೀರಿ?
1: ರಮಾ ನೀ ಸುಮ್ನಿರ, ರಮಣರ ಇನ್ನೂ 4 ಸರಾಯಿ ಅಂಗಡಿ ತೆಗೀರಿ, ಆದ್ರ ಸಂಸಾರಸ್ಥರಿರೋ ಜಾಗದಾಗ ಬೇಡ, ಊರ್ ಹೊರಗೆ ತೆಗೀರಿ.
3: ಸುರೇಶಪ್ಪ ನಾವೇನ ಮಾಡಿದ್ರು ಇದ ಊರಾಗ ಮಾಡೋರೇನ್ಪ, ಹೆಚ್ಚ ಮಾತ ಯಾಕೋ? ನಾ ಬರ್ತೇನೆ ನಾಳೆ 9 ಬರ್ರಿ ಅನ್ನೆ.
1: ರಮಣ
2: ಮನಿ ಎದುರಿಗೆ ಸೆರೆ ಅಂಗಡಿ, ದಿನ ಕುಡುಕ್ರ ದಂಡ ಅಂಗಳದಾಗ. ದೇವ ನನ್ ಹೆದರಿಕಾಗಕತ್ತೈತ್ರಿ.
1: ರಮಾ ನೀ ಹೆದರ್ಬೇಡ, ಬ್ಯಾರೆ ಮನೆ ಹುಡುಕಾಕ ಪ್ರಯತ್ನ ಮಾಡ್ತೀನಿ. ನಡಿ ಮೊದಲ ಊಟ ಮಾಡೋಣ. ಅಜಿತ್

0: ಇನ್ನೇನ ಜರ್ಮನ್ ಬರ್ತಾರ ಏ ಜನಪ ಓರಿ ಬಾಯ್ಲೆ ಬರ್ಬೇಕಾದಷ್ಟು ಜನ ಬಂದಿಲ್ಲಲ್ಲೋ ಜರ್ಮನ್ ಸ್ವಾಗತಕ್ಕೆ ಜನ ಇಲ್ಲಂದ್ರೆ ಹೆಂಗ ಇವತ್ತ ಎಲ್ಲಾರಿಗೂ ಒಂದೊಂದು ಗ್ಲಾಸ್ ಪುಕ್ಕಟ್ಟ ಕೊಡ್ತೀನಿ ಅಂತ ಹೇಳ್ಬಿಡು ಹೊರಗಿದ್ದವ್ರನ್ನೆಲ್ಲರನ್ನು ಒಳಕ್ರಿ
1: ಸರ ಶುರು ಆಗ್ತೈತಿ ಈಗ ಬಂದವ್ರು.

0: ಅರ್ಧ ಗ್ಲಾಸ್ ಒಂದ್ ಗ್ಲಾಸ್ ಬುಕ್ಕೆಟ್
1: ಕಳ್ಕೋಬೇಡ್ರಿ. ಬರ್ರಿ ಬರ್ರಿ ಬರ್ರಿ. ಇವತ್ತ ಈ ಊರಿನ ಬಡಪಾಯಿಗಳ ಸಲುವಾಗಿ ನಾವು ಕಟ್ಪಟ್ಟಿ ಮಾಡಿ ಸರಾಯಿ ಅಂಗಡಿ ತಂದಿವೇನ್ರಿಪ್ಪ. ಇನ್ ದಿನ ನಿಮ್ ಸಲುವಾಗಿ ಸದಾಯಿ ಅಂಗಡಿ ಬಾಗಿಲು ತಕ್ಕೊಂಡೇ ಇರ್ತದೇನ್ರಿಪ್ಪ.
2: ಸೌಕರ ಸರ್ಕಾರ ಚೇರ್ಮನ್ ಗಾಡಿ ಬರ್ಲಾಕತ್ತದ್ರಿ.
0: ಎಲ್ಲರೂ ಮ್ಯಾಗ ಹೇಳ್ರಿ.
2: ಏ ಮಾಲಿ ಇತ್ತು ಮಾಲಿ ಅಲ್ಲಿ ನಿಮ್ ಪಗಲಾಗ ಐತಲ್ರಿ.
0: ಇಲ್ಲ ಐತಲ್ಲ.
2: ಹೌದಲ್ಲ.
0: ಹಾ ಈಗ ಎಲ್ಲಾರು ಇರೋಡಿ ನಡ ಬಗ್ಗೆ ಸ್ವಾರ್ಥ ಹೇಳ್ಬಿಡ್ರಿ. ಮೇಡಮ್
3: ಚೇರ್ಮನ್ ಸಾಹೇಬ್ರಿಗೆ ಸ್ವಾಗತ ಮಾಡಿ.
4: ನೋಡ್ರಿಪ್ಪ, ನಾ ಚೇರ್ಮನ್ ಆಗಿ 4 ವರ್ಷ ಆತು.
1: ಹೌದು,
4: ಮುನ್ಸಿಪಾಲ್ಟಿ ಅಂದ್ರೆ ಊರಿನ ಗರಾಣಿ ಇದ್ದಂಗೆ. ಚೇರ್ಮನ್ ಅಂದ್ರೆ ಗರಾಣಿ ಯಜಮಾನ್ ಇದ್ದಂಗೆ. ಇದನ್ನ ನೀವು ಒಪ್ಕೋಬೇಕು.
1: ಇವ್ರಿ ನಿಮ್ ಆಶೀರ್ವಾದ ಇದ್ರೆ ನಾನು ಇನ್ನು ಇಂತಹ ತಂಗಡಿ ಇದೋ ಊರಾಗ ತೆಗಿತೀನಿಪ್ಪ. ಜನರಿಗೆ ಏನ ಮಾಡಿದ್ರು ಅದು ಸೇವಾ ಆಕೈತಿ ಅಂತ ಇನ್ನವ್ರು ಹೇಳ್ಯಾರೇನ್ರಿಪ್ಪ.
5: ರಾಮ ನನ್ನ ಮಾತು ಕೇಳ್ರಿ, ಈ ಊರು ಸಜ್ಜನ ಊರಾಗ್ಬೇಕು, ಪುಂಡ್ ಪೋಖರಿಗಳದಲ್ಲ. ನೀವ್ ಅಂಗಡಿ ಇಡೋದಾದ್ರೆ ಊರು ಹೊರಗಿಡ್ರಿ, ಆದ್ರೆ ಮರ್ಯಾದೆ ಅಂತ ಹೆಣ್ಮಕ್ಳು ಅಡ್ಡಾಡೋ ದಾರೇಗ, ಹಸಿ ಮನುಷ್ಯನ ಮಕ್ಳು ಆಡೋ ಹಾದೇಗ ಇಂಥದ್ದನ್ನು ಮಾಡ್ಬೇಡ್ರಿ.
6: ಸಾಯಬ್ರ, ನಾಟಕದಾಗಿನ ನಾಯಕ ನಂಗೆ ಯಾಕೆ ಹಲಬತ್ತೀರಿ? ಸರ್ಕಾರ ಹ್ಞೂ ಅಂದೈತಿ, ರಾಮಣ್ಣರು ಎಸ್ ಅಂದಾರು, ಈಗ ಎರಡು ಹೆಂಗ್ ಬದ್ಲಿ ಮಾಡ್ತೀರಿ?
5: ನಿಲ್ಲಿಸ್ರಿ ನಿಮ್ ಮಗಿನ. ಇದೋ ನಗು ಮಾತಲ್ಲ, ಊರಿನ ಸಂಸ್ಕೃತಿಯನ್ನು ಉಳಿಸೋ ಮಾತೈತಿ.
6: ಸುರೇಪ್ಪ ಸುಮ್ಮನ ಯಾಕೆ ದಣ್ಕೊಂತೀಯೋ? ಊರ್ ಹೊರಗ ಗುಡಿ ಇದ್ರೆ ಚಂದ, ಊರ್ ನಡವರ್ಗ ಸರಾಯ ಅಂಗಡಿ ಇದ್ರೆ ಚಂದ. ಏನಪ್ಪ ನಿನಗ ಬೇಕಾಗಿದ್ರೆ ಹೇಳ, 2 ಗ್ಲಾಸ್ ಪುಕ್ಕಟ ಕೊಡ.
5: ರಾಮಣ್ಣರ ನಕಲಿ ಮಾತು ತೆಗಿಬೇಡಿ. ನೀತಿ ಬಿಟ್ಟವ, ಮರ್ಯಾದೆ ಬಿಟ್ಟವ, ಮನುಷ್ಯ ಹೆಂಗ ಹಾಕನು?
4: ರಾಮಣ್ಣ ಮೂರ್ತದ ಹೊತ್ತೇ ಬಂದಾನು. ಮೊದಲ ಒಂದ್ ಗ್ಲಾಸ್
1: ಕುಡಿಸ್ಬೇಕು.
5: ಈ ದೇಶ ಎಲ್ಲ ಕೊಡಕರ ದೇಶ ಆಗೈತಿ, ಈ ನಡೆಲ್ಲ ಶರಿ ಅಂಗಡಿ ಆಗೈತಿ. ಇದ್ರ ಪರಿಣಾಮ ಏನಂತ ಗೊತ್ತೈತ ನಿಮಗೆ?
4: ಎಲ್ಲಿ ಇವನ ನಾವ ಇದನ್ನ ಇನ್ನೂ ಯೋಚನೆ ಮಾಡಿಲ್ಲ. ಖರೆ ಪ್ರಜಾ ಹೇಗಿರಬೇಕು ಅನ್ನೋದು ನಿನಗೆ ತಿಳಿದಿಲ್ಲ.
1: ಚೇರ್ಮನ್ ಸಾಹೇಬ್ರ ಹೋಗ್ಲಿ ಬಿಡ್ರಿ, ನಮಗ ಮೂರ್ತು ಹೊತ್ತಾಗೈತೆ. ಏ ಗಣಪ
6: ಏನ್ರಿ,
1: ಬಂದಂತ ಮಂದಿಗೆ ಒಂದೊಂದು ಗ್ಲಾಸ್ ಹಂಚೇನ್ಪ. ನಮ್ಮ ಅಂಗಡಿ ಉದ್ಘಾಟನೆ ಆದ್ರೆ
5: ರಾಮಣ್ಣ ನೀವು ಹಾದಿ ಬಿಟ್ಟು ಮಾತಾಡಕತ್ತೀರಿ, ನೀತಿ ಮೇಲೆ ಅತ್ಯಾಚಾರ ಮಾಡ್ಬೇಡ್ರಿ.
1: ಇವನ ಮಾತು ಹೆಚ್ಚಾತಪ್ಪ ನಿಂದು. ಗಣಪ ಏ ಗಣಪ ಹಿಡ್ಕೊಂಡ್ ಹೇಳ್ತಾನೆ
0: ಬಿಡ್ರಿ.
5: ರಾಮಣ್ಣ ನೀವು ಕುಡಿಯೋ ನೀರ್ನ ರಾಡಿ ಮಾಡಕತ್ತೀರಿ, ಬೇಡ ನನ್ ಕುಡಿಸ್ಬೇಡ್ರಿ. ಅದು ವಿಷ, ಅದನ್ನ ನನ್ ಗಂಟ್ಲಿಕ್ ಹಾಕಿ ನನ್ ಕೊಲ್ಬೇಡ್ರಿ.
1: ನೋಡ ನೋಡ್ರಿ ನೋಡ ನೋಡ್ರಿ ಅಣ್ಣ, ಸುರೇಶಪ್ಪನ ಬಾಣ್ಣೆ ಹೆಂಗ್ ಬರ್ತಾಗ ಕಟ್ಟೋರಿ. ಈಗ ಈಗ ಇವ ಖರೇ ಸಮಾಜದಾಗ ಬಂದ್ರೇನ್ರಿ, ಖರೇ ಪ್ರಜಾ ಅದೇವ.
5: ನನ್ನ ಮೇಲೆ ಬಲಾತ್ಕಾರ ಮಾಡಿರಿ, ಊರ್ ಕೆಟ್ರ ನಾಡ್ ಕೆಡ್ತತಿ. ಈಗ ಈ ಅಂಗಡಿನ ಊರ್ ಹೊರಗಿಡ್ರಿ. ರಜೇತ್, ಇಂಥ ಜಾಗದಾಗ ನಿಮ್ಮಂಥ ಮಕ್ಕಳು ಬರಬಾರ್ದು, ಯಾಕಂದ್ರ ನೀವು ಮುಂದಿನ ಪ್ರಜೆಗಳು. ಸರಾಯಿ ಅಂಗಡಿ ಇಟ್ಟವ್ರು ಯಾರು? ಅಪ್ಪಂದಿರ್ನ ಕುಡಕರ್ ಮಾಡಿದವ್ರು ಯಾರು? ನಿಮ್ಮ ಚಿಗರ ಕಣ್ಣುಗಳಿಗೆ ಕರಿ ಚಾಳಿಸ್ ಹಾಕಿದವ್ರು ಯಾರು? ಇದನ್ನೆಲ್ಲ ನಾ ಹ್ಯಾಂಗ್ ಹೊಡೆದು ಹೇಳಿ? ಬರೀ ಕೋದಂದ ಜೀವನ ಅಲ್ಲ, ನೀವೆಲ್ಲನೂ ಮೋಜನೆ ಮಾಡ್ಬೇಕಂತೀರಿ. ಆದ್ರೆ ಜೀವನದ ಹಾದಿ ಬಹಳ ಉದ್ದ ಐತಿ ಅನ್ನೋದು ನಿಮಗೆ ಯಾಕೆ ತಿಳಿದ್ರು?
7: ತಡೀಲಿ
5: ಬಿಡು, ಸುಮ್ಮನ ಬಿಡು ಬೇಡ.

0: ಇನ್ನ ಬಹಳ ದಿನ ನಾ ಈ ಊರಾಗಿದ್ರ ನಾನು ನಾನಾಗಿ ಉಳಿತೀನಿ ಅನ್ನೋ ಭರವಸೆ ಇಲ್ಲ. ಊರೆಲ್ಲ ತಿರುಗಿ ಹಾಕಿದ್ರು ಬೇರೆ ಬಾಡ್ಗೆ ಮನೆ ಸಿಗವಲ್ವು, ದರಿದ್ರದ್ದು ಈ ಊರಾಗ ಅವಕ್ಕು ಬರಗಾಲ. ಅಪರೂಪಕ್ಕೆ ಸಿಕ್ತು ಅಂದ್ರ ಲೊಕ್ಯಾಲಿಟಿ ಬರೋಬ್ಬರಿ ಇರುದಿಲ್ಲ, ಇದ್ದಲ್ಲಿ ಹೊಂದಾಣಿಕೆ ಮಾಡಿ ಬಂದ್ರ ಮನಸ್ಸು ಒಪ್ಪುದಿಲ್ಲ.
1: ನಮಸ್ಕಾರ ರೀ ಸಾಯವ್ರ.
0: ಯಾರು? ಜ್ಞಾನಪ್ಪ. ಮತ್ ನೀ ಯಾಕೆ ಭೇಟಿ ಆದಪ್ಪ?
1: ಸಾಹೇಬ್ರ, ರಾಮಣ್ಣರ ಸೆರೆ ಅಂಗಡಿ ಇಟ್ಟಾರಂತ ನೀ ಯಾಕೆ ತಲೆ ಕೇಳಿಸ್ಕೊಂತೀರಿ? ಅದು ಅವ್ರ ದಂಧೆ ಐತಿ. ಅಂದಂಗ ನೀವು ಬ್ಯಾರೆ ಮನಿ ಹುಡ್ಕಾಕತ್ತೀರಂತಲ್ಲ?
0: ಹೌದೌದು, ಹುಡ್ಕಾಕತ್ತೀನಿ. ಯಾಕನ್ನೋದು ನಿನಗೂ ತಿಳ್ದೈತಿ.
1: ಆದ್ರೆ ಈ ಕಾಲದಾಗ ಸರಾಯಿ ಅಂಗಡಿ ಇಲ್ದ ಊರು ಎಲ್ಲೈತಿ? ಕುಡುಗ್ರಾಲ್ದವ್ರು ಸಿಗುತ್ತಾರ ಹೆಂಗ?
0: ಜ್ಞಾನಪ್ಪ, ಈ ವಿಷಯದಾಗ ನಾ ನಿನ್ ಹತ್ರ ಏನೂ ಮಾತಾಡೋದಿಲ್ಲ. ನೀವೆಲ್ಲ ಸೇರಿ ನನಗೆ ನಿನ್ನದ್ದೇ ಸಾಕು.
1: ನನ್ನ ಮೇಲೆ ಆಕ್ಸಿಡೆಂಟ್ ಆಗ್ತೀರಿ ಸಾಹೇಬ್ರ. ಅವ್ ಕುಡಿಸು ಅಂದ್ರು, ನೀವು ಕುಡಿದ್ರಿ. ಯಾಕಂದ್ರ ಎಷ್ಟಂದ್ರು ಇದು ಹೇಡಿಗ ಜಗತ್ ನೋಡ್ರಿ.
0: ಜ್ಞಾನಪ್ಪ, ಬೇಕಾದ್ರ ಜಟ್ಗನ್ನು, ಆದ್ರೆ ನನಗನ್ಬೇಡ. ನಾ ಮರ್ಯಾದೆ ಅಂದ್ರ ನನ್ನ ಜೀವ ಅಂತ ತಿಳಿದೀನಿ. ಕುಡುಕರಿಲ್ಲದ ಕಡೆ ಮನಿ ಮಾಡಿ ಹಾಗಾಗಿರೋಣ ಅಂತ ಲೆಕ್ಕ ಹಾಕಿನಿ.
1: ಸಾಹೇಬ್ರ, ಸತ್ಯಾಗ ಮನಿ ಮಾಡಿ ಶಬ್ದ ಕೆದರ್ದಂಗ ಆತ್ ನಿಮ್ಗ.
0: ಯಾರ್ ನೀವು? ಸುಡು ಮಧ್ಯಾಹ್ನದಾಗ ಕುಡ್ದಿಂಗ್ ದಾರಿ ತುಂಬಾ ಅಡ್ಡಾಡ್ತಿರಲ್ಲ.
2: ನಾವು ಶಾಲೆ ಮಾಸ್ಟರ್. ನಾವೇನ್ ಹುಟ್ಟದ್ಗಳಲ್ಲ. ಏನ ಇವತ್ ಶಾಲೆ ರಜಾ? ಮಜಾ ತಲೆ ತಲೆ ಹಾಕೋ ನಮ್ ಅಭ್ಯಾಸ. ಹಿಂಗಾಗಿ ರಾಮಣ್ಣ ಅವ್ರ ಅಂಗಡಿಯಾಗ ಒಂದೊಂದು ಗ್ಲಾಸ್ ಹಾಕೊಂಡ್ ಬಂದೇವ್.
1: ಈಗ ನೀವು ಅಲ್ಲಿಗೆ ಹೊಂಟಿರಲ್ಲ, ಹೋಗ್ರಿ ಹೋಗ್ರಿ.
0: ಚೇ, ಮಕ್ಕಳಿಗೆ ಅಕ್ಷರ ಕಲಿಸೋ ನೀವ್ ಹಿಂಗ್ ಕೊಡಕ್ರಾಗೋದಂದ್ರ
2: ಯಾಕ? ಯಾಕಂತ ನಮ್ ರೊಕ್ಕ ನಾವು ಕುಡಿತೇವು, ನಿಮ್ದೇನ್ ಗಂಟು ಹೋಗ್ತೈತಿ? ನಿಮ್ದ ಏನ್ ಗಂಟು ಹೋಗ್ತೈತಿ? ನೀರ ಕೇಳಗ
1: ಅಪ್ಪ ಗುರುಗಳ ಹೋಗ್ಲಿ ಬಿಡ್ರಿ. ಏನ ತಿಳಿಲಾರ್ದ ಒಂದಿಟ್ಟು ಹೆಚ್ಚು ಮಾತಾಡ್ಯಾರ, ಸುಧಾರಿಸ್ಕೋರಿ.
2: ನಮ್ ಪ್ರಶ್ನೆಗ್ ಕ್ವಶನ್ ಮಾಡಿದ್ರ ನಾವ್ ಸುಮ್ನ ಬಿಡೋದು.
3: ಇವ್ರ ಕೂಡ ನಮ್ಮದೇನ್ ಮಾತ ರಂಗಪ್ಪ ಮಾಸ್ತರ ನಡೀರಿ ನರಿ.
0: ಇವರು ಶಿಕ್ಷಕರು, ಮುಂದಿನ ಪ್ರಜಾನ ತಯಾರು ಮಾಡೋರು. ಇವರಿಂದ ಕಲ್ತ ಹುಡುಗರು ಈ ದೇಶಕ್ಕೆ ಏನ್ ಮಾಡ್ಯಾರ ಅಂದ್ರಿಂದ ಏನ್ ನಿರೀಕ್ಷೆ ಮಾಡೋದು?
1: ಆದ್ರೂ ಕರಿ ಮೂಡದ ನಡಕ ಒಮ್ಮಮ್ಮ ಮಿಂಚ್ ಹೊಡೆದ ಭೂಮಿ ಬೆಳಕಿನ ಮಾರಿ ಕಾಣಿಸ್ತತಿ. ನಾಡನ್ನೋ ನಾಡಿನಾಗ ಈಗ ಸರಾಯಿ ಹೊಳಿಯಾಗಿ ಹರಿಯಕ್ ಹತ್ತೈತಿ. ಇದಕ್ಕೆ ವಿರುದ್ಧ ನಿಲ್ಲೂ ನೀರು ನಿಮಗೈತೇನ?
0: ಏನ್ ನಿನ್ನ ಮಾತು, ಸರಾಯಿ ಅಂಗಡಿಗಳನ್ನ ಎತ್ತಿಸ್ಬೇಕು ಹೌದಲ್ಲ, ಆದ್ರೆ ಹೆಂಗಂತ?
1: ಲೋಕದ ಮಾತು ಬ್ಯಾಡ್ರಿ. ನಿಮ್ ಮನಿ ಮುಂದಿರೋ ರಾಮಣ್ಣನ ಸಾಯಿ ಅಂಗಡಿನ ಅಲ್ಲಿಂದ ಎಬ್ಸಿದ್ರ ನೀವನ್ನು ನೀತಿ ಊರ ಕಾಲು ಉರುತೈತಿ, ಮರ್ಯಾದಿ ಮತ್ ಹೊಳಿ ಬರ್ತೈತಿ.
0: ಹೌದು ಗ್ಯಾನಪ್ಪ, ನೀ ಖರೆ ಹೇಳ್ದಿ. ಏನಾದ್ರೂ ಮಾಡಿ ಮನಿ ಮುಂದಿರೋ ಆಡಿನ ಎತ್ತಿಸ್ಬೇಕು. ಊರಾಗ ನೀತಿವಂತರು ಇನ್ನೂ ಅದಾರು, ಅವ್ರನ್ನೆಲ್ಲ ಕರ್ಕೊಂತೀನಿ, ಒಂಚೂರು ಹೋರಾಟ ಮಾಡ್ತೀನಿ.
1: ಇದು ಖರೇನಾ?
0: ಹೌದು, ನಾ ಮನಿ ಬದ್ಲಿ ಮಾಡೋದಿಲ್ಲ. ರಾಮಣ್ಣರಾಗಿ ಅಲ್ಲೇ ನಿಲ್ತೀನಿ, ಅವನು ಸರಾಯಿ ಅಂಗಡಿನ ಅಲ್ಲಿಂದ ಎಬ್ಸೋ ತನಕ ಹೋರಾಡ್ತೀನಿ.

0: ರಾಮಣ್ಣರ ರಾಮಣ್ಣರ ಊರ್ನಾರ್ಯರು ಮಾರಿ ಮುಚ್ಕೊಂಡು ಅಡ್ಡಾಡಕ್ಕೂ ಹೆದರ್ತಾರ. ಮಾನವಂತರು ಮಾಡೋ ದಂಧೆ ಇದಲ್ಲ. ಈ ಅಂಗಡಿನ ಊರ್ ಹೊರಗೆ ಹಾಕ್ರಿ. ಇದು ನಮ್ ವಿನಂತಿ ಐತಿ. ಒಪ್ಪದಿದ್ರ ನಾವು ನಿಮ್ ಅಂಗಡಿ ಮುಂದೆ ಧರಣಿ ಕುಂಡಿರ್ತೇವೆ. ಸರ ಅಂಗಡಿ
1: ಶಾಂತಿ ತಗೊಳ್ರಿ, ಶಾಂತಿ ತಡ್ರಿ. ಸುರೇಶಪ್ಪ ಒಂದ್ ಮಾತು ಹೇಳ ಕೇಳಿ ನಿನಗ. ನೀನು ನನ್ನ ಮನೆಯಾಗ ಬಾಡಿಗೆ ಇದ್ದಾವ. ನಾ ಸಿಟ್ಟಾದ್ರ ನಿನಗೆ ಇರಾಕ ಮನೆ ಸಿಗೋದಿಲ್ಲ. ಸುಮ್ಮನ ತಳ ಇಲ್ಲದ ಗಿಂಡಿ ಕತೆ ಹೊಳ್ಳಾಡ್ಬೇಡ, ಕರ್ಕೊಂಡು ಹೋಗಿ ಅವ್ರನ್ನ.
2: ಹೋ ಸಾಬ್ರ, ಕುಡಿಯವ್ರು ಕುಡಿತಾರ, ನೀವ್ ಯಾಕೆ ತ್ರಾಸ ತಗೋತೀರಿ?
0: ನೀ ಜ್ಞಾನಪ್ಪಲ್ಲ, ಅತ್ತಾಗಿರ್ತಿ ಇತ್ತಾಗಿರ್ತಿ.
2: ಸಾಹೇಬ್ರ, ಹಿಂಗ ಇದ್ರ ನಾ ಬದುಕ್ತೀನಿ. ಕಾಲು ಬದಲಾದಂಗ ಅಂಗಿನೂ ಬದಲು ಮಾಡುದ ಈ ಮನುಷ್ಯನ ಸ್ವಭಾವ ನೋಡ್ರಿ.
0: ಮನುಷ್ಯ ಅಂಗಿ ಬದಲು ಮಾಡಬಹುದು, ಆದ್ರ ಇರೋ ಚರ್ಮ ಬದಲಿ ಮಾಡಕ್ ಬರ್ತೈತನ? ರಾಮಣ್ಣರ, ನೀವು ಕೊಡಿಸೋ ಸರ ಈ ದೇಶಕ್ಕ ವಿಷ ಹಾಕ್ತೈತಿ. ಮತ್ ಮತ್ ಹೇಳಿದ್ರೆ ಏನ್ ಅರ್ಥ ಐತಿ?
1: ಏನ್ರಪ್ಪ ನೀವು ಹಿಂಗನ? ಅಲ್ಲ, ನಾನು ನೀವು ಹಳೆ ದೋಸ್ತಿ ಮಂದಿ. ಗ್ರಹಗಳು ವಕ್ರ ಆದಾಗ ಒಬ್ಬೊಬ್ರು ತಲೆ ಕೆಡ್ತೇನ್ರಿಪ್ಪ, ಹಂಗಂತ ನಿಮ್ದು ಯಾಕೆ ಕೆಡಿಸ್ಕೊಂತೀರಿ? ಜ್ಞಾನಪ್ಪ
2: ಹೇಳ್ರಿ, ನಾ ಇಲ್ಲೇ ಇದೀನಿ.
1: ಏ, ಈ ನಮ್ಮ ಸಹೃದಯ ಸಂಪನ್ನರ ನಾಲಿಗೆ ರುಚಿ ಕೆಟ್ಟ ಹೆಂಗಂಗಾರ ತೊದಲ್ತತೆ ಅನ್ಬಿಡು. ಅದಕ್ಕ ಇವತ್ತು ಅವ್ರಿಗೆ ನನ್ನ ಲೆಕ್ಕದಾಗ ಎರಡೆರಡು ಗ್ಲಾಸ್ ಕೊಡು. ಸುರು ಸುಕುಮಾರ ಸುರು.
2: ತಗೋರಿಪ್ಪ ಬಿಡೆ ಮಾಡ್ಕೊಂಡ್ರಿ.
1: ಗ್ಲಾಸ್ ತುಂಬಾ ತಂದಾಗ ಇದಕ್ಕೆಲ್ಲ ರೊಕ್ಕ ತಗೋದಲ್ಲಂತ ಸುರೇಶ್ ಕೂಡ ಹೋದ್ರೆ ನೀರು ಸಿಗಾಕಿಲ್ಲ. ತಗೋಡ್ರಿ,
0: ನಿಮ್ಮನ್ನ ಪಾತಳ ತುಳಬೇಕಂತಾರು, ಇಲ್ಲ ಆಕಾಶಕ್ಕೆ ಹಾರಿಸ್ಬೇಕಂತಾರು. ನಮಗ ಮರ್ಯಾದೆ ಬೇಕು, ಉಗಿರಿ ಮುಖಕ್ಕ.
2: ನೋಡ್ರಿಪ್ಪ, ಇದು ಇಲ್ಲಂದ್ರ ಈ ಜಗತ್ನಾಗ ಏನಾಯ್ತು? ಕಣ್ಣಾಗ ಕನಸು ತುಂಬಿಕೊಂಡು ನಿಂತೀರಿ. ವಾಮ್ ಇದನ್ನ ಗಂಟಲ್ದಾಗ ಇಳಿಸಿದ್ರ ಆ ಕನಸಾಗ ನೀವೋ ಇರ್ತೀರಿ. ತಡಾಯಕ ತಗೋರಿ ತಗೋರಿ.
0: ಬೇಡ, ತಗೋಬೇಡ್ರಿ. ನಾನು ಕೂಡ ನೀವು ಬಂದದ್ದು ಹಿಂಗ್ ಕುಡಿಯಕಲ್ಲ, ಈ ಅಂಗಡಿನ ಇಲ್ಲಿಂದ ಎಬ್ಸೋಣ ಅಂತ ಬಂದಿರಿ.
2: ವಿಚಾರ ಮಾಡ್ರ, ಗೆಣಕಿ ಹಾಕ್ರಿ, ಈಗ ಮತ್ತೆ ಚಾನ್ಸ್ ಸಿಗುವುದಿಲ್ಲ. ಹ್ಮ್, ತಗೋರ
0: ತಗೋಬೇಡ್ರಿ. ಏನಾತ್ ನಿಮ್ಗ, ಏನಾತ್ ನಿಮ್? ನಾ ನಿಮ್ಮನ್ನ ನಂಬಿ ಬಂದಿದ್ದ ತಪ್ಪು. ನೀವೆಲ್ಲ ಸೇರಿ ನಾಡಿನ ಕುತ್ತಿಗೆ ಹೋಯಕ್ ಹತ್ತೀರಿ. ನಗಬೇಡ್ರಿ, ನಗಬೇಡ್ರಿ. ಖರೆ ಅಂದ್ರೆ ಈಗ ನನ್ನ ತಲೆ ಕೆಟ್ಟಂಗ ಆಗೈತಿ. ಯಾರ ನಂಬ್ಲಿ, ಯಾಕ್ ನಂಬ್ಲಿ ಅನ್ನೋದು ನನಗ್ ತಿಳಿಬಂತ.
1: ಸುರೇಶ, ಇನ್ನ ಇಲ್ಲಿ ನೀನ್ ನಿಲ್ಬೇಡ ಏನಪ್ಪ. ಇಲ್ದಿದ್ರ ಪೊಲೀಸರ ಕೈಯಾಗ ನಿನ್ನ ಕೊಟ್ಟು ಪಸಡಿ ಮಾಡ್ಬೇಕಾಕತ್ ನಾವ.
0: ರಾಮಣ್ಣರ, ನನ್ನ ಸಹನೆ ಪರೀಕ್ಷೆ ಮಾಡಬೇಡ್ರಿ, ಆಮೇಲೆ ನಾ ಮನುಷ್ಯ ಆಗಿ ಉಳಿದಿಲ್ಲ.
2: ಹಂಗಾರ ನೀನು ಒಂದ್ ಗ್ಲಾಸ್ ಇಳಿಸು, ಕರೆ ಮನುಷ್ಯ ಆಗಿತ್ತು.
3: ಏನದು ಗಲಾಟೆ ಯಾಕೆ ಮಾಡಕತ್ತೀರಿ?
1: ಬರ್ರಿ ಸಾಹೇಬ್ರ, ನಾ ನಿಮ್ ಧೈರ್ಯನ ಕಾಯಕತ್ತಿದ್ನೇನ್ರಿಪ್ಪ. ಜ್ಞಾನಪ್ಪ
2: ಸಾಹೇಬ್ರಿಗೆ ಸಾಹೇಬ್ರಿಗೆ ಒಳ ಕಪಾಟ್ನಾಗ ಐತಲ್ಲ, ಒಂದು ಸ್ಪೆಷಲ್ ಗ್ಲಾಸ್ ತಂದು ಕೊಡು. ಯಾಕೆ ಹೇಳ್ತೀರಿ?
1: ಬರ್ರಿ.
0: ನೀವು
3: ಯಾಕಲೆ ನನಗೆ ರೂಪ ಹಾಕ್ತೆ? ಇನ್ನೊಂದ್ ಸಲ ಉಸಿರು ಬಿಟ್ರ ಹುಷಾರ್ ಮಗನ.
0: ನೀವು ನನಗೆ ಧಕ್ಕೆ ಕೊಡಕ್ ಹತ್ತೀರಿ. ಕೊಡೋದು ಡ್ಯೂಟಿ ಮಾಡೋದು ಅಪರಾಧ. ನಾನು ಮ್ಯಾಲ್ನವ್ರಿಗೆ ವರದಿ ಮಾಡ್ತೀನಿ, ನಿಮ್ಮನ್ನ ಸಸ್ಪೆಂಡ್ ಮಾಡಕ್ ಹೇಳ್ತೀನಿ.
3: ಭಾರಿ ಪೊಕ್ಲಾಗ ಪಾಯ್ವ ನಿಮ್ಮ ಅಪ್ಪನಂತ ಕಂಡೇನಿ ನನ್ನ ಸರ್ವಿಸ್ನಾಗ.
1: ಸಾಹೇಬ್ರ, ಅವನು ಔಷಧ ಕುಡಿಸ್ರಿ ಅಂದ್ರ ಅವನು ಸಂತಾವಾದಾಗ ಬರ್ತಾನ. ಕ್ಲಾಸ್ ಆತ್ ನೋಡಿ, ಈಗ
0: ನನಗ್ ಮತ್ತೆ ಕುಡಿಸಿರಿ. ನನ್ನ ಗಂಟಲ್ದಾಗಿಂತ ನೀನು ಕೊಲ್ಬೇಕಂತ ಮಾಡಿರಿ. ಛೇ, ನಿಮ್ಮ ಅಪಚಾರಕ್ಕ ತಿಕ್ಕಲ್ಲಿ.
2: ಮಾಡ್ಲ ಮಾಡ್ಲಿ, ಎಲ್ಲಾರ್ಗು ಹಿಂಗ ಹೇಳ್ತಾರ್ರಿ. ಸಾಹೇಬ್ರ ಗಾಬ್ರಿ ಆಗ್ಬೇಡ್ರಿ, ನಾ ನಿಮ್ಗೆ ಇದ್ರಾಗ ಟ್ರೇನಿಂಗ್ ಕೊಡ್ತೀನಿ.
0: ನೀವು ಮನುಷ್ಯರಲ್ಲ, ಈ ಭೂಮಿಗೆ ಈ ದೇಶಕ್ಕ ಭಾರ ಆಗ್ಬಿಟ್ಟಿರಿ.
1: ಸುರೇಶಪ್ಪ ನೋಡಿ, ಸುರೇಶಪ್ಪ ಇನ್ನು ನೀ ಮನೆಗೆ ಹೋಗ್ಬೇಕೇನಪ್ಪ. ಮನೆಗೆ ಹೋಗಿ ಒಂದಿಟ್ಟು ನಿದ್ದೆ ಮಾಡಿ ಏನಪ್ಪ, ಹೊಸ ಮನೆಗೆ ಹೇಳ ನೋಡಿ.
0: ಇಲ್ಲ, ನಾ ಎಲ್ಲೂ ಹೋಗುದಿಲ್ಲ, ಇಲ್ಲೇ ಸಾಯ್ತೀನಿ. ನಿಮ್ ಗೊಂಗು ನನ್ ತಲೆಗೇರಿಸಿರಿ, ನನ್ನ ಸಾವು ಸರ ವಿರುದ್ಧ ಅಮರಾಗಲಿ. ಬರೀ ಮನುಷ್ಯಾಗಿ ನಿಮ್ಮನ್ನು ಓಡಿಸತಾಕತ್ ನನಗಿಲ್ಲ, ದೇವ್ ಹಾಕ್ತೀನಿ, ಪಿಶಾಚ ಹಾಕ್ತೀನಿ, ಈ ನನ್ನ ಹರಿತುಗುರುಗಳಿಂದ ನಿಮ್ ಹೊಟ್ಟೆ ಹರಿದು ಕಳ್ಳು ತೆಗಿತೀನಿ, ನಿಮ್ಮ ಹೆದರಿಕೆ ಇಲ್ದಂಗ್ ಮಾಡ್ತೀನಿ. ಹೌದು, ನಾ ಪಿಶಾಚ ಆಗ್ಬೇಕು, ನಾ ದೇವ್ ಆಗ್ಬೇಕು, ನಾ ಪಿಶಾಚ ಆಗ್ಬೇಕು,
4: ನೀವು
0: ದೇವ್ ಆಗ್ಬೇಕು.
4: ಏನ್ರಿಪ್ಪ ಇವ ಬಹಳ ದಣ್ಕೊಂಡನ ಮಾರಾಯ, ಇಲ್ಲೇ ಸಾತಿ ಎತ್ತಂದ್ರೆ ಕ್ರಿಮಿನಲ್ ಆಕತಿ. ಇವನ್ ಹೊತ್ಕೊಂಡೋಗು, ಹೊತ್ಕೊಂಡ ಕತ್ತೆ ಐತ್ ನೋಡು, ಅಂತ ಅಲ್ಲಿ ಹೋಗುದ್ರಿ.

0: ನಾನ್ರಿ ಜ್ಞಾನಪ್ಪ.
1: ತಡೀರಿ ಬಂದೆ.
0: ನಿಮ್ ಯಜಮಾನ್ರು ರಸ್ತಾದಾಗ ಖಬರ್ ತಬ್ಬಿದ್ದಾರೆ, ಹೇಳೋಣ ಅಂತ.

0: ಏನಿಲ್ಲ, ಕುಡ್ದಿದ್ ಹೆಚ್ಚಾಗಿ ಅಮೂಲ್ ಅನ್ನು ಎಲ್ಲ ಅಮರ್ಕೊಂಡೈತಿ. ಒಳಗ್ ಕರ್ಕೊಂಡ್ ಬಂದ್ ಮಲಗಿಸಿದ್ರ ತಾವೇ ಹುಷಾರ್ ಹಾಕಾರ.
1: ಏನು ಕುಡ್ದಾರ? ಹೆಂಗ್ ನಂಬ್ಲಿ? ಇದನ್ನ
0: ನಂಬಾಕ ಬೇಕ್ರಿ ಬಾಯಾರ, ನಂಬಾಕು.
1: ಕುಡುಕರನ್ನ ಓಡಿಸ್ತೀನಿ ಅಂತಾರು, ತಾವೇ ಕುಡುಕರ್ ಹಾಕರು.
0: ಈ ಜಗತ್ತ ಹಿಂಗ್ ನೋಡ್ರಿ, ಇದ್ದಾವ ಇಲ್ದಂಗ ಇರ್ತಾನೋ, ಇಲ್ದಾವ ಇದ್ದಂಗ ಇರ್ತಾನು. ಅಸ್ಲಿ ಯಾವ್ದು ನಕಲಿ ಯಾವ್ದು ತಿಳಿದಂಗ ಆಗೈತಿ. ಬರಿ ಬರಿ, ಮೊದ್ಲ ನಿಮ್ ಯಜಮಾನ್ರ ಮನಿ ಕರ್ಕೊಂಡ್ ಬರೋಣ. ಬರಿ
1: ಅಜಿತ್, ನೀನು ನಡಿ.
2: ನಾನು ಸಲ ಈ ದೇಶ ತಿದ್ದವ ಬುದ್ಧಿಗೇಡಿ ಅಂತ ಹುಡುಗೋ ನುಂಗ್ಬೇಡ್ರಿಪ್ಪ ಅಂತೀನಿ. ಆದ್ರೂ ನುಂಗ್ತೇನೆ ಅಂತಾರೆ, ನಮಗೇನ ಇನ್ನು ಹತ್ತು ನುಂಗಿ.
1: ನೆಲಾನ ಎದ್ದು ಬಡ್ದಂಗ ಆಗೈತಿ, ನೀವ್ ಕುಡ್ದು ಬೀಳ್ತೀರಿ ಅಂತ ನಾ ತಿಳಿದಿದ್ದಿಲ್ಲ. ಬಿಡಿ ಮೇಲಕ್ಕ.
2: ನೀ ಬಂದಿ ವಾ ಇಲ್ಲ ಈಗ ನನ್ನ ಬಾಜುಕೊಂಡ್ರು ಏನೇನಾರ ಮಾತಾಡ್ಕೋ ಅಂತ ಏನೇನಾರ ಆಗೋಣ.
1: ಬುದ್ಧಿಗೆ ಹುಳ ಹಿಡ್ದೈತಿ, ಹತ್ ಸಲ ಹೇಳೇನಿ ಆ ಸಾರಾಯಿ ಅಂಗಡಿ ಸೂತಿ ನಿಮ್ಗೆ ಯಾಕ ಅಂತ. ಆದ್ರೂ ಹೋದ್ರಿ?
2: ಹೋದ್ನಿ ಯಾಕಂತ? ನಾ ಥೇಟ್ ಗಾಂಧಿ ಹಂಗ ಆಗ್ಬೇಕನ್ನಿ ಹೆಂಗ್ ಸಾಧ್ಯ? ಅವ ಇದ್ರ ಕಾಲ ಯಾವ್ದು, ಈಗ ನಾವ್ ಇರೋ ಕಾಲ ಯಾವ್ದು? ಏ ದಿನದಾಗ ಮಾನ ಇಟ್ಕೊಂಡ್ರ ಜೀವ ಕಳ್ಕೋಬೇಕಾಗತ್ತೆ ಹುಚ್ಚಿ.
1: ಮೊದಲ ಮನಿಗ್ ನಡ್ರಿ, ಮಾತಾಡೋದನ್ನೆಲ್ಲ ಅಲ್ಲೇ ಮಾತಾಡ್ರಿ.
2: ಅಂದ್ರ ನೀ ಹೇಳಿದ್ದ ಆಗ್ಬೇಕ? ಈ ಜಗತ್ನಾಗ ನನಗ ಸ್ವಾತಂತ್ರ್ಯನೂ ಇಲ್ಲ. ಅವ್ ಕುಡಿ ಅಂದ್ರೆ ಕುಡಿಬೇಕು,
1: ಬೇಕಾದ್ ಹೇಳ್ತಾರ. ಹಿಂಗಾದ್ರ ನಾ ನಿಮ್ಮನ್ ಹೆಂಗ ನಂಬ್ಲಿ?
2: ಅಂದ್ರ ನಾ ನಂಬಿಕೆನೂ ಕಳ್ಕೊಂಡಿದಂತೆ. ಎಷ್ಟು ನಾನು ನನ್ನ ಕೂಡ ಸಂಸಾರ ಮಾಡಿದೆ, ಯಾ ನಂಬಿಕೆ ಮೇಲೆ ಮಾಡಿದೆ ಖರೆ ಹೇಳ.
1: ಅಪ್ಪ ದಾರ ಹಿಂಗೆಲ್ಲ ಮಾತಾಡ್ಬೇಡ, ಮನೆಗೂ ಬಂದಡಿ.
2: ಬಾ ಮಗನ, ನೀ ಬಂದೆ ಲೇ, ನೀ ಸುಮಾರ ನಿಮ್ಮ ನನಗ ಧಮಕಿ ಕೊಡಕ್ ಬಂದ ನೋಡ.
1: ನನ್ ಮಾತ್ ಕೇಳಪ್ಪ, ಮೊದ್ಲು ಮನೆಗ್ ಹೋಗ್ ನಡಿ.
2: ಹಿಂಗತ್ತಿ ಲೇ, ನಾ ಬ್ಯಾರೇವ್ರಿಗೆ ಸೋಲೋದಿಲ್ಲ ಮಗನ, ಆದ್ರ ನಿನಗ ಸೋಲ್ತೀನಿ ಮಗನ, ನಿನಗ ಸೋಲ್ತೀನಿ. ನಡಿ ನಡಿ, ಹೋಗೋಣ ನಡಿ.

0: ಮಾತ್ರ ಈಗ ಟೈಮ್ ಎಷ್ಟಾದ್ರಿ?
1: ಯಾಕ ನಿಮ್ಮ ಕೈಯಾಗಿಲ್ಲ?
0: ಹಂಗಲ್ಲ, ನನಗೆ ಈ ಭೂಮಿ ಮೀನಿನ ಮುಳ್ಕಂಡಂಗ ಆಗೈತಿ. ಎತ್ತ ಹೇಳಿದ್ರು ಎಲ್ಲಾ ತಿರುಗಾಗತ್ತಿ ಇದ್ದಿ.
1: ನಿಮ್ಗೆ ಹತ್ತು ಕುಡಿದ್ರಿ, ಕುಡ್ದಷ್ಟು ದಕ್ಕಿಸ್ಕೊಡ್ರಿ ಅಂತ.
0: ರಂಗಪ್ಪ ಮಾಸ್ತರ
1: ಹೇಳ್ರಿ. ಚೆನ್ನಪ್ಪ ಮಾಸ್ತರ,
0: ನೀವ ಶಾಣ್ಯರ ಅನ್ಬೇಡ್ರಿ. ನಮ್ ಕೈಯಾ ಕಲ್ತ ಹುಡುಗರು ಏನೇನು ಆಗ್ತೀವಿ ಅಂತ ಊರ ಬಿಟ್ಟು ಹೋಗ್ಯಾವ. ಇಷ್ಟ ಏನ ನನ್ ಕೈಯಾ ಕಲ್ತ ಹುಡುಗರು ಏನಾಗ್ಯಾರ ಅಂತೀರಿ?
1: ಏನ
0: ಹಬ್ಬ ಅಂತೂ ಶಾರಾಗ ಬ್ರ್ಯಾಂಡ್ ಅಂಗಡಿ ತೆಗ್ಯಾರ. ಇರಬೇಕು ಇರಬೇಕು ಗುರು ಅನ್ನವ ಈ ಜಗತ್ನಾಗ ದೊಡ್ಡವ, ಭಾರಿ ದೊಡ್ಡವ. ತಗೀರಿ ಒಳಗಿನ ಬಾಗ್ಲಿ.
1: ಇಲ್ಲಿ ಬೇಡ, ಯಾರು ನೋಡಿದ್ರೆ ಉಗಳ.
0: ಯಾಕೆ?

0: ನಾವೇನ ಬ್ಯಾರೇದು ಕುಡಿತೀವಿ, ಪರವಾನಗಿ ಚೀಟಿ ಇದ್ದಂತ ಕುಡಿತೀವಿ, ತಗಿರೆ ಬಾಟ್ಲಿ ಆ ತಗಿರೆ ಕೂಡಿಲ್ಲ
1: ಬಾಟ್ಲಿ
0: ಕೂಡಿಲ್ಲ, ತಗಿರೆ ತಗಿರೆ ಬಾಟ್ಲಿ ತಗಿರೆ ಕೂಡಿಲ್ಲ.
2: ಇಲ್ಲಿ ಯಾರು ಕುಡ್ದು ಹೊಳ್ಳಾಡಕತ್ತಾರ? ಇವ್ರನ್ನ ಹಿಂಗ ಟೇಷನ್ ಒಯ್ದ್ರ ಒಂದ್ ಕೇಸು ನನ್ ಲೆಕ್ಕ ಸೇರ್ದಂಗ ಆಕೈತಿ.
0: ಯಾರು ಪೊಲೀಸ್? ನಾನು ಬಿದ್ದಲ್ರಿ ಹಂಗ ಕೂರ್ತೇವ.
2: ಅಲ್ಲಿ ಇವನ ನೀವು ನೀವು ಮಾಸ್ತರ್ ಅಲ್ಲ?
0: ಯಾಕ್ರಿ ಮರ್ತೀರೇನ? ಮನ್ನೆ ವಾರದಾಗ ನಾವು ನೀವು ಕೂಡ ಆ ರಾವಣನ ಅಂಗಡಿ ಮುಂದೆ ಮಲಗಿದ್ದಿಲ್ಲ.

0: ಯಾಕ ಸಾಲ್ಗೆ ಹೋಗುದಿಲ್ಲ? ಸಾಲ್ಗೆ ಹೋಗದ ಮನೆಗೇನ್ ಮಾಡ್ತಿ?
1: ರಸ್ತಾದ ಹೋದ್ರ ಕುಡಕ್ ಮಂದಿ ಚಾಷ್ಟಿ ಮಾಡ್ತಾರು, ಸಾಲಿಗ್ ಹೋದ್ರ ರಂಗಕ್ ಮಾಸ್ತರ್ ಇಲ್ಲ ಗುಡುಗ್ ಬಂದ್ ಪಾಠ ಮಾಡ್ತಾರ. ನನ್ಗ ಯಾವ ಜನ್ಮ ಬೇಡ, ಮನೆಗ ಇರ್ತೀವಿ.
0: ಏನಂದಿ, ರಂಗಪ್ಪ ಮಾಸ್ತರು ಕುಡುಗ್ ಸಾಲಿಗ್ ಬರ್ತಾರ? ಅಂದ್ರ ಪರಿಣಾಮ ಹುಡುಗರ ಮೇಲೆ ಹೆಂಗ್ ಆಗ್ತೈತಿ ಅನ್ನೋ ಕಳಕಳಿನೂ ಇಲ್ಲ ಅವ್ರಿಗೆ? ಏನಿದು,
2: ಬನ್ನಿ ಬನ್ನಿ ಬನ್ನಿ ಇದಾನ ಮನೆ. ರಾಮ, ಇವರು ನನ್ನ ಫ್ರೆಂಡ್ಸ್, ಖಾಸಾ ದೋಸ್ತರು. ಇವ್ರಿಗೆ ನಮ್ ಮನ್ಯಾಗ ಇವತ್ ಪಾರ್ಟಿ ಇಟ್ಕೊಂಡಿನಿ, ಏನ್ ಕೇಳ್ತಾರ ಅದನ್ ಮಾಡ. ಮೈ ಫ್ರೆಂಡ್ಸ್, ಇದು ನಿಮ್ಮದ ಮನೆ ಅಂತ ತಿಳ್ಕೋರಿ.
3: ಮನಿನ ಬಹಳ ಕ್ಲೀನ್ ಇಟ್ಕೊಂಡಾಳ ನೋಡಿ ಹೆಣಮಗಳು. ನನ್ನ ಹೆಂಡತಿನು ಇದ್ದಾಳ, ಉಗಾದಿಗೊಬ್ಬ ಕಡಿತಾಳು.
2: ಮಾಸ್ತರ ಈತ ಸರ್ದ್ ಕುಂದ್ರಿ, ನೀವ್ ಇತ್ತ ಬರ್ರಿ ಬರ್ರಿ ಬರ್ರಿ. ಏನದು
0: ಅಲ್ರಿ, ಈ ಕುಡಕ್ ಮಂದಿ ನಮ್ ಮನಿಗೂ ಕರ್ಕೊಂಡ್ ಬಂದ್ರಿ ಅಲ್ರಿ? ಇಲ್ಲ ಬಾರಿ ಹಚ್ಚಕೊಂಡ್ರಿನ?
2: ಜೋರಾಗಿ ಮಾತಾಡ್ಬೇಡ, ಅಪರೂಪಕ್ಕ ಗೆಳೆಯರ್ ಮನಿಗ್ ಬಂದಾರ. ಯಾವಾಗಿದ್ರು ಇಷ್ಟಿದ್ದ ನಿಂದ
4: ಸುರೇಶಪ್ಪ, ನಿಮ್ಮ ಹೆಂಡತಿ ಒಂದಿಟ್ಟು ಕಡಕ್ ಅಂತ ಕಾಣ್ತೈತಿ.
0: ಹೇಳ್ರಿ ನಾಲ್ಕೆಲ್ಲರೂ, ಇನ್ನೊಂದು ಕ್ಷಣ ಇಲ್ಲಿ ಕುಂತ್ರ ಪರಿಣಾಮ ನೆಟ್ಗ ಹಾಕಿ ನಿಮ್ದು.
2: ರಾಮ ಒಂದಿಟ್ ಸುಮ್ನಿರ
5: ಬ್ಯಾಡ ತೆಗೀರಿ, ಅನಿಸ್ಕೊಂಡ್ ಅಂದ್ಗೇಡ ಈ ಮನ್ಯಾಗ ಕುಂದ್ರೋದ್ ಏನ್ ಚಂದ. ಮಾಸ್ಟರ
2: ಮಾಸ್ತರ್ ನಿಲ್ರಿ ನಿಲ್ರಿ, ಹೋಗ್ಬೇಡ್ರಿ. ರಮ, ನನ್ನ ಎದುರಿಗೆ ನನ್ನ ದೋಸ್ತರಿಗೆ ಅವಮಾನ ಮಾಡ್ತಿ, ನಿನ್ನ ನಿನ್ ಸಿಗದ್ ಹಾಕ್ತೀನಿ.
4: ಸುರೇಶಪ್ಪ, ಎಂಥ ಸ್ವಾಗತ ಈ ಮನ್ಯಾಗ ಸಿಗ್ತೈತಿ ಅಂತ ಗೊತ್ತಾಗಿದ್ರೆ ಅಲ್ಲೇ ನಿಂತು ಕೈ ಮುಗಿತಿದ್ವಿ. ನಾವಿನ್ನ ಬರ್ತೀವಿ
2: ನಿಲ್ರಿ,
4: ನಡ್ರಿ ಹೋಗೋಣ ಬರೀ
2: ನಿಲ್ರಿ.
0: ಇನ್ನೊಂದ್ಸಲ ಈ ಕಡೆ ತಿರುಗಿ ನೋಡಿದ್ರೆ ನಿಮ್ ಪುಣ್ಯ ಮುಗೀತು ಅಂತ. ಏನು ಗೊತ್ತಿಲ್ಲದ ನನ್ ಗಂಡಗ ಒತ್ತಾಯ ಮಾಡಿ ಕುಡಿಯೋ ಕಲ್ಸಿದ್ರಿ, ಹಾಲಿನಂಗ ಇದ್ದು ನಂಗ ಸೋಸಾರ್ದಾಗ ಹನಿ ಹನಿ ಹುಳಿ ಹಿಂಡಾಗ ಶುರು ಮಾಡಿದ್ರಿ.
2: ಬಾಯ್ ಮುಚ್ಚು, ನೀ ಹಿಂಗ್ ಮಾಡಿದ್ದಕ್ಕ ನಾ ಹೊರಗ್ ಮುಖ ಇದ್ಕೊಂಡು ತಿರುಗೋದ್ ಹೆಂಗ? ನಾಚಿಗೆ ಆಗುದಿಲ್ಲ ನಿಂಗ?
0: ನಾಚಿಗೆ ನನಗಲ್ಲ ನಿಮಗಾಗ್ಬೇಕು.
2: ರಮಾ,
0: ಸತ್ಯ ಹರಿಶ್ಚಂದ್ರ ನಂಗ ಕುಡಕ್ರೆ ನಡೆ ಮನಿ ಮಾಡೋಣ ಅಂದ್ರಿ, ಹಾಗ ನನ್ಗೆಷ್ಟು ಸಂತೋಷ ಆಗಿತ್ತು. ಆದ್ರೆ ಏನಾತು, ನೀವು ಕುಡಕ್ರಾದ್ರಿ, ಕುಡಕನ್ನ ಮನಿಗೂ ಕರ್ಕೊಂಡ್ ಬಂದ್ರಿ. ಹೇಳ್ರಿ ನಾಚಿಗೆ ಯಾರಿಗಾಗ್ಬೇಕು?
2: ಗಂಡಸೂರ್ ಹೆಂಗಿದ್ರೇನ್ ನಾಚಿಗೆ ಗೀಚಿಗೆ ಅಂತ ಒದ್ದಾಡಿದ್ರ ಬದಕಾಕತ್ತೇನ?
0: ನೀವೇನ್ ಮನುಷ್ಯರ?
2: ನನ್ನ ಮನಸ್ಸೆಲ್ಲ ಹಾಳಾಗ್ ಹೋಗೈತಿ, ನನಗ ಶಾಂತಿ ಬೇಕು, ಶಾಂತಿ ಬೇಕು. ನಾ ಬರ್ತೀನಿ, ನಾ ಬರ್ತೀನಿ.
6: ಅವ ಅಪ್ಪ ಮತ್ತ ರಾಮಣ್ಣನ ಅಂಗಡಿಗೆ ಹೋದ.
0: ಏನ್ ಮಾಡೋದು ಅಜಿತ್, ಆ ಸಾರಾಯಿ ಅಂಗಡಿ ನಮ್ ಮನಿ ಮುಂದೆ ಬರು ಮೊದ್ಲು ನಿಮ್ಮ ಅಪ್ಪಂಗಿದ್ರು, ಆದ್ರೆ ಈಗ
2: ನೋಡ್ರಿ, ನಿಮ್ಗ ಅಪಮಾನ ಆಗೈತಿ ಅದು ನನ್ ಗೊತ್ತೈತಿ. ಆದ್ರೆ ನನ್ನ ಹೆಂಡತಿ ಮಾಡಿದ ತಪ್ಪಿಗೆ ನಿಮಗೆ ಕ್ಷಮ ಕೇಳ್ತೇನೆ, ಕ್ಷಮಿಸ್ಬಿಡ್ರಿ.
5: ಸುರೇಶಪ್ಪ, ಅತಿಥಿ ದೇವೋ ಭವ ಅಂತ ಪುರಾಣ ಹೇಳ್ತೈತಿ. ಹೇಗಿದ್ದಾಗ ಮನಿಗೆ ಬಂದ್ರ ನಡೀನ ಹೊಗ ಅಂದ್ಲಲ್ಲ ಈ ಗೃಹಿಣಿ, ಇದು ಎಂಥ ಪೈಕಿ ಅವಮಾನ ಅಂತೀರಿ?
2: ಹಂಗೇನ್ ತಿಳ್ಕೊಬೇಡ್ರಿ, ನಾನೆಲ್ಲ ಬರೋಬರಿ ಮಾಡ್ತೀನಿ. ಈಗ ನನ್ನ ಖರ್ಚಿನಾಗ ನಿಮ್ಗೆ ತೀರ್ಥ ಹಾಕಿಸ್ತೀನಿ, ಆತಿಲ್ಲ?
4: ಹಾಗ್ಯಾರ ನಡೀರಿ ನಡೀರಿ, ಇಲ್ಲದ್ರೆ ನಡ್ರಿ.
2: ರಮಣರ ಇವ್ರು ಕೇಳದಷ್ಟು ಗ್ಲಾಸಿಗೆ ಸುರೋರಿ, ರೊಕ್ಕ ನಾ ಕೊಡ್ತೀನಿ.
7: ಬರೋಪ್ಪ ಬರೋ ಸುರೇಶಪ್ಪ. ಅಡ್ಡಿಲ್ಲಪ್ಪ, ಖರೆ ಅಂದ್ರ ಈಗ ನೀ ನಮ್ಮ ಸಮಾಜದಾಗ ಬಂದಿ ನೋಡು. ಹ
6: ಬರ್ರಿ ಮಾಡ್ತಾರ.
5: ನೀನು ಅಂಗಡಿ ಕಾಲ ಹಾಕಿದಿ ಬಾ, ನಿಮ್ಮಪ್ಪನ ಕೂಡ ನೀನು ಒಂದಿಟ್ಟು ರುಚಿ ನೋಡ.
4: ಅಪ್ಪ ಬೇಲಿ ಜಗದ್ರ ಮಗ ಗಾಡಿ ಜಿಗಿಬೇಕನ ಬಾ ಬಾ ಬಾ.
2: ಅಜಿತ್ ಮನೆಗೆ ಹೋಗು, ಹೋಗ್ಲಿ ಮನೆಗೆ. ನಿಮ್ಮ ಅವ್ವ ನನ್ನ ಫ್ರೆಂಡ್ಸ್ಗೆ ಅವಮಾನ ಮಾಡ್ಯಾಳ, ಅದನ್ನ ಆಮೇಲೆ ವಿಚಾರಿಸ್ತೀನಿ. ಈಗ ನೀ ನಡಿ ಮೊದಲ.
0: ಅಪ್ಪ ಅಪ್ಪ ಇಲ್ಲಿ ಬೇಡ, ಬಾರಪ್ಪ ಮನೆಗೆ.
2: ನೀ ನಡಿ ಮನೆಗೆ. ಹ್ಮ್ ಹೋಗ್ತೀನಿ, ನಾಕ್ ಬಿಗಿಲ.

0: ಬಿಟ್ಟನೆಂದರೆ ಬೆಳೆದು ಮಾಯೆ ಶಿವನೇ, ಬಿಟ್ಟನೆಂದರೆ ಬಿಡಬಲ್ಲದು ಈ ಮಾಯೆ. ನನ್ನ ಫ್ರೆಂಡ್ಸಿಗೆ ಅವಮಾನ ಮಾಡ್ತಿ, ಇವತ್ತು ನಿನಗೆ ಬುದ್ಧಿ ಕಲಿಸ್ತಿದ್ರ ನನ್ನ
1: ನಾನೇ ಬಗ್ಗೆ ಸಿಗ್ತೀನಿ. ನೀವ್ ಒಳಗು, ನೀವ್ ಒಳಗು.
2: ಯಾಕ ಯಾಕಂತ ಕುಡ್ದದ್ ಹೆಚ್ಚಾಗಿ ನಿಮ್ ಕಣ್ಣು ಮಂದಾಗ್ಯಾವೇನು?
0: ನನ್ನ ಕಣ್ಣು ಮಂದಾಗ್ಯಾವ? ಏನದ ನನ್ನ ಗೆಳೆಯನ ಅವಮಾನ ಮಾಡಿ ಹೊರಗೆ ಹಾಕಿದ್ರಾಗ ನೀ ಮನಾಗಿರ್ಬೇಡ, ನಾನೇ ಹೊರಗೆ.
1: ಏನ್ ಹೇಳಕತ್ತೀರಿ ನೀವು? ನನ್ ಹೊರಗೆ ಹಾಕ್ತೀರಿ?
0: ಹೌದು, ನಡಿ ನಡಿ. ಮಾತು ನಿಂದಿರ್ತೇನ?
1: ನಿಮ್ ಮಾತು ಹದ್ದು ಮೀರಾಕತ್ತಾವ. ರಾತ್ರಿ 11 ಮೇಲೆ ಮುಳ್ಳು ನಿಂತೈತಿ. ಒಂದಿಟ್ಟು ಮನುಷ್ಯರಂಗ್ ಮಾತಾಡ್ರಿ. ಬೇಡಗಾಗ್ಲಿ, ನಿಶೆ ಹೇಳಿದ ಮೇಲೆ ನಿಮ್ ಕೂಡ ಮಾತಾಡ್ತೀನಿ.
0: ಆಮೇಲೆ ನನ್ನ ಕಣ್ಣು ಮುಂದೆ ನೀ ಇದ್ರ ಕೊಳ್ಳಿ ಚುಚ್ಚಿದಂಗ ಆಕತಿ, ನನ್ನ ಮೈಯೆಲ್ಲ ಉರಿ ತುಂಬಿಕೊಂಡೈತಿ. ನಿಲ್ಗೊಳ, ನೀ ಹೋಗ್ದಿದ್ರ ನಿನ್ನಾರತ್ತೀನಿ.
1: ಅಪ್ಪ ಅಪ್ಪ, ಇಂತ ರಾತ್ರಿಯಾಗ ಅವ್ ಒಬ್ಬಕ್ಕೆ ಹೆಂಗ್
0: ಒಳಗಿರ್ತಾಳೋ? ಮಗನ ಎಲ್ಲಾದ್ರೂ ನೋಡ್ ಮತ್ತ ನಾ ಕೊಡಕ್ಕೆ ಹಾಕಿ ಅಂತ ನನ್ನ ಕೇಳ್ತಿ? ಅದು ನನಗ ಗೊತ್ತಿಲ್ಲ. ಅವ್ರು ಕುಡಿಸ್ಕೊಂತ ಬಂದು ನಾ ಕುಡ್ಕೊಂತ ಬನ್ನಿ. ಅವ್ರ ಅಂಗಡಿ ತೆಗೆದ್ರ ನಾ ಗಿರಾಕಿ. ಇದ್ರಾಗ ನಂದೇನ್ ತಪ್ಪೈತಿ? ನಂದೇನ್ ತಪ್ಪೈತಿ? ನೀರ್ದಾನಿ ತೆಗಿಬೇಡ, ಸುಮ್ನೆ ರಾಮ.
1: ದಟ್ಟ ಕಾಡಿನ ದ್ರಿತಪ್ಪಿ ಕುಂತಂಗಾಗೈತಿ. ಯಾವ ಕ್ಷಣಕ್ಕೆ ಯಾವ ಮೃಗ ಬಂದ ಮ್ಯಾಲ ಬೀಳ್ತೈತು? ಏನ್ ಮಾಡ್ಲೀಗ? ಇಂಥ ಬುದ್ಧಿ ಇವ್ರಿಗೆ ಹ್ಯಾಂಗ ಬಂತು? ಇತ್ತಾಗ ಬರಾಕತ್ತೈತಿ. ಅದ್ರಾಗ ಎಂತ ಜನ ಅದಾರ? ದೇವ್ರ, ಈ ಹೆಣ್ಣು ಜನ್ಮಕ್ಕೆ ಇಂಥ ಶಿಕ್ಷೆ ಯಾಕೆ ಕೊಡ್ತಿ?
3: ಇದು ಸುರೇಶ ಕುರಿ.

0: ಭಯ ಪಡೆಯಿಲ್ಲ
1: ಅಪ್ಪ, ನನ್ನ ಸಂಸಾರಕ್ಕೆ ಬೆಂಕಿ ಬಿದ್ದೈತಪ್ಪ.
0: ಅಂದ್ರೆ ಓಡ ಹೇಳ ಮಗಳೇ, ಸುರೇಶ್ ಅಂತ ಅವಲ್ಲ, ಈಗ ಅವ ಎಲ್ಲಿದಾನ? ಅಜಿತ್ ನ ಕಾಣಲಿಲ್ಲ, ಒಡೆದ್ ಹೇಳ ಮಗಳೇ.
1: ಅವ್ರು ಕುಡಿದು ಬಂದು ನನ್ನ ಹಾಕ್ಯಾರು, ಅಜಿತ್ ಒಳಗಿದ್ದನು.
0: ಸುರೇಶ ಕುಡಿಯೋದ್ ಕಲ್ತಾನು?
1: ಹೌದಪ್ಪ.
0: ಏನಾತ್ ಮಗಳ ನೀನು ಬಾಳೆವು? ಬಂಗಾರದ ಗುಣದ ಹುಡುಗ ಅಂತ ತಿಳಿದಿದ್ನಿ. ತಡಿ, ಅವನು ಕೇಳೇ ಬಿಡ್ತೀನಿ. ಹೆಂಡ್ತೀನಿ ಹಿಂಗ ಹೊರಗೆ ಹಾಕಿದ್ರೆ ಕೇಳೋರು ಯಾರು ಇಲ್ಲ ಅಂತ ತಿಳಿದಾನೇನ?
1: ಬೇಡಪ್ಪ, ಈಗ ಬೇಡ. ಅವ್ರ ಬುದ್ಧಿಗೆ ಹದಗೆಟ್ಟೈತಿ, ಹಾಡ್ ಬರದ್ ಮಾತೆಲ್ಲ ಆಡ್ತಾರ. ಅವ್ರ ಈ ಸ್ಥಿತಿ ಒಳಗೆ ಏನೂ ಕೇಳೋದ್ ಬೇಡ.
0: ರಮಾ ಅಳ್ಬೇಡ ರಮಾ, ನಾ ದಿನಗಳ ನಾ ದಿನ. ನಮ್ಮ ಗೆಳೆಯನ ಮನೆಗೆ ಒಂದು ಕಾರ್ಯ ಅಂತ ಬಂದಿದ್ನಿ, ನಿಮ್ಮನ್ನೆಲ್ಲ ನೋಡಿ ಹೋಗೋಣ ಅಂತ ಅವಸರದಿಂದ ಬಂದ್ನಿ. ಆತ್, ದೇವ್ರ ದೊಡ್ಡ ಮದನ, ನಾನು ಒಳ್ಳೆ ಸಮಯಕ್ಕೆ ಇಲ್ಲಿ ಕಳಿಸ್ಯಾನ. ನಡಿರಮ್ಮ, ಇವತ್ತು ರಾತ್ರಿ ನಮ್ ಗೆಳೆಯನ ಮನೆಯಾಗ ವಸತಿ ಮಾಡಿ ಬೆಳಿಗ್ಗೆ ಊರಿಗೆ ಹೋಗೋಣ. ನಡಿ ನಡಿ, ಹೋಗೋಣ ನಡಿ, ಅವ ಹೋಗೋಣ ನಡಿ.

ಅಪ್ಪಗ ನಿದ್ದಿ ಬಂತಂದು ಕಾಣ್ತೈತಿ. ನಾಯಿನ ತಡ ಮಾಡಬಾರ್ದು, ಹೊರಗಿರು, ಅವನ ಒಳ ಕರ್ಕೊಂಡಿನಿ. ಇಂಥ ಕೊತ್ತಲಾಗ ಅವಕಿಗೆ ಎಷ್ಟು ಹೆದರಿಕೆ ಆಗ್ತೈತೋ. ಸಾವಕಾಶ ಬಾಗಿಲ ತೆಗೆದು ಹೋಗ್ತೀನಿ. ಅವ ಅವ ಎಲ್ಲದಿ, ಅವ ಅವ ಎಲ್ಲದಿ, ನಾನು ಅಜಿತ್ ಬಂದಿನಿ. ಎಲ್ಲದಿ ಅವಾಗ ಜೋರ್ ನಿದ್ದೆ, ಒಳಗ್ ಬಾ ಒಳಗ್ ಬಾ. ಅವ್ವ ಇಲ್ಲೆಲ್ಲೂ ಕಾಣೋದಿಲ್ಲ. ಅವ ಅವ ಕತ್ಲರ ಹೆದರಕ್ ಬರ್ತೈತಿ. ಅವ ಇಲ್ಲೆಲ್ಲ ಅವ ಅವ ಅವ ಅವ ಎಲ್ಲದಿ ಅವ ಅವ ಎಲ್ಲ ಮನೆಗಳು ಕುದಾಗವು. ಆದ್ರ ಆದ್ರ ರಾಮಣ್ಣನ ಅಂಗಡಿ ಇನ್ನು ಗದಾ ತೆಗ್ದೈತಿ. ಅದಕ್ಕೆಲ್ಲ ಅವನ ಕಾರಣ, ಅವನ ಸರಾಯಿನ ಕಾರಣ. ಈಗ

0: ಯಾರಮ್ಮ, ಇವತ್ತಿನ ವ್ಯಾಪಾರ ಮುಗಿಯಿತು, ಸರ್ವತ್ ದಾಟಕ್ ಹತ್ತಿದ್ರು ಇನ್ನೂ ಬೇಕಾ ಅಂತ ಬರ್ತಿರಲ್ಲ. ಯಾರಮ್ಮ ಹುಡುಗ ಬಾಗಲ್ದಾಗ ನಿಂತಮ್ಮ, ಅಲ್ಲಿ ಬ್ಯಾಡ ಅಂದ್ರೆ ಹಂಗ ಒಳಗ ಬರ್ತೀಯಲ್ಲಿ.
1: ನೀನ ಸುರೇಶಪ್ಪನ ಮಗ ಅಜಿತ? ಯಾಕಪ್ಪ ನಿಮ್ಮಪ್ಪ ಕುತ್ತಿಗೆ ತರ ಕುಡಿದು ಏನು ಈಗ ಮಾಡ್ಬೇಕಂತಾನ? ಯಾಕೋ ಹುಡುಗ ಏನಾಗಿದ್ದೀರಿಗ? ನಿಮ್ಮ ಅಪ್ಪನ ನಿಶೆ ಮತ್ತ ನಿನ್ ತಲೆಗೆ ಏನ್ರ ಬಂದೈತೇನ? ಸಣ್ಣವ ಅಂತ ಸುಮ್ಮನಿದ್ರೆ ಯಾಕ ಒಗರ ಆಗಿಯಲ್ಲ?
2: ಈ ಸರ ಐತಿಪ್ಪಾಯಿ, ಇಲ್ಲಿಗ್ ಬಂದ್ಮೇಲ ನಮ್ಮ ಹುಡುಗ ಆದದ್ದು, ನಮ್ಮ ಮನ್ಯಾಗ ದಿನ ಜಗಳ ಶುರು ಆದದ್ದು.
0: ಅಲ್ಲೋ ತಮ್ಮ, ನಿಮ್ದೊಂದ ಮನ್ಯಾಗ ಅಲ್ಲಲ್ಲ ಹುಡುಗ, ಅದನ್ನ ಕುಡ್ದವ್ರ ಎಲ್ಲಾರಿಗೂ ಇದು ಇರೋದ ಏನಪ್ಪ?
2: ಹಂಗಾದ್ರ ಈ ಪಿಪಾ ಇಲ್ಲಿರಬಾರ್ದು, ಇಲ್ಲಿರಬಾರ್ದು, ಇಲ್ಲಿರಬಾರ್ದು.
0: ಏ 300 ರೂಪಾಯಿ ಮಾಡಿದಾಗ ಹೊಡಿಬಿಡಾಳಿ ಹೇಳು, ಹೊಡಿತಿದ್ದೆ ಎಲ್ಲಾ ಗೊತ್ತ, ಹಾಳು ಮಾಡಿ. ಅಯ್ಯೋ ಏನ್ ಮಾಡಿ, ನಿನ್ನ ಹಂಗ ಬಿಡ್ತಾರೆ ಇಟ್ಟದಿದ್ದಿ ಹಂಗ ಬಿಡದಲ್ಲ ಏನಿಂದ ಬಾ, ನಿನ್ನ ಪೊಲೀಸ್ ಕೈ ಕೊಡ್ಕೊಂಡು.

0: ಎಲ್ಲ ಮಾಲ್ ನಾಶ ಮಾಡಿಬಿಟ್ಟಾನ ರೀ ಇವ. ಅಲ್ಲ ಸೋಟದಾನು ಇವನ್ ಹಿಂಗ ಬಿಟ್ರ ನಾಳೆ ದೊಡ್ಡ ರೌಡಿನ ಹಾಕನ ಇವ.
1: ರಾಮಣ್ಣವ್ರ, ದೇಶದ ಹವಾನ ಕೆಡಕತ್ತೈತೆ. ಇಂತ ಸಣ್ಣ ಹುಡುಗರು ಕಳತರ ಶುರು ಮಾಡ್ತಾರಂದ್ರ ಈ ಕೇಸು ಸುಮ್ಮನೆ ಬಿಡಬಾರ್ದು.
0: ಅದೇನ್ರಿ
1: ರಾಮಣ್ಣರ ಕಂಪ್ಲೇಂಟ್ ಕೊಟ್ಟಿರಲ್ಲ,
0: ನೀವು
1: ನಡೀರಿ. ಇವತ್ತು ರಾತ್ರಿ ಇವನ್ನ ನಾವು ಒಳಗೆ ಹಾಕ್ತೇವೆ. ಬೆಳಗ್ಗೆ ಸಾಹೇಬರು ಬಂದ ಮೇಲೆ ಇವನ್ನ ರಿಮ್ಯಾಂಡ್ಗೆ ಹಾಕುವ ವ್ಯವಸ್ಥೆ ಮಾಡ್ತೇವೆ.
0: ಅಷ್ಟು ಮಾಡ್ರಿಪ್ಪ, ಅಷ್ಟು ಮಾಡ್ರಿ. ಇವನ್ನ ಅಲ್ಲಿಗೆ ಕಳಿಸ್ಬಿಡ್ರಿ ಇವನ್ನ. ನಾ ಬಲ್ರೆ ಹಂಗಾರ. ನಮಸ್ಕಾರ.
1: ಅಲ್ಲಲ್ಲೇ ಒಂದೀಟ್ ಅದಿ ಕಳ್ತನ ಮಾಡಕ್ ಶುರು ಮಾಡಿದೆ ಮಗನ ಒಳಗೆ.

0: ನಮಸ್ಕಾರ
1: ರೀ.
0: ನೋಡ್ರಿ, ನಾನು ಗಲ್ಯಾದ ಮ್ಯಾಗ ಕುಂತ ರೊಕ್ಕ ಎಣ್ಸಕತ್ತೀನಿ. ಈ ಹುಡುಗ ಬಂದವನ ಕೈಯನ್ನೆಲ್ಲ ರೊಕ್ಕ ಕುಸ್ಕೊಂಡು ಓಡ್ ಹೊಂಟ್ಬಿಟ್ಟಿದ್ದ.
1: ಹೆಂಗ
0: ಸಿಗದ್ ಹಿಡದ್ ನೋಡ್ರಿ, ಅಷ್ಟಕ್ಕ ಬಿಡ್ಲಿಲ್ರಿ ಇವನನ್ನ. ನಮ್ ಶರೀರದ ಡ್ರಮ್ ಕುಂಡ್ರಿಸಿರ್ತೇವಲ್ರಿ, ಆ ಭಾಗಕ್ಕ ಕೋಲ್ ತಗೊಂಡ್ ಹೊಡೆದ್ಬಿಟ್ಟ ಡ್ರಮ್ ಹೊಡೆದ್ ಹೋಗ್ಬಿಡ್ತು. 300 ರೂಪಾಯಿ

0: Adit? Adit? ರಮ ರಮ ಬೆಳಗಾತು, ಚಾ ತಗೊಂಡ್ ಬಾ. ಮನ್ಯಾಗ ಯಾರು ಇಲ್ಲ. ಅಜಿತ್, ರಮ ಎಲ್ಲಿದ್ದೀರಿ? ಯಾರು ಇಲ್ಲ. ಹೌದು, ರಾತ್ರಿ ನಾನ ರಮಾನ ಮನೆಯಿಂದ ಹೊರಗೆ ಹಾಕಿದ್ದೆ. ಯಾಕೆ ಹಾಕಿದ್ನಿ ಅನ್ನೋದು ನನಗೆ ತಿಳಿದಿಲ್ಲ. ಹೊರಗೆ ಅದಳನ್ನು ನೋಡ್ತೀನಿ. ಇನ್ನೂ ಇಲ್ಲ. ಹಂಗಾದ್ರೆ ರಮಿನ್ ಹೋದ್ಲು. ಅಜಿತ್, ಅಜಿತ್ ಅವನು ಇಲ್ಲ. ಇಬ್ರು ಎಲ್ಲಿ ಹೋದ್ರು, ಎಲ್ಲಿ ಹೋದ್ರು?
1: ಸುರೇಶಪ್ಪ, ಸುರೇಶಪ್ಪ, ಅದು ಏನು ಮನ್ಯಾಗ?
0: ಯಾರು? ಪೊಲೀಸ್ ಅಪ್ಪ. ಬರ್ರಿ ಬರ್ರಿ, ಒಳಗ್ ಬರ್ರಿ. ಯಾಕೋ ಬೆಳಿಗ್ಗೆನ ಬಂದ್ರಲ್ಲ.
1: ನಾ ಈಗ ಡ್ಯೂಟಿ ಮ್ಯಾನ್ ಬಂದೇನಿ. ನಿಮ್ ಮಗ ಈಗ ನಮ್ ಸ್ಟೇಷನ್ ನಾಗ ಅದಾನು.
0: ಏನಂದ್ರಿ? ನನ್ನ ಮಗ? ನನ್ನ ಮಗ ಪೊಲೀಸ್ ಸ್ಟೇಷನ್ ಆಗದಾನ?
1: ಹೌದು.
0: ಯಾಕ್ರಿ?
1: ಕಳುವಿನ ಅಪಾದನೆ ಮ್ಯಾಲೆ ಅಮ್ಮಣ್ಣನ ಅಂಗಡ್ಯಾಗ ಕಳುವು ಮಾಡುವಾಗ ಸಿಕ್ ಬಿದ್ದ.
0: ಒಬ್ಬನ ಅದನು, ಮತ್ತಾರು ಅದಾರು?
1: ಒಬ್ಬನ ಗಜವೀರನಂಗ ಇಂತ ಕೆಲಸ ಮಾಡ್ಯಾನು.
0: ಇದು ಖರೇನ? ನನ್ನ ಮಗ ಖರೆ ಅಂದ್ರೆ ಕಳುವು ಮಾಡ್ಯಾನ?
1: 102 ನೋಟು ಕಿಸದಾಗಿದ್ವು. ವಿಷಯ ತಿಳಿಸಿ ಬಾ ಅಂತ ಸಾಹೇಬರು ಹೇಳಿದ್ರು. ಇನ್ನ ನಾ ಬರ್ತೇನೆ.
0: ನನ್ನ ಮಗ ಕಳ್ಳತನ ಮಾಡಕ್ ಶುರು ಮಾಡ್ಯಾನ? ಹೆಂಗ್ ನಬುಲಿ? ನಂಬಾಕ ಬೇಕು. ಸರಾಯಿ ಹಂಗಿರೋದು ಬ್ಯಾಡ ಅಂದಿದ್ದಪ್ಪ, ಈಗ ಕೊಡಕಾಗ್ಯಾನ. ಅಂಥವನ ಮಗ ಕಳ್ಳಾಗಕ ಬೇಕು. ಆದ್ರೆ ಆದ್ರೆ ಅವ ಕುಡುಕ ಮಗ ಕಳ್ಳ. ಆದ್ರ ತಾಯಿ ರಮಾ, ರಮಾ ಈಗೆಲ್ಲಿದ್ದಾಳು? ನನ್ನ ಸಂಸಾರ ಹಿಂಗೆ ಕಾತು, ಹಿಂಗೆ ಕಾತು. ಏನಾದ್ರಾಗ್ಲಿ, ಸ್ಟೇಷನ್ಗೆ ಹೋಗಿ ಅಜಿತ್ನ ಮಾತಾಡಿಸಿ ಬರ್ತೇನೆ.
1: ಸುರೇಶಪ್ಪ, ಹುಡುಗನ್ ನೋಡಾಕ ಬಂದಿ ಬಾ. ಒಳಗ ಕತ್ಲ ಕೋಣ್ಯಾಗ ಮಲಗ್ಯಾನು, ನೋಡ್ ಬಾ.
0: ನನ್ನ ಮಗನ್ನ ಇಂಥ ಜಾಗದಾಗ ನೋಡ್ತೀನಿ ಅಂತ ನನಗೆ ಅನಿಸಿದ್ದಿಲ್ಲ. ಅಜಿತ್, ನೀ ಕಳ್ತನ ಮಾಡಿದೇನು? ಯಾಕೆ ಮಾಡಿದಿ?
2: ನನ್ ಮಾತಾಡ್ ಬೇಡ.
0: ಯಾಕ? ನಿನ್ನಪ್ಪ, ನಿನ್ನಪ್ಪ ಮಾತಾಡ್ಸ್ಬಾರ್ದ? ಹೇಳು, ಯಾಕೆ ಕಳ್ತನ ಮಾಡಿದಿ?
2: ಮಾತಾಡೋ ಮನ್ಸಿಲ್ಲ.
0: ಅಜಿತ್, ಹಠ ಮಾಡ್ಬೇಡ. ನೀನು ಕಳ್ತನ ಮಾಡಂತ ಯಾರಾದ್ರೂ ಹೇಳಿದ್ರೇನು?
2: ರಾತ್ರಿ ಅವನ್ ಯಾಕೊರ್ಗ ಹಾಕಿದ್ಯಾಳು? ಅವ್ರಿಗೆ ಎಲ್ಲಿದಾಳು?
0: ಅಜಿತ್, ಅಜಿತ್
2: ಕೊಡಂದು ಅವನ್ ಹೊರ್ಗ ಹಾಕಿದೆ. ಅವ್ ಮನೆಗ್ ಬರ್ತಿದ್ರ ನಾನು ಬರುದಿಲ್ಲ. ನನಗ ಅವು ಬೇಕು, ಅವು ಬೇಕು.
0: ನೋಡು, ನೀ ಕಳ್ತನ ಮಾಡಿದ್ ಖರೇನ?
2: ಇಲ್ಲ, ನಾ ಕಳ್ತನ ಓಡಿಲ್ಲ. ಆದ್ರ ನನಗ ರಾಮಣ್ಣನ್ ಮೇಲ್ ಸಿಟ್ಟಿತ್ತು, ಸರಾಯ್ ಡ್ರಮ್ಮಿನ ಮೇಲ್ ಸಿಟ್ಟಿತ್ತು.
0: ಅಂದ್ರೆ ನೀ ಕಳುವು ಮಾಡಿಲ್ಲ. ಹೌದಲ್ಲ, ಹೆದ್ರ ಬೇಡ. ನೋಡ, ಅವನ್ ನಾ ಕರ್ಕೊಂಡ್ ಬರ್ತೀನಿ. ಎಲ್ಲಿಂದ ಕರ್ಕೊಂಡ್ ಬರ್ತಿ?
2: ಅಜ್ಜ,
0: ಯಾರು? ಮಾವ, ನೀವು ಇಲ್ಲೇ?
1: ಹೌದು.

0: ನನ್ನ ಮಗಳು ರಮಾ ಎಲ್ಲದಾಳು? ರಮಾ, ರಮಾ ಯಾಕೆ ತೊದಲ್ತಿ? ರಮಾನ ರಾತ್ರಿಯಿಂದ ಮನೆ ಹೊರಗೆ ಹಾಕಿದೆ. ನಿನ್ನ ನಂಬಿ ನನ್ನ ಮಗಳು ಬದುಕೋಂಗಿಲ್ಲ, ಆಕಿನ್ನ ಹುಡುಕ್ಬೇಡ. ಅಜಿತ್, ನಿಮ್ಮವ್ ಎಲ್ಲೂ ಹೋಗಿಲ್ಲ, ಇಲ್ಲಳು. ನೀ ಅಳಬೇಡಪ್ಪ ಅಜಿತ್, ಅಳಬೇಡು.
1: ಮಾವ
0: ಅನಬೇಡ ಶಬ್ದನ, ಆ ಸಂಬಂಧ ಕಡದ್ ಹೋಗೈತಿ. ದೇವ್ರ ದೊಡ್ಡಮ್ಮ, ಒಳ್ಳೆ ಹೊತ್ತಿನ ನನ್ ಕಳಿಸಿ ನನ್ನ ಮಗಳ.
1: ಅಜಿತ್ ಅವ್ವ, ನನ್ ಕಂದ, ನೀನ್ ಇಲ್ಲಿ ನೋಡು ಮಾಡಿದ್ದಲ್ಲ ದೇವ್ರು. ಅಜಿತ್ ನಾ ಬಂದೇನಿ, ನೀನ್ ಅವ್ವ.
0: ರಮಾ
1: ಮಾತಾಡ್ಸ್ಬೇಡ್ರಿ, ನಿಮ್ ಜೊತೆ ಮಾತಾಡೋ ಮನಸ್ಸಿಲ್ಲ ನನಗ.
0: ಹಕ್ಕಿಕತ್ತೆಲ್ಲ ಪೊಲೀಸರಿಗೆ ವರದಿ ಮಾಡಿ ಊರಿಗೆ ಹೋಗೋಣ ಅಂತ ಇಲ್ಲಿ ಬಂದ್ವಿ. ಅಜಿತನ ಸ್ಥಿತಿ ಹಿಂಗ ಅಂತ ಗೊತ್ತಾಗಿ ಬಾಯಿ ಕಟ್ಟೈತಿ.
2: ರಮಾ ಹಿಂದಿಂದೆಲ್ಲ ಈಗ ಬೇಡ, ಈಗ ಅಜಿತನ ಬಗ್ಗೆ ಯೋಚನೆ ಮಾಡು.
1: ಆ ಯೋಚನೆ ಈಗ ಬಂತ ನಿಮ್ಗ? ಇಷ್ಟ ದಿನ ಏನ್ ಮಾಡಿದ್ರಿ? ಅಜಿತ್ ನನ್ ಮಗ, ಅವನ್ ನಾ ಬೆಳೆಸ್ತೀನಿ, ನೀವ್ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀರಿ? ಅಜಿತ್ ನೀ ಕಳುವು ಮಾಡಿದ್ದು ಖರೆ ಏನು?
3: ಇಲ್ಲ, ನಾ ಕಳುವು ಮಾಡಿಲ್ಲ. ರಾಮಣ್ಣ ಸುಳತನು, ತಾನ ನನ್ ಕಿಸದಾಗ ನೋಟ್ ತುರ್ಕಿ ಎಳ್ಕೊಂಡ್ ಬಂದನು. ಅವ್ವ ನನ್ಗ ಸರಾಯ್ ಡ್ರಮ್ಮಿನ ಮೇಲೆ ಸಿಟ್ಟು ಹೋಯ್ತವ, ಅದ್ ನಾ ಉಳಿಸೋದಿಲ್ಲ.
0: ರಾಮಣ್ಣ ನನಗ್ ಮೋಸ ಮಾಡ್ದ, ಈಗ ನನ್ನ ಮಗ್ಗು ಮೋಸ ಮಾಡ್ಯಾನ. ಅವನ್ನ ನಾ ವಿಚಾರಿಸ್ಕೋತೀನಿ. ನಾ ಈಗ ಯಾರಿಗೂ ಬೇಡದವ, ನಾ ಯಾರಿಗೂ ಬೇಡದವ.
1: ಅಪ್ಪ ಅವರು ಒಂಥರ ಮಾತಾಡಿ ಹೋದ್ರು, ಜೀವಕ್ಕೇನಾದ್ರೂ ಅಪಾಯ ಮಾಡ್ಕೋತಾರೋ ಏನು?
0: ಏನು ಮಾಡ್ಕೊಳ್ಳೋದಿಲ್ಲ. ಕುಡುಕರ ಹಣೆ ವರ್ಣ ಇಷ್ಟು, ಅವನ್ ನಂಬಿ ಕುಂತ್ರ ನಿನ್ನ ಬಾಳೆವು ನರಕ್ ಮಾಡ್ತಾನ. ಅಜಿತ್ ನೀ ಹೆದರ್ಬೇಡ, ನಿನ್ನ ಬಿಡುಗಡೆ ಮಾಡಕ್ಕೆ ನಾ ಪ್ರಯತ್ನ ಮಾಡ್ತೀನಿ. ರಮಣ, ರಮಣ
4: ಯಾರವ
0: ಖರೆ ಹೇಳ? ನನ್ನ ಮಗ ಇಲ್ಲಿ ಕಳುವು ಮಾಡಿದ್ನ
4: ನೋಡ್ಪ. ಇವನ್ನ ತಾ ಮೊದ್ಲ ಕುಡುಕ, ತನ್ನ ಮಗ ಕಾಳಿ ಹಂಗ ಅಂತ ನನ್ನ ಪ್ರಶ್ನೆ ಮಾಡ್ತಾನ.
0: ರಮಣ ನೀನು ಮೋಸ ಮಾಡಿ ನನ್ನ ಮಗನ ಮೇಲೆ ಸುಳ್ಳು ಆರೋಪಿಸಿದಿ.
4: ನೋಡ್ ಸುರೇಶಪ್ಪ, ಈ ಅಂಗಡಿಯಾಗ ಗಲಾಟೆ ಆದ್ರೆ ಅದ್ರ ತಪ್ಪು ಗಿರಾಕಿ ಕೊಡುದು ಅಂತ ನಮ್ ತೀರ್ಮಾನ. ಸೋಮನ ನೀನ್ ದಾರಿ ಹಿಡ್ದು ಹೋಗಾನಿ, ಬೇಕಿದ್ರೆ ಇದೊಂದ್ ಗ್ಲಾಸ್ ತಗೋ.
0: ಹೋಗಿ, ಇದನ್ನ ತಂದು ನನ್ನ ಸಂಸಾರನ ಹರಿದಂಗಿ ಮಾಡಿದ್ವಿ. ಈಗ ಏನು ತಿಳಿದು ನನ್ನ ಮಗನ್ನ ಕಳ್ಳ ಅಂತ ಕರೆದು ಅವನ ಭವಿಷ್ಯನ ಹಾಳು ಮಾಡಕ್ ನೋಡ್ತೀವಿ. ನಿನ್ನ ನಾ ಬಿಡುದಿಲ್ಲ, ನಿನ್ನ ನಾ ಬಿಡುದಿಲ್ಲ.
4: ಮತ್ತ ನನ್ನ ಮಗ ಕೈ ಮಾಡಕ್ ಬಂದನ ಜ್ಞಾನಿಯ ಮೊದಲೇವನ್ನ ಹಾಕಿ ಉನ್ನ
5: ಕಾಲ್ ಮುರ್ದು ಕೈ ಹಾಕ್ ಕೊಡ್ತಾನ ಮಗನ.
0: ಹಂಗಲ್ಲ ಜಗಳ ಅನ್ಯು, ಇನ್ನು ಈ ಜೀವ ಭೂಮಿ ಮೇಲೆ ಇರಬಾರ್ದು. ಮರ್ಯಾದೆ ಅನ್ನೋದು ದೊಡ್ಡದು ಅಂತ ಜೀವನ ಮಾಡ್ಕೊಂಡು ಬಂದವನ. ಈಗ ನೋಡಿದ್ರೆ ಹಿಂಗ ಕಂಡವ್ರ ಕಾಲಿನ ಒದಗಿ ತಿಂದು ಕುಡುಕ ಅನಿಸಿಕೊಂಡಿ. ನಾ ಯಾಕೆ ಬದುಕಬೇಕು, ಯಾಕೆ ಬದುಕಬೇಕು?
4: ಸಾಯೋದಾದ್ರೆ ಬೇರೆ ಆದ್ರೂ ಸಾಯಿ, ಇಲ್ಲಿ ಬೇಡ. ನೀ ಇಲ್ದಿದ್ರೆ ಏನಾಯ್ತು, ನಿನ್ನ ಬದ್ಲಿ ಹತ್ತು ಗಿರಾಕಿ ಹುಟ್ಟಾವು.
0: ಹೋಗ್ತೀನಿ, ನಾ ಕುಡುಕಾದದ್ದು ನಿಮ್ಮಿಂದ, ಈಗ ನಿಮ್ಮಿಂದ ದೂರ ಆಗ್ತೀನಿ. ನಿಮ್ಮ ಲೋಕನೇ ಉಳಿಲಿ, ನಾ ಹೋಗ್ತೀನಿ, ನಾ ಹೋಗ್ತೀನಿ.

0: ಹೆಂಡತಿ ಮಗ ಇಲ್ಲದ ಈ ಮನೆಗ ನಾ ಯಾಕಿರ್ಬೇಕು? ನನ್ನ ಮೇಲೆ ಮಗು ವಿಶ್ವಾಸ ಇಲ್ಲ, ಹೆಂಡತಿಗೂ ವಿಶ್ವಾಸ. ಅವ್ರಿಗೆ ವಿಶ್ವಾಸ ತರುವಂತ ಕೆಲಸ ನಾ ಏನ್ ಮಾಡೀನಿ? ಹೆಂಡತಿ ಮಕ್ಕಳ ಕಡೆ ಲಕ್ಷ ಕೊಡಲಿಲ್ಲ, ಕುಡುಕಾಗಿ ನನ್ನದೆಲ್ಲ ನಾನು ಹಾಳು ಮಾಡ್ಕೊಂಡೀನಿ. ಏನಿರ್ಬಾರ್ದು, ಏನಿರ್ಬಾರ್ದು, ಈ ಹಗ್ಗ, ಈ ಹಗ್ಗ ನನ್ನ ಮೃತ್ಯು ಪಾಶ. ಅಜೀತ್, ನಿನಗ ನಾ ಒಳ್ಳೆ ಅಪ್ಪ ಆಗ್ಲಿಲ್ಲ. ರಮ, ನಾ ನಿನಗೆ ತಕ್ಕ ಗಂಡ ಆಗ್ಲಿಲ್ಲ. ಈಗ ನಾ ನಿಮ್ಮೆಲ್ಲರನ್ನ ಬಿಟ್ಟು ದೂರ ಹೋಗ್ತೀನಿ, ದೂರ ಹೋಗ್ತೀನಿ.
1: ಅಪ್ಪ, ಅಪ್ಪ, ಅಪ್ಪ, ಇದೇನ್ ಮಾಡಕತ್ತೆ? ಇದೇನ್ ಮಾಡಕತ್ತೀರಿ
2: ಸುರೇಶ್? ಯಾಕ್ ಸಾಯ್ತಿ? ನಿನ್ ಹೆಂಡತಿ ಮಗ ಇನ್ನು ಜೀವಂತದಾರರು ಚಿಂತೆ ಅದನ್ನ ಇಲ್ಲ ನಿನಗ?
0: ಮಾವ, ನಾ ತಪ್ಪು ಮಾಡಿನಿ, ದೊಡ್ಡ ತಪ್ಪು ಮಾಡಿನಿ. ನನಗ್ ಬದುಕಕ್ ಮನಸ್ಸಿಲ್ಲ ಮಾವ, ಮನಸ್ಸಿಲ್ಲ.
1: ಅಪ್ಪ, ಅಪ್ಪ, ಹಿಂಗ್ಯಾಕ್ ಮಾತಾಡತಿ?
0: ಅಜಿತ್, ಪೊಲೀಸರು ನಿನ್ ಬಿಟ್ರ? ಅಜಿತ್, ನಾ ನಿಮ್ಗೆಲ್ಲ ಅನ್ಯಾಯ ಮಾಡೀನಿ.
2: ಅಜಿತ್ ನ ಜಾಮೀನ್ ಮೇಲೆ ತಂದೀನಿ, ಮೊದಲ ಆ ಹಗ್ಗ ತೆಗೆದು ಹೋಗಿ. ಅತ್ತಾಗ
0: ಮಾವ, ಮಾವ,
1: ಯಾಕ ಅಳ್ತೀರಿ? ನಿಮ್ ಕಣ್ಣಾಗೂ ನೀರ್ ಬರ್ತಾವ?
0: ರಾಮ, ನೀ ನನ್ ಕ್ಷಮಿಸಿ ರಾಮ. ಇನ್ನೆಂದೂ ನಾ ಕುಡಿಯೋದಿಲ್ಲ, ನನ್ ಸಂಸಾರ ನಾ ಸುಡೋದಿಲ್ಲ. ನನ್ ಕ್ಷಮಿಸಿ ರಾಮ, ನನ್ ಕ್ಷಮಿಸು.
1: ನೀವು ಮಾತಾಡೋದು ಖರೇನಾ?
0: ನನ್ನ ಮಾತನ್ನ ನಂಬು ಅಂತ ನಾ ಹೆಂಗ್ ಹೇಳಿ? ನಾ ಈಗಾಗ್ಲೇ ಆ ಹಕ್ಕನ್ನು ಕಳ್ಕೊಂಡೀನಿ, ಆದ್ರೆ ಆದ್ರೆ ನಾ ಇನ್ನು ಕುಡಿಯೋದಿಲ್ಲ. ಅಜಿತ್, ನಾ ಇನ್ನು ಕುಡಿಯೋದಿಲ್ಲ.
2: ಸುರೇಶ್, ಈಗಾದ್ರೂ ನಿನಗ್ ಬುದ್ಧಿ ಬಂತಲ್ಲ
0: ಮಾವ.
2: ಹಾದಿ ಮುಳ್ಳು ಒಮ್ಮೆ ಚುಚ್ಚಿದ ಮೇಲೆ ಮತ್ತೆ ಅದ್ರ ಮೇಲೆ ಕಾಲು ಹಾಕಾಕ ಮನಸ್ಸು ಮಾಡಬಾರದು. ನಾವು ನಡೆಯೋ ದಾರಿ ಕಲ್ಲು ಮುಳ್ಳು ಇದ್ದೇ ಇರ್ತಾವ. ಎಚ್ಚರದಿಂದ ನಡೀಬೇಕು ಅನ್ನೋದ ದೊಡ್ಡವ್ರ ಮಾತು.
0: ಮಾವ, ನೀವು ನನಗೆ ದೇವರಾಗಿ ಬಂದ್ರಿ, ದೇವರಾಗಿ ಬಂದ್ರಿ.

ಇದುವರೆಗೆ ಹಾದಿ ಮುಳ್ಳು ತ್ರೈಮಾಸಿಕ ವಿಶೇಷ ನಾಟಕ ಕೇಳಿದಿರಿ. ಬರೆದವರು ಹೂಲಿ ಶೇಖರ್. ಪಾತ್ರ ಪರಿಚಯ ಸುರೇಶ್ ದತ್ತಾತ್ರೇಯ ಕುರಹಟ್ಟಿ, ರಮಾ ಅನಿತಾ ಚಿಟಗುಪ್ಪಿ, ಅಜಿತ್ ಅವಿನಾಶ್ ಕಾಮತ್, ರಾಮಣ್ಣ ಎಐ ಮೇವುಂಡಿ, ರಂಗಪ್ಪ ಬಿ ಬಾಳಿಮಠ್, ಚನ್ನಪ್ಪ ವೀರಭದ್ರಪ್ಪ ಬದರೀಶ್, ಜ್ಞಾನಪ್ಪ ಶಿವಾನಂದ ಇಂಗಳೇಶ್ವರ್, ಪೊಲೀಸ್ ಅರವಿಂದ ಕುಲಕರ್ಣಿ, ಅಪ್ಪ ಹರ್ಷ ಡಂಬಳ್, ಹಾಡಿದವರು ಅನುರಾಧ ಧಾರೇಶ್ವರ್, ನಿರ್ದೇಶನ ಪ್ರಭಾ ಸಿರೂರ್.

ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ಸಲಹೆಯ ಮಹತ್ವದ ಬಗ್ಗೆ ಆಪ್ತ ಸಮಾಲೋಚಕರಾದ ಶೆಹನಾಜ್ ಎಂ ಅವರೊಂದಿಗೆ ನಡೆಸಿದ ಸಂದರ್ಶನ ಹಾಗೂ ವನಿತಾ ಸಮಾಜ ಪಿನಂಗಡಿ, ಇಲ್ಲಿನ ವನಿತೆಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ.
1: ಕೌಟುಂಬಿಕ ಸಲಹೆಯ ಮಹತ್ವದ ಬಗ್ಗೆ ಆಪ್ತ ಸಮಾಲೋಚಕರಾದ ಶೆಹನಾಜ್ ಎಂ ಅವರೊಂದಿಗೆ ಸಂದರ್ಶನ. ಗೆಳತಿಯರೇ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಲೇಖಕಿ ಹಾಗೆ ಆಪ್ತ ಸಮಾಲೋಚಕರಾದ ಶೆಹನಾಜ್ ಎಂ. ನಮಗೆ ಇವತ್ತು ಫ್ಯಾಮಿಲಿ ಕೌನ್ಸಿಲಿಂಗ್ ಅಥವಾ ಕೌಟುಂಬ ಸಲಹೆಯ ಮಹತ್ವದ ಬಗ್ಗೆ ತಿಳಿಸ್ತಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
2: ನಮಸ್ತೆ.
1: ಈಗ ಈ ಆಪ್ತ ಸಮಾಲೋಚನೆಯ ಪ್ರಾಮುಖ್ಯತೆ ಬಗ್ಗೆ ಹೇಳ್ತೀರಾ? ಈ ಸಂಬಂಧಗಳನ್ನ ಸರಿತೂಗಿಸಿಕೊಂಡು ಹೋಗ್ಲಿಕ್ಕೆ ಮತ್ತೆ ಏನೇ ಸಮಸ್ಯೆ ಇದ್ರೂ ಸಂಬಂಧಗಳಲ್ಲಿ, ಮನೆಯಲ್ಲಿ, ಅವರ ವೃತ್ತಿಯ ಜಾಗದಲ್ಲಿ, ಇಂಥ ಕಡೆ ಕೆಲವೊಂದು ತೊಂದರೆಗಳು ಇರುತ್ತೆ, ಅದರ ನಿವಾರಣೆಗೆ ಹಾಗೆಯೇ ಬೇರೆ ರೀತಿಯ ಮಾನಸಿಕ ಸಮಸ್ಯೆಗಳಿಗೆ ಆಪ್ತ ಸಮಾಲೋಚನೆ ಹೇಗೆ ಸಹಾಯಕಾರಿ ಆಗ್ತದೆ ಅಂತ ಹೇಳಿ.
2: ಕೌನ್ಸಿಲಿಂಗ್ ಮತ್ತೆ ಆಪ್ತ ಸಮಾಲೋಚನೆ ಇಂತಹ ಪದಗಳೆಲ್ಲ ನಾವೊಂದು 25 ವರ್ಷದ ಮೊದಲೆಲ್ಲ ನಾವು ಕೇಳ್ತಾ ಇರಲಿಲ್ಲ, ಅದರ ಅಗತ್ಯ ಕೂಡ ಇರಲಿಲ್ಲ ಅನಿಸ್ತದೆ. ಆದ್ರೆ ಈಗ ಗಲ್ಲಿ ಗಲ್ಲಿಯಲ್ಲಿ ಕೌನ್ಸಿಲಿಂಗ್ ಸೆಂಟರ್ಗಳಿವೆ, ಆಪ್ತ ಸಮಾಲೋಚನೆಯ ಕೇಂದ್ರಗಳಿವೆ, ಎಲ್ಲ ಇದೆ. ಇದು ಇಂದು ನಮ್ಮ ಕುಟುಂಬ ಕೌಟುಂಬಿಕ ಪರಿಸ್ಥಿತಿ ಎತ್ತ ಕಡೆ ಸಾಗುತ್ತಿದೆ ಎಂಬುದಕ್ಕೆ ಒಂದು ಉದಾಹರಣೆ. ಕುಟುಂಬಗಳ ಸಂಬಂಧಗಳಲ್ಲಿ ಬಿರುಕು ಬೀಳ್ತಾ ಇದೆ, ಕುಟುಂಬಗಳು ನಾಶವಾಗುತ್ತದೆ ಅಂದ್ರೆ ಛಿದ್ರವಾಗುತ್ತಾ ಇದೆ. ಏನಾಗಿದೆ ಅಂದ್ರೆ ಇಂದು ಮೊದಲ ಕುಟುಂಬದಲ್ಲಿ ಹಿರಿಯರದ್ದು ಪಾತ್ರ ಇತ್ತು. ಮನೆಯಲ್ಲಿ ಒಂದು ಹಿರಿಯರು, ಅಜ್ಜಿ ಅಜ್ಜ, ದೊಡ್ಡಮ್ಮ ಚಿಕ್ಕಮ್ಮ ಇಂಥವರಲ್ಲಿದ್ರು. ಆಗ ಏನಾದ್ರೂ ಒಂದು ಸಮಸ್ಯೆ ಬಂದಾಗ ಅಂತವರೇ ಆಪ್ತ ಸಮಾಲೋಚನೆ ನಡೆಸಿ ಕುಟುಂಬವನ್ನು ಸರಿಪಡಿಸ್ತಿದ್ರು. ಆದ್ರೆ ಹಾಗೆಲ್ಲ, ಇಂದು ಪತಿ ಪತ್ನಿ ತನ್ನ ಮಕ್ಕಳು ಮತ್ತೆ ಕುಟುಂಬದಿಂದ ದೂರ ಇರ್ತಾರೆ, ಅವರಿಗೆ ದೊಡ್ಡ ಕುಟುಂಬ ಬೇಡ. ಅಂತಹ

0: ಪರಿಸ್ಥಿತಿ ಇಂದು ಇರುವಾಗ ಪತಿ ಪತ್ನಿ ನಡುವಲ್ಲಿ ಹೆಚ್ಚಿನ ಜಗಳ, ಹೆಚ್ಚಿನ ಸಮಸ್ಯೆ ತಲೆದೋರಿದಾಗ ಅವರು ನೇರವಾಗಿ ಹೋಗುವುದೇ ಪೊಲೀಸ್ ಸ್ಟೇಷನ್ಗೆ, ಪೊಲೀಸ್ ಸ್ಟೇಷನ್ನಿಂದ ಕೋರ್ಟ್ಗೆ. ಇಂತಹ ಘಟ್ಟಕ್ಕೆ ಅವರು ಮುಟ್ಟಿದ ನಂತರ ಮತ್ತೆ ಸಂಬಂಧ ಸುಧಾರಿಸಬಹುದು ಎಂಬ ನಂಬಿಕೆ ಅಂತೂ ಖಂಡಿತ ಇಲ್ಲ, ಮತ್ತೆ ಅದು ಒಡೆತಾನೆ ಹೋಗುದು. ಆದ್ದರಿಂದ ಕೌನ್ಸಿಲಿಂಗ್ ಎಂಬ ಈ ಸೆಂಟರ್ಗಳು, ಆಪ್ತ ಸಮಾಲೋಚನೆ ಎಂಬ ಕೇಂದ್ರ ಬಹಳ ಅತ್ಯಗತ್ಯ ಅಂತ ಅನಿಸ್ತು ನನಗೆ. ಕುಟುಂಬಗಳನ್ನು ಒಂದು ಮಾಡ್ಲಿಕ್ಕೆ, ಅಂತರಂಗದಲ್ಲಿ ಯಾವ ರೀತಿಯ ನೋವುಗಳಿವೆ ಅದನ್ನು ಅವರು ಯಾರ ತದ್ರ ಹಂಚಿಕೊಳ್ಳಿ ಇಷ್ಟಪಡ್ತಾರೆ ಅಂತ ನಮ್ಮಂತವ್ರನ್ನ ಹುಡುಕಿಕೊಂಡು ಬರ್ತಾರೆ. ಆವಾಗ ನಾವು ಅವರಿಗೆ ಅವರ ಸಮಸ್ಯೆ ಅಂತದನ್ನು ತಿಳ್ಕೊಂಡು ಅವರ ಸಂಬಂಧಗಳು ಸುಧಾರಿಸುವ ಕೆಲಸ ನಾವು ಮಾಡ್ತೇವೆ. ನಾನಂತೂ ಇಂತಹ ಒಂದು ಕೆಲಸದಲ್ಲಿ ನಾನು ದೇವರ ಸೇವೆ ಕಾಣುತ್ತೇನೆ. ನಾನು ಕಳೆದ 18-20 ವರ್ಷದಿಂದ ಇಂತಹ ಒಂದು ಕೌನ್ಸಿಲಿಂಗ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಬಹಳಷ್ಟು ಕುಟುಂಬಗಳನ್ನು ಒಂದು ಮಾಡಿದ್ದೇನೆ ಅಂತ ಹೇಳಿ ನನಗೆ ಒಂದು ಸಂತೃಪ್ತಿ ನನಗಿದೆ.
1: ಈಗ ಒಂದು ಸಮಸ್ಯೆ ತಗೊಂಡು ಬರ್ತಾರೆ, ಅವರ ಮನೆಯಲ್ಲಿ ಏನೋ ಸಮಸ್ಯೆ ಕಾಡಿರಬಹುದು, ಅದರಿಂದ ಅವರಿಗೆ ಒಂದು ಸಾಮಾನ್ಯ ಜೀವನ ನಡೆಸಲಿಕ್ಕೆ ಕಷ್ಟ ಆಗಿರಬಹುದು. ಆದ್ರೆ ಅಂತ ಸಮಯದಲ್ಲಿ ನಿಮ್ಗೆ ಅನಿಸ್ಬಹುದು ಅವರ ಮನೆಯವ್ರನ್ನ ನೀವು ನೋಡಬೇಕು, ಅವರ ಮಕ್ಕಳಿರಬಹುದು ಅಥವಾ ಮನೆಯಲ್ಲಿ ಇರುವ ಅತ್ತೆ ಮಾವ ಅಪ್ಪ ಅಮ್ಮ ಇವ್ರನ್ನೆಲ್ಲ ನೀವು ನೋಡ್ಬೇಕು, ಅಥವಾ ಗಂಡನ ನೋಡ್ಬೇಕು ಮಹಿಳೆ ಆದ್ರೆ, ಅಥವಾ ಒಂದು ಪುರುಷ ಆಗಿದ್ರೆ ಹೆಂಡತಿ ಮತ್ತೆ ಅವರ ನಡುವಿನ ಸಂಬಂಧ ನೋಡ್ಬೇಕು ಅಂತ. ಆಗ ಏನ್ ಮಾಡ್ತೀರಿ, ಅವರನ್ನೆಲ್ಲ ಬರ್ಲಿಕ್ಕೆ ಹೇಳ್ತೀರಾ ಅಥವಾ ನೀವೇ ಹೋಗಿ ಕುಟುಂಬದ ಸದಸ್ಯರೆಲ್ಲರ ಜೊತೆ ನೀವು ಮಾತಾಡ್ತೀರಾ, ಅವರ ಮಧ್ಯೆ ಸಂಬಂಧ ಹೇಗಿದೆ ಅಂತ ನೋಡ್ತೀರಾ ಹೇಗೆ?
0: ಮದುವೆ ಅಂದ್ರೆ ಒಂದು ಹುಡುಗನಿಗೆ ಒಂದು ಹುಡುಗಿಯನ್ನು ಜೊತೆ ಮಾಡಿಕೊಟ್ಟು ಕಳಿಸುವುದಲ್ಲ, ಅದರ ನಂತರ ನಮ್ಮ ಕರ್ತವ್ಯ ಮುಗಿಯಿತು ಅಂತ ಅಲ್ಲ. ನೀವು ಹೇಳಿದಾಗೆ ಒಂದು ಸೊಸೆ ಬಂದು ತನ್ನ ಮನೆಯಲ್ಲಿ ತನ್ನ ಮೇಲೆ ಆಗೋ ದೌರ್ಜನ್ಯದ ಬಗ್ಗೆ ಹೇಳ್ತಾಳೆ, ಆಗ ನಾವು ಅವಳಿಗೆ ಬುದ್ಧಿ ಹೇಳುವಂತಿಲ್ಲ. ಯಾರು ಅವಳ ಮೇಲೆ ಶೋಷಣೆ ಮಾಡ್ತಿದ್ದಾರೆ ಅದಕ್ಕೆ ಕಾರಣಕರ್ತರು ಯಾರು ಅಂತ ಅವನು ಆ ಕುಟುಂಬದ ಅತ್ತೆ ಆಗಲಿ ಮಾವಾಗ್ಲಿ ನಾದಿನಿಯರಾಗ್ಲಿ ಮೈದುನರಾಗ್ಲಿ ಅಂತವರನ್ನು ಸಂಪರ್ಕಿಸಿ ಅವರನ್ನು ನಾವು ಏನ್ ಮಾಡ್ತೇವೆ, ಕರಿತೇವೆ ಕೌನ್ಸಿಲಿಂಗ್ ಸೆಂಟರ್ಗೆ, ಹೀಗೆ ಮಾತಾಡ್ಲಿಕ್ಕೆ ನಿಲ್ಬೇಕು ಅಂತ ಹೇಳಿ ಅವರನ್ನು ಕರೆಸಿ ಅವರ ಹತ್ರ ಕೂಡ ಕೇಳ್ತೇವೆ, ಅವಳಿಂದ ನಿಮಗೇನು ಸಮಸ್ಯೆ ಅಂತೇಳಿ. ಅವಳು ಏನ್ ಹೇಳಿದಾಳೆ ಅಂತ ನಾವು ಹೇಳುದಿಲ್ಲ ಅವರಿಗೆ, ಆದ್ರೆ ಅವಳಿಂದ ನಿಮಗೇನು ಸಮಸ್ಯೆ ಅಂತ. ಯಾಕೆಂದ್ರೆ ಎದುರು ಕುತ್ಕೊಂಡ ಅವರಿಗೆ ನಮ್ಮ ಮೇಲೆ ಒಂದು ನಂಬಿಕೆ ಬರ್ಬೇಕು, ವಿಶ್ವಾಸ ಬರ್ಬೇಕು ಅವರಿಗೆ. ಏನಂದ್ರೆ ಅವರಿಗೆ ಹೀಗೆ ಆಗ್ಬಾರ್ದು, ನಮ್ಮ ಸೊಸೆ ಅಥವಾ ಮಗಳು ಅಥವಾ ಯಾರು ಹೋಗಿ ಇವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಆದ್ರಿಂದ ಇವರು ಅವರ ವಯಸ್ಸು ಮಾತಾಡ್ತಾರೆ, ಆ ರೀತಿ ಬರಬಾರ್ದು. ಆದ್ರಿಂದ ನಾವೇನ್ ಮಾಡ್ತೇವೆ ನೋಡಿ, ಸಮಸ್ಯೆ ಎಲ್ಲಿ ಉಂಟು ನಮ್ಗೆ ಗೊತ್ತಾಗುದಿಲ್ಲ, ನಾವು ಯಾವ ಒಂದು ಪಾರ್ಟಿ ಕೂಡ ಅಲ್ಲ, ನಾವು ಇಬ್ಬರಲ್ಲಿ ಕೂಡ ನಾವು ಎಲ್ಲಿ ನ್ಯಾಯ ಉಂಟು ಅದನ್ನು ನೋಡ್ತೇವೆ ಅಂತ. ಹಾಗೆ ಅತ್ತೆ ಆದ್ರೆ ಅತ್ತೆ ಹತ್ರ ಕೇಳಿ ಅತ್ತೆಗೆ ಕೂಡ ನಾವು ಕೌನ್ಸಿಲಿಂಗ್ ಮಾಡಿ, ಸೊಸೆ ಅಂದ್ರೆ ಹೇಗೆ ಮನೆಗೆ ಬರೋ ಒಂದು ಯಾರದೋ ಮನೇಲಿ ಹುಟ್ಟಿ ಬೆಳೆದು ಬರೋ ಹೆಣ್ಣು ಮಗಳು, ಅವಳನ್ನು ಮಗಳಾಗಿ ಕಾಣಬೇಕು, ಅವಳು ಯಾರ ಹತ್ರ ತನ್ನ ಫೀಲಿಂಗ್ ಹಂಚಿಕೊಳ್ಳುದು ಎಲ್ಲ ಹೇಳಿ. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಸೊಸೆ ಬಂದು ನಮ್ಗೆ ದೂರು ಕೊಡ್ತಾಳೆ, ಹೀಗೆ ತುಂಬಾ ಅನ್ಯಾಯ ಆಗ್ತದೆ ನನ್ನ ಮೇಲೆ, ಆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತೇಳಿ. ಅತ್ತೆ ಅಂದ್ರೆ ಫೋನ್ ಮಾಡಿದ್ರೆ ಅತ್ತೆ ನಾದಿನಿ ನಮ್ಮ ಸೆಂಟರ್ಗೆ ಬರ್ಲಿಕ್ಕೆ ಕೇಳುದಿಲ್ಲ. ಆ ಸಮಯದಲ್ಲಿ ನಾವು ಖುದ್ದಾಗಿ ಅವರ ಮನೆಗೆ ಹೋಗ್ತೇವೆ, ಮನೆಗೆ ಹೋಗಿ ನಾವು ಕೌನ್ಸಿಲಿಂಗ್ ಸೆಂಟರ್ ಬಂದಿದ್ದೇವೆ, ಒಳ್ಳೆದರಲ್ಲಿ ಮಾತಾಡಿ ಅತ್ತೆ ಅಂದರಿಗೆ ಕೆಲವೊಮ್ಮೆ ಬರ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಏನಾದ್ರೂ ದೈಹಿಕ ಸಮಸ್ಯೆ ಇರ್ತದೆ, ಆಗ ಖುದ್ದು ನಾವು ಅವ್ರ ಮನೆಗೆ ಸಮಸ್ಯೆ ಏನು ಅಂತ ಹೇಳಿ ಕೇಳಿ. ಕೆಲವೊಮ್ಮೆ ಸೊಸೆ ಅಂದ್ರು 2-3 ವರ್ಷಕ್ಕೆ ಬಂದು ತಾಯಿ ಮನೆಯಲ್ಲಿ ಕುತ್ಕೊಂಡಿರ್ತಾರೆ, ಪುನಃ ಅವರಿಗೆ ಗಂಡನ ಮನೆಗೆ ಹೋಗ್ಬೇಕಂತ ಆಸೆ ಇರ್ತದೆ, ಧೈರ್ಯ ಬರುದಿಲ್ಲ. ಇಂಥ ಒಂದು ಉದಾಹರಣೆಯಲ್ಲಿ ಮೈಸೂರದೊಂದು ಹುಡುಗಿ ಮಂಗಳೂರಿಗೆ ಬಂದು ತಾಯಿ ಮನೆಯಲ್ಲಿ 3 ವರ್ಷ ಕುತ್ಕೊಂಡಿದ್ಲು, ಅವಳಿಗೆ ಪುನಃ ಹೋಗಿ ತನ್ನ ಗಂಡ ಮತ್ತೆ ಅತ್ತೆಯನ್ನು ಸೇರ್ಬೇಕು ಅಂತ ಧೈರ್ಯ ಇಲ್ಲ ಅವಳಿಗೆ ಹುಡುಗಿಗೆ. ಲಾಸ್ಟಿಗೆ ಅವರಿಗೆ ನಾವೇ ಕರ್ಕೊಂಡು ಮೈಸೂರು ತನಕ ಹೋಗಿ ಗಂಡನ ಮನೆಯಲ್ಲಿ ಅವರಿಗೆಲ್ಲ ತಿಳಿ ಹೇಳಿ ಕ್ಷಮೆ ಕೇಳಿಸಿ, ಕ್ಷಮೆ ಎಂಬುದುಂಟಲ್ಲ ಅದು ದೊಡ್ಡ ಅಸ್ತ್ರ,
1: ಎಲ್ಲವನ್ನು
0: ನಿವಾರಿಸುತ್ತದೆ. ಈಗ ಅವಳು ಬಹಳ ಸಂತೋಷದಲ್ಲಿ ಇದ್ದಾಳೆ, ಬಿಟ್ಟು ಬಂದಿದೆ, ಒಂದು 10 ವರ್ಷ ಆಯ್ತು ಈ ಚಂದದಲ್ಲಿ 2-3 ಮಕ್ಕಳ ತಾಯಿಯಾಗಿ ಬಹಳ ಖುಷಿಯಲ್ಲಿ.
1: ಅಂದ್ರೆ ನೀವು ಇಂಥ ಒಂದು ಸಮಸ್ಯೆ ಇದ್ದಾಗ ಮತ್ತೆ ನಂತರ ಅವರ ಜೀವನ ಹೇಗಿದೆ ಅದು ಕೂಡ
0: ಹೌದು, ನಾವು ಯಾವತ್ತು ಫೋನ್ ಮಾಡಿ ಕೇಳ್ತೇವೆ ಹೇಗಿದ್ದಿ ಅಂತ. ಇಂತಹ ಹಲವು ಉದಾಹರಣೆ ಇದೆ, ನಾವು ಖುದ್ದಾಗಿ ಹೋಗಿ ಅವರ ಮನೆಗೆ ಅವಳ ಸೊಸೆಯನ್ನು ಬಿಟ್ಟು ನೋಡಿ ಇದು ನಿಮ್ಮ ಮಗಳಾಗಿ ನೀವು ನೋಡ್ಕೊಳ್ಬೇಕು, ಏನ ತಿಕ್ಕಂತ ಮಾಡಿದರೆ ಕಿರಿ ಅವಳು ಕ್ಷಮಿಸಿಬಿಡಿ ಹೇಳಿ, ಆಗ ಒಂದಾಗಿ ಅವರಿಗೆ ಒಂದು ಹೆದರಿಕೆ ಕೂಡ ಇರ್ತದೆ. ಕೌನ್ಸಿಲಿಂಗ್ ಸೆಂಟರ್ ಅವರು ಖುದ್ದು ಬಂದಿದ್ದಾರೆ, ಅವ್ರು ಏನಾದ್ರು ಮಾಡಬಹುದು. ನಾವು ಅವ್ರಿಗೆ ಹೇಳ್ತೇವೆ ನೋಡಿ, ನಾಳೆ ಹೆಚ್ಚು ಕಡೆ ಆದ್ರೆ ನಿಮ್ಮ ಮೇಲೆ ನಮ್ಗೆ ಆಕ್ಷನ್ ತಕೊಳ್ಳಿ ಕೂಡ ನಮ್ಗೆ ಬರ್ತದೆ, ಅದು ಕೂಡ ನಾವು ಕಾನೂನನ್ನು ಕೂಡ ನಾವು ಕೈಗೆ ನಿಮ್ಗೆ ಇದು ಮಾಡ್ತೇವೆ ಅಂತ ಹೇಳಿ ಒಂದು ಧಮಕಿ ಕೂಡ ಕೊಟ್ಟು ಬರ್ತೇವೆ ಅವರಿಗೆ. ಆ ಒಂದು ಹೆದರಿಕೆಯಲ್ಲಿ ಅವ್ರು ಚಂದ ನೋಡ್ಕೊಳ್ತೆ. ಮತ್ತೆ ಕೆಲವು ಹೆಣ್ಣು ಮಕ್ಕಳು ಬರ್ತಾರೆ, ಆ ಹೆಣ್ಣು ಮಕ್ಕಳಿಗೆ ತನ್ನ ಫೀಲಿಂಗ್ ನಲ್ಲಿ ತಾಯಿ ಹತ್ರ ಹೇಳಿ ಕೂಡ ಆಗುದಿಲ್ಲ. ಇತ್ತೀಚೆಗೆ ಒಂದು ತಾಯಿ ಕಾಲ್ ಮಾಡಿದ್ಲು ನಮ್ಗೆ, ಕಾಲ್ ಮಾಡಿ ಹೇಳಿದ್ಲು ನನ್ನ ಮಗಳು ಕಾಲೇಜ್ ಹೋಗ್ತಿದ್ದಾಳೆ, ನೀವಲ್ಲಿ ಇದ್ದಾಳೆ, ನನ್ನ ನೋಡಿದ್ರೆ ಅವಳಿಗೆ ಆಗುದಿಲ್ಲ, ನಾನು ಏನಾದ್ರು ಹೇಳಿದ್ರೆ ಕೂಡ ನನ್ನ ಮೇಲೆ ಹರಿದು ಬಿಡ್ತಾಳೆ. ಯಾವಾಗ ನೋಡ್ರೆ ಕೋಪ, ಮುಖ ಉಬ್ಬಿಸಿರ್ತಾಳೆ, ಎಂತ ಅಂತ ಗೊತ್ತಾಗುದಿಲ್ಲ ನನಗೆ ಅಂತೇಳಿ. ಲಾಸ್ಟಿಗೆ ನಾವು ಆ ಹಿಮಗಳ ನಂಬರ್ ಅನ್ನು ಪಡೆದುಕೊಂಡು ನಮ್ಮ ಕೌನ್ಸಿಲಿಂಗ್ ಸೆಂಟರ್ ಬರಲಿಲ್ಲ. ಕೆಲವೊಮ್ಮೆ ನಾವು ಫೋನಲ್ಲಿ ಇತ್ಯರ್ಥ
1: ಮಾಡ್ತೀವಿ.
0: ಆಗ ಅವಳ ಹತ್ರ ಕಾಲ್ ಮಾಡಿ ಚಂದದಲ್ಲೇ ಮಾತಾಡಿದೆ, ನೋಡಿ ನನಗೂ ಒಂದು ಹೆಣ್ಣುಗಳಿದ್ದಾಳಮ್ಮ, ನಿನ್ನ ಮನಸ್ಸಿನ ಫೀಲಿಂಗ್ ಅಂತ ಹೇಳಿ. ನೋಡುವಾಗ ಹುಡುಗಿಗೆ ಒಂದು ಹುಡುಗಂದು ಒಂದು ಗೆಳತನ ಇತ್ತು, ಅವನನ್ನೇ ಮದುವೆ ಆಗ್ಬೇಕು ಅಂತೇಳಿ ಮನೆಯವರು ಅದಕ್ಕೆ ಒಪ್ಪುತ್ತಾ ಇಲ್ಲ ಅಂತೇಳಿ. ಅದಕ್ಕೆ ಲಾಸ್ಟ್ ಆ ಹುಡುಗಿ ಹೆಣ್ಣಲ್ಲ, ನೀನ್ ಚಿಕ್ಕ ಹುಡುಗಿ, ನಿನ್ನ ಎಜುಕೇಶನ್ ಮೊದಲು ವಿದ್ಯೆಯನ್ನು ಮುಗಿಸು, ಎಲ್ಲ ಆದ ನಂತರ ಉಂಟಲ್ಲ, ಮತ್ತೆ ಅವ್ರು ಒಪ್ಪಿಕೊಳ್ತಾರೆ. ಅಷ್ಟ ತನಕ ನೀನ್ ಯಾವುದೇ ಒಂದು ಇದಕ್ಕೆ ಹೋಗ್ಬೇಡ ಅಂದ್ರೆ ತಾಯಿ ಹೇಳ್ತಾ ಇದ್ರು. ಅವಳು ಆಗಾಗ ನಾನು ಜೀವ ತಕೊಳ್ತೇನೆ, ಜೀವ ತಕೊಳ್ತೇನೆ ಹೇಳ್ತಾಳೆ ಅಂತೇಳಿ ಧಮ್ಕಿ ಕೊಡ್ತಿದ್ದಾಳೆ ತಾಯಿಗೆ, ಬೆದರಿಕೆ. ಜೀವ ತಕೊಂಡು ಏನ್ ಸಿಗ್ತದೆ ನಿಂಗೆ, ನಿನ್ ಪ್ರೀತಿದ ಹುಡುಗನು ಸಿಗುದಿಲ್ಲ, ತಂದೆ ತಾಯಿಗಂತೂ ನಷ್ಟ. ಆದ್ರಿಂದ ನಿನ್ನ ಮೊದಲು ಎಜುಕೇಶನ್ ಮುಗಿಸು, ಅದರ ನಂತರ ಮದುವೆ ಸಮಯ ಬಂದಾಗ ನಾವಿದ್ದೇವಲ್ಲ, ನಾವೇ ಮುಂದೆ ಬಂದು ನಿಮ್ಮ ತಂದೆ ತಾಯಿನ ಒಪ್ಪಿಸಿ ಅಂತ ಹೇಳಿ ಈಗ ಹುಡುಗಿ ಆ ಮನೆಯವರು ಹೇಳ್ತಾರೆ. ಈಗ ಇದ್ದಾಳೆ ಮೇಡಮ್, ಕಾಲೇಜಿಗೆ ಹೋಗ್ತಾ ಇದ್ದಾಳೆ. ಮಾತಿನಲ್ಲಿ ಪ್ರೀತಿಯಲ್ಲಿ ನಾವು ಯಾವುದನ್ನು ಕೂಡ ಸರಿಪಡಿಸಬಹುದು ಅಂತ ನನಗೆ
1: ಆ ಒಂದು ನಂಬಿಕೆ
0: ಖಂಡಿತ ಇದೆ.
1: ಈಗ ಒಂದು ವಿದ್ಯುತ್ತಿನ ಒಂದು ಸಮಸ್ಯೆ ಹೇಳಿದ್ರಿ, ಅದಕ್ಕಾಗಿ ಈಗಲೇ ಕೇಳ್ತಾ ಇದ್ದೇನೆ ನಿಮ್ ಹತ್ರ. ಈಗಿನ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ಕಾಡುವ ಸಮಸ್ಯೆಗಳು ಏನು ಅಂತ ಹೇಳ್ತೀರಾ?
0: ಈಗಿನ ಮಕ್ಕಳಲ್ಲಿ ಅವರದ್ದು ಡ್ರೀಮ್ಸ್ ತುಂಬಾ ಇರ್ತದೆ, ಅವರಿಗೆ ಫ್ರೀಡಂ ಬೇಕು, ಅವರಿಗೆ ಯಾವುದ್ರ ಅಡೆತಡೆ ಇರಬಾರ್ದು. ಕೆಲವೊಂದು ಮನೆಯಲ್ಲಿ ತುಂಬಾ ಸಂಪ್ರದಾಯ ಇರ್ತಾರೆ, ಮತ್ತೆ ಮಕ್ಕಳನ್ನು ಸ್ವಲ್ಪ ತಾಯಿಯಂದರು ಅರ್ಥ ಆಗಿಲ್ಲ. ನಾನು ಕೂಡ ಒಂದು ತಾಯಿಯಾಗಿ ಮಕ್ಕಳೊಂದು ಅಧಿಕಾರಕ್ಕೆ ಬರುವಾಗ ಆ ಹೆಣ್ಣು ಮಕ್ಕಳ ಹತ್ರ ಗಂಡು ಮಕ್ಕಳ ಹತ್ರ ತಂದೆ ಆಗ್ಲಿ ಒಂದು ಫ್ರೆಂಡ್ಲಿ
1: ಸಂಬಂಧ ಇಟ್ಕೊಳ್ಬೇಕು.
0: ಮಕ್ಕಳು ಹೇಗೆಂದ್ರೆ ಅವರ ಮನಸ್ಸಿನ ಏನಾದ್ರು ಇದ್ದರೆ ಅದು ನಮ್ಮ ಹತ್ರ ಹಂಚುವಾಗ ಆಗ್ಬೇಕು. ನಮ್ಮ ಹತ್ರ ಯಾವಾಗ ಮುಚ್ಚು ಮರೆ ಮಾಡ್ತಾರೆ ಆವಾಗ ನಾವು ಮಕ್ಕಳಿಗೆ ಹತ್ತಿರ ಇಲ್ಲ ಅಂತ ಅರ್ಥ. ನಮ್ಮ ಮಕ್ಕಳ ಮನಸ್ಸು ತೆರೆದ ಪುಸ್ತಕ ಆಗಿರ್ಬೇಕು, ನಮ್ಗೆ ಎಲ್ಲವೂ ಗೊತ್ತಾಗ್ಬೇಕು. ಆ ರೀತಿ ಇದ್ರೆ ಮಾತ್ರ ನಾವು ಮಕ್ಕಳನ್ನ ಅರ್ಥ ಮಾಡಿ ಅವರ ಸಮಸ್ಯೆ ಎಲ್ಲವನ್ನು ನಮ್ಗೆ ಬಂದು ಹೇಳ್ತಾಳೆ. ಯಾವತ್ತೂ ಒಂದು ದಿನ ನಾವು ಮಕ್ಕಳಿಗೆ ವಿರುದ್ಧವಾಗಿ ಮಾತಾಡಿ ಮತ್ತೆ ಯಾವ ಮಕ್ಕಳು ನಮ್ಮ ಹತ್ರ ಮಾತಾಡೋದಿಲ್ಲ. ಇದು ಕಾಲೇಜಲ್ಲಿ ಕೂಡ ಹೆಣ್ಣು ಮಕ್ಕಳು ಒಂದು ತನ್ನ ಶಿಕ್ಷಕರ ಹತ್ರ ಪ್ರಿನ್ಸಿಪಲ್ ಹತ್ರ ಹೀಗೆ ಓಪನ್ ಆಗಿ ಮಾತಾಡುವಂತ ಒಂದು ವಾತಾವರಣ ಬೆಳಿಬೇಕು. ಹಾಗೆ ಎಷ್ಟು ಮಕ್ಕಳಿಗೆ ಇದಾಗ್ತದೆ, ತುಂಬಾ ಹೆಣ್ಣು ಮಕ್ಕಳು ತನ್ನ ಮನಸ್ಸಲ್ಲಿ ಇದನ್ನು ಬೇರೆಯವರು ಹೇಳುದಿಲ್ಲ, ಗೆಳತಿಗೆ ಮಾತ್ರ ಹೇಳ್ತಾರೆ. ಏನಾಗಿದೆ ಅಂದ್ರೆ ತಾಯಿ ಅಂದಿರನ್ನು ದೂರವೇ ಇಡ್ತಾರೆ. ಅದೊಂದು ಪ್ರಾಯ, ಅದು ಒಂದು ಏಜ್. ಒಂದು 13 ಒಂದು 20-18 ಒಳಗಿನ ಪ್ರಾಯ ನನ್ನ ಅಪಾಯಕಾರಿ ಪ್ರಾಯ ಹೇಳ್ತೇನೆ. ಆ ಪ್ರಾಯದಲ್ಲಿ ಮಕ್ಕಳು ತನಗೆ ಅವ್ರು ಮಾಡಿದ್ದೆ ಸರಿ, ಆ ಒಂದು ಕಿರಿಕಿರಿಯಿಂದ ನಾವು ಅವರಿಗೆ ಗೆಳತಿ ಆಗ್ಬೇಕು ನಾವು, ಆಗ ಅವನ ಫೀಲಿಂಗ್ ಹಂಚಿಕೊಳ್ತಾರೆ.
1: ಆದ್ರೆ ಈಗ ಮನೆಯಲ್ಲಿ ಎಲ್ಲ ಸರಿ ಇದ್ದು ಕೆಲವು ಸಲ ಪೋಷಕರಿಗೆ ತಮ್ಮ ಮಕ್ಕಳು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ ಅಂದಾಗ ಏನ್ ಮಾಡಬಹುದು ಪೋಷಕರು? ಅಂದ್ರೆ ಡ್ರಗ್ಸ್ ತಗೊಳ್ಳೋದು ಅಥವಾ ಮದ್ಯ ಸೇವನೆ ಮಾಡೋದು, ಧೂಮಪಾನ ಮಾಡೋದು, ಇಂಥ ವ್ಯಸನಗಳಿಗೆ ತುತ್ತಾದ್ರೆ ಏನ್
0: ಮಾಡಿ? ನಾವು ನೋಡ್ತಾ ಇರೋದು ಅದೇ, ಏನಂದ್ರೆ ಡ್ರಗ್ಸ್ ಅಂತದೆಲ್ಲ ಇರ್ತದೆ. ಅದು ನಾ ಹೇಳುದು, ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬ ಒಟ್ಟಿಗೆ ಇರುವಾಗ ಮಕ್ಕಳಿಗೆ ನಾವು ಯಾವತ್ತೂ ನೈತಿಕದ ವಿಷಯ, ಒಳ್ಳೆಯ ಮಾರ್ಗದರ್ಶನದ ಒಂದು ಸಂಸ್ಕಾರ ಹೇಳ್ತಾರೆ ನಾವು. ಈ ಸಂಸ್ಕಾರ ಎಂಬುದುಂಟಲ್ಲ, ಇದನ್ನು ನಾವು ಬಾಲ್ಯದಿಂದಲೇ ಮಕ್ಕಳಿಗೆ ಯಾವುದು ಒಳಿತು ಯಾವುದು ಕೆಡುಕು ಇದನ್ನು ನಾವು ಪ್ರಾಯ ಬಂದ ನಂತರ ಹೇಳುದಲ್ಲ, ಆಗ ತಲೆಗೆ ಹೋಗುದಿಲ್ಲ, ಯಾವ ಮಾತು ಹೋಗುದ. ನಾವು ಮಕ್ಕಳು ಯಾವಾಗ ಪ್ರೌಢತೆಗೆ ಕಾಲಿಡ್ತಾರೆ ಟೀನೇಜ್ಗೆ, ಆವಾಗಲೇ ಮಕ್ಕಳಿಗೆ ಯಾವ ದಾರಿಯಲ್ಲಿ ಹೋದ್ರೆ ಕೆಟ್ಟತನ ಆಗ್ತದೆ, ಉದಾಹರಣೆ ಸಮೇತ ನಾವು ಮಕ್ಕಳಿಗೆ ಯಾವಾಗ್ಲೂ ಹೇಳಬೇಕು. ನಾನು ಯಾವಾಗ್ಲೂ ಒಂದು ತಾಯಿ ಅಂದ್ರೆ ಹೇಳಿಕೊಂಡು, ನಿಮ್ಮ ಒಂದು ಕಣ್ಣಲ್ಲಿ ಪ್ರೀತಿ, ಒಂದು ಕಣ್ಣಲ್ಲಿ ಕರುಣೆ ಇದ್ರೆ ನಿಮ್ಗೆ ಮೂರನೇ ಕಣ್ಣು ಇರ್ಬೇಕು. ಆ ಮೂರನೇ ಕಣ್ಣು ನಿಮ್ಮ ಮಕ್ಕಳ ಮೇಲೆ ನಿಗದಲಿಕ್ಕೆ, ಆ ಒಂದು ಕಣ್ಣಲ್ಲಿ ನೀವೊಂದು ಸಂಶಯ ಕೂಡ ಇರ್ಬೇಕು. ಕೆಲವರು ಎತ್ತವರಿಗೆ ಮಕ್ಕಳ ಮೇಲೆ ಪೂರ್ತಿ ವಿಶ್ವಾಸ ಇರ್ತದೆ, ಹೊರಗಿನವ್ರು ಬಂದು ನಿಮ್ಮ ಮಕ್ಕಳು ಹೀಗೆ ಹೀಗೆ ಆಗಿದ್ದಾರೆ, ಹೊರಗಡೆ ಹೀಗೆ ಇದ್ದಾರೆ ಅಂತ ಹೇಳಿದ್ರು ಕೂಡ ಹೇಳಿದವರಿಗೆ ತರಾಟ ತೆಗೆದುಕೊಳ್ತಾರೆ ಅವರು, ಇದು ಮಾಡ
1: ಸಮಸ್ಯೆ ಬಗ್ಗೆ
0: ಸಮಸ್ಯೆ ಬಗ್ಗೆ ನೋಡುದಿಲ್ಲ. ಆದ್ರಿಂದ ಪ್ರೀತಿ ಇರ್ಲಿ, ಆ ಪ್ರೀತಿಗೆ ಒಂದು ಮಿತಿ ಇದೆ. ಬೇಕಾಬಿಟ್ಟಿ ಹಣ ಕೊಡುದು ಏನಂದ್ರೆ ಮಕ್ಕಳಿಗೆ ನೋಡಿ, ಮೊದಲೆಲ್ಲ 10-12 ಮಕ್ಕಳು, ಈಗ ಆಗಲ್ಲ 2 ಮಕ್ಕಳು 3 ಮಕ್ಕಳು. ನಾವ್ ಏನ್ ಮಾಡ್ತೇವೆ ಅಂದ್ರೆ, ನಮ್ಮ ಮಕ್ಕಳನ್ನು ಎದೆಯಲ್ಲಿಟ್ಟು ಬೆಳೆಸಿದಾಗೆ ಬೆಳೆಸ್ತೇವೆ. ಚಿಕ್ಕಂದಿರುವಾಗ್ಲೇ ಮಕ್ಕ ಹೇಳಿದೆಲ್ಲ ತೆಗೆದುಕೊಡುದು, ಅವರಿಗೆ ಹಣ ಎಂಬುದಾಗಿ ವ್ಯಾಲ್ಯೂ ಇಲ್ಲ ಅವರಿಗೆ. ಯಾವಾಗ ತಂದೆ ತಾಯಿ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಹಣ ಮತ್ತೆ ಯಾರಿಗೆ ಕೊಡುದು? ಮಕ್ಕಳು ಕೇಳಿದಾಗೆಲ್ಲ ಕೊಡ್ತದೆ. ಆ ಮಕ್ಕಳಿಗೆ ಅದನ್ನು ಖರ್ಚು ಮಾಡ್ಲಿಕ್ಕೆ ಕೂಡ ಇದೇ ಇಲ್ಲ. ಅಂತ ಇದ್ರ ಇರುವಾಗ ಈ ಇಂತಹ ಬೇಡದ ಅಭ್ಯಾಸ ಎಲ್ಲ ಖಂಡಿತ ಬರ್ತದೆ. ಕೊಟ್ಟ ಹಣ ಏನು ಮಾಡಿದಿ ಅಂತ ಕೇಳುವ ಪ್ರಶ್ನೆ ಅದು ಕೇಳ್ಬೇಕು. ಎಲ್ಲಿ ಹೋಗ್ತಾ ಉಂಟು ಹಣ ಅಂತೇಳಿ. ಹುಡುಗರಿದ್ದಾರೆ, ಅವರಿಗೆ ಎಂಜಾಯ್ ಮಾಡ್ಬೇಕು, ಖರ್ಚು ಮಾಡ್ಬೇಕು, ಅವರಿಗೆ ಬೇಕಾದೆಲ್ಲ ತೆಕೊಳ್ಬೇಕಾದ್ರೆ ಅವ್ರ ಹತ್ರ ದುಡ್ಡಿಲ್ಲ. ಆ ಸಮಯದಲ್ಲಿ ಇಂತಹ ಹೆಣ್ಣು ಮಕ್ಕಳನ್ನು ದುರುಪಯೋಗ
1: ಬಳಸ್ತಾರೆ.
0: ಅವಳ ಮೈಯಲ್ಲಿ ದುಂಗಾರ ಅಥವಾ ಅವಳ ಕೈಯಲ್ಲಿ ಅವಳ ಹಣ ಕೇಳುದು. ಈ ಹೆಣ್ಣು ಮಕ್ಕಳಿಗೆ ನಾನು ಎಚ್ಚರಿ ಕೊಡುದೇನಂದ್ರೆ, ನೀವು ಅಂತಹ ಮಾತ್ರ ದೋಚುವಂತಹ ಒಂದು ಫ್ರೆಂಡ್ಶಿಪ್ ಅಂತಿದ್ರೆ ಅದು ಖಂಡಿತ ಬಿಟ್ಟು ಬಿಡ್ಬೇಕು. ಯಾಕೆಂದ್ರೆ ಅದು ಇಡೀ ನಮ್ಮನ್ನು ದೋಚುವಂತಹ ಫ್ರೆಂಡ್ಶಿಪ್ ಅದು.
1: ಮತ್ತೆ ಈಗ ಯಾವುದೇ ಸಮಸ್ಯೆ ಇಟ್ಕೊಂಡು ನಿಮ್ ಹತ್ರ ಬಂದಾಗ ಅವರು ನಿಮ್ಮನ್ನ ಮೊದಲು ನಂಬಬೇಕು, ತಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡ್ತೀರಿ ಅಂತ, ಈ ರೀತಿಯ ಭಾವನೆ ಬರ್ಲಿಕ್ಕೆ ಏನ್ ಮಾಡ್ತೀರಿ ನೀವು?
0: ನಮ್ಮ ಹತ್ರ ಬರ್ತಾರೆ, ಬಂದಾಗ

0: ಬಾಯಿ ಬಿಡುದಿಲ್ಲ ಕೆಲವೊಮ್ಮೆ, ಬೇರೆಯವ್ರು ಕರ್ಕೊಂಡು ಬರ್ತಾರೆ, ಒಂದು ಹೆಣ್ಣು ಮಕ್ಕಳನ್ನಾಗ್ಲಿ ಒಂದು ಹುಡುಗರನ್ನಾಗಿ ಕರ್ ಬಂದಾಗ ಮನಸ್ಸಿನ ಆಳದಲ್ಲಿದ್ದ ಮಾತನ್ನು ಅವ್ರು ಹೇಳುದಿಲ್ಲ. ಅಂತ ಸಮಯದಲ್ಲಿ ಆ ಹೆಣ್ಣು ಮಗಳನ್ನು ಒಬ್ಬಳನ್ನೇ ಕುತ್ಕೊಳಿಸಿ ಅವಳೊಟ್ಟಿಗೆ ಬಂದವ್ರನ್ನೆಲ್ಲ ನಾವು ಹೊರಗೆ ಕಳಿಸ್ತೇವೆ. ಹಾಗೊಂದು ಹೆಣ್ಣುಗಳು ಬಂದಿದ್ಲು, ಅವಳು ಏನಂದ್ರೆ ನನಗೆ ಗಂಡ ಬೇಡ ಗಂಡ ಬೇಡ ಅಂತ ಹೇಳ್ತಾ ಇದ್ಲು. ಏನೊಂದು ಮನೆಯವ್ರಿಗೆ ಹೇಳ್ತಾ ಇಲ್ಲ ಅವಳು ಏನು ವಿಷಯ ಅಂತೇಳಿ. ಹಾಗೆ ಮನೆಯವರನ್ನೆಲ್ಲ ಹೊರಗೆ ಕಳಿಸಿ ಅವಳು ಒಬ್ಬಳನ್ನೇ ಕುತ್ಕೊಳಿಸಿ ಮಾತಾಡುವಾಗ ವಿಷಯ ಗೊತ್ತಾಗ್ತದೆ ನಮಗೆ ಏನಂದ್ರೆ ಅವಳ ಪತಿ ಒಂದು ನಪುಂಸಕ, ಅದಕ್ಕೋಸ್ಕರ ಅವಳು ಗಂಡ ಬೇಡ ಹೇಳ್ತಿದ್ದಾಳೆ ಅಂತೇಳಿ. ಆದ್ರೆ ಮನೆಯವ್ರ ಹತ್ರ ಹೇಳಲಿಕ್ಕೆ ಅವಳಿಗೆ ಧೈರ್ಯ ಇಲ್ಲ. ಯಾಕೆಂದ್ರೆ ಈ ನಪುಂಸಕ ಅಂತ ಒಂದು ವ್ಯಕ್ತಿ ಅವನು ಸಮಾಜದಲ್ಲಿ ದೊಡ್ಡ ಒಂದು ಗುರುವಾಗಿದ್ದ, ವಿದ್ವಾಂಸನಾಗಿದ್ದ. ಅವನು ಏನ್ ಹೇಳ್ತಿದ್ದ ಅಂದ್ರೆ, ನೀನು ಹೋಗಿ ಎಲ್ಲಿಯಾದ್ರೂ ನನ್ನಗೆ ನಾನು ಪುರುಷತ್ವ ಇಲ್ಲದವನು ಅಂತ ನೀನು ನನ್ಗೆ ಹೇಳಿದ್ರೆ ಯಾರು ನಂಬ್ಲಿಕ್ಕಿಲ್ಲ, ಅದರಿಂದ ನಾನೇ ನಿನ್ನ ಮೇಲೆ ಅಪವಾದ ಆಗ್ತೇನೆ, ನೀನು ಸರಿ ಇಲ್ಲ ಅಂತೇಳಿ. ಆದ್ರಿಂದ ನೀನು ಹೇಳ್ಬೇಕು ನನ್ನ ತಪ್ಪು ಹುಡುಕಬಾರ್ದು, ನಿನ್ನಲ್ಲಿ ತಪ್ಪು ಇದ್ದುಕೊಂಡು ನೀನೇ ಬೇರೆ ಆಗ್ಬೇಕಲ್ಲದೆ ನನ್ನ ತಪ್ಪು ಹೇಳ್ಬಾರ್ದು ಅಂತ ನಂಗೆ ಧಮ್ಕಿ ಹಾಕಿದ್ದಾರೆ ಅಂತೇಳಿ. ಹಾಗೆ ಅವಳು ಮನಸ್ಸಿನ ಫೀಲಿಂಗ್ ಎಲ್ಲ ಹೇಳ್ತಾಳೆ. ಅಂದ್ರೆ ಮದುವೆಯಾಗಿ ಇಷ್ಟು ತಿಂಗಳ ಇವರಿಗೆ ನಮ್ದು ಇಬ್ಬರದು ಕೂಡ ಸೇರ್ಲಿಲ್ಲ ನಾವು, ಆದ್ರಿಂದ ನನ್ನದೇ ತಪ್ಪು, ನನಗೆ ಗಂಡ ಬೇಡ ಅಂತ ಹೇಳಿದ್ರೆ ನನ್ಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ನೋಡಿ ಅಲ್ಲಿ ಕೂಡ ಒಂದು ಪುರುಷ ನನ್ನ ಮೇಲೆ ಅಪವಾದ ಬರಬಾರ್ದು ಅಂತೇಳಿ ಎಲ್ಲ ಅಪವಾದ ಹೆಂಡತಿಯ ಮೇಲೆ ಹೋಗ್ಬೇಕು ಅಂತ ಅಂದ್ರೆ ಅಷ್ಟು ಕೂಡ ಅವ್ರ ಸ್ವಾರ್ಥಿಗಳು ನೋಡಿ. ಅಷ್ಟು ಮನೆಯವರನ್ನು ಕರೆದು ನಾವು ಹೇಳಿದೆವು, ನೋಡಿ ಅವಳ ವಿಷಯ ಎಲ್ಲ ಕೇಳಿದ್ದೇವೆ, ನೀವು ಅವಳನ್ನ ಬೇರ್ಪಾಡು ಮಾಡಿ ಅವಳಿಗೆ ಹೊಸ ಜೀವನ ಸಿಗ್ಬೋದು ಅಂತೇಳಿ ನಾವು ಹೇಳಿದ ನಂತರ ಮತ್ತೆ ಅವ್ರು ಇದು ಮಾಡಿದ್ರು. ಅಂತ ಬಹಳಷ್ಟು ಒಬ್ಬರನ್ನೇ ಕುತ್ಕೊಳಿಸಿದಾಗ ಅವರಿಗೆ ನಾವು ಭರವಸೆ ಕೊಡ್ಬೇಕು. ಕೆಲವೊಮ್ಮೆ ಸೀಕ್ರೆಟ್ ಇರ್ತದೆ, ಅವಳು ಹೇಳ್ತಾಳೆ ನಾನು ಹೇಳಿದ್ದನ್ನು ನನ್ನ ತಂದೆ ತಾಯಿ ಹತ್ರ ಕೂಡ ಹೇಳ್ಬೇಡಿ ಅಂತ ಹೇಳ್ತಾರೆ. ಅಂತ ಕೆಲವೊಂದು ಮಾತಿರ್ತದೆ, ನಾವು ಯಾವಾಗಲೂ ಯಾವುದನ್ನು ರಹಸ್ಯವಾಗಿ ಇಡಬೇಕು ಅದನ್ನು ನಮ್ಮ ಹೃದಯದಲ್ಲಿ ನಾಕೊಳ್ಬೇಕು, ಕೆಲವನ್ನು ಮಾತ್ರ ಹೊರಗೆ ಬಿಡಬೇಕು. ನಮ್ಮ ಮುಖ್ಯ ಉದ್ದೇಶ ಆ ಹೆಣ್ಣು ಮಗಳಿಗೆ ಬಾಳಿಗೆ ಒಳ್ಳೇದು ಸಿಗ್ಬೇಕು, ಆಗ ನಮ್ಮ ಮೇಲೆ ಅವಳಿಗೆ ಒಂದು ವಿಶ್ವಾಸ ಬರ್ತದೆ. ಹಾಗೆಲ್ಲವನ್ನು ಹೇಳ್ತಾಳೆ ಅವಳು. ಬಹಳಷ್ಟು ಕಥೆಗಳು ನಮ್ಮ ಹೌಸ್ನಲ್ಲಿ ಇದೆ.
1: ಈಗ ಮೇಡಮ್, ನೀವು ಫಾರ್ವರ್ಡ್ ಕೌನ್ಸಿಲಿಂಗ್ ಸೆಂಟರ್ ಹಾಗೇನೆ ಸಹನ ವಿಮೆನ್ಸ್ ಕೌನ್ಸಿಲಿಂಗ್ ಸೆಂಟರ್ ಮೂಲಕ ನಿಮ್ಮ ಈ ಆಪ್ತ ಸಮಾಲೋಚನೆಗಳನ್ನ ಮಾಡ್ತಾ ಇದ್ದೀರಿ. ಆಪ್ತ ಸಮಾಲೋಚನೆ ಅಲ್ಲದೆ ಬೇರೆ ಏನು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದೀರಿ?
0: ಆಪ್ತ ಸಮಾಲೋಚನೆ ಮತ್ತೆ ಕೌನ್ಸಿಲಿಂಗ್, ಒಬ್ಬರೊಬ್ಬರನ್ನು ಕುತ್ಕೊಳಿಸಿ ಅವರ ಮನಸ್ಸಿನೊಳಗಿಂದ ಎಲ್ಲ ಕೇಳುದು ಅದು ಆಪ್ತ ಸಮಾಲೋಚನೆ. ಕೌನ್ಸಿಲಿಂಗ್ ಅಂತ ಬರುವಾಗ ಅಲ್ಲಿ ಒಂದು ಇಡೀ ಕುಟುಂಬ ಬರ್ತದೆ. ಅಲ್ಲಿ ಅತ್ತೆ ಮಾವ ನಾದಿನಿ ಇವರೆಲ್ಲರೂ ಬರ್ತಾರೆ. ಇದರೆಲ್ಲ ಉದ್ದೇಶ ನೋಡಿ, ಮದುವೆ ಆದ ನಂತರದ ಸಮಸ್ಯೆ, ಪತಿಗೆ ಸರಿ ಇಲ್ಲ ಅತ್ತೆ ಸರಿ ಇಲ್ಲ ಅದೆಲ್ಲ. ಆವಾಗ ನಾವು ನಮ್ಮ ಬಾವ ಟ್ರಸ್ಟ್ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಇದೆ, ನಮ್ಮದು ಎಲ್ಲ ಜಿಲ್ಲೆ ಇದೆ ನಮ್ದು. ನಾವೊಂದು ತೀರ್ಮಾನ ಮಾಡಿದೆವು, ಈ ಸಮಸ್ಯೆ ಬರದ ಹಾಗೆ ನಾವು ಒಂದು ತೀರ್ಮಾನ ಮಾಡ್ಬೇಕು. ಏನಂದ್ರೆ ಮದುವೆ ಆಗ್ಲಿಕ್ಕೆ ಹೋಗುವ ಹುಡುಗಿಯರಿಗೆ ಹುಡುಗರಿಗೆ ನಾವು ಮುಂದಿನ ಜೀವನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಎಂಬುದೊಂದು ಟೀಚ್ ಕೊಡ್ಬೇಕು,
1: ಹುಡುಗ ಹುಡುಗಿಯರಿಗೆ
0: ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಅಂತ. ಹಾಗೆ ನಾವೇನು ಕಾಲೇಜಿನಲ್ಲಿ ಅಥವಾ ಬೇರೆ ಎಲ್ಲಿಯಾದ್ರೂ ಹೆಣ್ಣು ಮಕ್ಕಳು ಎಷ್ಟೋ ನಾವು ಕೌಟುಂಬಿಕ ಇದು ಸಭೆ ಮಾಡಿದ್ದೇವೆ, ಅದರಲ್ಲಿ ಏನ್ ಮಾಡ್ತೇವೆ, ಅತ್ತೆ ಆಗ್ಲಿಕ್ಕೆ ಹೋಗುವ ಮನೆಯರು, ಅತ್ತೆ ಅಂದ್ರೆ ಮಗನಿಗೆ ಸೊಸೆಯನ್ನು ತರುವಂತವಳು, ಮತ್ತೆ ಅಳಿಯನನ್ನು ತರುವಂತಹ ಆ ಒಂದು ಪ್ರಾಯದ ಹೆಂಗಸರು, ಅವರಿಗೆ ಬೇರೆ, ಮತ್ತೆ ಮದುವೆ ಆಗ್ಲಿಕ್ಕೆ ಹೊರಟ ಹೆಣ್ಣು ಮಕ್ಕಳು, ಹೀಗೆ ನಾವು ಕರೆಸಿ ಮದುವೆ ಆಗಿ ಹೋದ ಮನೆಯಲ್ಲಿ, ಈ ಮನೆಯಲ್ಲಿ ನೀನೊಂದು ತಾಯಿಯ ಮುದ್ದಿನ ಮಗಳಿರ್ಬೋದು, ಹೋದಲ್ಲಿ ನೀನು ಹೇಗಿರ್ಬೇಕು ಅತ್ತೆಯ ಮನೊಟ್ಟಿಗೆ, ಇದೇ ಸುಖ ಅಲ್ಲಿ ಸಿಗ್ತದೆ ಎಂಬುದು ಏನು ಬಡ ಇಲ್ಲ, ಅದನ್ನೆಲ್ಲ ಹೆಣ್ಣು ಮಕ್ಕಳಿಗೆ ಹೇಳು. ಮತ್ತೆ ಕೆಲವು ಹೆಚ್ಚಿನ ಹೆಣ್ಣು ಮಕ್ಕಳು ಎಷ್ಟು ನಾನು ನೋಡಿದ್ದೇನೆ, ಓದಿರ್ತಾರೆ ಮೇಡಮ್ ಬೆಳೆದಿರ್ತಾರೆ, ಆದ್ರೆ ದಾಂಪತ್ಯ ಅಂದ್ರೆ ಎಂತ ಅಂತ ಗೊತ್ತಿಲ್ಲ. ಬಹಳಷ್ಟು ವಿದ್ಯಾಸ ಇದ್ದ ಹುಡುಗಿಯರಿಗೆ ಪತಿಯೊಂದಿಗೆ ಮೊದಲ ರಾತ್ರಿಯಲ್ಲಿ ಏನು ಅಂತ ಗೊತ್ತಿರುದಿಲ್ಲ. ಇಂಥ ಹೆಣ್ಣು ಮಕ್ಕಳಿಗೆ ಪ್ರಥಮ ರಾತ್ರಿಯೇ ವಿಷಯ, ಮತ್ತೆ ಅದರ ನಂತರ ಕುಟುಂಬದ ವಿಷಯ, ಇದನ್ನೆಲ್ಲ ನಾವು ಹೇಳಿದ್ರೆ ಮುಂದೆ ಅವರ ಜೀವನ ಖಂಡಿತವಾಗಿ ಸರಿ ಆಗ್ತದೆ. ಈಗ ನಾನು ನೋಡಿದ ಹಾಗೆ ಕೌನ್ಸಿಲಿಂಗ್ ಸೆಂಟರ್ ನಲ್ಲಿ ಮದುವೆ ಆಗಿ 3-4 ತಿಂಗಳಲ್ಲೇ ಪತಿ ಮನೆಯಿಂದ ಓಡಿಕೊಂಡು ತಾಯಿ ಮನೆಗೆ ಬರ್ತಾರೆ, ನನಗೆ ಪತಿಯೇ ಬೇಡ. ಯಾಕೆಂದ್ರೆ ಇಂದಿನ ಹೆಣ್ಣು ಮಕ್ಕಳಲ್ಲಾಗ್ಲಿ ಗಂಡು ಮಕ್ಕಳಲ್ಲಾಗ್ಲಿ ಸಹನೆ ಎಂಬುದು ಇಲ್ಲ, ಸಹನೆಯ ಕೊರತೆ ಮತ್ತೆ ಹೊಂದಾಣಿಕೆ ಇಲ್ಲ ಅವ್ರಿಗೇನಂದ್ರೆ. ನಾನು ನಿಜವಾಗ್ತೇನೆ ನಮ್ಮ ಹಿಂದಿನ ಮಕ್ಕಳನ್ನು ಪೋರಂ ಕೋಳಿಗಳು ಅಂತ ಹೇಳ್ತೇನೆ ನಾನು. ನಮ್ಮ ಮೊದಲಿನ ಊರಿನ ಕೋಳಿ ಇತ್ತು, ಊರಿನ ಕೋಳಿ ನೀವು ಬಿಟ್ರೆ ಗಾಳಿ ಮಳೆ ಸಿಡಿಲು ಎಲ್ಲ ಇದ್ರು ಕೂಡ ಅಲ್ಲ ಅಲೆದಾಡಿ ತಿಂದು ಬಂದು ಅದಕ್ಕೆ ಏನು ಕೂಡ ಜ್ವರಸ ಬರ್ತಿಲ್ಲ, ಏನು ಎಂತ ಸಾಗುದಿಲ್ಲ, ಚಂದ ಗಟ್ಟಿ ಮುಟ್ಟಿರ್ತದೆ ಅದು. ನಮ್ಮ ಈಗಿನ ಮಕ್ಕಳು ಪೋರಂ ಕೋಳಿ ಅಂದ್ರೆ ನಮ್ಮ ಪ್ರೀತಿ ನಾವು ಕೊಟ್ಟು ಎಲ್ಲ ಸವಲತ್ತು ಮಾಡಿ ಒಂದು ಗೋಡೆ ಒಳಗೆ 4 ಕೋಳಿ ಇಟ್ಟು ಲೈಟ್ ಹಾಕಿ ಬಿಟ್ರೆ ಅಲ್ಲೇ ಭತ್ತ ತಿನ್ನೋದು ಅಲ್ಲೇ ನೀರು ಕುಡಿದು ಆ ಕೋಳಿಯನ್ನು ನೀವು ಒಂದು ಹೊರಗೆ ಗೂಡಿಂದ ತೆಗೆದು ಸ್ವಲ್ಪ ಹೊರಗೆ ಬಿಡಿಯಂತೆ, ಸ್ವಲ್ಪ ಬಿಸಿ ಹೋಗಿ ಅಲ್ಲಿ ಸತ್ತು ಬೀಳ್ತದೆ ಅದು. ಅಂದ್ರೆ ಅದಕ್ಕೆ ಶಕ್ತಿ ಇಲ್ಲ. ನಮ್ಮ ಮಕ್ಕಳು ಕೂಡ ಹಾಗೆ, ತಂದೆ ತಾಯಿಯ ಪ್ರೀತಿಯಲ್ಲಿ ಮುದ್ದಿನಲ್ಲಿ ಬೆಳೆದ ಹೆಣ್ಣು ಮಕ್ಕಳುಂಟಲ್ಲ, ಗಂಡನ ಮನೆಗೆ ಹೋಗಿ ಇಲ್ಲಿ 8 ಗಂಟೆಗೆ 7 ಹೆಣ್ಣು ಮಕ್ಕಳು, ಅಲ್ಲಿ ಹೋಗಿ ನೀನು 5 ಗಂಟೆಗೆ ಹೇಳ್ಬೇಕು ಅಂತ ಹೇಳುವಾಗ ಒಬ್ಬ

0: ಇದೇ ಇಷ್ಟೇ ಜೀವನ, ಏನೋ ಡ್ರೀಮ್ ನೋಡಿರ್ತಾರೆ. ಈಗಿನ ಸಿನಿಮಾ, ಈಗಿನ ಧಾರಾವಾಹಿಯಲ್ಲಿ ಮದುವೆಯ ವೈಭೀಕರಣ, ದಾಂಪತ್ಯ ಇದೆಲ್ಲ ನೋಡಿ ಇದೇ ಲೈಫ್ ತಿಳ್ಕೊಂಡಿರ್ತಾರೆ. ಗಂಡನ ಮನೆಗೆ ಬಂದ್ರೆ ವಾಸ್ತವದ ಚಿತ್ರಣ ಸಿಗ್ತದೆ ಅವರಿಗೆ. ಅಲ್ಲಿ ನೋಡುವಾಗ ಅವರಿಗೆ ಬೆಳಿಗ್ಗೆ ಹೇಳ್ಬೇಕು, ಕೆಲಸ ಮಾಡ್ಬೇಕು, ತುಂಬಾ ಜನ ಇದ್ದಾರೆ,
1: ಜವಾಬ್ದಾರಿ,
0: ಅದು ಅವ್ರಿಗೆ ಸ್ವತಂತ್ರ ಇಲ್ಲ ಅಂತ ತಿಳ್ಕೊಳ್ತಾರೆ. ಅದರ ನಂತರ ದಾಂಪತ್ಯ ಅವರಿಗೆ ಬೇಡ, ಗಂಡ ಬೇಡ, ಯಾರು ಬೇಡ. ಮತ್ತೊಂದೇನಂದ್ರೆ ಗಂಡ ಬೇಕು ಕೆಲವು ಮಕ್ಕಳಿಗೆ, ಗಂಡನ ತಂದೆ ತಾಯಿ ಮನೆ ಅವರು ಯಾರು ಬೇಡ. ನಾನು ಇಂತ ಹೆಣ್ಣುಮಕ್ಕಳಿಗೆ ಕೇಳುದೇನೆಂದರೆ, ನಿಮ್ಮ ಗಂಡ ಎಂಬ ಒಂದು ಜೀವಿ ಆಕಾಶದಿಂದ ಉದುರಿದ ಒಂದು ಜೀವ ಅಲ್ಲ. ಅವರಿಗೂ ತಂದೆ ತಾಯಿ ಇದ್ದಾರೆ. ನಾವು ತಿಳಿದು ಆಕಾಶದಿಂದ ಉದುರಿದ ಒಬ್ಬ ವ್ಯಕ್ತಿ ಆದ್ರೆ ಚಿಂತೆ ಇಲ್ಲ.
1: ಹೆಣ್ಣು ಮಕ್ಕಳ ಸಮಸ್ಯೆ ಆಯ್ತು, ಇನ್ನು ಗಂಡು ಮಕ್ಕಳಲ್ಲಿ ಯಾವ ರೀತಿಯ ಸಮಸ್ಯೆ ನೀವು ಕಾಣ್ತೀರಿ?
0: ನಾವು ಯಾವಾಗ್ಲೂ ಹೆಣ್ಣು ಮಕ್ಕಳಿಗೆ ಬುದ್ಧಿವಾದ ಹೇಳುವವರು, ಮದುವೆ ಆಗಿ ಗಂಡನ ಮನೇಲಿ ಆಗಿರ್ಬೇಕು, ಹೀಗೆ ಇರ್ಬೇಕು. ಗಂಡು ಮಕ್ಕಳು ಕೂಡ ಸರಿ ಇರ್ಬೇಕು. ಯಾಕೆಂದ್ರೆ ಎಲ್ಲ ತಂದೆ ತಾಯಿಯನ್ನು ಕುಟುಂಬವನ್ನು ಬಿಟ್ಟು ಒಂದು ಅಪರಿಚಿತರ ಮನೆಗೆ ಒಂದು ಬರುವ ಒಂದು ಹೆಣ್ಣು ಮಗಳು, ಅವಳನ್ನು ಅರ್ಥ ಮಾಡಿ ಅವಳಿಗೊಂದು ಆಸರಿಯಾಗಿ ಅವನು ಇರ್ಬೇಕು.
1: ಆಪ್ತ ಸಮಾಲೋಚನೆಯನ್ನು ಅವರಿಗೂ ಕೂಡ ಕೊಡ್ತೀರಾ ಗಂಡು ಮಕ್ಕಳಿಗೂ ಕೂಡ?
0: ಗಂಡು ಮಕ್ಕಳಿಗೆ ನಾನು ಹೇಳುದು, ನಾವು ಈವರೆಗೆ ಗಂಡು ಮಕ್ಕಳಿಗೆ ಕೊಟ್ಟಿಗೆ ಹೋಗ್ಲಿಲ್ಲ. ನಾನು ಹೇಳುದು ಹೆಣ್ಣು ಮಕ್ಕಳಿಗೆ ಕೊಡುವಾಗ ಗಂಡು ಮಕ್ಕಳಿಗೆ ಕೂಡ ಕೊಡಬೇಕು. ಯಾಕೆಂದ್ರೆ ಎರಡು ಕೈ ಸೇರಿ ಚಪ್ಪಾಳೆ ಆಗುದು.
1: ಹೌದು,
0: ಎಲ್ಲದಕ್ಕೆ ನಾವು ಹೆಣ್ಣು ಮಕ್ಕಳನ್ನೇ ನಾವು ದೂರ್ತೇವೆ. ಅವಳು ಸರಿ ಇಲ್ಲ, ಅವಳು ಹೊಂದಿಕೊಂಡು ಹೋಗ್ಬೋದಿತ್ತಲ್ಲ, ಯಾಕೆ ಗಂಡು ಹೊಂದಿಕೊಂಡು ಹೋಗ್ಬಾರ್ದ? ಇಬ್ಬರೂ ಕೆಲ್ಸಕ್ಕೆ ಹೋಗುವರಾದ್ರೆ ಎಷ್ಟು ಇದರಲ್ಲಿ ಇರ್ಬೇಕು? ಎಲ್ಲ ಮನೆ ಕೆಲಸ ನೀನೇ ಮಾಡು, ನಾನು ಮಾಡಿ ಪ್ಯಾಂಟ್ ಶರ್ಟ್ ಹಾಕಿ ಇಸ್ತ್ರಿ ಆಗಿದ್ದು ಹಾಕಿದ್ದು ನಾನು ಚಂದದಲ್ಲಿ ಹೋಗ್ತೇನೆ, ಆ ಭಾವನೆ ಬಂದ್ರೆ ಉದ್ದಾಗುದಿಲ್ಲ. ನನಗೊಂದು ಮನೇಲಿ ಸೊಸೆ ಇದ್ದಾಳೆ, ನಾನು ಸೊಸೆ ಬಂದ ಕೂಡ ನಾನು ಎಣಿಸಿದೆ, ಅವಳು ಒಂದೇ ಮುದ್ದಿನ ಮಗಳು ತಂದೆ ತಾಯಿಗೆ, ಎಲ್ಲವನ್ನು ಬಿಟ್ಟು ನಮ್ಮ ಮನೆಗೆ ಬಂದ ಹೆಣ್ಣು ಮಗಳು, ಅವಳು ಯಾರಲ್ಲಿ ಫೀಲಿಂಗ್ ಹೇಳ್ತಿದ್ಲು? ಆಗ ನಾ ಅತ್ತೆ ಆದ ಅವಳು ಏನಾಗ್ಬೇಕು ಆ ಸೊಸೆಗೆ? ಆಗಿರ್ಬೇಕಂದ್ರೆ ಅವಳು ಏನಾದ್ರೂ ಅವಳ ಗಂಡನ ವಿಷಯನ್ನು ದೂರಿದ್ರೆ ಗಂಡನ ತಾಯಿ ಹತ್ರ ಹೇಳುವಷ್ಟು ಅವಳು ಓಪನ್ ಆಗ್ಬೇಕು, ಅಲ್ಲಿ ಸರಿ ಆಗ್ತದೆ. ಏನಂದ್ರೆ ಒಂದು ಸೊಸೆ ತನ್ನ ಗಂಡನ ಬಗ್ಗೆ ಏನ ದೂರಿದ್ರೆ ಅತ್ತೆ ಹತ್ರ ಬಂದು ಅಮ್ಮ ನಿಮ್ಮ ಮಗ ಹೀಗೆ ಮಾಡಿದ್ರು ಅಂತ ಯಾವಾಗ ಹೇಳ್ತಾಳೆ, ಆವಾಗ ನಮ್ಮ ರಿಯಾಕ್ಷನ್ ಏನು, ನಾವು ಯಾವ ಪ್ರತಿಕ್ರಿಯೆ ಕೊಡ್ತೇವೆ,
1: ಅದು ಮುಖ್ಯ ಆಗ್ತದೆ.
0: ಅಲ್ಲಿ ನಾವು ಯಾರ ಪರ ವಹಿಸ್ತೇವೆ? ನಾವು ಯಾವಾಗ್ಲೂ ಸೊಸೆ ಪರ ವಹಿಸ್ಬೇಕು, ಅಲ್ಲಿ ಅವಳ ನಾವು ಮನಸ್ಸು ಗೆಲ್ಲುತ್ತೇವೆ ಅಂತ ಅರ್ಥ.
1: ಮತ್ತೆ ಮೇಡಮ್, ಈಗ ನೀವು ಲೇಖಕಿ ಕೂಡ, ಮೂರು ಕಥಾ ಸಂಕಲನಗಳನ್ನ ಹೊರಗೆ ತಂದಿದ್ದೀರಿ, ಹಾಗೆ ಎರಡು ಕಾದಂಬರಿ ಆಸರೆ ಮತ್ತೆ ನಿನಗಾಗಿ ಅಂತ, ಮತ್ತೆ ಎರಡು ಲೇಖನಗಳ ಸಂಗ್ರಹ ಹೊರಗೆ ತಂದಿದ್ದೀರಿ ನೀವು. ನಿಮ್ಗೆ ಈ ಬರವಣಿಗೆ ಪ್ರಾರಂಭ ಆಗಿದ್ದು ಯಾವಾಗ, ಯಾರು ಪ್ರೇರಣೆ ಇದಕ್ಕೆ?
0: ನಾನು ತುಂಬಾ ಕಾದಂಬರಿ ಓದ್ತಾ ಇದ್ದೆ. ಉಷಾ ನವರತ್ನ ರಾಮ್ ಇವರ ಪುಸ್ತಕಗಳಂದ್ರೆ ನನಗೆ ಪಂಚಪ್ರಾಣ. ನನ್ನ 15ನೇ ವರ್ಷದಲ್ಲಿ ನಾನು ಬರವಣಿಗೆ ಪ್ರಾರಂಭ ಮಾಡಿದೆ. ಬರೀತಿದ್ದೆ ಆ ಸಮಯದಲ್ಲಿ, ಬರೆದು ಬರೆದು ಇಡ್ತಿದ್ದೆ. ಉಷಾ ನವರತ್ನ ರಾಮ್ ಅವರ ಒಂದು ಕಾದಂಬರಿ ಎಲ್ಲ ಓದಿದ್ರೆ ಅವರಾಗ್ಬೇಕು, ಅವರಾಗೆ ಬರೀಬೇಕು ಅಂತೇಳಿ ಹಾಗೆ ನಾನು ಬರೆದು ಬರೆದು ಎಲ್ಲ ಇಡ್ತಿದ್ದೆ. ಅದನ್ನು ಓದ್ಲಿಕ್ಕೆ ನನ್ನ ಗೆಳತಿಯರ ಗ್ರೂಪ್ಗೆ ಕೊಡ್ತಿದ್ದೆ, ಅವರೇ ನನ್ನ ಓದುಗರು, ಅವರು ಓದಿ ನನಗೆ ಹೇಳ್ತಿದ್ರು. ಹಾಗೆ ನನಗೆ ಅದೇ ರೀತಿ ಕತೆ ಹೇಳುವ ಅಭ್ಯಾಸ ತುಂಬಾ ಒಳ್ಳೆದಿತ್ತು. ಕಥೆಯನ್ನು ಬಹಳ ಉದ್ದ ತಕೊಂಡೋಗಿ ವೈಭೀಕರಿಸಿ ಹೇಳುವಂತ ಇದಿತ್ತು ನನಗೆ. ಎಲ್ಲರಿಗೆ ಬಾರಿ ನಾನು ಕತೆ ಹೇಳಿ ಕೂತ್ಕೊಂಡ್ರೆ ತುಂಬಾ ಇಷ್ಟ. ಆ ರೀತಿ ನನ್ಗೆ ಬರವಣಿಗೆಯಲ್ಲಿ ಬಂತು. ನನ್ನ ಜೀವನದಲ್ಲಿ ಬಂದ ನನ್ನ ಬಾಳ ಸಂಗಾತಿ ಅವರಿಗೆ ನನ್ನೊಂದು ಬರವಣಿಗೆಯಲ್ಲಿ ಆಸಕ್ತಿ ಇರುವುದು ನೋಡಿದ್ರು. ಅವರು ನನ್ನ ಬರವಣಿಗೆ ಬರೆದಿಟ್ಟ ಕಥೆಗಳನ್ನು, ನನ್ನ ಪ್ರಥಮ ಕತೆ ಸಿಹಿ ಕಹಿ ಕತೆ, ಇದು ಆವಾಗ ಸನ್ಮಾರ್ಗ ವಾರ ಪತ್ರಿಕೆ ಆ ಪತ್ರಿಕೆಯಲ್ಲಿ ಪ್ರಥಮ ಪ್ರಕಟವಾಗಿತ್ತು. ಅದು ನನ್ನ ಪ್ರಕಟ ಮಾಡಿದ್ದೆ ನನ್ನ ಬಾಳ ಸಂಗಾತಿ, ಅದನ್ನು ಕೊಡುಗೆ ಅಲ್ಲಿ ಕೊಟ್ಟು. ಆಗ ಅದರ ಸಂಪಾದಕರು ಇಬ್ರಾಹಿಂ ಸೈಯದ್ ಅಂತಿದ್ರು, ಅವ್ರು ನನಗೆ ಬಹಳಷ್ಟು ಸಪೋರ್ಟ್ ಕೊಟ್ರು. ಅವರ ಪತ್ರಿಕೆಯಲ್ಲಿ ನನ್ನ ಎಲ್ಲ ಕಥೆ ವಾರ ವಾರ ನನ್ನ ಕಥೆಗಳು ಲೇಖನಗಳು ಎಲ್ಲ ಪ್ರಕಟವಾಗ್ತದೆ, ಅಲ್ಲಿಂದ ಸ್ಟಾರ್ಟ್ ಆಯ್ತು.
1: ಅಂದ್ರೆ ಮುಖ್ಯವಾಗಿ ಮಹಿಳೆಯರ ಸಮಸ್ಯೆಗಳನ್ನೇ ನಿಮ್ಮ ಕಥೆಗಳಲ್ಲಿ?
0: ಹೆಚ್ಚಾಗಿ ಹೆಣ್ಣು ಮಕ್ಕಳ ಸಮಸ್ಯೆ, ಅದನ್ನು ಮಗಳಾಗ್ಲಿ ಪತ್ನಿ ಆಗ್ಲಿ ತಾಯಿ ಆಗ್ಲಿ, ಈ ವಿಷಯದ ಕುಟುಂಬದ ಸುತ್ತವೇ ತಿರುಗ್ತಾ ಇತ್ತು ನನ್ನ ಕತೆ. ಹಾಗೆ ನಾನು ಅದ್ ಬರೀತಾ ಇದ್ದೆ.
1: ಹಾಗೇನೆ ಅನುಪಮ ಅಂತ ಮಾಸಿಕ ಪತ್ರಿಕೆಯನ್ನು ಕೂಡ ನೀವು ಹೊರಗೆ ತಂದಿದ್ದೀರಿ.
0: ಅನುಪಮ ಮಹಿಳಾ ಮಾಸಿಕ ಕೌಟುಂಬಿಕ ಪತ್ರಿಕೆ, ಇದೊಂದು ಟ್ರಸ್ಟ್ ನಡೆಸುದು ಈ ಪತ್ರಿಕೆಯನ್ನು. ನಿಜವಾಗಿ ಹೇಳ್ಬೇಕಾದ್ರೆ ಅದಕ್ಕೊಂದು ವಿಶೇಷತೆ ಉಂಟು ಅನುಪಮಕ್ಕೆ. ಈ ಅನುಪಮ ಪತ್ರಿಕೆ ತರುವ ಉದ್ದೇಶ ಏನಿತ್ತಂದ್ರೆ, ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳು ಪ್ರತಿಭಾವಂತ ಹೆಣ್ಣು ಮಕ್ಕಳು, ಬರಲಿಕ್ಕೆ ಗೊತ್ತುಂಟು, ಎಲ್ಲ ಗೊತ್ತುಂಟು ಅವರಿಗೆ, ಆದ್ರೆ ಅವರಿಗೊಂದು ವೇದಿಕೆ ಇಲ್ಲ, ಬೇರೆ ಪತ್ರಿಕೆ ಕಳಿಸುವಾಗೆ ಕೂಡ ಇಲ್ಲ. ಇಂಥ ಹೆಣ್ಣು ಮಕ್ಕಳಿಗೆ ಒಂದು ವೇದಿಕೆ ಆಗ್ಬೇಕು ಅಂತೇಳಿ ಪತ್ರಿಕೆಯನ್ನು ಟ್ರಸ್ಟ್ ಅಂತು. ಅನಂತರ ಕನ್ನಡಕ್ಕೆ ಹೆಚ್ಚು ಅಭಿವೃದ್ಧಿ ಆಗ್ಬೇಕು, ಪ್ರಗತಿ ಹೊಂದಬೇಕು ಕನ್ನಡ ಭಾಷೆಯಲ್ಲಿ, ಆ ಒಂದು ಉದ್ದೇಶ ಕೂಡ ಇತ್ತು. ಮತ್ತೊಂದಾಗಿ ಹೆಚ್ಚಾಗಿ ನನಗೆ ಹೇಳಿದಾಗೆ ಕೌಟುಂಬಿಕ ವಿಷಯ, ಕೌಟುಂಬದ ವಿಷಯದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಜ್ಞಾನ, ಮತ್ತೊಂದು ಧರ್ಮದ ವಿಷಯದಲ್ಲಿ ಪರಸ್ಪರ ಅರಿವು ಉಂಟಾಗಬೇಕೆಲ್ಲ. ನಾವು ಇತರನ್ನು ತಿಳ್ಕೊಳ್ಬೇಕು, ಇತರ ನಮ್ಮನ್ನು ತಿಳ್ಕೊಳ್ಬೇಕು. ನಾವು ಪರಸ್ಪರ ಧರ್ಮನ ಅರ್ಥ ಮಾಡಬೇಕು, ಇತರ ಧರ್ಮವನ್ನು ನಮ್ಗೆ ಅರ್ಥ ಆಗ್ಬೇಕು, ನಮ್ಮ ಧರ್ಮ ಬೇರೆಯವ್ರಿಗೆ ಅರ್ಥ ಆಗ್ಬೇಕು. ಈ ಎಲ್ಲದರಲ್ಲಿ ಆ ಒಂದು ಪತ್ರಿಕೆಯನ್ನು ನಿಜವಾಗಿ ಅದರ ಬಹಳ ವಿಶೇಷತೆ ಏನಂದ್ರೆ ಇಡೀ ಕರ್ನಾಟಕದಲ್ಲಿ ಕೇವಲ ಮುಸ್ಲಿಂ ಮಹಿಳೆಯರು ಮಾತ್ರ

0: ಸಂಪಾದಕೀಯ ಬಳಗದಲ್ಲಿ ಇದ್ದು ನಡೆಸುವ ಪ್ರಥಮ ಒಂದೇ ಒಂದು ಪತ್ರಿಕೆ ಅಂದ್ರೆ ಅನುಪಮ ಹೇಳ್ಬಹುದು. ಯಾವುದೇ ಪುರುಷರಿಲ್ಲದೆ ಆದ್ರೆ ಆ ಪತ್ರಿಕೆಯಲ್ಲಿ ಬರಹಗಾರರು ಎಲ್ಲ ಧರ್ಮೀಯರು. ಇವತ್ತು ಹೈಯೆಸ್ಟ್ ಅದರಲ್ಲಿ ಬರಹಗಾರರು ನಮ್ಮ ಹಿಂದೂ ಬಾಂಧವರು, ಕ್ರೈಸ್ತ ಬಾಂಧವ ಮಹಿಳೆಯರು, ಅದರಲ್ಲಿ ಓದುಗರು ಕೂಡ ಅಷ್ಟೇ.
1: ಮಕ್ಕಳು ಏನ್ ಮಾಡ್ತಿದ್ದಾರೆ?
0: ನನಗೆ ಎರಡು ಮಕ್ಕಳು ಕೂಡ ತಮ್ಮ ಪದವಿಯನ್ನು ಮುಗಿಸಿದ್ದಾರೆ. ಮಗಳಿಗೆ ಮದುವೆ ಆಗಿದೆ, ಮಗನಿಗೂ ಮದುವೆ ಆಗಿದೆ. ಅವನಿಲ್ಲಿ ಬಿಸ್ನೆಸ್ ಮಾಡ್ತಿದ್ದಾನೆ.
1: ನೀವು ಹೇಳಿದ್ರಿ ನಿಮ್ಮ ಬರವಣಿಗೆಯನ್ನ ಹೊರಗೆ ತಂದಿದ್ದು ಪ್ರಕಟವಾಗ್ಲಿಕ್ಕೆ ಕಾರಣ ನಿಮ್ಮ ಪತಿ ಅಂತ. ಹಾಗೆ ಅವರು ನಿಮ್ಮ ಉಳಿದ ಕೆಲಸಕ್ಕೆ ಅಂದ್ರೆ ಈ ಆಪ್ತ ಸಮಾಲೋಚನೆಗೆ ಮತ್ತೆ ಇತರ ಸಮಾಜ ಸೇವೆ ಇದಕ್ಕೆಲ್ಲ ಅವರು ಸಹಾಯ ಮಾಡ್ತಾರ, ಬೆನ್ನೆಲುಬಾಗಿ ನಿಂತಿದ್ದಾರ?
0: ಹೌದು, ಖಂಡಿತವಾಗಿಯೂ. ಇವತ್ತು ನನ್ನ ಪತಿ ನನ್ನ ಬೆನ್ನೆಲುಬು ಹೇಳ್ಬಹುದು. ಯಾಕೆಂದ್ರೆ ನನ್ನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಹೊರಗೆ ತಂದ ಅವರು. ಅದೇ ರೀತಿ ಒಂದು ನನ್ನನ್ನು ಲೇಖಕಿಯಾಗಿ ಮಾಡಿದ್ ಮಾತ್ರ ಅಲ್ಲ, ನನ್ನಗೆ ಒಂದು ಸಮಾಜ ಸೇವೆ ಮಾಡುವ ಒಂದು ನನಗೆ ಒಂದು ಹಂಬಲಿತ ಒಳಗೆ, ಅದನ್ನು ಗುರುತಿಸಿ ಅವರು ನನ್ನನ್ನು ಮನೆಯಿಂದ ಇಲ್ಲ ನಾಲ್ಕು ಒಳಗಿನ ಒಂದು ಶೋಷಿತ ಹೆಣ್ಣು ಅಂದಲ್ಲ, ನಾನು ನನ್ನನ್ನು ಪ್ರತಿ ಒಂದಕ್ಕೂ ಕೂಡ ಅವರು ಹೊರಗೆ ನನ್ನ ಕಳಿಸ್ತಾ ಇದ್ರು. ಅವರ ಒಂದು ಉದ್ದೇಶ ಏನಂದ್ರೆ, ನಾಲ್ಕು ದಿನದ ಬಾಳಲ್ಲಿ ಸತ್ ನಂತರ ಜನರು ನಮ್ಮನ್ನು ನೆನಪು ಮಾಡಬೇಕು ಇಂಥವ್ರು ಇದ್ರು ಅಂತೇಳಿ. ಪ್ರಾಣಿಯಾಗಿ ಬದುಕಿ ಪ್ರಾಣಿಯಾಗಿ ಸಾಯಬಾರದು, ನಾವು ಯಾವತ್ತು ಬೇರೆಯವ್ರಿಗೆ ನೆನಪಾಗಿ ಉಳಿಯುವಂತ ಕೆಲಸ ಮಾಡಿ ನಾವು. ಇದು ನನ್ನ ಪತಿಯ ಒಂದು ಯಾವಾಗಲೂ ಒಂದು ಮಂತ್ರ ಆಗಿತ್ತು ನನಗೆ. ನೀನು ನಿನ್ನಗೆ ಕೊಟ್ಟ ಟ್ಯಾಲೆಂಟ್ ಏನಿದ್ರು ಕೂಡ ಅದು ದೇವರು ಕೊಟ್ಟ ಟ್ಯಾಲೆಂಟ್, ಪ್ರತಿಭೆ. ಆ ಪ್ರತಿಭೆಯನ್ನು ಯಾವುದು ಮಾತನಾಡುವ ಶಕ್ತಿ, ಬರವಣಿಗೆ ಶಕ್ತಿಯ, ಸಮಾಜ ಸೇವೆ ಮಾಡುದು, ಇದೆಲ್ಲವೂ ನಾನು ಒಂದೇ ಉದ್ದೇಶದಿಂದ ಮಾಡುದು, ದೇವರಿಗೆ ಖುಷಿ ಅಂತ. ಅವರಿಗೆ ಖುಷಿ ಆಗ್ಬೇಕು, ಅದರಿಂದ ನಮ್ಗೆ ಪುಣ್ಯ ಸಿಗ್ತದೆ. ಪುಣ್ಯ ಮಾತ್ರ ನಾನು ನನ್ನ ವಿಷಯ, ಬೇರೆ ಯಾವುದೇ ಹಣದ ಅಥವಾ ಬೇರೆ ಯಾವುದೋ ಗೌರವ ಪ್ರಶಸ್ತಿ, ನಂಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿದೆ. ಆದ್ರೆ ನಾವು ಪ್ರಶಸ್ತಿ ಎಂಬುದು ಯಾಕೆ ಕೊಡ್ತಾರೆ, ನಾವು ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ. ಸುಮ್ಮನೆ ಪ್ರಶಸ್ತಿ ಕೊಟ್ಟು ನಾವು ಹುಬ್ಬಬೇಕು ಅಂತಲ್ಲ, ನಮ್ಮ ಪ್ರಶಸ್ತಿ ಕೊಟ್ಟಗಳು ನಮ್ಮ ಹೊಣೆಗಾರಿಕೆ ಹೆಚ್ಚುತ್ತದೆ. ಆದ್ರಿಂದ ಇವತ್ತು ಯಾವುದು ಸಮಾಜದಲ್ಲಿ ನನ್ನನ್ನು ಗುರುತಿಸ್ತಾರ ಎಲ್ಲ ಬಂದು ಎಲ್ಲ ನನ್ನ ಪತಿಯೇ ನಂಗೆ ಸಪೋರ್ಟ್ ಹೇಳ್ಬಹುದು. ಇಲ್ಲ ನಾನು ಖಂಡಿತ ನಾನು ದೊಡ್ಡ ಸೋಮಾರಿ ಹುಡುಗಿ,
1: ಸೋಮಾರಿ ಕ್ರಿಯಾಶೀಲರನ್ನಾಗಿ. ಮತ್ತೆ ಇನ್ನೊಂದು ನಾನು ಕೇಳ್ಬೇಕು ಅಂತಿದ್ದೆ, ಈ ಆಪ್ತ ಸಮಾಲೋಚನೆ ನೀವು ಪ್ರಾರಂಭ ಮಾಡಿದ್ದು ಹೇಗೆ, ಏನ್ ಕಾರಣ ಇತ್ತು? ಅದಕ್ಕೆ
0: ಕಾರಣ ಅಂದ್ರೆ, ನಾನು ಮಹಿಳಾ ಹಕ್ಕುಗಳ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಹೋಗಿದ್ದೆ. ಹಾಗೆ ಒಂದು ಸ್ಟೇಜ್ ನಲ್ಲಿ ಹುಬ್ಬಳ್ಳಿಯಲ್ಲಿ ನಾನು ಮಹಿಳಾ ಹಕ್ಕುಗಳಾಗಿ ಹೀಗೆ ಎಲ್ಲ ಮಾತಾಡಿ ಸ್ಟೇಜ್ ಇಂದ ಇಳಿಬೇಕಾದ್ರೆ ಒಂದು ಮಹಿಳೆ ಬಂದು ನನ್ನ ಹತ್ರ ಜಗಳಕ್ಕೆ ನಿಂತಿತ್ತು. ನೀವು ಸ್ಟೇಜ್ ಅಲ್ಲಿ ವೇದಿಕೆಯಿಂದ ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ, ಆದ್ರೆ ನಮ್ಮಂತ ಮಹಿಳೆಯರು ಶೋಷಣೆಯಲ್ಲಿ ನಮ್ಗೆ ಆಗುವ ಅನ್ಯಾಯದ ಅದರ ಬಗ್ಗೆ ಧ್ವನಿಯ ತೋರು ಯಾರು ಇಲ್ಲ, ನಮ್ಗೆ ಸಹಾಯ ಮಾಡುವವರು ಯಾರು ಇಲ್ಲ ಅಂತೇಳಿ ಅದು ಮನಸ್ಸಿನಲ್ಲೇ ನಂದು ಒಳಗೆ ಇತ್ತು. ಆ ಮಹಿಳೆಯ ಮಾತುಗಳೇ ಕೇಳ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಇಲ್ಲಿ ಮಂಗಳೂರಿನಲ್ಲಿ ಮಹಿಳಾ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಅನಸೂಯ ಅಂತ ಇದ್ರು. ಅವರು ನನಗೆ ಹೇಳಿದ್ರು, ನಿಮ್ಮ ಸಮುದಾಯದ ಬಹಳಷ್ಟು ಮಹಿಳೆ ಕೌಟುಂಬಿಕ ವಿಷಯದಲ್ಲಿ ಯಾವಾಗ ನೋಡಿ ಪೊಲಿಟಿಷಿಯನ್ ಬರ್ತಾ ಇರ್ತಾರೆ, ಶನಾಜ್ ನೀವು ಒಂದು ಕೆಲಸ ಮಾಡಿ, ನಿಮ್ಮ ಶರೀಯ ಬೇರೆ, ನಮ್ದು ಇಸ್ಲಾಮಿಕ್ ಕಾನೂನು, ಅದು ನಮ್ಮ ಕೌಟುಂಬಿಕಗೆ ಅನುಭವಿಸುವ ಕಾನೂನು, ಆದ್ರಿಂದ ನೀವು ನಿಮ್ಮದೇ ಒಂದು ಕೌನ್ಸಿಲಿಂಗ್ ಸೆಂಟರ್ ಯಾಕೆ ತೆರೆಯಬಾರದು, ನಿಮ್ಗೆ ಕೂಡ ಒಂದು ಗೊತ್ತಾಗ್ತದಲ್ಲ ಅವರ ಸಮಸ್ಯೆ ಏನು ಅಂತ, ನಿಮಗೆ ಅರ್ಥ ಆಗುವಷ್ಟು ನಮಗೆ ಅರ್ಥ ಆಗುದಿಲ್ಲ ಹೇಳಿದ್ರು. ಅದು ಅವರು ನಂಗೆ ಕೊಟ್ಟ ಸಲಹೆ. ನಾನು ನನ್ನ ಪತಿಯೊಂದಿಗೆ ಹೇಳಿ ಮಂಗಳೂರಿನಲ್ಲಿ ಬಹಳಷ್ಟು ಗಣ್ಯ ವ್ಯಕ್ತಿಗಳ ಹತ್ರ ಮಾತಾಡಿ ಅವರಿಂದ ನಾನು ಒಪ್ಪಿಗೆ ಪಡೆದುಕೊಂಡು ನನ್ನದೇ ಒಂದು ಸಹನ ವಿಮೆನ್ಸ್ ಕೌನ್ಸಿಲ್ ಅಂತ ಸ್ಟಾರ್ಟ್ ಮಾಡಿದೆ. ಈಗ ನಮ್ದು ಫಾರ್ವರ್ಡ್ ಟ್ರಸ್ಟ್ ಕೂಡ ನಮ್ದು ಸಂಘಟನೆಯಿಂದ ಆಗಿದೆ.
1: ಬೇರೆ ಎಲ್ಲ ಧರ್ಮದವರು ಕೂಡ
0: ಎಲ್ಲ, ಯಾವುದೇ ಹೆಣ್ಣಿನ ಸಮಸ್ಯೆಗೆ ಕಣ್ಣೀರಿಗೆ ಬಣ್ಣ ಇಲ್ಲ, ಎಲ್ಲಾ ಧರ್ಮದ ಮೈಯ ಕಣ್ಣೀರಿನ ಬಣ್ಣ ಕೂಡ ಒಂದೇ, ಅವಳ ಸಮಸ್ಯೆ ಒಂದೇ, ದುಃಖವೂ ಒಂದೇ, ಎಲ್ಲ ಒಂದೇ, ಅದರಲ್ಲಿ ಯಾವುದೇ ಇದಿಲ್ಲ, ಧರ್ಮ ಜಾತಿ ವರ್ಗ ಇಲ್ಲ. ಯಾವನ್ನೊಂದು ಅವರು ಬಂದ್ರು ಅವರಿಗೆ ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ಇದು ಮಾಡಿ ನಾವು ಪತಿ ಪತ್ನಿಯನ್ನು ಒಂದು ಮಾಡ್ಲಿಕ್ಕೆ 99% ನಾವು ಅದಕ್ಕೆ ಬೇಕಾದ್ರೆ ವರ್ಷ ಬೇಕಾ ತೆಗಿತೇವೆ, ನಾವು ಅದು ಮಾಡ್ತೇವೆ.
1: ಆತ್ಮತೃಪ್ತಿ ಕೂಡ ಇದೆ ನಿಮ್ಮ ಈ ಕೆಲಸದಲ್ಲಿ. ಹೌದು, ಧನ್ಯವಾದಗಳು ಶೆಹನಾಜ್ ಅವರೇ. ಇದುವರೆಗೆ ನೀವು ಕೌಟುಂಬಿಕ ಸಲಹೆಯ ಮಹತ್ವದ ಬಗ್ಗೆ ಹೇಳಿದ್ರಿ, ಹಾಗೆ ನಿಮ್ಮ ಜೀವನದ ಕೆಲವೊಂದು ತುಣುಕುಗಳನ್ನ ಕೂಡ ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕೌಟುಂಬಿ ಸಲಹೆಯ ಮಹತ್ವದ ಬಗ್ಗೆ ಆಪ್ತ ಸಮಾಲೋಚಕರಾದ ಶೆಹನಾಜ್ ಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶುಭದಾ ಡಿರೈ.
3: ಈಗ ಕೇಳಿ ಬಿ ಕೆ ಸುಂದರ ಹಾಡಿರುವ ಜನಪದ ಗೀತೆ.

0: ಕೇಳಿ ವನಿತಾ ಸಮಾಜ ಉಪ್ಪಿನಂಗಡಿ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಶ್ರೋತೃ ಬಾಂಧವರಿಗೆ ವನಿತಾ ಸಮಾಜ ಉಪ್ಪಿನಂಗಡಿ ಇದರ ಸದಸ್ಯೆಯರು ನಡೆಸಿಕೊಡುವ ಕಾರ್ಯಕ್ರಮ ವೈವಿಧ್ಯಕ್ಕೆ ಆದರದ ಸ್ವಾಗತ. ಮೊದಲಿಗೆ ವನಿತಾ ಸಮಾಜದ ಸದಸ್ಯೆಯರಿಂದ ಸಮೂಹ ಗಾಯನ.

0: ಹೆಣ್ಣನ್ನು ನೋಡುವ ದೃಷ್ಟಿ ಅಂದು ಇಂದು ಎಲ್ಲಾ ಒಂದೇ ಎಂಬುದನ್ನು ಬಿಂಬಿಸುವ ಒಂದು ಪೌರಾಣಿಕ ನಾಟಕ ಸೀತಾಪಹರಣ.
1: ಉರಿ ಉರಿ ಅಣ್ಣ, ಉರಿ, ಹಾ, ತಡೆಯಲಾರೆ ಅಣ್ಣ, ತಡೆಯಲಾರೆ.
2: ಶೂರ್ಪಣಖ, ಇದೆಂತಹ ಅವಸ್ಥೆ ನಿನ್ನದು? ಈ ರೀತಿಯಾಗಿ ರಕ್ತ ಸುರಿಯುತ್ತಿದೆ? ನಿನಗೆ ಈ ಗತಿಯನ್ನ ತಂದವರಾರು? ಅಬ್ಬಬ್ಬಾ, ನೋಡಲಾರೆ.
1: ಅಣ್ಣ, ನಾನು ದಂಡಕಾರಣ್ಯಕ್ಕೆ ಹೋದದ್ದು ನಿನಗೆ ತಿಳಿದೇ ಇದೆ. ಅಲ್ಲಿ ಪಂಚವಟಿ ಎಂಬ ಪ್ರದೇಶದಲ್ಲಿ ಒಬ್ಬ ಸುರಸುಂದರಾಂಗ, ಆಹಾ, ಎಂತಹ ಚೆಲುವು ಅಣ್ಣ! ಅಂತಹ ಸುಂದರ ರೂಪವನ್ನು ನಾನು ಇದುವರೆಗೂ ಕಂಡಿಲ್ಲ.
2: ಅದೆಲ್ಲ ಇರಲಿ ತಂಗಿ, ನಿನಗೆ ಈ ಸ್ಥಿತಿ ಹೇಗೆ ಬಂತು ಹೇಳು.
1: ಅಣ್ಣ, ಆ ಚೆಲುವನ ಹೆಸರು ರಾಮನಂತೆ, ಅವನ ಪತ್ನಿ ಸೀತೆ, ಅವನಿಗೆ ಒಬ್ಬ ತಮ್ಮನಿದ್ದಾನೆ, ಅವನು ಲಕ್ಷ್ಮಣನಂತೆ. ಅಣ್ಣ, ಆ ರಾಮನಿಗೆ ನಾನು ಮನಸೋತೆ, ನನ್ನನ್ನು ವರಿಸು ಎಂಬುದಾಗಿ ಬೇಡಿಕೊಂಡೆ, ಆತ ಎಷ್ಟು ಮಾತ್ರಕ್ಕೂ ಒಪ್ಪಲಿಲ್ಲ.
2: ನಿನ್ನ ರೂಪವನ್ನು ಯಾರು ಮೆಚ್ಚಿಕೊಳ್ಳುತ್ತಾರೆ ತಂಗಿ?
1: ಅಣ್ಣ, ನಾನು ನನ್ನ ನಿಜ ರೂಪವನ್ನು ಮರೆಮಾಚಿ ಸುಂದರ ತರುಣಿಯಾಗಿ ಅವರು ಕಾಣಿಸಿಕೊಂಡೆ.
2: ಹಾಗಾದರೆ ಮುಂದೇನಾಯ್ತು ಹೇಳು.
1: ಆಗ ಅವನು, ನಾನು ಏಕಪತ್ನಿ ವ್ರತಸ್ಥ, ನಾನು ನನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ, ನನ್ನ ತಮ್ಮ ಲಕ್ಷ್ಮಣನಿದ್ದಾನೆ, ಅವನ ಬಳಿಗೆ ಹೋಗು, ಅವನು ನಿನಗೆ ಮದುವೆ ಮಾಡ್ತಾನೆ ಎಂದು ಹೇಳಿ ನನ್ನ ಬೆನ್ನಿನ ಮೇಲೆ ಏನನ್ನೂ ಬರೆದು ಕಳುಹಿಸಿದ. ನಾನು ಲಕ್ಷ್ಮಣನ ಬಳಿಗೆ ಹೋದೆ ಅಣ್ಣ. ಅವನು ಖಡ್ಗವನ್ನು ತೆಗೆದು ನನ್ನ ಮೂಗು ಸ್ಥಳಗಳನ್ನು ಕತ್ತರಿಸಿಬಿಟ್ಟ ಅಣ್ಣ, ಕತ್ತರಿಸಿಬಿಟ್ಟ.
2: ಏನು, ಹುಲುಮಾನವರು ನಿನ್ನ ಈ ಸ್ಥಿತಿಗೆ ತಂದರೆ ಅವರನ್ನು ನಾನು ಸುಮ್ಮನೆ ಬಿಡಲಾರೆ.
1: ಅಣ್ಣ, ಆ ರಾಮನ ಹೆಂಡತಿ ಸೀತೆ ಇದ್ದಾಳ

0: ಅವಯ್ಯ, ನೀನು ಈಗಿಂದೀಗಲೇ ದಂಡಕಾರಣ್ಯಕ್ಕೆ ತೆರಳಬೇಕು. ಅಲ್ಲಿ ಪಂಚವಟಿಯಲ್ಲಿ ಪರ್ಣ ಕುಟೀರದಲ್ಲಿ ರಾಮನೆಂಬವನು ಇದ್ದಾನಂತೆ. ಅವನ ತಮ್ಮ ಲಕ್ಷ್ಮಣ, ಮಡದಿ ಸೀತೆ ಕೂಡ ಇದ್ದಾರಂತೆ. ನೀನು ಅಲ್ಲಿಗೆ ಹೋಗಿ ಆ ಸೀತೆಯ ಕಣ್ಣಿಗೆ ಬೀಳುವಂತೆ ಮಾಯಾ ಜಿಂಕೆಯಾಗಿ ಬಂಗಾರದ ವರ್ಣವನ್ನು ಹೊಂದಿ ಸುತ್ತಾಡಬೇಕು. ಆಕೆಗೆ ನಿನ್ನ ಮೇಲೆ ಆಸೆ ಹುಟ್ಟುವಂತೆ ಮಾಡಬೇಕು. ಈಗಲೇ ಹೊರಡು ಮಾವ.
1: ದಶಕಂಠ, ನಿನಗೆ ಇಂತಹ ದುರ್ಬುದ್ಧಿ ಯಾಕಾಗಿ ಬಂತು? ಶ್ರೀರಾಮ ಸಾಮಾನ್ಯನಲ್ಲ, ಆತನಾದರೂ ಯಾರೇ ತಿಳಿದಿರುವೆ? ಈ ಯೋಚನೆಯನ್ನು ಬಿಟ್ಟು ಬಿಡು ರಾವಣ.
0: ಮಾವ, ನಾನು ಹೇಳಿದ್ದಷ್ಟನ್ನು ಮಾಡು, ಅಧಿಕ ಪ್ರಸಂಗತನ ಬೇಡ. ಇದನ್ನು ರಾಜಾಜ್ಞೆಯೇ ತಿಳಿ.
1: ಆಗಲಿ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ನನ್ನ ಸಾವು ಶ್ರೀರಾಮನ ಕೈಯಲ್ಲೇ ಎಂದಿದ್ದರೆ ಹಾಗೆಯೇ ಆಗಲಿ.
2: ಅನುಜ, ಲಕ್ಷ್ಮಣ, ಅಣ್ಣ, ಅರಮನೆಯಲ್ಲಿ ಸಕಲ ಸುಖ ಭೋಗಗಳನ್ನು ಅನುಭವಿಸ್ತಾ ಸಂತೋಷದಿಂದ ಇರಬೇಕಾದ ನೀನು ನನ್ನೊಂದಿಗೆ ಬಂದು ಈ ದಟ್ಟಡವಿಯಲ್ಲಿ ನಮ್ಮಿಬ್ಬರ ಸೇವೆ ಮಾಡುತ್ತಾ ವೃಥಾ ತೊಂದರೆಯನ್ನು ಅನುಭವಿಸುವಂತಾಯ್ತಲ್ಲ.
3: ಹಾಗೇಕೆ ಹೇಳುತ್ತಿರುವೆಯಣ್ಣ? ಎಲ್ಲಿ ಶ್ರೀರಾಮನಿರುವನು ಅಲ್ಲಿಯೇ ಲಕ್ಷ್ಮಣನಿರುವನು. ರಾಮನನ್ನಗಲಿ ಈ ಲಕ್ಷ್ಮಣ ಅರೆ ಕ್ಷಣವೂ ಇರಲಾರ. ಮತ್ತೆ ಮತ್ತೆ ಯಾಕೆ ಈ ಮಾತನ್ನೇ ಹೇಳುತ್ತವೆಯಣ್ಣ?
2: ಅದು ಹಾಗಲ್ಲ ಲಕ್ಷ್ಮಣ, ನೋಡು ನಿನ್ನ ಅತ್ತಿಗೆ ಸೀತಾದೇವಿ.
4: ಪತಿಯನ್ನು ಅನುಸರಿಸುವುದು ಸತಿಯಾದವಳ ಧರ್ಮವಲ್ಲವೇ ಪ್ರಭು?
2: ಅರಮನೆಯ ಸುಖ ಭೋಗಗಳಿಂದ ನೋಡಿ, ಅದೋ ನೋಡಿ ಈ ಪ್ರಕೃತಿಯ ಮಾತೆಯ ಸೌಂದರ್ಯವನ್ನು, ಪಕ್ಷಿಗಳ ಕಲಕಲ ನಿನಾದ, ಶಾಂತವಾಗಿ ಹರಿಯುತ್ತಿರುವ ನದಿ ತೊರೆಗಳು, ಹಚ್ಚ ಹಸಿರ ಹೊದಿಕೆ ಹೊದ್ದ ಭೂರಮೆ, ಆಹಾ ಎಂತಹ ಸೌಂದರ್ಯ! ಅದೋ ಅದೋ, ಓ, ಅಲ್ಲಿ ಕಾಣುತ್ತಿರುವುದು ಏನದು? ಎಲ್ಲಿ? ನನಗೆ ಏನು ಕಾಣಿಸ್ತಿಲ್ಲವಲ್ಲ. ಅದೋ ಅಲ್ಲಿ ನೋಡಿ, ಆ ದೊಡ್ಡ ಮರದ ಮರೆಯಲ್ಲಿ, ಆಹಾ ಎಂತಹ ಸುಂದರವಾದ ಹರಿಣ, ಕಿವಿಗಳನ್ನು ನಿಮಿರಿಸಿ ಇತ್ತ ಕಡೆಗೆ ನೋಡುತ್ತಿದೆ. ನೋಡಿ ನೋಡಿ, ಎಂತಹ ಆಕರ್ಷಕವಾದ ಕಣ್ಣುಗಳು ಅದರದು.
5: ಹಾ ಹೌದು, ಕಾಣಿಸುತ್ತಿದೆ ಸ್ವರ್ಣ ಹರಿಣ.
2: ಪ್ರಾಣಕಾಂತ, ನನ್ನದೊಂದು ಆಸೆ ನೆರವೇರಿಸಲಾರಿರಾ?
5: ಹೇಳು ಪ್ರಿಯೆ, ಅದೇನು ನಿನ್ನ ಆಸೆ?
2: ಆ ಹರಿಣವನ್ನು ನನಗೆ ತಂದು ಕೊಡುವಿರಾ ಸ್ವಾಮಿ?
5: ಬೇಡ ದೇವಿ ಬೇಡ, ಅದು ಖಂಡಿತ ಕಾಡಿನ ಜಿಂಕೆಯಲ್ಲ. ಇದರಲ್ಲೇನೋ ಮೋಸ ಅಡಗಿದೆ, ದುಷ್ಟ ರಕ್ಕಸರ ಕೈವಾಡ ಇದರಲ್ಲಿರುವಂತೆ ತೋರುತ್ತಿದೆ. ಇದು ಮಾಯಾ ಜಿಂಕೆಯೇ ಸರಿ. ಆ ಹರಿಣವನ್ನೊಂದು ಬಿಟ್ಟು ಬೇರೆ ಏನನ್ನಾದ್ರೂ ಕೇಳು, ತಂದು ಕೊಡಬಲ್ಲೆ.
2: ಇಲ್ಲ ಇಲ್ಲ ಪ್ರಭು, ಆ ಹರಿಣ ನನಗೆ ಬೇಕೇ ಬೇಕು. ನನ್ನ ಈ ಒಂದೇ ಒಂದು ಬಯಕೆ ಈಡೇರಿಸಲಾರಿರಾ?
5: ಬೇಡ ಸೀತಾ, ಈ ಹಠ ನಿನಗೆ ತರವಲ್ಲ. ಆ ಹರಿಣದ ಮೇಲಿನ ಮೋಹ ಬಿಟ್ಟು ಬಿಡು ದೇವಿ.
2: ಇಲ್ಲ ದೇವ, ಆ ಜಿಂಕೆಯನ್ನು ಬಿಡು, ನಾನು ಬದುಕಿರಲಾರೆ. ನೀವು ಅದನ್ನು ನನಗೆ ಹಿಡಿದುಕೊಡಲೇಬೇಕು.
5: ಸರಿ, ಹಾಗೇ ಆಗಲಿ. ತಮ್ಮ ಲಕ್ಷ್ಮಣ.
3: ಅಣ್ಣ,
5: ಸೀತಾದೇವಿ ನನ್ನ ಮಾತನ್ನು ಎಷ್ಟು ಮಾತ್ರಕ್ಕೂ ಕೇಳುತ್ತಿಲ್ಲ. ಇದರಲ್ಲಿ ಆ ದುರುಳ ರಕ್ತಸರ ಮೋಸ ಅಡಗಿರುವುದಂತೂ ಖಂಡಿತ. ನಾನು ಆ ಹರಿಣವನ್ನು ಹಿಡಿದು ತರುವುದಕ್ಕಾಗಿ ತೆರಳುತ್ತೇನೆ. ನಾನು ಅವರಿಗೆ ಸೀತೆಯ ರಕ್ಷಣೆಯ ಭಾರ ನಿನ್ನದು.
3: ಆಗಲಣ್ಣ.
5: ಹಾ ಸೀತಾ, ಹಾ ಲಕ್ಷ್ಮಣ.
2: ಹಾ ಅದೇನು ಲಕ್ಷ್ಮಣದೇವ, ನನ್ನ ಪತಿದೇವರಿಗೆ ಅಪಾಯ ಒದಗಿದಂತಿದೆ. ಅವರ ಧ್ವನಿಯನ್ನು ಆಲಿಸಿದೆಯಾ? ನನಗೆ ತುಂಬಾ ಭಯವಾಗುತ್ತಿದೆ. ಶ್ರೀರಾಮ ತೊಂದರೆಗೆ ಸಿಲುಕಿರುವುದಂತೂ ಖಂಡಿತ.
3: ತಾಯಿ, ಇಲ್ಲ, ಇದು ನಮ್ಮಣ್ಣನ ಧ್ವನಿಯಂತೂ ಅಲ್ಲವೇ ಅಲ್ಲ. ಇದು ಆ ಅಸುರರ ಕೆಲಸವೇ ಇರಬೇಕು.
2: ಇಲ್ಲ, ನನಗೇಕೋ ಬಹಳ ಆತಂಕವಾಗುತ್ತಿದೆ. ನನ್ನ ರಾಮ ಬೇಡ ಬೇಡವೆಂದು ಪರಿಪರಿಯಾಗಿ ಹೇಳಿದರು. ನನಗೆ ಆ ಹರಿಣದ ಭಯವೇ ಆವರಿಸಿಬಿಟ್ಟಿತು. ನನ್ನ ಹಠದಿಂದಲಾಗಿ ನನ್ನ ಪತಿ ದೇವರಿಗೆ ಅಪಾಯ ಉಂಟಾಯಿತಲ್ಲ. ಹಾ ವಿಧಿಯೇ, ಲಕ್ಷ್ಮಣ, ನೀನು ಈಗಿಂದಲೇ ಹೋಗಿ ನಿನ್ನಣ್ಣನಿಗೆ ಏನಾಯ್ತೆಂದು ನೋಡು. ತೆರಳು ಲಕ್ಷ್ಮಣ.
3: ತಾಯಿ, ಅದು ಸಾಧ್ಯವಿಲ್ಲ. ನಮ್ಮಣ್ಣ ನಿಮ್ಮ ರಕ್ಷಣೆಯ ಭಾರವನ್ನು ನನಗೆ ವಹಿಸಿ ಹೋಗಿದ್ದಾನೆ. ಅಣ್ಣನ ಮಾತಿನಂತೆ ನಿಮ್ಮನ್ನು ಕಾಯುವುದು ನನ್ನ ಧರ್ಮವಲ್ಲವೇ? ನಾನು ನಿಮ್ಮನ್ನು ಏಕಾಂಗಿಯಾಗಿ ಬಿಟ್ಟು ಹೋಗಲಾರೆ.
2: ಛೀ ನೀಚ, ಎಂತಹ ಕೆಟ್ಟ ಯೋಚನೆ ನಿನ್ನ. ಅಣ್ಣ ಶ್ರೀರಾಮನಿಗೆ ಅಪಾಯ ಒದಗಿದರೆ ನಿನಗೆ ಆನಂದವೇ? ಆತನ ಪತ್ನಿಯನ್ನು ನಿನ್ನವಳನ್ನಾಗಿ ಮಾಡಿಕೊಳ್ಳಬಹುದೆಂಬ ಆಸೆಯೇ?
3: ರಾಮ ರಾಮ ರಾಮ, ಹೇಳಲಾರೆ ಇಂಥ ಮಾತುಗಳನ್ನು. ಎಂತಹ ಮಾತುಗಳನ್ನಾಡುತ್ತಿರ

0: ಅಮ್ಮ. ಸರಿ, ನಿಮ್ಮ ಇಚ್ಛೆಯಂತೆಯೇ ಆಗಲಿ. ಶ್ರೀರಾಮ ನನ್ನ ಸುತ್ತ ನಡೆಯುತ್ತೇನೆ. ಆದರೆ ಒಂದು ಮಾತು, ಇದು ಈ ರೇಖೆಯನ್ನು ದಾಟಿ ಯಾವ ಕಾರಣಕ್ಕೂ ಹೊರಗೆ ಬರಬಾರದು. ಎಚ್ಚರವಾಗಿರಿ ತಾಯಿ.
1: ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ.
2: ಯಾರದು?
1: ನಾನೊಬ್ಬ ಸನ್ಯಾಸಿ ತಾಯಿ. ಹೀಗೆ ಊರೂರು ಅಲೆಯುತ್ತಾ ಇಲ್ಲಿಗೆ ಬಂದಿದ್ದೇನೆ. ಬಹಳ ಹಸಿದಿದ್ದೇನೆ ತಾಯಿ, ಏನಾದರೂ ನೀಡು.
2: ಅಯ್ಯ, ನಾವಾದರೂ ಈ ದಟ್ಟ ಕಾನನದ ನಡುವೆ ಗಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತಿರುವವರು. ಇರಲಿ, ನಮ್ಮ ಆಹಾರವನ್ನೇ ನಿಮಗೆ ನೀಡುತ್ತೇನೆ.
1: ಸಂತೋಷ ತಾಯಿ.
2: ಇದೋ ಒಂದಷ್ಟು ಆಹಾರವನ್ನು ಇಲ್ಲಿ ಇಡುತ್ತಿದ್ದೇನೆ, ಸ್ವೀಕರಿಸಿ ಸ್ವಾಮಿ.
1: ಇದೇನು ಹೀಗೆ? ನಿನ್ನ ಕೈಯಾರೆ ಭಿಕ್ಷೆ ನೀಡಮ್ಮ.
2: ಇಲ್ಲ, ನಾನು ಈ ರೇಖೆಯನ್ನು ದಾಟಿ ಹೊರಗೆ ಬರುವಂತಿಲ್ಲ. ಇಲ್ಲಿ ಕಸರ ಭಯದಿಂದ ಲಕ್ಷ್ಮಣ ದೇವ ನನ್ನ ರಕ್ಷಣೆಗಾಗಿ ಈ ರೇಖೆಯನ್ನು ಎಳೆದು ಹೋಗಿದ್ದಾನೆ. ಕ್ಷಮಿಸಿ ಸ್ವಾಮಿ, ನಾನು ನನ್ನ ಕೈಯಾರೆ ಭಿಕ್ಷೆ ನೀಡಲಾರೆ.
1: ನಾನಾದ ಒಬ್ಬ ಬಡ ಸನ್ಯಾಸಿ, ನನ್ನಿಂದ ನಿನಗೆ ಯಾವ ಅಪಾಯವೂ ಉಂಟಾಗದು. ಮುಂದಕ್ಕೆ ಬಾ, ನೀಡಮ್ಮ ಭಿಕ್ಷೆ.
2: ಸನ್ಯಾಸಿಯಿಂದ ನನಗೆ ಅಪಾಯ ಸಾಧ್ಯವಿಲ್ಲ, ಸಂಶಯವೂ ಸಾಧುವಲ್ಲ. ಇದು ಭಿಕ್ಷೆಯನ್ನು ಸ್ವೀಕರಿಸಿ.
1: ಸಿಕ್ಕಿದೆ!
2: ಅಯ್ಯೋ, ಇದೇನಾಗಿ ಹೋಯಿತು? ರಾಮ ರಾಮ
1: ರಾಮನಂತೆ ರಾಮ, ಇಲ್ಲಿ ಯಾವ ರಾಮನೂ ಇಲ್ಲ, ಯಾವ ಲಕ್ಷ್ಮಣನೂ ಇಲ್ಲ. ಅವರು ಇಲ್ಲಿಂದ ಬಹಳ ದೂರ ಹೋಗಿದ್ದಾರೆ.
2: ಅಯ್ಯೋ, ಆದ್ರೆ ಯಾರು ನೀನು?
1: ನಾನಾರೆಂದು ತಿಳಿಯಲಿಲ್ಲವೇ? ಲಂಕಾಧಿಪತಿ ರಾವಣೇಶ್ವರ ಎಂದರೆ ನಾನೇ. ನನ್ನ ಪ್ರೀತಿಯ ತಂಗಿ ಶೂರ್ಪಣಖಿ, ಅವಳಿಗೆ ಆದ ಅಪಮಾನವನ್ನು ಸರಿಪಡಿಸಲೆಂದೇ ನಿನ್ನನ್ನು ಹೊತ್ತೊಯ್ಯಲು ಬಂದಿದ್ದೇನೆ. ನನ್ನನ್ನು ತಡೆಯುವವರು ಇಲ್ಲಿ ಯಾರೂ ಇಲ್ಲ. ಇದೋ ಈ ಪುಷ್ಪಕ ವಿಮಾನದಲ್ಲಿ ನಿನ್ನನ್ನು ಕುಳ್ಳಿರಿಸಿ ಲಂಕಾಪಟ್ಟಣಕ್ಕೆ ತೆರಳುತ್ತೇನೆ. ನಿನ್ನನ್ನು ನನ್ನ ಪಟ್ಟದರಸಿಯನ್ನಾಗಿ ಮಾಡುತ್ತೇನೆ.
2: ಹಾ, ಇದೇನಾಗಿ ಹೋಯಿತು? ರಾಮ ರಾಮ, ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಓ ತರುಲತೆಗಳೇ, ಮೃಗ ಕಗಗಳೇ, ಗಿರಿ ಕಾನನಗಳೇ, ನೀವಾದರೂ ನನ್ನನ್ನು ರಕ್ಷಿಸಲಾರಿರ, ನನ್ನ ಮೊರೆಯನ್ನು ಆಲಿಸಲಾರಿರ. ದುಷ್ಟನಾದ ರಾವಣ ನನ್ನನ್ನು ಹೊತ್ತೊಯ್ಯುತ್ತಿದ್ದಾನೆ. ನನ್ನ ರಾಮ ಬಂದಾಗ ಈ ವಿಚಾರವನ್ನು ತಿಳಿಸಿಬಿಡಿ. ರಾಮ ರಾಮ ರಾಮ.
3: ಎಲ್ಲಾ ರಾವಣ, ಶ್ರೀರಾಮನ ಮಡದಿ ಸೀತಾದೇವಿಯನ್ನು ಬಲವಂತವಾಗಿ ಹೊತ್ತೊಯ್ಯುತ್ತಿರುವೆಯ? ನಾನು ಇದಕ್ಕೆ ಆಸ್ಪದ ಕೊಡರೆ. ಬಿಟ್ಟು ಬಿಡು ಅವಳನ್ನು.
1: ತೊಲಗಾಚೆ, ನನ್ನನ್ನು ತಡೆಯುತ್ತಿರುವ ನೀನು ಯಾರು?
3: ಜಟಾಯಿ ಎಂದರೆ ನಾನೇ. ಬಿಡು ರಾವಣ, ಸುಮ್ಮನೆ ನನ್ನ ಕೈಯಲ್ಲಿ ಪೆಟ್ಟು ತಿಂದು ಸಬೇಡ.
1: ಏನು, ನಾನು ನಿನ್ನ ಕೈಯಲ್ಲಿ ಪೆಟ್ಟು? ಬಾ ಹಾಗಾದರೆ, ನಿನ್ನ ಶಕ್ತಿ ಏನೆಂಬುದನ್ನು ತೋರಿಸು.
3: ಆ ರಾಮ ರಾಮ ರಾಮ.
1: ಉಪ್ಪಿನಂಗಡಿಯ ಮಹತ್ವವನ್ನು ವಿವರಿಸುತ್ತ ಸಹಸ್ರಲಿಂಗೇಶ್ವರನ ಮಖೆ ಜಾತ್ರೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾರೆ ಶ್ರೀಮತಿ ಸವಿತಾ ಭಟ್ ತಮ್ಮ ಸ್ವರಚಿತ ಕವನ ವಾಚನದ ಮೂಲಕ.

ತೇರನು ಎಳೆಯುವ ಹೊತ್ತು ಸಹಸ್ರಲಿಂಗಗಳುದ್ಭವವಾಗಿವೆ ನದಿಯ ಮಧ್ಯದಲ್ಲಿ ನೇತ್ರಾವತಿ ನದಿಯ ಮಧ್ಯದಲ್ಲಿ ಧಾವಿಸಿ ಬಂದು ಪೂಜೆಯ ಗೈವರು ಮಂದಿಯು ಹರುಷದಲ್ಲಿ ಮಹಾಕಾಳಿಯ ಕಾಲ ಭೈರವನ ಕಲ್ಕುಡ ದೈವದ ರಕ್ಷಣೆಯು ಇಷ್ಟವ ನೀಡುತ್ತ ಭಕ್ತ

0: ಅವರು ಉಷಾ ಚಂದ್ರಮುಳಿಯ ಹಾಗೂ ಪುಷ್ಪಲತಾ ಜನಾರ್ದನ್ ಇವರು ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಮಕ್ಕಳನ್ನು ಕಳುಹಿಸುವ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿದ್ದಾರೆ.
1: ಉಮಾ ಉಮಾ ಬಾಗಿಲು ಹಾಕೊಂಡಿದ್ದಾರೆ, ಕನ್ನಡಿಂದ ಶಬ್ದ ಕೇಳಿಸ್ತಿದೆ. ಉಮಾ ಅವರೇ.
2: ಓ ಓ ಬಂದೆ.
1: ಏನು ಕೆಲಸದಲ್ಲಿದ್ದೀರಾ, ಬಾಗಿಲು ಹಾಕೊಂಡಿದ್ದೀರಿ?
2: ಬಾಗಿಲು ಹಗಲು ಹೊತ್ತಿನಲ್ಲೂ ಹಾಕಿಕೊಳ್ಬೇಕೆ. ಈಗಿನ ಕಾಲದಲ್ಲಿ ಯಾರಾದರೂ ಹಗಲು ದರೋಡೆಕೋರರು ಬಂದ್ರೆ ನಮ್ಗೆ ಗೊತ್ತೇ ಆಗುದಿಲ್ಲ. ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಗಿರ್ತೇವೆ, ಜಾಗ್ರತೆ ಇಸ್ಕೊಳ್ಳೋದು ನಮ್ ಕರ್ತವ್ಯ ಅಲ್ವಾ?
1: ಅದು ಹೌದು. ನಮ್ಮ ಮನೆಯಲ್ಲಾದ್ರೂ ಅತ್ತೆ ಮಾವ ಇರ್ತಾರೆ, ನಿಮ್ಮ ಮನೆಯಲ್ಲಿ ಯಾರು ಇಲ್ವೇ?
2: ಹೌದು ಅಶೋಕ, ನಿಮ್ಮ ಕೆಲಸ ಎಲ್ಲ ಆಯ್ತಾ?
1: ಓ ಅಲೇ ಆಗೋಯ್ತು, ಬೋರ್ ಆಯ್ತು, ಹಾಗೆ ನಿಮ್ಮಲ್ಲಿ ಮಾತನಾಡಕ್ಕೆ ಬಂದೆ. ನಿಮ್ಮ ಕೆಲಸ ಆಗಿಲ್ವಾ?
2: ಇಲ್ಲ ಅಶೋಕ, ಮಗನಿಗೆ ಎಕ್ಸಾಮ್ ಅಲ್ವಾ. ಬೆಳಿಗ್ಗೆ ನೂಡಲ್ಸ್ ಮಾಡಿದ್ದೆ, ಬೇಗ ಆಗುತ್ತೆ. ಮಗನಿಗೂ ಅವನ ತಂದೆಗೂ ಅದೇ ಕೊಟ್ಟೆ, ಮಗನಿಗೆ ಓದಿಸ್ಬೇಕಲ್ವಾ. ಹಾಗೆ ಕೆಲಸ ಎಲ್ಲ ಬಾಕಿ ಆಯ್ತು, ಗುಡಿಸೋದು, ಒರೆಸೋದು, ಅಡುಗೆ, ಬಟ್ಟೆ ಒಗೆಯೋದು. ಇನ್ನೂ ಆಗಿಲ್ಲ. ನಿಮ್ಮದಾಯ್ತಾ?
1: ಆಗ್ಲೇ ಆಗಿದೆ. ನನ್ನ ಮಕ್ಕಳಿಬ್ಬರಿಗೂ ಪರೀಕ್ಷೆ, ಬೆಳಿಗ್ಗೆ ದೋಸೆ ತಿಂದು 9 ಗಂಟೆಗೆನೆ ಹೋದ್ರು.
2: ನಿಮ್ಗೆ ಓದಿಸೋಕೆ ಇಲ್ವಾ? ನೀವು ಟೆನ್ಷನೇ ಮಾಡ್ಕೊಳ್ಳಲ್ಲ. ನಂಗೆ ನನ್ನ ಮಗನಿಗಿಂತಲೂ ಜಾಸ್ತಿ ಟೆನ್ಷನ್. ಹೇಗೆ ಬರೀತಾನೋ?
1: ಏನಿದೆ ಓದಲು ಮಕ್ಕ, ಟೀಚರ್ ಮೊದ್ಲೇ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಸ್ವಲ್ಪ ಅದನ್ನೇ ಓದ್ತಾರೆ, ಬೆಳಿಗ್ಗೆ ಸ್ವಲ್ಪ, ರಾತ್ರಿ ಸ್ವಲ್ಪ. ಪರೀಕ್ಷೆ ಅಂತ ತಲೆ ಬಿಸಿನೇ ಇಲ್ಲ. ಈ ಟೈಮ್ನಲ್ಲೂ ಆಟನೇ ಮುಖ್ಯ ಅವರಿಗೆ, ಆರಾಮದಲ್ಲಿದ್ದಾರೆ.
2: ಅಯ್ಯೋ, ಎಜುಕೇಶನ್ ಮುಖ್ಯ ಅಲ್ವಾ ಅಶಕ್ಕ? ಅದಕ್ಕೆ ನಾನು ಮಗನಿಗೆ ಆಟ ಆಡಕ್ಕೆ ಬಿಡಲ್ಲ. ಕನ್ನಡ ಮೀಡಿಯಂ ಸ್ಕೂಲಿಗೆ ಹಾಕಿದ್ರೆ ಹೀಗೇನೆ, ನನ್ನ ಮಗನನ್ನು ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ದು ಒಳ್ಳೇದಾಯ್ತು.
1: ಸ್ಕೂಲ್ನಲ್ಲೂ ಬೆಳಿಗ್ಗೆಯಿಂದ ಸಂಜೆ ತನಕ ಓದು ಬರಹ, ಸಂಜೆ ಟ್ಯೂಷನ್, ಮತ್ತೆ ವಾಪಸ್ ತಂದೆ ತಾಯಂದ್ರ ಪಾಠ. ಮಗುಗೆ ಬೇಸರ ಆಗಲ್ವಾ?
2: ಹೌದು ಅಶಕ್ಕ, ನನ್ನ ಮಗ ಒಂಥರ ಮಂಕಾಗಿರ್ತಾನೆ. ಆದ್ರೆ ಏನ್ ಮಾಡೋದು?
1: ಸ್ವಲ್ಪ ಹೊತ್ತು ಅವನನ್ನು ಫ್ರೀ ಬಿಡಿ, ಆಟ ಆಡಿಕೊಳ್ಳಲಿ, ಆಗ ಅವನ ಮೈ ಮನಸ್ಸು ಉಲ್ಲಾಸದಿಂದಿರುತ್ತೆ.
2: ಸ್ವಲ್ಪ ಫ್ರೀ ಇದ್ರೆ ಸಾಕು, ಆಟ ಎಲ್ಲಿ ಆಡ್ತಾನೆ, ಇಡೀ ದಿನ ಮೊಬೈಲ್ನಲ್ಲೇ ಇರ್ತಾನೆ.
1: ಅದೊಂದು ಅವರ ಕೈಲಿ ಸಿಕ್ಕಿದ್ರೆ ಸಾಕು, ಲೋಕನೇ ಮರೆತು ಬಿಡ್ತಾರೆ. ಹೊರಗಿನ ಆಟಕ್ಕಿಂತಲೂ ಈಗಿನ ಮಕ್ಕಳಿಗೆ ಮೊಬೈಲ್ ಟಿವಿನೇ ಮುಖ್ಯ.
2: ಹೌದು, ಅದರಿಂದಲೇ ಹಾಳಾಗೋದು ಈಗಿನ ಮಕ್ಕಳು.
1: ಏನೇ ಹೇಳಿ ಉಮಾಕ, ಈಗಿನ ಪರಿಸ್ಥಿತಿ ನೋಡಿದ್ರೆ ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಹೋಗೋದಕ್ಕಿಂತ ಸರ್ಕಾರಿ ಶಾಲೆಗೆ ಹೋದ್ರೇನೆ ಒಳ್ಳೇದು. ಅಂದ್ರೆ ಮಕ್ಕಳಿಗೆ ಬೇಕಾದ ಸವಲತ್ತುಗಳೆಲ್ಲ ಸರ್ಕಾರಿ ಶಾಲೆಯಲ್ಲಿ ಇದೆ. ಬೆಳಿಗ್ಗೆ ಹಾಲು, ಮಧ್ಯಾಹ್ನ ಬಿಸಿಯೂಟ, ಬುಕ್ಸ್, ಯೂನಿಫಾರ್ಮು, ಇನ್ನು ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಒಳ್ಳೊಳ್ಳೆ ಶಿಕ್ಷಕರು, ಇನ್ನೇನ್ ಬೇಕು, ಯಾವುದಕ್ಕೂ ಕೊರತೆ ಇಲ್ಲ.
2: ನನ್ನ ಮಗ ಟಿಫಿನ್ ನಲ್ಲಿ ಬೆಳಿಗ್ಗೆ ಹಾಕಿದ ತಿಂಡಿ ಸಂಜೆ ತನಕ ಹಾಗೆಯೇ ಇರುತ್ತೆ, ಏನು ತಿನ್ನಲ್ಲ.
1: ಹೌದು, ಮತ್ತೆ ಮಧ್ಯಾಹ್ನಕ್ಕೆ ಅದು ತಣ್ಣಗಾಗಿರುತ್ತೆ, ರುಚಿಸುದಿಲ್ಲ ಪಾಪ. ಹಾಗೆ ಅದಕ್ಕೆ ಆತ ಯಾವಾಗ್ಲೂ ಡಲ್ ಆಗಿರೋದು.
2: ಹೌದು.
1: ಅವೆಲ್ಲ ಇರ್ಲಿ ಉಮ್ಮಕ್ಕ, ನಾನೀಗ ಬಂದ ಉದ್ದೇಶನೇ ಮರ್ತೆ.
2: ಏನು?
1: ನಮ್ಮ ದೇವಸ್ಥಾನದಲ್ಲಿ ಇವತ್ತು ಬ್ರಹ್ಮ ಕಲಶ ಅಲ್ವಾ, ನೀವು ಬರಲ್ವಾ? ಒಟ್ಟಿಗೆ ಹೋಗೋಣ.
2: ಅಯ್ಯೋ, ನಾನ್ ಬರಲ್ಲ ಅಶಕ್ಕ, ನನ್ನ ಕೆಲ್ಸನೇ ಆಗಿಲ್ಲ. ಮಧ್ಯಾಹ್ನ ಎಕ್ಸಾಮ್ ಆಗಿ ಮಗ ಮನೆಗೆ ಬರನೆ, ಅವನಿಗೆ ಊಟ ಕೊಡ್ಬೇಕು, ನಾಳೆ ಪರೀಕ್ಷೆಗೆ ರೆಡಿ ಮಾಡಿಸ್ಬೇಕು. ನನ್ನ ದಿನ ಅಡುಗೆನೆ ಆಗಿಲ್ಲ.
1: ಏನು ಮಕ್ಕ ನೀವು, ಎಷ್ಟೊತ್ತಿಗೂ ಮಗ, ಕೆಲ್ಸ, ಅಡುಗೆ, ಮನೆ ಇರ್ತೀರಿ, ನಿಮ್ಗೆ ಬೇರೇನು ಆಸೆಗಳಿಲ್ವಾ?
2: ಆಸೆ ಇದೆ, ಆದ್ರೆ ಮಗ 12:30ಕ್ಕೆ ಸ್ಕೂಲ್ ಗಾಡಿಲಿ ಬರ್ತಾನೆ, ನಾನು ಹೋಗಿ ಕರ್ಕೊಂಡ್ ಬರ್ಬೇಕು. ನನ್ನವರು ಬೇರೆ ಡಾಕ್ಟರ್, ಅವ್ರು ಎಷ್ಟೊತ್ತಿಗೆ ಇರ್ತಾರೆ ಅಂತ ಹೇಳೋಕಾಗಲ್ಲ. ಮನೆಯಿಂದ ಹೊರಗೋದ್ರೆ ಸಮಸ್ಯೆನೆ.
1: ನಮ್ಮವರು 2 ವಾರ ರಜೆ ಹಾಕಿದ್ದಾರೆ. ನಮ್ಮೂರ್ನ ಬ್ರಹ್ಮ ಕಲಶ ಅಲ್ವಾ, ಎಷ್ಟೋ ಕೆಲಸಗಳು, ಜವಾಬ್ದಾರಿಗಳು ಇರ್ತವೆ. ನಮ್ ಬೇಗ ಬರ್ಲಿ ಹೇಳಿದ್ದಾರೆ, ಊಟ ಬಡಿಸ್ಬೇಕಂತೆ ಮಧ್ಯಾಹ್ನಕ್ಕೆ. ನೀವು ಬರ್ತೀರಾ, ನಿಮ್ಗೂ ಪುಣ್ಯ ಸಿಗುತ್ತೆ.
2: ಬರೋಕ್ಕಾಗಲ್ಲ ಅಶೋಕ, ನೀವು ಹೋಗಿ ಬನ್ನಿ. ಹೇಗೋ ನನ್ ಮಗ ಚೆನ್ನಾಗಿ ಓದಿ ಮುಂದೊಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡ್ರೆ ನನ್ನ ಜವಾಬ್ದಾರಿ ಮುಗಿಯುತ್ತೆ.
1: ಅಲ್ಲಿಗೆ ನಿಮ್ಮ ಜವಾಬ್ದಾರಿ ಜೊತೆ ಆಯುಷ್ಯ ಮುಗಿಯುತ್ತೆ ಅನ್ನಿ, ಮತ್ತೆ ಪ್ರಾಯ ಆಗುತ್ತೆ, ಆರೋಗ್ಯ ಕೆಡುತ್ತೆ, ಒಂದು ಕಡೆಗೆ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ.
2: ಏನ್ ಮಾಡೋದು, ಪರಿಸ್ಥಿತಿ ಆಗಿದೆ.

0: ನಾನೀಗ ನನ್ನ ಮಗನ ಜೊತೆಯಲ್ಲಿ ಇಲ್ಲದಿದ್ರೆ ಅವನಿಗೆ ಮಾರ್ಕ್ಸ್ ಕಡಿಮೆ ಬರುತ್ತೆ. ಮತ್ತೆ ಪೇರೆಂಟ್ಸ್ ಮೀಟಿಂಗ್ ನಲ್ಲಿ ನಮ್ಗೆ ಬೈತಾರೆ. ಅಯ್ಯೋ, ಯಾರಿಗೆ ಬೇಕು ಆ ಅವಮಾನ?
1: ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಅವರ ಬಾಲ್ಯದ ಸುಂದರ ಕ್ಷಣಗಳನ್ನೆಲ್ಲ ಕಳ್ಕೊಳ್ತಾರಲ್ವಾ, ತಾಯಿಗೂ ಕಷ್ಟನೇ. ನನ್ನ ಮಕ್ಕಳು ನೋಡಿ, ಆಡ್ತಾರೆ, ಓದ್ತಾರು, ಸುಖ ಸಂತೋಷಗಳನ್ನು ಕೂಡ ಅನುಭವಿಸ್ತಾರೆ.
0: ನನ್ನ ಮಗನಿಗೆ ಆಟ ಆಡೋಕೆ ಪುರ್ಸೊತ್ತಿಲ್ಲ.
1: ಉಮಕ್ಕ, ನಿಮ್ಗೆ ಎದುರು ಮನೆ ಯಮುನಕ್ಕ ಮತ್ತೆ ಸುಂದರಣ್ಣನ ಕತೆ ಗೊತ್ತಾ?
0: ಏನು, ನಾನು ಪಕ್ಕದ ಮನೆಗಳಿಗೆ ಹೋಗೋದಿಲ್ವೇ?
1: ಹೌದು, ನಿಮ್ ತಾಯಿ ಮೇಲಿದೆ, ಇರೋದು ಒಬ್ನೇ ಮಗ, ಆದ್ರೂ ಎಲ್ಲಿಗೋ ಹೋಗೋಕ್ಕೂ ನಿಮ್ಗೆ ಟೈಮ್ ಇಲ್ಲ. ಪಕ್ಕದ ಮನೆ ಯಮುನಾ ಮತ್ತೆ ಸುಂದರಣ್ಣನಿಗೆ 2 ಜನ ಗಂಡು ಮಕ್ಕಳು, ಅವ್ರು ಕೂಡ ನಿಮ್ ಹಾಗೆ ಮಕ್ಕಳು ಮಕ್ಕಳು ಅಂತ ಜೀವ ಬಿಡ್ತಿದ್ರು. ಮಕ್ಕಳಿಗೆ ಚೆನ್ನಾಗಿ ಕಲಿಸಿದ್ರು, ಇಂಜಿನಿಯರಿಂಗ್ ಮಾಡಿಸಿದ್ರು, ಇಬ್ರು ಈಗ ಕೆಲಸದಲ್ಲಿದ್ದಾರೆ.
0: ಓ, ಹಾಗಾದ್ರೆ ಆ ದಂಪತಿಗಳೀಗ ನೆಮ್ಮದಿಯಿಂದ ಇರಬಹುದಲ್ವಾ?
1: ಎಂಥ ಕರ್ಮ ನೆಮ್ಮದಿ!
0: ಮತ್ತಿನ್ನೇನು ಬೇಕು ಅವರಿಗೆ?
1: ಈ ಮುದಿ ಪ್ರಾಯದಲ್ಲಿ ಆರೋಗ್ಯ ಬೇಡ್ವಾ? ಅವರನ್ನು ನೋಡಿಕೊಳ್ಳಲು ಜನ ಬೇಕಲ್ವಾ?
0: ಮಕ್ಕಳು ಬರಲ್ವಾ?
1: ಒಬ್ಬ ಫಾರಿನ್ ಅಲ್ಲಿ, ಇನ್ನೊಬ್ಬ ಬ್ಯಾಂಗ್ಳೂರಲ್ಲಿ, ಇವರ ಜೊತೆ ಯಾರು ಇಲ್ಲ.
0: ಅಯ್ಯೋ,
1: ಈಗ ಅವರಿಬ್ರು ಕೊರಗ್ತಿದ್ದಾರೆ, ದೊಡ್ಡವ ಈಗ ಮದುವೆ ಆಗಿದ್ದಾನೆ ಅಂತ ಸುದ್ದಿ. ಅಪ್ಪ ಅಮ್ಮನ ಆಶೀರ್ವಾದವೇ ಬೇಡ ಅವರಿಗೆ, ಅಲ್ಲೇ ಸೆಟ್ಲ್ ಆಗಿದ್ದಾನಂತೆ. ಇನ್ನೊಬ್ಬ ಅಪರೂಪಕ್ಕೊಮ್ಮೆ ಬರ್ತಾನೆ. ಪಾಪ, ಮಕ್ಕಳು ಸಣ್ಣದಿರುವಾಗ ತಮ್ಮ ಸುಖ ಸಂತೋಷವನ್ನೆಲ್ಲ ತ್ಯಾಗ ಮಾಡಿ ತುಂಬಾ ಮುದ್ದು ಮಾಡಿ ಸಾಕಿದ್ರು. ಈಗ ನೋಡಿ ಅವರ ಅವಸ್ಥೆ, ಮಕ್ಕಳು ಖರ್ಚಿಗೂ ಕೊಡಲ್ಲಂತೆ. ಪಾಪ, ಭಾರಿ ಕಷ್ಟ ಪಡ್ತಿದ್ದಾರೆ.
0: ಹೌದ, ಆರೋಗ್ಯವಾಗಿದ್ದಾರೆ ತಾನೇ?
1: ಇಲ್ಲಪ್ಪ, ಬಿಪಿ ಶುಗರ್ ಇಬ್ರಿಗೂ. ಯಮುನಕ್ಕ ಮೊನ್ನೆ ಬಿದ್ದು ಕೈ ಮುರ್ಕೊಂಡಿದ್ದಾರೆ, ನೋಡಿಕೊಳ್ಳಕ್ಕೂ ಯಾರು ಇಲ್ಲ.
0: ಛೇ, ಈಗೂ ಆಯ್ತಾ?
1: ನೋಡಿಕೊಳ್ಳೋದು ಬಿಡಿ, ಕಾಲ್ ಮಾಡಿ ಕಷ್ಟ ಸುಖನು ವಿಚಾರಿಸಲ್ವಂತೆ.
0: ಎಂತ ಮನುಷ್ಯರು ಇರ್ತಾರಪ್ಪ.
1: ನೀವೇನ್ ತಲೆ ಬಿಸಿ ಮಾಡ್ಬೇಡಿ ಉಮ್ಮಕ್ಕ, ನಿಮ್ಮ ಮಗ ನಿಮ್ಮನ್ನು ಖಂಡಿತ ನೋಡಿಕೊಳ್ತಾನೆ ಬಿಡಿ. ನಮ್ಮ ಮಕ್ಳು ನಾವು ಸಾಯುವಾಗ ನಮ್ಮ ಜೊತೆನೆ ಇದ್ರೆ ಸಾಕಪ್ಪ ದೇವ್ರೇ.
0: ಆ ದಂಪತಿಗಳು ಇನ್ನೇನು ಮಾಡ್ತಾರೋ? ಸಣ್ಣ ಮಗನಿಗಾದ್ರೂ ಮದುವೆ ಮಾಡಿಸಿ ಸೊಸೆ ಜೊತೆ ಇರಬಹುದಾಗಿತ್ತೇನೋ.
1: ಅವನು ಮದುವೆ ಆದ್ರೆ ಅಪ್ಪ ಅವನ ಚಾಕ್ರಿ ಮಾಡೋಕೆ ಅಲ್ಲೇ ಬಿಟ್ಟು ಹೋಗ್ತಾನ? ಹೆಂಡತಿನ ಕರ್ಕೊಂಡೇ ಹೋದಾನು.
0: ಹೌದಲ್ವಾ,
1: ಮೇಲ್ಜಾತಿಯವರು ಬೇರೆ, ಸರ್ಕಾರದಿಂದ ಯಾವ ಸವಲತ್ತು ಇವರಿಗಿಲ್ಲ. ಮಂಗಳೂರಿನಲ್ಲಿ ಒಂದು ವೃದ್ಧಾಶ್ರಮ ಇದೆ, ಅವ್ರು ಅಲ್ಲಿಗೆ ಹೋಗ್ತಾರಂತೆ. ಅಲ್ಲಿ ಇವರಂತವ್ರೆ 40 ಜೋಡಿ ಇದ್ದಾರಂತೆ. ರಾಮಚಂದ್ರಪ್ಪ ಎನ್ನುವರೊಬ್ರು ಇವರಿಗೆಂತಲೇ ಒಂದು ವೃದ್ಧಾಶ್ರಮ ಕಟ್ಟಿ ತುಂಬಾ ಪ್ರೀತಿಯಿಂದ, ಏನು ಕುಂದುಕೊರತೆ ಬಾರದಂತ ತಡೆಕೊಳ್ತಾ ಇದ್ದಾರಂತೆ.
0: ಹೌದಾ? ಮತ್ತೆ ಮನೆ?
1: ಮನೆ ಮಾಡ್ತಾರಂತೆ, ಎರಡೂ ಮಕ್ಕಳಿಗೂ ಬೇಡ. ಬಂದ ಹಣವನ್ನೆಲ್ಲ ವೃದ್ಧಾಶ್ರಮಕ್ಕೆ ಕೊಟ್ಟು ಮುಂದಿನ ಜೀವನವನ್ನ ಅಲ್ಲೇ ಕಳೆಯೋದು ಅಂತ ಹೇಳ್ತಾ ಇದ್ರು.
0: ಅಯ್ಯೋ, ನೀವು ಹೇಳಿದ ವಿಷಯ ಎಲ್ಲ ಕೇಳಿ ತುಂಬಾ ಬೇಸರವಾಯ್ತು ಅಶೋಕ. ಈಗ ಏನು ಕೆಲಸ ಮಾಡ್ಲಿಕ್ಕೂ ಮೂಡೇ ಇಲ್ಲ.
1: ಸಾರಿ ಉಮ್ಮಕ್ಕ, ನಿಮ್ಗೆ ತುಂಬಾ ಬೇಸರ ಮೂಡಿಸಿದೆ. ಆಚೆ ಮನೆ ಗೌರ ನೋಡಿ, 5 ಜನ ಮಕ್ಕಳು, ಅವರಿಗೆ ಮಕ್ಕಳಿಗೆ ಸರಿಯಾಗಿ ಓದಿಸ್ಲಿಕ್ಕೆ ಆಗ್ಲಿಲ್ಲ, ಆಗ ಅಷ್ಟು ಬಡತನ ಇತ್ತು. ಆದ್ರೂ ಅವ್ರು ಈಗ ನೆಮ್ಮದಿಯಲ್ಲಿದ್ದಾರೆ. ಓದು ಕಲಿ ಅಂತ ಹೇಳ್ತಾ ಮಕ್ಕಳಿಗೆ ನಾವ್ ಇರಬಾರ್ದು ಉಮ್ಮಕ್ಕ. ಓದು ಜೊತೆ ಸ್ವಲ್ಪ ಆಟನೇ ಇರ್ಬೇಕು, ಆಗ್ಲೇ ಅವರಿಗೆ ಸಮಾಧಾನ. ದೊಡ್ಡವರಾದ್ಮೇಲೆ ಅವ್ರು ಏನಾಗ್ತಾರೋ ಅಥವಾ ಅವರವರ ಹಣೆ ಬರಹ, ಚಿಕ್ಕಂದಿನಿಂದಲೇ ಅವರಿಗೆ ಬದುಕುವ ಪಾಠ ನಾವು ಹೇಳಿಕೊಡ್ಬೇಕು. ಸಂಸ್ಕೃತಿಯ ಬಗ್ಗೆ ಅವರಿಗೆ ಅರಿವು ಮೂಡಿಸ್ಬೇಕು. ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿದ ಮಕ್ಕಳು ದೊಡ್ಡ ಕೆಲಸಕ್ಕೆ ಸೇರ್ತಾರೆ, ಮುಂದೆ ನಮ್ಮನ್ನು ನೋಡಿಕೊಳ್ತಾರೆ ಅನ್ನೋದು ಮೂರ್ಖತನ ಅಲ್ವಾ? ಕನ್ನಡ ಮೀಡಿಯಂ ನಲ್ಲಿ ಕಲಿತ ಮಕ್ಕಳು ಈಗ ದೊಡ್ಡ ದೊಡ್ಡ ಹುದ್ದೆಯಲ್ಲಿಲ್ವಾ?
0: ಹೌದು ಅಶೋಕ.
1: ನಾವು ಮಕ್ಕಳಿಗೆ ಪುಸ್ತಕದ ಬದನೆಕಾಯಿ ಮಾತ್ರ ಕಲಿಸದೆ ನಮ್ಮ ಯೋಧರ ಕತೆ, ವೀರರ ಕತೆ, ದೇಶ ಪ್ರೇಮದ ಬಗ್ಗೆ ಅವರಿಗೆ ಹೇಳ್ತಾ ಬಂದ್ರೆ ಅವರು ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಅಂತ ತಿಳ್ತಾರೆ. ಭಾರತದ ಸಂಸ್ಕೃತಿ ಬಗ್ಗೆನೂ ತಿಳ್ಕೊಳ್ತಾರೆ. ಗುರು ಹಿರಿಯರು ತಂದೆ ತಾಯಿರನ್ನು ಗೌರವದಿಂದ ಕಾಣ್ತಾರೆ ಅಲ್ವಾ?
0: ಹಾ, ನೀವು ಹೇಳುವುದು ಸರಿಯೇ.
1: ಓ, ಗೊತ್ತಾಯ್ತು, ನಾನಿನ್ನು ಬರ್ಲಾ ದೀರಾ ಬ್ರಹ್ಮ ಕಲಶಕ್ಕೆ?
0: ಇಲ್ಲ ಅಶೋಕ, ನಾಳೆ ಖಂಡಿತ ಬರ್ತೇನೆ.
1: ಸರಿ, ಹಾಗಾದ್ರೆ ಬರ್ತೇನೆ.
2: ಇದುವರೆಗೆ ವನಿತಾ ಸಮಾಜ ಉಪ್ಪಿನಂಗಡಿ ಇದರ ಸದಸ್ಯರು ನಡೆಸಿಕೊಟ್ಟಂತಹ ಕಾರ್ಯಕ್ರಮವನ್ನು ಆಲಿಸಿದಿರಿ. ಇದರಲ್ಲಿ ಭಾಗವಹಿಸಿದವರು ಸವಿತಾ ಭಟ್, ಮಮತಾ ಪೈ, ಉಷಾ ಚಂದ್ರಮುಳಿಯ, ಪುಷ್ಪತಾ ಜನಾರ್ದನ್, ಮಧುಮತಿ ಕರುಣಾಕರ್, ಅನುಪಮ, ಶಾರದಾ ಪುರೋಳಿ, ಜ್ಯೋತಿ ಹೇರಂಬ ಶಾಸ್ತ್ರಿ, ಸುಜಾತ ಕೃಷ್ಣ ಆಚಾರ್ಯ, ಶ್ಯಾಮಲಾ ಶೆಣೈ, ರಾಧಾ ನಿನ್ನಿಕಲ್ಲು. ಕೀಬೋರ್ಡಿನಲ್ಲಿ ಸಹಕರಿಸಿದವರು ಶ್ರೀಧರ ಭಟ್. ಕಾರ್ಯಕ್ರಮ ನಿರ್ವಹಣೆ ಗೀತಾಲಕ್ಷ್ಮಿ ತಾಳ್ತಜೆ.
3: ಇದುವರೆಗೆ ವನಿತಾ ಸಮಾಜ ಉಪ್ಪಿನಂಗಡಿ ಇಲ್ಲಿನ ಸದಸ್ಯರಿಂದ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ.
4: ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಏಕ ಅನೇಕ ಭಾಗವಹಿಸುವವರು ಶ್ರೀಮತಿ ಸುಮಿತ್ರಮ್ಮ. ಇವತ್ತಿನ ವನಿತಾರಂಗದಲ್ಲಿ ಏಕ ಅನೇಕ ಟೊಮೆಟೊ ವೈವಿಧ್ಯ, ಟೊಮೆಟೊ ಸುಗ್ಗಿ, ಟೊಮೆಟೊಯಿಂದ ಏನೇನು ಬಗೆ ಬಗೆಯ ತಿನಿಸುಗಳನ್ನ ಮಾಡಬಹುದು ತಿಳಿಸ್ಕೊಡ್ತಾ ಇದ್ದಾರೆ ಶ್ರೀಮತಿ ಸುಮಿತ್ರಮ್ಮ. ಅವ್ರನ್ನ ಸ್ಟುಡಿಯೋಗೆ ಸ್ವಾಗತಿಸ್ತೇನೆ. ನಮಸ್ಕಾರ ಸುಮಿತ್ರಮ್ಮ ಅವರೇ.
1: ನಮಸ್ಕಾರ.
0: ಟೊಮೆಟೊ ಬಗೆ ಬಗೆಯ ತಿನಿಸುಗಳನ್ನ ಮಾಡ್ತೀರಿ ಅಂತ ಹೇಳಿದ್ರಿ ನೀವು ಬರ್ತಾ ಇದ್ದ ಹಾಗೆ. ಬಾಯಲ್ಲಿ ನೀರಿರುವಂತಹ ಟೊಮೆಟೊ ಖಾದ್ಯ ವೈವಿಧ್ಯವನ್ನ ತಿಳಿಸ್ಕೊಡ್ಬೇಕು ಇವಾಗ ನಮ್ಮ ಗೆಳತಿಯರಿಗೆ. ಮೊಟ್ಟ ಮೊದಲು ಯಾವುದನ್ನ ತಿಳಿಸ್ತೀರಿ, ಟೊಮೆಟೊಯಿಂದ ಏನ್ ತಯಾರಿಸೋದನ್ನ ತಿಳಿಸ್ಕೊಡ್ತೀರಿ?
1: ಮೊಟ್ಟ ಮೊದಲು ಮನೆಗೆ ದಿಢೀರನೆ ಸ್ನೇಹಿತರಾಗ್ಲಿ ಬಂಧುಗಳವರಾಗ್ಲಿ ಬಂದರೆ ಅವರಿಗೆ ನಾವು ಪಾನೀಯಗಳನ್ನು ಕೊಡುವುದು ವಾಡಿಕೆ.
0: ಹೌದು,
1: ಹಾಗಾಗಿ ಶರ್ಬತ್ ಅನ್ನು ಮಾಡುವ ವಿಧಾನವನ್ನು ನಿಮಗೆ ತಿಳಿಸಿಕೊಡುತ್ತೇನೆ.
0: ಟೊಮೆಟೊ ಶರ್ಬತ್ತು. ಹೇಳಿ, ಟೊಮೆಟೊ ಎಷ್ಟು
1: ಚೆನ್ನಾಗಿ ಕಳೆದ 4 ಟೊಮೆಟೊ ಹಣ್ಣುಗಳನ್ನು ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಮಿಕ್ಸಿಗೆ ಹಾಕಿ 1 ಚಿಟಿಕೆ ಯಾಲಕ್ಕಿ ಪುಡಿಯನ್ನು ಹಾಕಿ ಅದಕ್ಕೆ ಬೇಕಾಗುವಷ್ಟು ಸಕ್ಕರೆಯನ್ನು ಬೆರೆಸಿ ಅದನ್ನು ಮಿಕ್ಸಿ ಮಾಡಿಕೊಳ್ಳಬೇಕು. ನಂತರ ಅದನ್ನು ಶೋಧಿಸಿ ಕಪ್ಪುಗಳಿಗೆ ಹಾಕಿ ಬಂದವರಿಗೆ ಬೇಕಾದರೆ ಐಸ್ ಅನ್ನು ಸಹ ಬೆರೆ ಕುಡಿಯಲು ಕೊಡಬಹುದು. ಒಂದು ತಂಪಾದ ಪಾನೀಯ ಕುಡಿಯಲು ಸಿದ್ಧವಾಗುತ್ತದೆ.
0: ಟೊಮೆಟೊ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದಲ್ವಾ?
1: ಹೌದು,
0: ಹಸಿ ಟೊಮೆಟೊ ಇನ್ನೂ ಹೆಚ್ಚು ಒಳ್ಳೇದು ಅಂತ ಹೇಳ್ತಾರೆ.
1: ಅದು ಅದರಲ್ಲಿ ಬೇಕಾಗದ ಅಂದ್ರೆ ಸಿ ವಿಟಮಿನ್ ಸಿ ತುಂಬಾ ಇರುವುದರಿಂದ ಅದನ್ನ ಯಾವ ರೀತಿ ಬೇಕಾದರೂ ಸಹ ಉಪಯೋಗಿಸಲು ಸಾಧ್ಯತೆ ಉಂಟು.
0: ಈಗ ನೀವು ಹೇಳಿದ್ರಿ ಶರ್ಬತ್ತು ತಯಾರಿಸೋದ್ರ ಬಗ್ಗೆ, 4 ಟೊಮೆಟೊ ತಗೊಳ್ಬೇಕು, ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ನಮಗೆ ಗೊತ್ತಾಗುತ್ತೆ ಎಷ್ಟು ಸಕ್ಕರೆ ಹಾಕೊಳ್ಬೇಕಾಗುತ್ತೆ ಅಂತ. ಅಂದಿನಲ್ಲಿ ಸಕ್ಕರೆ ಹಾಕೊಂಡು ಮಿಕ್ಸಿ ಮಾಡಿ ಶೋಧಿಸ್ಬಿಟ್ಟು ಗ್ಲಾಸ್ಗಳಿಗೆ ಹಾಕಿ ಐಸ್ ಬೇಕಾದ್ರೂ ಹಾಕಿ ಕೊಡಬಹುದು ಅಲ್ವಾ? ಈಗ ಶರಬತ್ತು ಆಯ್ತು, ರುಚಿಕರ ಶರಬತ್ತನ್ನ ಸೇವಿಸಿ ಆಯ್ತು, ಇನ್ನು ಮುಂದಿನ ಐಟಮ್ ಯಾವುದು ಟೊಮೆಟೊನಲ್ಲಿ?
1: ಟೊಮೆಟೊನಿಂದ ಜಾಮ್ ಅನ್ನು ತಯಾರಿಸಬಹುದು.
0: ಜಾಮ್ ಅನ್ ಕೂಡಲೇ ಬಾಯಲ್ಲಿ ನೀರು ಬರುತ್ತೆ.
1: ಹೌದು,
0: ಟೊಮೆಟೊ ಜಾಮ್ ಅನ್ನೋದು ಬ್ರೆಡ್ಗಳಿಗೆ, ಚಪಾತಿಗಳಿಗೆ, ದೋಸೆಗಳಿಗೆ ಎಲ್ಲದಕ್ಕೂ ಆಗುತ್ತೆ. ಮಕ್ಕಳಿಗಂತೂ ಬಹಳ ಪ್ರಿಯ. ಇದನ್ನ ತಯಾರಿಸೋದು ಹೇಗೆ?
1: ಚೆನ್ನಾಗಿ ಕಳೆಯುವಂತಹ ಕೆಂಪಾಗಿರುವ ಟೊಮೆಟೊಗಳನ್ನು ತೆಗೆದುಕೊಂಡು ನೀರನ್ನು ಹಾಕದೆ ಬೇಯಿಸ್ಕೋಬೇಕು. ಹಬೆಯಲ್ಲಿ ಬೇಯಿಸಿ ತಣ್ಣಗಾದ್ಮೇಲೆ ಮೇಲಿನ ಸಿಪ್ಪೆಯನ್ನು ತೆಗೆದು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳಬೇಕು. ಆಮೇಲೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸಾಕಷ್ಟು ರುಚಿಗೆ ಬೇಕಾಗುವಷ್ಟು ಸಕ್ಕರೆಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಪಾಕ ಮಾಡಿಕೊಂಡು ಬೇಕಾದರೆ 1 ಚಮಚ ತುಪ್ಪವನ್ನು ಹಾಕಿಕೊಳ್ಳಬಹುದು. ನಂತರ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕೈ ಆಡಿಸುತ್ತಾ ಅದು ಗಟ್ಟಿಯಾಗಿ ಲೇಹದಂತೆ ಬಂದ ನಂತರ ಅದನ್ನು ಕೆಳಗಿಟ್ಟು ಆರಿದ ನಂತರ ಡಬ್ಬಿಗಳಿಗೆ ಹಾಕಿ ನಾವು ಅನೇಕ ದಿನಗಳವರೆಗೆ ಅದನ್ನು ಇಡಲು ಸಾಧ್ಯತೆ ಉಂಟು. ಮಕ್ಕಳಿಗೆ ಜಾಮ್ ಎಂದರೆ ಯಾವ ತಿಂಡಿಯನ್ನು ಬೇಕಾದರೂ ತಕ್ಷಣ ತಿನ್ನಲು ರೆಡಿಯಾಗುತ್ತಾರೆ.
0: ಈಗ ಅದನ್ನ ಮಾಡೋದನ್ನ ಮತ್ತೊಮ್ಮೆ ನಮ್ಮ ಗೆಳತಿಯರಿಗೆ ಹೇಳ್ತೇನೆ. ಕಳೆತಿರುವಂತಹ ಟೊಮೆಟೊಗಳನ್ನ ತಗೊಳ್ಬೇಕು ಗೆಳತಿಯರೇ, ಅದನ್ನ ಹಬೆಯಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಅಂತ ಹೇಳಿದ್ರು. ನೀರ್ ಹಾಕದೆ ಹಬೆಯಲ್ಲಿ ಬೇಯಿಸಿ ಅದು ತಣ್ಣಗಾದ್ಮೇಲೆ ಮೇಲಿನ ಸಿಪ್ಪೆ ತೆಗೆದು ಒಳಗಿನ ತಿರುಳನ್ನ ಮಾತ್ರ ಮಿಕ್ಸಿಗೆ ಹಾಕಿ ನಯವಾಗಿ ರುಬ್ಬಿಕೊಳ್ಳಬೇಕು ಅಲ್ವಾ? ಆಮೇಲೆ ಬಾಣ್ಲೆನ ಒಲೆ ಮೇಲೆ ಇಟ್ಟು ರುಚಿಗೆ ಬೇಕಾಗುವಷ್ಟು ಸಕ್ಕರೆ ಅದಕ್ಕೆ ಸ್ವಲ್ಪ ಮಾತ್ರ ನೀರು ಹಾಕಿ ಪಾಕ ಮಾಡ್ಕೊಳ್ಬೇಕು. ಈ ಪಾಕಕ್ಕೆ ರುಬ್ಬಿದ ಟೊಮೆಟೊ ಪ್ಯೂರಿಯನ್ನ ಹಾಕಿ ಚೆನ್ನಾಗಿ ಮಗುಚ್ತಾ ಇರಬೇಕು. ಅದು ಅಡಿ ಸೀಯದ ಹಾಗೆ ನೋಡಿಕೊಳ್ಬೇಕು, ಸೀದು ಹೋಗದ ಹಾಗೆ ಮಗುಚತಾ ಇದ್ದು ಗಟ್ಟಿಯಾಗಿ ಲೇಹದ ಹಾಗೆ ಆದಾಗ ಕೆಳಗಿಳಿಸ್ಕೊಳ್ಬೇಕು. ತಣ್ಣಗಾದ್ಮೇಲೆ ಗಾಜಿನ ಬಾಟ್ಲೆಯಲ್ಲಿ ಶೇಖರಿಸಿ ಇಡಬಹುದು. ಈಗ ರುಚಿಕರ ಟೊಮೆಟೊ ಜಾಮ್ ಸವಿಯನ್ನು ಸಿದ್ಧ. ಸುಮಿತ್ರಮ್ಮ ಅವರೇ, ಸೊಗಸಾದ ಶರಬತ್ತು ಮತ್ತೆ ರುಚಿಯಾದ ಜಾಮ್ ಎರಡನ್ನು ತಯಾರಿಸೋದನ್ನ ಹೇಳ್ಕೊಡ್ರಿ. ಈಗ ಟೊಮೆಟೊಯಿಂದ ಮುಂದೆ ಇನ್ನು ಯಾವ ವಿವಿಧವಾದ ಖಾದ್ಯವನ್ನ ತಯಾರಿಸ್ತಾ ಇದ್ದೀರಿ?
1: ನಾವು ಹೋಟೆಲ್ಗೆ ಹೋಗುತ್ತಿದ್ದ ಹಾಗೆ ಊಟಕ್ಕೆ ಮುಂಚೆ ಸೂಪ್ ಅನ್ನು ತಂದ್ಕೊಡ್ತಾರೆ. ಸೂಪ್ ಅನ್ನ ನಾವು ಮನೆಯಲ್ಲೇ ಚೆನ್ನಾಗಿ ಮಾಡಬಹುದಂತಾದ ವಿಧಾನವನ್ನ

0: ತಿಳಿಸ್ತಾ ಇದ್ದೇನೆ.
1: ಟೊಮೆಟೊ ಸೂಪ್,
0: ಟೊಮೆಟೊ ಸೂಪ್ ಮಾಡುವ ವಿಧಾನ. ಟೊಮೆಟೊ ಒಂದು ತೆಗೆದುಕೊಂಡು ಜೊತೆಗೆ ಒಂದು ಅರ್ಧ ಆಲೂಗೆಡ್ಡೆಯನ್ನು ಸಹ ಹಾಕಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡು ಎರಡನ್ನು ಮಿಕ್ಸಿ ಮಾಡಿಕೊಂಡು ಸಣ್ಣಗೆ ನುಣ್ಣಗೆ ರುಬ್ಬಿಕೊಂಡು.
1: ಒಂದು ನಿಮಿಷ, ಎಷ್ಟು ಟೊಮೆಟೊ ತಗೋಬಹುದು? ಅರ್ಧ ಆಲೂಗೆಡ್ಡೆಗೆ
0: ಎರಡು ಟೊಮೆಟೊ ತಗೋಬಹುದು. ಎರಡು ತಪ್ಪಿದ್ರೆ ನಾಲ್ಕು ತಂಕಲು ತಗೊಂಡ್ರು ಅರ್ಧ ಆಲೂಗೆಡ್ಡೆ ಸಾಕಾಗುತ್ತೆ. ಆಮೇಲೆ ಸಕ್ಕರೆ ಒಂದ್ ಚಮಚ ಹಾಕಿ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಅರ್ಧ ಚಮಚ ಕಾಳುಮೆಣಸಿನ ಪುಡಿ, ಗರಂ ಮಸಾಲೆ ಪುಡಿ, ಸಾರಿನ ಪುಡಿ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಕುದಿಸ್ಬೇಕು. ಆಮೇಲೆ ಅದನ್ನ ಸರ್ವ್ ಮಾಡಬೇಕಾದಾಗ ಕರೆದ ಬ್ರೆಡ್ ಪೀಸ್ ಗಳನ್ನು ಸೇರಿಸಿ ನಾವು ಕೊಟ್ರೆ ಒಳ್ಳೆಯ ಸೂಪ್ ಮನೆಯಲ್ಲಿಯೇ ರೆಡಿ ಆಗುತ್ತೆ.
1: ಈ ಆಲೂಗೆಡ್ಡೆ ಯಾತಕ್ಕೆ ಹಾಕ್ಬೇಕಾಗುತ್ತೆ?
0: ಯಾಕೆ ಅಂದ್ರೆ ಅದಕ್ಕೆ ಇದೆಲ್ಲ ಬೇರೆ ಮೈದಾ ಹಿಟ್ಟು ಇದೆಲ್ಲ ಕದರ್ತಾರೆ ಕೆಲವರು, ಆದ್ರೆ ಅದಕ್ಕಿಂತಲೂ ಸಹ ಆಲೂಗೆಡ್ಡೆ ಅನ್ನೋದು ನಮ್ ದೇಹಕ್ಕೆ ಯಾವ ರೀತಿ ತೊಂದರೆನೂ ಉಂಟು ಮಾಡಲ್ಲ, ಆದಷ್ಟು ಅಲ್ಲಿ ಸ್ವಲ್ಪ ಗಟ್ಟಿಯಾಗಿ ಬರೋದಕ್ಕೆ ಅವಕಾಶ ಆಗುತ್ತೆ.
1: ಸುಮಾರು ಒಂದು ನಾಲ್ಕು ಟೊಮೆಟೊಗೆ ಅರ್ಧ ಆಲೂಗೆಡ್ಡೆ ಸಾಕು ಅಂತ ಹೇಳಿದ್ರು. ಟೊಮೆಟೊ ಜೊತೆಗೆ ಆಲೂಗೆಡ್ಡೆನು ಸೇರಿಸಿ ಬೇಯಿಸ್ಕೊಂಡ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕಿ ನಯವಾಗಿ ರುಬ್ಕೊಳ್ಬೇಕು. ಈ ರುಬ್ಬಿದಂತಹ ಒಂದು ಮಿಶ್ರಣಕ್ಕೆ ಒಂದು ಚಮಚೆಯಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚೆ ಗರಂ ಮಸಾಲ ಪುಡಿ ಹಾಕಿ ಸಾರಿನ ಪುಡಿ ಹಾಕಿ ಹಾಕ್ಬೇಕಾಗುತ್ತ. ಸ್ವಲ್ಪ ಸ್ವಲ್ಪ ಸಾರಿನ ಪುಡಿಯನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಇದು ಟೊಮೆಟೊ ಸೂಪ್ ತಯಾರಾಗಿರುತ್ತೆ. ಇದಕ್ಕೆ ಬಡವಾಗ ಕರಿದಿರುವಂತಹ ಬ್ರೆಡ್ ತುಂಡುಗಳನ್ನ ಹಾಕಿದ್ರೆ ತುಂಬಾ ರುಚಿಯಾದ ಟೊಮೆಟೊ ಸೂಪ್ ಕುಡಿಯಲು ಸಿದ್ಧ. ಇನ್ನು ಟೊಮೆಟೊದು ದೋಸೆ ಅಂತ ಬರ್ಕೊಂಡಿದ್ದೀರಿ, ದೋಸೆನೇ ರುಚಿಕರವಾದ ತಿಂಡಿ, ಇದಕ್ಕೆ ಟೊಮೆಟೊ ದೋಸೆ ಅಂತ ಅಂದ್ಬಿಟ್ರೆ ಬಹಳ ರುಚಿಯಾಗುತ್ತೆ. ಹೇಗೆ ಮಾಡೋದು ಇವ್ರೆ?
0: ಟೊಮೆಟೊನ ಮೊದಲು ಸೈಡ್ಸ್ಗಳಾಗಿ ಮಾಡಿಟ್ಕೋಬೇಕಂದ್ರೆ ಪೀಸ್ ಪೀಸ್ ರೌಂಡ್ ಆಗಿನೆ ಪೀಸ್ ಮಾಡಿಟ್ಕೊಂಡು
1: ಬಿಲ್ಲೆಗಳಾಗಿ
0: ಕತ್ತರಿಸ್ಕೊಂಡು ಅದನ್ನ ದೋಸೆ ಹಿಟ್ಟಿನಲ್ಲಿ ಅದ್ದಿ ಕಾವಲಿ ಕಾದ ಕಾವಲಿ ಮೇಲೆ ಹಾಕ್ಬೇಕು. ಸಣ್ಣದಾಗ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಸುತ್ತಲೂ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇರಬೇಕು. ಇದೇ ಸಂದರ್ಭದಲ್ಲೇನೆ ಸಣ್ಣದಾಗಿ ನೀರುಳ್ಳಿಯನ್ನ ಮತ್ತೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿಯನ್ನ ಸಣ್ಣ ಹೆಚ್ಚಿಟ್ಕೊಂಡಿದ್ದನ್ನ ನಾವು ಸೇರಿಸಿ ಆ ದೋಸೆ ಮೇಲೆ ಉದುರಿಸ್ಬೇಕು. ಸಣ್ಣ ಉರಿಯಲ್ಲೇ ಬೇಯಿಸೋದ್ರಿಂದ ಚೆನ್ನಾಗಿ ಬೆಂದ ನಂತರ ತಿನ್ನಲು ಕಾಯಿ ಚಟ್ನಿಯೊಂದಿಗೆ ಬಹಳ ರುಚಿಯಾಗಿರುತ್ತದೆ.
1: ಇದು ಪುಟ್ ಪುಟ್ಟ ದೋಸೆ ಆಗುತ್ತೆ,
0: ಪುಟ್ ಪುಟ್ಟ ದೋಸೆ ಆಗುತ್ತೆ.
1: ಟೊಮೆಟೊ ಬಿಲ್ಲೆ ಎಷ್ಟು ದೊಡ್ಡದಿದೆ ಅಷ್ಟೇ ದೊಡ್ಡದು ದೋಸೆ ಆಗುತ್ತೆ.
0: ಹೌದು,
1: ಬಹಳ ಮಜವಾಗಿರುತ್ತೆ ಅಂತ.
0: ಆಮೇಲೆ ಮಕ್ಕಳಿಗೆ ಬಹಳ ಇಷ್ಟವಾಗುವಂತದ್ದಾಗತ್ತೆ. ದೊಡ್ಡ ದೊಡ್ಡ ದೋಸೆ ಅಂದ್ರೆ ತಿನ್ನಲ್ಲ ಅನ್ನತ್ವೆ, ಪುಟ್ ಪುಟ್ಟ ದೋಸೆ ಇಷ್ಟೆಲ್ಲ ಹಾಕಿ ರುಚಿ ಹಾಗೆ ಮಾಡಿದ್ರೆ
1: ಖುಷಿಯಿಂದ ತಿಂತಾರೆ. ಜೊತೆಗೆ ಈ ದೋಸೆ ಹಿಟ್ಟಿನ ರುಚಿಯ ಜೊತೆಗೆ ಟೊಮೆಟೊವಿನ ಹುಳಿ ಮತ್ತೆ ನಾವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕ್ತಿವಲ್ಲ ಅದ್ರ ರುಚಿ ಸೇರ್ಬಿಟ್ಟು ವಿಶೇಷವಾದ ದೋಸೆ ಆಗುತ್ತೆ. ಗೆಳತಿಯರೆ, ಟೊಮೆಟೊ ದೋಸೆ ಮಾಡೋದು ಗೊತ್ತಾಯ್ತಲ್ವಾ? ಟೊಮೆಟೊನ ಚೆನ್ನಾಗಿ ತೊಳೆದ್ಬಿಟ್ಟು ಬಿಲ್ಲೆಗಳಾಗಿ ಕತ್ತರಿಸ್ಕೊಂಡ್ಬಿಡಿ. ಈ ಬಿಲ್ಲೆಗಳನ್ನ ದೋಸೆ ಹಿಟ್ಟಲ್ಲಿ ಅದ್ದಿ ಕಾವಲಿಯ ಮೇಲೆ ಹಾಕಿ ಸಣ್ಣ ಉರಿಯಲ್ಲಿ ಇಡ್ಬೇಕು. ದೋಸೆ ಸುತ್ತಲೂ ಎಣ್ಣೆ ಹಾಕ್ಬೇಕು, ಮಾಮೂಲಿ ನಾವು ದೋಸೆ ಮಾಡೋ ಹಾಗೇನೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಆ ಮಿಶ್ರಣವನ್ನ ಕೂಡ ಉದುರಿಸಿ ತಿಂದ್ರೆ ಬಹಳ ರುಚಿಯಾಗಿರುತ್ತೆ. ಇದಕ್ಕೆ ಕಾಯಿ ಚಟ್ನಿ ರುಚಿ ಅಂತ ಹೇಳ್ಬಿಟ್ಟು ಸುಮಿತ್ರಮ್ಮ ಅವರು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಯಾವ ಐಟಮ್?
0: ಟೊಮೆಟೊ ಬಾತ್. ಮನೆಯಲ್ಲಿ ಟೊಮೆಟೊ ಒಂದಿದ್ದು ಬಿಟ್ರೆ ಎಷ್ಟು ರೀತಿಯಾಗಿ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡಂಗಾಗತ್ತೆ. ಒಂದು ಅನ್ನ ಮಾಡಿ ಇಟ್ಕೊಂಡ್ಬಿಟ್ರೆ ಟೊಮೆಟೊವನ್ನ ಒಂದ್ ನಾಲ್ಕು ಟೊಮೆಟೊ, ಒಂದೆರಡು ನೀರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗಲು ಬೇಯಿಸ್ಕೋಬೇಕು. ಹದವಾಗಿ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಪಲ್ಯದ ಪುಡಿ, ಉಪ್ಪು, ಕಾಯಿತುರಿ, ಒಂಚೂರು ಬೆಲ್ಲ ಸಿಹಿ ಗುಡ್ಕೊಳಕ್ಕೋಸ್ಕರ ಹಾಕಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಕರಿಬೇಪ್ಪು ಎಲ್ಲ ಹಾಕ್ಬಿಟ್ಟು ಅದನ್ನ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡು ನಂತರ ಅದು ಬೆಂದ ಪಲ್ಯವನ್ನ ಅನ್ನದೊಂದಿಗೆ ಕಲಸಿದರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಇದಕ್ಕೆ ಮೊಸರು ಬಜ್ಜಿಯಾಗಿ ಸೌತೆಕಾಯಿ, ನೀರುಳ್ಳಿ, ಟೊಮೆಟೊ ಎಲ್ಲ ಸೇರಿಸಿ ಬಜ್ಜಿಯನ್ನು ಸಹ ಮಾಡಿ ಜೊತೆಯಲ್ಲಿ ಬಡಿಸಿದರೆ ನಿಮಗೆ ಒಂದು ಹಬ್ಬದ ಔತಣವನ್ನೇ ಕೊಟ್ಟಷ್ಟು ಖುಷಿಯನ್ನು ಕೊಡುತ್ತದೆ.
1: ಟೊಮೆಟೊ ಬಾತ್ ಅಂದ್ರೆ ಬಹಳ ರುಚಿನೇ ಇದೆ. ಗೆಳತಿಯರೆ, ಟೊಮೆಟೊ ಬಾತ್ಗೆ ಸುಮಿತ್ರಮ್ಮ ಅವ್ರು ಹೇಳಿದ್ರು ಒಂದ್ ನಾಲ್ಕು ಟೊಮೆಟೊ, ಒಂದ್ ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆನಲ್ಲಿ ಬೇಯಿಸ್ಕೊಳ್ಬೇಕು. ಒಗ್ಗರಣೆಗೆ ಸಾಸಿವೆ ಹಾಕಿದ್ರೆ ಸಾಕು. ಇದಕ್ಕೆ ಸ್ವಲ್ಪ ಪಲ್ಯ ಪುಡಿ, ಉಪ್ಪು, ಕಾಯಿತುರಿ, ಸ್ವಲ್ಪ ಬೆಲ್ಲ ರುಚಿ ಕೂಡೋದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕು. ಉದುರುದ್ರಾಗಿ ಅನ್ನ ಮಾಡಿಕೊಂಡು ಅದಕ್ಕೆ ಈ ಮಿಶ್ರಣವನ್ನ ಹಾಕಿ ಕಲಸಿ ಟೊಮೆಟೊ ಬಾತ್ ಸವಿಯಲು ರೆಡಿ. ಈ ಟೊಮೆಟೊ ಬಾತ್ ಜೊತೆಗೆ ನಂಚಿಕೊಳ್ಳೋದಕ್ಕೆ ಮೊಸರು ಬಜ್ಜಿ ಆಗ್ಬಹುದು, ಸೌತೆಕಾಯಿ ಬಜ್ಜಿ ಆಗ್ಬಹುದು, ಈರುಳ್ಳಿ ಬಜ್ಜಿ ಆಗ್ಬಹುದು, ಟೊಮೆಟೊದೇ ಬಜ್ಜಿನೂ ಆಗ್ಬಹುದು ಅಂತ ಹೇಳ್ತಾರೆ. ಬಹಳ ರುಚಿಯಾದ ಟೊಮೆಟೊ ಬಾತ್ ಸವಿದ ನಂತರ ಈಗ ಇನ್ನೊಂದು ಟೊಮೆಟೊ ಐಟಮ್ ನಿಮ್ಮ ಮುಂದೆ ಬರ್ತಾ ಇದೆ.
0: ಟೊಮೆಟೊ ಒಂದಿದ್ರೆ ಮನೆಯಲ್ಲಿ ಅನೇಕ ರೀತಿಯ ಸಾರನ್ನ ದಡಿಗಿರಿ ಮಾಡಬಹುದು. ಈಗ ರಾತ್ರಿ ಯಾರೋ ಬರ್ತಾರೆ, ಮಾಡಿದ ಅಡಿಗೆ ಕಡಿಮೆ ಬಿದ್ದಿರುತ್ತೆ, ಆ ಸಮಯದಲ್ಲಿ ಬಿಸಿ ಬಿಸಿಯಾಗಿ ಸಾರ್ ಮಾಡಿ ಬಡಿಸಿದ್ರೆ ಊಟ ಮಾಡೋರ್ಗೂ ಹಿತ ಆಗಿರುತ್ತೆ. ಅಂತ ಒಂದು ಎರಡು ಬಗೆ ಸಾರ್ಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಟೊಮೆಟೊವನ್ನ ಬೇಯಿಸ್ಬೇಕು ನೀರಿನಲ್ಲಿ,
1: ಸ್ವಲ್ಪ ಬೆಂದ ನಂತರ ಸ್ವಲ್ಪ ತಣ್ಣಗಾಗಲು ಬಿಟ್ಟು ಆ ಟೊಮೆಟೋವನ್ನು ಚೆನ್ನಾಗಿ ಕಿವಿಚಿ ಅದಕ್ಕೆ ಉಪ್ಪು ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕಬೇಕು. ಹಾಗೆಯೇ ಒಂದು ಸ್ವಲ್ಪ ಸಾರಿನ ಪುಡಿ ಒಂದು ಅರ್ಧ ಚಮಚ, ಅದನ್ನು ಮಾಡುವ ಪ್ರಮಾಣಕ್ಕೆ ತಕ್ಕ ಹಾಗೆ ಖಾರವನ್ನು ಹಾಕ್ಕೊಂಡು ಅದಕ್ಕೆ ತುಪ್ಪದಲ್ಲಿ ಇಂಗು ಸಾಸಿವೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ರುಚಿಕರವಾದಂತಹ ತಿಳಿ ಸಾರು ರೆಡಿ ಆಗುತ್ತೆ.
0: ತುಂಬಾ ರುಚಿಯಾಗಿರುತ್ತೆ,
1: ತುಂಬಾ ರುಚಿಯಾದಂತಹ ಸಾರು. ಇದಕ್ಕೆ ಸಾರಿನ ಪುಡಿಯನ್ನು ಹಾಕದೆ ಅರ್ಧ ಚಮಚ ಮೆಣಸಿನಕಾಳಿನ ಪುಡಿ, ಜೀರಿಗೆ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪನ್ನ ತುಪ್ಪದ ಒಗ್ಗರಣೆ ಮಾಡಿದ್ರೆ ಇದು ಬಹಳ ಚೆನ್ನಾಗಿರುವಂತಹ ಕುಡಿಯಲು ಯೋಗ್ಯವಾದಂತ ಸಾರಾಗಿ ಪರಿಣಮಿಸುತ್ತೆ. ಯಾಕೆಂದ್ರೆ ಜ್ವರ ಬಂದಾಗ ಈ ಸಾರನ್ನ ಒಂದು ಲೋಟ ಕುಡಿದ್ರೆ ತುಂಬಾ ದೇಹಕ್ಕೆ ತುಂಬಾ ಹಿತ ಅನ್ಸುತ್ತೆ, ಗಂಟ್ಲಿಗೆ ತುಂಬಾ ಹಿತವನ್ನ ಕೊಡುವಂತಹದ್ದಾಗಿರುತ್ತೆ. ಆಮೇಲೆ ಇನ್ನೂ ಟೊಮೆಟೊ ಬಗ್ಗೆ ಹೇಳ್ಬೇಕು ಅಂದ್ರೆ ಕೆಲವರು ಸಾರೇ ಮಾಡ್ಲಿ ಸಾಂಬಾರ್ ಪದ್ಧತಿಗಳು ಏನೇ ಮಾಡಿದ್ರು ಸಹ ಹುಣಸೆ ಹಣ್ಣು ಬಳಸೋ ಜಾಗದಲ್ಲಿ ಟೊಮೆಟೊವನ್ನೇ ಬಳಸ್ತಾರೆ. ಅದು ಒಂದು ರೀತಿಯಾದ ಹುಳಿಯ ರುಚಿಯನ್ನ ಕೊಡೋದ್ರಿಂದ ಅಡಿಗೆ ಒಂದು ರೀತಿ ಚೆನ್ನಾಗಿರುತ್ತೆ.
0: ಈಗ ಟೊಮೆಟೊ ಸಾರಿನ ಬಗ್ಗೆ ಹೇಳಿದ್ರು, ತುಂಬಾ ಚೆನ್ನಾದ ಎರಡು ಬಗೆಯ ಸಾರು ಒಂದರಲ್ಲೇ ಹೇಳಿದ್ರಿ ನೀವು. ಟೊಮೆಟೋನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಚೆನ್ನಾಗಿ ಕಿವಿಚಿಬಿಟ್ಟು ನೀರಲ್ಲಿ ಕಿವಿಟ್ಟು ಒಲೆ ಮೇಲೆ ಇಟ್ಟು ಕುದಿಯೋದಕ್ಕೆ ಬಿಡಬೇಕು. ಉಪ್ಪು ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕ್ಬೇಕು. ಅದಕ್ಕೆ ಸಾರಿನ ಪುಡಿ ಹಾಕ್ಬಹುದು ಅಥವಾ ಕಾಳುಮೆಣಸಿನ ಪುಡಿಯನ್ನ ಕೂಡ ಹಾಕ್ಬಹುದು. ತುಪ್ಪದಲ್ಲಿ ಇಂಗು ಜೀರಿಗೆ ಸಾಸಿವೆ ಒಗ್ಗರಣೆ ಕೊಟ್ರೆ ಸೊಗಸಾದ ಸಾರು, ಕಾಳುಮೆಣಸಿನ ಪುಡಿಯನ್ನ ಹಾಕಿ ಮಾಡಿದಂತಹ ಸಾರು ಜ್ವರದ ಬಾಯಿಗೆ ತುಂಬಾ ರುಚಿಯಾಗುತ್ತೆ ಅಂತ ಕೂಡ ಹೇಳಿದ್ರು. ಹಾಗೇನೆ ಟೊಮೆಟೊ ಸುಗ್ಗಿಯ ಸಮಯದಲ್ಲಿ ಹುಣಸೆ ಹಣ್ಣಿನ ಬದಲು ಟೊಮೆಟೊನ ಬಳಸಿದ್ರೆ ಬಾಯಿಗೂ ರುಚಿ, ನಮ್ಮ ಜೇಬಿಗೂ ತುಂಬಾ ಅನುಕೂಲ. ಹಾಗೆ ಜೊತೆಗೆ ಟೊಮೆಟೊ ಹಣ್ಣಿನ ಒಳ್ಳೆಯ ಅಂಶಗಳು ನಮ್ಮ ದೇಹಕ್ಕೆ ಸೇರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿ. ಇನ್ನೊಂದು ಬಗೆಯ ಸಾರನ್ನ ಬರ್ಕೊಂಡು ಬಂದಿದ್ದೀರಿ ಸುಮಿತ್ರಮ್ಮ ಅವರೇ, ಇದು ಮಸಾಲೆ ಸಾರು ಅಂತ ಹೇಳಿದ್ರಿ. ಇದು ಯಾವ ರೀತಿ ಮಾಡಬೇಕು ಮಸಾಲೆ ಸಾರನ್ನ?
1: ಎರಡು ಟೊಮೆಟೊ ಹಣ್ಣು, ಒಂದು ಈರುಳ್ಳಿ, ತೆಂಗಿನ ತುರಿ ಸ್ವಲ್ಪ, ಒಂದು ಚಮಚ ಸಾರಿನ ಪುಡಿ, ಸ್ವಲ್ಪ ಹುರಗಡ್ಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕೋಬೇಕು ರುಬ್ಬಿದ ಮಿಶ್ರಣನ. ಅದಕ್ಕೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನಂತರ ಇದಕ್ಕೆ ತುಪ್ಪ, ಸಾಸಿವೆ, ತುಪ್ಪದಲ್ಲಿ ಸಾಸಿವೆ, ಜೀರಿಗೆ, ಇಂಗನ್ನು ಹಾಕಿ ಒಗ್ಗರಣೆ ಮಾಡಿ ಹಾಕಿದ್ರೆ ಸ್ವಲ್ಪ ಸಾಂಬಾರಿನ ಟೈಪಿನಲ್ಲಿ ಈ ಮಸಾಲೆ ಸಾರನ್ನ ಮಾಡಬಹುದು. ಊಟಕ್ಕೂ ತುಂಬಾ ರುಚಿಯಾಗಿರುತ್ತೆ,
0: ಸ್ವಲ್ಪ ಮಂದವಾಗಿರುತ್ತೆ.
1: ಮಂದವ
0: ಹುರುಗಡ್ಲೆ ಹಾಕೊಳ್ಳೋದ್ರಿಂದ
1: ಮಂದವ
0: ಸ್ವಲ್ಪ ಮಂದ ಬರುತ್ತೆ. ಒಂದೆರಡು ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ತೆಂಗಿನ ತುರಿ, ಸಾರಿನ ಪುಡಿ, ಹುರುಗಡ್ಲೆ, ಇವಿಷ್ಟನ್ನ ರುಬ್ಬಿಕೊಳ್ಬೇಕು ಅಂತ ಹೇಳಿದ್ರಿ. ಇದಕ್ಕೆ ರುಬ್ಬಿಕೊಂಡ ಮಿಶ್ರಣವನ್ನ ಪಾತ್ರೆಗೆ ಹಾಕೊಂಡ್ಬಿಟ್ಟು ಕುದಿಸ್ಬೇಕು. ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಸ್ವಲ್ಪ ಬೆಲ್ಲ. ಈ ಬೆಲ್ಲ ಹಾಕೋದ್ರ ಬಹಳ ರುಚಿ ಸೇರುತ್ತೆ ಅಲ್ಲ. ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದ್ದ ಮೇಲೆ ತುಪ್ಪದಲ್ಲಿ ಸಾಸಿವೆ, ಜೀರಿಗೆ, ಇಂಗಿನ ಒಗ್ಗರಣೆ ಕೊಟ್ರೆ ತುಂಬಾ ಸೊಗಸಾದ ವಿಭಿನ್ನ ರುಚಿಯ ಟೊಮೆಟೊ ಸಾರು ರೆಡಿ ಆಯಿತು. ಇನ್ನು ಟೊಮೆಟೊವಿಂದ ಇನ್ನು ಯಾವ ಬಗೆಯ ಖಾದ್ಯವನ್ನ ತಯಾರಿಸ್ತೀರಿ?
1: ತೊಗರಿಬೇಳೆಯೊಂದಿಗೆ ಟೊಮೆಟೊ ಹಾಕಿ ಬೇಯಿಸಿ ಅನೇಕ ರೀತಿಯಾದಂತಹ ಅಡಿಗೆಯನ್ನೆಲ್ಲ ಮಾಡಬಹುದು. ಆದರೆ ಅದಾದ ನಂತರ ನಾನೀಗ ಹೇಳುವುದು ಮೊಸರು ಬಜ್ಜಿಗಳ ವಿಷಯ. ಟೊಮೆಟೊ ಮೊಸರು ಬಜ್ಜಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಾಲ್ಕು ಟೊಮೆಟೊ ಮತ್ತು ಎರಡು ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಸ್ವಲ್ಪ ಕಾಯ್ತುರಿ ಒಂದು ಕಡೆ ಇಟ್ಟುಕೊಳ್ಳಬೇಕು. ನಂತರ ಸ್ವಲ್ಪ ಕಾಯ್ತುರಿ, ಒಂದು ಅಥವಾ ಎರಡು ಹಸಿಮೆಣಸಿನಕಾಯಿ, ಸ್ವಲ್ಪ ಹುರುಗಡ್ಲೆ ಮಿಶ್ರಣ ಮಾಡಿಕೊಂಡು ರುಬ್ಕೊಳ್ಬೇಕು. ಇದನ್ನು ಮೊಸರಿಗೆ ಹಾಕಿ ಜೊತೆಗೆ ಹೆಚ್ಚಿದಂತಹ ನೀರುಳ್ಳಿ ಟೊಮೆಟೊವನ್ನು ಅದಕ್ಕೆ ಹಾಕಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಸಿವೆ ಒಗ್ಗರಣೆ ಕೊಟ್ಟರೆ ಅನೇಕ ಬಾತುಗಳಿಗೆ ಇದು ನೆಂಚಿಕೊಳ್ಳಲು ಬಹಳ ರುಚಿಯಾಗಿರುತ್ತೆ.
0: ಈಗ ಮೊಸರು ಬಜ್ಜಿ ಮಾಡೋದು ಹೇಳಿ. ಇದಕ್ಕೆ ಸುಮಾರು ನಾಲ್ಕು ಟೊಮೆಟೊ ತೆಕ್ಕೊಂಡು ಒಂದು ಅಥವಾ ಎರಡು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಒಂದ್ ಕಡೆ ಇಟ್ಕೊಳ್ಳೋದು. ಕಾಯಿ ತುರಿ ಒಂದು ಅಥವಾ ಎರಡು ಹಸಿಮೆಣಸಿನಕಾಯಿ, ನಮ್ಮ ಖಾರ ಎಷ್ಟಿಕ್ಕು ಅನ್ನೋದನ್ನ ಗಮನಿಸ್ಕೊಂಡು ಹಾಕೋಬೇಕು. ಸ್ವಲ್ಪ ಹುರುಗಡ್ಲೆ ಹಾಕೊಂಡು ರುಬ್ಕೊಳ್ಬೇಕು. ಇದನ್ನ ರುಬ್ಬಿ ಒಂದು ಬಟ್ಟಲಲ್ಲಿ ಮೊಸರನ್ನ ಹಾಕಿ ಆ ಮೊಸರಿಗೆ ಈ ರುಬ್ಬಿದ ಮಿಶ್ರಣವನ್ನ ಹಾಕ್ಬೇಕು. ಹಾಗೆ ಹೆಚ್ಚಿರುವಂತಹ ಟೊಮೆಟೊ ಈರುಳ್ಳಿ ಅದನ್ನೇನು ಒಗ್ಗರಣೆ ಹಾಕಿ ಬಾಡಿಸೋದೇನು ಬೇಡ, ಹಾಗೆ ಹಸಿನೇ ಹಾಕ್ಬಿಡ್ಬಹುದು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಗ್ಗರಣೆ ಕೊಡಬೇಕು. ಈ ಬೇರೆ ಬೇರೆ ಟೊಮೆಟೊ ಬಾತು, ವಾಂಗಿ ಬಾತು ಯಾವ್ದನ್ನ ಮಾಡ್ತೀವಿ ಇದಕ್ಕೆ ಈ ಟೊಮೆಟೊ ಮೊಸರು ಬಜ್ಜಿ ತುಂಬಾ ರುಚಿಯನ್ನ ಕೊಡುತ್ತೆ.
1: ಇನ್ನು ಟೊಮೆಟೊನ ಸಾಲಡ್ ಆಗೂ ಉಪಯೋಗಿಸಬಹುದು. ಟೊಮೆಟೊ ಸಣ್ಣಗೆ ಹೆಚ್ಕೋಬೇಕು, ಜೊತೆಗೆ ಅದಕ್ಕೆ ಬೇಕಾಗುವಂತ ಬೇರೆ ಹಣ್ಣುಗಳನ್ನೂ ಸಹ ನಾವು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಒಂದ್ ಬಟ್ಲಿಗೆ ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಸಕ್ಕರೆಯನ್ನು ಹಾಕಿ ತಿನ್ನಕೊಟ್ರೆ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದಾದಂತಹ ಒಂದು ಸಲಾಡ್ ಅನ್ನ ನಾವು ತಯಾರಿಸಬಹುದು.

0: ಸಂಜೆ ಹೊತ್ತು ಮಕ್ಕಳಿಗೆ ಬಾಯಾಡಿಸೋದಕ್ಕೆ ಮಾಡಿಕೊಟ್ರೆ, ಟೊಮೆಟೊ ಇದ್ರೆ ಮನೆಯಲ್ಲಿ ಸಣ್ಣದಾಗಿ ಟೊಮೆಟೊನ ಹೆಚ್ಚಿಬಿಟ್ಟು, ಬೇರೆ ಹಣ್ಣುಗಳಿದ್ರೆ ದಾಳಿಂಬೆ ಎಲ್ಲ ಹಾಕಿದ್ರೆ ತುಂಬಾ ರುಚಿ ಇರಲ್ಲ. ಇದಕ್ಕೆ ಸ್ವಲ್ಪ ಸಕ್ಕರೆ ಬೆರೆಸ್ಬಿಟ್ಟು ಒಂದ್ ಸ್ಪೂನ್ ಹಾಕಿ ಇಟ್ಕೊಟ್ಬಿಟ್ರೆ ಮಕ್ಕಳಿಗೆ ತುಂಬಾ ಒಳ್ಳೇದು. ಮಕ್ಕಳಿಗೆ ಏನ್ರಿ, ದೊಡ್ಡವರು ತಿನ್ಬಹುದು,
1: ದೊಡ್ಡವರು
0: ಅಲ್ವಾ? ಟೊಮೆಟೊ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ನನ್ನ ಬಾಲ್ಯದ ತಿಂಡಿ ಅಂತ ಅನ್ಸುತ್ತೆ. ನಾನು ಚಿಕ್ಕೋಳಿದ್ದಾಗ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದೆ. ಟೊಮೆಟೊ
1: ಎಲ್ಲರಿಗೂ ಇಷ್ಟವಾಗುವ
0: ಬಹಳ ರುಚಿಯಾದ ಹುಳಿ ಸಿಹಿ ಸೇರಿರುವಂತಹ ಒಂದು ತಿನಿಸಾಗಿ ಪರಿಣಮಿಸುತ್ತೆ. ಇದರಲ್ಲಿ ನೀವು ಆಗ್ಲೇ ಹೇಳಿದ ಹಾಗೆ ವಿಟಮಿನ್ ಅಂಶ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇನ್ನು ಮುಂದಿನ ಐಟಮ್
1: ಉಪ್ಪಿನಕಾಯಿಯನ್ನು ಸಹ ಇದರಿಂದ ಮಾಡಬಹುದು.
0: ಟೊಮೆಟೊ ಉಪ್ಪಿನಕಾಯಿ,
1: ಹೌದು, ದಿಢೀರ್ ಉಪ್ಪಿನಕಾಯಿ ಮಾಡಬಹುದು. ಹೇಗೆ ಅಂದ್ರೆ, ಟೊಮೆಟೊಗೆ ಸಣ್ಣಗೆ ಹೆಚ್ಕೊಂಡು ಅದಕ್ಕೆ ಸಕ್ಕರೆ ಬೆರೆಸ್ಕೊಳ್ಳೋದು. ಸ್ವಲ್ಪ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರ ಒಂದು ಅರ್ಧ ಚಮಚ ಹಾಕೊಂಡ್ರೆ ಸಾಕು. ಅದಕ್ಕೆ ಸಾಸಿವೆ ಇಂಗಿನ ಒಗ್ಗರಣೆ ಹಾಕಿದ್ರೆ ಉಪ್ಪಿನಕಾಯಿ ತಕ್ಷಣದಲ್ಲಿ ರೆಡಿ ಆಗುತ್ತೆ. ಆದ್ರೆ ಇದನ್ನ ಹೆಚ್ಚಿಗೆ ದಿನ ಶೇಖರಿಸಿಡಕ್ ಬರಲ್ಲ, ತಕ್ಷಣದಲ್ಲಿ ಮಾಡೋದಂತ ಒಂದು ಅಡಿಲಿ ಇದು ಸಹ ಉಪ್ಪಿನಕಾಯಿ.
0: ಇಲ್ಲಿ ಟೊಮೆಟೊ ತಗೊಳ್ಬೇಕು ಅಂತ ಹೇಳಿದ್ರಿ, ಕಾಯಿ ತಗೊಳ್ಬೇಕಾ ಹಣ್ಣ?
1: ಹಣ್ಣೇ ತಗೋಬೇಕು. ಹಣ್ಣೇ ತಗೊಂಡು ಸ್ವಲ್ಪ ಇನ್ನೂ ಪೂರ್ತಿ ಮಾಗಿರಲ್ಲ, ಸ್ವಲ್ಪ ಗಟ್ಟಿ ಇರುವಂತ ಹಣ್ಣು ತಗೊಂಡು ಮಾಡಿದ್ರೆ ಸ್ವಲ್ಪ ಬೇಕಾದ್ರೆ ಒಲೆ ಮೇಲೆ ಬಾಡಿಸ್ಕೊಂಡ್ರು ರುಚಿಯಾಗಿರುತ್ತೆ.
0: ಅದ್ನೇ ಹೇಳ್ತೀರಿ, ಒಂದು 4-5 ಟೊಮೆಟೊ ತಗೊಂಡ್ರೆ ಒಂದು 1.5 ಚಮಚ ಸಕ್ಕರೆಯನ್ನ ಬೆರೆಸಿ ಅದಕ್ಕೆ ಅಚ್ಚಮೆಣಸಿನ ಪುಡಿ ಹಾಕ್ಬಿಡಿ. ಚೆನ್ನಾಗಿ ಅಡಿ ಮೇಲು ಮಾಡಿ ಕೂಡಿಸ್ಬಿಡಿ. ಅದಕ್ಕೆ ಸಾಸಿವೆ ಮತ್ತು ಇಂಗಿನ ಒಗ್ಗರಣೆ ಹಾಕಿದ್ರೆ ದಿಢೀರ್ ಉಪ್ಪಿನಕಾಯಿ ರೆಡಿ ಆಗತ್ತೆ. ಇದು ಹೆಚ್ಚಿಗೆ ಇರೋದಕ್ಕೆ ಬರಲ್ಲ ಅಂತ ಹೇಳಿದ್ರು ಸುಮಿತ್ರಮ್ಮ ಅವರು. ಆದ್ರೆ ತುಂಬಾ ರುಚಿಯಾದ ಉಪ್ಪಿನಕಾಯಿ ಅಂತೂ ಖಂಡಿತ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಟೊಮೆಟೊದಲ್ಲಿ ಅಗತ್ಯವಾಗಿರುವಂತಹ ಹುಳಿ ಅಂಶ ಇರುತ್ತೆ, ಜೊತೆಗೆ ನಾವು ಕಾಯಿ ಹಾಕಿರ್ತೇವೆ, ಒಳ್ಳೆ ಒಗ್ಗರಣೆ ಕೂಡ ಕೊಟ್ಟಿರೋದ್ರಿಂದ ತಕ್ಷಣಕ್ಕೆ ಉಪಯೋಗಿಸೋದಕ್ಕೆ ಆಗುವಂತಹ ಉಪ್ಪಿನಕಾಯಿ ತಯಾರಿ ಆಗುತ್ತೆ ಅಂತ ಅನ್ಸುತ್ತೆ. ಟೊಮೆಟೊಯಿಂದ ಉಪ್ಪಿನಕಾಯಿ ಕೂಡ ಮಾಡಬಹುದು ಅನ್ನೋದು ವಿಶೇಷವಾದ ವಿಚಾರ. ಇನ್ನು ಮತ್ತೆ ಇನ್ನೊಂದೇನೋ ಹೇಳ್ತಾ ಇದ್ರಿ ಆಗ್ಲೇನೆ.
1: ಇದು ಟೊಮೆಟೊ ಮನೇಲಿ ಇದ್ ಬಿಟ್ರೆ ಉಪ್ಪಿಟ್ಟು, ಅವಲಕ್ಕಿ, ಶಾವಿಗೆ ತಿಂಡಿ ಏನೇ ಮಾಡಿದ್ರು ಸಹ ನೀರುಳ್ಳಿ ಹಾಗೆ ಉಳಿದ ತರಕಾರಿಗಳ ಜೊತೆಗೆ ಟೊಮೆಟೊವನ್ನು ಸೇರಿಸ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಇವನ್ನ ತಯಾರಿಸೋದ್ರಿಂದ ನಿಂಬೆ ಹಣ್ಣು ಆಕಸ್ಮಿಕವಾಗಿ ಇಲ್ಲದೆ ಇದ್ರು ಸಹ ತಿಂಡಿ ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಜೊತೆಗೆ ಇನ್ನು ಟೊಮೆಟೊ ಕಾಯಿಂದ ಸಹ ನಾವು ಅನೇಕ ಅಡಿಗೆಗಳನ್ನು ಮಾಡ್ಬೋದು. ಪಲ್ಯಗಳು, ಮಜ್ಜಿಗೆ ಹುಳಿ, ಗೊಜ್ಜು, ಸಾಸಿವೆ ಮುಂತಾದವುಗಳನ್ನು ಸಹ ಟೊಮೆಟೊ ಕಾಯಿಂದಲೂ ಸಹ ತಯಾರಿಸಬಹುದಾಗಿ.
0: ಟೊಮೆಟೊ ಕಾಯಿಯ ಗೊಜ್ಜು ಹೇಗೆ ಮಾಡೋದು?
1: ಟೊಮೆಟೊ ಕಾಯಿನ ಸಣ್ಣಗ ಹೆಚ್ಕೊಂಡು ಒಲೆ ಮೇಲೆ ಒಗ್ಗರಣೆ ಇಸ್ಕೋಬೇಕು. ಬಾಂಡ್ಲಿ ಇಟ್ಬಿಟ್ಟು ಸಾಸಿವೆ ಮೆಣಸಿನಕಾಯಿ ಒಗ್ಗರಣೆಯೊಂದಿಗೆ ಅದನ್ನ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡ್ಮೇಲೆ ಅದನ್ನೊಂದು ಪಾತ್ರಕ್ಕೆ ಹಾಕಿಟ್ಕೊಂಡು ಮಿಕ್ಸಿಗೆ ಸ್ವಲ್ಪ ಕಾಯಿ ತುರಿ, ಹುರಿದಂಡ್ಲೆ ಒಂದ್ನಾಲ್ಕೆ, ಹಸಿಮೆಣಸಿನಕಾಯಿ ಹಾಕಿದ್ರು ಹಾಕ್ಬೋದು, ಇಲ್ಲ ಒಣಮೆಣಸಿನಕಾಯಿನ ಬೇಕಾದ್ರೂ ಹುರ್ಕೊಂಡು ಬೇಕಾದ್ರೆ ಹಾಕೋಬಹುದು. ಹಾಕೊಂಡು ಒಂಚೂರು ಅರಿಶಿನ ಒಂದ್ ಚಿಟಿಗೆ ಹಾಕೊಂಡು ರುಬ್ಕೊಂಡು ಅದನ್ನ ನಾವು ಪಾತ್ರೆಗೆ ಹಾಕ್ಬಿಟ್ಟು ಕುದಿಸಿ, ಕುದಿಸೋಕ್ ಮುಂಚೆ ಅದಕ್ಕೆ ಉಪ್ಪು ಮತ್ತೆ ಬೆಲ್ಲವನ್ನು ಸಹ ಬೆರೆಸಿ ಕೊನೆಗೆ ಮತ್ತೆ ಮೇಲೆ ಇನ್ನೊಂದು ಒಗ್ಗರಣೆ ಕೊಡೋದ್ರಿಂದ ಗೊಜ್ಜು ಬಹಳ ಚೆನ್ನಾಗಿರುತ್ತೆ. ಟೊಮೆಟೊ
0: ಕರಿಬೇವಿನ ಎಲೆ ಹಾಕ್ಬಿಟ್ರೆ ಘಮ ಘಮ ಗೊಜ್ಜು,
1: ಘಮ ಘಮದ ಗೊಜ್ಜು.
0: ಗೆಳತಿಯರೇ, ಟೊಮೆಟೊ ಗೊಜ್ಜು ಮಾಡೋದು ಹೇಗೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಮತ್ತೆ ನಿಮ್ಗೆ ಹೇಳ್ತೇನೆ, ಬರ್ಕೊಳ್ಳೋದಾದ್ರೆ ಬರ್ಕೊಂಬಿಡಿ. ಒಂದ್ 4-5 ಕಾಯಿ ಟೊಮೆಟೊ ತಗೋ, ಅದನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಕೊಂಡು ಒಗ್ಗರಣೆಗೆ ಸಾಸಿವೆ ಹಾಕಿ ಸಿಡಿಸ್ಬಿಟ್ಟು ಈ ಟೊಮೆಟೊ ಹೋಳುಗಳನ್ನ ಹಾಕಿ ಬಾಡಿಸ್ಕೊಡಿ. ಸ್ವಲ್ಪ ಕಾಯಿ ತುರಿ ಜೊತೆಗೆ ಹಸಿಮೆಣಸಿನಕಾಯಿ ಅಥವಾ ಒಣಮೆಣಸಿನಕಾಯಿ, ನಿಮಗೆ ಇಷ್ಟವಾದನ್ನ ಹಾಕೋಬಹುದು. ಜೊತೆಗೆ ಸ್ವಲ್ಪ ಉದ್ದಿನ ಬೇಳೆ ಹಾಕಿ, ಕಡಲೆಬೇಳೆಯನ್ನು ಸ್ವಲ್ಪ ಹಾಕಿ ಹುರಿದುಕೊಂಡು ಇವುಗಳನ್ನೆಲ್ಲ ಸೇರಿಸಿ ರುಬ್ಬಿಕೊಡೋದು. ಕಾಯಿ ಜೊತೆಗೆ ಮೆಣಸಿನಕಾಯಿ, ಉದ್ದಿನ ಬೇಳೆ, ಕಡಲೆಬೇಳೆ ಇವನ್ನ ಸೇರಿಸಿ ಚೆನ್ನಾಗಿ ನಯವಾಗಿ ರುಬ್ಬಿಕೊಂಡು ಈ ಬೆಂದಿರುವಂತಹ ಟೊಮೆಟೊ ಹೋಳಿಗೆ ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಈ ಹಂತದಲ್ಲಿ ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕುದಿಯುವಾಗ ಕರಿಬೇವಿನ ಎಲೆ ಹಾಕಿ ಚೆನ್ನಾಗಿ ಕುದ್ದ ಮೇಲೆ ಒಲೆಯಿಂದ ಕೆಳಗಿಳಿಸಿ ರುಚಿಯಾದ ಘಮ ಘಮಿಸು ಟೊಮೆಟೊ ಗೊಜ್ಜು ರೆಡಿ ಆಯ್ತು. ಹಾಗೆ ನೀವ್ ಹೇಳಿದ್ರಿ, ಟೊಮೆಟೊ ಕಾಯಿಗಳಿಂದ ಪಲ್ಯವನ್ನ ಕೂಡ ತಯಾರಿಸಬಹುದು ಅಂತ. ಮಾಮೂಲಿ ಪಲ್ಯದ ತರಾನೇ ಮಾಡ್ಬೇಕಾ, ಇದಕ್ಕೆ ವಿಶೇಷವಾದ ಏನಾದ್ರು ಮಸಾಲೆ ಬೇಕಾ?
1: ಇಲ್ಲ, ಬೇಕು ಅಂತಂದ್ರೆ ಹೆಚ್ಚಿಂದು ಅಂದ್ರೆ ಪಲ್ಯದ ಪುಡಿಯನ್ನು ಮಿಕ್ಸ್ ಮಾಡ್ಕೋಬಹುದು. ಎಲ್ಲ ಉಳಿದಿದ್ದೆಲ್ಲವೂ ಅಂದ್ರೆ ಹುಳಿ ಅಂಶ ಹಾಕಬಾರದು ಇದಕ್ಕೆ, ಯಾಕೆ ಟೊಮೆಟೊ ಕಾಯಿನಲ್ಲೇ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ಬೇಕಾಗತ್ತೆ ಜಾಸ್ತಿ ಪ್ರಮಾಣದಲ್ಲಿ. ಸಾಮಾನ್ಯವಾಗಿ ಹಾಕೋದಕ್ಕಿಂತ ಒಂಚೂರು ಜಾಸ್ತಿ ಹಾಕ್ತೀವಿ. ಪಲ್ಯದ ಪುಡಿ ಹಾಕ್ಬಿಟ್ರೆ ಬಹಳ ರುಚಿಯಾದಂತಹ ಪಲ್ಯ ಆಗುತ್ತೆ.
0: ಕಾಯಿ ಪಲ್ಯ,
1: ಕಾಯಿಯಿಂದ ಪಲ್ಯ
0: ರೆಡಿ ಆಗುತ್ತೆ. ಮಜ್ಜಿಗೆ ಹುಳಿ ಮಾಡೋದು ಹೇಗೆ? ತುಂಬಾ ರುಚಿಯಾದ ಖಾದ್ಯ ಇದು.
1: ಹೌದು, ಮಜ್ಜಿಗೆಯಲ್ಲಿ ಮಜ್ಜಿಗೆ ಹುಳಿ ಅಂತಂದ್ರೆ ಇನ್ನೇನ್ ಎಲ್ಲವೂ ತಿರುಕೊಂಡು ಹೋಗಿ, ಕಡಲೆ ಬೆಳೆನೆ ತಿರುಕೊಂತೀವಿ, ಕಡಲೆ ಬೆಳೆ ನೆನೆ ಹಾಕೊಂಡು ಕಡಲೆ ಬೆಳೆ ಜೊತೆಗೆ ಹಸಿಮೆಣಸಿನಕಾಯಿ, ಕಾಯಿ ತುರಿ, ಒಂಚೂರು ಅರಿಶಿನ, ಒಂದ್ 4 ಜೀರಿಗೆ, ಶುಂಠಿನೂ ಬೇಕಾದ್ರೆ ಹಾಕೊಂಡು ಇದನ್ನ ಟೊಮೆಟೊ ಕಾಯಿಯನ್ನ ಬೇಯಿಸ್ಕೊಂಡು ಹೋಳುಗಳು ಮಾಡ್ಕೊಂಡು ಬೇಯಿಸ್ಕೊಂಡು

0: ಒಂದು ಈ ರುಬ್ಬಿದ ಮಿಶ್ರಣವನ್ನು ಅದಕ್ಕೆ ಹಾಕಿ ಕುದಿಸಿ ಒಂದು ಜೀರಿಗೆ ಒಗ್ಗರಣೆ ಹಾಕ್ಬಿಟ್ರೆ ರುಚಿಕಟ್ಟಾದಂತಹ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ.
1: ತುಂಬಾ ರುಚಿಯಾದ ಐಟಮ್ ಅಂದ್ರೆ ಮಜ್ಜಿಗೆ ಹುಳಿ.
0: ಮಜ್ಜಿಗೆ ಹುಳಿ
1: ಗೆಳತಿಯರಿ, ಟೊಮೆಟೊ ಕಾಯಿಯನ್ನ ಹೋಳುಗಳಾಗಿ ಹೆಚ್ಕೊಂಡು ಬೇದಕ್ಕೆ ಬಿಟ್ಬಿಡಿ. ಈ ಕಡೆನಲ್ಲಿ ನೆನೆಸಿರುವ ಕಡಲೆ ಬೇಳೆ ಜೊತೆಗೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಜೀರಿಗೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕೊಂಡು ನಯವಾಗಿ ರುಬ್ಬಿಕೊಂಡು ರುಬ್ಬಿರುವ ಮಸಾಲೆಯನ್ನ ಬೆಂದಿರುವ ಟೊಮೆಟೊ ಹೋಳುಗಳಿಗೆ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಇದಕ್ಕೆ ಮಜ್ಜಿಗೆನೂ ಹಾಕ್ಬೇಕಾಗತ್ತೆ,
0: ಸ್ವಲ್ಪ ಹುಸಿ ಮಸಾಲೆ ಹಾಕ್ಬೇಕಾಗತ್ತೆ.
1: ಯಾಕಂತಂದ್ರೆ ಟೊಮೆಟೊ ಕಾಯಿಯಲ್ಲಿ ಹುಳಿ ಇರೋದ್ರಿಂದ ತುಂಬಾ ಮಜ್ಜಿಗೆ ಹಾಕ್ಬಿಟ್ರೆ ತುಂಬಾ ಹುಳಿ ಹುಳಿ ಆಗ್ಬಿಡತ್ತೆ. ಇದಕ್ಕೆ ಸ್ವಲ್ಪ ಸಪ್ಪೆ ಮೊಸರನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕೂಡಿಸಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಬಿಟ್ರೆ ತುಂಬಾ ರುಚಿಕಟ್ಟಾದ ಮಜ್ಜಿಗೆ ಹುಳಿ ಟೊಮೆಟೊ ಕಾಯಿದು ಸಿದ್ಧವಾಗುತ್ತೆ. ಹಾಗಾದ್ರೆ ಸುಮಿತ್ರ ಅವರು ಈಗ ಒಂದು 15 ವಿಶೇಷವಾದ ಖಾದ್ಯಗಳನ್ನ ಟೊಮೆಟೊ ಇಂದ ಮಾಡುವಂತಹದ್ದನ್ನು ಹೇಳಿದ್ರಿ. ಟೊಮೆಟೊ ಸೂಪು, ಟೊಮೆಟೊ ಜಾಮ್, ಉಪ್ಪಿನಕಾಯಿ ಪಲ್ಯಗಳು, ಗೊಜ್ಜುಗಳು, ಸಾರುಗಳು ಎಲ್ಲವೂ ತುಂಬಾ ರುಚಿಕಟ್ಟಾದ ಖಾದ್ಯದ ವಸ್ತುಗಳು ಟೊಮೆಟೊ ಇಂದ ತಯಾರಾಗುವಂತಹದ್ದು. ತುಂಬಾ ಧನ್ಯವಾದ. ಹಾಗೆ ನಿಮ್ಮಲ್ಲಿ ಒಂದು ಪ್ರಶ್ನೆ, ಈ ಎಲ್ಲ ಖಾದ್ಯಗಳನ್ನ ನೀವು ಮಾಡಿ ನೋಡಿದ್ದೀರಾ?
0: ಹೌದು, ನನಗೆಲ್ಲವನ್ನು ಸಹ ದಿಢೀರನೆ ಮಾಡುವಂತಹದ್ದು. ಏಕೆಂದ್ರೆ ನನಗೆ ಕೆಲಸ ಕಾರ್ಯದ ಒತ್ತಡದಲ್ಲಿ ಕೆಲವೊಮ್ಮೆ ತುಂಬಾ ರುಚಿಯಾದಂತ ಬೇರೆ ಬೇರೆ ಅಡುಗೆ ಮಾಡಕ್ಕಿಂತ ಇದು ತುಂಬಾ ಸುಲಭ ಅನ್ಸುತ್ತೆ ನನಗೆ. ಮನೆಗೆ ಬರ್ತಿದ್ದ ಹಾಗೇನೆ ನನ್ನ ಒತ್ತಡದಲ್ಲಿ ಮೊದಲು ಊಟ ಮಾಡ್ಬೇಕಾಗಿರುತ್ತೆ. ಲಕ್ಷದಲ್ಲಿ ಬರೀ ಸಾರಿನ ಜೊತೆಗೆ ಇಂಥವ್ ಯಾವ್ದಾದ್ರ ಜೊತೆಲಿ ಇದ್ರೆ ನಮಗೆ ಊಟಕ್ಕೊಂಥರ ಹಿತ ಅನ್ಸುತ್ತಲ್ಲ ಹೇಳಿ ಮಾಡಿ ನೋಡಿರುವಂತಹ ಅಡುಗೆಯನ್ನು ಮಾತ್ರ ಇಲ್ಲಿ ನಿಮ್ಮ ಮುಂದೆ ತಿಳಿಸಿದ್ದೇನೆ.
1: ಗೆಳತಿಯರೇ, ಧೈರ್ಯವಾಗಿ ನಾವು ಮಾಡ್ಕೊಳ್ಬಹುದು, ಎಲ್ಲವೂ ರುಚಿಕಟ್ಟಾಗಿದೆ ಅಂತ ಸುಮಿತ್ರಮ್ಮ ಅವ್ರು ಹೇಳಿದ್ದಾರೆ. ಹಾಗಾದ್ರೆ ಇನ್ನೇನು, ಇವತ್ತಿನಿಂದ 15 ದಿನಗಳ ಕಾಲ ಒಂದೊಂದು ದಿನಕ್ಕೆ ಒಂದೊಂದು ಐಟಮ್ ಮಾಡ್ತಾ ಮಾಡ್ತಾ ಸವಿಯಿರಿ ಅಂತ ಹೇಳ್ತಾ ಏಕ ಅನೇಕ ಕಾರ್ಯಕ್ರಮಕ್ಕೆ ಬಂದು ಟೊಮೆಟೊ ಖಾದ್ಯಗಳ ಬಗ್ಗೆ ತಿಳಿಸಿದಂತಹ ಸುಮಿತ್ರಮ್ಮ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
1: ಏಕ ಅನೇಕ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶ್ರೀಮತಿ ಸುಮಿತ್ರಮ್ಮ.
2: ಇನ್ನು ಮುಂದೆ ಕೆಲವು ಚಿತ್ರಗೀತೆಗಳು.

0: ಒಂದೇ ತರ ಅಡಿಗೆ ಮಾಡಿ ಮಾಡಿ ತಿಂದು ತಿಂದು ಬೇಜಾರಾಗಿ ಹೋಗ್ಬಿಟ್ಟಿದೆ ಅಪ್ಪ. ಸುಕನ್ಯಾ, ನೀವೇನೋ ಹೊಸ ರುಚಿ ಹೇಳ್ತೀನಿ ಅಂದ್ರಲ್ಲ, ಹೇಳ್ರಿ ಕೇಳೋಣ.
1: ಇದು ಹೊಸ ರುಚಿ ಅನ್ನೋ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅಡಿಗೆ ಅಂತಾನೆ ನಾವು ಅನ್ಕೊಳ್ಬಹುದು.
0: ಓ, ಒಳ್ಳೇದೇ ಆಯ್ತಲ್ಲ.
1: ಹಾ, ನಾನ್ ಹೇಳ್ತಾ ಇರೋದು ಬೆಂಡೆಕಾಯಿ ತೊಟ್ಟಿನ ಚಟ್ನಿ.
0: ಓ, ತೊಟ್ಟನೋ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರ.
1: ಹೌದು ಹೌದು.
0: ಸರಿ ಸರಿ ಹೇಳಿ.
1: ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ ತೊಟ್ಟು, ಒಂದು ಚಮಚ ಉದ್ದಿನ ಬೇಳೆ, ತೆಂಗಿನ ತುರಿ ಅರ್ಧ ಕಪ್ಪು, ಉಪ್ಪು, ಹುಣೆಹಣ್ಣು, ಒಂದು ಚೂರು ಬೆಲ್ಲ. ಬೆಂಡೆಕಾಯಿ ತೊಟ್ಟಿನ ಜೊತೆ ಉದ್ದಿನ ಬೇಳೆ ಮತ್ತು ಒಣಮೆಣಸಿನಕಾಯಿ ಹಾಕೊಂಡು ಕೆಂಪಿಗೆ ಹುರಿದ್ಕೊಳ್ಬೇಕು. ಅದಕ್ಕೆ ತೆಂಗಿನ ತುರಿ, ಉಪ್ಪು, ಹುಣಸೆಹಣ್ಣು, ಬೆಲ್ಲ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಬೇಕು. ಅದಕ್ಕೆ ಇಂಗು, ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಹಾಕಿದರೆ ಅದರ ರುಚಿಯೇ ತಿಂದಾಗ ಗೊತ್ತಾಗೋದು. ಮತ್ತೆ ಈ ಬೆಂಡೆಕಾಯಿ ತೊಟ್ಟಿನಲ್ಲಿ ನಾರಿನಂಶ ಜಾಸ್ತಿ ಇರುವುದರಿಂದ ಮಲಬದ್ಧತೆಗೆ ಇದು ರಾಮಬಾಣ. ಜೊತೆಗೆ ನಾವು ತೊಟ್ಟು ಅಂತ ಹೇಳಿ ಎಸಿತೀವಲ್ಲ, ಎಸಿ ಅದನ್ನು ಉಪಯೋಗಿಸ್ಕೊಂಡಿದ್ ಒಳ್ಳೆ ಒಂದು ಅವಕಾಶ ಸಿಗತ್ತೆ ಇದರಲ್ಲಿ. ಮತ್ತೆ ಒಂದಲಗ ಸೊಪ್ಪಿನ ಸಾರು. ಒಂದಲಗ ಸೊಪ್ಪು ಪ್ರತಿ ಮಗುವಿನಿಂದ ಹಿಡಿದು ದೊಡ್ಡವ್ರ ತನಕನು ಇದು ಬಹಳ ಒಳ್ಳೆ ಸೊಪ್ಪು. ಇದು ಅದಕ್ಕೆ ಬೇಕಾಗುವಂತ ಸಾಮಾನುಗಳು: ಒಂದಲಗ ಸೊಪ್ಪು ಒಂದು ಮುಷ್ಟಿ, ಜೀರಿಗೆ ಒಂದು ಚಮಚ, ಕಾಳು ಮೆಣಸು ಅರ್ಧ ಚಮಚ, ತುಪ್ಪ, ಕಾಯಿ ತುರಿ, ಹುಣಸೆ ಹಣ್ಣು, ಬೆಲ್ಲ, ಉಪ್ಪು, ಇಷ್ಟು ಸಾಮಗ್ರಿ ಬೇಕಾಗತ್ತೆ. ಮಾಡೋ ವಿಧಾನ ಏನು ಅಂದ್ರೆ, ಒಂದೆಲಗ ಸೊಪ್ಪನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಇದಕ್ಕೆ ಜೀರಿಗೆ, ಕಾಳು ಮೆಣಸು ಸೇರಿಸಿ ತುಪ್ಪದಲ್ಲಿ ಹುರಿದುಕೊಳ್ಳಬೇಕು. ಹುರಿದ ಸಾಮಗ್ರಿಯ ಜೊತೆ ಕಾಯಿ ತುರಿ ಹಾಕಿ ರುಬ್ಬಿಕೊಳ್ಳಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ತುಂಡು ಹುಣಸೆ ಹಣ್ಣು, ಬೆಲ್ಲ ಎಲ್ಲವನ್ನು ಒಟ್ಟಿಗೆ ಹಾಕಿ ತಿಳಿ ಸಾರಿನ ಹದದಲ್ಲಿ ಕುದಿಸಬೇಕು. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೆ ಕಾಳು ಮೆಣಸಿನ ಖಾರದ ಹದಕ್ಕೆ ರುಚಿ ರುಚಿಯಾಗುತ್ತದೆ. ಕೊನೆಯಲ್ಲಿ ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಹಾಕಬೇಕು. ಬೇಕೆಂದಲ್ಲಿ ಬೆಳ್ಳುಳ್ಳಿಯನ್ನು ಒಗ್ಗರಣೆಗೆ ಹಾಕಿಕೊಳ್ಳಬಹುದು. ಇದು ಬಾಣಂತಿಯರಿಗೆ ಒಳ್ಳೆಯ ಪಥ್ಯದ ಸಾರು ಆಗುತ್ತದೆ. ಇದೇ ರೀತಿ ಹೊನಗೊನೆ ಸೊಪ್ಪು, ಚಕ್ರಮುನಿ ಸೊಪ್ಪು ಸಾರನ್ನು ಕೂಡ ಮಾಡಬಹುದು.
2: ಸುಕನ್ಯಾ, ನೀವ್ ಹೇಳಿದ್ದು ಈ ತಂಬುಳಿ ಸಾರು ಎಲ್ಲ ಕೇಳಿದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ.
0: ಹೊಸ ರುಚಿ ಏನೋ ಕೇಳಿದ್ದಾಯ್ತು. ಈಗ ಹೊಟ್ಟೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣವೇ? ಹೊಟ್ಟೆಯಿಂದ ನಾವು ಕೆಡುತ್ತೇವೆ, ಹಾಗೆ ನಮ್ಮಿಂದ ಹೊಟ್ಟೆನೂ ಕೆಡುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಶ್ರೀಮತಿ ರೇಖಾ ಹೇಳ್ತಾರೆ ಈಗ.
3: ಎಲೆ ಹೊಟ್ಟೆ ನೀನೇ ವಾಸಿ, ತರಕಾರಿಗೂ ತೃಪ್ತಿ. ಈ ದರಿದ್ರ ಮನಸ್ಸು ಒಂದು ಕೊಡಲು ನೂರು ಬೇಕೆಂಬುದು ಎನ್ನುತ್ತದೆ ಒಂದು ಭಾಷಿತ. ದೇಹಕ್ಕಿಂತಲೂ ಮನಸ್ಸಿನ ನಿಯಂತ್ರಣ ಕಷ್ಟ ಎಂದು ಇದರ ಅರ್ಥ. ನಮ್ಮ ದೇಹಕ್ಕೆ ಮುಖ್ಯವಾಗಿ ನಮ್ಮ ಹೊಟ್ಟೆಗೆ ಅನೇಕ ದುಷ್ಟ ಗುಣಗಳಿದ್ದು ಅದರಲ್ಲಿ ಒಂದು ಒಳ್ಳೆಯ ಗುಣವಿದೆ. ಅನೇಕ ದೋಷ ದುಷ್ಟಸ್ಯ ದೇಹಸ್ಯ ಏಕೋ ಮಹಾನ್ ಗುಣ ಎಂದಿದ್ದಾರೆ ಶಂಕರಾಚಾರ್ಯರು. ಹೊಟ್ಟೆಯ ಒಳ್ಳೆಯ ಒಂದು ಗುಣವೆಂದರೆ ನಾವು ಅದನ್ನು ಹೇಗೆ ನಡೆಸಿಕೊಳ್ಳುತ್ತೇವೆಯೋ ಅದಕ್ಕೆ ತಕ್ಕಂತೆ ಅದು ನಡೆದುಕೊಳ್ಳುತ್ತದೆ, ಹೊಂದಿಕೊಳ್ಳುತ್ತದೆ. ಈ ಸತ್ಯವನ್ನು ನಾವು ಮರೆಯುತ್ತೇವೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಎಂಬ ಪ್ರಸಿದ್ಧ ದಾಸವಾಣಿಯೊಂದಿದೆ. ಎಲ್ಲರೂ ಕೆಡಿಸುವುದೂ ಹೊಟ್ಟೆಯನ್ನೇ ಎಂಬ ವಿಚಾರವನ್ನು ನಾವು ಮರೆತು ಬಿಡುತ್ತೇವೆ. ಹೊಟ್ಟೆ ನಿನ್ನಿಂದ ನಾ ಕೆಟ್ಟೆ ಎಂದು ಗೊಣಗಾಡುವ ನಾವು ಮೊದಲು ನಮ್ಮ ಹೊಟ್ಟೆಯನ್ನ ಕೆಡಿಸುತ್ತೇವೆ. ಪ್ರತೀಕಾರವಾಗಿ ಹೊಟ್ಟೆ ನಮ್ಮನ್ನು ಕೆಡಿಸುತ್ತದೆ. ನೂರು ವರ್ಷ ಆರೋಗ್ಯದಿಂದ ಬಾಳುವುದು ನಮ್ಮ ಹಕ್ಕು ಎನ್ನುತ್ತದೆ ಆಯುರ್ವೇದ. ನಾವು ಮಾತ್ರ ಆರೋಗ್ಯದ ಸೂತ್ರಗಳನ್ನು ಮರೆತು ಹಲವು ಆಮಿಷಗಳಿಗೆ ಬಲಿಯಾಗಿ ಅನಾರೋಗ್ಯದ ದಾರಿ ಹಿಡಿದು ಅಲ್ಪಾಯುಗಳಾಗುತ್ತಿದ್ದೇವೆ. ಪಥ್ಯದ ಆರೋಗ್ಯಕಾರಿಯಾದ ಮಿತವಾದ ಆಹಾರ ಸೇವಿಸುವುದು ನಮ್ಮ ಮೊದಲ ಕರ್ತವ್ಯ. ದೇಹಕ್ಕೆ ಎಷ್ಟು ಆಹಾರ ಬೇಕೋ ಅದಕ್ಕಿಂತ ಹೆಚ್ಚು ಉಣ್ಣುವವನು ಕಳ್ಳ, ಅವನಿಗೆ ಶಿಕ್ಷೆ ವಿಧಿಸು. ಅವನು ತನ್ನ ಆರೋಗ್ಯವನ್ನ ಕೆಡಿಸಿಕೊಂಡು ಇತರರ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಅಪರಾಧಿ, ಅವನಿಗೆ ದಂಡನೆಯಾಗಬೇಕು ಎನ್ನುತ್ತದೆ ಒಂದು ಶಾಸ್ತ್ರವಾಣಿ. ಹಿತವೂ ಮಿತವೂ ಆದ ಆಹಾರದೊಂದಿಗೆ ಮನಸ್ಸಿನಲ್ಲಿ ಋತ ಅರ್ಥಾತ್ ಸತ್ಯವನ್ನು ತುಂಬಿಕೊಂಡು ಸಚ್ಚಿಂತನೆ ಸದಾಚಾರಗಳ ಜೀವನ ನಡೆಸುವುದು

0: ಹಾಗೆ ಹೊಟ್ಟೆಯನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡಿಕೊಳ್ಳುವ ಮನೆಯಲ್ಲೇ ಇರುವ ಪದಾರ್ಥ ತಯಾರಿಸುವಂತ ಅಡುಗೆಯನ್ನು ಹೇಳಿರಾ?
1: ಆಯ್ತು ವೀಣಾ, ಹೇಳ್ತೀನಿ. ಎರಡು ತರ ತಂಬುಳಿ ಹೇಳ್ಕೊಡ್ತೀನಿ ನಾನು, ಬಹಳ ಒಳ್ಳೇದು ಹೊಟ್ಟೆಗೆ. ಮೊದಲನೇದು ಅರಿಶಿನದ ಬೇರಿನ ತಂಬುಳಿ. ಅದಕ್ಕೆ ಏನಪ್ಪ ಸಾಮಗ್ರಿಗಳು ಬೇಕು ಅಂದ್ರೆ, ಹಸಿ ಅರಿಶಿನದ ತುಂಡು ಒಂದು, ಕಾಯ್ತುರಿ 1/4 ಕಪ್ಪು, ಸಿಹಿ ಮಜ್ಜಿಗೆ 3-4 ಕಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು. ಮೊದ್ಲೇನ್ ಮಾಡ್ಬೇಕಪ್ಪ ಅಂದ್ರೆ, ಅರಿಶಿನವನ್ನ ಒಂದ್ ಚಾಕು ಚುಚ್ಚಿ ಬೆಂಕಿಲ್ ಸುಡ್ಬೇಕು. ಅನಂತರ ತುಂಡು ಮಾಡಿ ಅರಿಶಿನ ಮತ್ತು ಕಾಯ್ತುರಿನ ಸ್ವಲ್ಪ ನೀರ್ ಹಾಕಿ ನುಣ್ಣಗ್ ರುಬ್ಬಿ ಉಪ್ಪು ಮತ್ತು ಮಜ್ಜಿಗೆ ಹಾಕಿ ಮಿಶ್ರ ಮಾಡಿ ಊಟಕ್ಕೆ ಬಳಸ್ಬೋದು. ಇದ್ರ ಉಪಯೋಗ ಏನಪ್ಪ ಅಂದ್ರೆ, ಜೀರ್ಣಕ್ರಿಯೆಗೆ ಉತ್ತಮ, ಹೊಟ್ಟೆಯಲ್ಲಿ ಹುಳುಗಳ ತೊಂದರೆ ಇರುತ್ತಲ್ಲ ಅದಕ್ಕೂ ಕೂಡ ಉತ್ತಮ. ಆಮೇಲೆ ಈ ಅರಿಶಿನ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಇನ್ನೊಂದು ತಂಬುಳಿ ಹೇಳ್ತೀನಿ ವೀಣಾ, ಅದ್ ಯಾವ್ದು ಅಂದ್ರೆ ಓಂಕಾಳಿನ ತಂಬುಳಿ. ದೂ ಅಷ್ಟೇ, ಅಜೀರ್ಣ, ಹುಳಿ ತೇಗು, ಹೊಟ್ಟೆ ಉಬ್ರ, ಹೊಟ್ಟೆ ಹುಳದ ತೊಂದರೆ, ಆಮೇಲೆ ಅನಂತ್ಯರಿಗೆ ಕೂಡ ಒಳ್ಳೆ ಪಥ್ಯದ ಆಹಾರ, ಕಫದ ತೊಂದರೆ ಕೂಡ ಉತ್ತಮ. ಇದಕ್ಕೇನೇನ್ ಬೇಕಪ್ಪ ಅಂದ್ರೆ, ಓಮದ ಕಾಳು 2 ಚಮಚ, ಕಾಯ್ತುರಿ 1/4 ಕಪ್ಪು, ಸಿಹಿ ಮಜ್ಜಿಗೆ 3-4 ಕಪ್ಪು, ಉಪ್ಪು 1.5-2 ಚಮಚ. ಓಮ ಕಾಳನ್ನ ಬಾಣ್ಲೆಗ್ ಹಾಕಿ ಸ್ವಲ್ಪ ಬೆಚ್ಚಗಾಗುವಂಗ್ ಹುರಿದು ಕೈತುರಿ ಜೊತೆ ರುಬ್ಬಿ ಊಟಕ್ಕೆ ಹಾಗೂ ಕುಡಿಯಕ್ ಕೂಡ ಇದನ್ ಬಳಸಬಹುದು. ಚೆನ್ನಾಗಿದೆ ಅಲ್ವಾ
2: ರೇಖಾ? ನಿಜವಾಗ್ಲೂ ಇದನ್ ನಾವು ಕೇಳೇ ಇರ್ಲಿಲ್ಲ, ಹಾಗೂ ಎಷ್ಟು ಆರೋಗ್ಯವಾಗಿಯೂ ಇದೆ ಅಲ್ವಾ. ತುಂಬಾ ಧನ್ಯವಾದ ನಿಮಗೆ.
3: ಆರೋಗ್ಯಕ್ಕೆ ಹಿತವಾದ ತಂಬುಳಿಯ ಮಾಹಿತಿಯನ್ನು ಕೇಳಿದ್ದಾಯ್ತು. ಅನ್ನಪೂರ್ಣ, ನಿಮ್ಮ ತಂಡದವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ದೇಶಭಕ್ತಿ ಗೀತೆನ ಹೇಳ ಕೇಳೋಣ.

0: ಈಗ ಸೀತಾಲಕ್ಷ್ಮಿ ಪ್ರಸನ್ನ ಕುಮಾರ್ ನಿರ್ದೇಶನದ ಕಿರುನಾಟಕ ವರದಕ್ಷಿಣೆ ಬಿಡುಗು.
1: ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಬ್ಬಬ್ಬಾ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಒಂದು ಮಾಡಿ ಬಿಟ್ರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ. ಅಂತೂ ದೇವರ ಪೂಜೆ ಮಾಡಿದ್ದಾಯ್ತು, ಇನ್ನು ಒಂದಿಷ್ಟು ಹೊಟ್ಟೆಗೆ ಹಾಕಿಕೊಳ್ಳಬೇಕು. ಸೊಸೆನ್ ಕಿತ್ತೀನಿ ಕೇಳ್ತೀನಿ. ಏ ಪಾಕ ಪಾಕ, ತಿಂಡಿ ಮಾಡಿಲ್ವೇನೆ? ತಿಂಡಿ ಕೊಡ್ತೀಯಾ? ಹಸಿವಾಗ್ತಾ ಇದೆ ಕಣಮ್ಮ.
2: ಈ ಮುದ್ಕಿ ಯಾವಾಗ್ಲೂ ತಿಂಡಿ ಟೈಮ್ಗೆ ಊಟದ ಟೈಮ್ಗೆ ಸರಿಯಾಗ್ ಬಂದ್ಬಿಡ್ತಾಳೆ. ಇಲ್ ಮಾಡ್ ಹಾಕೋರ್ಗೆ ಗೊತ್ತು ಕಷ್ಟ ಏನು ಅಂತ. ಬರ್ಲಿ, ಒಂದಿಷ್ಟು ಉಪ್ಪಿಟ್ ಕೆತ್ಕಾಕ್ತೀನಿ.
1: ಅಕ್ಕ ಆಯ್ತೇನಮ್ಮ?
2: ಓ ಬಂದೆ ಅತ್ತೆ, ತಗೊಳ್ಳಿ ಉಪ್ಪಿಟ್ಟು.
1: ಏನೇ ಇದು, ಉಪ್ಪಿಲ್ಲ, ಖಾರ ಇಲ್ಲ, ತರಕಾರಿ ಅಂತೂ ಮೊದ್ಲೇ ಇಲ್ಲ. ಇದನ್ನ ಹೇಗೆ ತಿನ್ನೋದು?
2: ಹೇಗ್ ತಿನ್ನೋದು ಅಂದ್ರೆ ಬಾಯಿ ಇದೆಯಲ್ಲ, ತಿನ್ನಿ.
1: ಹೋಗ್ಲಿ ಬಿಡು, ಅಡಿಗೆನಾದ್ರೂ ಏನ್ ಮಾಡ್ತೀಯ ಹೇಳು.
2: ತರಕಾರಿ ಏನು ಇಲ್ಲತ್ತೆ, ನೀವ್ ತರಕಾರಿ ತಂದ್ರೆ ಏನಾದ್ರು ಮಾಡ್ತೀನಿ, ಇಲ್ಲ ಅಂದ್ರೆ ನೀರ್ ಸಾರ್ ಕುದ್ಸಿಡ್ತೀನಿ.
1: ಆಯ್ತು ಬಿಡು, ತರಕಾರಿ ತರ್ತೀನಿ. ಮತ್ತೆ ನಾ ತಂದಿದ್ದನ್ನೆಲ್ಲ ಒಂದೇ ದಿವಸಕ್ಕೆ ಹಾಕಿ ಖಾಲಿ ಮಾಡ್ಬೇಡ. ತರಕಾರಿ ಬೇಳೆ ಎಲ್ಲ ದುಬಾರಿ ಆಗ್ಬಿಟ್ಟಿದೆ.
2: ಆಯ್ತು ಅತ್ತೆ, ಸದ್ಯ ಹೊರಗ್ ಹೋದ್ರೆ ಸಾಕಾಗಿದೆ.
1: ಏ ಪಾಕ, ಏನೇ ಇದು, ಮನೆಯಲ್ಲಿ ವಾಸನೆ ಬರ್ತಾ ಇದೆ.
2: ಗೊತ್ತಿಲ್ಲ ಅತ್ತೆ.
1: ಓ, ಮನೆಯಲ್ಲಿ ಒಂದು ಇಲಿ ಸೇರ್ಕೊಂಡಿತ್ತು, ಅದಕ್ಕೆ ಅಂತ ಒಂದು ಔಷಧಿ ಇಟ್ಟಿದ್ದೆ. ಬಹುಶಃ ಅದನ್ನು ತಿಂದು ಸತ್ತಿರಬೇಕು. ಸ್ವಲ್ಪ ನೋಡಿ ತೆಗ್ದು ಹಾಕ್ಬಿಡಮ್ಮ.
2: ಈ ಮುದ್ಕಿಗೆ ಬೇರೆ ಏನ್ ಕೆಲ್ಸ ಹೇಳಿ, ಒಂದ್ ಹೆಜ್ಜೆ ನಡಿಯೋಕಾಗಲ್ಲ, ತಲೆ ನಿಲ್ಲಲ್ಲ, ಆದ್ರೂ ವ್ಯವಹಾರ ಬಿಡಲ್ಲ. ಇದ್ರ ಮಧ್ಯೆ ಅದ್ ಮಾಡು ಇದ್ ಮಾಡು ಅಂತ ಪುರಾಣ ಬೇರೆ ಹೇಳೋದು. ನಾನ್ ಯಾಕೆ ಸಗಣಿ ತೆಗಿಬೇಕು ಅಂತ? ನಾನ್ ಈ ಮನೆಗ್ ಬರುವಾಗ 10 ತೊಲಾ ಬಂಗಾರ, 2 ಲಕ್ಷ ರೂಪಾಯಿ, ಎಲ್ರಿಗೂ ಸೀರೆ, ಗಂಡಂಗ್ ಬೈಕು, ಎಲ್ಲಾನು ಅಪ್ಪನಿಂದ ವರದಕ್ಷಿಣೆ ರೂಪದಲ್ಲಿ ತಂದಿಲ್ವಾ? ಬೇಕಾದ್ರೆ ಅವರೇ ತೆಗ್ದು ಹಾಕ್ಲಿ. ನಂಗೇನ್ ಬೆಳಿಗ್ಗೆಯಿಂದ ಅಡ್ಗೆ ತಿಂಡಿ ಅಂತ ಮಾಡಿ ಮಾಡಿ ತೇದು ಸಾಕಾಗ್ ಹೋಗಿದೆ. ನಾನ್ ಹೋಗ್ ಮಲ್ಕೋತೀನಿ.
1: ಏ ಪಾಕ, ತರಕಾರಿ ತಂದೆ ನೋಡಮ್ಮ, ಅಡಿಗೆ ಮಾಡು.
2: ಮನೇಲಿ ಇದ್ದದನ್ನೇ ಹಾಕಿ ಏನೋ ಒಂದ್ ಮಾಡಿದೀನಿ, ಹಾಕೊಳ್ಳಿ ನೀವೇ.
1: ಸತ್ತ ಇಲಿ ವಾಸನೆ ಹಾಗೇ ಇದೆ, ತೆಗಿಲಿಲ್ವೇನೆ? ಇವಳು ಯಾವಾಗ್ಲೂ ಹೀಗೆ ಏನೋ ಕೆಲ್ಸ ಮಾಡಲ್ಲ, ವರದಕ್ಷಿಣೆ ತಂದೆ ಅಂತ ಅಹಂಕಾರ ಬೇರೆ. ಇರ್ಲಿ, ಎರಡನೇ ಸೊಸೆ ಸ್ವಚ್ಛನ್ನಾದ್ರೂ ಕರಿತೀನಿ. ಏ ಸ್ವಚ್ಛ, ಸ್ವಚ್ಛ ಬಾರೆ ಇಲ್ಲಿ.
0: ಒಂದ್ ಕೆಲ್ಸ ಮಾಡು ಬಿಡಲ್ಲ. ಬೆಳಗ್ಗೆಯಿಂದ ಬಟ್ಟೆ ಒಗ್ದು ಒಗ್ದು ಸಾಕಾಗಿದೆ. ಅಷ್ಟೇ ಅಲ್ಲ, ಮನೆ ಇಡೀ ಕ್ಲೀನ್ ಮಾಡೋಷ್ಟ್ರಲ್ಲಿ ಸಾಕಾಗಿದೆ. ಅದ್ರ ಜೊತೆ ಈ ಮುದ್ಕಿ ಕಾಟ ಬೇರೆ.
1: ಸ್ವಚ್ಛ ಎಲ್ಲಿದ್ದೀಯೇ ಬಾರೆ ಇಲ್ಲಿ?
0: ಬಂದೆ, ಏನತ್ತೆ?
1: ಸ್ವಚ್ಛ ನೋಡೆ, ಅಲ್ಲೆಲ್ಲೋ ಇಲಿ ಸತ್ ವಾಸನೆ ಬರ್ತಾ ಇದೆ, ಸ್ವಲ್ಪ ಕ್ಲೀನ್ ಮಾಡು.
0: ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಮುಗ್ದೋಗಿದೆ ಅತ್ತೆ, ಈಗ ನಂಗಾಗಲ್ಲ. ನಾನ್ ಕ್ಲೀನ್ ಮಾಡ್ಬೇಕಂತೆ. ನಾನ್ ಯಾರಿಗೇನ್ ಕಡಿಮೆ, ಒಬ್ಳೆ ಮಗಳು ಅಂತ ನಮ್ಮಪ್ಪ 50 ತೊಲಾ ಬಂಗಾರ, ಕಾರು, ಸೈಟು ಅಂತ ಎಲ್ಲ ಕೊಟ್ಟು ಮದ್ವೆ ಮಾಡಿದ್ದಾರೆ. ನಂಗೇನ್ ಗ್ರಹಚಾರ, ನಂಗಾಗಲ್ಲ. ಬೇಕಾದ್ರೆ ಮಾಡ್ಕೊಳ್ಳಿ.
1: ಇವಳು ಮಾಡಲ್ಲ, ಅವಳಿಗಾದ್ರೂ ಹೇಳೋಣ. ಏ ಸುಂದ್ರಿ, ಸುಂದ್ರಿ ಎಲ್ಲಿ?

0: ಏನತ್ತೆ ಅದು, ಅವಾಗಿಂದ ಒಂದೇ ಸಮನೆ ಬಡ್ಕೋತಾ ಇದ್ದೀರಾ, ಏನಾಗಿದೆ ನಿಮ್ಗೆ?
1: ಸುಂದ್ರಿ ಯಾಕೆ ಕೂಗಿದ್ರೆ ಬರ್ತಾ ಇಲ್ಲ ಬಾರಮ್ಮ?
0: ಈ ಮುದುಕಿ ಒಬ್ಬಳದು ಕಾಟ ಆಯ್ತಲ್ಲಪ್ಪ, ಎಲ್ಲರ ಮೇಲೂ ಅಧಿಕಾರ ಚಲಾಯಿಸೋದೇ ಆಯ್ತು. ನೀಟಾಗಿ ಮೇಕಪ್ ಮಾಡ್ಕೊಳ್ಳೋಕೂ ಬಿಡಲ್ಲ. ಏನ್ ಕರ್ಮನೋ ಏನೋ, ಇವ್ರ ಕೈಲಿ ಸಿಕ್ಕಾಕೊಂಡ ಹಾಗಾಯ್ತು. ನನ್ನವರಿಗೆ ಹೇಳ್ತಾನೇ ಇರ್ತೇನೆ, ಬೇರೆ ಮನೆ ಮಾಡಿ ಬೇರೆ ಮನೆ ಮಾಡಿ ಅಂತ. ಇವರು ಕೇಳೋದೇ ಇಲ್ಲ. ಇಲ್ಲೇ ಇದ್ರೆ ನಂಗ್ ಸರಿಯಾಗಿ ಮೇಕಪ್ ಮಾಡ್ಕೊಳ್ಳೋಕೂ ಆಗಲ್ಲ, ಕ್ಲಬ್ಬಿಗೆ ಹೋಗೋಕ್ಕೂ ಆಗಲ್ಲ. ಎಲ್ಲ ನನ್ ಕರ್ಮ. ಆಫೀಸಿಗೆ ಬೇರೆ ಲೇಟ್ ಆಗ್ತಾ ಇದೆ.
1: ಸುಂದ್ರಿ ನಾನ್ ಕಿತಾ ಇರೋದ ನಿನ್ ಕಿವಿ ಕೇಳಿಸ್ತಾ ಇಲ್ವೇನಮ್ಮ? ಸ್ವಲ್ಪ ಇಲ್ಲಿ
0: ಕೇಳಿಸ್ತಾ ಇದೆ ಅತ್ತೆ, ಬಂದೆ. ಏನ್ ಹೇಳಿ?
1: ನಿನ್ನ ಮೇಕಪ್ ಕೆಲ್ಸ ಮುಗ್ದಿದ್ರೆ ಅಲ್ಲೆಲ್ಲೋ ಒಂದು ಇಲೀಸ್ ಬಿದ್ದಿದೆ ಕಣೆ, ತೆಗೆದು ಹೊರಗ ಹಾಕು, ಮನೇಲಿ ಕೂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ.
0: ಏನತ್ತೆ ನೀವು, ಆಫೀಸ್ಗೆ ಹೋಗೋದ್ ಬಿಟ್ಟು ಇಲಿ ತೆಕ್ಕೊಂಡು ಕೂತಿರ್ಲ? ಆಫೀಸಿಗೆ ಬೇರೆ ಲೇಟ್ ಆಗಿದೆ. ಏನ್ ಅನ್ಕೊಂಡ್ರಿ ನನ್ನ? ನಾನೇನ್ ಹಾಗೆ ಬರ್ಲಿಲ್ಲ ನಿಮ್ ಮನೆಗೆ. ನಾನು ಕೂಡ ಬರುವಾಗ ಹೇರಳವಾಗಿ ಬಂಗಾರ ಹಣ ಸೈಟು ಎಲ್ಲಾ ತಂದಿಲ್ವಾ? ಅದಕ್ಕಿಂತ ಹೆಚ್ಚಾಗಿ ಪ್ರತಿ ತಿಂಗಳು ಸಂಬಳ ಬೇರೆ ಎಣ್ಸಿ ಎಣ್ಸಿ ನಿಮ್ ಕೈ ಕೊಡ್ತಾ ಇದ್ದೀನಿ. ನಾನ್ ಯಾಕೆ ಈ ಕೆಲ್ಸ ಮಾಡ್ಲಿ? ನಮ್ಮಪ್ಪಂಗೆ ಬಡ್ಕೊಂಡೆ, ರಾಹು ಕೇತು ಹಳೆ ಮೇಜು ಕುರ್ಚಿ ಇರೋ ಮನೆಗೆ ಕೊಡ್ಬೇಡ ಅಂತ. ನಮ್ಮಪ್ಪ ಕೇಳಲೇ ಇಲ್ಲ. ಒಳ್ಳೆ ಜನ ಮಗಳೇ, ಒಳ್ಳೆ ಹುಡುಗ ಮಗಳೇ ಅಂತ ನನಗೆ ಚೆನ್ನಾಗಿ ಪುಸಲಾಯಿಸಿ ಮದುವೆ ಮಾಡೇಟ್ರು. ಈಗ ನಾನು ಇವ್ರನ್ನೆಲ್ಲ ಕಟ್ಕೊಂಡು ಒದ್ದಾಡ್ತಾ ಇದ್ದೀನಿ. ಇದೆಲ್ಲ ನಮ್ಮ ಅಪ್ಪಂಗೇನ್ ಗೊತ್ತಾಗ್ಬೇಕು? ಸಾಕಾಗಿ ಹೋಗಿದೆ. ನನ್ ಕೈಲಿ ಆಗಲ್ಲ ಅತ್ತೆ, ನಾನು ಹೊರಗ್ತೀನಿ. ಈಗಲೇ ಲೇಟ್ ಆಗಿ ಹೋಗಿದೆ.
1: ಯಾರು ಯಾವ ಮಾತನ್ನು ಕೇಳಲ್ಲ ಈ ಮನೆಯಲ್ಲಿ. ದೇವ್ರೆ ದೇವ್ರೆ, ಸಾಕಪ್ಪ ಸಾಕು. ಈ ವರದಕ್ಷಿಣೆ ತಗೊಳ್ಳೋದು ಸಾಕು. ಹುಡುಗಿ ಕೆಲಸದಲ್ಲಿ ಇರ್ಬೇಕು ಅಂತ ಆಸೆ ಪಡೋದು ಸಾಕು. ಎಲ್ಲ ನನ್ನ ಹಣೆ ಬರಹ. ನಾನೇ ಆ ಸತ್ತಿಲಿನ್ ತೆಗೆದು ಹಾಕ್ತೀನಿ.
0: ನಾಟಕ ಕೇಳಿದ್ರಲ್ಲ, ಈಗ ರೇಖಾ ಅವರಿಂದ ದುರ್ಗಾಲಕ್ಷ್ಮಿ ಬಗ್ಗೆ ಒಂದು ಹಾಡು ಕೇಳೋಣ, ಜೊತೆಗೆ ಮಂಗಳನೂ ಕೇಳೋಣ.

ಈ ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಟ್ಟವರು ಶಿವಮೊಗ್ಗ ಜಯನಗರದ ಭಾರತೀ ಮಹಿಳಾ ಸಂಘದ ಸದಸ್ಯೆಯರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸದಸ್ಯೆಯರು ಶ್ರೀಮತಿ ಸುಕನ್ಯಾ ನಂಜುಂಡಯ್ಯ, ಶ್ರೀಮತಿ ಸೀತಾಲಕ್ಷ್ಮಿ ಪ್ರಸನ್ನಕುಮಾರ್, ಶ್ರೀಮತಿ ಅನ್ನಪೂರ್ಣ ರಂಗರಾಜನ್, ಶ್ರೀಮತಿ ಅಚಲಾ ಶ್ರೀಕೃಷ್ಣ, ಶ್ರೀಮತಿ ವೀಣಾ ನಾರಾಯಣಮೂರ್ತಿ, ಶ್ರೀಮತಿ ಅಲಕಾನಂದ ನಾಗಭೂಷಣ್, ಶ್ರೀಮತಿ ರೇಖಾ ಮಂಜುನಾಥ್. ಎಲ್ಲರಿಗೂ ನಮಸ್ಕಾರಗಳು.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಮತ್ತು ಪರಿಹಾರ ಈ ಕುರಿತ ಚರ್ಚೆ ಪ್ರಸಾರವಾಗ್ತಾ ಇದೆ. ಭಾಗವಹಿಸಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಮಮತಾ ವಿಡಿ, ಸಾಮಾಜಿಕ ಚಿಂತಕಿ ಹಾಗೂ ಮೈಸೂರಿನ ಎನ್ಆರ್ ಫೌಂಡೇಶನ್ನ ಸಿಎಸ್ಆರ್ ಮ್ಯಾನೇಜರ್ ಆಗಿರುವ ಶ್ರೀಮತಿ ಪೋಷಿಣಿ ಹಾಗೂ ವಿದ್ಯಾರ್ಥಿನಿಯಾದ ಪ್ರಜ್ಞಾ ಕಶ್ಯಪ್ ಚರ್ಚೆಯನ್ನ ನಡೆಸಿಕೊಡುತ್ತಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷರು ಹಾಗೂ ವಕೀಲರು ಆದ ಶ್ರೀಮತಿ ಮಂಜುಳಾ ಮಾನಸ.
1: ಎಲ್ರಿಗೂ ನಮಸ್ಕಾರ. ಇವರು ಮಕ್ಕಳ ದೌರ್ಜನ್ಯ ಅದು ಕೂಡ ಎಷ್ಟು ಸಿವಿಯರ್ ಆಗಿದೆ ಸಮಾಜದಲ್ಲಿ ಅನ್ನೋದನ್ನು ಕೂಡ ಪ್ರತಿಯೊಬ್ಬರು ತಿಳ್ಕೋಬೇಕು. ಸಣ್ಣ ಸಣ್ಣ ಮಕ್ಕಳು ಅಂದ ತಕ್ಷಣ ನಾವಿಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಕಳ ಸೇಫ್ಟಿಯನ್ನ ನೋಡಬೇಕಾಗಿದೆ. ಪ್ರಸ್ತುತ ನಾವು ಇವತ್ತಿನ ಕಾಲಘಟ್ಟದಲ್ಲಿ ಸಣ್ಣ ಹೆಣ್ಣು ಮಕ್ಕಳ ಮೇಲೆ ಅಂದ್ರೆ 18 ವರ್ಷದ ಒಳಪಟ್ಟ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು, ಅದು ಲೈಂಗಿಕ ದೌರ್ಜನ್ಯಗಳು ಏನ್ ನಡಿವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆಗೆ ಯಾವ್ಯಾವ ರೀತಿಯ ಪ್ರಕರಣಗಳು ಬರಬಹುದು ಅಂತ ತಾವು ಹೇಳಕ್ ಸಾಧ್ಯ ಆಗುತ್ತಾ ಮಮತಾ ಅವರು?
2: ಮೇಡಮ್, ಇತ್ತೀಚೆಗೆ ನಾವು ನೋಡ್ತಾ ಇರಬೇಕಾದ್ರೆ ಮಕ್ಕಳ ಬಗ್ಗೆ ಹೊರಗಡೆ ಎಲ್ಲ ಕುಟುಂಬದಲ್ಲೇ ಕೆಲವು ದೌರ್ಜನ್ಯಗಳಾಗ್ತಿದೆ. ಏನಂತ ಹೇಳಿದ್ರೆ ತಂದೆಯಿಂದನೂ ಕೆಲವು ಪ್ರಕರಣಗಳು ದಾಖಲಾಗ್ತಿದೆ. 18 ವರ್ಷದೊಳಗಡೆ ಏನು ಮಗು ಇದೆ ಅವ್ರಿಗೆ ಮೈನರ್ ಅಂತೇಳಿ ಕರೀವಿ. ಈ ಮಗುಗೆ 5 ವರ್ಷದಿಂದನೂ ಲೈಂಗಿಕ ದೌರ್ಜನ್ಯಗಳು ಆಗ್ತಾ ಇರೋ ಪ್ರಕರಣಗಳು ನಾವು ಗಮನಕ್ಕೆ ಬರ್ತಾ ಇದೆ. ಮತ್ತೆ ತಂದೆನೂ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಮತ್ತೆ ಅಕ್ಕಪಕ್ಕದಲ್ಲಿರೋರು, ಅವ್ರ ಚಿಕ್ಕಪ್ಪ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ಮತ್ತೆ ಪಕ್ಕದ ಮನೇಲಿ ಅಣ್ಣ ಅಣ್ಣ ಅಂತೇಳಿ ಇರ್ತಾರೆ, ಅವರೂ ಈ ತರ ಆಗ್ತಾ ಇದೆ. ಮತ್ತೆ ಯಾರೇ ಅಪರಿಚಿತರು ಆ ತರ ಬಂದಾಗ ಅವ್ರನ್ನ ಕಳಿಸ, ಅವ್ರ ಜೊತೆ ಮಾತಾಡೋದೇ ಆಗ್ಲಿ, ಇದು ಮಾಡ, ಮಕ್ಕಳನ್ನ ಹೆಣ್ಮಕ್ಳನ್ನ ಬಿಡಬಾರ್ದು. ಮತ್ತೆ ಅದೇ ಜೊತೆಗೆ ಈಗ ಇತ್ತೀಚೆಗೆ ಹೆಣ್ಮಕ್ಳು ಟಿ ವಿ ನೋಡ್ತಾ ಮೂವಿ ನೋಡ್ತಾ ಕೂತ್ಕೊಂಡಿರ್ತಾರೆ, ಏನೋ ಒಂದು ಅವಶ್ಯಕತೆ ಇರುತ್ತೆ, ಅಂಗಡಿಗೆ ಹೋಗಿ ಮಗು ಕಳಿಸ್ತಾರೆ ಹೆಣ್ಮಕ್ಳನ್ನ. ಅದು ರಾತ್ರಿ ಏನೋ ಟೈಮ್ ಇರೋದಿಲ್ಲ, ಎಷ್ಟೊತ್ತಿಗೆ ಹೋದ್ರು ಅನ್ನೋದು ಗೊತ್ತಿಲ್ಲ. ಇತ್ತೀಚೆಗೆ ಹೆಣ್ಮಕ್ಳು ಸೀರಿಯಲ್ ನೋಡ್ತಾ ಕೂತ್ಕೊಂಡ್ರೆ ಅದರಲ್ಲೇ ಮುಳುಗೋಗಿರ್ತಾರೆ. ಆದರೆ ಮಗು ಏನಾಗ್ತಿದೆ, ನನ್ನ ಮಗಳು ಏನಾಗ್ತಿದ್ದಾಳೆ ಅನ್ನೋದು ಗಮನನೇ ಇರಲ್ಲ. ಅದು ಬೇಸಿಕ್ಕು ತಾಯಿಯಂದಿರಿಗೆ ಮತ್ತು ತಂದೆಯವರಿಗೆ ಮಕ್ಕಳು ಹೆಣ್ಮಕ್ಳ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇರಬೇಕು. ಮತ್ತೆ ಮಗು ಏನು ಹೇಳ್ತಾ ಇದೆ ಅನ್ನೋದು ಕೇಳೋಕ್ಕೆ ಅವಕಾಶ ಕೊಡಬೇಕು.
1: ಆ ಥರ ಪ್ರಕರಣಗಳೆಲ್ಲ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದಿವೆ?
2: ಆಗಿದೆ ಮೇಡಮ್, ಆಗಿದೆ. ನಾನು ಮಂಡ್ಯದಲ್ಲಿ ಇರಬೇಕಾದ್ರೆ ಒಂದು ಇನ್ಸಿಡೆಂಟ್, ಮಗು ಮನೇಲಿ ಮಲಗಿದೆ, ಒಂದು ಅವಳಿಗೆ 5 ಇಯರ್ಸ್ ಹುಡುಗಿ, ಮಂಡ್ಯದಲ್ಲಿ ಅವ್ರ ತಾಯಿ ಮನೇಲಿದ್ದಾಳೆ, ಅವಳು ಬಟ್ಟೆ ತೊಳಿಯಕ್ಕೆ ಹೋಗಿರ್ತಾಳೆ. ಬಟ್ಟೆ ತೊಳಿಯಕ್ಕೆ ಹೋಗಿರ್ಬೇಕಾದ್ರೆ ಆ ಮಗು ಮಲಗಿದೆ ಅಂತ, ಆದ್ರೆ ಮಗು ಮಲಗಿದೆಯಾ ಎಲ್ಲೋಯ್ತು ಅಂತ ಹೇಳೇ ಇಲ್ಲ. ಒಂಟೂರ್ಸ್ ತ್ರೀ ಅವರ್ಸ್ ಆ ಮಗು ಎದ್ದಿದೆ, ಅಮ್ಮ ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಇವಳು ಏನ್ ಮಾಡ್ತಾಳೆ, ಅಮ್ಮ ಎಲ್ಲಿದೆ ಅಂತ ಹುಡಿಕೊಂಡು ಬರ್ಬೇಕಾದ್ರೆ ಪಕ್ಕದಲ್ಲಿ ಕಂಪ್ಯೂಟರ್ ರಿಪೇರಿ ಮಾಡಕ್ಕೆ ಒಂದು ಮನುಷ್ಯ ಬಂದನು, ಆ ಹುಡುಗಿನ ಜೊತೆಲಿ ಮಿಸ್ಬಿಹೇವ್ ಮಾಡಿ ಹುಡುಗಿಗೆ ಲೈಂಗಿಕ ಅತ್ಯಾಚಾರನೂ ಆಗಿದೆ. ಅದು ಅಳ್ತಾ ಬಂದಿದೆ, ಇವು ಎಲ್ಲಿ ಮಗು ಎಲ್ಲಿ ಹುಡುಕೊಂಡು ಬಂದಾಗ ಇಲ್ಲಿ ಅಂಗಡಿಯಿಂದ ಆಗ್ತದೆ. ಅವನು ಎದುರಿಸಿರ್ತಾರೆ ಮಕ್ಕಳಿಗೆ, ನೀನೇನಾರ ಹೇಳಿದ್ರೆ ನಿಂಗೆ ಸಾಯಿಸ್ಬಿಡ್ತೀನಿ ಅಂತೇಳಿ. ಅದು ಹೇಳಿಲ್ಲ, ಅಳ್ತಾ ಇರುತ್ತೆ. ಆದರೆ ನಾವು ಲೇಡೀಸು ಮತ್ತು ಅವ್ರ ತಾಯಂದಿರೋ ಮಕ್ಕಳು ಯಾಕೆ ಮಗು ಅಳ್ತಾಯೆ ಅನ್ನೋ ಗಮನನೂ ಕೊಡೋದಿಲ್ಲ, ಕೇಳೋದು ಇಲ್ಲ. ನೀನು ಯಾಕೆ ಬಂದೆ ಅಂತೇಳಿ, ನಿಂದು ಯಾವಾಗಲೂ ಇದ್ದಿದ್ದೆ, ಸುಮ್ಮನೆ ಇರೋಕ್ಕಾಗಲ್ಲ, ತಿನ್ನು ಊಟ ಅಂತೇಳಿ ಇದು ಮಾಡಿದ್ರು. ಮತ್ತೆ ಹುಡುಗಿ ಯಾಕೆ ಹೇಳ್ತಾ ಇದ್ದಾಳೆ ಅನ್ನೋ ಗಮನನೂ ಅರಿಸಿಲ್ಲ, ಕೇಳೂ ಇಲ್ಲ. ಅದು ಮಲ್ಕೊಳ್ಳುತ್ತೆ, ಅದು ಗೊತ್ತೇ ಆಗಿಲ್ಲ. ಅದಕ್ಕೆ ಹೊಟ್ಟೆ ನೋವು ಬಂದು ಪೇಯ್ನ್ ಜಾಸ್ತಿ ಆಗಿ ಆ ನಂತರ ಒಂದು ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ

0: ಹೇಳ್ತಾವ ಹಿಂಗೆ ನನಗೆ ಯೂರಿನ್ ಮಾಡಕ್ ಆಗ್ತಾ ಇಲ್ಲ, ನೋವು ಆಗ್ತಿದೆ ಅಂತ ಹೇಳಿದಾಗ ಯಾಕೆ ನೋವು ಆಗ್ತಿದೆ ಅಂತ ಕೇಳಿ ಆಗ ಗಮನ ಹರಿಸಿ ಆಗ ತಾಳ್ಮೆಯಿಂದ ಕೇಳ್ತಾರೆ. ಕೇಳಿದಾಗ ಮಗು ಹೇಳ್ತಾ ಇದೆ ಅದ್ ನಾನು ಆಮೇಲೆ ಅವ್ರಿಗೆ ಗೊತ್ತಾಗಿ ನಮ್ಮ ಮಗು ಮೇಲೆ ಅತ್ಯಾಚಾರ ಆಗಿದೆ, ಈ ತರ ಇನ್ಸಿಡೆಂಟ್ ಆಗಿ ಆ ನಂತರ ದೂರು ನೀಡಿದ್ರು. ನಾನು ಎಲ್ಲಾ ಮಹಿಳೆಯರಿಗೆ ತಿಳಿಸೋದೇನಂದ್ರೆ ಮಕ್ಕಳ ಮೇಲೆ ಏನಾದರೂ ಆಯ್ತು ಅಂದ್ರೆ ಅವ್ರು ಮುಕ್ತವಾಗಿ ಅವ್ರಿಗೆ ಗುಡ್ ಬ್ಯಾಡ್ ಟಚ್ ಆ ತರ ಇತ್ತು ಅಂದ್ರೆ ಇದ್ ಮಾಡಬಾರ್ದು, ಜೊತೆಗೆ ಅವ್ರು ಮುಕ್ತವಾಗಿ ಹೇಳಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ ಅನ್ನೋದನ್ನ ಕೇಳಿಸ್ಕೊಳ್ಳೋದು ಆಲಿಸ್ಕೊಳ್ಳೋದು ಫಸ್ಟ್ ನಾವು ಕಲಿಬೇಕು. ಕೇಳ್ಕೊಂಡಾಗ ಆ ಮಗುದು ಸಮಸ್ಯೆ ಅರ್ಥ ಆಗುತ್ತೆ,
1: ಹಿಂಜರಿಕೆಯನ್ನು ಇಟ್ಕೋಬಾರ್ದು. ಮಗುವಿನ ಹಿತದೃಷ್ಟಿಯಿಂದ ಮತ್ತು ಕುಟುಂಬದ ಹಿತದೃಷ್ಟಿಯಿಂದ ನೀವು ಆ ಮಗುವನ್ನ ಪ್ರೀತಿಯಿಂದ ಕೇಳಿ ಆಮೇಲೆ ಕಂಪ್ಲೇಂಟ್ ಲಾಡ್ಜ್ ಮಾಡೋ ಪ್ರಯತ್ನ ಮಾಡಬೇಕು. ಯಾರು ಆ ತರ ಮಾಡಿದರೆ ಅವನ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನೀವು ಹೇಳ್ತೀರಿ. ಎಷ್ಟೋ ಪ್ರಕರಣಗಳಲ್ಲಿ ಮನೆಯವರು ಮುಂದೆ ಬರೋದಿಲ್ಲ, ಯಾಕೆಂದ್ರೆ ಮರ್ಯಾದೆ ಪ್ರಶ್ನೆ, ಅಕ್ಕಪಕ್ಕರಿಗೆ ಗೊತ್ತಾಗ್ಬಿಡುತ್ತೆ, ನೆಂಟರಿಷ್ಟ್ರಿಗೆ ಗೊತ್ತಾಗ್ಬಿಡುತ್ತೆ, ಮುಂದೆ ಅವಳಿಗೆ ಮದ್ವೆ ಆಗಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇಂಥ ಪ್ರಕರಣಗಳಾದ್ರೂ ಕೂಡ ಅವಾಯ್ಡ್ ಮಾಡ್ತಾರೆ, ಮಾಡಬಾರದು ಅಂತ ನಿಮ್ಮ ಸಲಹೆ?
0: ಹೌದು ಮೇಡಮ್,
1: ಸಾಮಾನ್ಯ ಮಕ್ಕಳ ಮೇಲೆ ನಡೆಯುವಂತ ದೌರ್ಜನ್ಯಗಳು ಸಾಧ್ಯ ಆದಷ್ಟು ಪರಿಚಿತರಿಂದನೇ ಆಗುತ್ತೆ ಅಂತಾನೂ ನೀವು ಹೇಳ್ತೀರಿ.
0: ಹೌದು ಮೇಡಮ್, ಮಕ್ಕಳ ಮೇಲೆ
1: ನೀವೇನ್ ಹೇಳ್ಬಹುದು ಪೋಷಣೆಯವರೇ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಮೇಲೆ ನಡೆಯುವಂತ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾರ ಕಾರಣ ಆಗ್ಬಹುದು ಏನಾದ್ರ ಬಗ್ಗೆ ನೀವೇನಾದ್ರು ಹೇಳಲಿಕ್ಕೆ ಸಾಧ್ಯ ಆಗುತ್ತಾ?
2: ಒಂದು ಅವ್ರು ಹೇಳಿದ ಸತ್ಯ, ಪರಿಚಯ ಇರೋರಿಂದಾನೇ ಆಗೋದು. ಮನೇಲಿ ಸಾಧಾರಣ ಸೋದ್ರ ಮಾವನ ಜೊತೆ ಹೆಣ್ಮಗು ಅಂದ್ರೆ ಇದಂದ್ರೆ ಒಂಥರ ಫಿಕ್ಸ್, ಅದು ಮದ್ವೆ ಮಾಡ್ಕೋಬೇಕು, ಅವನಿಗೆ ಮಾಡ್ಕೊಡ್ತೀವಿ ಅನ್ನೋದಿರುತ್ತೆ. ಅವನಿಗೆ ಒಂಥರ ಲೈಸೆನ್ಸ್ ಸಿಕ್ಕದಂಗೆ ಅವ್ನ ಏನ್ ಮಾಡ್ತಿರ್ತಾನೆ ಅದನ್ನ ಮಗು ಇಷ್ಟ ಇರ್ಲಿ ಇಷ್ಟ ಇಲ್ಲದೆ ಇರ್ಲಿ ಸಹಿಸ್ಕೋತಿರತ್ತೆ. ಯಾವತ್ತೋ ಒಂದು ದಿನ ಆದಾಗ ಸೊ ತಾಯಿಗೆ ಸೊಸಿ ಹೇಳಕ್ಕೂ ಹೆದರಿಕೆ ಇರತ್ತೆ, ಮತ್ ನಾಳೆ ಅದ್ ಮದ್ವೆ ಆಗದೆ ಇದ್ರೆ ಅನ್ನೋ ಅಂತ ಒಂದು.
1: ಅಂದ್ರೆ ಹೆಣ್ಮಕ್ಳು ಅಂತ ಅಂದ್ರೆ ಮದ್ವೆ ಮಾಡೋದೇ ಒಂದು ಹೊರೆ ಅನ್ನೋ ರೀತಿ ಆಗ್ಬಿಟ್ಟಿದೆ.
2: ಹೆಣ್ಮಕ್ಳು ಹುಟ್ಟಿದ್ರೆ ಒಂಥರ ಮೈಯಲ್ಲಿ ಹುಣ್ಣಾದಂಗೆ ಅಂತ ಈ ಕಡೆ ಮೈಸೂರು ಭಾಗದಲ್ಲೇ ನಾನು ಕೇಳಿರೋ ಗಾತೆ ಇದು. ಸೊ ಆ ಹಂತಕ್ಕೆ ಇದೆ ಇವತ್ತಿಗೆ. ಸೊ ಅದು ಮನೆಯವರಿಂದಾನೇ ಮೋಸ್ಟ್ ಆಫ್ ದ ಟೈಮ್ ನಾವು ಪೇಪರ್ ಅಲ್ಲಿ ಓದ್ತೀವಿ, ಇನ್ನೇನೋ ಮಾಡ್ತೀವಿ, ಅಪ್ಪನಿಂದ ಆಯ್ತು, ಅಣ್ಣನಿಂದ ಆಯ್ತು, ಪಕ್ಕದ ಮನೆ ಯಾರೋ ಫ್ರೆಂಡ್ ಇಂದ, ಮನೆಯವ್ರ ಫ್ರೆಂಡ್ ಇಂದ ಯಾರಿಂದಾನೋ ಆಯ್ತು, ಆ ತರದ್ದೆಲ್ಲ. ಎಲ್ಲೋ ಒಂದ್ ಕಡೆಗೆ ತಾಯಂದ್ರು ಬಹಳ ದೊಡ್ಡ ಜವಾಬ್ದಾರಿ ತಗೋಬೇಕಾಗತ್ತೆ. ಈಗ ನನ್ನ ಮಗು ದಿನ ಇರೋ ತರ ಇವತ್ತಿಲ್ಲ ಅನ್ನೋದು ಒಂದು ಸೂಕ್ಷ್ಮ ಅವರು ನೋಡ್ಕೊಂಡು ಅರ್ಥ ಆಗುತ್ತೆ ಏನೋ ಆಗಿದೆ ಅಂತ. ಆ ಸಂದರ್ಭದಲ್ಲಿ ಹೆದರ್ಸೋ ಬದಲು ಯಾಕೆ ಈ ತರ ಇದೆಯಾ, ಏನಾಯ್ತು, ಸ್ಕೂಲಲ್ಲಿ ಏನಾಯ್ತು, ಅಥವಾ ಇಲ್ಲೇ ಏನೋ ಆಯ್ತಾ, ಒಂದು ಸ್ನೇಹಿತೆ ತರ ಟ್ರೀಟ್ ಮಾಡಿದ್ರೆ ಬಹುಶಃ ಮಗುವಿಂದ ಆಚಾರಗಳು ಬರುತ್ತೆ. ಸೊ ಮನೇನೆ ಫಸ್ಟ್, ಮಗುಗೆ ಏನೂ ತೊಂದರೆ ಆಗಬಾರ್ದು ಅಂದ್ರೆ ಮನೇಲಿ ತಂದೆ ತಾಯಿ ಅದಕ್ಕೆ ಬಹಳ ಸೆನ್ಸಿಟಿವ್ ಆಗಿ ತಗೋಬೇಕಾಗುತ್ತೆ.
1: ಮಕ್ಕಳು ಬೇಗ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಚಾಕ್ಲೇಟ್ ಕೊಡಿಸ್ತೀವಿ ಅಥವಾ ಐಸ್ ಕ್ರೀಮ್ ಕೊಡಿಸ್ತೀವಿ ಅಥವಾ ನಿನಗೇನು ಒಂದು ಒಳ್ಳೆ ಇದೇನೇನು ಗಿಫ್ಟ್ ಕೊಡಿಸ್ತೀವಿ ಅಂತ ಅಂದಾಗ ಅಟ್ರಾಕ್ಟ್ ಆಗ್ಬಿಟ್ಟು ಅವ್ರು ಹೇಗೂ ಪರಿಚಯ ಇರ್ತಾರೆ. ಹಾಗಾಗಿ ಅವತ್ತೆ ಹೋಗಿ ಈ ತರ ಇನ್ಸಿಡೆಂಟ್ಗಳು ಆಗ್ಬಿಡುತ್ತೆ ಅಂತ ನಾನು ಪೋಕ್ಸೋ ನ್ಯಾಯಾಲಯದಲ್ಲಿ ಪ್ರಾಸಿಕ್ಯೂಟರ್ ಆದಂತ ಸಂದರ್ಭದಲ್ಲಿಯೂ ಕೂಡ ನಾನು ನೋಡಿದ್ದೆ. ಸೊ ಎಷ್ಟೋ ಜನ ಪೇರೆಂಟ್ಸ್ಗಳು ಕೋರ್ಟಿಗೆ ಬಂದು 164 ಸ್ಟೇಟ್ಮೆಂಟ್ ಕೊಡುವಾಗ್ಲೂ ಕೂಡ ಅಯ್ಯೋ ಯಾಕೋ ಬೇಡ ಅನ್ಸುತ್ತೆ.
2: ನಮ್ಮ ಸಮಾಜ ಆತರ ಮಗುವನ್ನ ಮುಕ್ತವಾಗಿ ಒಪ್ಕೊಳ್ಳೋ ಅಂತ ಮನಸ್ಥಿತಿ ಇನ್ನು ತಲುಪಿಲ್ದೆ ಇರೋದ್ರಿಂದ ಪೇರೆಂಟ್ಸ್ಗೆ ಆತರದು ಆತಂಕ ಇರುತ್ತೆ. ಬಟ್ ಅಗೆರೆ ದಾಟ್ಲೇಬೇಕು ನಾವು. ನನ್ನ ಮಗನ ನಾನು ರಕ್ಷಣೆ ಮಾಡ್ಕೋಬೇಕು, ಸಮಾಜದಲ್ಲಿ ಅವಳಿಗೆ ಒಂದ್ ಒಳ್ಳೆ ಸ್ಥಾನ ಕೊಡಬೇಕು ಅಂದ್ರೆ ಅಗೆರೆ ದಾಟ್ಲೇಬೇಕಿದೆ. ಅದನ್ನೆಲ್ಲರೂ ಮಾಡ್ಬೇಕು ನಾವು.
1: ಆ ತರದೊಂದು ಪ್ರಯತ್ನ ಆಗದೆ ಹೋಗ್ಬಿಟ್ಟು ಸಮಾಜದಲ್ಲಿ ಮಕ್ಕಳ ರಕ್ಷಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಕಾನೂನಿನಿಂದ ಹೋರಾಟವನ್ನ ಮಾಡಬೇಕು, ಮತ್ತೆ ಯಾರು ಆ ತರದ ತೊಂದರೆ ಕೊಟ್ಟಿದ್ದಾರೆ ಅವರಿಗೊಂದ್ ಪಾಠ ಕಲಿಸ್ಬೇಕು ಅಂತ ಹೇಳಿದ್ರೆ ಮನೆಯವರು ಧೈರ್ಯ ಮಾಡ್ಬೇಕು.
2: ಈವನ್ ಶಾಲೆಗಳಿಗೆ ಹೋದಾಗ್ಲೂ ಆತರ ಆಗತ್ತೆ. ಈಗ ಶಾಲೆಯಲ್ಲಿ ಆಯ ಇರ್ಬೋದು ಅಥವಾ ಡ್ರೈವರ್ ಇರ್ಬೋದು, ಇನ್ನೇನೋ ಆಗ್ಬಿಡತ್ತೆ. ಬಟ್ ಶಾಲೆಯಲ್ಲೂ ಕೂಡ ನಾ ಹೋದಾಗ ಹೇಗಿರ್ಬೇಕು, ಎಲ್ಲ ಕ್ಲಾಸ್ ಮುಗಿದ್ಮೇಲೆ ಕೆಲವು ಟೈಮ್ ಮಕ್ಳು ಯಾರೋ ಇರ್ತಾರೆ ಕ್ಲಾಸ್ ರೂಮ್ ಅಲ್ಲಿ, ಆ ತರದ ಸಂದರ್ಭಗಳನ್ನ ಅವಾಯ್ಡ್ ಮಾಡ್ಬೇಕು. ಶಾಲೆಯ ಶಿಕ್ಷಕರಿಗೆ ಮತ್ತೆ ಪೋಷಕರಿಗೆ ಒಟ್ಟಿಗೆ ಕೂತು ಈ ಶಾಲೆಯಲ್ಲಿ ಏನಿಲ್ಲ ಇದೆ ಅನ್ನೋದನ್ನು ಹೇಳಿಸ್ಬೇಕಾಗತ್ತೆ. ಬಹುಶಃ ಘಟನೆಗಳಾಗೋದು ಒಂದು ಮನೆಯಲ್ಲಿ ಒಂದು ಶಾಲೆನಲ್ಲಿ. ಈಗ ಬಹುಶಃ ಹೆಣ್ಮಕ್ಳಿಗೆ ಏನದು ಈ ತರದ ಒಂದು ಲೈಂಗಿಕ ಕಿರುಕುಳ ಆಗತ್ತೆ ಅನ್ನೋದಕ್ಕೆ ಒಂದು ಮನೆ ಅದು ಮೂಲ ಆಗ್ಬಿಡತ್ತೆ. ಸೆಕೆಂಡ್ ಒಂದು ಶಾಲೆಗಳಿಗೆ ಬಂದಾಗ ಆಗುತ್ತೆ. ಸೊ ಶಾಲೆನಲ್ಲಿ ಅದು ಮೇಲ್ ಆಯ ಅಥವಾ ಫಿಮೇಲ್ ಆಯ ಅಂತ ನಾನು ಹೇಳಲ್ಲ. ಇವತ್ತಿನ ಪರಿಸ್ಥಿತಿ ಒಂದು ಹೆಣ್ಣು ಅಂತ ಅಷ್ಟೇ ನೋಡ್ತಾರೆ ಹೊರತು ಬೇರೆ ಏನು ನೋಡಲ್ಲ ಅವ್ರುಗಳು. ಸೊ ಅಲ್ಲಿ ನಡೆಯುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಶಿಕ್ಷಕರು ಸ್ವಲ್ಪ ಏನದು ಸೆನ್ಸಿಟೈಸ್ ಆಗಿರ್ಬೇಕಾಗತ್ತೆ. ಈಗ ದೈಹಿಕ ಶಿಕ್ಷಕರಿಗೆ ಅದು ಒಂಥರ ಮುಟ್ಟಿ ಮಾತಾಡಿಸೋದು ಇನ್ನೇನೋ ಮಾತಾಡಿಸೋದು ಆ ಥರದೊಂದು ಅಭ್ಯಾಸ ಅಂದ್ರೆ ಕಾಮನ್ ಆಗುತ್ತೆ, ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿರೋಂತಹ ಒಂದು ಇದು. ಬಟ್ ಅವನ ಮನಸ್ಸಲ್ಲಿ ಏನಿರುತ್ತೆ ಅಂತ ಮಕ್ಕಳಿಗೆ ಗೊತ್ತಾಗಲ್ಲ. ಸೊ ಅಂತ ಸಂದರ್ಭದಲ್ಲಿ ಮಕ್ಕಳು ಈ ಥರದ್ದು ಯಾವ್ದು ಸೇಫ್ ಟಚ್ ಯಾವ್ದು ಅನ್ಸೇಫ್ ಟಚ್ ಅನ್ನೋದನ್ನ ಒಂದು ಮುಕ್ತ ಹೇಳ್ಕೋಬೇಕು. ಅದರ ಜೊತೆಗೆ ಅಲ್ಲಿರುವಂತಹ ಶಿಕ್ಷಕರು ಮಹಿಳೆ ಮತ್ತು ಪುರುಷ ಶಿಕ್ಷಕರಿಗೂ ಕೂಡ ಈ ತರದ ವಿಚಾರಗಳ ಮೇಲೆ ಒಂದಷ್ಟು ತರಬೇತಿಗಳು ಜಾಗೃತಿ ಕಾರ್ಯಕ್ರಮಗಳು ಆಗಬೇಕಾಗತ್ತೆ.
1: ಸೊ ಆ ತರದ ಜಾಗೃತಿ ಕಾರ್ಯಕ್ರಮಗಳು ಸರ್ಕಾರದಿಂದ ಸರ್ಕ್ಯುಲರ್ ಕೂಡ ಇರಬಹುದು ಅಂತ ಅನ್ಸುತ್ತಲ್ವಾ ಮ್ಯಾಮ್?
0: ಹೌದು ಮೇಡಮ್. ಈಗ ಏನಾಗಿದೆ 2012-13 ನಂತರ ಶಿಕ್ಷಣ ಇಲಾಖೆಗೆ ಮತ್ತೆ ಪೊಲೀಸ್ ಇಲಾಖೆಗೂ ಸರ್ಕ್ಯುಲರ್ ಬಂದೆ ಸರ್ಕಾರದಿಂದ. ಏನಂತ ಹೇಳಿದ್ರೆ ಈ ತರದ್ದು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ತಡೆಗಟ್ಟಕ್ಕೋಸ್ಕರ ಪ್ರತಿಯೊಂದು ಸ್ಕೂಲು ಕಾಲೇಜ್ಗಳಲ್ಲಿ ಸಿಸಿ ಕ್ಯಾಮ್ರಾ ಅಳವಡಿಸಬೇಕು ಅಂತ ಇದೆ. ಮತ್ತೆ ಅದೇ ರೀತಿ ಸಪರೇಟ್ ಹೆಣ್ಮಕ್ಳಿಗೆ ಶೌಚಾಲಯ ಟಾಯ್ಲೆಟ್ ವ್ಯವಸ್ಥೆ ಇರಬೇಕು ಅಂತ ಇದೆ. ಹಾಗೇನೆ ಈ ತರ ಶೋಷಣೆಗೇನಾದ್ರೂ ಒಳಗಡೆಗಾದ್ರೆ ಅಲ್ಲೇ ಒಂದು ಕಮಿಟಿ ಮಾಡಬೇಕು, ಅದರಲ್ಲಿ ಮಹಿಳಾ ಟೀಚರ್ ಒಬ್ರು ಇರಬೇಕು, ಗ್ರೀವಿಯನ್ಸ್ ಕಮಿಟಿ ಅಂತೇಳಿ. ಅದಕ್ಕೆ ಒಬ್ರು ಎಸ್ಟಿಎಂಸಿ ಕಮಿಟಿ ಮೆಂಬರ್ ಅವರು, ಮತ್ತೆ ಸ್ಟೂಡೆಂಟ್ಸ್
1: ಕಂಪ್ಲೇಂಟ್ ಬಾಕ್ಸ್
0: ಇರಬೇಕು. ಏನ್ ಮಕ್ಳು ಅಂತೇಳಿ ಇಷ್ಟೆಲ್ಲ ಇರಬೇಕು ಮಕ್ಳಿಗೆ, ಮತ್ತೆ ಕಾಂಪೌಂಡ್ ಇದು ಏನು ಸ್ಕೂಲ್ ಕಾಲೇಜ್ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಇರಬೇಕು. ಮತ್ತೆ ಹಾಗೆ ಸ್ಕೂಲಲ್ಲಿ ಕೆಲಸ ನಿರ್ವಹಿಸುವಂತ ಮೇಲೆ ಏನಿರ್ತಾರೆ ಜೆಂಟ್ಸ್, ಆಟೋ ಡ್ರೈವರ್ ಇರ್ಬೋದು, ಬಸ್ ಡ್ರೈವರ್ ಇರ್ಬೋದು, ವ್ಯಾನ್ ಕಂಡಕ್ಟರ್, ಯಾರೇ ಕೆಲಸ ಮಾಡ್ತಾರೋ ಅಂತ ಡೀಟೇಲ್ಸ್ ಸಂಸ್ಥೆಯಲ್ಲಿ ಇರಬೇಕು. ಅವ್ರದ್ದು ಆಧಾರ್ ಕಾರ್ಡ್ ಇರ್ಬೋದು, ಅವ್ರ ಫೋಟೋ ವಿತ್ ಏನೇ ಒಂದು ಎಲ್ಲ ಪ್ರೂಫ್ ಅವ್ರು ಇಟ್ಕೊಂಡಿರ್ಬೇಕು.
2: ಇದು ಈ ತರದ ಅವ್ರ ಸ್ಕೂಲ್ ರೆಕಗ್ನಿಷನ್ ಕೂಡ ಪೊಸಿಷನ್
0: ರಿಜಿಸ್ಟರ್ ಆಗ್ಬೇಕು. ಈ ಇದ್ರ ಜೊತೆಗೆ ಮೇಡಮ್, ಅವ್ರೇನಾದ್ರೂ ಮಕ್ಕಳಿಗೆ ಅವೇರ್ನೆಸ್ ಮಾಡಬೇಕು ಅಂತಾನು ಹೇಳಿದ್ದಾರೆ. ನಾವು ಹೋಗಿ ಪ್ರತಿ ತಿಂಗಳು ವಾರ ಸ್ಕೂಲ್ಗೂ ಕರ್ಕೊಬಂದ್ ಪೊಲೀಸ್ ಸ್ಕೂಲಿಂದ ಮಕ್ಕಳು ಸ್ಟೇಷನ್ಗೂ ಕರ್ಕೊಬರ್ತೀವಿ. ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಇದು ಇದೆ, ಮತ್ತೆ ಎಸ್ ಜೆ ಪಿ ಯು ಇದೆ ಅಂತೇಳಿ ಅದನ್ನ ತೋರಿಸ್ತೀವಿ. ಹಾಗೇನೆ ಮತ್ತೆ ಇಲ್ಲಿ ಏನು ಸಹ ನಿರ್ವಹಿಸ್ತಾ ಇದೀವಿ ಭಯ ಹೋಗ್ಲಿ ಅಂತೇಳಿ ನಾವು ಅದನ್ನು ಮಾಡ್ತಾ ಇದೀವಿ. ಜೊತೆಗೆ ಅವರು ದೂರು ಕಮಿಟಿ ಏನು ಗ್ರೀವಿಯನ್ಸ್ ಕಮಿಟಿ ಅಂತ ಅಲ್ಲಿ ಲೇಡಿ ಟೀಚರ್ ಇರಬೇಕು. ಇಂಥ ಏನಾದರೂ ಗುಡ್ ಟಚ್ ಬ್ಯಾಡ್ ಟಚ್ ಏನಾದರೂ ಮಿಸ್ ಯೂಸ್ ಆಯಿತು ಮಕ್ಕಳಿಗೆ ಅಂತ ಹೇಳಿದ್ರೆ ಅವರು ಮುಕ್ತವಾಗಿ, ಈಗ ಕೆಲವರಿಗೆ ಭಯ ಇರುತ್ತೆ ಟೀಚರ್ ಕಂಡಾಗ ನಾವು ಅವ್ರ ಹತ್ರ ಹೇಳ್ಕೊಳ್ಳೋದು ಹೆಂಗೆ ನಮಗೆ ಮರ್ಯಾದೆ ಅಂತ ಬಂದಾಗ ಅವರು ಕಂಪ್ಲೇಂಟ್ ಬಾರದು, ಕಂಪ್ಲೇಂಟ್ ಬಾಕ್ಸ್ ಅಂತ ಇರುತ್ತೆ ಅಲ್ಲಿ ಹಾಕಿ ಅಲ್ಲಿ ಟೀಚರ್ ಇಲ್ಲ ಎಚ್ ಎಂ ಅವರು ತೆಗೆದು ಅದು ನೋಡಿ ಅದನ್ನ ಪೇರೆಂಟ್ಸ್ಗೂ ಹೇಳಬೇಕು, ತಕ್ಷಣ ಅದನ್ನ ಆಕ್ಷನ್ ಆಗಬೇಕು. ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ ಕೊಡೋದು, ಇಲ್ಲ ಚೈಲ್ಡ್ ಹೆಲ್ಪ್ಲೈನ್ ಅವ್ರಿಗೆ ತಿಳಿಸೋದು, ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಇದೆ 1098 ಅಂತೇಳಿ ಅವ್ರಿಗೆ ಮಾಹಿತಿ ಕೊಡುವಂಥದ್ದು. ಅದಾದ ನಂತರ ಅವ್ರೇನಾದ್ರೂ ಕಂಪ್ಲೇಂಟ್ ಆಕ್ಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಇಲ್ಲ ಅಂದ್ರೆ ಮುಕ್ತವಾಗಿ ಹುಡುಗಿ ಏನಾದ್ರೂ ಟೀಚರ್ ಹತ್ರ ಹೇಳ್ತು ಅಂದ್ರೆ ಅದು ಅಷ್ಟೇ, ಅವರು ಮುಚ್ಚಿಡಬಾರ್ದು. ಇದು ಪೋಸ್ಕೋ ಕಾಯ್ದೆಯಲ್ಲಿ ಆ ತರ ಏನಾದ್ರೂ ಇದ್ ಮಾಡುದು ಅದು ಅಪರಾಧ ಆಗುತ್ತೆ, ಅವ್ರ ಮೇಲೂ ಕೇಸ್ ಹಾಕ್ಬೋದು. ಅದು ಭಯ ಪಡ್ದೇನೆ ಬಂದು ಅದು ಗೌಪ್ಯತೆ ಇರುತ್ತೆ, ಅದು ಪೋಸ್ಕೋ ಕಾಯ್ದೆಲ್ಲೇ ಅವ್ರದೇನು ಪ್ರಚಾರ ಮಾಡೋದೇ ಆಗ್ಲಿ ಇನ್ನೊಂದು ಮಾಡುವಂಗಿಲ್ಲ. ಮತ್ತೆ ಮಹಿಳಾ ಅಧಿಕಾರಿನೇ ದಾಖಲು ಮಾಡ್ಕೋಬೇಕು ಅಂತ ಇರೋದ್ರಿಂದ ಅದು ಸಿವಿಲ್ ಡ್ರೆಸ್ ಅಲ್ಲಿ ನಾವು ಅವ್ರನ್ನ ರೆಕಾರ್ಡ್ ಮಾಡ್ಕೊಳ್ಳೋದ್ರಿಂದ ಅದು ಮುಕ್ತವಾಗಿ ಬರಬೇಕು ಅಂತಾನೂ ಇದೆ ಸರ್ಕ್ಯುಲರ್ ಇಂದ. ಇದೆ
2: ನಮ್ಮ ದೇಶದಲ್ಲಿ ಕಾನೂನು ಸರ್ಕ್ಯುಲರ್ಗೆ ಏನೂ ಕಡಿಮೆ ಇಲ್ಲ, ಆದ್ರೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಪ್ರಜ್ಞಾ ಏನ್ ಹೇಳ್ಬೋದು ಕೇಳೋಣ. ಯಾಕೆಂದ್ರೆ ಶಾಲಾ ಕಾಲೇಜುಗಳಲ್ಲಿ ಅನ್ನೋದಕ್ಕಿಂತ ಅವಳು ಕೂಡ ಬಾಲ್ಯಾವಸ್ಥೆಯನ್ನ ದಾಟಿ ಈಗ ಕೈಜಿನ ಒಬ್ಬ ವಿದ್ಯಾರ್ಥಿನಿ ಆಗಿರೋದ್ರಿಂದ ಅವಳ ಅನಿಸಿಕೆ ಏನಿದೆ ಮಕ್ಕಳ ಒಂದು ಹಕ್ಕುಗಳ ಬಗ್ಗೆ ಅನ್ನೋದಕ್ಕಿಂತ ಮಕ್ಕಳ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಅದಕ್ಕೆ ಸಂಬಂಧಪಟ್ಟಾಗ ಅವನು ಹೇಳ್ತಾರೆ ಕೇಳೋಣ.
3: ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಕ್ಕೆ ತಡೆಗಟ್ಟೋದಕ್ಕೆ ಅಂತ ನಮ್ಮ ದೇಶದಲ್ಲಿ ಕಾನೂನು ಪೋಕ್ಸೋ ಆಕ್ಟ್ ಬಂತು 2012. ಅದರ ಶಿಕ್ಷೆ ಪ್ರಮಾಣ ಕೂಡ 2019 ಅಮೆಂಡ್ಮೆಂಟ್ ಅಲ್ಲಿ ಡಬಲ್ ಆಗಿರೋದನ್ನ ನಾವು ನೋಡ್ತೀವಿ, ಇನ್ನೂ ಕಠಿಣಗೊಂಡಿರೋದನ್ನ ನೋಡ್ತೀವಿ. ಮತ್ತೆ ಯಾವ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೆ ಅವರಿಗೆ ನ್ಯಾಯ ಒದಗಿಸುವಂತ ನ್ಯಾಯ ಸಿಗಬೇಕಾಗಿರುವಂತಹ ಎಲ್ಲ ಫೆಸಿಲಿಟೀಸ್ ಅನ್ನ ಕೂಡ ಗೌರ್ಮೆಂಟ್ ಕಡೆಯಿಂದ ಪೊಲೀಸ್ ಇಲಾಖೆ ವತಿಯಿಂದ ಮಾಡಿಕೊಡ್ತಾ ಇದ್ದಾರೆ. ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಆಗಿರ್ಬೋದು ಮೇಡಮ್ ಹೇಳ್ದಾಗೆ, ಹಾಗೆ ಪ್ರತಿಯೊಂದು ಶಾಲೆ ಕೂಡ ನಾನು ಓದಿ ಶಾಲೆ ಬಿಟ್ಟು ಬಂದ ಮೇಲೆ ಕೂಡ ನಾನು ಬೇರೆ ಬೇರೆ ಶಾಲೆಗೆ ಹೋಗಿ ನೋಡ್ತೀನಿ, ಎಲ್ಲ ಶಾಲೆಯಲ್ಲಿ ಕೂಡ ನೋಟಿಸ್ ಬೋರ್ಡ್ ಅಲ್ಲಿ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಜಾಗೃತಿ ಮೂಡ್ತಾ ಇದೆ. ಅದ್ರ ಜೊತೆಗೆ ಪೋಕ್ಸೋ ಆಕ್ಟ್ ನ ನಾನು ಕೇಳಿದ್ರು ಮಟ್ಟಿಗೆ, ಈಗ ಮೊನ್ನೆ ಒಬ್ಬರು ಒಂದು CBSE ಶಾಲೆ ಪ್ರಾಂಶುಪಾಲರು ಹೇಳ್ತಾ ಇದ್ರು ಪೋಕ್ಸೋ ಆಕ್ಟ್ ಬಗ್ಗೆ ಪ್ರತಿ CBSE ಶಾಲೆಯಲ್ಲೂ ಕೂಡ ಎಲ್ಲಾ ತರಗತಿಯ ಮಕ್ಕಳಿಗೂ ಕೂಡ ಈ ತರ ಒಂದು ಆಕ್ಟ್ ಇದೆ, ಇದರಿಂದ ನಿಮ್ಗೆ ಈ ತರ ಹೆಲ್ಪ್ ಆಗತ್ತೆ, ನಿಮ್ಗೆ ಈ ತರ ನ್ಯಾಯ ಸಿಗತ್ತೆ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಮಾಡ್ಕೊಂತ ಸೆಂಟ್ರಲ್ ಗವರ್ಮೆಂಟ್ ಇಂದ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ ಅನ್ನೋದನ್ನ ಕೂಡ ಕೇಳಿದೆ. ಈ ದೃಷ್ಟಿಯಲ್ಲಿ ಕೂಡ ಬಹಳ ಒಳ್ಳೆಯ ಹೆಜ್ಜೆ ಅಂತ ಕೂಡ ಹೇಳ್ಬೋದು ಇದನ್ನ.
2: ಈಗ ಆಕ್ಟ್ ಏನಿದೆ ಮತ್ತೆ ಅದ್ರ ಪ್ರಕಾರ ಕ್ರೈಮ್ ನಡೆದ ಮೇಲೆ ಏನಾಗುತ್ತೆ ಅನ್ನೋದಕ್ಕಿಂತ ಯಾವ ಕಾರಣಕ್ಕೆ ಈ ತರದೆಲ್ಲ ಆಗ್ತಾ ಇರಬಹುದು ಸಮಾಜದಲ್ಲಿ ಅಂತ ನಿನಗೇನಾರು ಅನ್ನಿಸ್ತಿದ್ಯಾ?
3: ನಮ್ಮ ದೇಶದಲ್ಲಿ ನಾವು ನೋಡ್ತಾ ಬಂದಂಗೆ ಎತ್ತರ ನಾರಿ ಎಷ್ಟು ಪೂಜೆಂತೆ ರಮಂತೇತ ದೇವತಾ ಅಂತ, ಎಲ್ಲಿ ಹೆಣ್ಣಿಗೆ ಗೌರವನ ಕೊಡ್ತೀವಿ ಅಲ್ಲಿ ದೇವ್ರು ಇರ್ತಾನೆ ಅನ್ನುವಂಥ ಒಂದು ಕಲ್ಪನೆ ಇರುವಂತ ಒಂದು ಸಂಸ್ಕೃತಿ ಇತ್ತು. ಅದಕ್ಕೆ ಆಗಿನ ಕಾಲದ ಸಾಮಾಜಿಕ ಪರಿಸ್ಥಿತಿ ಆಗಿತ್ತು, ಒಟ್ಟು ಕುಟುಂಬ ಇತ್ತು, ಮನೆಯಲ್ಲಿ ಎಲ್ಲ ದೊಡ್ಡಪ್ಪ ದೊಡ್ಡಮ್ಮ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಸೋದರ ಮಾವಂದ್ರೆ ಎಲ್ಲ ಒಟ್ಟಿಗೆ ಇರುವಂತ ಒಂದು ಪರಿಸ್ಥಿತಿ ಇತ್ತು. ಆ ಸೋದರತೆ ಬಾಂಧವ್ಯ ಎಲ್ಲ ನಮ್ಮಲ್ಲಿ ಇತ್ತು. ಯಾರು ಏನು ಹೊಸದಾಗಿ ಹೇಳ್ಕೊಡುವಂತ ಪರಿಸ್ಥಿತಿ ಇರಲಿಲ್ಲ. ಈಗಿನ ಕೌಟುಂಬಿಕ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಅಪ್ಪ ಅಮ್ಮ ಒಂದು ಮಗು, ಅಕ್ಕ ತಮ್ಮ ಅಣ್ಣ ತಂಗಿ, ಈ ರೀತಿ ಯಾವುದೇ ಸಮದ ಬಾಂಧವ್ಯತೆ ಇರೋದಿಲ್ಲ. ಬರೀ ತಂದೆ ತಾಯಿ ಒಂದು ಮಗು. ಮುಂಚೆ ಆದ್ರೆ ನಿಮ್ಮ ಅಕ್ಕ ತಂಗಿ ಇಲ್ವಾ, ಹಾಗೆ ಈ ಹೆಣ್ಮಗು ಅಂತ.

0: ಹೇಳ್ಬಹುದಾಗಿತ್ತು. ಆ ರೀತಿ ಏನಾದ್ರೂ ಶಿಕ್ಷಣ ಕೊಡ್ಬೋದಿತ್ತು. ನಿಮ್ಮ ಅಕ್ಕ ತಂಗಿ ಹೀಗಿದಾರಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆ ಬಾಂಧವ್ಯತೆನೆ ಗೊತ್ತಿರೋದಿಲ್ಲ, ಸೋದರತೆ ಏನು ಅಂತ ಗೊತ್ತಿರೋದಿಲ್ಲ, ಸಿಂಗಲ್ ಚೈಲ್ಡ್ ಆಗಿರ್ತಾರೆ. ಹಾಗಾಗಿ ಎಲ್ಲದನ್ನು ಕೂಡ ಅಪ್ಪ ಅಮ್ಮ ಇಬ್ರು ದುಡಿಯೋರಿದ್ರೆ ನಗರ ಪ್ರದೇಶದಲ್ಲಿ ಹೊರಗಿರ್ತಾರೆ, ಟೈಮ್ ಪಾಸ್ಗೆ ಅಂತ ಮೊಬೈಲ್ ಕೊಡಿಸ್ತಾರೆ. ಈಗಿನ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಇದೆ, ನೆಟ್ ಕನೆಕ್ಷನ್ ಇರುತ್ತೆ, ಮೊಬೈಲ್ ಅಲ್ಲಿ ಬರ್ದೇ ಇರೋಂತ ವಿಚಾರನೇ ಇಲ್ಲ. ಈ ಪ್ರಪಂಚ ಒಂದು ಕೈಯಲ್ಲಿ ಇರುತ್ತೆ, ಅಂಗೈಯಲ್ಲಿ ಇಟ್ಕೊಂಡು ಆ ವಯಸ್ಸಲ್ಲೇ ಮಕ್ಕಳು ಏನ್ ನೋಡ್ತಾರೆ, ಅವ್ರ ಕಣ್ಮುಂದೆ ಏನ್ ಬರುತ್ತೆ ಅಂತ ಕೂಡ ತಂದೆ ತಾಯಿಗೆ ಗೊತ್ತಿರೋದಿಲ್ಲ. ಈ ರೀತಿಯಾದ ಗಮನವನ್ನ ತಂದೆ ತಾಯಿ ಹರಿಸ್ಬೇಕು. ನಮ್ಮ ಮಕ್ಕಳು ಏನ್ ನೋಡ್ತಾರೆ, ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ, ಇವ್ ನೋಡ್ತಾರ ಸರಿನ ತಪ್ಪ ಯಾವುದು ಅಂತ. ಅದಕ್ಕೆ ಕೂಡ ಕೆಲವು ಆಪ್ಸ್ ಗಳಿದೆ. ಈಗ ಮಕ್ಳ ಕೈಗೆ ಮೊಬೈಲ್ ಸೇಫ್ಟಿ ಪರ್ಪಸ್ ಅಂತ ಮೊಬೈಲ್ ಕೊಟ್ಟೋಗಿರ್ತೀವಿ, ಬೇಡದೇ ಇರೋದನ್ನ ತಡೆಗಟ್ಟೋದಕ್ಕೆ. ಯಾವ್ದೋ ನೆಟ್ಟಲ್ಲಿ ತಾನಾಗೆ ಆಡ್ ಬರೋಂಥದ್ದು ಇರ್ಬೋದು, ಪ್ರಮೋಷನ್ಸ್ ಬರೋಂಥದ್ದು ಇರ್ಬೋದು, ಅದನ್ನ ತಡೆಗಟ್ಟೋದಕ್ಕೆ ಚಿಲ್ಡ್ರನ್ ಆನ್ ಮಾಡೋಂಥದ್ದು ಅಥವಾ ಈ ರೀತಿಯ ಬೇರೆ ಬೇರೆ ಆ್ಯಪ್ಗಳಿದೆ, ಟೆಕ್ನಾಲಜಿಯನ್ನ ತಂದೆ ತಾಯಿ ಕೂಡ ಉಪಯೋಗಿಸ್ಕೋಬೇಕು. ಈ ರೀತಿಯಿಂದಾಗಿ ಅನೇಕ ಕಾರಣಗಳಿಂದಾಗಿ ಲೈಂಗಿಕ ದೌರ್ಜನ್ಯ ನಡೆಯುತ್ತದೆ. ಒಟ್ಟಾರೆ ಇದೆಲ್ಲದನ್ನ ಬಳಸ್ಕೊಂಡು ತಡೆಗಟ್ಟಬಹುದು ಅಂತ ನನಗನ್ಸುತ್ತೆ.
1: ಒಟ್ಟಲ್ಲಿ ಮನೆಯಿಂದನೇ ಪ್ರಾರಂಭ ಆಗಬೇಕು. ಮಕ್ಕಳ ಮೇಲೆ ದೌರ್ಜನ್ಯ ಆಗ್ಬೋದು, ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ಬೋದು, ಅದನ್ನ ಕೌಟಿಕವಾಗಿಯೇ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ಒಂದು ಪ್ರಯತ್ನ ಮಾಡಬೇಕು. ಇವತ್ತು ಜಾಗತೀಕರಣದ ಪ್ರಭಾವದಿಂದ ಅಪ್ಪ ಮತ್ತು ಅಮ್ಮ ಇಬ್ರು ದುಡಿಲಿಕ್ಕೆ ಹೋಗೋದ್ರಿಂದ ಮಕ್ಕಳ ಮೇಲೆ ಹೆಚ್ಚು ಗಮನವನ್ನ ಕೊಡದೇ ಇರೋದ್ರಿಂದ, ಮಕ್ಕಳು ಏನ್ ನೋಡ್ತಾರೆ ಏನ್ ಮಾಡ್ತಾರೆ ಅನ್ನೋ ಪರಿಕಲ್ಪನೆ ಇಲ್ಲದೆ ಇರೋದ್ರಿಂದನೂ ಕೂಡ ಈ ತರದ ಡಿಸ್ಟರ್ಬೆನ್ಸ್ ಗಳೆಲ್ಲ ಆಗ್ತಾ ಇರಬಹುದು.
2: ಅವಳು ಹೇಳ್ದಂಗೆ ಅಪ್ಪ ಅಮ್ಮಂಗ್ ಪುರ್ಸೋತಿಲ್ಲ, ಎಂಗೇಜ್ ಆಗ್ಲೇಬೇಕು ಮಕ್ಕಳೆಲ್ಲ ಒಂದ್ ಕಡೆ, ಎಷ್ಟು ಹೋಮ್ ವರ್ಕ್ ಅಥವಾ ಇನ್ನೇನು ಅಂತ ಎಂಗೇಜ್ ಆಗಕ್ಕಾಗತ್ತೆ. ಸೊ ಮೊಬೈಲ್ ಕೊಟ್ಟು ಕೂರಿಸ್ಬಿಟ್ರೆ ಸೊ ನಾನ್ ಸೇಫ್ ಅನ್ನೋ ತರದೇ ಒಂದು ಮೈಂಡ್ ಸೆಟ್ ಅಪ್ಪ ಅಮ್ಮನಲ್ಲಿರುತ್ತೆ. ಸೊ ಅದು ಫಸ್ಟ್ ತಲೆ ಹೋಗ್ಬೇಕು ನಮ್ಗೆ, ನನ್ನ ಮಗು ಏನ್ ನೋಡ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ.
1: ಮೊಬೈಲ್ ನಲ್ಲಿ ಇವಾಗ ನೋಡಬಾರದನ್ನ ನೋಡುವಂತದ್ದು, ಅದಕ್ಕೆ ಚೈಲ್ಡ್ ಆಪ್ ಅಂತ ಏನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇವಾಗ ಅಂತೇಳಿ ಆ ಮೋಡಿಗೆ ಚೇಂಜ್ ಮಾಡುವಂತದ್ದು. ಬಟ್ ಟೆಕ್ನಾಲಜಿ ಇಂಪ್ರೂವ್ ಇದೆ, ಅಂದ್ರೆ ಪೇರೆಂಟ್ಸ್ ಗಳು ಟೆಕ್ನಿಕಲ್ ಆಗಿ ಇಂಪ್ರೂವ್ ಆಗಿಲ್ಲ. ಅವರಿಗೆ ಸ್ಮಾರ್ಟ್ ಫೋನ್ ಗಳು ಎಲ್ಲರ ಮನೆಯಲ್ಲೂ ಇವೆ. ಇವಾಗ ಮೂರು ಜನ ಇದ್ರೆ ಮೂರು ಜನದ ಕೈಯಲ್ಲೂ ಒಂದು ಸ್ಮಾರ್ಟ್ ಫೋನ್ ಇದೆ, ಆದ್ರೆ ಬದುಕನ್ನ ಸ್ಮಾರ್ಟ್ ಆಗಿ ಕಟ್ಟುವಂತ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗೋದಿಕ್ಕೆ ಸ್ಮಾರ್ಟ್ ಫೋನ್ಗಳು ಒಂದ್ ರೀತಿ ಕಾರಣ ಆಗ್ತಾ ಇವೆ. ಆಮೇಲೆ ನಮ್ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಬದುಕಿನ ಓಟದಲ್ಲಿ ಎಲ್ಲ ಒಂದ್ ಕಡೆ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಕೊಡಕ್ಕೂ ಆಗ್ತಾ ಇಲ್ವೇನೋ ಅಂತಾನು ಅನ್ಸುತ್ತೆ. ನೋಡಬಾರ್ದನ್ನ ನೋಡಿದಾಗ ಅವಾಗ ಪಕ್ಕದ ಮನೆಯ ಮಗುವಿನ ಮೇಲೆ ಪ್ರಯೋಗ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಾನು ಕೂಡ ಅಂತ ಅನ್ಸುತ್ತೆ. ಒಟ್ಟಾರೆ ಏನಂದ್ರೆ ಮಹಿಳೆಯರ ದೌರ್ಜನ್ಯ ಆಗ್ಬೋದು, ಮಕ್ಕಳ ದೌರ್ಜನ್ಯ ಆಗ್ಬೋದು, ಅದೆಲ್ಲವನ್ನು ತಡೆಯುವಂತ ಪ್ರಯತ್ನಗಳನ್ನ ಕಾನೂನು ತಡೆಯುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆಯಿಂದ ತಾಯಿ ಮತ್ತೆ ತಂದೆ ತನ್ನ ಜವಾಬ್ದಾರಿ ಅಂತ ಅನ್ಕೋಬೇಕು. ನಾವು ತಾಯಿ ತಂದೆ ಇರುವಂತ ಕುಟುಂಬಗಳನ್ನ ಒಂದ್ ಕಡೆ ಇಡೋಣ. ಎಷ್ಟೋ ಮನೆಗಳಲ್ಲಿ ಸಿಂಗಲ್ ಪೇರೆಂಟ್ ಇದ್ದಾರೆ ಇವತ್ತು, ಮತ್ತೆ ಸಿಂಗಲ್ ಪೇರೆಂಟು ಇಲ್ಲ ಆತ ಮಕ್ಕಳುಗಳು ಇವೆ. ಆ ಮಕ್ಕಳುಗಳಲ್ಲಿಯೂ ಕೂಡ ಈ ತರದೊಂದು ಅವೇರ್ನೆಸ್ ಅನ್ನ ಮೂಡಿಸುವಂತಹ ಪ್ರಯತ್ನಗಳನ್ನ ಎನ್ ಜಿ ಓಸ್ ಮಾಡಬೇಕಾಗತ್ತೆ, ಪೊಲೀಸ್ ಇಲಾಖೆಯವರು ಮಾಡಬೇಕಾಗತ್ತೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಮಾಡಬೇಕಾಗತ್ತೆ. ಬಟ್ ಇಲಾಖೆಯವರು ಅಷ್ಟೇ ಮಾಡ್ತಾರೆ ಅಂತ ಕೂರೋದಕ್ಕಿಂತ ಹೆಚ್ಚಾಗಿ ನಾವು ಸಾರ್ವಜನಿಕರು ಅಂದ್ರೆ ಹೆಣ್ಣು ಮಕ್ಕಳ ರಕ್ಷಣೆ ಅದು ಸಮಾಜದ ಹೊಣೆ ಅಂತ ಆಗ್ಬೇಕು. ಕುಟುಂಬದ ಹೊಣೆ ಅನ್ನೋದ್ರ ಜೊತೆಗೆ ಸಾಮಾಜಿಕದಂತ ಒಂದು ಹೊಣೆ ಜವಾಬ್ದಾರಿ ಅಂತ ಅನ್ಕೋಬೇಕು. ಆ ಒಂದು ಸಂದರ್ಭಗಳಲ್ಲಿ ರಸ್ತೆ ಬದಿಯಲ್ಲಿ ಯಾವುದೋ ಒಂದು ಹೆಣ್ಣು ಮಗು ಒಂದು 7 ಗಂಟೆ 8 ಗಂಟೆನಲ್ಲಿ ಸುಮ್ನೆ ಅಳ್ತಾ ನಿಂತಿದ್ರೆ ಮಾಡಿದ್ರೆ ಏನು ಹೆಂತು ಅಂತ ಯಾರು ಕೇಳಿ ಅಕಸ್ಮಾತ್ ತಲುಪಿಸಕ್ ಆಗದಿದ್ರೆ 100ಗೆ ಫೋನ್ ಮಾಡಿ ಇಂಥದ್ದೊಂದು ಮಗು ಇಂಥ ಕಡೆ ತರ ಅಳ್ತಾ ಇದೆ, ಏನ್ ಕಾರಣ ಅಂತ ನಮಗೆ ಗೊತ್ತಿಲ್ಲ ಅಂತೇಳಿ ಒಂದು ಲೊಕೇಶನ್ ಯಾವ ಜಾಗದಲ್ಲಿ ಇದ್ದಾಳೆ ಅಂತ ಹತ್ರದ ಪೊಲೀಸ್ ಸ್ಟೇಷನ್ ಹೇಳಕ್ಕಾಗದೇ ಇದ್ರು 100ಗೆ ಡಯಲ್ 100ಗೆ ಫೋನ್ ಮಾಡುವಂತ ಪ್ರಯತ್ನ ಮಾಡಬಹುದು. ಮತ್ತೆ ಹೆಲ್ಪ್ ಲೈನ್ ಇದೆ ಮಕ್ಕಳಿಗೂ ಕೂಡ 1098, ಮಹಿಳೆಯರಿಗೆ 1091 ಇದೆ, 1098 ಮಕ್ಕಳಿಗಿದೆ. ಸೊ ಹಾಗಾಗಿ ಈ ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಚೈಲ್ಡ್ ರೈಟ್ಸ್ ಗೆ ಪ್ರೊಟೆಕ್ಷನ್ ಆಫೀಸರ್ಸ್ ಗಳಿದ್ದಾರೆ, ವೆಲ್ಫೇರ್ ಕಮಿಟಿ ಇದೆ, ಜುವೆನಲ್ ಕೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಡಿಸ್ಟಿಕ್ ಲೆವೆಲ್ ಅಲ್ಲಿ ಡಿ ಅಂತ ನಾವು ಡಿಸ್ಟಿಕ್ ಜಡ್ಜ್ ಅಂತ ಏನ್ ಕರಿತೀವಿ ಅವರ ಅಂಡರ್ ಅಲ್ಲಿ ನಮ್ಮ ಜಡ್ಜಸ್ ಗಳು ಕೂಡ ಇವತ್ತು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಮತ್ತೆ ನಮ್ಮ ಪೊಲೀಸ್ ಇಲಾಖೆನೂ ಕೂಡ ಸ್ಪಂದಿಸ್ತಾ ಇರುತ್ತೆ. ಆದ್ರೂ ಹೇಳ್ದಾಗೆ ಪೋಷಣಿ ಅವರು ಹೇಳ್ದಾಗೆ ಮಮತಾ ಅವರು ಹೇಳ್ದಾಗೆ ಒಂದು ಸಾಮಾಜಿಕವಾದಂತಹ ಜವಾಬ್ದಾರಿಯನ್ನ ತಗೊಂಡಾಗ ಮಾತ್ರ ನಾವು ಮಕ್ಕಳ ಮೇಲಿನ ಕಲೆಕ್ಟಿವ್ ಎಫರ್ಟ್ ಅಂತಾನು ಕರಿಬಹುದು. ಅದಕ್ಕೆ
2: ಕಲೆಕ್ಟಿವ್ ಎಫರ್ಟ್ ಇದ್ರೆ ಒಂದು ಸ್ವಸ್ಥ ಸಮಾಜ, ಒಬ್ಬ ಸ್ವಸ್ಥ ನಾಗರಿಕನ ನಾವು
1: ಹೌದು
2: ಈ ದೇಶಕ್ಕೊಂದು ಕೊಡುಗೆಯಾಗಿ
1: ಕೊಡಬಹುದು. ನಿಜ ಅದು. ಆಮೇಲೆ ಒಂದು ಕೆಲವು ಕುಟುಂಬಗಳಲ್ಲಿ ಇವತ್ತಿಗೂ ಹೆಣ್ಮಗುಟ್ಟಿದ್ರೆ ಹೆಣ್ಣ ಅಂತ ಹೇಳ್ತಾರೆ. ಆಮೇಲೆ ಆ ಹೆಣ್ಮಗು ಅಂದ ತಕ್ಷಣನೇ ಅವಳನ್ನ ಮದುವೆ ಮಾಡೋದಷ್ಟೇ
2: ಅನ್ನೋದಕ್ಕಿಂತ ಸಾಮಾನ್ಯ ಸಾಮಾಜಿಕ ಹೊರೆ ಇದೆಯಲ್ಲ, ಅದು ಬಹಳ ಕಷ್ಟ ಆಗ್ತಿದೆ. ಸೊ ಅವಳನ್ನ ರಕ್ಷಣೆ ಮಾಡಿ ಒಂದ್ ಹಂತಕ್ಕೆ ನಿಲ್ಸೋ ತನಕ ಅಪ್ಪ ಅಮ್ಮಂಗ ಒಂಥರ ಪೂರ್ತ ಟೆನ್ಷನ್ ಆಗೋ ತರದ ಒಂದು ವಾತಾವರಣ ಕ್ರಿಯೇಟ್ ಮಾಡಿಟ್ಬಿಟ್ಟಿದ್ದೀವಿ.
1: ಅದು ತೀರಾ ಒಂದ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಅಂತ ತಲೆಗೆ ತುಂಬಿಕೊಂಡ್ಬಿಟ್ಟಿದ್ದಾರೆ. ಗಂಡ್ ಮಕ್ಳಾದ್ರು ಕೂಡ ಏನ್ ಕಡಿಮೆ ಏನಲ್ಲ, ಅವನಿಗೂ ಆಸ್ತಿ ಮಾಡ್ಬೇಕಾಗತ್ತೆ, ಅವನಿಗೂ ಮದ್ವೆ ಮಾಡ್ಬೇಕಾಗತ್ತೆ.

0: ಒಂದು ಕೂಡ ಜವಾಬ್ದಾರಿ ಇರುತ್ತೆ. ಶೀಲ ಅನ್ನೋದು ಕೇವಲ ಹೆಣ್ಮಕ್ಳಿಗಷ್ಟೇ ನಿಗದಿಯಲ್ಲ ಈ ಸಮಾಜ, ಗಂಡ್ಮಗನಿಗೂ ಶೀಲ ಹೋದ್ರು ಶೀಲ ಹಾಳಾಯ್ತು ಅಂತಾನೆ ಅರ್ಥ. ಅದು ಒಂದ್ ಸ್ಟಿಗ್ಮಾನ ಹೆಣ್ಮಕ್ಳಿಗೆ ಮಾತ್ರ ಶೀಲ ಅಂತ ಅಂದ್ರೆ ಪಾವಿತ್ರತೆ ಅಂತ ತುಂಬೋದ್ರ ಜೊತೆಗೆ ಗಂಡ್ಮಗನಿಗೂ ಕೂಡ ನಾವು ಶೀಲ ಅಂದ್ರೆ ಏನು, ಪಾವಿತ್ರತೆ ಅಂದ್ರೆ ಏನು, ಇನ್ನೊಂದು ಹೆಣ್ಮಗುವನ್ನ ಹೇಗ್ ನೋಡ್ಬೇಕು ಅನ್ನೋದನ್ನು ಕಲಿಸುವಂತ ಪ್ರಯತ್ನಗಳು ಆಗ್ಬೇಕು. ಆಗ ಮಾತ್ರ ಪ್ರಿವೆನ್ಷನ್ ಆಫ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ ಅಪರಾಧ ಆಗುವ ಮೊದಲೇ ತಡೆಯುವಂತಹ ಪ್ರಯತ್ನಗಳು ಸಾಮಾಜಿಕವಾಗಿ ಮತ್ತು ಕುಟುಂಬದ ಜವಾಬ್ದಾರಿಗಳನ್ನ ನಿರ್ವಹಿಸಿದಾಗ ಮಾತ್ರ ಇಂತಹ ಪ್ರಕರಣಗಳನ್ನ ಅವಾಯ್ಡ್ ಮಾಡಬಹುದು, ತಡಿಬಹುದು ಅಂತ ಅನ್ಸುತ್ತೆ. ಸೊ ಅಂತ ಪ್ರಕರಣಗಳು ತಡಿಲಿಕ್ಕೆ ಪ್ರಯತ್ನ ಮಾಡದೇ ಇದ್ರಿಂದಾನೇ 2019ರಲ್ಲಿ ಮತ್ತೆ ಪೋಕ್ಸೋ ಕೋರ್ಟ್ ಅಮೆಂಡ್ಮೆಂಟ್ ಆಯ್ತು. 2012ರಲ್ಲಿ ನಿರ್ಭಯಾ ಪ್ರಕರಣ ಆದ ನಂತರದಲ್ಲಿ ಪೋಕ್ಸೋ ಆಕ್ಟ್ ಇಂಪ್ಲಿಮೆಂಟ್ ಆಯ್ತು. ಈ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಮೈಸೂರು ಜಿಲ್ಲೆಯಲ್ಲಿನೂ 300-350 ಪ್ರಕರಣಗಳು ಮಕ್ಕಳ ಮೇಲೆ ದೌರ್ಜನ್ಯಗಳು. ಅದೇ ಮಮತಾ ಅವರು ಹೇಳಿದಾಗ ಮಂಡ್ಯದಲ್ಲಿ
1: ನಿಮ್ಮ ಗಮನಕ್ಕೆ ಬಂದಿದ್ದೆ ಹೇಳ್ತೀರಿ, ಎಷ್ಟೊಂದು ರಿಜಿಸ್ಟರ್ ಆಗದೆ ಇರೋದು ಬಹುಶಃ ಇದಕ್ಕಿಂತ 2 ಪಟ್ಟು ಜಾಸ್ತಿನೇ
0: ಇರಬಹುದು. ಮರ್ಯಾದೆ ಗಂಜಿ, ಕುಟುಂಬದ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಹೇಳಿ ಎಷ್ಟೋ ಜನ ಕಂಪ್ಲೇಂಟ್ ಅನ್ನ ಕೊಡಲ್ಲ. ದಯವಿಟ್ಟು ನಾವು ಈ ತರದ ಮಕ್ಕಳು ಅಂದ್ರೆ ನಾವು ದೇವರಿಗೆ ಹೋಗಿ ಮಾಡ್ತೀವಿ, ಮಕ್ಕಳು ಅಂದ್ರೆ ದೇವರು ಅಂತಾನೆ ನಾವು ಕರಿತೀವಿ. ಸೊ ಅಂತ ಮಕ್ಕಳ ಮೇಲೆ, ಅಂತ ಮುಗ್ಧ ಜೀವಗಳ ಮೇಲೆ ಎಂತದ್ದೇ ಒಂದು ಅಪರಾಧ ಆದ್ರೂ ಕೂಡ ಅದು ಅತ್ಯಾಚಾರನೇ ಆಗ್ಬೇಕು ಅಂತೇನಿಲ್ಲ. ಗುಡ್ ಟಚ್ ಬ್ಯಾಡ್ ಟಚ್ ಅಂತ ನಾವು ಮನೆಯಲ್ಲೇ ಅವರು ಟ್ರೈನ್ ಅಪ್ ಮಾಡಬೇಕು, ಟ್ರೈನಿಂಗ್ ಕೊಡಬೇಕು. ಯಾವ ಜಾಗವನ್ನ ಅಪರಿಚಿತರು ಮುಟ್ಟಿದರೆ ಅದು ಅಪರಾಧ ಅನ್ನೋದನ್ನ ಸಣ್ಣ ವಯಸ್ಸಿನಿಂದ ಸೊ ಆಗ್ಲೇ ನಾವು ಗಂಡ್ಮಗುಗೆ ಮತ್ತೆ ಹೆಣ್ಮಗುವಿಗೆ ಹೇಳ್ಕೊಡ್ಬೇಕು.
1: ಲೈಂಗಿಕ ದೌರ್ಜನ್ಯ ಹೆಣ್ಮಕ್ಳಿಗೆ ಆಗೋದ್ರ ಬಗ್ಗೆನೆ ಮಾತಾಡ್ತಿದ್ವಿ. ವರ್ಷ ಇದಕ್ಕೆ ಕಾರಣ ಇನ್ನೊಂದು ಸಮಾಜ ಕೂಡ, ನಾವು ಮನೆಯಲ್ಲಿ ಅಪ್ಪ ಅಮ್ಮ ಆಗಿ ನಮ್ಮ ಗಂಡ್ ಮಕ್ಳಿಗೆ ಕೂಡ ಎಲ್ಲೋ ಒಂದ್ ಕಡೆಗೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ಬೇಕು. ಹಾಗೆ ಒಂದು ಹೆಣ್ಮಗು ತನ್ನ ಕ್ಲಾಸ್ಮೇಟ್ ಇರ್ಬೋದು, ಪಕ್ಕದ ಮನೆಯಲ್ಲಿ ಇರ್ಬೋದು, ಅವಳ ಸ್ನೇಹಿತೆ ಆಗಿರೋದು, ಒಂದು ಸಮಾನ ಗೌರವ ಕೊಟ್ಟು ಅವಳ ರಕ್ಷಣೆಯ ಜವಾಬ್ದಾರಿ ಕೂಡ ಈ ಮಗುನಲ್ಲಿ ಗಂಡ್ ಮಗುಗೆ ಇರತ್ತೆ ಅನ್ನೋದನ್ನ ನಾವು ತಂದೆ ತಾಯಿಯಾಗಿ ಅದನ್ನ ಅರ್ಥ ಮಾಡಿಸ್ಬೇಕಾಗಿದೆ. ಸೊ ಈಗ ಸಹೋದರತ್ವದ ಭಾವನೆಯಿಂದ ನಾವು ವರ್ಷಕ್ಕೊಂದ್ಸರಿ ಬರೋ ರಕ್ಷಾಬಂಧನದಲ್ಲಿ ರಾಖಿ ಕಟ್ಟಿ ಕೈ ತೊಳ್ಕೊಳ್ಳೋದಲ್ಲ, ಆ ಸಹೋದರತ್ವದ ಭಾವನೆಯನ್ನ ದಿನನಿತ್ಯ ಅವರ ನಡುವೆ ಸೇರಿಸಬೇಕಾಗಿದೆ ನಾವು. ಹಾಗೇನೆ ತಂದೆ ತಾಯಿ ಮಗು ಒಂದು ಏನೋ ಆಗಿದೆ ಅಂತ ಬಂದಾಗ ನೀಟಾಗಿ ಕೇಳಿಸ್ಕೋಬೇಕು. ಹಾಗೆ ಅಪರಿಚಿತ ಸನ್ನಿವೇಶಗಳ ಸಂದರ್ಭಗಳಲ್ಲಿ ಅದನ್ನ ಅನುಮಾನದಿಂದ ನೋಡಬೇಕು ಅಂತ ನಾ ಹೇಳ್ತಿಲ್ಲ. ಅಪಾಯದ ಮುನ್ಸೂಚನೆ ಬರುವ ಸಾಧ್ಯತೆಗಳಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಮಕ್ಕಳ ಮನಸ್ಸಲ್ಲಿ ನಾವು ಸೇರಿಸಬೇಕಾಗಿದೆ. ಬಹುಶಃ ಅದೇ ಒಂದು ವರ್ಗಕ್ಕೆ ನಾವು ಜಾಗೃತಿಯನ್ನ ಕೊಟ್ಟು ಇನ್ನೊಂದು ವರ್ಗವನ್ನ ಸುಮ್ಮನೆ ಬಿಟ್ಟುಬಿಟ್ರೆ ಅದು ಮತ್ತೆ ಎಲ್ಲೊಂದ್ ಕಡೆ ಜೆಂಡರ್ ಇಂಬ್ಯಾಲೆನ್ಸ್ ಅಂತ ನಾವೇನ್ ಮಾತಾಡ್ತೀವೋ ಸೊ ಆತರ ಆಗುತ್ತೆ. ಹಾಗೆ ಇಬ್ಬರಿಗೂ ಕೂಡ ಆ ಜವಾಬ್ದಾರಿ ಇದೆ ಅನ್ನೋದನ್ನ ಶೋಯಿಂದಾನೆ ಬಾಲ್ಯದಿಂದಾನೆ ಗಂಡ್ ಮಕ್ಕಳಲ್ಲೂ ಕೂಡ ತರುವಂತದ್ದು ಗಂಡ್ ಮಕ್ಳು ಹೆತ್ತಿರುವಂತ ಅಪ್ಪ ಅಮ್ಮನ ಜವಾಬ್ದಾರಿ ಆಗಿರುತ್ತೆ.
2: ಮೇಡಮ್, ಈಗ ಇತ್ತೀಚೆಗೆ ಮಕ್ಕಳ ಮೇಲೆ ನಡೆಯುತ್ತಾ ಇರುವಂತಹ ದೌರ್ಜನ್ಯ ಪ್ರಕರಣಗಳು ಏನಿದೆ ಅದು ಪೇರೆಂಟ್ಸ್ ಆದವರು ಏನ್ ಮಾಡಬೇಕು, ಇದನ್ನ ಹಿಂಜರಿಬಾರ್ದು, ನಾವು ಹೋದ್ರೆ ಮರ್ಯಾದೆ ಹೋಗುತ್ತೆ ಅಂತ. ಈ ತರದ ಇತ್ತು ಅಂತ ಹೇಳಿದಾಗ ಅದು ಎಲ್ಲೇ ಆಗಿರ್ಬೋದು, ಪಬ್ಲಿಕ್ ಪ್ಲೇಸ್ ಆಗಿರ್ಬೋದು, ಮನೆಯೊಳಗಿರ್ಬೋದು, ಇಲ್ಲ ಅಂದ್ರೆ ಸ್ಕೂಲಲ್ಲಿ ಆಗಿರ್ಬೋದು, ಯಾವುದೇ ಒಂದು ಮಾಹಿತಿ ಬಂತು ಅಂತ ಹೇಳಿದಾಗ ಬಂದು ಅದಕ್ಕೆ ಅಂತೇಳಿ ಪೊಲೀಸ್ ಸ್ಟೇಷನ್ ಇರುತ್ತೆ, ಬಂದು ನಿರ್ಭಯವಾಗಿ ಎಲ್ಲಾ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನಂತೇಳಿ ಈ ತರದ ಏನಾರ ಪ್ರಕರಣ ಆಯ್ತು ಅಂತ ಹೇಳಿದ್ರೆ ತಕ್ಷಣವೇ ದೂರು ನೀಡಬೇಕು. ದೂರು ನೀಡಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಾನೂನು ಕ್ರಮದಲ್ಲಿ ಏನಾಗುತ್ತೆ ಎಫ್ಐಆರ್ ಹಾಕ್ತೀವಿ, ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ಕೋರ್ಟ್ಗೆ ಕೊಡ್ತೀವಿ. ಅಂತ ಅಪರಾಧ ಮಾಡಿದವರಿಗೆ ಹಿಂಗೆ ಕಾನೂನಲ್ಲಿ ಇಷ್ಟು ಅವಕಾಶ ಇದೆ ಅಂತೇಳಿ ಒಂದು ಭಯ ಬರಬೇಕು. ಜೊತೆಗೆ ನಾವು ಇದಾಗೋದ್ರಿಂದ ಸಮಸ್ಯೆ ಆಗುತ್ತೆ, ನಾವು ಹೆಂಗಪ್ಪ ಹೋಗೋದು ಅಂತೇಳಿ ಹೆದರ್ಕೋ ಅವಶ್ಯಕತೆ ಇಲ್ಲ, ಪೊಲೀಸ್ನವರು ಇರ್ತೀವಿ. ಜೊತೆಗೆ ಹೆಲ್ಪ್ ಲೈನು ಇದೆ, ಎನ್ ಜಿ ಒದವರು ಇರ್ತಾರೆ, ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತೇಳಿ ಅದು ಇದೆ, ಹಾಗೇನೆ ಎಸ್ ಪಿ ಯು ಅಂತೇಳಿ ಸ್ಪೆಷಲ್ ಜೋನಲ್ ಪೊಲೀಸ್ ಯೂನಿಟ್ ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಆ ಮಕ್ಕಳು ಬಂದಾಗ ಅವ್ರಿಗೆ ಪಾಲನೆ ಪೋಷಣೆನೂ ಅದ್ರಲ್ಲಿ ಬರುತ್ತೆ, ಅವ್ರ ಸಂರಕ್ಷಣೆನೂ ಬರುತ್ತೆ. ಮತ್ತೆಲ್ಲರು ಹೇಳಿದ್ರು, ಮೇಡಮ್ ಮನಸ ಮೇಡಮ್ ಹೇಳ್ತಾ ಇದ್ರು, ಈಗ ಕೆಲವರು ಬರೀ ನೀವು ತಂದೆ ತಾಯಿ ಇರೋರ್ ಪೇರೆಂಟ್ಸ್ ನೋಡ್ತೀರಾ, ಅವ್ರಿಗೆ ಇಲ್ದೆ ಇರೋರ್ಗೆ ಏನ್ ಮಾಡ್ಬೇಕು ಅಂತೇಳಿ. ಕೆಲವರು ಆಶ್ರಯದಲ್ಲಿ ಇರ್ತಾರೆ, ಆ ತರದಲ್ಲಿ ಇದ್ದು ಅವ್ರ ಮನೆ ಇದ್ದಿರೋದಿಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ, ಯಾರೋ ಇನ್ನೊಬ್ರು ಮನೆ ಆಶ್ರಯದಲ್ಲಿ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ತರ ಪ್ರಕರಣ ಆದಾಗ ಅವ್ರಿಗೆ ಅದಕ್ಕೆ ಅಂತೇಳಿ ಬಾಲಕಿಯರ ಬಾಲಮಂದಿರ ಅಂತೇಳಿದೆ, ಅದರಲ್ಲಿ ಬಾಲಕಿಯರ ಬಾಲಮಂದಿರದಲ್ಲಿ ಹೋಗಿ ಸೇರಿಸಿದ್ರೆ ಅವರಿಗೆ ಎಜುಕೇಷನ್ನು ಇದೆ ಮತ್ತೆ ವಸತಿ ವ್ಯವಸ್ಥೆನೂ ಇದೆ, ಎಲ್ಲ ಅದು ನೋಡ್ಕೋತಾರೆ. ಹಾಗಾಗಿ ನಾನು ಹೇಳೋದು, ಯಾರೂ ಇಂಜರಿಯಕ್ಕೆ ಹೋಗ್ಬೇಡಿ, ಧೈರ್ಯವಾಗಬೇಕು. ಮತ್ತೆ ಮಕ್ಕಳಿಗೆ ಏನಾದ್ರು ಈ ತರದ ಎಲ್ಲಾ ಪೇರೆಂಟ್ಸ್ ಅಲ್ಲಿ ಮತ್ತೆ ಎಲ್ಲರಿಗೂ ಅವೇರ್ನೆಸ್ ಇರಬೇಕು, ಒಂದು ಡಯಲ್ 100 ನಂಬರ್ ಹೊಂದಿರಬೇಕು, ಚೈಲ್ಡ್ ಹೆಲ್ಪ್ಲೈನ್ ನಂಬರ್ 1098 ಏನಿದೆ ಅದ್ರ ಇದಿರಬೇಕು. ಮತ್ತೆ ಸ್ಕೂಲಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಹೇಳ್ತಾ ಪ್ರತಿಯೊಬ್ರು, ಹಿಂದಿನ ನಾವೆಲ್ಲ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಹೇಳ್ತೀವಿ, ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ. ನಾನು ಹೇಳ್ತೀನಿ, ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಲ್ಲ, ಹಿಂದಿನ ಮಕ್ಕಳೇ ಹಿಂದಿನ ಪ್ರಜೆಗಳು, ಅವ್ರಿಗೂ ಹಕ್ಕುಗಳಿದೆ, ಅವ್ರಿಗೂ ಇದಿದೆ ಅಂತೇಳಿ ಅದನ್ನ ಎಲ್ಲ ಅವ್ರಿಗೆ ಅವಕಾಶ ಇದೆ ಇದ್ ಮಾಡಬೇಕು. ಮತ್ತೆ ಪೇರೆಂಟ್ ಮಹಿಳೆಯರ ಮೇಲೆ ಮತ್ತೆ ಮಕ್ಕಳ ಮೇಲೆ ದೌರ್ಜನ್ಯ ತಡೆಗಟ್ಟಕ್ಕೆ ನಾವು ಹೇಳ್ತಾ ಇದ್ದೀವಿ. ಎಲ್ಲ ಕಾನೂನಲ್ಲಿ

0: ಅವಕಾಶ ಇರೋ ಜೊತೆಗೆ ನಾವೆಲ್ಲ ಜಾಗೃತರಾಗಬೇಕು, ಸೆಲ್ಫ್ ಡಿಫೆನ್ಸ್ ಇರಬೇಕು, ಮತ್ತೆ ನಾವು ಜಾಗೃತರಾಗಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ.
1: ಮತ್ತೆ ಇದ್ರ ಜೊತೆಗೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪೋಷಕರ ಪಾತ್ರ ಹೇಗಿದೆಯೋ ಹಾಗೆ ಶಿಕ್ಷಕ ಪಾತ್ರ ಕೂಡ, ಎನ್ಜಿಒಗಳ ಪಾತ್ರ ಆಗಿರ್ಬೋದು, ಎಲ್ಲದೂ ಕೂಡ ಮಹತ್ತರವಾಗಿರುವಂಥದ್ದು, ಎಲ್ಲರ ಪಾತ್ರ ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು. ಎಲ್ಲರೂ ಕೂಡ ಒಂದು ಶಿಕ್ಷಣವನ್ನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಕಾನೂನು ನಮ್ಮ ಪರವಾಗಿದೆ, ನಮಗೆ ನ್ಯಾಯ ಸಿಗುತ್ತೆ, ಯಾವುದು ಗುಡ್ ಟಚ್ ಯಾವ್ದು ಬ್ಯಾಡ್ ಟಚ್ ಅನ್ನೋಂತ ಈ ರೀತಿಯ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಒಂದು ಮಟ್ಟಿಗೆ ತಿಳುವಳಿಕೆ ಬಂದ ಮೇಲಿಂದ ಹೆಣ್ಮಕ್ಳಿಗಾಗಿರ್ಬೋದು ಗಂಡ್ಮಕ್ಳಿಗಾಗಿರ್ಬೋದು ಇದು ಗೊತ್ತಾಗುತ್ತೆ. ತಿಳುವಳಿಕೆ ಬರುವ ತನಕ ಆ ಮಕ್ಕಳ ರಕ್ಷಣೆ ಸಂಪೂರ್ಣವಾಗಿ ಪೋಷಕರ ಮೇಲಿರುತ್ತೆ, ಅವರ ಪರಿಚಿತರ ಮೇಲಿರುತ್ತೆ. ಹಾಗಾಗಿ ಸಮಾಜ ಕೂಡ ಇದನ್ನ ತನ್ನ ಜವಾಬ್ದಾರಿಯಾಗಿ ತಗೋಬೇಕು. ಮತ್ತೆ ಹೆಣ್ಮಕ್ಳು ಒಬ್ಬೊಬ್ಬರು ಹೈಸ್ಕೂಲ್ ಅವರಾಗಿರ್ಬೋದು, PUC ಅವರಾಗಿರ್ಬೋದು, ಯಾರು 18 ವರ್ಷ ಆಗಿರೋದಿಲ್ಲ, 10 ವರ್ಷದವರು, 10 ವರ್ಷದ ಮೇಲ್ಪಟ್ಟದವರು, ಇವರು ಒಬ್ಬೊಬ್ಬರೇ ಓಡಾಡುವಂತ ಪರಿಸ್ಥಿತಿ. ಮನೆಯಲ್ಲಿ ಶಾಲೆಯಲ್ಲಿ ಕೂಡ ತಿಳುವಳಿಕೆ ಬಂದಿದೆ ಇವರು ಒಬ್ಬೊಬ್ಬರೇ ಓಡಾಡಬಹುದು ಅಂತ ಬಿಟ್ಟಿರ್ತಾರೆ, ಅಷ್ಟು ಗಮನ ಹರಿಸೋದಿಲ್ಲ. ಒಬ್ಬೊಬ್ಬರೇ ಓಡಾಡುವಂತ ಪರಿಸ್ಥಿತಿಯಲ್ಲಿ ನೀವು ಈ ತರ ಯಾವ್ದಾದ್ರು ಅಪಾಯದ ಮುನ್ಸೂಚನೆ ಸಿಕ್ಕಿದಾಗ ಆದಷ್ಟು ಬೇಗ ಆ ವಾತಾವರಣದಿಂದ ಹೊರಗಡೆ ಬರುವಂತ ಪ್ರಯತ್ನ ಮಾಡಿ. ಜನ ಇರುವಂತ ಒಂದು ಜಾಗಕ್ಕೆ ಬರೋದಾಗಿರ್ಬೋದು, ಅಥವಾ ಭಯ ಆದ್ರೆ 100 ಅನ್ನ ಡಯಲ್ ಮಾಡುವಂತದಾಗಿರ್ಬೋದು, ಅಥವಾ ಯಾವುದೇ ರೀತಿಯ ದೌರ್ಜನ್ಯ ಆದ್ರೆ ನಿಮಗೆ ಯಾರ ಹತ್ರ ಹೇಳ್ಕೊಂಡ್ರೆ ಸೇಫ್ ಅಂತ ಅನ್ಸುತ್ತೆ, ಆದಷ್ಟು ಬೇಗ ಮನೆಗೆ ತಲುಪ್ತೀರಾ ಅಂತಂದ್ರೆ ಮನೇಲಿ ಹೇಳ್ಕೋಬಹುದು, ಇಲ್ಲ ಶಾಲೆಗೆ ತಲುಪಿದ್ರೆ ಈ ಶಿಕ್ಷಕರ ಹತ್ರ ಹೇಳಿದ್ರೆ ನನಗೆ ಸೇಫು, ಇವ್ರು ನನ್ನ ಫೇವ್ರೇಟ್ ಟೀಚರ್ ಅಂತಂದ್ರೆ ಹೋಗಿ ಅವ್ರ ಹತ್ರ ಹೇಳ್ಕೊಳ್ಳುವಂತದ್ದಿರ್ಬೋದು. ಈ ರೀತಿಯ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಬೇಕು ಮನೆಯಲ್ಲಾಗಿರ್ಬೋದು ಶಾಲೆಯಲ್ಲಿ ಕೂಡ ಆಗಿರ್ಬೋದು ಅಂತ ಹೇಳ್ತೇನೆ.
2: ಒಟ್ಟಾರೆ ಇವತ್ತು ಸಾಮಾಜಿಕವಾಗಿ ಎಲ್ಲರ ಜವಾಬ್ದಾರಿ ಹೇಗೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ಚರ್ಚೆ ಆಯಿತು. ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಮಮತಾ ಅವರಿಗೆ ಮತ್ತು ಪೋಷಣೆಯವರಿಗೆ, ಭಾವಿ ಪ್ರಜೆ ನಮ್ಮ ಪ್ರಜ್ಞಾ ಅವರಿಗೆ ಆಕಾಶವಾಣಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ.
3: ಇದುವರೆಗೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಮತ್ತು ಪರಿಹಾರ ಈ ಕುರಿತ ಚರ್ಚೆ ಕೇಳಿದಿರಿ. ಭಾಗವಹಿಸಿದ್ದವರು ಪೊಲೀಸ್ ಇನ್ಸ್ಪೆಕ್ಟರ್ ಆದ ಮಮತಾ ವಿಡಿ, ಸಾಮಾಜಿಕ ಚಿಂತಕಿ ಹಾಗೂ ಮೈಸೂರಿನ ಎನ್ಆರ್ ಫೌಂಡೇಶನ್ನ CSR ಮ್ಯಾನೇಜರ್ ಆಗಿರುವ ಶ್ರೀಮತಿ ಪೋಷಿಣಿ, ಹಾಗೂ ವಿದ್ಯಾರ್ಥಿನಿಯಾದ ಪ್ರಜ್ಞಾ ಕಶ್ಯಪ್. ನಡೆಸಿಕೊಟ್ಟವರು ರಾಜ್ಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷರು ಹಾಗೂ ವಕೀಲರೂ ಆದ ಶ್ರೀಮತಿ ಮಂಜುಳಾ ಮಾನಸ. ಇಲ್ಲಿಗೆ ಇವತ್ತಿನ ಮಹಿಳಾ ರಂಗ ಕಾರ್ಯಕ್ರಮ ಮುಗಿಯಿತು. ಎಲ್ಲರಿಗೂ ನಮಸ್ಕಾರ. ಮಹಿಳಾ ರಂಗ ಪ್ರಸಾರವಾಯಿತು.

0: ಪ್ರೀತಿಯ ಮಕ್ಕಳಿಗೆಲ್ಲ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮುಖಾಮುಖಿ, ಇದರಲ್ಲಿ ಪರಿಸರ ಸ್ವಚ್ಛತೆಯಲ್ಲಿ ಮಕ್ಕಳ ಪಾತ್ರ, ಈ ಬಗ್ಗೆ ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದಾರೆ ರಾಮಕೃಷ್ಣ ಮಿಷನ್ನಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ತರಬೇತುದಾರರಾಗಿರುವ ರಂಜನ್ ಬೆಳ್ಳರ್ಪಾಡಿ. ಇವರೊಂದಿಗೆ ಭಾಗವಹಿಸಿರುವ ಮಕ್ಕಳು ಅನಂತ್ ವಾಸುಕಿರಾವ್ ಹಾಗೂ ಆದಿತ್ಯ ವಿ.
1: ಸ್ನೇಹಿತರೆ ನಮಸ್ಕಾರ. ಹಿರಿಯರು ಮಳೆ ಬರುವ ಕಾಲಕ್ಕೆ ಬರ್ತಾ ಇಲ್ಲ ಅಥವಾ ಅತಿಯಾಗಿ ಮಳೆ ಬರ್ತಾ ಇದೆ ಅಂತಾರೆ, ಹಾಗೆ ಬೇಸಿಗೆ ಕಾಲ ಕೂಡ ವ್ಯತ್ಯಾಸವಾಗ್ತಾ ಇದೆ ಅಂತ ಹೇಳೋದನ್ನ ಕೇಳಿದ್ದೀವಿ. ಮತ್ತೆ ಅನೇಕ ಪಕ್ಷಿ ಪ್ರಾಣಿಗಳು ಬರ್ತಾ ಬರ್ತಾ ಕಾಣೆಯಾಗ್ತಾ ಇದೆ, ಉದಾಹರಣೆಗೆ ಕಾಗೆ, ಗುಬ್ಬಚ್ಚಿ ಹೀಗೆ. ಆದರೆ ಮನುಷ್ಯನ ಅಭಿವೃದ್ಧಿಗೆ, ಆರೋಗ್ಯಕ್ಕೆ ಪರಿಸರ, ಪ್ರಕೃತಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಹಾಗಿದ್ರೆ ಪರಿಸರ ಪ್ರೇಮ ಹೇಗಿರಬೇಕು, ಸ್ವಚ್ಛತೆಗೆ ಹೇಗೆ ಅವಕಾಶ ಕೊಡಬೇಕು, ಮಕ್ಕಳಾಗಿ ನಾವು ಪರಿಸರ ಕಾಪಾಡುವಲ್ಲಿ ನಮ್ಮ ಜವಾಬ್ದಾರಿ ಏನು ಅಂತ ಕೇಳಿಕೊಳ್ಳೋಣ. ನಮ್ಮ ಜೊತೆ ರಂಜನ್ ಬೆಳ್ಳರ್ಪಾಡಿ ಅವರು ಇದ್ದಾರೆ. ಇವರು ರಾಮಕೃಷ್ಣ ಮಿಷನ್ನಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸ್ವಚ್ಛ ಮನಸ್ಸು ಹಾಗೂ ಸ್ವಚ್ಛ ಪರಿಸರದ ವಿಷಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಗಾಗಿ ಅವರನ್ನ ಪರಿಸರ ನಮಗೆ ಎಷ್ಟು ಮುಖ್ಯ, ಅದನ್ನು ನಾವು ಹೇಗೆ ಕಾಪಾಡಬೇಕು ಅಂತೆಲ್ಲ ಕೇಳಿ ತಿಳ್ಕೊಳ್ಳೋಣ. ನಾನು ಆದಿತ್ಯಾವಿ, ನನ್ನ ಜೊತೆ ಅನಂತ್ ವಾಸುಕಿರಾವ್,

0: ಇದ್ದಾನೆ. ನಾವಿಬ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ನಮಸ್ತೆ ರಂಜನ್.
1: ನಮಸ್ತೆ ರಂಜನ್. ನಮಸ್ತೆ ಆದಿತ್ಯ. ನಮಸ್ತೆ ಅನಂತ್.
2: ಸರ್, ಇವಾಗ ಗ್ಲೋಬಲ್ ವಾರ್ಮಿಂಗ್ ಇಲ್ಲ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಏನ್ ಕೇಳ್ತೀವಿ, ಅದು ಜಾಸ್ತಿ ಆಗ್ತಿದೆ ಅಂತ ಕೇಳ್ತೀವಿ, ಅದು ಗಾಡಿಗಳಿಂದ ಜಾಸ್ತಿ ಆಗ್ತಿದೆ ಅಂತ ಎಲ್ಲ ಕೇಳ್ತೀವಿ. ಆದ್ರೆ ಈಗಿನ ಸಮಯದಲ್ಲಿ ಗಾಡಿಗಳು ಅಷ್ಟೇ ಬೇಕು, ಆದ್ರೆ ನಮಗೆ ಈ ಪ್ರದೂಷಣನು ಬೇಡ. ಅದಕ್ಕೆ ವಿದ್ಯಾರ್ಥಿಗಳಾಗಿ ನಾವ್ ಏನ್ ಮಾಡಬಹುದು?
1: ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಇದ್ದೇ ಇದೆ ಅನಂತ್, ನಾವ್ ಅದನ್ನ ಒಪ್ಕೊಳ್ಬೇಕು. ಆದ್ರೆ ಅದು ಗಾಡಿಗಳ ಮಾತ್ರ ಮಾಡ್ತಾ ಇದೆ ಅನ್ನೋದು ತಪ್ಪು. ಗಾಡಿಗಳು ಒಂದು ಭಾಗ, ಮತ್ತು ಅದರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ವಿಷಯಗಳು ಇದರಲ್ಲಿದೆ. ಉದಾಹರಣೆಗೆ ನಮ್ಮ ಕೈಗಾರಿಕೆಯಿಂದ ಉತ್ಪತ್ತಿ ಆಗ್ತಕ್ಕಂತಹ ಮಾಲಿನ್ಯ ಆಗಿರಬಹುದು, ಅಥವಾ ನಮ್ಮ ಎಸಿಯಿಂದ ಕ್ರಿಯೇಟ್ ಆಗ್ತಕ್ಕಂತಹ ಮಾಲಿನ್ಯ ಆಗಿರಬಹುದು, ಅಥವಾ ಇಂಥ ಚಿಕ್ಕ ಚಿಕ್ಕ ಸಂಧಿಗಳು ತುಂಬಾ ಒಟ್ಟಾರೆಯಾಗಿ ನೋಡಿದಾಗ ಅದು ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣ ಆಗ್ತಾ ಇದೆ. ನಮ್ಮೆಲ್ಲ ಹಿಮಾಲಯದ ತಪ್ಪಲುಗಳೆಲ್ಲವೂ ಸಹ ಕರಗ್ತಾ ಇವೆ, ಅಲ್ಲಿರ್ತಕ್ಕಂತಹ ಜೀವ ಸಂಕುಲಗಳೆಲ್ಲವೂ ನಷ್ಟವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಗ್ಲೋಬಲ್ ವಾರ್ಮಿಂಗ್ಗೆ ಮಾನವರು ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರಾಗಿದ್ದೀವಿ, ಇದರಲ್ಲಿ ಏನು ತಪ್ಪಲ್ಲ. ಆದ್ರೆ ನೀವು ಕೇಳಿದಂತ ಪ್ರಶ್ನೆ ಏನಿದೆ, ಈ ಗಾಡಿಗಳನ್ನ ನಾವು ಹೇಗೆ ಕಮ್ಮಿ ಮಾಡಬಹುದು ಅನ್ನೋದನ್ನ ನೋಡಿ, ಒಂದು ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ ಸಾರ್ವಜನಿಕ ಸಾರಿಗೆಯನ್ನ ನಾವು ಹೆಚ್ಚಾಗಿ ಬಳಸಬೇಕು. ಎಲ್ಲಿ ನಮಗೆ ದೂರದ ಪ್ರಯಾಣ ಇದೆ ಆ ಸಂದರ್ಭದಲ್ಲಿ ನಾವು ಸಾರ್ವಜನಿಕ ಸಾರಿಗೆಯನ್ನ ಬಳಸುವಂತದ್ದು. ಉದಾಹರಣೆಗೆ ನಾವು ಒಂದಷ್ಟು ಸರ್ಕಾರಗಳು ಆ ಯೋಜನೆಯನ್ನ ಮಾಡಿದ್ರು, ಡೆಲ್ಲಿಯಲ್ಲಿ ಸಹ ಇದು ಮಾಡಿದ್ದಾರೆ, ಈವನ್ ಅಂಡ್ ಆಡ್ ಡೇ ಅಂತ. ಒಂದು ದಿನ ಈವನ್ ನಂಬರ್ಗಳ ಗಾಡಿಯನ್ನು ಉಪಯೋಗಿಸೋದು, ಮತ್ತೊಂದು ದಿನ ಆಡ್ ನಂಬರ್ ಗಾಡಿಯನ್ನು ಉಪಯೋಗಿಸುವಂಥದ್ದು. ಇದರಿಂದ ಗಾಡಿಯನ್ನ ಉಪಯೋಗಿಸ್ತಕ್ಕಂತಹವರ ಪ್ರಮಾಣ ಕಡಿಮೆ ಆಗುತ್ತೆ, ಮಾಲಿನ್ಯ ಮಾಡುವಂತಹದ್ದು ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಈ ತರದ ಒಂದಷ್ಟು ಯೋಜನೆಗಳನ್ನ ಮಾಡೋದ್ರಿಂದಾಗಿ ಮಾಲಿನ್ಯವನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತೊಂದು ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ, ನಮ್ಮ ಎಲ್ಲಿ ಮಾಲಿನ್ಯ ಹೆಚ್ಚು ಆಗ್ತಿದೆ ಅಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ, ಕೈಗಾರಿಕಾ ಪ್ರದೇಶಗಳಲ್ಲಿ ಹೆಚ್ಚು ಮಾಲಿನ್ಯ ಆಗ್ತಾ ಇದೆ. ಇದಕ್ಕೆ ನಾವೇನ್ ಮಾಡಬಹುದು ಅಂದ್ರೆ ಹಸುರೀಕರಣ, ನಾವದನ್ನ ಹೆಚ್ಚು ಹೆಚ್ಚು ಗ್ರೀನ್ ಬೆಲ್ಟ್ಗಳನ್ನ ಜಾಸ್ತಿ ಮಾಡಬೇಕು. ಯಾವುದೋ ಒಂದು ಭಾಗದಲ್ಲಿ ಹಾಕಿರ್ತಕ್ಕಂತಹ ಬೆಂಕಿ ಇವತ್ತು ಮತ್ತೊಂದು ಜಾಗಕ್ಕೆ ಹೊಗೆಯಾಗಿ ಹೋಗ್ತಾ ಇದೆ. ನಾವು ನೋಡಿರ್ಬೋದು ಹರಿಯಾಣದಲ್ಲಿ ಎಲ್ಲೋ ಬೆಂಕಿ ಇತ್ತಂತಹ ಸಂದರ್ಭದಲ್ಲಿ ಅದು ಡೆಲ್ಲಿಯಲ್ಲಿ ಹೋಗುತ್ತೆ ಅನ್ನುವಂತ ಒಂದು ಅಧ್ಯಯನ ವರದಿ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಮತ್ತು ಡೆಲ್ಲಿಯಲ್ಲಿಯೇ ಆದಂತಹ ಮಾಲಿನ್ಯವು ಇವತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ, ಹೆಚ್ಚು ಹೆಚ್ಚು ಪರಿಸರದ ಕುರಿತಾದಂತಹ ಕಾಳಜಿಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸಬೇಕು, ಮತ್ತೆ ಆ ಪೋಷಕರಿಗೂ ನಾವು ಜಾಗೃತಿಯನ್ನು ಮೂಡಿಸಬೇಕು. ಹೇಗೆ ಸಾರ್ವಜನಿಕ ಸಾರಿಗೆಯನ್ನ ಬಳಸೋದ್ರ ಬಗ್ಗೆ, ಮತ್ತು ನಮ್ಮ ಮನೆಯ ಸುತ್ತಮುತ್ತಲ ಅಂಗಳಗಳಲ್ಲಿ ನಾವು ಅದನ್ನ ಗಿಡ ಮರಗಳನ್ನ ಹೆಚ್ಚಾಗಿ ಬೆಳೆಸೋದ್ರ ಬಗ್ಗೆ, ಮತ್ತು ಅವಶ್ಯಕತೆ ಇದ್ದಾಗ ಮಾತ್ರ ನನ್ನ ಗಾಡಿಯನ್ನ ನಾನು ಬಳಸ್ತೀನಿ ಅನ್ನುವಂಥದ್ದು. ಮತ್ತೆ ಇವತ್ತು ಕಾರ್ ಪೂಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ, ನಾನು ಒಬ್ಬನೇ ಗಾಡಿಯಲ್ಲಿ ಹೋಗೋ ಬದಲಿಗೆ ಕಾರ್ ಪೂಲಿಂಗ್ ಮಾಡಿದಾಗ ಅದೇ ಮಾರ್ಗದಲ್ಲಿ ಯಾರನ್ನು ಒಂದು ಮೂರ್ ನಾಲ್ಕು ಜನ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಹತ್ತಿಸ್ಕೊಂಡು ಹೋಗ್ಬೋದು. ಉದಾಹರಣೆಗೆ ನೀನು ಇಲ್ಲಿ ಮೈಸೂರಲ್ಲಿದ್ದೀಯ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ನೀನು ನಿರ್ಧಾರ ಮಾಡಿದ್ರೆ, ನೀನು ಒಬ್ಬನೇ ಒಂದು ಕಾರ್ ಅನ್ನು ತಗೊಂಡು ಹೋಗೋ ಬದಲಿಗೆ ನನಗೆ ಬಾಡಿಗೆ ಕಾರ್ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ಮೂರ್ ನಾಲ್ಕು ಜನ ಒಟ್ಟು ಸೇರಿ ಹೋಗುವಂತ ವ್ಯವಸ್ಥೆ ನಮ್ಮಲ್ಲಿದೆ, ಕಾರ್ ಪೂಲಿಂಗ್ ಅಂತ ಇದೆ, ಅದನ್ನ ಬಳಸಬಹುದು. ಮತ್ತು ಸಾಧ್ಯವಾದಷ್ಟು ನಾನು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಬಳಸಿಕೊಂಡಾಗ ನಮ್ಮಲ್ಲಿ ಈ ಪ್ರದೂಷಣವನ್ನ, ಅನಾವಶ್ಯಕ ಗಾಡಿಯನ್ನ ಬಳಸುವುದನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಗ್ಲೋಬಲ್ ವಾರ್ಮಿಂಗ್ಗೆ ವೆಹಿಕಲ್ಸ್ಗಳು ಮಾತ್ರ ಕಾರಣ ಅಲ್ಲ, ಮನುಷ್ಯನ ಒಂದು ಸ್ವಾರ್ಥವೂ ಕಾರಣ ಇದೆ. ನಮ್ಮಲ್ಲಿ ಒಂದು ಕೊಳ್ಳು ಬಾಕುತನ ಅಂತ ನಾವೇನ್ ಕರಿತೀವಲ್ಲ, ನಾವು ಕನ್ಸಂಪ್ಷನ್ ಕಂಡಾ ಬಟ್ಟೆ ನಾವು ಕೊಂಡ್ಕೊಳ್ಳುವಂತಹದ್ದು ಪ್ರವೃತ್ತಿಯೂ ಸಹ ಅದಕ್ಕೆ ಕಾರಣ ಆಗಿದೆ. ಇದರಿಂದಾಗಿ ನಾವು ಹಿಮಾಲಯದ ತಪ್ಪಲಿನ ಭೂಭಾಗಗಳನ್ನೆಲ್ಲ ನಾವು ಈ ಗ್ಲೋಬಲ್ ವಾರ್ಮಿಂಗ್ ನಿಂದ ಕಳ್ಕೊಳ್ತಾ ಇದ್ದೀವಿ. ಅಲ್ಲಿನ ಹಿಮ ಕರಡಿಗಳಾಗಿರ್ಬೋದು, ಹಿಮ ಹುಲಿಗಳಾಗಿರ್ಬೋದು, ಅಲ್ಲಿನ ಜೀವ ಸಸ್ತನಿಗಳಾಗಿರ್ಬೋದು, ಇವೆಲ್ಲವೂ ಇವತ್ತು ನಶಿಸಿ ಹೋಗ್ತಾ ಇದೆ. ಹಾಗಾಗಿ ಇದರ ಜಾಗೃತಿಯನ್ನ ನಮ್ಮ ಕ್ಲಾಸ್ಗಳಲ್ಲಿ, ನಮ್ಮ ಶಾಲೆಗಳಲ್ಲಿ ಇದನ್ನ ಮಾಡಬೇಕು. ನಮ್ಮ ತಂದೆ ತಾಯಿಗಳಿಗೂ ಇದನ್ನ ಅರಿವು ಮೂಡಿಸ್ಬೇಕು. ಅವಶ್ಯಕತೆ ಇದ್ದಾಗ ಮಾತ್ರ ನಾನು ವೆಹಿಕಲ್ ಅನ್ನ ಬಳಸ್ತೀನಿ ಅಂತ ನಾನು ಸಂಕಲ್ಪ ಮಾಡಬೇಕು, ಮತ್ತೆ ಅವಶ್ಯಕತೆ ಇದ್ದಾಗ ಮಾತ್ರ ನಾನು ಎಸಿ ಉಪಯೋಗಿಸ್ತೀನಿ ಅನ್ನುವ ಸಂಕಲ್ಪ ಮಾಡಬೇಕು. ನನ್ನ ಕೈಲಿ ಆದಷ್ಟು ಮಟ್ಟಿಗೆ ಇದರ ಬಗ್ಗೆ ಅರಿತುಕೊಂಡು ಅದರ ಕುರಿತಾದಂತಹ ಯೋಜನೆಗಳೇನಾದ್ರೂ ಇದ್ದಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ನಾನು ನಿಮಗೆ ಇಚ್ಛೆ ಪಡ್ತೇನೆ.
0: ನಮ್ಮ ಸೀಸನ್ ಗಳಲ್ಲಿ ಆಗ್ತಾ ಇರುವಂತಹ ಚೇಂಜಸ್ ಅಂದ್ರೆ, ಒಂದು ಸೀಸನ್ ಇಂದ ಇನ್ನೊಂದು ಸೀಸನ್ ಬರುವಾಗ ನಮ್ಗೆ ಪರಿಸರದಲ್ಲಿ ಏನ್ ಚೇಂಜ್ ಆಗ್ತಾ ಇದೆಯೋ ಅದು ನಮ್ಮ ಪರಿಸರನ ಅಫೆಕ್ಟ್ ಆಗುತ್ತಾ?
1: ಸೀಸನ್ ಚೇಂಜ್ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ. ಉದಾಹರಣೆಗೆ ಬೇಸಿಗೆ ಕಾಲ, ಮಳೆಗಾಲ, ಮತ್ತು ಚಳಿಗಾಲ, ಮತ್ತೆ ವಸಂತ ಕಾಲ. ಈ ಕಾಲಗಳು ನಮ್ಮಲ್ಲಿ ಸಹಜವಾಗಿಯೇ ಇದೆ, ಅದು ಭಗವಂತ ಕೊಟ್ಟಿರ್ತಕ್ಕಂತಹ ಕೊಡುಗೆ. ಭಾರತದಲ್ಲಿ ಏನ್ ವಿಶೇಷ ಅಂತ ಹೇಳಿದ್ರೆ, ಬೇರೆ ಯಾವ ದೇಶಕ್ಕೂ ಈ ಸೀಸನ್ಗಳಿಲ್ಲ, ನಮ್ಮಲ್ಲಿ ಮಾತ್ರ ಇದೆ. ಉದಾಹರಣೆಗೆ ನೀವು ಹಿಮಾಲಯವನ್ನ ನೋಡ್ಬೇಕಾ, ಹಿಮವನ್ನು ನೋಡ್ಬೇಕಾ,

0: ನೀವು ನಮ್ಮ ನಾರ್ತ್ ಈಸ್ಟ್ ಭಾಗಗಳನ್ನು ಹೋಗಿ, ಉತ್ತರ ಭಾಗಗಳನ್ನು ಹೋಗಿ, ಅಲ್ಲಿ ಹಿಮ ಸಿಗುತ್ತೆ ನಿಮಗೆ. ಕಾಶ್ಮೀರದಲ್ಲಂತೂ ಈ ಕಾಲದಲ್ಲಿ ಹಿಮಗಳು ಬೀಳ್ತಾ ಇರುತ್ತೆ. ಅದೇ ನೀವು ಬೀಡು ಭೂಮಿಯನ್ನು ನೋಡಬೇಕಾ, ಡೆಸರ್ಟ್ಸ್ ಅನ್ನು ನೋಡಬೇಕಾ, ರಾಜಸ್ಥಾನಕ್ಕೆ ಹೋಗ್ಬೋದು. ಅದೇ ನೀವು ನಮ್ಮ ಸಸ್ಯ ಶ್ಯಾಮಲೆಯಾದಂತಹ ಪ್ರಕೃತಿಯನ್ನು ನೋಡಬೇಕಾ, ನೀವು ಕೇರಳ ಸಹ್ಯಾದ್ರಿಯ ತಪ್ಪಲನ್ನು ನೋಡಿ, ಶಿವಮೊಗ್ಗ ಭಾಗವನ್ನು ಎಷ್ಟು ಸುಂದರವಾಗಿದೆ. ಪ್ರಕೃತಿ ನಮಗೆ ಎಷ್ಟು ಪೂರಕವಾದಂತಹ ಒಂದು ವಾತಾವರಣವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಕಾಲವು ಪ್ರತಿಯೊಂದು ಸೀಸನ್ನು ಸಹ ನಮಗೆ ಪೂರಕವಾಗಿರುವಂತದ್ದು. ಆ ಸೀಸನ್ಗೆ ಅನುಗುಣವಾಗಿ ಪರಿಸರದಲ್ಲಿ ನಾವು ನಮ್ಮ ಕೃಷಿಯನ್ನು ಮಾಡಿಕೊಳ್ತಾ ಇದ್ದೀವಿ, ನಮ್ಮ ಜೀವನವನ್ನು ಕಟ್ಕೊಳ್ತಾ ಇದ್ದೀವಿ, ಅದು ಖಂಡಿತವಾಗಿಯೂ ನಮ್ಮಲ್ಲಿ ತಪ್ಪಿಲ್ಲ. ಆದರೆ ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿದ್ರೆ, ಇವತ್ತಿನ ಈ ಮಾಲಿನ್ಯದಿಂದಾಗಿ ನಮ್ಮೆಲ್ಲ ಸೀಸನ್ಗಳು ಫ್ಲಕ್ಚುಯೇಟ್ ಆಗ್ತಾ ಇದೆ. ಮಳೆ ಸಂದರ್ಭದಲ್ಲಿ ಮಳೆ ಆಗ್ತಿಲ್ಲ, ಬೇಸಿಗೆ ಶಿಫ್ಟ್ ಆಗ್ತಾ ಇದೆ, ಬೇಸಿಗೆ ಹೆಚ್ಚಾಗ್ತಾ ಇದೆ. ಮಳೆ ಬಂದಂತ ಸಂದರ್ಭದಲ್ಲಿ ನಮ್ಮ ಹಿರಿಯರು ಆಗ ನೀರನ್ನ ಇಂಗು ಗುಂಡಿಗಳನ್ನ ಮಾಡಿಕೊಂಡು ನೀರನ್ನ ಜೋಪಾನ ಮಾಡ್ತಾ ಇದ್ರು, ನೀರನ್ನ ಒಳಗಡೆ ಸೇರಿಸ್ತಾ ಇದ್ರು. ಆದ್ರೆ ಇದು ನಾವು ಎಲ್ಲ ಕಡೆ ಕಾಂಕ್ರೀಟ್ ಗಳನ್ನ ಹಾಕಿ, ಸಿಮೆಂಟ್ ಗಳನ್ನ ಹಾಕಿ ನಾವಿವತ್ತು ಭೂಮಿಗೆ ನೀರು ಇಂಗದೇ ಇರುವ ಹಾಗೆ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮಲ್ಲಿ ಮಳೆಗಾಲದಲ್ಲಿ ನೀರನ್ನ ಶೇಖರಣೆ ಮಾಡಿಕೊಳ್ಳದೆ ಇರೋದ್ರಿಂದ ಬೇಸಿಗೆಯಲ್ಲಿ ನಮಗೆ ನೀರಿಲ್ಲ, ಒಂದು ಭಾಗದಲ್ಲಿ ಪ್ರವಾಹ ಬರುತ್ತೆ, ಅದೇ ಭಾಗದಲ್ಲಿ ಬರ ಬರುತ್ತೆ. ನೋಡಿ ಹೇಗಿದೆ ಪರಿಸ್ಥಿತಿ. ಯಾವ ಊರಿಗೆ ಪ್ರವಾಹ ಬಂದಿತ್ತೋ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ, ಅದೇ ಊರಿಗೆ ಬರ ಬರುತ್ತೆ ಅಂತ ಹೇಳಿದ್ರೆ ನಾವು ಯಾವ ತರದ ನಿರ್ವಹಣೆ ಮಾಡ್ತಾ ಇದ್ದೀವಿ? ಪ್ರಕೃತಿ ತನ್ನ ಕೆಲಸವನ್ನು ತಾನು ಅಚ್ಚುಕಟ್ಟಾಗಿ ಮಾಡ್ತಾ ಇದೆ, ಆದ್ರೆ ಮನುಷ್ಯರು ನಾವು ಪ್ರಕೃತಿಗೆ ವಾರ್ತವನ್ನ ಮಾಡ್ತಾ ಇದ್ದೀವಿ, ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದೀವಿ. ಹಾಗಾಗಿ ಸೀಸನಲ್ ಬದಲಾವಣೆ ಏನಿದೆಯಲ್ಲ, ಈ ಋತುವಿನ ಬದಲಾವಣೆ ಏನಿದೆಯಲ್ಲ, ಅದು ಪ್ರಕೃತಿ ಸಹಜ. ಆದರೆ ಮಾನವರು ನಾವು ಅದಕ್ಕೆ ಪೂರಕವಾಗಿ ಜೀವನವನ್ನು ನಡೆಸಬೇಕು, ಪ್ರಕೃತಿ ವಿರೋಧವಾಗಿ ಜೀವನವನ್ನು ನಡೆಸದೇ ಇರುವಂತಹದ್ದು ನಾವು ಕಲಿಬೇಕು. ನಮ್ಮ ಹಿರಿಯರು ಅದನ್ನ ಬಹಳ ಸುಂದರವಾಗಿ ಮಾಡಿದ್ರು, ಪ್ರಕೃತಿಯನ್ನು ಅವರು ಆರಾಧಿಸ್ತಾ ಇದ್ರು, ನಾವೆಲ್ಲ ಭೂತಾಯಿಯ ಮಕ್ಕಳು ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆ ಕಲ್ಪನೆ. ಈ ಭೂಮಿಯನ್ನು ಪೂಜೆ ಮಾಡಬೇಕು ಅಂತ ನಾವು ಹೇಳ್ತೀವಿ, ಮತ್ತೆ ಆ ನೀರನ್ನು ಸಹ ನಾವು ಗಂಗೆ ಚ ಯಮುನೆ ಚೈವ ಏನ್ ಹೇಳ್ತೀವಿ ಹೇಳಿ, ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ನಾವು ನೀರನ್ನು ಸಹ ಆರಾಧನೆ ಮಾಡ್ತೀವಿ, ಗಾಳಿಯನ್ನು ಆರಾಧನೆ ಮಾಡ್ತೀವಿ ಅಲ್ವಾ. ಇಷ್ಟೆಲ್ಲ ಗೊತ್ತಿದ್ದೂ ಸಹ ನಾವು ಮಾಲಿನ್ಯ ಮಾಡ್ತಾ ಇದೀವಿ. ಎಕಾರ್ಟ್ ಟೋಲೆ ಅಂತ ಹೇಳಿ ಒಬ್ರು ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿ, ಪಾಶ್ಚಾತ್ಯ ದೇಶದವರು, ಅವರೊಂದು ಪುಸ್ತಕ ಹೇಳ್ತಾರೆ, ಅದರಲ್ಲಿ ಪವರ್ ಆಫ್ ನೌ ಅಂತ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಸಾಲು, ಭೂಮಿಯ ಮೇಲಿನ ಮಾಲಿನ್ಯ ನಮ್ಮೊಳಗಿನ ಮನೋಮಾಲಿನ್ಯದ ನೇರ ಪ್ರತಿಬಿಂಬ ಅಂತ ಹೇಳ್ತಾರೆ. ಭೂಮಿಲಿ ಏನಾಗ್ತಿದೆಯಲ್ಲ ಮಾಲಿನ್ಯ, ಅದೆಲ್ಲ ನನ್ನ ಮನಸ್ಸಿನಿಂದ ಆಗ್ತಿರುವಂತದ್ದು, ನನ್ನ ತಲೆ ಸರಿ ಇಲ್ದೇ ಇರೋದ್ರಿಂದ ನಾನು ಈ ಭೂಮಿಯಲ್ಲಿ ಮಾಲಿನ್ಯ ಮಾಡ್ತಾ ಇದ್ದೀನಿ ಅಂತ. ಸ್ವಚ್ಛ ಮನಸ್ಸಾಗಿ ನಾವಿರ್ತೀವೋ ಅವರು ತಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ತಾರೆ, ಹೌದಲ್ವಾ. ಹಾಗಾಗಿ ನಮ್ಮ ಮನೋಮಾಲಿನ್ಯದಿಂದಾಗಿ ಇವತ್ತು ಸಮಸ್ಯೆ ಹೆಚ್ಚೆಚ್ಚಾಗ್ತಾ ಇದೆ. ಪ್ರಕೃತಿ ತಂತಾನು ನಿರಂತರವಾಗಿ ನಿತ್ಯವಾಗಿ ನಮಗೆ ಸಹಕರಿಸ್ತಾನೆ ಇದ್ದಾಳೆ.
1: ನಾವು ಬೆಂಗಳೂರಲ್ಲಿ ಬಹಳ ಕೆರೆ ಇತ್ತು ಅಂತ ಕೇಳಿದ್ದೇವೆ, ಆದ್ರೆ ಇವಾಗೆಲ್ಲ ಆ ಕೆರೆಗಳನ್ನೆಲ್ಲ ಮುಚ್ಚಾಕಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ. ಒಂದ್ ರೋಡ್ ಮಾಡ್ಬೇಕು, ಡಬಲ್ ರೋಡ್ ಮಾಡ್ಬೇಕು ಅಂದ ತಕ್ಷಣ ಸಾವಿರಾರು ಮರ ಕಟ್ ಮಾಡ್ಬಿಡ್ತಾರೆ. ಅದ್ರಲ್ಲಿ ನಾವ್ ಏನ್ ಮಾಡ್ಬೇಕು ಅದನ್ನ ನಿಲ್ಸಕ್ಕೆ ಅಂತ.
0: ಅನಂತ್, ಇದೊಂದು ಬಹಳ ಕಷ್ಟದ ಪ್ರಶ್ನೆ. ಯಾಕಾ, ಒಂದ್ ಕಡೆ ಅಭಿವೃದ್ಧಿ ಮತ್ತೊಂದ್ ಕಡೆ ಪ್ರಕೃತಿ. ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಪ್ರಕೃತಿಗೆ ಸಮಸ್ಯೆ ಮಾಡ್ಬೇಕು, ಆದ್ರೆ ಸಮಸ್ಯೆ ಮಾಡ್ದೇನೆ ಆದ್ರೂ ಮಾಡಕ್ ಆಗತ್ತಾ ಅಂತ ಏನಾದ್ರೂ ನಮ್ಮಲ್ಲಿ ಕೇಳಿದ್ರೆ ನಮ್ಮಲ್ಲಿ ಉತ್ತರ ಇದೆ, ಆದ್ರೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಉದಾಹರಣೆಗೆ ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಿದೆ, ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಅದ್ರ ಅವಶ್ಯಕತೆ ಇದೆ ನಮ್ಗೆ, ಅದಿಲ್ದೆ ಇರ್ಲಿಕ್ಕೆ ಆಗುತ್ತಾ, ಆ ರಸ್ತೆ ಬೇಡವಾ, ನಮಗೆ ಬೇಕು. ಅದ್ರ ಪ್ರಕೃತಿನ ಏನ್ ಮಾಡುದು ಅಂತ ಅಂದಾಗ ನಾವು ಯೋಚನೆಯನ್ನ ನಮ್ಮ ಯೋಜನೆಗಳನ್ನ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು. ಉದಾಹರಣೆಗೆ ಯಾವುದೇ ಒಂದು ರಸ್ತೆನ ನಾನು ಸುಮ್ಮನೆ ನಾಡಿದ್ದಿಗ್ ಮಾಡೋದಲ್ಲ, ಅದನ್ನ ಒಂದು 50 ವರ್ಷ 100 ವರ್ಷದ ಆಲೋಚನೆಯಲ್ಲಿ ನಾವು ಮಾಡ್ತೀವಿ, ಹೌದಲ್ವಾ. ಹಾಗೆ ಮಾಡಬೇಕಾದ್ರೆ ಆ ಅಕ್ಕಪಕ್ಕದ ರಸ್ತೆ ಬದಿಯ ಜಾಗವನ್ನು ಸಹ ನಾನು ಹಸಿರು ಮಾಡುದಾ? ಅಶೋಕನ ಕಾಲದಲ್ಲಿ ಇತ್ತಂತೆ, ಅದೇ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆ ಜನರಿಗೆ ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಆ ರಸ್ತೆ ಇಕ್ಕೆಲಗಳಲ್ಲೂ ಸಹ ಹಚ್ಚ ಹಸಿರುಗಳನ್ನ ಹಾಕ್ತಿದ್ರಂತೆ. ಸಾಲುಮರದ ತಿಮ್ಮಕ್ಕ ನೀವು ನೋಡಿದ್ರೆ ಆಕೆ ಎಂತ ಬದುಕು, ಹೋದಲ್ಲೆಲ್ಲ ಆಕೆ ಮಕ್ಕಳು ಹಾಗೆ ಸಸಿಗಳನ್ನ ಮರವಾಗಿ ಬೆಳೆಸಿ ನಮ್ಗೆ ವಿದ್ಯಾರ್ಥಿಗಳಿಗೆಲ್ಲ ಸಾಲುಮರದ ತಿಮ್ಮಕ್ಕ ಅವರು ಆದರ್ಶ ಆಗ್ಬೇಕು. ರಸ್ತೆ ಪಕ್ಕದಲ್ಲಿ ನಾವು ಮರ ಬೆಳೆಯುವಂತಹ ಕಾನ್ಸೆಪ್ಟ್ ಹಳತ್ತಲ್ಲ, ಆದ್ರೆ ನಾವು ರಸ್ತೆಯನ್ನ ವಿಸ್ತಾರ ಮಾಡ್ಬೇಕಾದ್ರೆ, ಎಕ್ಸ್ಟೆನ್ಷನ್ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಯೋಜನೆಯನ್ನ ಚೆನ್ನಾಗಿ ಮಾಡಿಕೊಂಡು ನಾವು ಮಾಡಿದ್ದೆ ಆದಲ್ಲಿ ಮರಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಮತ್ತೊಂದು ಕಾನ್ಸೆಪ್ಟ್ ಪರಿಕಲ್ಪನೆ ನಮ್ಮಲ್ಲಿ ಬಂದಿದೆ, ಅದು ಜಪಾನಿನ ಒಂದು ಟೆಕ್ನಾಲಜಿ, ಅದು ಮಿಯಾವಾಕಿ ಅಂತ ಹೇಳಿ. ಜಪಾನಿನ ಪ್ರೊಫೆಸರ್ ಮಿಯಾವಾಕಿ ಅವರು ಇದನ್ನ ಕಂಡುಹಿಡಿದ್ರು. ಏನಂತ ಹೇಳಿದ್ರೆ, ಚಿಕ್ಕ ಜಾಗದಲ್ಲಿ ರಸ್ತೆ ಪಕ್ಕದಲ್ಲಿ ನಾವು ಮರಗಳನ್ನು ಬೆಳೆಸೋದು ಒಂದಾದ್ರೆ, ನಮ್ಮ ಸಿಟಿ ಮಧ್ಯದಲ್ಲಿಯೇ ಒಂದು 5 ಸೆನ್ಸ್ 6 ಸೆನ್ಸ್ ಜಾಗಗಳಲ್ಲಿ ಇರುತ್ತೆ, ಚಿಕ್ಕ ಜಾಗಗಳಿರುತ್ತೆ. ಆ ಜಾಗಗಳಲ್ಲಿ ಬಿಲ್ಡಿಂಗ್,

0: ಆಗ ನಾವು ಅಲ್ಲಿ ಚಿಕ್ಕದಾದಂತಹ ಒಂದು ಅರ್ಬನ್ ಫಾರೆಸ್ಟ್ ಅನ್ನು ಮಾಡ್ಲಿಕ್ಕಾಗತ್ತೆ. ಅಂದ್ರೆ ಸಿಟಿಯ ನಡುವಲ್ಲಿಯೇ ಒಂದು ಚಿಕ್ಕ ಅರಣ್ಯ, ಇಂಥದ್ದು ಹತ್ತಾರು ಅರಣ್ಯಗಳನ್ನ ನಾವು ಮಾಡಬಹುದು. ನಿಮ್ಮ ಶಾಲೆಯಲ್ಲಿಯೇ ಒಂದು ಐದು ಸೆಂಟ್, ನಿಮ್ ಕ್ಲಾಸ್ ರೂಮ್ ಅಷ್ಟು ದೊಡ್ಡ ಜಾಗ ಇದ್ರೆ ಆಯ್ತು, ಅದರಲ್ಲೇ ನೀವೊಂದು 200-300 ಸಸಿಗಳನ್ನು ಹಾಕ್ಲಿಕ್ಕಾಗತ್ತೆ. ಇದೆಲ್ಲವೂ ಸಹ ಒಂದು ಪರ್ಯಾಯವಾದಂತಹ ವ್ಯವಸ್ಥೆ ನಮ್ಮಲ್ಲಿ ಬರ್ತಾ ಇದೆ, ಆದ್ರೆ ಇದ್ರ ಬಗ್ಗೆ ಹೆಚ್ಚಿನವ್ರಿಗೆ ಅರಿವಿಲ್ಲ. ವಿದ್ಯಾರ್ಥಿಗಳಾಗಿ ನಾವು ಇಂತಹ ಮಾಹಿತಿಯನ್ನ ನಾವು ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ತಿಳಿಸಿದ್ದಲ್ಲಿ, ಅವ್ರನ್ನ ಪ್ರೇರಣೆ ಪಡೆದಲ್ಲಿ ನಾವು ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಭಿವೃದ್ಧಿಯ ಜೊತೆಗೆ ನಾವು ಪ್ರಕೃತಿಯನ್ನು ಸಹ ರಕ್ಷಣೆ ಮಾಡಿದ ಕರ್ತವ್ಯ ನಮ್ದು. ಹಾಗಾಗಿ ಇಂಥ ಎಲ್ಲ ವಿಶಿಷ್ಟವಾದಂತಹ ಯೋಜನೆಯನ್ನು ಸಹ ನಾವು ಜಗಳಿಸಿದ್ದಾದಲ್ಲಿ ಪ್ರಕೃತಿಯನ್ನು ಉಳಿಸಿಕೊಂಡು ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ.
1: ನಾವೀಗ ಕೆಮಿಕಲ್ ಫರ್ಟಿಲೈಸರ್ಸ್ ಗಳನ್ನ ಬಳಸ್ತೀವಿ ಗಿಡಗಳು ಬೇಗ ಬೆಳಿಬೇಕು ಅಂತ, ಆದ್ರೆ ಅದು ಅಷ್ಟೇ ನಮ್ಮ ಪರಿಸರಕ್ಕೆ ಹಾರ್ಮ್ ಕೂಡ ಮಾಡ್ತಾ ಇದೆ. ಹಾಗಾದ್ರೆ ನಾವದನ್ನ ಹೇಗೆ ತಡೆಗಟ್ಟಬಹುದು ಅಂತ
0: ನೋಡಿ, ನಮ್ಮಲ್ಲಿ ಹಸಿರು ಕ್ರಾಂತಿ ಅಂತ ಆಯ್ತು. ಹಸಿರು ಕ್ರಾಂತಿ ಅಂತ ಆದಾಗ ನಾವು ಅದರಲ್ಲಿ ಫರ್ಟಿಲೈಸರ್ಸ್ ಗಳನ್ನ, ಗೊಬ್ಬರಗಳನ್ನೆಲ್ಲ, ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಬಳಸಿದ್ವಿ. ನಮ್ಮಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ನಾವು ಮಾಡಿದ್ವಿ. ಆದ್ರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಆ ಒಂದು ಗೊಬ್ಬರದಿಂದಾಗಿ ನಮ್ಮ ಫಲವತ್ತತೆ ಕಳ್ಕೊಳ್ತಾ ಇದೆ. ಭೂಮಿಯಲ್ಲಿ ಹೊಸ ಬೆಳೆಗಳನ್ನ ಅಥವಾ ಫಲವತ್ತಾದಂತಹ ಬೆಳೆಯನ್ನ ಬೆಳಿಲಿಕ್ಕೆ ಆಗ್ತಾ ಇಲ್ಲ, ಹೆಚ್ಚು ಇಳುವರಿ ತೆಗಿಲಿಕ್ಕೆ ಆಗ್ತಿಲ್ಲ. 10-15 ವರ್ಷದಲ್ಲಿಯೇ ಆ ಭೂಮಿ ಹರಡಾಗುವಂತಹ ಪರಿಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಿ, ಈ ಅತಿ ಹೆಚ್ಚಾದಂತಹ ರಾಸಾಯನಿಕವಾದಂತಹ ಗೊಬ್ಬರಗಳನ್ನು ಬಳಸೋದ್ರಿಂದಾಗಿ. ಆದ್ರೆ ಇವತ್ತು ಸರ್ಕಾರ ಏನ್ ಮುಂದೆ ಬಂದಿದೆ ಅಂತ ಹೇಳಿದ್ರೆ, ಈ ಗೊಬ್ಬರದಲ್ಲಿಯೇ ನಾವು ನಿಮ್ ಕೋಟಿಂಗ್ ಅಂತ ಬಂದಿದೆ, ಬೇವಿನ ಕೋಟ್ ಅನ್ನ ಆ ಗೊಬ್ಬರಕ್ಕೆ ಮಾಡ್ತಾ ಇದ್ದಾರೆ. ಇವತ್ತು ಅದನ್ನ ಜಾರಿಗೆ ಮಾಡಿದ್ದಾರೆ, ರೈತರು ಸಹ ಅದನ್ನು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನುವಂಥದ್ದು ಏನಿದೆ ನಮ್ಮಲ್ಲಿ, ಜೈವಿಕವಾದಂತಹ ಕೃಷಿ ಪದ್ಧತಿ, ಅದು ಇವತ್ತು ವ್ಯಾಪಕವಾಗಿ ಬೆಳೀತಾ ಇದೆ. ಇನ್ ನಮ್ಮ ಕೆಮಿಕಲ್ ಆಗಿ ನೀವು ಬೆಳೆದಂತಹ ತರಕಾರಿಗಳು ನಮಗೆ ಬೇಡ, ನಮಗೆ ಆರ್ಗ್ಯಾನಿಕ್ ತರಕಾರಿ ಬೇಕು, ಇವತ್ತು ಜನ ಮುಂದೆ ಬರ್ತಾ ಇದ್ದಾರೆ. ನೀವು ರಾಸಾಯನಿಕ ಗೊಬ್ಬರವನ್ನ ಬಳಸಿ ನೀವೇನಾದ್ರೂ ತರಕಾರಿಯನ್ನ ಬೆಳೆದ್ರೆ ನಮಗೆ ಬೇಡ, ಆದ್ರೆ ನೀವು ಜೈವಿಕ ಗೊಬ್ಬರ, ಹಸುವಿನ ಗೊಬ್ಬರ ಆಗಿರ್ಬೋದು, ತರಗೆಲೆ ಎಲೆಗಳನ್ನೆಲ್ಲ ಒಗಿಸಿ ಗೊಬ್ಬರ ಮಾಡಿರ್ಬೋದು, ವರ್ಮಿ ಕಾಂಪೋಸ್ಟ್ ಎರೆಹುಳ ಗೊಬ್ಬರ ಆಗಿರ್ಬೋದು, ಇಂತಹ ಗೊಬ್ಬರಗಳನ್ನೆಲ್ಲ ನೀವು ಬಳಸಿ ಏನಾದ್ರೂ ಕೃಷಿಯನ್ನ ಮಾಡಿದ್ದೆ ಆದಲ್ಲಿ ಅದರ ಬರ್ತಕ್ಕಂತಹ ತರಕಾರಿಗಳು, ಹಣ್ಣುಗಳು ಇವತ್ತು ನಮಗೆ ಹೆಚ್ಚು ಮಾರ್ಕೆಟ್ನಲ್ಲಿ ಅಥವಾ ನಮ್ಮ ಮಾರುಕಟ್ಟೆಯಲ್ಲಿ ಬೆಲೆ ಇದೆ. ಹಾಗಾಗಿ ಇವತ್ತೆಲ್ಲ ರೈತರು ಆ ವ್ಯವಸ್ಥೆ ಕಡೆಗೆ ತಿರುಗ್ ನೋಡ್ತಾ ಇದ್ದಾರೆ. ನೀವೇನ್ ಹೇಳಲ್ಲ, ನಾವು ಈಗ ಕೆಮಿಕಲ್ ಅನ್ನ ಬಳಸಿ, ನಾವು ಫರ್ಟಿಲೈಸರ್ ಗಳನ್ನ ಬಳಸಿ ನಾವು ಭೂಮಿನ ಹಾಳು ಮಾಡ್ತೀವಿ, ಖಂಡಿತ ನಿಜ. ಅದರ ಜೊತೆಗೇನೆ ನಾವು ರೈತರಿಗೂ ಸಹ ಇದರ ಕುರಿತಾಗಿ ಜಾಗೃತಿ ಮೂಡಿಸಬೇಕಾಗಿದೆ. ವಿದ್ಯಾರ್ಥಿಗಳು ತಾವು ತಮ್ಮ ಮುಂದಿನ ಅಭ್ಯಾಸಗಳಲ್ಲಿ ನೀವು ಅಗ್ರಿಕಲ್ಚರ್ ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೇಕು, ಇದರಲ್ಲಿ ಹೆಚ್ಚಿನ ಸಂಶೋಧನೆಗಳಿಗೆ ತಾವು ಇಳಿಬೇಕು. ತಮ್ಮಲ್ಲಿ ತಾವು ಏನಾದ್ರೂ ಕೃಷಿಯ ಸಂಬಂಧಪಟ್ಟಂತ ಆಸಕ್ತಿ ಇದ್ದದ್ದೇ ಆದಲ್ಲಿ ನಾವು ಅತ್ಯಂತ ಸರಳವಾಗಿ ಗೊಬ್ಬರ ಹೇಗೆ ಮಾಡಬಹುದು, ಪ್ರಕೃತಿಗೆ ಏನು ಪೂರಕವಾದಂತಹ ಒಂದು ವಿಧಾನಗಳನ್ನು ಕಂಡುಹಿಡಿಬಹುದು, ಪರಿಸರದ ಸ್ಥಿತಿಯನ್ನು ಉಳಿಸಲಿಕ್ಕೆ ನಾವೇನೆಲ್ಲ ಮಾಡಬಹುದು ಅನ್ನೋದ್ರ ಕುರಿತಾಗಿ ನೀವು ರಿಸರ್ಚ್ ಅನ್ನು ಮಾಡಬೇಕು. ಯಾಕೆಂದ್ರೆ ಬೇರೆ ದೇಶಗಳೆಲ್ಲವೂ ರಿಸರ್ಚ್ ಮಾಡ್ತಾ ಇದೆ, ಇಸ್ರೇಲ್ ಅತ್ಯಂತ ಮುಂದುವರಿತಾ ಇದೆ, ಭಾರತದಲ್ಲಿಯೂ ಏನು ಸಾಮರ್ಥ್ಯ ಕಡಿಮೆ ಇಲ್ಲ, ನಮ್ಮ ಯುವಕರು ನಿಮ್ಮಂತ ವಿದ್ಯಾರ್ಥಿಗಳೇ ಇದ್ದೀವಿ ಅಲ್ವಾ. ಹಾಗಾಗಿ ನಾವೆಲ್ಲರೂ ಸಹ ನಮ್ಮ ಕೃಷಿಕರಿಗೆ, ಅನ್ನದಾತಕರಿಗೆ, ರೈತರಿಗೆ ನಾವು ಈ ರೀತಿಯಾದಂತಹ ವಿಧಾನಗಳನ್ನ ಪರಿಚಯಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆಯಲ್ಲ, ಅದು ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಇವತ್ತು ನೀಮ್ ಕೋಟಿಂಗ್ ಗೊಬ್ಬರವೂ ಸಹ ಬಂದಿದೆ, ಇದರಿಂದಾಗಿ ನಮ್ಮ ಭೂಮಿಯ ಫಲವತ್ತೆ ಹೆಚ್ಚುತ್ತೆ. ಆಗಾಗ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸೋದನ್ನು ಸಹ ಸರ್ಕಾರ ಇವತ್ತು ಹೇಳ್ತಾ ಇದೆ. ರೈತರಿಗೆ ಯಾರ್ಯಾರೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದಾರೆ ಅವ್ರಿಗೆಲ್ರಿಗೂ ಹೆಚ್ಚಿನವಾದಂತಹ ಒಂದಷ್ಟು ಸವಲತ್ತುಗಳ ಇವತ್ತು ಸರ್ಕಾರದಿಂದ ಸಿಗ್ತಾ ಇದೆ. ಆದ್ರೆ ಇದನ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇ ಆದಲ್ಲಿ ನಾವು ಭೂಮಿಯ ಫಲವತ್ತತೆಯನ್ನು ಕಾಪಾಡಬಹುದು ಮತ್ತು ಹೆಚ್ಚಿನ ಇಳುವರಿಯನ್ನು ತೆಗಲಿಕ್ಕೆ ಸಾಧ್ಯ ಇದೆ.
1: ಇವಾಗ ನಾವು ನೋಡಿದೀವಿ ಎಷ್ಟೊಂದು ಪ್ರಾಣಿಗಳು ರೋಡ್ ಮೇಲೆ ಬಿದ್ದಿರೋ ಎಲ್ಲ ಪ್ಲಾಸ್ಟಿಕ್ಗಳನ್ನೆಲ್ಲ ತಿಂತಿರತ್ತೆ, ಅದನ್ನ ನಾವು ಹೆಂಗೆ ನಿಲ್ಲಿಸ್ಬೋದು ಆ ಪ್ರಾಣಿಗಳನ್ನ? ಅಂದ್ರೆ ನಾವು ಬಹಳ ಕಡೆ ನೋಡಿದೀವಿ ಡಸ್ಟ್ಬಿನ್ ಅಲ್ಲಿ ಹಾಕಿ ಅಂತ ಹೇಳ್ತಾರೆ, ಅಂದ್ರೆ ನಾವು ಜನರು ಹಂಗೆ ಬಿಸಾಕ್ ಹೋಗ್ತಾರೆ, ಅದನ್ನ ಅವ್ರಿಗೆ ಹೆಂಗೆ ತಲುಪಿಸೋದು ಆತರ ಮಾಡಬೇಡಿ ಅಂತ. ಅದ್ರಲ್ಲಿ ನಾವು ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ದೊಡ್ಡವರಿಗೆ ಹೇಳಕ್ಕೆ ಆತರ ಮಾಡಬೇಡಿ ಅಂತ?
0: ನನ್ನ ನಂಬಿಕೆ ಏನು ಅಂತ ಹೇಳಿದ್ರೆ, ನೀವು ವಿದ್ಯಾರ್ಥಿಗಳು ಹೇಳಿದ್ರೆ ಖಂಡಿತವಾಗಿಯೂ ದೊಡ್ಡವ್ರು ಕೇಳ್ತಾರೆ. ಆದ್ರೆ ದೊಡ್ಡವರೇ ದೊಡ್ಡವ್ರಿಗೆ ಹೇಳಿದ್ರೆ ಅಲ್ಲಿ ಸಿಟ್ಟಾಗುತ್ತೆ, ಕೋಪ ಬರುತ್ತೆ, ಆದ್ರೆ ಜಗಳ ಆಗುತ್ತೆ. ಆದ್ರೆ ನೀವು ಮಕ್ಕಳು ಇದ್ದೀರಲ್ಲ, ನೀವೇನಾದ್ರೂ ಒಂದ್ ಸ್ವಲ್ಪ ಅಂಕಲ್ ಇದನ್ನ ಹಾಕ್ಬೇಡಿ ಅಂಕಲ್ ಅಂತ ಹೇಳ್ಬಿಟ್ರೆ ಆಯ್ತು, ಅವ್ರು ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ. ಆದ್ರೆ ನಾವು ಇವತ್ತು ವಿದ್ಯಾರ್ಥಿಗಳಿಗೆ ಮೊದಲು ಜಾಗೃತಿ ಮೂಡಿಸ್ಬೇಕು. ಅಡಿಗರು ಒಂದ್ ಮಾತು ಹೇಳ್ತಾರಲ್ಲ, ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು ನಮ್ ಕನಸದು ಸುಂದರ ಅಂತ. ನೀವು ನಾಳಿನ ಹಿರಿಯರು, ನೀವು ಇದ್ರ ಕುರಿತಾಗಿ ಜಾಗೃತಿಯನ್ನ ನೀವು ಹೆಚ್ಚಿನ ಮಟ್ಟದಲ್ಲಿ ತೊಡಗಿದ್ದೆ

0: ಆದಲ್ಲಿ ಖಂಡಿತವಾಗಿಯೂ ನಾವು ಜಾಗೃತಿಯನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ನೀವು ಕೇಳಿರ್ಬೋದು, ಸ್ವೀಡನ್ ದೇಶದಲ್ಲಿ ಒಂದು ಪುಟ್ಟು ಹುಡುಗಿ 15 ವರ್ಷದವಳು, ನಿಮ್ಮಷ್ಟೇ ಏಜು, ಗ್ರೆತ್ತಾ ಅಂತ ಹೇಳಿ ಆಕೆ ಹೆಸರು. ಆಕೆಯನ್ನ ಟೈಮ್ಸ್ ಮ್ಯಾಗಝೀನ್ ನ ವಿಶ್ವದ ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿತ್ವ ಅಂತ ಹೇಳಿ ಗುರುತಿಸಿದ್ರು. 15 ವರ್ಷದ ಹುಡುಗಿ ವಿಶ್ವದ ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿ 15ನೇ ವರ್ಷದಲ್ಲೇ ಆಗ್ತಾಳೆ ಅಂತ ಹೇಳಿದ್ರೆ ನೋಡಿ ಎಂತ ಆಶ್ಚರ್ಯ ಸಂಗತಿ. ಅಂದ್ರೆ ಫ್ರೈಡೇ ಫಾರ್ ಟುಮಾರೋ ಅಂತ ಹೇಳಿ ಆಕೆ ಒಂದು ಅಭಿಯಾನವನ್ನು ಮಾಡ್ತಾಳೆ. ಪ್ರತಿ ಶುಕ್ರವಾರ ನಾವು ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡ್ತೇವೆ. ಏನ್ ಮಾಡಿದ್ಲು, ಗ್ಲೋಬಲ್ ವಾರ್ಮಿಂಗಿಗೋಸ್ಕರ ಪ್ರತಿ ಶುಕ್ರವಾರ ಆಕೆ ಸ್ವೀಡನ್ ಪಾರ್ಲಿಮೆಂಟ್ ಮುಂದೆ ಹೋಗಿ ಪ್ರತಿಭಟನೆಯನ್ನ ಮಾಡಿ ನಾಯಕರುಗಳಿಗೆಲ್ಲ ಎಚ್ಚರಿಸಿ ವಿಶ್ವದ ಜಾಗತಿಕ ಮಟ್ಟದಲ್ಲಿ ಹೋಗಿ ಅವರನ್ನೆಲ್ಲರನ್ನೂ ಜಾಗೃತಿ ಮಾಡಿದಂತ ಹುಡುಗಿ ಗ್ರೆತಾ ಆಕೆ ನಮ್ಗೆಲ್ಲರಿಗೂ ಪ್ರೇರಣೆ ಆಗ್ತಾಳೆ. ಅವಳು ಒಂದು ದಿನ ಅಲ್ಲ, ಎರಡು ದಿನ ಅಲ್ಲ, ನಿರಂತರ 10ನೇ ವರ್ಷದಿಂದ ಆಕೆ ಪ್ರಾರಂಭ ಮಾಡಿದಾಳೆ. ನಾವು ಈ ಸ್ವಚ್ಛತೆ ಅಂತಕ್ಕದ್ದು ಅಥವಾ ಪರಿಸರದಲ್ಲಿ ನಾವೇನು ಅಶುಚಿತ್ವ ಜನರು ಮಾಡ್ತಾ ಇದಾರೋ, ಅದು ಒಂದು ದಿನದಲ್ಲಿ ಸಾಲ್ವ್ ಮಾಡುವಂಥದ್ದು, ಪರಿಹಾರ ಕಾಣುವಂತ ಪ್ರಕ್ರಿಯೆ ಅಲ್ಲ. ಅದು ನಿರಂತರ ಮಾಡಬೇಕು. ಒಂದೇ ದಿನ ಮಾಡ್ತೀನಿ, ಒಂದು ತಿಂಗಳು ಮಾಡ್ತೀನಿ, ಒಂದು ತಿಂಗಳಲ್ಲಿ ಎಲ್ಲ ಸ್ವಚ್ಛತೆ ಆಗೋಗ್ಬಿಡುತ್ತೆ ಅಂತಾರೆ, ಆಗತ್ತಾ? ಆಗಲ್ಲ ಅಲ್ವಾ? ಅದ್ ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು. ನಿರಾಶೆ ಆಗ್ಲಿಕ್ಕಿಲ್ಲ. ಪ್ರಾಣಿಗಳು ಇವತ್ತು ಪ್ಲಾಸ್ಟಿಕ್ ಅಂತ ತಿಂತಾ ಇದೆ. ಯಾಕೆ ತಿಂತಾ ಇದೆ? ನಾವೇ ಮನುಷ್ಯರೇ ಕಾರಣ. ಏನ್ ಮಾಡ್ತಾ ಇದ್ದೀವಿ ನಾವು? ನಮ್ಮೆಲ್ಲ ಉಳಿದಂತ ಆಹಾರ ಪದಾರ್ಥವನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಬಿಸಾಕ್ತಾ ಇದ್ದೀವಿ. ಅದ್ ಪ್ರಾಣಿಗಳು ಏನ್ ಮಾಡುತ್ತೆ ಪಾಪ? ಅವು ಮುಗ್ಧ, ಅವುಕ್ತಿಲ್ಲ. ಅವು ಬಂದು ಪ್ಲಾಸ್ಟಿಕ್ ಅನ್ನ ಹರಿತವೆ, ಹರಿದು ಅದೂ ಆಹಾರ ಅಂತ ಅನ್ಕೊಂಡು ತಿಂದ್ಬಿಡುತ್ತೆ. ಅದು ಹೊಟ್ಟೆ ಒಳಗೆ ಹೋದಾಗ ಎಷ್ಟು ಸಂಕಟ ಅನುಭವಿಸ್ಬೋದು. ಎಷ್ಟೋ ಹಸುಗಳು ಹೆಜ್ಜೆ ಇಡ್ಲಿಕ್ಕೆ ಆಗದೆ ಹೊಟ್ಟೆ ಊತ್ಕೊಂಡು ಸತ್ತೋಗಿದ್ನ ನಾವು ನೋಡಿದೀವಿ, ವಿಡಿಯೋಗಳಲ್ಲೆಲ್ಲ ಸಿಗುತ್ತೆ ನಮಗೆ. ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಮೊಟ್ಟ ಮೊದಲು ಸೆಗ್ರಿಗೇಷನ್ ಆಫ್ ವೇಸ್ಟ್, ವೇಸ್ಟ್ ಅನ್ನ ನಾವು ವಿಭಾಗಿಸಬೇಕು ಎರಡು ಪ್ರಕಾರದಲ್ಲಿ. ಯಾವ್ದದು? ಹಸಿ ಕಸ ಮತ್ತು ಒಣ ಕಸ, ವೆಟ್ ವೇಸ್ಟ್ ಅಂಡ್ ಡ್ರೈ ವೇಸ್ಟ್. ಈ ತರ ನಾನು ಹಸಿ ಕಸವನ್ನೆಲ್ಲ ನಾನು ತೆಗೆದು ಮನೆಯಲ್ಲಿಯೇ ನಾನು ಗೊಬ್ಬರ ಮಾಡುವಂತದ್ದು. ನಮ್ಮಲ್ಲಿ ಪೈಪ್ ಕಾಂಪೋಸ್ಟ್ ಇದೆ, ಪಾಟ್ ಕಾಂಪೋಸ್ಟ್ ಇದೆ, ಮತ್ತೆ ಬೇರೆ ಬೇರೆ ವಿಧಾನದಲ್ಲಿ ನಮ್ಮ ಮನೆಯ ಎಲ್ಲಾ ವೇಸ್ಟ್ ಅನ್ನು ಗೊಬ್ಬರ ಮಾಡ್ಲಿಕ್ಕೆ ಆಗುತ್ತೆ. ನೀವು ಯಾರ್ದು ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ನೀವು ಫ್ಲಾಟ್ ಅಲ್ಲಿರಿ, ಮನೆಯಲ್ಲಿರಿ, ಪಾಟ್ ಕಾಂಪೋಸ್ಟ್ ನಿಂದ ಅಥವಾ ಪೈಪ್ ಕಾಂಪೋಸ್ಟ್ ಅಥವಾ ಬಯೋಗ್ಯಾಸ್ ಮಾಡೋದ್ರಿಂದ ನಿಮ್ಮ ಮನೆಯ ಎಲ್ಲಾ ವೇಸ್ಟ್ ಅನ್ನು ಸಹ ನೀವು ಗೊಬ್ಬರ ಮಾಡಬಹುದು. ಮತ್ತಿನ್ನೊಂದು ಏನಂತ ಹೇಳಿದ್ರೆ, ಪ್ಲಾಸ್ಟಿಕ್ ಅನ್ನ ಊಟದ ಪದಾರ್ಥ ಜೊತೆಗೆ ಮಿಕ್ಸ್ ಮಾಡಬೇಡಿ. ಸಾಧ್ಯ ಆದ್ರೆ ಆಹಾರನ ಗೊಬ್ಬರ ಮಾಡಿ ನಂತರ ಪ್ಲಾಸ್ಟಿಕ್ ಅನ್ನ ಸ್ವಚ್ಛ ಮಾಡಿ, ತೊಳಿರಿ, ಡ್ರೈ ಮಾಡಿ, ನಂತರದಲ್ಲಿ ಡಿಸ್ಪೋಸ್ ಮಾಡಿ. ಆಗ ಪ್ರಾಣಿಗಳು ಮೂಸ್ ನೋಡಿದಾಗ ಅದರೊಳಗೆ ಆಹಾರ ಇಲ್ಲದೆ ಇದ್ದಾಗ ಪ್ಲಾಸ್ಟಿಕ್ ಅನ್ನ ಮುಟ್ಟೋದಿಲ್ಲ. ನಾವು ಯಾವಾಗ ಆಹಾರವನ್ನ ದೋಸೆ ಚಿತ್ರಾನ್ನ ಇವೆಲ್ಲವನ್ನು ಉಳಿತು ಅಂತ ಎಲ್ಲ ಕಟ್ಬಿಟ್ಟು ಬಿಸಾಕ್ತೀವೋ, ಪಾಪ ಪ್ರಾಣಿಗಳು ಅದನ್ನ ತಿನ್ನೇ ತಿನ್ನತ್ತೆ, ಸಹಜ. ಇದನ್ನ ನಾವು ಜಾಗೃತಿ ವಹಿಸಬೇಕು. ಮತ್ತೆ ಅದನ್ನ ಪ್ರಾಪರ್ ಆಗಿ ವಿಲೇವಾರಿ ಮಾಡಬೇಕು. ಎಷ್ಟು ಸುಂದರವಾದಂತಹ ನಮ್ಮ ಸ್ವಚ್ಛ ಮೈಸೂರು ಅಲ್ವಾ? ಇಡೀ ಭಾರತದಲ್ಲಿಯೇ ನಾವು ರ್ಯಾಂಕ್ ಅಲ್ಲಿ ಇದ್ದೀವಿ. ನಾವು ಇಂತಹ ಮೈಸೂರಿನ ಸ್ವಚ್ಛ ನಗರಿಯಲ್ಲಿ ಎಷ್ಟು ಸುಂದರವಾದ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯನ್ನು ಬಳಸಬೇಕು. ಅಲ್ಲಲ್ಲಿ ನಾವು ಸ್ವಚ್ಛತೆಯನ್ನ ಕಾಯ್ದುಕೊಳ್ಳಿಕ್ಕೆ ಆ ಪೌರ ಕಾರ್ಮಿಕರಿಗೆ ಸಹಕಾರ ಮಾಡಬೇಕು. ಆಗ ಈ ಪ್ರಾಣಿ ಪಕ್ಷಿಗಳಿಗೂ ಸಹ ನಮ್ಮಿಂದ ಸಮಸ್ಯೆ ಉಂಟಾಗಲ್ಲ.
1: ಸರ್, ಹಂಗೆ ರೀಸೈಕಲ್ ಇಂಡಸ್ಟ್ರೀಸ್ ಜಾಸ್ತಿ ಮಾಡಬಹುದು?
0: ಖಂಡಿತವಾಗಿಯೂ ರೀಸೈಕಲ್ ಇಂಡಸ್ಟ್ರಿ ಜಾಸ್ತಿ ಮಾಡ್ಲಿಕ್ಕೆ ಆಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಪ್ಲಾಸ್ಟಿಕ್ ನ ಪ್ರತಿಯೊಂದು ವೇಸ್ಟ್ ಅನ್ನು ರೀಸೈಕಲ್ ಮಾಡ್ಲಿಕ್ಕೆ ಆಗುತ್ತೆ. 100% ವೇಸ್ಟ್ ಅನ್ನ ಕನ್ವರ್ಟ್ಲಿಕ್ಕೆ ಆಗುತ್ತೆ. ಖಂಡಿತವಾಗಿಯೂ, ಯಾಕೆಂತ ಹೇಳಿದ್ರೆ ನಾವು ತುಂಬಾ ಅದಕ್ಕೆ ಉದಾಹರಣೆಗಳನ್ನು ನೋಡಿದೀವಿ. ಪ್ಲಾಸ್ಟಿಕ್ ಇಂದ ಚೇರ್ಗಳು ಮಾಡ್ತಾರೆ, ಹಿಟ್ಕೆ ಮಾಡ್ತಾರೆ, ಡೋರ್ಸ್ಗಳು ಮಾಡ್ತಾರೆ. ಒಂದೊಂದು ಪ್ಲಾಸ್ಟಿಕ್ ಅನ್ನ ನೀವು 10 ಬಾರಿ ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಅಂತೆ, ಟೆಕ್ನಾಲಜಿನ ಬಳಸ್ತಾರೆ ಇವತ್ತು. ಮತ್ತೆ ಪ್ಲಾಸ್ಟಿಕ್ ಇಂದ ರೋಡ್ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಇಂದ ಇವತ್ತು ನಾವು ಗ್ಯಾಸಿಫಿಕೇಶನ್ ಅಂತ ಹೇಳಿ ಒಂದು ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಅನ್ನ ಕಂಪ್ಲೀಟ್ ಒಂದು ಗ್ಯಾಸ್ ಲೆವೆಲ್ ಅಲ್ಲಿ ಕನ್ವರ್ಟ್ ಮಾಡಿ ಅದನ್ನ ಎಲೆಕ್ಟ್ರಿಸಿಟಿ ಆಗಿ ಯೂಸ್ ಮಾಡ್ತಾ ಇದಾರೆ, ಫ್ಯೂಯಲ್ ಆಗಿ ಯೂಸ್ ಮಾಡ್ತಾ ಇದಾರೆ. ನೋಡಿ, ಎಲ್ಲ ಟೆಕ್ನಾಲಜಿಗಳು ನಮ್ಮಲ್ಲಿ ಇದೆ, ಆದ್ರೆ ಇಚ್ಛಾಶಕ್ತಿ ಕೊರ ಕಾಳಜಿ ನಮ್ಮಲ್ಲಿಲ್ಲ. ಹಾಗಾಗಿ ಏನ್ ಮಾಡ್ತಾ ಇದೀವಿ, ಅಯ್ಯೋ ನನ್ ಸಮಸ್ಯೆ ಅಲ್ಲಪ್ಪ, ನನ್ಗೇನು, ನಮ್ ಮನೆ ಕಸ ಹೋದ್ರೆ ಸಾಕು, ಹಿಂಗ ಆಲೋಚನೆ ಮಾಡ್ತಾ ಇದೀವಿ. ಆದ್ರೆ ನನ್ನ ಸಮಸ್ಯೆ ಅನ್ನ ಊರಿನ ಸಮಸ್ಯೆ ಮಾಡಿದೀವಿ. ನಾನ್ ಕಸ ತಗೊಂಡೋಗಿ ಪಕ್ಕದ ಮನೆಗೆ ಹಾಕ್ಬಿಡೋದು, ಬೀದಿಲಿ ಹಾಕ್ಬಿಡೋದು, ಅಲ್ಲಿ ನನ್ ಸಮಸ್ಯೆ ಮುಗೀತು. ಈ ತರ ಆಲೋಚನೆ ಮಾಡಿದಾಗ ಸಮಸ್ಯೆ ಆಗುತ್ತೆ. ಯಾವಾಗ ನಾನು ಪರಿಸರದ ಒಂದು ಅವಿಭಾಜ್ಯ ಭಾಗ, ಸಮಾಜದ ಒಂದು ಭಾಗ ಅಂತ ನಾನು ಯಾವಾಗ ಆಲೋಚನೆ ಮಾಡ್ತೀನೋ, ಆಗ ಖಂಡಿತವಾಗಿಯೂ ನಾನು ಹೇಳ್ತೀನಿ, ಈ ಸ್ವಚ್ಛತೆ ಅನ್ನೋ ಒಂದು ದೊಡ್ಡ ಸಮಸ್ಯೆ ಆಗಲ್ಲ. ಯಾವಾಗ ನಾವು ಸ್ವಾರ್ಥವಾಗಿ ಆಲೋಚನೆ ಮಾಡ್ತೀವೋ, ನಾನು ನಂದು ನನ್ನ ಮನೆ ಅಂತ ಆಲೋಚನೆ ಮಾಡ್ತೀವೋ, ಆಗ ಈ ಸಮಸ್ಯೆ ಬರುತ್ತೆ. ಆಯ್ತಾ? ಹಾಗಾಗಿ ಪ್ರಾಣಿ ಪಕ್ಷಿಗಳಿಗೂ ಸಹ ಉಪಕಾರ ಮಾಡ್ಲಿಕ್ಕೆ ಆಗತ್ತೆ. ಯಾವಾಗ ನಮ್ಮ ಮನೆಯಲ್ಲಿಯೇ ನಾವು ಆಹಾರ ಪದಾರ್ಥದ ವೇಸ್ಟ್ ಏನಿದೆ ಅದನ್ನ ಗೊಬ್ಬರ ಮಾಡಿ ಪ್ಲಾಸ್ಟಿಕ್ ಇತ್ಯಾದಿಗಳನ್ನು ನಮ್ಮ ಪೌರ ಕಾರ್ಮಿಕರು ಯಾರು ಬರ್ತಾರೋ ಅವರಿಗೆ ವಿಲೇವಾರಿಯನ್ನ ಮಾಡಿದಾಗ ಖಂಡಿತವಾಗಿ ಅದು ರೀಸೈಕಲ್ ಆಗಿ ಮತ್ತೆ ಮರುಬಳಕೆ ಆಗುತ್ತೆ. ಅನುಶ್ವಾಸ ನಮಗೆ ಇರಬೇಕು, ಅದಕ್ಕೆ ನಾವು ಪ್ರಯತ್ನನೂ ಮಾಡಬೇಕು.
1: ನಾವೀಗ ಯಾವುದೇ ಎಕ್ಸಾಮಿನೇಷನ್ ಬರೆದ್ರು ಕೂಡ ಅದರಲ್ಲಿ ಕ್ವಶನ್ ಪೇಪರ್ ಮತ್ತೆ ಆನ್ಸರ್ ಶೀಟ್ ಅಂತ ತುಂಬಾನೇ ಪೇಜ್ ಗಳನ್ನ, ಅಂದ್ರೆ ಶೀಟ್ ಗಳನ್ನ ವೇಸ್ಟ್ ಮಾಡ್ತಾರೆ. ಆ ಒಂದು ಇದನ್ನ ನಾವು ಹೇಗೆ ರೆಡ್ಯೂಸ್ ಮಾಡಬಹುದು?

0: ಸೊ ಈಗ ನಿಮ್ ಶಾಲೆಯಲ್ಲಿ ಪರೀಕ್ಷೆ ಬೇಡ ಅಂತ ಹೇಳ್ತಿದ್ದೀರಾ ನೀವು?
1: ಪರೀಕ್ಷೆ ಬೇಡ ಅಂತ ಅದ್ರ ಬದಲು ನಾವು ಬೇರೆ ಏನಾದ್ರೂ ಮಾಡ್ಬೋದಾ?
0: ಇದೆ ಪರ್ಯಾಯ ಆಲೋಚನೆಗಳಿದೆ. ಆದ್ರೆ ನೀವು ನಿಮ್ ಕ್ಲಾಸ್ ನಲ್ಲಿ ಇಷ್ಟು ಜನ ಇದ್ದೀರಿ, ಎಷ್ಟು ಜನಕ್ಕೆ ಎಷ್ಟು ಜನ ಕಂಪ್ಯೂಟರ್ ಕೊಟ್ಟು ಎಲ್ಲ ಪರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಅಷ್ಟೇ ಇದೆ. ಈಗ ನಮ್ಮಲ್ಲಿ ಆನ್ಲೈನ್ ಎಕ್ಸಾಮ್ಸ್ ಗಳೆಲ್ಲ ಇದೆ. ಆನ್ಲೈನ್ ಎಕ್ಸಾಮ್ಸ್ ಅಲ್ಲಿ ನಾವು ಪೇಪರ್ ಮಿನಿಮಮ್ ಮಾಡ್ತೀವಿ. ಪೇಪರ್ ಮಿನಿಮಮ್ ಮಾಡಿ ಏನ್ ಮಾಡ್ತೀವಿ, ಆನ್ಲೈನ್ ಅಲ್ಲಿ ಪರೀಕ್ಷೆ ಮಾಡ್ತೀವಿ ಅಲ್ವಾ? ಏನು ಹೇಳಿದ ಒಳ್ಳೆ ಪ್ರಶ್ನೆ. ಏನ್ ಪರ್ಯಾಯ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಬೇರೆ ರೀತಿಯಾದಂತಹ ಮರ ಗಿಡಗಳನ್ನ ಕಡಿದೇನೆ ನಾವು ರೀ ಯೂಸ್ ಮಾಡುವಂತಹ ಪದಾರ್ಥಗಳಿಂದ ಪೇಪರ್ ಮಾಡ್ಲಿಕ್ಕೆ ಸಾಧ್ಯ. ನೀವು ನೋಡಿರ್ಬೋದು ಕೆಲವೊಂದು ಪುಸ್ತಕಗಳಲ್ಲಿ ಇಕೋ ಫ್ರೆಂಡ್ಲಿ ಬುಕ್ ಅಂತ ಇರುತ್ತೆ. ಅವರು ಮರನ ಯೂಸ್ ಮಾಡದೆ ಅವ್ರೇನ್ ಮಾಡ್ತಾರೆ, ಈ ಕಬ್ಬಿನ ಸಿಪ್ಪೆಗಳಿರುತ್ತಲ್ಲ ಅದನ್ನ ಯೂಸ್ ಮಾಡ್ತಾರೆ. ಅದರಿಂದ ಸಹ ನಾವು ಪೇಪರ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಇವತ್ತು ನಾವೇನ್ ಪೇಪರ್ ತಯಾರು ಮಾಡೋರು ಅವ್ರಿಗೆಲ್ರಿಗೂ ತುಂಬಾ ಸ್ಟ್ರಿಕ್ಟ್ ಆದಂತಹ ರೂಲ್ಸ್ ಇದೆ, ಕಾರ್ಡ್ ಕಡಿಬಾರ್ದು, ನೀವೇ ಕಾರ್ಡ್ ಅನ್ನು ಬೆಳೆಸಬೇಕು ಅಂತ. ಒಂದು ಮರ ನೀವು ಕಡಿದ್ರೆ ಅದಕ್ಕೆ ಬದಲಾಗಿ 5 ಗಿಡಗಳನ್ನ ಸಸಿಯನ್ನ ನೆಡಬೇಕು, ಬೆಳೆಸಬೇಕು. ಯಾಕೆಂದ್ರೆ ಈ ಕಂಪನಿಗಳೆಲ್ಲವೂ ದೊಡ್ಡ ದೊಡ್ಡ ಕಂಪನಿಗಳು, ಅವ್ರಿಗೆಲ್ರಿಗೂ ಸಹ ಕಾರ್ಡ್ ಅನ್ನ ಬೆಳೆಸಿ ಅದೇ ಕಾರ್ಡ್ ನಿಂದ ಅದೇ ಮರಗಳನ್ನ ಬೆಳೆಸಬೇಕು. ಮತ್ತೆ ಪರ್ಯಾಯವಾದಂತಹ ಈಗ ಕಬ್ಬಿನ ಸಿಪ್ಪೆಗಳು ಸಿಗುತ್ತೆ ನಮಗೆ, ಮತ್ತೆ ಬೇರೆ ಬೇರೆ ಕೆಮಿಕಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿ ನಾವು ಪೇಪರ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಪೇಪರ್ನ ಮರು ಬಳಕೆ ಮಾಡೋದ್ರಿಂದಲೂ ಸಹ ಮತ್ತೆ ಮತ್ತೆ ಪೇಪರ್ ಅನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಪರೀಕ್ಷೆಯ ಸಂದರ್ಭದಲ್ಲಿ ನಾವೇನ್ ಹೇಳ್ತಿದೀವಲ್ಲ, ಇದಕ್ಕೆ ನಾವು ರೀಸೈಕಲೇಬಲ್ ಪೇಪರ್, ಇಕೋ ಫ್ರೆಂಡ್ಲಿ ಪೇಪರ್ ಅನ್ನ ನಾವು ಯೂಸ್ ಮಾಡಬಹುದು. ಅದು ಖಂಡಿತವಾಗಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಮಾಹಿತಿಯನ್ನ ನಮ್ಮ ಇಂಟರ್ನೆಟ್ ನಲ್ಲೆಲ್ಲ ಖಂಡಿತವಾಗಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅಲ್ಲಿ ಇಕೋ ಫ್ರೆಂಡ್ಲಿ ಬುಕ್ಸ್ ಗಳು ನಮಗೆ ಇವತ್ತು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಸಾಕಷ್ಟು ಹೊಸ ಯೋಜನೆಗಳು, ಪೇಪರ್ ಲೆಸ್ ಆಫೀಸ್ ಅನ್ನ ನಾವಿವತ್ತು ನೋಡ್ತಾ ಇದ್ದೇವೆ, ಡಿಜಿಟಲ್ ಆಫೀಸ್ ಗಳನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಸೊ ಪರೀಕ್ಷೆ ಸಂದರ್ಭದಲ್ಲಿ ಪೇಪರ್ ಒಂದು ಬೇಕೇ ಬೇಕು. ಆದ್ರೆ ಅದರ ಟೆಕ್ನಾಲಜಿ, ನಾವು ಒಂದು ಕಂಪ್ಯೂಟರ್ ಇದೆಗಳನ್ನ ಅಷ್ಟು ಮಟ್ಟದಲ್ಲಿ ನಾವು ಇಟ್ಕೊಂಡು ವ್ಯವಸ್ಥಿತವಾಗಿ ನಾವು ಮಾಡಿದ್ರೆ ಸರಿ, ಅಷ್ಟು ಮಟ್ಟದ ಈಗ ಪ್ರಾರಂಭ ಹಂತದಲ್ಲಿ ಆಗದೆ ಇರಬಹುದು. ಆದ್ರೆ ಇಕೋ ಫ್ರೆಂಡ್ಲಿ ಪೇಪರ್ ಅನ್ನ ಬಳಸ್ಲಿಕ್ಕೆ ಸಾಧ್ಯ ಇದೆ ನಮಗೆ. ಮತ್ತೆ ನಿಮ್ಮೊಂದು ಮಾಹಿತಿ ಹೇಳ್ಬೇಕೇನಂದ್ರೆ, ನಮ್ದೆಲ್ಲ ಪರೀಕ್ಷೆ ಎಲ್ಲ ಆದ್ಮೇಲೆ ನಮ್ ನೋಟ್ಸ್ ಅಲ್ಲಿ ಕಡೆದು ಒಂದು 20-30 ಪೇಪರ್ ಎಲ್ಲ ಉಳಿದೋಗ್ಬಿಡುತ್ತೆ. ನಾವು ವಿದ್ಯಾರ್ಥಿಗಳು ಅದನ್ನ ಬಿಸಾಕ್ಬಿಡ್ತೀವಿ. ಒಂದು ತಂಡ ಅವ್ರೇನ್ ಮಾಡ್ತಾರೆ ಅಂದ್ರೆ, ಎಲ್ಲ ಹಳೆ ಹಾಳೆಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾರ ಅವ್ರು. ಕ್ಲಾಸ್ ನಲ್ಲಿ ನೀವೊಂದು ಯೋಜನೆ ಮಾಡಿ, ಏನು ಪರೀಕ್ಷೆ ಮುಗಿತಾ ಇದ್ದಂಗೆನೆ ನಾವು ಇಂಥ ಒಂದು ಬಾಕ್ಸ್ ಅನ್ನು ಇಡ್ತೀವಿ, ಇದ್ರಲ್ಲಿ ನಿಮ್ಮೆಲ್ಲ ಹಳೆ ಹಾಳೆಗಳನ್ನೆಲ್ಲ ಅಲ್ಲಿಗೆ ಹಾಕಿ, ನಾವು ಮತ್ತೆ ಇದನ್ನ ರೀಸೈಕಲ್ ಮಾಡಿ ಒಂದು ಪುಸ್ತಕ ಮಾಡಿ ಅವಶ್ಯಕತೆ ಇರತಕ್ಕಂತಹ ಬಡ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಶಾಲೆಯಿಂದ ಹಂಚ್ತೀವಿ. ನಾವು ಲೀಡರ್ಸ್ಗಳೆಲ್ಲ ಇದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತೇವೆ ಅಂತ. ಇದನ್ನು ಮಾಡ್ಬೋದಲ್ವಾ ನಾವು? ವರ್ಸೋವಾ ಅಂತ ಹೇಳಿರ್ತಕ್ಕಂಥ ಒಂದು ಜಾಗ ಮುಂಬೈನಲ್ಲಿ, ಅಲ್ಲಿರ್ತಕ್ಕಂಥ ಒಂದು ಬೀಚ್ನಲ್ಲಿ ಕಂಡಾಬಟ್ಟೆ ಗಲೀಜು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬೆಟ್ಟ ಗಾತ್ರದ ಕಸದ ರಾಶಿ. ಆ ಕಸದ ರಾಶಿ ಜನ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂತಹ ಕಸದ ರಾಶಿಯನ್ನೆಲ್ಲವನ್ನು ತೆಗೆದು ಪ್ರಾಣಿ ಸಂಕುಲಗಳೇ ಅಲ್ಲಿರ್ಲಿಲ್ಲ. ಸುಮಾರು 5-6 ವರ್ಷಗಳ ಕಾಲ ಅಫ್ರೋಜ್ ಶಾ ಅವರು ಅಲ್ಲಿ ಪ್ರಯತ್ನ ಪಟ್ಟು, ಇವತ್ತು ನಿಮ್ಗೆ ಖುಷಿ ಆಗುತ್ತೆ ಅಲ್ಲಿ ಹೋಗಿ ನೋಡ್ಲಿಕ್ಕೆ, ಆ ಬೀಚ್ ಕಡಲ ಕಿನಾರೆಯಲ್ಲಿ ಆಮೆಗಳು ಬಂದು ಮೊಟ್ಟೆ ಇಡ್ತವೆ. ಕಸದ ಬೆಟ್ಟ ಇದ್ದಂತ ಜಾಗ ಇವತ್ತು ಕರಗಿ ಆಮೆಗಳು ಬಂದು ಮೊಟ್ಟೆ ಇಟ್ಟು ಪ್ರಕೃತಿಯಲ್ಲಿ ಸಮತೋಲನ, ಸ್ವಚ್ಛ ಪರಿಸರ ನಿರ್ಮಾಣ ಆಗಿದೆ. ಇದೆಲ್ಲೂ ಹೇಗ್ ಸಾಧ್ಯ? ಇಂತಹ ನಿಸ್ವಾರ್ಥವಾದಂತಹ ಜನರಿಂದ ಸಾಧ್ಯ. ತಾವು ಸಹ ಹಾಗಾಗಬಹುದು, ನಿರಂತರವಾಗಿ ತಪ್ಪನ್ನ ಪಡಬೇಕು ನಿಮ್ಮ ಅಧ್ಯಯನದ ಜೊತೆಗೆ.
1: ಈಗ ಮಕ್ಕಳಾಗಿ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು ಅಂದ್ರೆ ನಾವು ಏನೆಲ್ಲ ಕ್ರಮಗಳನ್ನ ತಗೋಬೇಕು?
0: ಒಳ್ಳೆ ಪ್ರಶ್ನೆ. ನೀವು ಇವತ್ತು ಏನ್ ಮಾಡ್ತಿ, ಇದು ಭವಿಷ್ಯದ ಒಂದು ಬುನಾದಿ. ಈ ತಳಹದಿಯಲ್ಲಿ ನಮ್ಮ ಇಡೀ ಭವಿಷ್ಯ ನಿಂತಿದೆ. ನೀವೇನ್ ಚಿಕ್ಕ ಚಿಕ್ಕ ಸಂಗತಿಗಳನ್ನ ಗಮನ ಹರಿಸಬೇಕು. ಉದಾಹರಣೆಗೆ, ನಿಮ್ಮ ಮನೆಯಲ್ಲಿ ಉತ್ಪತ್ತಿ ಆಗ್ತಕ್ಕ ಕಸ ಏನಿದೆ, ಆ ಕಸವನ್ನ ವಿಭಾಗ ಮಾಡಬೇಕು. ವೆಟ್ ವೇಸ್ಟ್, ಡ್ರೈ ವೇಸ್ಟ್, ಹಸಿ ಕಸ, ಒಣ ಕಸ ಅಂತ. ಹಸಿ ಕಸವನ್ನ ನಿಮ್ಮ ಮನೆಯಲ್ಲಿಯೇ ನೀವು ಗೊಬ್ಬರವಾಗಿ ಮಾಡಬಹುದು. ಒಣ ಕಸವನ್ನ ಯಾರು ರೀಸೈಕಲ್ ಮಾಡ್ತಾರೆ ಅದನ್ನ ರಸ್ತೆಗೆ ಬಿಸಾಕ್ದೇನೆ, ಪ್ರಾಣಿ ಪಕ್ಷಿಗಳು ಅದನ್ನ ತಿಂದೆ ಇರುವ ಹಾಗೆ ನೋಡಿಕೊಂಡು ಅದನ್ನ ರೀಸೈಕಲ್ಗೆ ಕಳಿಸ್ಬೇಕು. ಇದೊಂದು ಕಸದಾದ್ರೆ. ಮತ್ತೆ ನಿಮ್ಮ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಯ್ಕೊಳ್ಬೇಕು. ಆನಂತರ ಅದರ ಜೊತೆಗೆ ನೀವು ಬೇರೆ ಬೇರೆ ಪ್ರವಾಸಿ ಜಾಗಗಳಿಗೆ ಹೋದಾಗ ಆ ಜಾಗವನ್ನ ಮಲಿನ ಮಾಡಬಾರ್ದು. ಆ ಜಾಗ ನಮ್ ಎಲ್ಲರ ಆಸ್ತಿ. ಅಲ್ಲಿ ನಾನು ಪ್ಲಾಸ್ಟಿಕ್ ಅನ್ನ ಬಿಸಾಕುವಂತದ್ದು, ಹೂವನ್ನ ಕೀಳುವಂತದ್ದು, ಇರ್ತಕ್ಕಂಥ ಸ್ಮಾರಕಗಳ ಕಲ್ಲ ಮೇಲೆ ನಾನು ಚಿತ್ರವನ್ನ ಬರೆಯುವಂತದ್ದು, ಇದು ಯಾವ್ದನ್ನು ಮಾಡಬಾರ್ದು. ಬೇರೆ ಬೇರೆ ದೇಶದವರೆಲ್ಲ ನಮ್ಮ ದೇಶಕ್ಕೆ ಬರ್ತಾರೆ, ಅದನ್ನ ನೋಡ್ತಾರೆ. ಹಾಗಾಗಿ ಅಲ್ಲಿ ನಾವು ಸ್ವಚ್ಛತೆಯನ್ನ ಕಿತ್ಕೊಳ್ಬೇಕು. ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ನೀವು ನಿಮ್ಮ ಮನೆಯ ಹೊರಗಡೆ ಒಂದು ಪುಟ್ಟದಾದಂತಹ ಬೌಲ್ ಅನ್ನ ಇಟ್ಟು, ಪಾತ್ರೆಯನ್ನ ಇಟ್ಟು, ಅದಕ್ಕೆ ನೀರು ಮತ್ತೆ ಕಾಳುಗಳನ್ನ ಹಾಕುವಂತದ್ದನ್ನು ಮಾಡಬಹುದು. ಮತ್ತೆ ನೀವು ನಿಮ್ಮ ಜೀವನದಲ್ಲಿ ಒಂದಾದ್ರೂ ಗಿಡವನ್ನ ನೆಡಬೇಕು, ಆ ಗಿಡ ಮರವಾಗಿ ಬೆಳಿಬೇಕು, ಅದನ್ನ ನೀವು ನೋಡಬೇಕು. ಇದೊಂದು ಚಿಕ್ಕ ಸಂಕಲ್ಪಗಳನ್ನ ನೀವು ಮಾಡಿ ಪ್ರಯತ್ನ ಪಟ್ಟದ್ದೇ ಆದಲ್ಲಿ ನಮ್ಮ ಪರಿಸರವನ್ನ ಸ್ವಚ್ಛವಾಗಿ ಸುಂದರವಾಗಿ ಭವಿಷ್ಯಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನ ನೀವೆಲ್ಲರೂ ಮಾಡ್ತೀರಿ ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಆದಿತ್ಯ ಮತ್ತೆ ಅಂತ ಮಾಡೋಣ.
1: ಥ್ಯಾಂಕ್ ಯು.
0: ನಮಸ್ಕಾರ.
2: ಇದುವರೆಗೆ

ಮುಖಾಮುಖಿಯಲ್ಲಿ ಪರಿಸರ ಸ್ವಚ್ಛತೆಯಲ್ಲಿ ಮಕ್ಕಳ ಪಾತ್ರ ಈ ಕುರಿತ ಮಕ್ಕಳ ಪ್ರಶ್ನೆಗೆ ಉತ್ತರಿಸಿದವರು ರಾಮಕೃಷ್ಣ ಮಿಷನ್ನಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ತರಬೇತುದಾರರಾಗಿರುವ ರಂಜನ್ ಬೆಳ್ಳರ್ ಪಾಡಿ. ಭಾಗವಹಿಸಿದ್ದ ಮಕ್ಕಳು ಅನಂತ್ ವಾಸುಕಿ ರಾವ್ ಹಾಗೂ ಆದಿತ್ಯ ವಿ. ಇಲ್ಲಿಗೆ ಇವತ್ತಿನ ಮಕ್ಕಳ ಮಂಟಪ ಕಾರ್ಯಕ್ರಮ ಮುಗಿಯಿತು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಮಕ್ಕಳ ಮಂಟಪ ಪ್ರಸಾರ.

ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ಎಂ ಬಾಲಕೃಷ್ಣ ಅವರ ಸ್ವರದಲ್ಲಿ ಆರ್ ಎನ್ ಜಯಗೋಪಾಲ್ ರಚಿತ ಒಂದು ಗೀತೆ, ಈ ಜಗವೆಲ್ಲ ಈಶ್ವರಮಯ.

ಶ್ಯಾಮಲಾ ಜಿ ಭಾವೆಯವರ ಸ್ವರದಲ್ಲಿ ಒಂದು ಗೀತೆಯನ್ನು ಕೇಳಿದ್ರೆ ಇನ್ನು ಕೆಲವು ಭಾವಗೀತೆಗಳು. ಮೊದಲಿಗೆ ಮೈಸೂರು ಅನಂತಸ್ವಾಮಿಯವರು ಹಾಡಿದ ಡಿ ವಿ ಗುಂಡಪ್ಪ ರಚಿತ ಒಂದು ಗೀತೆ, ತಿರು ತಿರುಗಿ ತಿರುಗುತ್ತೆ ಬುಗುರಿ.

ಮೈಸೂರು ಅನಂತಸ್ವಾಮಿ ಅವರ ಸ್ವರದಲ್ಲಿ ಡಿ ವಿ ಗುಂಡಪ್ಪ ರಚಿತ ಗೀತೆ ಕೇಳಿದ್ರಿ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಒಂದು ಗೀತೆ ಸಹ್ಯಾದ್ರಿ ತಪ್ಪಲಲಿ, ರಚನೆ ವೀರಪ್ಪ ಮೊಯ್ಲಿ.

ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ವೀರಪ್ಪ ಮೊಯ್ಲಿ ರಚಿತ ಗೀತೆಯನ್ನು ಕೇಳಿದ್ರಿ. ಇನ್ನು ಜನಪದ ಗೀತೆ ಹಾಡಿದ್ದಾರೆ ಬಿ ಆರ್ ಛಾಯಾ. ತವರೂರ ಮನೆ ನೋಡ ಬಂದೆ

0: ಬಿ ಆರ್ ಛಾಯಾ ಅವರ ಸ್ವರದಲ್ಲಿ ಜನಪದ ಗೀತೆಯನ್ನ ಕೇಳಿದ್ರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿಯ ಆಕಾಶವಾಣಿಯ ನಮನ. ಕೇಳಿ ನಮಸ್ಕಾರ ಭಾರತೀತ.
2: ಆತ್ಮೀಯ ಶ್ರೋತೃಗಳೇ, ನಮಸ್ಕಾರ ಭಾರತೀ ಸುತ ಸರಣಿಯ ಕೊನೆಯ ಕಾರ್ಯಕ್ರಮ ಇವತ್ತು ಪ್ರಸಾರತ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀ ಸುತರ ಸುಪುತ್ರಿ ಶ್ರೀಮತಿ ಕುಸುಮ ಶಾನ್ಬಾಗ್ ಇವರು ಪತ್ರಿಕೋದ್ಯಮದಲ್ಲಿ ಮಹಿಳಾ ಪರ ಹೋರಾಟದಲ್ಲಿ ಮಂಚೂಣಿಯಲ್ಲಿದ್ದು ಜನಪ್ರಿಯರಾಗಿದ್ದಾರೆ. ಹಾಗೆಯೇ ಬರಹಗಾರರಾಗಿ ಕಾದಂಬರಿಕಾರ್ತಿಯಾಗಿ ಹೆಸರಾಗಿರುವ ಕುಸುಮ ಶಾನ್ಬಾಗ್ ಅವರು ಅಪ್ಪ ಭಾರತೀ ಸುತರಿಗಿನ ಅಪೂರ್ವ ಬಾಂಧವ್ಯವನ್ನು ಪ್ರಸ್ತುತ ಈ ಕಾರ್ಯಕ್ರಮದಲ್ಲಿ ದೂರವಾಣಿ ಮೂಲಕ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕುಸುಮ ಶಾನ್ಬಾಗ್ ಅವರೇ, ನಮಸ್ಕಾರ.
3: ನಮಸ್ಕಾರ.
2: ತಾವು ಪತ್ರಿಕಾ ರಂಗದಲ್ಲಿ ಮಹಿಳಾ ಸಾಹಿತಿಯಾಗಿ ಕೃತಿಗಳನ್ನು ರಚನೆ ಮಾಡಿದ್ದೀರಿ. ನಿಮ್ಮ ಒಂದು ಬದುಕನ್ನು ನಾವು ಗಮನಿಸಿದಾಗ ನಿಮ್ಮ ತಂದೆಯಲ್ಲಿದ್ದಂತಹ ಒಂದು ಇಲ್ಲದವರ ಬಡವರ ನಿರ್ಗತಿಕರ

0: ಶೋಷಿತರ ಪರವಾಗಿ ನಿಂತು ಹೋರಾಟ ಮಾಡುವಂತಹ ಒಂದು ಸ್ವಭಾವ ನಿಮ್ಮಲ್ಲಿ ನಾವು ಗುರುತಿಸಿದ್ದೀವಿ. ಭಾರತೀಸುತರ ಮಗಳಾಗಿ ಅವರ ಸಾಹಿತ್ಯದ ಪ್ರಭಾವ, ಅವರ ಬದುಕಿನ ಘಟನೆಗಳ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿ ಆಗಿದೆ ಅನ್ನೋದು ತಿಳ್ಕೊಳ್ಬೇಕು ಅನ್ನೋದು ನಮ್ಮ ಕುತೂಹಲ. ಹೇಳಿ, ಭಾರತೀಸುತ ಒಬ್ಬ ತಂದೆಯಾಗಿ ಒಬ್ಬ ಸಾಹಿತಿಯಾಗಿ ನಿಮಗೆ ಹೇಗೆ ಅನಿಸ್ತಾರೆ?
1: ತಂದೆಯಾಗಿ ಅಂತ ಹೇಳೋದಾದ್ರೆ, ಒಂದು ಎಲ್ಲ ಮಕ್ಕಳಿಗಿಂತ ನಾನು ತಂದೆಗೆ ಅಥವಾ ತಾಯಿಗೆ ಇಬ್ಬರಿಗೂ ಹೆಚ್ಚು ಸಮಸ್ಯಾತ್ಮಕ ಮಗು ಇದ್ದಿದ್ದು ಹೌದು. ಬಹಳ ಸುಳ್ಳು ಹೇಳ್ತಾ ಇದೆ, ಬಹಳ ಸುಳ್ಳು ಹೇಳ್ತಿದ್ದೆ. ಆ ಸುಳ್ಳುಗಳಿಂದ ತಂದೆ ತಾಯಿ ಇಬ್ರು ಶಿಕ್ಷೆ ಹಾಕ್ತಾ ಇದೆ. ಅವರು ಕೊಡುವ ಶಿಕ್ಷೆಗಳನ್ನೆಲ್ಲ ಕೊಟ್ರು ನಾನು ಸುಳ್ಳು ಹೇಳೋದು ನಿಲ್ಲಿಸ್ತಾನೇ ಇರ್ಲಿಲ್ಲ. ಕಡೆಗೆ ಒಂದ್ ದಿವ್ಸ ತಂದೆ ಆ ಸುಳ್ಳುಗಳನ್ನೆಲ್ಲ ನೀನು ಬರಿ ಅಂತ ಹೇಳಿದ್ರು. ಹೇಳಿದ್ರು ಅಲ್ಲದೆ ಒಂದು ನೋಟ್ ಪುಸ್ತಕ ತಂದ್ಕೊಟ್ರು. ನೋಟ್ ಪುಸ್ತಕ ತಂದ್ಕೊಟ್ ಮೇಲಿಂದ ನಾನು ಸುಳ್ಳುಗಳನ್ನ ಬರೀಲಿಕ್ಕೆ ಹೊರಟೆ. ಬರೀಲಿಕ್ಕೆ ಹೊರಟಲ್ಲಿಂದ ಸುಳ್ಳು ಹೇಳೋದು ಕಡಿಮೆ ಮಾಡಿದೆ, ಬರೆಯೋದ್ ಜಾಸ್ತಿ ಮಾಡಿದೆ. ಆ ಸುಳ್ಳುಗಳನ್ನ ತಂದೆ ಅವತ್ತಾದ್ರೂ ಟೈಮ್ ಇದ್ದಾಗ ಊಟ ಆದ್ಮೇಲೆ ಅಡಿಗೆ ಮನೆಯಲ್ಲಿ ಆ ಪುಸ್ತಕ ತರ್ಲಿಕ್ಕೆ ಹೇಳ್ತಾ ಇದ್ರು. ನಾನು ಓದ್ತಾ ಇದ್ದೆ, ಅವ್ರು ಕೇಳ್ತಾ ಇದ್ರು. ಅದರಲ್ಲಿ ಒಂದೆರಡು ಸುಳ್ಳುಗಳು ತಂದೆಗೆ ಬಹಳ ಇಷ್ಟ ಆದ್ರು ತಾಯಿಗೆ ಬಹಳ ಸಿಟ್ಟು ಬರ್ತಾ ಇದ್ರು. ಆಮೇಲೆ ಅವರು ಇದನ್ನೇ ಮುಂದುವರ್ಸು, ಇದು ಕತೆ ಆಗುತ್ತೆ ಅಂತ ಹೇಳಿದ್ರು. ಆಗ ನಾನು 5ನೇ ಕ್ಲಾಸ್ ಅಲ್ಲಿ ಇದ್ದೆ. ನನಗೆ ಆಗ 10 ವರ್ಷವೋ 11 ವರ್ಷವೋ ಇರೋದು. ಆಮೇಲೆ ನನಗೆ ಬಹಳ ಆಶ್ಚರ್ಯ ಆಯ್ತು ಅಂದ್ರೆ, ಕತೆ ಬರೆಯೋರೆಲ್ಲರೂ ಸುಳ್ಳು ಹೇಳ್ತಾರ, ಸುಳ್ಳು ಹೇಳಿದ್ರೆ ಕತೆ ಬರೀಲಿಕ್ಕೆ ಸಾಧ್ಯವಾ ಅಂತ ಒಂದ್ ಪ್ರಶ್ನೆಯನ್ನ ತಂದೆಯನ್ನು ಕೇಳ್ತೇನೆ. ತಂದೆ ಹೇಳ್ತಾರೆ, ಸುಳ್ಳು ಅಂತ ಹೇಳೋದಿಲ್ಲ, ಅದಕ್ಕೆ ಕಲ್ಪನೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಅದು ಎಲ್ಲಿ ನಂದು ಕಲ್ಪನೆ ಇದೆ, ಎಲ್ಲಿ ಅದು ನನ್ಗೆ ಸುಳ್ಳು ಹೇಳಿಕೆ ಮನ್ಸಾಗಿತ್ತು, ಅದು ಕಲನಿಗೆ ತಿರುಗಿತ್ತು ಅಂತ ಹೇಳೋದನ್ನ ತಂದೆ ನನ್ಗೆ ವಿವರಿಸಿ ಕೊಡ್ತಾರೆ. ಅದ್ ಬಹುಶಃ ತಂದೆಯ ಪ್ರಭಾವ ನನ್ಗೆ ಬರೆಯೋದಕ್ಕೆ ಅಲ್ಲಿ ಆಯ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಅಷ್ಟು ಮತ್ತೆ ತಂದೆ ಬಹಳ ಓದುವವರು, ಬಹಳ ಓದುವವರು ಅಂದ್ರೆ ಅವರು ಬಹಳ ಶ್ರೀಮಂತ ಓದುಗ. ಹಾಗಾಗಿ ನನ್ಗೆ ತುಂಬಾ ಆಸೆ ಆಗ್ತಿತ್ತು ತಂದೆ ಓದುವಾಗ ನಾನು ಓದ್ಬೇಕು. ನಾನು ತಂದೆ ದೊಡ್ಡ ಪುಸ್ತಕ ಓದ್ತಾ ಇದ್ರು, ನನ್ನ ಮಕ್ಕಳ ಪುಸ್ತಕ ಓದ್ತಾ ಇದ್ದೆ. ನಾನು ತಂದೆಯವರು ಬರೆದ ಮೊದಲ ಪುಸ್ತಕ ಅಂತಂದ್ರೆ ಕಳ್ಳರ ಪ್ರಜಿತಿ ಮರಿಯಾನೆ, ಇದು ನಾನು ತಂದೆಯವರು ಬರ್ದದ್ದನ್ನ ಓದಿದ ಮೊದಲ ಪುಸ್ತಕಗಳು. ಹಾಗಾಗಿ ನನ್ಗೆ ಬಹಳ ಸಣ್ಣ ಪ್ರಾಯದಲ್ಲೇ ಗೊತ್ತಿತ್ತು ನಮ್ಮ ತಂದೆ ಕಾದಂಬರಿಕಾರ, ಅವರು ಕಾವ್ಯನಾಮ ಭಾರತಿ ಸುತ್ತ ಎಲ್ಲ ಸ್ವಲ್ಪ ಜಂಬವು ಮಾಡ್ಕೊಳ್ತಾ ಇದ್ದೆವು ನಮ್ಮ ತಂದೆ ಬರೀತಾರೆ ಅಂತ. ಒಳಗೊಳಗೆ ನನಗೂ ಸ್ವಲ್ಪ ಜಂಬ ಇತ್ತು, ನಾನು ಬರಿತೇನೆ ಒಂದ್ ದಿವಸ ತಂದೆ ಹಾಗೆ ಆಗ್ಬೇಕು ಅಂತ. ಅದನ್ನ ತಂದೆ ಎದುರು ಬಾಯ್ಬಿಟ್ಟು ಹೇಳಿದೆ, ನಿನ್ನ ಹಾಗೆ ಆಗ್ಬೇಕು ನನ್ಗೆ ಅಂತ. ಅದಕ್ಕೆ ತಂದೆ ಹೇಳಿದ್ರು, ಅದಕ್ಕೆ ಜೀವನಾನುಭವ ಬೇಕು, ಅಧ್ಯಯನ ಬೇಕು, ಅನುಭವ ಬೇಕು, ಮತ್ತೆ ಬರೆಯುವಾಗ ಹೇಗೆ ಹೇಗೆ ಏನೇನು ಹೇಗಿರ್ಬೇಕು ಭಾಷೆ ಇಂಥದ್ನೆಲ್ಲ ನನ್ಗೆ 6ನೇ 7ನೇ ಕ್ಲಾಸ್ ಅಲ್ಲೇ ತಂದೆ ಹೇಳ್ಕೊಟ್ಟಿದ್ರು. ನಾನು 7ನೇ ಕ್ಲಾಸ್ ಅಲ್ಲೇ ಕತೆ ಬರ್ದಿದ್ದೆ. ನಮ್ಮ ಒಬ್ರು ಲೆಕ್ಕಮೇಶ್ ಅವ್ರೀಗ ಇದ್ರು ವಯಸ್ಸಾಗಿರ್ಬೋದು, ಅವ್ರನ್ನ ಕ್ಷಮೆ ಕೇಳ್ತಾ ಈ ಮಾತು ಹೇಳ್ತೇನೆ, ಬಹಳ ಹೊಡಿತಾ ಇದ್ರು. ಬಹಳ ಹೊಡಿತಾ ಇದ್ರು ಅಂದ್ರೆ ನಮ್ಗೆ ಅವರು ಕ್ಲಾಸಿಗೆ ಬರೋದೇ ಬೇಡ ಅನ್ನೋಷ್ಟೊತ್ತಿಗೆ ಲೆಕ್ಕ ಕ್ಲಾಸ್ ಅಲ್ಲಿ ಹೊಡಿತಾ ಇದ್ರು. ಅವ್ರ ಬಗ್ಗೆ ಒಂದ್ ಕತೆ ಬರ್ದು ಬಿಟ್ಟಿದ್ದೆ. ಅದು ಅವ್ರು ಹೊಡೆಯುವಾಗ ನನ್ ಕೈ ಮುಂಗೈ ತುಂಡಾಗಿ ಬಿದ್ದು ಹೋಗ್ಬಿಡುತ್ತೆ. ಅದು ಕೊನೆಗೆ ದೇವರ ಪ್ರಾರ್ಥನೆಗೆ ಹೋಗುತ್ತೆ. ಕೆರೆಯಲ್ಲಿ ಛತ್ರಕೆರೆ ಅಂತ ಸ್ಕೂಲ್ ಎದುರು ಒಂದ್ ಕೆರೆ ಇರುತ್ತೆ, ಅಲ್ಲಿ ಮುಳುಗ್ಬಿಟ್ಟು ಅಲ್ಲಿಂದ ಹೋಗುತ್ತೆ. ಅದು ಹೋಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುತ್ತೆ. ಆ ಮೇಸ್ತ್ರಿಗೆ ಏನಾದ್ರೂ ಅನ್ಯಾಯ ತೊಂದರೆ ಆಗ್ಲಿ, ಅವ್ರು ಹಾಕಿ ಆಡುವಾಗ ಸ್ಟಿಕ್ ಅವ್ರ ಕಾಲಿಗೆ ತಗ್ಲು ಹೋಗ್ಲಿ, ಅಥವಾ ಹಾಕಿ ಚೆಂಡು ಅವ್ರ ಮುಖಕ್ಕೆ ಬಡ್ದು ಹನುಮಂತನ ಮುಖದಾಗೆ ಆಡೋರು ರಜಾ ಹಾಕ್ಬಿಡ್ಲಿ ಅಂತೆಲ್ಲ. ಆಮೇಲೆ ಅದು ಬಹಳ ಇದ್ರಲ್ಲಿ ಉತ್ಸಾಹದಿಂದ ತಂದೆಗೆ ಓದ್ಲಿಕ್ಕೆ ಕೊಟ್ಟಾಗ ತಂದೆ ಚೆನ್ನಾಗಿ ಬೈತಾರೆ, ಲೆಕ್ಕ ಮೇಷೆಯಲ್ಲಿ ಯಾವತ್ತೂ ಬೆತ್ತಾ ಇರ್ಬೇಕು, ಹಾಗಾದ್ರೆ ನೀವು ಲೆಕ್ಕ ಕಲಿಯೋದು, ಇಲ್ದಿದ್ರೆ ಸೋಮಾರಿತನ ಮಾಡ್ತೀರಿ, ಮತ್ತೆ ಮೇಷ್ಟ್ರುಗಳ ಬಗ್ಗೆ ಹೀಗೆಲ್ಲ ಬರೀಬಾರ್ದು ಅಂತ. ಆದ್ರೆ ಹೇಳ್ತಾರೆ, ಕಂಗೈ ತುಂಡಿ ಹೋಗೋದು, ಅದು ಹಾರ್ಕೊಂಡು ಹೋಗೋದು, ಇದೊಂದು ರೂಪಕ ಆಗುತ್ತೆ, ಮುಂದೆ ಯಾವತ್ತಾದ್ರೂ ಇಂಥದ್ನ ನೀನ್ ಬಳಸ್ಬಹುದು ಅಂತ. ಹೀಗೆ ತಂದೆ ನನ್ಗೆ ಒಂದ್ ಸಣ್ಣ ಪ್ರಾಯದಿಂದ ಬರೀಲಿಕ್ಕೆ ಬರೀತೇನೆ ಅಂತ ಗೊತ್ತಾದಾಗ ಹೀಗೀಗೆ ಬರಿ ಅಂತ ಹೇಳಿ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ತಂದೆಯ ಬದುಕು ಎಲ್ಲದಕ್ಕೂ ಹೆಚ್ಚು ತಂದೆಯ ಬದುಕು ನನ್ಗೆ ಆಗ ಸ್ವಲ್ಪ ಗೊತ್ತಿತ್ತು. ನಮ್ಮ ಅಜ್ಜಿ ನಮ್ಮನೆಗೆ ಆಗಾಗ ಬರ್ತಾ ಇರ್ತಿದ್ರು. ಒಂದೆರಡು ಸಲ ಅಜ್ಜಿ ಅಂದ್ರೆ ತಂದೆಗೆ ಬರೆಯುವಂತಹ ಒಂದು ಗುಣ ಅವರ ನಮ್ಮಜ್ಜಿಯಿಂದ ಬಂದಿರ್ಬೇಕು ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ಒಂದು ಸಣ್ಣ ಒಂದು ಪದ ಬಂದ್ರು ನಮ್ಮಜ್ಜಿ ಹಾಡು ಹೇಳುವವರು, ಅದಕ್ಕೊಂದು ಹಾಡು ಕಟ್ಟಿ ಹೇಳ್ಬಿಡುವವರು. ಮತ್ತೆ ಅಜ್ಜಿಯ ಒಂದೆರಡು ಮಾತುಗಳಲ್ಲಿ ನನ್ಗೆ ಗೊತ್ತಾಗ್ತಿತ್ತು ತಂದೆ ಬಹಳ

ಕಷ್ಟ ಪಟ್ಟಿರ್ಬೇಕು ಬಾಲ್ಯ ಕಾಲದಲ್ಲೂ ಕೂಡ ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ತಂದೆಗೆ ಭೀಮಯ್ಯ ಅಂತ ತಮ್ಮ ಇರ್ತಾರೆ, ಅವ್ರನ್ನ ಅಜ್ಜಿ ಶಾಲೆಗೆ ಕಳ್ಸೋದಿಲ್ಲ. ಯಾಕೆ ಕಳ್ಸೋದಿಲ್ಲ ಅಂತ ನಾನು ಅವ್ರನ್ನ ಕೇಳ್ತೇನೆ. ಆಗ ಅವ್ರು ಹೇಳ್ತಾರೆ, ಇವನ ಹಾಗೆ ಅವನು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಿಬಿಟ್ರೆ, ಮನೆ ಬಿಟ್ಟು ಹೊರಟೋದ್ರೆ ನಾನು ಹೇಗೆ ಬದುಕೋದು ಅಂತ ಕೇಳ್ತಾರೆ. ತಂದೆಗೆ ಇದೊಂದು ನೋವು ಇರುತ್ತೆ, ತನ್ನಿಂದಾಗಿ ತನ್ನ ತಮ್ಮನಿಗೆ ವಿದ್ಯೆಯೇ ಇಲ್ಲದೆ ಆಗಿ ಹೋಯ್ತು ಅಂತ ಹೇಳುವ ನೋವು ಒಂದು ಕಡೆಯವರೆಗೂ ಅವರನ್ನ ಕಾಡಿದೆ ಅದು. ಹಾಗಾಗಿ ಅವರ ಮಕ್ಕಳಿಗೆ ಓದುವ ಅವಕಾಶ ಬಂದಾಗ ಅವರ ಹಿರಿಮಗ ಶಿವರಾಮನನ್ನ ಅವನು ಹೈಸ್ಕೂಲ್ಗೆ ಬರುವಾಗ ನಮ್ಮನೆಯಲ್ಲೇ ತಂದೆ ಇರಿಸ್ಕೊಳ್ಳಾರೆ. ಆಮೇಲೆ ಆ ಮಕ್ಕಳು ಹೈಸ್ಕೂಲ್ಗೆ ಬರುವಾಗ ನಮ್ಮ ಚಿಕ್ಕಪ್ಪನ ಮಕ್ಕಳು ಬರುವಾಗ ಮಧ್ಯಾಹ್ನದ ಊಟಕ್ಕೆ ನಮ್ಮನೆಗೆ ಬರ್ತಾರೆ. ಆದ್ರೆ ತಂದೆ ಅದಕ್ಕಾಗಿ ಅವರ ತಮ್ಮನಿಂದ ಹಣ ಆಗ್ಲಿ ಇನ್ನನ್ನೂ ಪಡ್ಕೊಳ್ಳೋದಿಲ್ಲ. ಮತ್ತೆ ಇನ್ನೊಂದು ನಿಮಗೆ ನಾನು ಮುಖ್ಯ ವಿಷಯ ಹೇಳ್ಬೇಕು, ನನ್ನ ತಂದೆ ಬಗ್ಗೆ ಎಲ್ಲೂ ದಾಖಲೆಯೇ ಆಗ್ಲಿಲ್ಲ. ಅದು ಏನು ಅಂತ ಹೇಳಿದ್ರೆ, ತಂದೆ ಎರಡರಲ್ಲಿ ಜೈಲಿಗೆ ಹೋಗ್ತಾರೆ 30ರ ದಶಕದಲ್ಲಿ. ನನ್ಗೆ ಇಸ್ವಿ ಸರಿಯಾಗಿ ಗೊತ್ತಿಲ್ಲ. ಅದು ಒಂದ್ಸಲಿ ಜೈಲಿಂದ ಹೊರಗೆ ಬಂದಾಗ ಅವರು ಬಹಳ ಕಷ್ಟದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಅವರು ಮಲಬಾರ್ನಲ್ಲಿ ಬೆಸ್ತ್ರ ಒಟ್ಟಿಗೆ ಕೆಲಸ ಮಾಡ್ತಾರೆ. ಬಂದರು ಕಾರ್ಮಿಕರು ಅಂತ ಹೇಳ್ತಾರೆ, ಹಡಗು ಕಟ್ಟುವ ಕಾರ್ಮಿಕರು ಅಲ್ಲ, ಅವ್ರು ಕೆಲಸ ಮಾಡೋದು ಬೆಸ್ತ್ರ ಒಟ್ಟಿಗೆ. ಅವರು ಒಬ್ಬ ಬೆಸ್ತ್ರ ಒಟ್ಟಿಗೆ ಬೆಸ್ತನಾಗಿ ಕೆಲಸ ಮಾಡ್ತಾರೆ. ಇದರಿಂದಾಗಿ ಏನಾಗುತ್ತೆ, ಯಾರಿಗೂ ಕೊಡಗಿನಲ್ಲಿ ಗೊತ್ತಾಗುತ್ತೆ. ಅವ್ರು ಏನ್ ಮಾಡ್ತಾರೆ, ಮಠ ಗುರುಗಳು ಎಲ್ಲ ಇರ್ತಾರೆ ನೋಡಿ, ಅವರು ತಂದೆಗೆ ಜಾತಿಯಿಂದ ಬಹಿಷ್ಕಾರ ಹಾಕ್ತಾರೆ. ತಂದೆಯನ್ನ ಜಾತಿಯಿಂದ ಬಹಿಷ್ಕರಿಸ್ತಾರೆ. ತಂದೆ ಮಧ್ಯದಲ್ಲಿ ಒಂದ್ಸಲಿ ಕೊಡಗಿಗೆ ಬರ್ತಾರೆ. ಬಂದಾಗ ಫಸ್ಟ್ ಅವರು ಅವ್ರ ತಾಯಿಯನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಯಾರು ಅವರನ್ನ ಮನೆಗೆ ಸೇರ್ಸೋದಿಲ್ಲ. ಎಲ್ಲ ಆಂಗ್ಲದಲ್ಲಿ ಒಬ್ಬ ಅಸ್ಪೃಶ್ಯನನ್ನ ಹಿಂದೆ ಒಂದು 50 ವರ್ಷದ ಹಿಂದೆ ಎಷ್ಟು ಕ್ರೂರಾಗಿ ನಡ್ಸ್ಕೊಳ್ತಿದ್ರು, ಅದೇ ರೀತಿಯಲ್ಲಿ ಕೊಡಗಿನಲ್ಲಿ ನಮ್ಮ ತಂದೆಯನ್ನ ಅದೇ ರೀತಿಯಲ್ಲಿ ಕ್ರೂರಾಗಿ ನಡ್ಸ್ಕೊಂಡಿದ್ದಾರೆ. ಯಾರು ಮನೆಗೆ ಸೇರಿಸ್ತಾ ಇರ್ಲಿಲ್ಲ. ಅವರಿಗೆ ತೆಂಗಿನ ಚಿಪ್ಪು, ಅದನ್ನ ನಾವು ಕರಟ ಅಂತೇವೆ, ಕರಟದಲ್ಲಿ ಕುಡಿಲಿಕ್ಕೆ ಕಾಫಿಯೋ ನೀರೋ ಏನಿದ್ರು ಅದರಲ್ಲಿ ಕೊಡ್ತಾ ಇದ್ರು. ತಂದೆ ಅದನ್ನು ದೂರದಲ್ಲಿ ಎಸಿಬೇಕಿತ್ತು, ಮನೆ ಹತ್ರ ಪತ್ರವೂ ಅಲ್ಲ, ಅಷ್ಟು ದೂರದಲ್ಲಿ ಎಸಿಬೇಕಿತ್ತು. ಇದು ಯಾವುದೂ ತಂದೆಯಾಗಿ ಹೇಳ್ಕೊಂಡಿಲ್ಲ. ಇದು ಹೇಗೆ ನನಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಒಂದು 15 ವರ್ಷದ ಹಿಂದೆ ನನ್ನ ಎರಡನೇ ಅಣ್ಣ ಮಗ ವಿನೋದ್ ಅಂತ, ಅವನು ವಿದೇಶದಿಂದ ಇಲ್ಲಿಗೆ ಬಂದಾಗ ನನ್ಗೆ ಅಜ್ಜನ ಜೀವನ ಚರಿತ್ರೆ ಬರಿ ಅಂತ ತುಂಬಾ ಒತ್ತಾಯ ಮಾಡ್ತಾ ಇದ್ದ. ಸರಿ, ಜೀವನ ಚರಿತ್ರೆ ಬರೆಯುವ ಅಂತ ತಾಯಿಯನ್ನ ಕೇಳಿದೆ. ತಾಯಿ ನನ್ಗೆ ಅನುಮತಿ ಕೊಡ್ಲಿಲ್ಲ. ಒಂದೆರಡು ವರ್ಷ ಸುಮ್ಮನೆ ಹಾಗೆ ಇದೆ. ಪುನಃ ತಾಯಿಯನ್ನ ಕೇಳಿದೆ, ಈಗಾದ್ರೂ ನಾನು ಬರೀಲ್ಲ ಸ್ವಲ್ಪ ಅಂತ ಬೇಡ ಅಂತ ಹೇಳಿದ್ವಿ. ಅಷ್ಟೊತ್ತಿಗೆ ಮತ್ತೊಂದ್ಸಲಿ ಬಂದ ನನ್ನ ಅಕ್ಕನ ಮಗ ಹೇಳಿದ, ಯಾವ ವಿಷಯ ಬೇಡ ಅಂತ ತಾಯಿ ಅಜ್ಜಿ ಹೇಳ್ತಾರೋ ಅದನ್ನ ಬಿಟ್ಟು ಉಳ್ದದ್ದು ಬರಿ ಅಂತ ಹೇಳ್ದ. ಸರಿ ಅತ್ತೆ, ಪುನಃ ನಾನು ತಂದೆ ಕಾಲದಲ್ಲಿ ಆಗ ಮಡಿಕೇರಿಯಲ್ಲಿ ಇರುವವರಲ್ಲ, ವಿರಾಜಪೇಟೆಯಲ್ಲಿ ಇರುವವರು ಯಾರು ಬದುಕಿದ್ದಾರೆ ಏನು ಅಂತ ಹುಡುಕ್ಬೇಕಾದ್ರೆ ಒಬ್ರೇ ಒಬ್ರು ನನ್ಗೆ ಸಿಕ್ಕಿದ್ದು, ಅದು ತಂದೆ ದೊಡ್ಡಪ್ಪನ ಮಗಳ ಮಗಳು. ಅವರು ಮೈಸೂರಲ್ಲಿ ಇದ್ರು, ಕಾವೇರಮ್ಮ ಅಂತ. ಅವರ ಮನೆಗೆ ಹೋದೆ. ಆಗ ಅವರು ತಂದೆ ಬಹಿಷ್ಕೃತರಾಗಿದ್ದ ಕಾಲದಲ್ಲಿ ಅವರ ಮನೆಗೂ ಹೋಗಿದ್ರಂತೆ. ಅವರು ಕೊಡ್ಲಿಪೇಟೆಯಲ್ಲಿ ಇದ್ರು. ಆಗ ಅವರೇ ಸ್ವಲ್ಪ ಪ್ರೋಗ್ರೆಸಿವ್ ಆಗಿದ್ರಂತೆ, ಅವರ ಮನೆಯಲ್ಲಿ ಜಗಲಿಯಲ್ಲಿ ಮಾತ್ರ ತಂದೆಗೆ ಪ್ರವೇಶ ಇತ್ತಂತೆ. ಹೀಗೆ ರಾತ್ರಿ ಮಲಗ್ಲಿಕ್ಕೆ ಒಂದು ಚಾಪೆ ಕೊಡ್ತಾ ಇದ್ರಂತೆ. ಆಮೇಲೆ ಊಟ ಎಲ್ಲ ಎಲೆಯಲ್ಲೇ ಕೊಡ್ತಾ ಇದ್ರು. ಅವರು ಕೂಡ ಕರಟದಲ್ಲೇ ಕಾಫಿ ಕೊಡ್ತಾ ಇದ್ರಂತೆ. ಆಮೇಲೆ ಅವನಿಂದ ಹೊರಡುವಾಗ ಹೇಳ್ತಾ ಇದ್ರಂತೆ, ಆ ಚಾಪೆ ಮಲಗಿದ ಚಾಪೆಯನ್ನ ಸುಟ್ಟಾಕಿ ಹೋಗಿ ಬಿಡಪ್ಪ ಸ್ವಲ್ಪ ನಾರಾಯಣ ಅಂತ ಹೇಳಿದ್ರು. ಆಗ ತಂದೆಗೆ ಮಾರಲ್ ಸಪೋರ್ಟ್ ಕೊಟ್ಟವ್ರು ಯಾರು, ಆಗ ಬಹಿಷ್ಕೃತರಾಗಿ ಎಷ್ಟು ವರ್ಷ ಇದ್ರು, ಆ ನೋವನ್ನ ಅವರು ಯಾರ ಹತ್ರ ಆದ್ರೂ ಹಂಚ್ಕೊಂಡ್ರ ಏನು ಗೊತ್ತಾಗ್ತಾ ಇಲ್ಲ. ತಾಯಿ ಹತ್ರ ಅದನ್ನ ಹೇಳಲಿಲ್ಲ ಅವರು. ನಾನು ತಾಯಿಯನ್ನು ಕೇಳಿದೆ, ಮದುವೆ ಆದ್ಮೇಲಿದ್ದು ನೀನು ಏನು ಕೇಳು ಹೇಳ್ತೇನೆ, ಮದುವೆಗೆ ಮೊದ್ಲಿದ್ದು ನನ್ಗೆ ಹೆಚ್ಚು ಹೇಳಲಿಲ್ಲ ಅವರು ಅಂತ ಹೇಳಿದ್ರು. ಹಾಗಾಗಿ ನೋಡಿ, ತಂದೆ